ಮೃತ್ಯುಹನಾಶಕ ಮಗಣ್ಯ ಶುಭ ಪ್ರದಾತಂ ಕಾಮ್ಯಾರ್ಥದಂ ಸಕಲ ಸಿದ್ಧಿಕರಂ ಮಹೇಶಂ ಕೃಪಾಶೀಲ ಶಂಭೋ ಶುಭ ಸುಪ್ರಭಾತಂ ದುರ್ವಾರ ದುಃಖ ಶಮನಾಚ

ಪ್ರೀತಿಯ ಜನಧ್ವನಿ ಕೇಳುಗರಿಗೆಲ್ಲ ಬೆಳಗಿನ ಶುಭೋದಯಗಳು. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸಾಳಕೂರಿನಿಂದ ಪ್ರಸಾರವಾಗುತ್ತಿದೆ. ಆತ್ಮೀಯರಿ, ಇಂದು 2026ನೇ ಇಸವಿಯ ಜೂನ್ ತಿಂಗಳ 29ನೇ ತಾರೀಕಿನ ಸೋಮವಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ಬನ್ನಿ, ಈ ದಿನ ನಮ್ಮ ಬಾನುಲಿ ಕೇಂದ್ರದಿಂದ ಏನೆಲ್ಲ ಕಾರ್ಯಕ್ರಮಗಳು ಪ್ರಸಾರವಾಗುತ್ತಿದೆ ಎಂಬುದರ ಬಗ್ಗೆ ತಿಳಿದು ಬರೋಣ. ಇಂದು ಬೆಳಿಗ್ಗೆ 6:54 ಕರುಣಾಲೋಪ, ಬೆಳಗ್ಗೆ 7:05 ಪ್ರದೇಶ ಸಮಾಚಾರ, 7:15 ನಿತ್ಯದ ಬದುಕಿಗೆ ಕಗ್ಗದ ಬೆಳಕು, 7:25 ಜ್ಞಾನಸುಧ, 7:35 ಆಕಾಶವಾಣಿ ವಾರ್ತೆಗಳು, 7:45 ಮನೋಚಿಂತನ, 8:15 ಶುಭಾಶಯ ಕಾರ್ಯಕ್ರಮ, 8:21 ಆಸ್ಪತ್ರೆ ವೈದ್ಯರ ಪ್ರಕಟಣೆ, 8:23 ಬೆಳೆ ಬೆಲೆ, 8:25 ವಿಜ್ಞಾನ ವಿಸ್ಮಯ, 8:35 ಗೀತ ಸುನಾದ, 8:45 ರೈತ ಧ್ವನಿ ಕಾರ್ಯಕ್ರಮ, 9:20 ಶ್ರೀ ಬಸವಣ್ಣನವರ ಸರಣಿ ಕಾರ್ಯಕ್ರಮ, 9:50 ಮುಸ್ಸಂಜೆ, 10:20 ಗಾನ ಗಂಧರ್ವ, 11:00 ಭಾವಸಂಚನ ಕಾರ್ಯಕ್ರಮ, 11:30 ಹಾಡು ಹೊಸ, 11:40 ಈ ದಿನದ ವಿಶೇಷ ಕಾರ್ಯಕ್ರಮ, 11:55 ಪತ್ರಿಕಾ ಮಾಹಿತಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಆತ್ಮೀಯರೇ, ಈ ಎಲ್ಲಾ ಕಾರ್ಯಕ್ರಮಗಳು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.

ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಡಾಕ್ಟರ್ ಗುರುರಾಜ ಕರ್ಜಗೀರವರು ಪ್ರಸ್ತುತಪಡಿಸುವ ಕರುನಾಳು ಬಬಳಿಕೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ.

ಈ ಮಹಾರಾಷ್ಟ್ರದ ಸಂತ ಪರಂಪರೆಯೊಳಗೆ ಸಂತ ಏಕನಾಥರ ಸ್ಥಾನ ಬಹಳ ದೊಡ್ಡದು. ಅವರು ಬರೆದಂತ ಕೃತಿಗಳಾಗಲಿ, ಧ್ಯಾನ ಆಗಲಿ, ಅವ್ರು ಬದುಕಿದಾಗಲೇ ದಂತಕಥೆ ಆದಂಥವ್ರು. ಆಗ ಬರೆದಿಟ್ಟಿದ್ದಾರೆ ಕೆಲವರು, ಭಗವಂತನಲ್ಲಿ ಏಕನಾಥರಿಗೆ ಎಷ್ಟು ಶ್ರದ್ಧೆ ಇತ್ತು ಕಲ್ಪನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಅವ್ರ ಸಾಧನೆ, ತಮ್ಮ ಜೀವನವನ್ನು ರೂಪಿಸಿಕೊಂಡಂಥ ರೀತಿ ಶತಮಾನಗಳವರೆಗೆ ಸಾಧಕರಿಗೆ ಮಾರ್ಗದರ್ಶಿ ಆಗುವಂಥದ್ದು. ಇನ್ನೊಂದು ಅತ್ಯಂತ ವಿಶೇಷ ಗುಣ ಏಕನಾಥರದು ಅಂದರೆ ತಾಳ್ಮೆ. ಅವ್ರು ಕೋಪವೇ ಬರ್ತಿದ್ದಿಲ್ಲಂತೆ. ಯಾರ ಬಗ್ಗೆ ಒಂದು ಕೆಟ್ಟ ಮಾತಾಡಿದವರಲ್ಲ, ಒಂದು ಬಿರುನುಡಿ ಆಡಿದವರಲ್ಲ. ಹಾಗೆ ಮನೋವಿಕಾರವನ್ನು ಜಯಿಸಿದಂಥವರು

ಅಂತ ಏಕನಾಥರು. ಇವ್ರು ಒಳ್ಳೆಯವರಾದರೂ ಎಲ್ಲರೂ ಒಳ್ಳೆಯವರಾಗಿರ್ಬೇಕಂತೇನಿಲ್ಲಲ್ಲ. ಊರಲ್ಲಿ ಒಬ್ಬ ಸಂತ ಏಕನಾಥರಿಗೆ ತೊಂದರೆ ಕೊಡಬೇಕು ಅಂತ ಹೇಳಿ ಒಬ್ಬ ಹುಡುಗನ ತಯಾರು ಮಾಡಿ ಕಳಿಸಿದರು. ಏನು ಏನಾದರೂ ತೊಂದರೆ ಕೊಡು ಸಂತ ಏಕನಾಥರಿಗೆ, ಅವ್ರ ಕೋಪ ಬರೆಸ್ಬೇಕು ನೀನು ಅಂತ. ಒಬ್ಬ ತರುಣ ಬಂದ ಪರೀಕ್ಷೆ ಮಾಡಬೇಕು ಅಂತ. ಈ ಸಂತರು ಪ್ರಾರ್ಥನೆ ಮುಗಿಸಿ ದೇವಸ್ಥಾನದಿಂದ ಹೊರಗೆ ಬಂದ ತಕ್ಷಣ ಈತ ಅವ್ರನ್ನ ಬೈಯೋಕ್ಕೆ ಶುರು ಮಾಡಿದ. ಎಷ್ಟು ಬೈಗಳಾದವು, ಆದರೆ ಸಂತರ ಮುಖದಲ್ಲಿ ಯಾವ ವಿಕಾರನೂ ಕಾಣಿಸ್ತಿಲ್ಲ. ಇನ್ನೂ ಜಾಸ್ತಿ ಬೈದ, ಇನ್ನೂ ಅವಾಚ್ಯವಾಗಿ ಬೈಯೋಕ್ಕೆ ಶುರು ಮಾಡಿದ. ಆಗ ಏಕನಾಥರು ಹತ್ತಿರ ಬಂದು ಆ ತರುಣನ ಬೆನ್ ತಟ್ಟಿ, ಯಾಕಪ್ಪ ಕೋಪ ಮಗು, ಕೋಪ ಒಳ್ಳೇದಲ್ಲಪ್ಪ, ನೀನು ಆರೋಗ್ಯ ಕೆಡತ್ತೋ, ನನ್ನ ಆರೋಗ್ಯ ಅಲ್ಲ ನೀನು ಆರೋಗ್ಯ ಕೆಡತ್ತೆ ಅಂತ ಹೇಳ್ಬಿಟ್ರು. ಅವಾಗ ಏನು ಮಾಡ್ಬೇಕು ತೋಚಲಿಲ್ಲ. ಮುಂದೆ ಹೋಗಿದ್ರಲ್ಲ ಏಕನಾಥರು, ಹಿಂದೆ ಬಂದು ಈ ತರುಣ ಅವ್ರ ಬೆನ್ ಮೇಲೆ ರಪ್ಪ ಅಂತ ಎರಡು ಹೊಡೆದ. ವಯಸ್ಸಾದ ಏಕನಾಥರು ಪಾಪ ಹಿಂದೆ ಬೆನ್ ಮೇಲೆ ಗುದ್ದಿದ್ರೆ ಏನಾಗುತ್ತೆ, ಜೋಲಿ ತಪ್ಪಿ ಮುಂದೆ ಬಿದ್ದರು, ಸಾವರಿಸ್ಕೊಂಡು ಎದ್ರು. ಅವನ ಕಡೆ ತಿರುಗಿ ನಂತ ಹೇಳಿದ್ರಂತೆ, ಅಯ್ಯೋ ಪಾಪ ಮಗು, ಕೈಗೆ ಪೆಟ್ಟಾಯ್ತಾನೋ ನಿನಗೆ, ನನ್ನ ಚರ್ಮ ಬಹಳ ದಪ್ಪಪ್ಪ, ವಯಸ್ಸಾದದ್ದು ಹಳೆ ಚರ್ಮ ದಪ್ಪ ಇರುತ್ತೆ, ನಿನ್ನ ಎಳೆ ಕೈ ಅಲ್ವಾ, ನೋವಾಯ್ತೇನೋ ಅಂತ ಕೇಳಿದ್ರಂತೆ. ಅವನು, ಹೌದು ಕೈ ನೋವಾದದ್ದು ಅಷ್ಟೇ ಅಲ್ಲ, ಹಸಿವೆ ಆಗಿದೆ, ಮನೆ ಕರ್ಕೊಂಡು ಊಟಕ್ಕೆ ಹಾಕ್ತೀರಾ ಅಂತ ಕೇಳಿದ. ಅಯ್ಯೋ ಬಾರೋ ಮಾರಾಯ, ಮನೆಗೆ ಬಂದರೆ ಯಾಕೆ ಬೇಡ ಅನ್ಲಿ, ಕರ್ಕೊಂಡು ಹೋಗ್ತೀನಿ ಬಾ ಅಂತ ಕರ್ಕೊಂಡು ಹೋದ್ರು ಮನೆಗೆ. ಇದು ತಾಳ್ಮೆ ಶಿಖರ ಅನಿಸ್ಬಿಡುತ್ತೆ ನನಗೆ, ಮನೆಗೆ ಕರ್ಕೊಂಡು ಹೋದ್ರೆ ಅವ್ರ ಹೆಂಡತಿ ಅದೊಂದು ಅದ್ಭುತ ಅನಿಸ್ಬೇಕು. ಆಕೆ ಇವ್ರಿಗಿಂತ ಹೆಚ್ಚು ತಾಳ್ಮೆ, ಅದು ದಂಪತಿಗಳು ಹೇಗಿದ್ರು ನೋಡಿ, ಸಾಮಾನ್ಯವಾಗಿ ಹಾಗೆ ಇರಲ್ಲ, ಸ್ವಭಾವ ಬೇರೆ ಇರ್ತವೆ. ಅದು ಇವ್ರು ಏಕನಾಥರ ಮನಸ್ಥಿತಿಗೆ ಸಮಾನವಾಗಿದ್ದಂಥವ್ರು ಅವ್ರ ಹೆಂಡತಿ. ಈ ಹುಡುಗನ ಕೂಡಿಸಿ ಅಡುಗೆ ಮಾಡಿ ಎಲೆ ಹಾಕಿ ಊಟಕ್ಕೆ ಕರೆದ್ರು. ಆ ತಾಯಿ ಬಗ್ಗೆ ಊಟಕ್ಕೆ ಬಡಿಸುವಾಗ ಏಕನಾಥರಿಗೆ ಕೋಪ ಬರೆಸಲೇಬೇಕು ಅಂತ ಬಂದಿದ್ದಂತಾನೆ ಹುಡುಗ. ಇವನು ಏನು ಮಾಡಿದೆ ಗೊತ್ತಾ, ಟಕ್ ಅಂತ ಹಾರಿ ಅವ್ರ ಬೆನ್ ಮೇಲೆ ಕೂತ್ಕೊಂಡ್ಬಿಟ್ಟ ಏಕನಾಥರ ಹೆಂಡತಿ ಬೆನ್ ಮೇಲೆ. ಒಂದೇ ಸಲ ದೊಡ್ಡ ಹುಡುಗ ಬೆನ್ ಮೇಲೆ ಕೂತ್ರೆ ಏನಾಗುತ್ತೆ, ಭಾರ ತಾಳಲಾರದೆ ನೆಲಕ್ಕೆ ಕೈ ಊರಿ ಕೂತ್ಕೊಂಡ್ರು ಅವರು. ಏಕನಾಥರ ಹೆಂಡತಿ ಹೇಳ್ತಾರೆ, ಹುಷಾರು ಹುಷಾರು, ಹುಡುಗ ಬಿದ್ದಾನು. ಆ ಹುಡುಗ ಬೆನ್ ಮೇಲೆ ಕೂತಿದ್ರೆ ಅವನು ಬೈತಾ ಇಲ್ಲ, ಹುಷಾರು ನೇರವಾಗಿ ನಿಂತ್ಕೋಬೇಡ, ಬಿದ್ದೋಗ್ತಾನೆ ಪಾಪ ಅವನು, ಪೆಟ್ಟಾಗುತ್ತೆ ಅವನಿಗೆ. ಆಕೆಯನ್ನು ನಕ್ಬಿಟ್ಟು, ಹೌದು ಹೌದು ಪುಟ್ಟ ಮಕ್ಕಳು ಹಾಗೆ ಅಲ್ವಾ, ಈ ಕುರಿ ಮಾರಿ ಮಾಡು ಅಂತಾರೆ, ನಮ್ಮ ಮಗನೂ ಹಾಗೆ ಮಾಡ್ತಿರಲಿಲ್ವ ಸಣ್ಣವನಿದ್ದಾಗ, ಈ ಹುಡುಗ ಸ್ವಲ್ಪ ದೊಡ್ಡವನು ಅಷ್ಟೇನೆ ಅಂದ್ರಂತೆ ಏಕನಾಥರ ಪತ್ನಿ. ಈ ಮಾತನ್ನು ಕೇಳಿದ್ದಾನೆ ಹುಡುಗನಿಗೆ ತನ್ನ ಬಗ್ಗೆನೇ ಜಿಗುಪ್ಸೆ ಬಂತು, ನಾಚಿಕೆ ಆಯಿತು. ಛೇ, ಇಂಥ ದೇವರಂಥವರಿಗೆ ತೊಂದರೆ ಕೊಡೋಕೆ ಬಂದಿದ್ದೇನಲ್ಲ ನಾನು, ಅವನು ಯಾವೊಂದೋ ಮಾತು ಕೇಳಿ ಕೋಪ ಬರೆಸ್ಬೇಕು ಅಂದಿದ್ದೀನಲ್ಲ, ಹೋಗಿ ಇಬ್ಬರಿಗೂ ಕಾಲು ಬಿದ್ದು ಹೇಳಿದಂತೆ ಕ್ಷಮಿಸಿ ನನ್ನ ಅಂತ ಕೇಳಿದ. ಹಾಗೆ ಏಕನಾಥರ ಮಾತು ನೋಡಿ, ಕ್ಷಮೆ ಯಾಕೋ ಮಗು, ನಿನ್ನ ಮಗ ಇದ್ದಂಗಪ್ಪ, ಮಕ್ಕಳಾಟಿಗೆ ಮಾಡಿದರೆ ಕೋಪ ಬರುತ್ತೇನೋ ಅಂತ ಹೇಳಿ ಕಳಿಸಿದರು. ಇದು ಆತ್ಮ ಸಂಯಮದ ಅತ್ಯಂತ ಶ್ರೇಷ್ಠ ಮಾದರಿ ಅಂತ ಕರ್ಕೊಂಡಿದ್ದೇನೆ ನಾನು. ಕೋಪ ಅನ್ನೋದು ಇದೆಯಲ್ಲ, ಅದು ಎರಡೂ ಅಲುಗೂ ಹರಿತವಾದಂಥ ಒಂದು ಆಯುಧ ಇದ್ದಾಗೆ, ಅದು ಬೆಂಕಿ ಇದ್ದಾಗೆ. ಕೋಪ ನಾನು ಯಾರ ಮೇಲಾದರೂ ಕೋಪ ಮಾಡಿಕೊಂಡ್ರೆ ನಾನು ತಾನೇ ಕೋಪ ಮಾಡ್ಕೊಳ್ಳೋದು, ಆ ಬೆಂಕಿ ನನ್ನಲ್ಲಿ ಹುಟ್ಟುತ್ತದೆ, ನನ್ನನ್ನು ಸುಡುತ್ತದೆ ಮೊದಲು, ಆಮೇಲೆ ಯಾರ ಮೇಲೆ ಹಾಕ್ತೀನೋ ಅವ್ರನ್ನ ಸುಡುತ್ತದೆ. ಎರಡು ಕಡೆಗೂ ಕತ್ತರಿಸುವಂಥದ್ದು, ಕೋಪಕ್ಕೆ ಬಲಿಯಾಗೋರನ್ನ ಕೋಪ ಮಾಡಿಕೊಂಡವ್ರನ್ನ ಇಬ್ಬರನ್ನೂ ಕತ್ತರಿಸುತ್ತೆ ಅದು. ಕೋಪದಲ್ಲಿ ತಗೊಂಡಂಥ ನಿರ್ಧಾರ ಯಾವತ್ತೂ ಸರಿಯಾಗೋಕ್ಕೆ ಸಾಧ್ಯ ಇಲ್ಲ, ಅಪಾಯವನ್ನೇ ತಂದೊಡುತ್ತದೆ. ನಾವು ಸಂತ ಏಕನಾಥರ ಮಟ್ಟಕ್ಕೆ ತಾಳ್ಮೆ ಬರದೇ ಹೋಗ್ಬೋದು, ಆ ಸಂಯಮ ಬರದೇ ಹೋದರು, ಕಡಿಮುಂದೆ ಮಾದರಿ ಇಟ್ಟುಕೊಂಡು ಸ್ವಲ್ಪ ಆ ಕಡೆ ಹೋದರೆ ನಮ್ಮ ಜೀವನ ಎಷ್ಟು ಚೆನ್ನಾಗಿತ್ತೆ ಗೊತ್ತಾ. ಅದಕ್ಕೆ ಗುಂಡಪ್ಪ ಹೇಳ್ತಿದ್ರು, ಸಹನೆ ವಜ್ರದ ಕವಚ ಮಂಕುತಿಮ್ಮ, ತಾಳ್ಮೆ ಸಹನೆಗಳೇ ನಮ್ಮನ್ನು ಕಾಪಾಡೋದು. ನಾವು ಬೇಕಾದ ಹಾಗೆ ಜಗತ್ತಿರೋಕ್ಕೆ ಸಾಧ್ಯ ಇಲ್ಲ, ಜಗತ್ತನ್ನು ಬದಲಾಯಿಸೋಕ್ಕೂ ಸಾಧ್ಯ ಇಲ್ಲ, ನಮ್ಮನ್ನು ಮಾತ್ರ ನಾವು ಬದಲಾಯಿಸ್ಕೋಬಹುದು. ನಮ್ಮಲ್ಲಿ ತಾಳ್ಮೆ ಸಂಯಮ ಇಟ್ಕೊಂಡಾಗ ನಮ್ಮ ಜೀವನ ಸಹನೆ ಮಾಡುವ ಹಾಗಾಗತ್ತೆ, ಸಂತೋಷ ಪಡುವಂಗಾಗತ್ತೆ.

ಆನೆಗಳೆಲ್ಲ ಹಿಂದಾಗಿ ಬಂದು ಕುಗಿವೆ ಸಿದ್ದಯ್ಯ, ಬೆಟ್ಟವ ಸುತ್ತಿ ಹುಲಿಯು ಬಂದಿದೆ ಗರ್ಜನೆ ಕೇಳಯ್ಯ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ಮನ್ ಕಿ ಬಾತ್ ಕೇಂದ್ರ ಪುರಸ್ಕೃತ ಆರ್ಥಿಕ ಹಾಗೂ ಸಾಮಾಜಿಕ ಭದ್ರತೆ ವಿಮೆ ಯೋಜನೆಗಳ ಬಗ್ಗೆ ವಿಶೇಷವಾಗಿ ಉಲ್ಲೇಖಿಸಿದ ಪ್ರಧಾನಮಂತ್ರಿ. ವಿಜಯಪುರ ಜಿಲ್ಲೆ ಮಮದಾಪುರದಲ್ಲಿ 1494 ಎಕರೆ ಜೀವ ವೈವಿಧ್ಯ ತಾಣ. ಕರ್ನಾಟಕದ ವೀರಶೈವ ಲಿಂಗಾಯತ ಮಠಗಳು ತ್ರಿವಿಧ ದಾಸೋಹದ ಮೂಲಕ ಎಲ್ಲರನ್ನೂ ಸಲಹುತ್ತಿವೆ, ಸಚಿವ ಈಶ್ವರ್ ಖಂಡ್ರೆ. ಇಂದು ರಾಷ್ಟ್ರೀಯ ಅಂಕಿಅಂಶ ದಿನ. ಈಗ

0: ವಾರ್ತೆಗಳ ವಿವರ. ಕೇಂದ್ರ ಪುರಸ್ಕೃತ ಪಿಎಂ ಸುರಕ್ಷಾ ವಿಮೆ ಯೋಜನೆ ಮೂಲಕ ಸಂಕಷ್ಟಕ್ಕೀಡಾದ ಕುಟುಂಬಗಳಿಗೆ 3,700 ಕೋಟಿಗೂ ಅಧಿಕ ಆರ್ಥಿಕ ಪರಿಹಾರ ಹಾಗೂ ಪಿಎಂ ಜೀವನ್ ಜ್ಯೋತಿ ವಿಮೆ ಯೋಜನೆ ಅಡಿ 22,000 ಕೋಟಿ ರೂಪಾಯಿ ಆರ್ಥಿಕ ನೆರವು 11,00,000 ಕುಟುಂಬಗಳಿಗೆ ದೊರಕಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಆಕಾಶವಾಣಿಯ ಮನ್ ಕಿ ಬಾತ್ನ 135ನೇ ಸಂಚಿಕೆಯಲ್ಲಿ ಅವರು ಈ ವಿಷಯ ತಿಳಿಸಿದರು. ಈ ಕುರಿತು ಒಂದು ವರದಿ.
1: ಕೇಂದ್ರ ಸರ್ಕಾರ ಸಾಮಾಜಿಕ ಹಾಗೂ ಆರ್ಥಿಕ ಭದ್ರತೆ ಯೋಜನೆಗಳ ಮೂಲಕ ದೇಶದ ಕೋಟ್ಯಂತರ ಕುಟುಂಬಗಳ ಹಿತರಕ್ಷಣೆಗೆ ಮುಂದಾಗಿದ್ದು, ಶೂನ್ಯ ಬಂಡವಾಳದ ಬ್ಯಾಂಕ್ ಉಳಿತಾಯ ಖಾತೆ ಹೊಂದಿರುವ ಗ್ರಾಹಕರನ್ನು ಅತ್ಯಂತ ಕಡಿಮೆ ಪ್ರೀಮಿಯಂ ಮೊತ್ತದಲ್ಲಿ ವಿಮೆ ಒದಗಿಸಿ ಸಂಕಷ್ಟದ ಸಮಯದಲ್ಲಿ ಆರ್ಥಿಕ ಪರಿಹಾರದ ಮೂಲಕ ಕುಟುಂಬವನ್ನು ಸುದೃಢಗೊಳಿಸುತ್ತಿದೆ. ಮನ್ ಕಿ ಬಾತ್ ಆಲಿಸಿರುವ ಇಂಡಿಯನ್ ಬ್ಯಾಂಕ್ ಧಾರವಾಡ ಶಾಖೆಯ ಗ್ರಾಹಕ ಸೇವಾ ಸಹಯೋಗಿ ಅಜಿತ್ ಕಾಶಿಕರ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
2: ಮಾನ್ಯ ಪ್ರಧಾನಮಂತ್ರಿ ಶ್ರೀ ಮೋದಿಜಿ ಅವರು ತಮ್ಮ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನಾ ಹಾಗೂ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆಗಳ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ. ಈ ಎರಡೂ ಕಾರ್ಯಕ್ರಮಗಳು ಜನಸಾಮಾನ್ಯರನ್ನು ಅವರ ಸಂಕಷ್ಟ ಪರಿಸ್ಥಿತಿಯಲ್ಲಿ ತಲುಪುವುದಕ್ಕೆ ಬಹು ಉಪಯೋಗಿಯಾಗಿವೆ. ವಾರ್ಷಿಕ ಕ್ರಮವಾಗಿ 20 ಹಾಗೂ 436 ರೂಪಾಯಿಗಳ ಸಣ್ಣ ಪ್ರೀಮಿಯಂನೊಂದಿಗೆ ಸಂಕಷ್ಟದ ಸ್ಥಿತಿಯಲ್ಲಿ ಗಣನೀಯವಾಗಿ ಸಹಾಯ ಮಾಡುತ್ತವೆ. ವಾರ್ಷಿಕ 20 ರೂಪಾಯಿ ಪ್ರೀಮಿಯಂನೊಂದಿಗೆ ಸುರಕ್ಷಾ ಯೋಜನೆ ದುರ್ಘಟನೆಯಲ್ಲಿ ಅಪಘಾತಕ್ಕೀಡಾಗಿ ಮೃತರಾದವರಿಗೆ 200,000 ವರೆಗೂ ಪರಿಹಾರ ನೀಡುತ್ತದೆ ಹಾಗೂ ಜೀವನ್ ಜ್ಯೋತಿ ಬಿಮಾ ಯೋಜನೆ 436 ರೂಪಾಯಿಗಳ ವಾರ್ಷಿಕ ಪ್ರೀಮಿಯಂನೊಂದಿಗೆ ಸ್ವಾಭಾವಿಕ ಮರಣಕ್ಕೂ ಕೂಡ ವಿಮಾ ಸೌಲಭ್ಯವನ್ನು ಒದಗಿಸುತ್ತದೆ. ನಾವು ಬ್ಯಾಂಕ್ ಉದ್ಯೋಗಿಗಳು ಪ್ರಸ್ತುತ ನಮ್ಮ ಗ್ರಾಹಕರಿಗೂ ಹಾಗೂ ಹೊಸದಾಗಿ ಖಾತೆ ತೆರೆಯುವ ಗ್ರಾಹಕರೆಲ್ಲರಿಗೂ ಕೂಡ ಈ ವಿಮಾ ಸೌಲಭ್ಯವನ್ನು ಪಡೆಯಲು ಮನವೊಲಿಸುತ್ತೇವೆ. ನಾಂದೇಡ್ನ ಬಹದ್ದೂರ್ಪುರ ಗ್ರಾಮಸ್ಥರಂತೆ ನಾವು ಕೂಡ ಈ ಸೌಲಭ್ಯಗಳನ್ನು ಜನಪ್ರಿಯಗೊಳಿಸಿ ಜನಸಾಮಾನ್ಯರಿಗೆ ಸಂಕಷ್ಟದ ಸ್ಥಿತಿಯಲ್ಲಿ ಈ ಸಣ್ಣ ಸಹಾಯವನ್ನು ಮಾಡಬಹುದಲ್ಲವೇ?
1: ವೋಕಲ್ ಫಾರ್ ಲೋಕಲ್ ಎಂಬ ಕರೆಯನ್ನು ಮನ್ ಕಿ ಬಾತ್ನಲ್ಲಿ ಪುನರುಚ್ಚರಿಸಿದ ಪ್ರಧಾನಮಂತ್ರಿಯವರು ಗಣೇಶೋತ್ಸವದ ಸಂದರ್ಭದಲ್ಲಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ವಿಗ್ರಹಗಳನ್ನು ಪ್ರತಿಷ್ಠಾಪಿಸದಂತೆ, ಸ್ಥಳೀಯ ಕಲಾವಿದರು ತಯಾರಿಸಿದ ಮಣ್ಣಿನ ವಿಗ್ರಹಗಳನ್ನೇ ಪೂಜಿಸುವಂತೆ, ತನ್ಮೂಲಕ ಜಲಮೂಲಗಳನ್ನು ರಕ್ಷಿಸುವಂತೆ ಕರೆ ನೀಡಿದರು. ಮನದ ಮಾತು ಆಲಿಸಿರುವ ಧಾರವಾಡದ ಹೆಸರಾಂತ ಪರಿಸರ ಸ್ನೇಹಿ ಮೂರ್ತಿ ಕಲಾವಿದ ಮಂಜುನಾಥ್ ಹಿರೇಮಠ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ.
3: ನಮ್ಮೆಲ್ಲರ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಜಿ ಅವರು ರಾಷ್ಟ್ರ ಹಿತ, ಪರಿಸರ, ಆತ್ಮ ನಿರ್ಭರ ಯುವ ಜನತೆ ಬಗ್ಗೆ ಮಾತನಾಡುತ್ತಾ, ಪರಿಸರ ಸಂರಕ್ಷಣೆ ಹಾಗೂ ಜಲಮೂಲಗಳ ಸಂರಕ್ಷಣೆ ವಿಷಯವಾಗಿ ಗಣೇಶನ ಮೂರ್ತಿಗಳನ್ನ ಎಲ್ಲರೂ ಪರಿಸರ ಸ್ನೇಹಿಯಾಗಿ ಮಣ್ಣಿನಿಂದ ತಯಾರಿಸಿದ ಮೂರ್ತಿಗಳನ್ನ ತಾವೆಲ್ಲ ಖರೀದಿ ಮಾಡ್ರಿ, ಅದು ನಮ್ಮ ದೇಶದ ಮಣ್ಣಾಗಿರಬೇಕು ಅನ್ನೋದನ್ನ ಬಹಳ ಒತ್ತಿ ಹೇಳಿದ್ದಕ್ಕ ಬಹಳ ಖುಷಿ ಅನಿಸ್ತು. ಮತ್ತೆ ನಮ್ಮ ಮೂರ್ತಿ ತಯಾರಿಕ ಕೆಲಸದಲ್ಲಿ ನಾನು 35 ವರ್ಷ ತೊಡಗಿಸಿಕೊಂಡಿರೋದ್ರಿಂದ ವೈಯಕ್ತಿಕವಾಗಿ ನನಗದು ಹೃದಯಕ್ಕೆ ಹತ್ತಿರವಾದಂತಹ ಮಾತು ಅಂತ ಅನಿಸ್ತು. ಬಳಸುವಂತಹ ಬಣ್ಣಗಳು, ಪರಿಸರ ಸ್ನೇಹಿ ಬಣ್ಣಗಳು, ಎಲ್ಲಾ ವಾಟರ್ ಕಲರ್ಸ್. ಅದೇ ರೀತಿಯಾಗಿ ನಮ್ಮ ಧಾರವಾಡದಲ್ಲಿ ಸುಭಾಷ್ ರಸ್ತೆಯಲ್ಲಿ 7 ದಿನಗಳ ಕಾಲ ಸಾರ್ವಜನಿಕ ಗಣೇಶನ ಪ್ರತಿಷ್ಠಾಪನೆ ಮಾಡ್ತಾರಲ್ಲ, ಆ ಮೂರ್ತಿಯನ್ನ ನಾವು ಕೃತಕವಾದಂತ ಟ್ಯಾಂಕ್ ಅನ್ನ ನಿರ್ಮಾಣ ಮಾಡಿಕೊಂಡು ಅದರಲ್ಲಿ ಗಣೇಶನ ಇಟ್ಟು ಟ್ರ್ಯಾಕ್ಟರ್ ಇಂದ ನೀರು ಬಿಟ್ಟು ಆ ಗಣೇಶ ಒಂದು 20 ನಿಮಿಷದೊಳಗೆ ಇಡೀ ಗಣಪತಿ ಮೂರ್ತಿ ಕರಗಿ ಬಿಡ್ತೈತಿ. ಆ ಒಂದು ಕರಗಿದ ಮಣ್ಣನ್ನ ಮಾರನೇ ದಿನ ನಾವು ಕೃಷ್ಣ ತುಳಸಿ ಗಿಡಗಳನ್ನ ತಗೊಂಡ್ ಬಂದು ಒಂದೊಂದು ಸಸಿ ನೆಟ್ಟು ಅಲ್ಲಿ ಮಾರ್ಕೆಟ್ಗೆ ಬಂದಂತಹ ಸಾರ್ವಜನಿಕರಿಗೆ ನಾವು ಅದನ್ನ ಹಂಚ್ತೀವಿ. ಅವರು ಸಹ ಅದನ್ನ ಪ್ರಸಾದದ ರೂಪದಲ್ಲಿ ಮನೆಯೊಳಗ ಹೋಯ್ದು ಆ ಸಸಿಯನ್ನ ನೆಡ್ತಾರ. ಪ್ರಧಾನಮಂತ್ರಿಗಳು ಹೇಳ್ದಂಗ ದೇವರ ಮೇಲಿರೋ ನಂಬಿಕೆ, ಆ ಒಂದು ದೈವತ್ವ ಭಾವನೆನೂ ಈಡೇರ್ತತಿ. ಜಲಮೂಲಗಳ ರಕ್ಷಣೆಯನ್ನೂ ಸಹ ನಾವು ಅದರಿಂದ ಮಾಡಬಹುದು. ವೋಕಲ್ ಫಾರ್ ಲೋಕಲ್ ಘೋಷಣೆಯನ್ನು ಹೇಳಿದ್ರು ಅವರು, ಸ್ಥಳೀಯ ಕಲಾವಿದರಿಗೆ ಆದ್ಯತೆ ನೀಡೋಣ, ಗಣೇಶನ ರೂಪದಲ್ಲಿ ನಮ್ಮ ದೇಶದ ಮಣ್ಣನ್ನ ಪೂಜಿಸೋಣ ಅನ್ನೋ ಒಂದು ಭಾವನು ಅದರಲ್ಲಿ ಇರೋದನ್ನ ಕೇಳಿ ಬಹಳ ಖುಷಿ ಆಯ್ತು, ಧನ್ಯತೆಯನ್ನ ಅನುಭವಿಸಿದೆ ನಾನು.
0: ಲೋಕಮಾನ್ಯ ತಿಲಕ್ ಟರ್ಮಿನಸ್ ಕೊಯಮತ್ತೂರು ಎಕ್ಸ್ಪ್ರೆಸ್ ರೈಲು ಬೆಂಗಳೂರಿನ ಯಲಹಂಕ ರೈಲು ನಿಲ್ದಾಣದಲ್ಲಿ ಪ್ರಾಯೋಗಿಕ ನಿಲುಗಡೆಗೆ ರೈಲ್ವೆ ಮಂಡಳಿ ಅನುಮೋದಿಸಿದೆ. ಇಂದು ಯಲಹಂಕ ರೈಲು ನಿಲ್ದಾಣಕ್ಕೆ ರೈಲು ಆಗಮಿಸಲಿದ್ದು, ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಹಸಿರು ಧ್ವಜ ತೋರಲಿದ್ದಾರೆ ಎಂದು ನೈರುತ್ಯ ರೈಲ್ವೆ ತಿಳಿಸಿದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
4: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
5: ನಮ್ಮ ಎಕ್ಸ್ ಖಾತೆ ಮತ್ತು

0: ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ವಿಜಯಪುರ ಜಿಲ್ಲೆ ಬಬಲೇಶ್ವರ ತಾಲೂಕು ಮಮದಾಪುರದಲ್ಲಿ 1494 ಎಕರೆ ವಿಸ್ತೀರ್ಣದಲ್ಲಿ ವಿಶಾಲ ಅರಣ್ಯ ಹಾಗೂ ಜೀವವೈವಿಧ್ಯ ತಾಣ ರೂಪುಗೊಳ್ಳುತ್ತಿದೆ ಎಂದು ಕೈಗಾರಿಕೆಗಳ ಖಾತೆ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ವಾಯು ಗುಣಮಟ್ಟ ಸೂಚ್ಯಾಂಕದಲ್ಲಿ ವಿಜಯಪುರ ಜಿಲ್ಲೆ ಕಡಿಮೆ ಮಾಲಿನ್ಯ ಹೊಂದಿರುವ ಪ್ರದೇಶಗಳ ಪಟ್ಟಿಯಲ್ಲಿ ಗುರುತಿಸಿಕೊಂಡಿದೆ. ವಿಜಯಪುರದ EQI 16 ಹಾಗೂ ಚನ್ನರಾಯಪಟ್ಟಣದ EQI 17 ದಾಖಲಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ. ಜ್ಞಾನಯೋಗಾಶ್ರಮದ ಶ್ರೀ ಸಿದ್ದೇಶ್ವರ ಶ್ರೀಗಳ ಆಶಯದಂತೆ ನೀರಾವರಿ ಯೋಜನೆಗಳ ಜೊತೆಗೆ ಕೋಟಿ ವೃಕ್ಷ ಅಭಿಯಾನ ಜಿಲ್ಲೆಯ ಪರಿಸರ ಚಿತ್ರಣವನ್ನೇ ಬದಲಿಸಿದೆ ಎಂದು ಸಚಿವ ಎಂಬಿ ಪಾಟೀಲ್ ಹರ್ಷ ವ್ಯಕ್ತಪಡಿಸಿದ್ದಾರೆ. ವೀರಶೈವ ಮಠ ಮಾನ್ಯಗಳು ದೇಶದ ಅಭಿವೃದ್ಧಿಗೆ ಅಪಾರ ಕೊಡುಗೆ ನೀಡಿವೆ. ಕರ್ನಾಟಕದ ವೀರಶೈವ ಲಿಂಗಾಯತ ಮಠಗಳು ಆಶ್ರಯ, ಅನ್ನ ಮತ್ತು ಅರಿವು ಎಂಬ ತ್ರಿವಿಧ ದಾಸೋಹದ ಮೂಲಕ ಎಲ್ಲ ಜಾತಿ, ಜನಾಂಗ, ಮತ ಧರ್ಮದವರನ್ನು ಸಲಹುತ್ತಿವೆ ಎಂದು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ರಾಷ್ಟ್ರೀಯ ಅಧ್ಯಕ್ಷ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ತಮಿಳುನಾಡಿನ ಸೇಲಂನಲ್ಲಿ ತಮಿಳುನಾಡು ವೀರಶೈವ ಕೌನ್ಸಿಲ್ ಮತ್ತು ಚೀಫ್ ಜಂಗಮ್ ಸೋಷಿಯಲ್ ವೆಲ್ಫೇರ್ ಅಸೋಸಿಯೇಷನ್ ಆಯೋಜಿಸಿದ್ದ ಬಸವ ಜಯಂತ್ಯುತ್ಸವ ಉದ್ಘಾಟಿಸಿ ಮಾತನಾಡಿದರು. ಶರಣರ ವಚನಗಳು ಸಂಸ್ಕಾರ ನೀಡಿ ಜೀವನ ಧರ್ಮ ಸಾರುತ್ತವೆ ಎಂದರು. ಆಡಳಿತಾತ್ಮಕ ದತ್ತಾಂಶ ಸಾಮರ್ಥ್ಯವನ್ನು ಅನ್ಲಾಕ್ ಮಾಡೋಣ ಎಂಬ ಧ್ಯೇಯದೊಂದಿಗೆ ಇಂದು ರಾಷ್ಟೀಯ ಅಂಕಿ ಅಂಶ ದಿನ ಆಚರಿಸಲಾಗುತ್ತಿದೆ. ದೇಶದ ಸಮಾಜೋ ಆರ್ಥಿಕ ಯೋಜನೆ ಮತ್ತು ನೀತಿ ನಿರೂಪಣೆಯಲ್ಲಿ ಅಂಕಿ ಅಂಶಗಳ ಮಹತ್ವವನ್ನು ಪ್ರಚುರಪಡಿಸಲು ಅಂಕಿಅಂಶ ಮತ್ತು ಆರ್ಥಿಕ ಯೋಜನೆ ಪ್ರವರ್ತಕ ಪ್ರೊಫೆಸರ್ ಪ್ರಶಾಂತ್ ಚಂದ್ರ ಮಹಾಲ್ ನೋಬೆಸ್ ಅವರ ಜನ್ಮದಿನದ ಸ್ಮರಣಾರ್ಥ ಇಂದು ರಾಷ್ಟೀಯ ಅಂಕಿ ಅಂಶ ದಿನ ಆಚರಿಸಲಾಗುತ್ತಿದೆ. ಗುಜರಾತ್ ರಾಜ್ಯದ ಅಹಮದಾಬಾದ್ನ ವೀರ್ ಸಾವರ್ಕರ್ ಕ್ರೀಡಾ ಸಮುಚ್ಚಯದಲ್ಲಿ ಜರುಗಿದ 2026 ಏಷ್ಯನ್ ವಾಲಿಬಾಲ್ ಕಾನ್ಫೆಡರೇಷನ್ ಕಪ್ ಕ್ರೀಡಾಕೂಟದಲ್ಲಿ ಭಾರತೀಯ ಪುರುಷರ ವಾಲಿಬಾಲ್ ತಂಡ ಕಂಚಿನ ಪದಕ ಗೆದ್ದಿದೆ. ಇದು ಭಾರತಕ್ಕೆ ಸಂದ ಮೊದಲ ಪದಕವಾಗಿದೆ. ಕೇಂದ್ರ ಕ್ರೀಡಾ ಖಾತೆ ಸಚಿವ ಡಾ ಮನ್ಸುಖ್ ಮಾಂಡವೀಯ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಎಕ್ಸ್ ಮಾಧ್ಯಮದಲ್ಲಿ ಅಭಿನಂದಿಸಿ ಇದು ಐತಿಹಾಸಿಕ ಗೆಲುವು ಎಂದು ಶ್ಲಾಘಿಸಿದ್ದಾರೆ. ಜಿಟಿ ಜಿಟಿ ಮಳೆಯ ಮಧ್ಯೆ ಕೋಸ್ಟಲ್ ಕಿಂಗ್ಸ್ ಮಂಗಳೂರು ತಂಡ ಮಹಾರಾಜ ಟ್ರೋಫಿ T20 ಕ್ರಿಕೆಟ್ ಟೂರ್ನಿಯಲ್ಲಿ ಶಿವಮೊಗ್ಗ ಯೋಧಾಸ್ ತಂಡದ ಎದುರು 8 ಜಯ ದಾಖಲಿಸಿತು. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ರಾಜನಗರದ KSCA ಕ್ರೀಡಾಂಗಣದಲ್ಲಿ ಭಾನುವಾರ ಮಳೆ ಸುರಿದ ಪರಿಣಾಮ ಪಂದ್ಯವನ್ನು 17 ಸೀಮಿತಗೊಳಿಸಲಾಗಿತ್ತು. ಶಿವಮೊಗ್ಗ ತಂಡ ನೀಡಿದ 113 ರನ್ಗಳ ಗುರಿಯನ್ನು ಮಂಗಳೂರು ತಂಡ 26 ಎಸೆತಗಳು ಬಾಕಿ ಇರುವಂತೆಯೇ ಗುರಿ ಮುಟ್ಟಿತು. ಈ ಗೆಲುವಿನೊಂದಿಗೆ ಮಂಗಳೂರು ತಂಡ ಅಂಕಪಟ್ಟಿಯಲ್ಲಿ 2 ಸ್ಥಾನಕ್ಕೇರಿದೆ. ಹುಬ್ಬಳ್ಳಿ ರೋಟರಿ ಕ್ಲಬ್ ಹಾಗೂ NMR ಫೌಂಡೇಶನ್ ಸಹಯೋಗದಲ್ಲಿ ಸಂಚಾರಿ ಆರೋಗ್ಯ ಸೇವೆ ಮೊಬೈಲ್ ಡಯಾಗ್ನೋಸ್ಟಿಕ್ ವ್ಯಾನ್ಗೆ ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಹುಬ್ಬಳ್ಳಿಯ ಜಿಮ್ಖಾನಾ ಆವರಣದಲ್ಲಿ ಚಾಲನೆ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮನ್ ಕಿ ಬಾತ್ ಕೇಂದ್ರ ಪುರಸ್ಕೃತ ಆರ್ಥಿಕ ಹಾಗೂ ಸಾಮಾಜಿಕ ಭದ್ರತೆ ವಿಮೆ ಯೋಜನೆಗಳ ಬಗ್ಗೆ ವಿಶೇಷವಾಗಿ ಉಲ್ಲೇಖಿಸಿದ ಪ್ರಧಾನಮಂತ್ರಿ. ವಿಜಯಪುರ ಜಿಲ್ಲೆ ಮಮದಾಪುರದಲ್ಲಿ 1494 ಎಕರೆ ಜೀವ ವೈವಿಧ್ಯ ತಾಣ. ಕರ್ನಾಟಕದ ವೀರಶೈವ ಲಿಂಗಾಯತ ಮಠಗಳು ತ್ರಿವಿಧ ದಾಸೋಹದ ಮೂಲಕ ಎಲ್ಲರನ್ನೂ ಸಲಹುತ್ತಿವೆ ಸಚಿವ ಈಶ್ವರ್ ಖಂಡ್ರೆ. ಇಂದು ರಾಷ್ಟೀಯ ಅಂಕಿ ಅಂಶ ದಿನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
3: ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 60 ಕುರಿತು SVYM ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆರೋಗ ತಜ್ಞರಾದ ಡಾ MR ಸೀತಾರಾಮ್

0: ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ. ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
1: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
0: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
1: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
0: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
1: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
0: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
2: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ.
3: ಈ ವಿಶ್ವದಲ್ಲಿ ನೋಡು
2: ಎಲ್ಲರೆಲ್ಲರ ನಂಟು ಆವನಾ ಬಂಧುತೆಯ
3: ಜಡೆಯ ಬಿಡಿಸುವನು
2: ಜೀವ ಜೀವಕ್ಕೆ ನಂಟು
3: ಜಡಚೇತನಕ್ಕೆ ನಂಟು
2: ಆವುದಕ್ಕಂಟಿರದು ಮಂಕುತಿಮ್ಮ. ನೆನ್ನೆಯ ಮುಕ್ತಕಗಳಲ್ಲಿ ನಾವು ಈ ಇಂಟರ್ಡಿಪೆಂಡೆನ್ಸ್ ಅವಿನಾಭಾವ ಸಂಬಂಧಗಳು ವಿಶ್ವದಲ್ಲಿ ಯಾವ ರೀತಿ ಇದೆ ಅನ್ನೋದನ್ನು ನೋಡೋದಕ್ಕೆ ಪ್ರಾರಂಭ ಮಾಡಿದ್ವಿ. ಅದನ್ನೇ ವಿಸ್ತರಿಸ್ತಾ ಪ್ರತಿಯೊಬ್ಬರಿಗೂ ಕೂಡ ಇನ್ನೊಬ್ಬರ ಜೊತೆಗೆ ಒಂದು ರೀತಿಯ ಸಂಬಂಧ ಇದೆ, ಒಂದು ನಂಟು ಇದೆ ಅನ್ನೋದನ್ನು ಮತ್ತೆ ಇಲ್ಲಿ ಡಿವಿಜಿಯವರು ಹೇಳ್ತಾ ಇದ್ದಾರೆ. ನಮ್ಮ ಒಂದು ಸಮಾಜವನ್ನೇ ನಾವು ಉದಾಹರಣೆಯಾಗಿ ತಗೊಂಡ್ರೆ ನಮಗೆ ಅನೇಕ ವಸ್ತುಗಳು ನಿತ್ಯ ಜೀವನಕ್ಕೆ ಬೇಕು. ಅದು ಹೊಟ್ಟೆ ಬಟ್ಟೆ ಇತ್ಯಾದಿಗಳು ಅಂತ ಅನ್ಕೊಳ್ಳೋಣ. ಹೊಟ್ಟೆ ಅಂತಲೇ ತಗೊಳ್ಳೋಣ. ಹೊಟ್ಟೆಗೆ ಬೇಕಾದಂಥದ್ದೇನು? ಊಟ. ಊಟದಲ್ಲಿ ಏನೆಲ್ಲ ಇದೆ ಅಂತ ನಾವು ನೋಡಿದಾಗ ಬರೀ ಊಟ ಅಂದರೆ ಅದು ಒಂದು ವಸ್ತುವಲ್ಲ, ಅನೇಕ ವಸ್ತುಗಳಿಂದ ಸಂಸ್ಕರಿಸಲ್ಪಟ್ಟಂಥ ಒಂದು ಸಿದ್ಧ ವಸ್ತು ಅದು. ಸೊ ಅದಕ್ಕೇನು, ನಾವು ಅನ್ನ ಸಾಂಬಾರು ಪಲ್ಯ ಅನ್ಕೊಳ್ಳೋಣ. ಸೊ ಅನ್ನಕ್ಕೆ ಮೂಲ ಎಲ್ಲಿ? ಅಕ್ಕಿ. ಅಕ್ಕಿಯ ಮೂಲ ಭತ್ತ. ಸೊ ಹೀಗೆ ನಾವು ಒಂದೊಂದು ವಿಷಯವನ್ನು ನಾವು ಅನಲೈಸ್ ಮಾಡ್ತಾ ಹೋದಾಗ ನಾವು ಯಾವುದನ್ನು ಬಹಳ ಸಾಮಾನ್ಯವಾದಂಥ ವಿಷಯ ಅಂತ ಅಂದ್ಕೊಳ್ತೀವೋ, ಟೇಕನ್ ಫಾರ್ ಗ್ರಾಂಟೆಡ್ ಅಂತ ಅಂದ್ಕೊಳ್ತೀವೋ, ಅಂತಹ ವಿಷಯಕ್ಕೂ ಕೂಡ ನಾವು ಇನ್ನೊಬ್ಬರ ಮೇಲೆ ಅವಲಂಬಿತರಾಗಿದ್ದೀವಿ. ನಾವು ತಿಂತಾ ಇರೋವಂಥ ಅನ್ನ ನಾವು ಬೆಳೆದ ಅಕ್ಕಿಯಲ್ಲ, ಬೇರೆ ಯಾರೋ ಬೆಳೆದ ಭತ್ತ. ಅದನ್ನ ಇನ್ಯಾರೋ ಅಕ್ಕಿ ಮಾಡಿದ್ರು, ಆ ಅಕ್ಕಿಯನ್ನು ಯಾರೋ ತಂದು ಅಂಗಡೀಲಿ ಇಟ್ಕೊಂಡಿದ್ರು, ಅದನ್ನು ನಾನು ಕೊಂಡ್ಕೊಂಡ್ಬಂದು ಅನ್ನವನ್ನು ಆಗಿಸ್ಕೊಂಡಿದ್ದೀನಿ. ಅನ್ನ ಆಗಿಸ್ಕೊಳಕ್ಕೆ ನನಗೆ ನೀರು ಬೇಕಾಯಿತು. ಆ ನೀರೆಲ್ಲಿಂದ ಬಂತು? ನಾನು ಮಾಡಿದ್ನಾ? ಇಲ್ಲ, ನಾನು ಎಲ್ಲಿಂದನೋ ತೊಗೊಂಬಂದೆ. ಆ ಎಲ್ಲಿಂದನೋ ಎಲ್ಲಿ, ಅಲ್ಲಿ ಯಾರು ನೀರಿಟ್ಟರು? ಸೊ ಹೀಗೆ ಒಂದಕ್ಕೊಂದು ನಾವು ಬೆಳೆಸ್ತಾ ಹೋದಾಗ ನಮಗೆ ಗೊತ್ತಾಗತ್ತೆ, ನಾನು ಒಂದು ತುತ್ತು ಅನ್ನವನ್ನು ತಿನ್ನಬೇಕಾದ್ರೆ ಅದೆಷ್ಟೋ ಜನರ ಒಟ್ಟಾರೆ ಪರಿಶ್ರಮ ಆ ತುತ್ತಿನಲ್ಲಿ ಇದೆ ಅನ್ನೋದು ನಮಗದು ಗೊತ್ತಾಗಲ್ಲ. ನಾವು ಹಸಿವಾಗಿತ್ತು, ಚೆನ್ನಾಗಿ ಊಟ ಮಾಡಿದೆ ಅನ್ನೋದಷ್ಟೇ ನಮಗೆ ಗೊತ್ತಾಗಿರುತ್ತೆ. ಇದು ಊಟದ್ದು, ಹಾಗೆ ಬಟ್ಟೆದು ಕೂಡ ಅಷ್ಟೇ. ಪ್ರತಿಯೊಂದು ಹಂತದಲ್ಲೂ ಅಷ್ಟೇ. ನಾವು ಶಾಲೆಗೆ ಹೋದ್ವಿ, ಶಾಲೆಯಲ್ಲಿ ನಾವು ಕಲಿತಾ ಇದ್ದೀವಿ, ನಾವು ಯಾವುದೋ ಕೆಲಸಕ್ಕೆ ಹೋದ್ವಿ, ಆಫೀಸಲ್ಲಿ ನಾವು ಕೆಲಸ ಮಾಡ್ತಿದ್ದೀವಿ. ಸೊ ಹೀಗೆ ಪ್ರತಿಯೊಂದು ಆಯಾಮವನ್ನು ನಾವು ಸ್ವಲ್ಪ ಕೆದಕಿ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ, ನಾನು ಮಾಡ್ತಾ ಇದ್ದೀನಿ ಅಂತ ಅನ್ಕೊಳ್ಳೋಂಥ ಯಾವ ವಸ್ತು, ಯಾವ ವಿಚಾರ, ಯಾವ ಕೆಲಸವಾದರೂ ಕೂಡ ಹತ್ತಾರು ಜನರ ಒತ್ತಾಸೆ ಸಹಕಾರ ಇಲ್ಲದೆ ಹೋಗಿದ್ದಿದ್ರೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಸೊ ಹಾಗೆ ಈ ವಿಶ್ವದಲ್ಲಿ ನೋಡು ಎಲ್ಲರೆಲ್ಲರ ನಂಟು, ಅದು ನಮಗೆ ಕೆಲವುದು ಕಣ್ಣಿಗೆ ಕಾಣಿಸುತ್ತೆ. ನನ್ನ ಪಕ್ಕದಲ್ಲಿರುವಂಥ ಒಬ್ಬ ವ್ಯಕ್ತಿ ನನಗೆ ಹೇಗೆ ಸಹಕಾರ ಕೊಡ್ತಾ ಇದ್ದಾನೆ ಅಂತ ನನಗೆ ಕಣ್ಣಿಗೆ ಕಾಣಿಸ್ತಾ ಇದೆ. ಆದರೆ ನಾನು ಹೇಳಿದಂತೆ ನಾನು ತಿಂದ ಅನ್ನವನ್ನು ಬೆಳೆದ ರೈತ ನನ್ನ ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಆದರೆ ಅವನ ಜೊತೆ ಕೂಡ ನನ್ನೊಂದು ನಂಟಿದೆ ಅಲ್ವಾ? ಕಣ್ಣಿಗೆ ಕಾಣಿಸಲ್ಲ, ಆದರೆ ಆ ಒಂದು ನಂಟಿದೆ. ಸೊ ಹೀಗೆ ಪ್ರತಿಯೊಂದು ವಿಚಾರವನ್ನು ನಾವು ನೋಡಿದಾಗ ಆ ನಂಟಿನ ಗಂಟು ಬೆಳೀತಾ ಹೋಗುತ್ತೆ. ಅದನ್ನು ಯಾರು ಬಿಡಿಸಿ ತೋರಿಸ್ತಾರೆ ನಮಗೆ? ಹೆಂಗ್ ಬಿಡಿಸೋದಕ್ಕೆ ಸಾಧ್ಯ?

ಬಹಳ ಜಟಿಲವಾದಂಥ ಒಂದು ಪರಿಸ್ಥಿತಿ ಅದು. ಅದು ಜೀವ ಜೀವಕ್ಕೆ ನಂಟು ಅನ್ನುವಂಥ ಅಂಶವನ್ನು ನಾವು ನೋಡಬೇಕು. ಇವಾಗ ನಾವೇನು ಅಂದ್ಕೊಂಡ್ವಿ, ನಾನು ತಿನ್ನೋ ಅನ್ನವನ್ನು ಇನ್ನೊಬ್ಬ ವ್ಯಕ್ತಿ ಬೆಳೆದ, ಆ ವ್ಯಕ್ತಿ ಬೆಳಿಬೇಕಾದ್ರೆ ಅವನು ಯಾವ ತಂತ್ರ ಯಾವ ತಂತ್ರಜ್ಞಾನವನ್ನು ಬಳಸಿರಬಹುದು, ಅವನು ಭೂಮಿಯನ್ನು ಉತ್ತಿದ್ದಾನೆ ಅಂದ್ಕೊಳ್ಳೋಣ. ಭೂಮಿಯನ್ನು ಉಳಬೇಕಾದ್ರೆ

0: ಬೆಳೆಸೋದಕ್ಕೆ ಅವನಿಗೆ ಸಹಕಾರ ಕೊಟ್ಟಿದೆ. ಸೊ ಆ ಮನುಷ್ಯ ಯಾರು ರೈತ ಇದ್ದ, ಆ ರೈತ ಒಂದು ಪ್ರಾಣಿಯ ಮೇಲೆ ಅವಲಂಬಿತನಾಗಿದ್ದಾನೆ. ಸೊ ಹಾಗಾಗಿ ಈ ಮನುಷ್ಯನ ಮೇಲೆ ನಾನು ಅವಲಂಬಿತನಾಗಿದ್ದೀನಿ ಅಂದರೆ ಅರ್ಥ ಏನು? ಆ ಪ್ರಾಣಿಯ ಮೇಲೆ ನಾನು ಅವಲಂಬಿತನಾಗಿದ್ದೀನಿ. ಉತ್ತಂತ ಭೂಮಿಯಲ್ಲಿ ಸಮೃದ್ಧವಾದಂಥ ಜೀವ ಜಗತ್ತಿದೆ. ಪುಸ್ತಕಗಳಲ್ಲಿ ಹೈಸ್ಕೂಲ್ನಲ್ಲಿ ಇದರಲ್ಲಿ ಓದ್ತೀವಿ, ಎರೆಹುಳು. ಎರೆಹುಳು ಭೂಮಿಯಲ್ಲಿದ್ದಾಗ ಫಲವತ್ತತೆ ಹೆಚ್ಚುತ್ತೆ ಅಂತ ನಾವು ನೋಡಿದ್ವಿ. ಅದು ಫಾರ್ಮರ್ಸ್ ಫ್ರೆಂಡ್ ಅಂತ ನಾವು ಓದಿರ್ತೀವಿ ಅಲ್ವಾ. ರೈತನ ಮಿತ್ರ ಎರೆಹುಳು, ಯಾಕೆ? ಭೂಮಿಯನ್ನು ಅದು ತೂತ್ ಮಾಡಿ ಗಾಳಿ ಆಡೋದಕ್ಕೆ ಸಹಕಾರ ಕೊಡುತ್ತೆ. ಆ ಎರೆಹುಳು ಇಲ್ಲದೆ ಹೋದರೆ ಫಲವತ್ತತೆ ಕಮ್ಮಿ ಆಯಿತು. ಸೊ ಆ ಎರೆಹುಳುವಿನ ಮೇಲೆ ನನ್ನ ಅವಲಂಬನೆ ಈಗ ಗೋಚರ ಆಯಿತು ನನಗೆ. ಇನ್ಫ್ಯಾಕ್ಟ್ ಇತ್ತೀಚಿನ ಸಂಶೋಧನೆ, ಈ ಕ್ಲೈಮೇಟ್ ಚೇಂಜ್ ಅಂತೆಲ್ಲ ನಾವು ಹೇಳ್ತೀವಿ, ಈ ವಾಯುಗುಣ ಬದಲಾವಣೆ ಆಗ್ತಾ ಇದೆ, ಕ್ಲೈಮೇಟ್ ಚೇಂಜ್ ಆಗ್ತಾ ಇದೆ, ಗ್ಲೋಬಲ್ ವಾರ್ಮಿಂಗ್ ಅಂದರೆ ತಾಪಮಾನ ಹೆಚ್ಚುತ್ತಾ ಇದೆ, ಭೂಮಿಯ ತಾಪಮಾನ ಹೆಚ್ಚುತ್ತಾ ಇದೆ, ಇದನ್ನೆಲ್ಲ ನಾವು ನೋಡ್ತಾ ಇದ್ದೀವಿ. ಇದ್ರ ಬಗ್ಗೆ ಸಾಕಷ್ಟು ಸಂಶೋಧನೆ ಆಗ್ತಾ ಇದೆ. ಬಹಳ ಸ್ವಾರಸ್ಯಕರ ಮತ್ತು ಕೆಲವು ದೃಷ್ಟಿಯಲ್ಲಿ ಆಘಾತಕಾರಿ ಅಂತ ಅನಿಸುವಂಥ ಅಂಶಗಳನ್ನು ಕೂಡ ಆ ಸಂಶೋಧನೆಗಳು ಹೊರತರ್ತಾ ಇದೆ. ಪಾಲಿನೇಷನ್ ಅಂತ ನಾವು ಕೇಳಿದ್ದೀವಿ, ಅಂದರೆ ಪರಾಗಸ್ಪರ್ಶ. ಪರಾಗಸ್ಪರ್ಶ, ಪರಾಗಸ್ಪರ್ಶವಾದಾಗ ಮಾತ್ರ ಹೂವು ಹಣ್ಣಾಗುತ್ತೆ. ಪರಾಗಸ್ಪರ್ಶವಾಗದೆ ಹೋದರೆ ಹೂವು ಹೂವಾಗಿಯೇ ಉದುರಿ ಹೋಗುತ್ತೆ. ಇನ್ನೊಂದು ಹೂವಿನಿಂದ ಈ ಹೂವಿಗೆ ಕೆಲವು ಅಂಶಗಳು ವರ್ಗಾವಣೆಯಾದಾಗ ಪರಾಗಸ್ಪರ್ಶವಾಗುತ್ತೆ, ಆಗ ಈ ಗಿಡದಲ್ಲಿ ಹೂವಿದ್ದದ್ದು ಹಣ್ಣಾಗುತ್ತೆ. ಇದು ನಮಗೆ ಗೊತ್ತು. ಸೊ ಆ ಪರಾಗಸ್ಪರ್ಶ ಮಾಡುವಂಥ ಜೀವಿಗಳು ಯಾವುದು, ಅದು ಹೇಗಾಗುತ್ತೆ ಅಂತಂದರೆ ಅದು ಯಾರೋ ರೈತ ಮಾಡಲ್ಲ, ಅಲ್ಲಿರೋಂಥ ಚಿಟ್ಟೆಗಳು, ಅಲ್ಲಿರೋಂಥ ದುಂಬಿಗಳು, ಅಲ್ಲಿರೋಂಥ ನೊಣಗಳು, ಅಲ್ಲಿರೋಂಥ ಕೀಟಗಳು, ಇವು ಪರಾಗಸ್ಪರ್ಶವನ್ನು ಮಾಡುವಂಥದ್ದು. ಸೊ ಪರಾಗಸ್ಪರ್ಶ ಆಗಬೇಕಾದ್ರೆ ಈ ಎಲ್ಲ ಕ್ರಿಮಿಕೀಟಗಳಿರಬೇಕು. ಅದಿಲ್ಲದೆ ಹೋದರೆ ಪರಾಗಸ್ಪರ್ಶ ಆಗಲ್ಲ, ಹೂವು ಹಣ್ಣಾಗಲ್ಲ, ನನಗೆ ಮಾವಿನ ಹಣ್ಣು ಸಿಕ್ಕಲ್ಲ. ಸೊ ಮಾವಿನ ಹಣ್ಣು ಬೇಕು ಅಂದರೆ ಅಲ್ಲಿ ಈ ಚಿಟ್ಟೆಗಳು ಅವೆಲ್ಲ ಇರಬೇಕು. ಇತ್ತೀಚಿನ ಸಂಶೋಧನೆಗಳ ಪ್ರಕಾರ ಈ ಚಿಟ್ಟೆಗಳ ಜೀವನದ ಒಂದು ಚಕ್ರ ಏನಿದೆ, ಲೈಫ್ ಸೈಕಲ್, ಅದು ಏರ್ಪೇರಾಗ್ತಾ ಇದೆ ಅನ್ನುವಂಥ ಒಂದು ವಿಚಾರ ಹೊರಬಂದಿದೆ. ಅದು ಯಾಕೆ ಅಂದರೆ ಈ ತಾಪಮಾನದ ಏರ್ಪೇರಿನಿಂದ. ಚಿಟ್ಟೆಗಳ ಜೀವನ ಚಕ್ರ ಅಲ್ಲಿನ ತಾಪಮಾನಕ್ಕೆ ಸರಿಯಾಗಿ ಬದಲಾಗ್ತಾ ಬರುತ್ತೆ. ತಾಪಮಾನ ಜಾಸ್ತಿ ಆಗಿಬಿಟ್ಟಾಗ ಅದು ತನ್ನ ಇದನ್ನು ಮಾಡೋದಕ್ಕಾಗಲ್ಲ, ಅಥವಾ ಬೇಗನೆ ಬಿಸಿಲಾಗೋಯ್ತು ಅಂದರೆ ಜೀವನ ಚಕ್ರ ಬೇಗನೆ ಶುರುವಾಗ್ಬಿಡುತ್ತೆ. ಸೊ ಇದು ಏನು ಹೇಳ್ತಾ ಇದೆ ಅಂತಂದರೆ, ಲೈಫ್ ಸೈಕಲ್ ಆಫ್ ಬಟರ್ಫ್ಲೈಸ್ ಒಂದು 15 ದಿನ ಹಿಂದಕ್ಕೆ ಬಂದುಬಿಟ್ಟಿದೆಯಂತೆ. ಪರಾಗಸ್ಪರ್ಶ ಯಾವಾಗ ಆಗಬೇಕಿತ್ತೋ ಅದಕ್ಕಿಂತ ಮುಂಚೆನೆ ಈ ಬಟರ್ಫ್ಲೈಸ್ ಹಾರಾಡೋದಕ್ಕೆ ಪ್ರಾರಂಭ ಮಾಡಿಬಿಡುತ್ತೆ, ಇನ್ನೂ ಹೂವೇ ಬಂದಿಲ್ಲ. ಸೊ ಹಾಗಾಗಿ ಹೂವು ಬರೋ ಹೊತ್ತಿಗೆ ಬಟರ್ಫ್ಲೈಸ್ ಸತ್ತೋಗಿರುತ್ತೆ. ಸೊ ಪರಾಗಸ್ಪರ್ಶ ಕ್ರಿಯೆ ಕಡಿಮೆ ಆಗೋಯಿತು. ಹಾಗಾಗಿ ಫಲವತ್ತತೆ ಭೂಮಿಯಲ್ಲಿ ಎಷ್ಟೇ ಇದ್ರೂ ನಮಗೆ ಸಿಕ್ಕುವ ಇಳುವರಿ ಕಡಿಮೆ, ಯಾಕೆ? ಪರಾಗಸ್ಪರ್ಶ ಆಗಲಿಲ್ಲ. ಸೊ ಈ ಜೀವ ಜೀವದ ನಂಟು ಅನ್ನುವಂಥದ್ದು ಬಹಳ ಒಂದು ಸಂಕೀರ್ಣವಾದಂಥ ವಿಷಯ, ಅದನ್ನು ನಾವು ಅರ್ಥ ಮಾಡ್ಕೊಳ್ಳುವಂಥದ್ದು ಬಹಳ ಕಷ್ಟ. ಆದರೆ ಅರ್ಥ ಮಾಡ್ಕೊಳ್ಳದೆ ಹೋದರೆ ಅದು ವಿನಾಶದ ದಾರಿ. ಅದು ಇವತ್ತಿನ ಮನುಷ್ಯ ನಡ್ಕೊಂಡು ಹೋಗ್ತಾ ಇರುವಂಥ ಹಾದಿ, ನಮಗೆ ಎಚ್ಚರಿಕೆ ಗಂಟೆಯನ್ನು ಬಾರಿಸ್ಬೇಕು. ಈ ಥರದ ವಿನಾಶದ ದಾರಿಯಲ್ಲೇ ಮುಂದುವರಿತಾ ಹೋದರೆ ಈ ಜೀವ ಜೀವದ ನಂಟಿನ ಬೇರನ್ನೇ ಕಿತ್ತಾಕ್ದಂಗಾಗತ್ತೆ, ಬುನಾದಿಯನ್ನೇ ಅಲ್ಲಾಡಿಸ್ದಂಗಾಗತ್ತೆ. ಸೊ ಆಗ ಆ ನಂಟು ಇಲ್ಲದೇ ಇರೋ ರೀತಿಯಲ್ಲಾದಾಗ ವಿಶ್ವಕ್ಕೆ ಚಲನೆ ಸಿಕ್ಕಲ್ಲ, ಜಗತ್ತಿನ ಒಂದು ಕ್ರಿಯೆಗಳು ನಡೆಯೋದಕ್ಕೆ ಸಾಧ್ಯ ಆಗಲ್ಲ. ಸೊ ಹಾಗಾಗಿ ಪ್ರತಿಯೊಂದು ಜೀವಕ್ಕೂ ಇನ್ನೊಂದು ಜೀವಕ್ಕೂ ಇರೋವಂಥ ನಂಟನ್ನು ನಾವು ಅರ್ಥ ಮಾಡ್ಕೊಳ್ಬೇಕು, ಅದನ್ನು ಗೌರವಿಸಬೇಕು, ಅದನ್ನು ಪೋಷಿಸಬೇಕು.
1: ಕೇಳಿದ್ರೆ ಇದುವರೆಗೂ ನಿಂತಿದ್ದ ಬದುಕಿಗೆ ಕಾಗದ ಬೆಳಕು ಸಂಚಿಕೆ 60 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಟ್ಟ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮವನ್ನ ಕೇಳಿದಿರಿ. ಆತ್ಮೀಯರೇ, ಇನ್ನು ಮುಂದೆಯೇ ನಮ್ಮ ನಿಲಯದಿಂದ ಜ್ಞಾನಸುಧಾ, ಯಾರಿಗೂ ಬೇಡವಾದ ವೃದ್ಧರು ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಯಾರಿಗೂ ಬೇಡವಾದ ವೃದ್ಧರು ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ನಗರಗಳ ಪಾರ್ಕು, ಚಹಾ ಅಂಗಡಿ, ಬಸ್ ಶೆಲ್ಟರ್ಗಳಂತಹ ಸ್ಥಳಗಳಲ್ಲಿ ದಿನದ ಹೆಚ್ಚಿನ ಸಮಯವನ್ನು ವಿಶ್ರಾಂತ ಜೀವನ ನಡೆಸುತ್ತಿರುವ ಹಿರಿಯ ನಾಗರಿಕರು ಕಳೆಯುತ್ತಿರುತ್ತಾರೆ. ಮನೆಯಲ್ಲಿ ಕಾಣಲಾರದ ನೆಮ್ಮದಿಯನ್ನು ಗೆಳೆಯರೊಟ್ಟಿಗೆ ಹರಡುತ್ತಾ ಇಲ್ಲಿ ಕಂಡುಕೊಳ್ಳುತ್ತಾರೆ. ಸಮಯವಾದ ಬಳಿಕ ಇಷ್ಟವಿಲ್ಲದೆ ಬಾಡಿದ ಮುಖದೊಂದಿಗೆ ಮನೆಯತ್ತ ಭಾರವಾದ ಹೆಜ್ಜೆಗಳನ್ನಿಡುತ್ತಾ ಹೊರಡುತ್ತಾರೆ. ಕೆಲವು ವರ್ಷಗಳಿಂದ ಸಾರ್ವಜನಿಕವಾಗಿ ವೃದ್ಧರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾಣಸಿಗುತ್ತಾರೆ. ಭಾರತದಲ್ಲಿ ಆರೋಗ್ಯ ಸೌಲಭ್ಯ ಮತ್ತು ಜೀವಿತಾವಧಿಯ ಏರಿಕೆಯಿಂದಾಗಿ ಹಿರಿಯ ನಾಗರಿಕರ ಸಂಖ್ಯೆಯು ಹೆಚ್ಚುತ್ತಿದೆ. ಜನಸಂಖ್ಯೆಯಲ್ಲಿ 60 ವರ್ಷ ಮತ್ತು ಅದಕ್ಕಿಂತ ಮೇಲಿನ ವಯಸ್ಸಿನವರು 11%-12% ಇದ್ದು ಸುಮಾರು 17.30 ಕೋಟಿಗೂ ಹೆಚ್ಚು ಹಿರಿಯ ನಾಗರಿಕರಿದ್ದಾರೆ. ಭವಿಷ್ಯದಲ್ಲಿ ಜನನ ದರ ಕಡಿಮೆ ಆಗುತ್ತಿರುವುದರಿಂದ ಹಿರಿಯರ ಸಂಖ್ಯೆ ಹೆಚ್ಚಲಿದ್ದು ಯುವಕರ ಸಂಖ್ಯೆ ಗಣನೀಯವಾಗಿ ಕಡಿಮೆಯಾಗಲಿದೆ. ಮುಂದಿನ 10 ವರ್ಷಗಳಲ್ಲಿ 15% ಏರಿಕೆ ಆಗಲಿದ್ದು ಸುಮಾರು 23 ಕೋಟಿಗೆ ತಲುಪಲಿದೆ. ದುಡಿಯುವ ಕೈಗಳು ಕಡಿಮೆಯಾಗುತ್ತವೆ. ಕೃತಕ ಬುದ್ಧಿಮತ್ತೆ ಪ್ರಚಲಿತ ಆಗುವುದರಿಂದ ಬಹುಶಃ ಕೆಲಸವು ಕಡಿಮೆಯಾಗುವ ನಿರೀಕ್ಷೆ ಇದೆ. ವೃದ್ಧರ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಬೆಳೆಯುತ್ತಿದೆ. ಪ್ರಶ್ನೆ ಅದಲ್ಲ, ಇವರೆಲ್ಲ ನೆಮ್ಮದಿಯ ಜೀವನವನ್ನು ನಡೆಸುತ್ತಿದ್ದಾರೆಯೇ? ಮನೆಯವರು ಇವರನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾರೆಯೇ ಎಂಬುದು ಬಹುದೊಡ್ಡ ಪ್ರಶ್ನೆ ಮತ್ತು ಸಮಸ್ಯೆ. ಮನೆಯಲ್ಲಿ ಇರಬೇಕಾಗಿರುವ ಹಿರಿಯರು ಪಾರ್ಕು, ಹೋಟೆಲ್ ಮತ್ತು ಬಸ್ ಶೆಲ್ಟರ್ಗಳಲ್ಲಿ ಕೆಲವರು ತುತ್ತು ಅನ್ನ ಮತ್ತು ಔಷಧಕ್ಕಾಗಿ ದೇಹ ಸಹಕರಿಸದಿದ್ದರೂ ಇನ್ನೂ ದುಡಿಯುತ್ತಿದ್ದಾರೆ. ಸರಕಾರಿ ನೌಕರಿಯಲ್ಲಿದ್ದವರು ಹಾಗೂ ತಮ್ಮ ಹೆಸರಿನಲ್ಲಿ ಆಸ್ತಿ ಇದ್ದವರು ತಕ್ಕ ಮಟ್ಟಿಗೆ ಪರವಾಗಿಲ್ಲ, ಅವರು ಕೂಡ ನೆಮ್ಮದಿಯಿಂದ ಇದ್ದಾರೆಂದು ಹೇಳಲಾಗದು. ಒಂದಿಲ್ಲೊಂದು ಕೌಟುಂಬಿಕ ಸಮಸ್ಯೆಯಿಂದ ಬಳಲುತ್ತಿರುತ್ತಾರೆ. ಇವತ್ತಿನ ಟ್ರೆಂಡ್ ವಯಸ್ಸಾದಂತೆ ಹೆತ್ತವರನ್ನು ಹೊರಹಾಕುವುದು ಇಲ್ಲವೇ ಬೇರೆ ಮನೆ ಮಾಡಿ ಹಿರಿಸುವುದು. 2-3 ಮಕ್ಕಳಿರುವ ಪೋಷಕರನ್ನು ಮಕ್ಕಳು ಕಾಲ್ಚೆಂಡಿನ ಉಪಾಧಿಯಲ್ಲಿ ಅವರ ಮನೆಯಿಂದ ಇವರ ಮನೆಗೆ, ಇವರ ಮನೆಯಿಂದ ಅವರ ಮನೆಗೆ ಚೆಂಡಾಡಿಸುತ್ತಿದ್ದಾರೆ. ವೃದ್ಧ ದಂಪತಿಗಳಲ್ಲಿ ಒಬ್ಬರು ಮರಣ ಹೊಂದಿ ಒಬ್ಬಂಟಿಯಾಗಿ ಜೀವನ ನಡೆಸುವುದೆಂದರೆ ಅದು ನರಕವನ್ನೇ ಇಲ್ಲೇ ಕಾಣಿಸಿಬಿಡುತ್ತದೆ. ಎತ್ತ ಕರುಳನ್ನು ಬೀದಿಗೆ ನೂಕುವ ಮೊದಲು ಅದೇ ಕೈಗಳು ನಮ್ಮನ್ನು ಸಾಕಿ ಬೇಕಿದ್ದೆಲ್ಲವನ್ನು ಕೊಡಿಸಿ ಎತ್ತಾಡಿಸಿ ಮುದ್ದಿಸಿ ಜೀವನ ರೂಪಿಸಿಕೊಟ್ಟಿದ್ದನ್ನು ಮರೆಯಬಾರದಲ್ಲವೇ? ನಾನು ಹಿರಿಯ ನಾಗರಿಕನಾಗಿರುವುದರಿಂದ ವೃದ್ಧರ ಬಳಗ ಜಾಸ್ತಿ, ಅವರುಗಳ ನೋವು ನನ್ನದೇ ನೋವಾಗಿದೆ. ನಿತ್ಯವೂ ಯಾರಾದರೊಬ್ಬರು ತಮ್ಮ ಅಳಲನ್ನು ನನ್ನೊಂದಿಗೆ ಹೇಳಿಕೊಳ್ಳುತ್ತಾರೆ. ಸಮಾಜದಲ್ಲಿ ಅತ್ಯಂತ ಕಳವಳಕಾರಿ ಹಾಗೂ ನೋವಿನ ಸಂಗತಿ, ಇವರಿಂದ ಏನು ಪ್ರಯೋಜನವಿಲ್ಲ ಎಂಬುದು ತಿಳಿಯುತ್ತಿದ್ದಂತೆ ಮನೆಯಿಂದ ಹೊರಗಟ್ಟು ಬಿಡುತ್ತಾರೆ. ಸಕಾರಣವಲ್ಲದ ಕಾರಣವನ್ನು ಕೊಟ್ಟು ಒಂದಿಲ್ಲೊಂದು ಖ್ಯಾತೆ ತೆಗೆದು ಜಗಳವಾಡಿ ಕರುಣೆ ತೋರದೆ ಓಡಿಸಿ ಬಿಡುತ್ತಾರೆ. ಮಗ ನಮ್ಮವನಾದರೂ ಸೊಸೆ ನಮ್ಮವಳಲ್ಲ ಎನ್ನುವುದನ್ನು ಸೊಸೆಯಾದವಳು ಸಾಬೀತುಪಡಿಸುತ್ತಾಳೆ. ಒಳ್ಳೆಯವರು ಇಲ್ಲವೇ ಇಲ್ಲ ಎನ್ನಲಾಗದು. ಮೈಸೂರಿನ ಸಿದ್ಧಾರ್ಥ ಬಡಾವಣೆಯ ಮನೆಗೆ ಚಿರತೆ ಒಂದು ನುಗ್ಗಿದಾಗ ಚಿರತೆಯ ಬಾಯಿಯಿಂದ ಹಾಸಿಗೆಯಲ್ಲಿ ಮಲಗಿದ್ದ ವೃದ್ಧ ಅತ್ತೆಯನ್ನು ಧೈರ್ಯದಿಂದ ಸೊಸೆ ಸುಜಾತರವರು ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ಕಾಪಾಡಿದ್ದನ್ನು ಮಾಧ್ಯಮಗಳಲ್ಲಿ ನೋಡಿದ್ದೇವೆ. ಅಲ್ಲಲ್ಲಿ ಮಾನವೀಯತೆಯ ಗುಣ ಇದೆಯಾದರೂ ಅವ ಮಾನವೀಯ ಗುಣಗಳೇ ಹೆಚ್ಚು ಮೆರೆಯುತ್ತಿವೆ. ನಾನು ನನ್ನ ಹೆಂಡತಿ ಮತ್ತು ನನ್ನ ಮಕ್ಕಳು ಎಂಬ ಸ್ವಾರ್ಥ ಸಂಕುಚಿತ ಮನೋಭಾವದ ಕಾರಣ ಹೆತ್ತವರು ಹೊರೆಯಾಗಿ ಕಾಣುತ್ತಾರೆ. ದೂರ ಮಾಡಲು 100 ನೆಪಗಳನ್ನು ಹುಡುಕುತ್ತಾರೆ. ಮೊಸರಲ್ಲಿ

0: ಕಲ್ಲು ಎನ್ನುವಂತೆ ಪ್ರತಿಯೊಂದರಲ್ಲೂ ತಪ್ಪುಗಳನ್ನು ಎತ್ತಿ ನಿಂದಿಸುತ್ತಾ ಮಾನಸಿಕವಾಗಿ ಕುಗ್ಗಿಸಿ ಬದುಕೆ ಬೇಡವೆನ್ನುವಂತೆ ಮಾಡಿ ತಂದೆ ತಾಯಿಯರನ್ನು ಕುಗ್ಗಿಸಿ ಬಿಡುತ್ತಾರೆ. ಮುಪ್ಪಿನಲ್ಲಿ ಆರೋಗ್ಯ ಸಮಸ್ಯೆಗಳು ಕಾಡುತ್ತವೆ. ಮಕ್ಕಳು ಔಷಧೋಪಚಾರಗಳಿಗೆ ಖರ್ಚು ಮಾಡಲು ಒಪ್ಪುವುದಿಲ್ಲ. ಹಳೆಯ ತಲೆಮಾರು ಮತ್ತು ಹೊಸ ತಲೆಮಾರಿನ ಅಂತರದಿಂದ ನಡುವೆ ಸಾಮರಸ್ಯ ಇರದೆ ವೃದ್ಧರನ್ನು ಕಡೆಗಣಿಸುತ್ತಾರೆ. ಯಾಂತ್ರಿಕ ಜೀವನದ ಜಂಜಾಟದಲ್ಲಿ ಹಿರಿಯರೊಂದಿಗೆ ಮಾತನಾಡುವುದು, ಅವರ ಯೋಗಕ್ಷೇಮ ವಿಚಾರಿಸಲು ಮಕ್ಕಳಿಗೆ ಸಮಯ ಇರುವುದಿಲ್ಲ. ಆಸ್ತಿಪಾಸ್ತಿ ಏನು ಇಲ್ಲದಿದ್ದರೆ ಅದೊಂದು ರೀತಿಯಲ್ಲಿ ಒಳ್ಳೆಯದೇ. ಆದರೆ ಆಸ್ತಿಪಾಸ್ತಿಗಳು ಇದ್ದು ಒಂದಕ್ಕಿಂತ ಹೆಚ್ಚು ಮಕ್ಕಳಿದ್ದಲ್ಲಿ ಕಿತ್ತಾಟ. ತಮ್ಮ ಹೆಸರಿಗೆ ಮಕ್ಕಳು ಬರೆಸಿಕೊಂಡ ತಕ್ಷಣವೇ ಕೃತಜ್ಞತೆ ಇಲ್ಲದೆ ಬೀದಿಗೆ ತಳ್ಳಿ ಬಿಡುತ್ತಾರೆ. ನಿತ್ಯವೂ ಅನುಭವಿಸುವ ನೋವಿನಿಂದ ಮುಕ್ತರಾಗಲು ಯಾವಾಗಲೂ ಸಾವನ್ನು ಬಯಸುತ್ತಾರೆ. ಮನೆಯಲ್ಲಿ ಇದ್ದಾಗ ಒಂದು ರೀತಿಯ ನೋವು ಮೊಮ್ಮಕ್ಕಳ ಒಡನಾಟದಲ್ಲಿ ಸ್ವಲ್ಪವಾದರೂ ಕಡಿಮೆ ಮಾಡಿಕೊಳ್ಳುತ್ತಾರೆ. ಮನೆಯಿಂದ ಹೊರ ಹಾಕಲ್ಪಟ್ಟಾಗ ಅನುಭವಿಸುವ ಮಾನಸಿಕ ಯಾತನೆಯನ್ನು ಪದಗಳಲ್ಲಿ ಇಳಿಸಲಾಗದು. ಖಿನ್ನತೆ, ಒಂಟಿತನ ಮತ್ತು ಅಸಹಾಯಕತೆಯಿಂದ ನರಳುತ್ತಾರೆ. ಕಡೆಗಾಲದಲ್ಲಿ ಒಂದು ತುತ್ತು ಅನ್ನಕ್ಕೆ ಹಾಗೂ ಮೂಲಭೂತ ಅವಶ್ಯಕತೆಗಳಿಗೆ ಪರದಾಡುವ ಸ್ಥಿತಿ ಒದಗಿ ಬಂದಾಗ ಸಂಪಾದಿಸಿದ್ದ ಆತ್ಮಗೌರವ ಮಣ್ಣು ಪಾಲಾಗಿರುತ್ತದೆ. ಹಿರಿಯ ನಾಗರಿಕರಿಗೆ ಕಾನೂನಿನ ರಕ್ಷಣೆ ಇದೆ. ಹೆತ್ತವರನ್ನು ನೋಡಿಕೊಳ್ಳುವ ಜವಾಬ್ದಾರಿ ಮಕ್ಕಳದಾಗಿರುತ್ತದೆ. ನೆಪಗಳನ್ನುಡ್ಡಿ ಅದರಿಂದ ನುಣುಚಿಕೊಳ್ಳಲಾಗದು. ನಿರ್ಲಕ್ಷಿಸುವ ಮಕ್ಕಳಿಗೆ ಶಿಕ್ಷೆ ಹಾಗೂ ದಂಡ ವಿಧಿಸುವುದಕ್ಕೆ ಕಾನೂನಿನಲ್ಲಿ ನಿಯಮವಿದೆ. ಹೆತ್ತವರು ಎಷ್ಟೇ ಕಷ್ಟದಲ್ಲಿದ್ದರೂ ಮಕ್ಕಳ ವಿರುದ್ಧ ಕೋರ್ಟ್ ಹೋಗಲು ಇಚ್ಛಿಸುವುದಿಲ್ಲ. ತಂದೆ ತಾಯಿಯರನ್ನು ನೋಡಿಕೊಳ್ಳದಿದ್ದರೆ ಮಕ್ಕಳಿಗೆ ನೋಂದಣಿ ಮಾಡಿಕೊಟ್ಟ ಆಸ್ತಿಯನ್ನು ಮತ್ತೆ ವಾಪಸ್ ಪಡೆಯಲು ಅವಕಾಶವನ್ನು ಕಾನೂನು ಕಲ್ಪಿಸಿಕೊಟ್ಟಿದೆ. ಹಿಂದಿನ ಯುವ ಪೀಳಿಗೆಯ ಮುದ್ದು ಮಕ್ಕಳೇ, ಪೋಷಕರನ್ನು ಹೊರದಬ್ಬುವ ಮಾನಿಯರೇ, ಹೆತ್ತವರಿಗೆ ನೀವು ಕೊಡುವ ಪ್ರೀತಿ ಮತ್ತು ಗೌರವವನ್ನು ನಿಮ್ಮ ಮಕ್ಕಳು ನೋಡಿ ಬೆಳೆಯುತ್ತಿರುತ್ತಾರೆ. ದೊಡ್ಡವರಾದ ಮೇಲೆ ಪುನರಾವರ್ತನೆಗೆ ಕೊಡುವ ಸಂದೇಶವಾಗಿರುತ್ತದೆ. ಬೇವು ಬಿತ್ತಿ ಮಾವು ಬೆಳೆಯಲಾಗುತ್ತದೆಯೇ? ಒಂದು ನೌಕರಿ, ಆಸ್ತಿ, ಹಣ ಇವುಗಳಲ್ಲೇ ಜೀವನದ ಹೆಚ್ಚಿನ ಸಮಯ ಕಳೆದು ಬಿಡುತ್ತೇವೆ. ನನ್ನ ಮಗ ವಿದ್ಯಾವಂತನಾಗಬೇಕು, ರ್ಯಾಂಕ್ ಪಡೆಯಬೇಕು, ಇಂಗ್ಲಿಷ್ ಕಾನ್ವೆಂಟ್ನಲ್ಲಿ ಓದಬೇಕು, ಲಕ್ಷ ಲಕ್ಷ ಸಂಪಾದಿಸಬೇಕು ಎಂಬ ಆಸೆಗೆ ಬಿದ್ದು ವಿನಯವಂತನಾಗಿ ಬೆಳೆಸುವುದಿಲ್ಲ. ಮಕ್ಕಳಿಗೆ ಸಂಸ್ಕಾರ ನೀಡುವಲ್ಲಿ ವಿಫಲರಾಗಿ ಇಳಿಯ ವಯಸ್ಸಿನಲ್ಲಿ ಅದರ ಫಲವನ್ನು ಅನುಭವಿಸುತ್ತೇವೆ. ಪರಿಣಾಮವೇ ನಂದಗೋಕುಲಗಳಾಗಿದ್ದ ಮನೆಗಳು ಮುಪ್ಪಿನಲ್ಲಿ ನರಕ ಕೇಂದ್ರಗಳಾಗಿ ಬದಲಾಗಿರುತ್ತವೆ. ಹೆತ್ತವರನ್ನು ದೇವರೆಂದು ಕಾಣುವ ನಮ್ಮ ಸಂಸ್ಕೃತಿಯಲ್ಲಿ ಹೆತ್ತವರು ಕಣ್ಣೀರು ಹಾಕುತ್ತಾ ವೃದ್ಧಾಶ್ರಮಕ್ಕೆ ಸೇರಿಕೊಂಡರೆ ಒಳ್ಳೆಯದಾಗದು. ಅವರು ಬಯಸುವುದು ಹಣ, ಆಸ್ತಿ, ಅಂತಸ್ತನಲ್ಲ, ನಮ್ಮ ಪ್ರೀತಿ ಮತ್ತು ಆಸರೆಯನ್ನು. ದುಡಿಯುವ ವಯಸ್ಸಿನಲ್ಲಿರುವ ನೀವು ಕೂಡ ಮುಂದೆ ವೃದ್ಧಾವಸ್ಥೆಯಲ್ಲಿ ಅದನ್ನೇ ಬಯಸುವುದು. ನೆನಪಿರಲಿ ಯುವಕರೇ, ಇಂದು ಅವರದು, ನಾಳೆ ನಮ್ಮದು. ಕಾಲ ಯಾರನ್ನು ಬಿಡುವುದಿಲ್ಲ. ಪ್ರಿಯ ಕೇಳುಗರೇ, ಕೇಳದಲ್ಲಿಷ್ಟೊತ್ತು ಯಾರಿಗೂ ಬೇಡವಾದ
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಎಚ್ ಚೇತನಾ ರಾಜೇಂದ್ರ. ಮುಖ್ಯಾಂಶಗಳು. ಸೆಷಲ್ಸ್ ಸ್ವಾತಂತ್ರ್ಯದ ಸುವರ್ಣ ಮಹೋತ್ಸವ ಆಚರಣೆಯಲ್ಲಿ ಮುಖ್ಯ ಅತಿಥಿಯಾಗಿ ಪ್ರಧಾನಿ ನರೇಂದ್ರ ಮೋದಿ ಭಾಗಿ. ಯುಕೆ ಪ್ರವಾಸ ಸಂಪನ್ನಗೊಳಿಸಿ ಉನ್ನತ ಮಟ್ಟದ ನಿಯೋಗದೊಂದಿಗೆ ಗ್ರೀಸ್ಗೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಭೇಟಿ. ಅಮೆರಿಕ ಇರಾನ್ ಸಂಘರ್ಷಕ್ಕೆ ತಾತ್ಕಾಲಿಕ ವಿರಾಮ, ನಾಳೆಯಿಂದ ಮಾತುಕತೆ ಆರಂಭಿಸಲು ಸಹಮತ. ಎಫ್ಐಎಚ್ ಹಾಕಿ ಪ್ರೊ ಲೀಗ್ ಪೆನಾಲ್ಟಿ ಶೂಟೌಟ್ನಲ್ಲಿ ಇಂಗ್ಲೆಂಡ್ ವಿರುದ್ಧ ಭಾರತಕ್ಕೆ 3-2 ಗೋಲುಗಳ ಜಯ. ಫಿಫಾ ವಿಶ್ವಕಪ್ ಫುಟ್ಬಾಲ್ ನಾಕೌಟ್ ಹಂತ, ದಕ್ಷಿಣ ಆಫ್ರಿಕಾ ವಿರುದ್ಧ ಕೆನಡಾಗೆ ಜಯ. ವಾರ್ತೆಗಳ ವಿವರ. ಸೆಷಲ್ಸ್ ದೇಶದ ಸ್ವಾತಂತ್ರ್ಯದ 50ನೇ ವರ್ಷದ ಸುವರ್ಣ ಮಹೋತ್ಸವದ ರಾಷ್ಟೀಯ ದಿನಾಚರಣೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಗೌರವ ಅತಿಥಿಯಾಗಿ ಪಾಲ್ಗೊಂಡಿದ್ದರು. ಇದರೊಂದಿಗೆ ಐತಿಹಾಸಿಕ ಗೌರವಕ್ಕೆ ಪಾತ್ರರಾದ ಭಾರತದ ಮೊದಲ ಪ್ರಧಾನಮಂತ್ರಿ ಎಂಬ ಹೆಗ್ಗಳಿಕೆಗೆ ಅವರು ಪಾತ್ರರಾಗಿದ್ದಾರೆ. ಉಭಯ ದೇಶಗಳ ನಡುವಿನ ನಿಕಟ ಮತ್ತು ವಿಶೇಷ ಪಾಲುದಾರಿಕೆಯ ಅಂಗವಾಗಿ ಭಾರತೀಯ ಭೂಸೇನೆ ಮತ್ತು ನೌಕಾಸೇನೆಯನ್ನೊಳಗೊಂಡ ಜಂಟಿ ರಕ್ಷಣಾ ಪಡೆಯ ತುಕಡಿ ಹಾಗೂ

0: ಭಾರತೀಯ ನೌಕಾಸೇನೆಯ ಬ್ಯಾಂಡ್ ತಂಡ ಅಲ್ಲಿನ ಪೆರೇಡ್ನಲ್ಲಿ ಭಾಗವಹಿಸಿದ್ದವು. ಇದರ ಜೊತೆಗೆ ಭಾರತದ ಸುದೀರ್ಘ ಸ್ನೇಹದ ಸಂಕೇತವಾಗಿ ಭಾರತೀಯ ನೌಕಾಸೇನೆಯ ಐಎನ್ಎಸ್ ತರ್ಕಶ್ ಮತ್ತು ಐಎನ್ಎಸ್ ಇಕ್ಷಕ್ ಯುದ್ಧ ನೌಕೆಗಳು ವಿಕ್ಟೋರಿಯಾ ಬಂದರಿನಲ್ಲಿ ತಂಗಿದ್ದವು. ಈ ಐತಿಹಾಸಿಕ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಸೀಶಲ್ಸ್ನ ಜನತೆಗೆ ಭಾರತದ ಪರವಾಗಿ ಶುಭ ಹಾರೈಸಿದರು. ಸೀಶಲ್ಸ್ ಅಧ್ಯಕ್ಷ ಪ್ಯಾಟ್ರಿಕ್ ಹೆರ್ಮಿನಿ ಅವರ ಆಹ್ವಾನದ ಮೇರೆಗೆ ಕಳೆದ ಶನಿವಾರ ಸೀಶಲ್ಸ್ ತಲುಪಿದ ಪ್ರಧಾನಿ ಅವರೊಂದಿಗೆ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್, ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಮತ್ತು ಮಾರಿಷಸ್ ಪ್ರಧಾನಿ ನವೀನ್ ಚಂದ್ರ ರಾಮಗೋಲಂ ಈ ಸಮಾರಂಭದಲ್ಲಿ ಉಪಸ್ಥಿತರಿದ್ದರು. ಪರಿಸರ ಸಂರಕ್ಷಣೆ ಮತ್ತು ಸುಸ್ಥಿರ ಅಭಿವೃದ್ಧಿ ವಲಯದ ನಾಯಕತ್ವಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸೀಶಲ್ಸ್ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಗಾರ್ಡಿಯನ್ ಆಫ್ ದಿ ಬ್ಲೂ ಹೊರೈಸನ್ ಗೌರವವನ್ನು ನೀಡಿ ಪುರಸ್ಕರಿಸಲಾಗಿದೆ. ಸೀಶಲ್ಸ್ ಅಧ್ಯಕ್ಷ ಪ್ಯಾಟ್ರಿಕ್ ಹೆರ್ಮನಿ ಈ ಪ್ರಶಸ್ತಿಯನ್ನು ಪ್ರದಾನ ಮಾಡಿದರು. ಪ್ರಧಾನಿ ಮೋದಿ ಅವರ ಹಸಿರು ದೂರದೃಷ್ಟಿ, ಹವಾಮಾನ ವೈಪರೀತ್ಯದ ವಿರುದ್ಧದ ಹೋರಾಟ ಹಾಗೂ ಕಡಲ ಆರ್ಥಿಕತೆಗೆ ಉತ್ತೇಜನದ ನಿರಂತರ ಶ್ರಮವನ್ನು ಗುರುತಿಸಿ ಈ ಗೌರವ ಸಮರ್ಪಿಸಲಾಗಿದೆ. ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ಪ್ರಧಾನಿ, ಈ ಗೌರವವನ್ನು ಹವಾಮಾನ ಬದಲಾವಣೆಯ ಸವಾಲುಗಳ ವಿರುದ್ಧ ಹೋರಾಡುತ್ತಿರುವ ಜಾಗತಿಕ ರಾಷ್ಟ್ರಗಳಿಗೆ ಸಮರ್ಪಿಸಿದರು. ಈ ಹಿಂದೆ ಅವರಿಗೆ ವಿಶ್ವಸಂಸ್ಥೆಯ ಚಾಂಪಿಯನ್ ಆಫ್ ದಿ ಅರ್ಥ್ ಹಾಗೂ ಸಿಯೋಲ್ ಶಾಂತಿ ಪ್ರಶಸ್ತಿಗಳು ಲಭಿಸಿವೆ. ಹವಾಮಾನ ಬದಲಾವಣೆಯ ವಿರುದ್ಧದ ಹೋರಾಟ ಕೇವಲ ಸರ್ಕಾರಗಳಿಂದ ಸಾಧ್ಯವಿಲ್ಲ, ಸುಸ್ಥಿರ ಜೀವನ ಶೈಲಿ ಪ್ರತಿಯೊಬ್ಬರ ಬದುಕಿನ ಭಾಗವಾಗಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ಸೀಶಲ್ಸ್ನಲ್ಲಿ ಮಾರಿಷಸ್ ಪ್ರಧಾನಿ ಡಾಕ್ಟರ್ ನವೀನ್ ಚಂದ್ರ ರಾಮಗೋಲಂ ಅವರನ್ನು ಭೇಟಿ ಮಾಡಿ ಉಭಯ ದೇಶಗಳ ನಡುವಿನ ದ್ವಿಪಕ್ಷೀಯ ಸಹಕಾರದ ಕುರಿತು ಮಹತ್ವದ ಚರ್ಚೆ ನಡೆಸಿದರು. ಈ ಸಂದರ್ಭದಲ್ಲಿ ಉಭಯ ನಾಯಕರು ಭಾರತ ಮಾರಿಷಸ್ಗೆ ವಿಸ್ತರಿಸಿರುವ ವಿಶೇಷ ಆರ್ಥಿಕ ಪ್ಯಾಕೇಜ್ ಅನುಷ್ಠಾನದಲ್ಲಿ ಆಗಿರುವ ಪ್ರಗತಿಯನ್ನು ಪರಾಮರ್ಶಿಸಿದರು. ಮಾರಿಷಸ್ನ ಸರ್ವತೋಮುಖ ಅಭಿವೃದ್ಧಿ ಮತ್ತು ಪ್ರಗತಿಗೆ ಭಾರತ ನೀಡುವ ಆದ್ಯತೆಯನ್ನು ಪ್ರಧಾನಿ ಮೋದಿ ಪುನರುಚ್ಚರಿಸಿದರು. ಪ್ರಸ್ತುತ ಚಾಲ್ತಿಯಲ್ಲಿರುವ ದ್ವಿಪಕ್ಷೀಯ ಯೋಜನೆಗಳು ಮಾರಿಷಸ್ನ ಆರೋಗ್ಯ ಸೇವೆ, ಪ್ರಾದೇಶಿಕ ಸಂಪರ್ಕ, ಸುಸ್ಥಿರ ಅಭಿವೃದ್ಧಿ ಹಾಗೂ ಕಡಲ ಆರ್ಥಿಕತೆಯ ವೃದ್ಧಿಗೆ ಪ್ರಮುಖ ಕೊಡುಗೆ ನೀಡಲಿವೆ ಎಂದು ಆಶಯ ವ್ಯಕ್ತಪಡಿಸಿದರು. ಭಾರತದ ಮಹಾಸಾಗರ ದೃಷ್ಟಿಕೋನ, ನೆರೆಹೊರೆ ಮೊದಲು ನೀತಿ ಹಾಗೂ ಜಾಗತಿಕ ದಕ್ಷಿಣ ಒಕ್ಕೂಟದ ಹಂಚಿಕೆ ಬದ್ಧತೆಯ ಅಡಿಯಲ್ಲಿ ಭಾರತ ಮಾರಿಷಸ್ ನಡುವಿನ ವರ್ಧಿತ ಕಾರ್ಯತಂತ್ರದ ಪಾಲುದಾರಿಕೆಯ ಮಹತ್ವದ ಬಗ್ಗೆ ಉಭಯ ನಾಯಕರು ಸಹಮತ ವ್ಯಕ್ತಪಡಿಸಿದರು. ಯುಕೆ ಪ್ರವಾಸವನ್ನು ಯಶಸ್ವಿಯಾಗಿ ಸಂಪನ್ನಗೊಳಿಸಿರುವ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಗ್ರೀಸ್ನ ಅಥೆನ್ಸ್ ದೇಶಕ್ಕೆ ಉನ್ನತ ಮಟ್ಟದ ಉದ್ಯಮ ನಿಯೋಗದೊಂದಿಗೆ ಭೇಟಿ ನೀಡುತ್ತಿದ್ದಾರೆ. ಈ ಭೇಟಿ ಉಭಯ ದೇಶಗಳ ನಡುವಿನ ವ್ಯಾಪಾರ, ಹೂಡಿಕೆ ಮತ್ತು ಕಾರ್ಯತಂತ್ರದ ಆರ್ಥಿಕ ಸಹಕಾರವನ್ನು ಬಲಪಡಿಸುವ ಉದ್ದೇಶ ಹೊಂದಿದೆ. ಗ್ರೀಸ್ ಭೇಟಿಯ ಸಂದರ್ಭದಲ್ಲಿ ಈ ನಿಯೋಗ ಅಥೆನ್ಸ್ ಸ್ಟಾರ್ಟ್ಅಪ್ ಬಿಸಿನೆಸ್ ಇನ್ಕ್ಯುಬೇಟರ್ನಲ್ಲಿ ನಡೆಯಲಿರುವ ಪ್ರಸ್ತುತಿಗಳು ಮತ್ತು ನವೋದಯ ಪ್ರದರ್ಶನಗಳಲ್ಲಿ ಭಾಗವಹಿಸಲಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ತಿಳಿಸಿದೆ. ಇದರ ಜೊತೆಗೆ ಖಾಸಗಿ ವಲಯದ ಸಹಭಾಗಿತ್ವವನ್ನು ಬಲಪಡಿಸಲು ಹಾಗೂ ಹೊಸ ಸಹಯೋಗದ ಅವಕಾಶಗಳನ್ನು ಗುರುತಿಸಲು ಅಥೆನ್ಸ್ ವಾಣಿಜ್ಯ ಮತ್ತು ಕೈಗಾರಿಕಾ ಮಂಡಳಿಯಲ್ಲಿ ಭಾರತ ಮತ್ತು ಗ್ರೀಸ್ನ ಪ್ರಮುಖ ಉದ್ಯಮಿಗಳೊಂದಿಗೆ ನಿಯೋಗ ದುಂಡು ಮೇಜಿನ ಸಭೆಯನ್ನು ನಡೆಸಲಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಹಾರ್ಮುಸ್ ಜಲಸಂಧಿಯ ವಿವಾದ ಹಾಗೂ ಮಿಲಿಟರಿ ಸಂಘರ್ಷ ತಡೆಯುವ ನಿಟ್ಟಿನಲ್ಲಿ ಅಮೆರಿಕ ಮತ್ತು ಇರಾನ್ ದೇಶಗಳು ಪರಸ್ಪರ ದಾಳಿಗಳನ್ನು ನಿಲ್ಲಿಸಲು ಹಾಗೂ ನಾಳೆಯಿಂದ ಕತಾರ್ನ ದೋಹಾದಲ್ಲಿ ಮಾತುಕತೆ ಪುನರಾರಂಭಿಸಲು ಒಪ್ಪಿಕೊಂಡಿವೆ. ಇತ್ತೀಚೆಗೆ ವಾಣಿಜ್ಯ ಹಡಗುಗಳ ಮೇಲಿನ ದಾಳಿ ಮತ್ತು ಪ್ರತಿಯಾಗಿ ಬಹ್ರೇನ್, ಕುವೈತ್ನ ಅಮೆರಿಕದ ನೆಲೆಗಳ ಮೇಲೆ ನಡೆದ ಕ್ಷಿಪಣಿ ದಾಳಿಗಳ ನಂತರ ಈ ಕದನ ವಿರಾಮ ಘೋಷಣೆಯಾಗಿದೆ. ಚರ್ಚೆ ಮುಂದುವರಿಯುವವರೆಗೆ ಹಡಗುಗಳ ಮುಕ್ತ ಸಂಚಾರಕ್ಕೆ ಅವಕಾಶ ನೀಡಲು ಉಭಯ ರಾಷ್ಟ್ರಗಳು ಸಮ್ಮತಿಸಿವೆ. ಇದೇ ತಿಂಗಳ ಆರಂಭದಲ್ಲಿ ಸಹಿ ಹಾಕಲಾಗಿದ್ದ ತಿಳುವಳಿಕೆ

0: ಪತ್ರದ ಆರ್ಟಿಕಲ್ 5 ಕುರಿತಾದ ಭಿನ್ನಾಭಿಪ್ರಾಯವೇ ಪ್ರಸ್ತುತ ಸಂಘರ್ಷಕ್ಕೆ ಕಾರಣವಾಗಿದೆ. ಅಮೆರಿಕದ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ನೇತೃತ್ವದಲ್ಲಿ ಸ್ವಿಟ್ಜರ್ಲೆಂಡ್ನಲ್ಲಿ ನಡೆದ ಮಾತುಕತೆಯಲ್ಲಿ ಅಮೆರಿಕ ಮಿಲಿಟರಿ ಮತ್ತು ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕೋರ್ ನಡುವೆ ನೇರ ಸಂಪರ್ಕ ಸ್ಥಾಪಿಸಲು ನಿರ್ಧರಿಸಲಾಗಿತ್ತಾದರೂ ಅದು ಇನ್ನೂ ಕಾರ್ಯರೂಪಕ್ಕೆ ಬಂದಿಲ್ಲ. ಔಷಧಿಗಳು, ಶಸ್ತ್ರಚಿಕಿತ್ಸಾ ಸಾಮಗ್ರಿಗಳು ಹಾಗೂ ವೈದ್ಯಕೀಯ ಉಪಕರಣಗಳ ಖರೀದಿಯಲ್ಲಿ ಭಾರೀ ಪ್ರಮಾಣದ ಅಕ್ರಮ ಎಸಗಿದ ಆರೋಪದ ಮೇಲೆ ದೆಹಲಿಯ ಭ್ರಷ್ಟಾಚಾರ ನಿಯೋಗದ ಶಾಖೆ ಎಸಿಬಿ ಅಂದಿನ ಆರೋಗ್ಯ ಸೇವೆಗಳ ಮಹಾನಿರ್ದೇಶಕಿ ಡಾಕ್ಟರ್ ವತ್ಸಲ ಅಗರ್ವಾಲ್ ಮತ್ತು ಕೇಂದ್ರೀಯ ಖರೀದಿ ಸಂಸ್ಥೆಯ ಉಪಖಾತೆ ನಿಯಂತ್ರಕ ನೀರಜ್ ಚೋಪ್ರಾ ಅವರನ್ನು ಬಂಧಿಸಿದೆ. ಕರಾಚಿಯಲ್ಲಿ ಇತ್ತೀಚೆಗೆ ನಡೆದ ಘಟನೆಗೆ ಸಂಬಂಧಿಸಿದಂತೆ ಪಾಕಿಸ್ತಾನ ಮಾಡಿರುವ ಎಲ್ಲ ಆರೋಪಗಳನ್ನು ಭಾರತ ಸ್ಪಷ್ಟವಾಗಿ ತಿರಸ್ಕರಿಸಿದ್ದು ಅವುಗಳನ್ನು ಸಂಪೂರ್ಣ ಆಧಾರರಹಿತ ಎಂದು ಕರೆದಿದೆ. ಈ ಕುರಿತು ಮಾಧ್ಯಮಗಳ ಪ್ರಶ್ನೆಗೆ ಉತ್ತರಿಸಿದ ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್, ಪಾಕಿಸ್ತಾನ ಇತರರ ಕಡೆಗೆ ಬೆರಳು ಮಾಡಿ ತೋರಿಸುವ ಬದಲು ತನ್ನದೇ ಆತ್ಮಾವಲೋಕನ ಮಾಡಿಕೊಳ್ಳಬೇಕು ಎಂದು ತಿಳಿಸಿದ್ದಾರೆ. ತನ್ನದೇ ನೆಲದಲ್ಲಿ ಕಾರ್ಯಾಚರಣೆ ನಡೆಸುತ್ತಿರುವ ಭಯೋತ್ಪಾದನಾ ಮೂಲಸೌಕರ್ಯಗಳ ವಿರುದ್ದ ಪಾಕಿಸ್ತಾನ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಎಂದರು. ವೆನೆಸುಲಾದಲ್ಲಿ ಕಳೆದ ಬುಧವಾರ ಸಂಭವಿಸಿದ ಭೀಕರ ಭೂಕಂಪಗಳಿಗೆ ಮೃತಪಟ್ಟವರ ಸಂಖ್ಯೆ 1,450ಕ್ಕೆ ಏರಿಕೆಯಾಗಿದೆ ಎಂದು ವೆನೆಸುಲಾ ಶಾಸನಸಭೆಯ ಅಧ್ಯಕ್ಷ ಜಾರ್ಜ್ ರೋಡ್ರಿಗೇಸ್ ತಿಳಿಸಿದ್ದಾರೆ. ರಾಷ್ಟೀಯ ತುರ್ತು ಪರಿಸ್ಥಿತಿಯ ಕುರಿತು ಮಾಹಿತಿ ಹಂಚಿಕೊಂಡಿರುವ ಅವರು 7.2 ಮತ್ತು 7.5 ತೀವ್ರತೆಯ ಎರಡು ಪ್ರಬಲ ಭೂಕಂಪಗಳ ನಂತರ ವೆನೆಸುಲಾದಲ್ಲಿ ಇದುವರೆಗೆ 430 ಹಗುರದಿಂದ ಸಾಧಾರಣ ಪ್ರಮಾಣದ ಕಂಪನಗಳು ದಾಖಲಾಗಿವೆ ಎಂದಿದ್ದಾರೆ. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜಗತ್ ಪ್ರಕಾಶ್ ನಡ್ಡಾ ಇಂದು ನವದೆಹಲಿಯಲ್ಲಿ ನಡೆಯಲಿರುವ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮಂಡಳಿಯ 16ನೇ ಸಮ್ಮೇಳನದಲ್ಲಿ ಸಮಗ್ರ ಶಿಶು ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಪ್ರಕಾರ ಮೊದಲ 3 ವರ್ಷಗಳು ಸಂಪೂರ್ಣ ಆರೈಕೆ ಪರಿಕಲ್ಪನೆಯಡಿ ಈ ಕಾರ್ಯಕ್ರಮ ಜಾರಿಯಾಗಲಿದೆ. ಜನನದಿಂದ 3 ವರ್ಷದೊಳಗಿನ ಮಕ್ಕಳಿಗೆ ಮನೆ ಹಾಗೂ ಸಮುದಾಯ ಆಧಾರಿತ ಸಮಗ್ರ ಆರೋಗ್ಯ ಸೇವೆ ಒದಗಿಸುವ ಉದ್ದೇಶದಿಂದ ಈಗಿರುವ ಮನೆ ಆಧಾರಿತ ನವಜಾತ ಶಿಶು ಆರೈಕೆ ಮತ್ತು ಮಕ್ಕಳಿಗಾಗಿ ಮನೆ ಆಧಾರಿತ ಆರೈಕೆ ಕಾರ್ಯಕ್ರಮಗಳನ್ನು ವಿಲೀನಗೊಳಿಸಲಾಗುವುದು. ಎಫ್ಐಎಚ್ ಪ್ರೊ ಹಾಕಿ ಲೀಗ್ನಲ್ಲಿ ಭಾರತ ಪುರುಷರ ಹಾಕಿ ತಂಡ ಇಂಗ್ಲೆಂಡ್ ವಿರುದ್ಧ ಪಂದ್ಯದಲ್ಲಿ ಪೆನಾಲ್ಟಿ ಶೂಟೌಟ್ನಲ್ಲಿ 3-2 ಗೋಲುಗಳ ಅಂತರದಿಂದ ಗೆಲುವು ಸಾಧಿಸಿದೆ. ಲಂಡನ್ನಲ್ಲಿ ನಿನ್ನೆ ನಡೆದ ಪಂದ್ಯ ನಿಗದಿತ ಅವಧಿಯಲ್ಲಿ ಗೋಲುರಹಿತ ಡ್ರಾನಲ್ಲಿ ಅಂತ್ಯಗೊಂಡಿತು. ಹಾಕಿ ವಿಶ್ವಕಪ್ಗೆ ಮುನ್ನ ಎಫ್ಐಎಚ್ ಪ್ರೊ ಹಾಕಿ ಲೀಗ್ನಲ್ಲಿ ಭಾರತ ಆಡಿದ ಕೊನೆಯ ಪಂದ್ಯ ಇದಾಗಿತ್ತು. ಈ ಗೆಲುವು ತಂಡದ ಆತ್ಮವಿಶ್ವಾಸವನ್ನು ಮತ್ತಷ್ಟು ಹೆಚ್ಚಿಸಿದೆ. ಫಿಫಾ ವಿಶ್ವಕಪ್ ನಾಕೌಟ್ ಹಂತದಲ್ಲಿ ಕೆನಡಾ ತಂಡ ದಕ್ಷಿಣ ಆಫ್ರಿಕಾವನ್ನು 1-0 ಗೋಲುಗಳಿಂದ ಮಣಿಸಿ ವಿಶ್ವಕಪ್ ನಾಕೌಟ್ ಹಂತದಲ್ಲಿ ತನ್ನ ಮೊದಲ ಗೆಲುವು ದಾಖಲಿಸಿದೆ. ಅಮೆರಿಕದ ಲಾಸ್ ಏಂಜಲ್ಸ್ನಲ್ಲಿ ನಡೆದ ಪಂದ್ಯದಲ್ಲಿ ಕೆನಡಾ ಸ್ಟೀಫನ್ ಯುಸ್ಟಾಕಿಯೋ ದ್ವಿತೀಯಾರ್ಧದಲ್ಲಿ ಹೆಚ್ಚುವರಿ ಅವಧಿಯ 2ನೇ ನಿಮಿಷದಲ್ಲಿ ನಿರ್ಣಾಯಕ ಗೋಲು ದಾಖಲಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸೀಷೆಲ್ಸ್ ಸ್ವಾತಂತ್ರ್ಯದ ಸುವರ್ಣ ಮಹೋತ್ಸವ ಆಚರಣೆಯಲ್ಲಿ ಮುಖ್ಯ ಅತಿಥಿಯಾಗಿ ಪ್ರಧಾನಿ ನರೇಂದ್ರ ಮೋದಿ ಭಾಗಿ. ಯುಕೆ ಪ್ರವಾಸ ಸಂಪನ್ನಗೊಳಿಸಿ ಉನ್ನತ ಮಟ್ಟದ ನಿಯೋಗದೊಂದಿಗೆ ಗ್ರೀಸ್ಗೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಭೇಟಿ. ಅಮೆರಿಕ ಇರಾನ್ ಸಂಘರ್ಷಕ್ಕೆ ತಾತ್ಕಾಲಿಕ ವಿರಾಮ, ನಾಳೆಯಿಂದ ಮಾತುಕತೆ ಆರಂಭಿಸಲು ಸಹಮತ. ಎಫ್ಐಎಚ್ ಹಾಕಿ ಪ್ರೋ ಲೀಗ್ ಪೆನಾಲ್ಟಿ ಶೂಟೌಟ್ನಲ್ಲಿ ಇಂಗ್ಲೆಂಡ್ ವಿರುದ್ಧ ಭಾರತಕ್ಕೆ 3-2 ಗೋಲುಗಳ ಜಯ. ಫಿಫಾ ವಿಶ್ವಕಪ್ ಫುಟ್ಬಾಲ್ ನಾಕೌಟ್ ಹಂತ, ದಕ್ಷಿಣ ಆಫ್ರಿಕಾ ವಿರುದ್ಧ ಕೆನಡಾಗೆ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.
1: ಕೇಳುಗರ, ಇನ್ನು ಮುಂದೆ ನಮ್ಮ ನಿಲಯದಿಂದ ಮನೋಚಿಂತನ, ಮರೆವು ಮತ್ತು ಚಿಕಿತ್ಸೆ ಕುರಿತು ಬೆಂಗಳೂರಿನ ನಿಮನ್ಸ್ ಆಸ್ಪತ್ರೆಯ ಮನೋವೈದ್ಯರಾದ ಡಾಕ್ಟರ್ ಸಂತೋಷ್ ಎಲ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

ಮಾನಸಿಕ ಸ್ವಾಸ್ಥ್ಯ ಆರೋಗ್ಯದ ಒಂದು ಅವಿಭಾಜ್ಯ ಅಂಗ. ಮಾನಸಿಕ ಸ್ವಾಸ್ಥ್ಯ ಇಲ್ಲದೆ ಆರೋಗ್ಯವೇ ಇಲ್ಲ. ಸಾರ್ವಜನಿಕ ಹಿತಾಸಕ್ತಿಯಿಂದ ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರದಿಂದ ಪ್ರಕಟಣೆ.

0: ಕಾರ್ಯಕ್ರಮ ಮನೋಚಿಂತನ. ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಮನೋಚಿಂತನ ಮನಸ್ಸಿನ ಮಂಥನ.
1: ಶ್ರೋತೃಗಳೇ, ಇವತ್ತಿನ ಮನೋಚಿಂತನ ರೇಡಿಯೋ ಪ್ರಾಯೋಜಿತ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ ಹಾಗೂ ನಮಸ್ಕಾರ. ಇವತ್ತಿನ ವಿಷಯ ಡಿಮೆನ್ಷಿಯಾ ಮತ್ತು ಚಿಕಿತ್ಸೆ, ಅಂದ್ರೆ ಮರೆವು ಮತ್ತು ಚಿಕಿತ್ಸೆ ಅಂತ ಹೇಳಬಹುದು. ಈ ವಿಷಯವಾಗಿ ನಿಮಗೆ ಮಾಹಿತಿ ಕೊಡೋದಕ್ಕಾಗಿ ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ ಡಾಕ್ಟರ್ ಸಂತೋಷ್ ಎಲ್, ಹೆಚ್ಚುವರಿ ಪ್ರಾಧ್ಯಾಪಕರು, ಮನೋವೈದ್ಯಕೀಯ ವಿಭಾಗ, ನಿಮ್ಯಾನ್ಸ್ ಆಸ್ಪತ್ರೆ, ಬೆಂಗಳೂರು. ನಿಮ್ಮೆಲ್ಲರ ಪರವಾಗಿ ಹಾಗೂ ನಮ್ಮ ನಿಲಯದ ಪರವಾಗಿ ಡಾಕ್ಟರ್ ಸಂತೋಷ್ ಅವರಿಗೆ ಸ್ವಾಗತ ಹಾಗೂ ನಮಸ್ಕಾರ. ಸರ್ ನಮಸ್ಕಾರ.
2: ನಮಸ್ಕಾರ
1: ಸರ್. ಇವತ್ತಿನ ವಿಷಯ ಡಿಮೆನ್ಷಿಯಾ ಮತ್ತು ಚಿಕಿತ್ಸೆ. ಡಿಮೆನ್ಷಿಯಾ ಅಂದ್ರೆ ಏನು? ಈಗಾಗಲೇ ನಾನು ಹೇಳಿದೆ ಡಿಮೆನ್ಷಿಯಾ ಮತ್ತು ಚಿಕಿತ್ಸೆ ಅಂದ್ರೆ ಅದನ್ನ ಕರೆಕ್ಟ್ ಆಗಿ ಡಿಮೆನ್ಷಿಯಾ ಅನ್ನೋದಕ್ಕೆ ಕನ್ನಡದಲ್ಲಿ ಒಂದು ನಿರ್ದಿಷ್ಟವಾದ ಪದ ಅಂದ್ರೆ ಕರೆಕ್ಟ್ ಟ್ರಾನ್ಸ್ಲೇಟ್ ಮಾಡೋಕೆ ಆಗೋದಿಲ್ಲ. ನಾವು ಮರವು ಅಂತ ಹೇಳಬಹುದು ಅಥವಾ ಮನೋಕ್ಷೀಣತೆ ಅಂತ ಹೇಳಬಹುದು. ಹಾಗಾದ್ರೆ ಈ ಡಿಮೆನ್ಷಿಯಾ ಅಥವಾ ಮರೆವು ಅಂದ್ರೆ ಏನು ಡಾಕ್ಟ್ರೆ?
2: ಅಂದ್ರೆ ಡಿಮೆನ್ಷಿಯಾ ಅಂದ್ರೆ ನೋಡಿ, ಹಂತ ಹಂತವಾಗಿ ನಿಧಾನವಾಗಿ ಮುಂದುವರೆಯುವ ಮೆದುಳಿನ ನಿಷ್ಕ್ರಿಯತೆ, ಅಂದ್ರೆ ಪ್ರೋಗ್ರೆಸಿವ್ ಬ್ರೈನ್ ಡಿಸ್ಫಂಕ್ಷನ್ ಅಂತ ಹೇಳ್ತೀವಿ. ಇದರಿಂದ ನಾವು ದಿನನಿತ್ಯ ಮಾಡುವ ಎಲ್ಲಾ ಕಾರ್ಯಗಳಲ್ಲಿ ತಡ ಇರಬಹುದು. ನಾವು ಯೋಚನೆ ಮಾಡುವುದು, ಮಾತನಾಡುವ ಶಕ್ತಿ, ನೆನಪಿನ ಶಕ್ತಿ ಹಾಗೂ ಎಲ್ಲಾ ಕ್ರಿಯೆಗಳಲ್ಲಿ ನಾವು ನಮ್ಮ ಮೆದುಳನ್ನು ಉಪಯೋಗಿಸ್ತೀವಿ. ಈ ಎಲ್ಲಾ ಕಾರ್ಯಗಳಲ್ಲೂ ತೊಂದರೆ ಇರಬಹುದು. ಇದಕ್ಕೆಲ್ಲ ಕಾರಣ ಏನಂದ್ರೆ ಶಾಶ್ವತವಾಗಿ ಆಗುವ ಮೆದುಳಿನ ಹಾನಿ, ಅಂದ್ರೆ ಪರ್ಮನೆಂಟ್ ಬ್ರೈನ್ ಡ್ಯಾಮೇಜ್. ಸೊ 60% ಜನರ ಡೆಮೆನ್ಷಿಯಾ ಇರೋರಲ್ಲಿ ಆಲ್ಝೀಮಸ್ ಡೆಮೆನ್ಷಿಯಾ ಅಂತ ಇರೋದು ಮೋಸ್ಟ್ ಕಾಮನ್, ಅಂದ್ರೆ ತುಂಬಾ ಸಾಮಾನ್ಯವಾದ ಡೆಮೆನ್ಷಿಯಾ. ಬೇರೆ ಕೆಲವು ಡೆಮೆನ್ಷಿಯಾಗಳು ಇರಬಹುದು, ಅಂದ್ರೆ ವ್ಯಾಸ್ಕ್ಯುಲರ್ ಡೆಮೆನ್ಷಿಯಾ, ಅಂದ್ರೆ ನಮ್ಮ ಮೆದುಳಿಗೆ ರಕ್ತ ಹರಿಯೋ ಅದಕ್ಕೆ ತಡ ಆದ್ರೆ ವ್ಯಾಸ್ಕ್ಯುಲರ್ ಡೆಮೆನ್ಷಿಯಾ ಅಂತ ಹೇಳ್ತೀವಿ. ಇವಾಗ ಉದಾಹರಣೆಗೆ ಪ್ಯಾರಾಲಿಸಿಸ್ ಅಥವಾ ಸ್ಟ್ರೋಕ್ ಆಗಿರ್ತಾರೆ, ನೀವು ನೋಡಿರ್ತೀರಾ, ಒಂದ್ ಕೈ ಸ್ವಾದಿ ಇರಲ್ಲ, ಇವ್ರಿಗೂ
1: ಅದು ಬ್ಲಡ್ ಸಪ್ಲೈ ಕಡಿಮೆ ಆಗಿರುತ್ತೆ.
2: ಹೌದು, ಬ್ಲಡ್ ಸಪ್ಲೈ ಕಡಿಮೆ ಆಗೋದ್ರಿಂದ ವ್ಯಾಸ್ಕ್ಯುಲರ್ ಡೆಮೆನ್ಷಿಯಾ ಅಂತ ನಾವು ಹೇಳ್ತೀವಿ. ಕೆಲವು ಬೇರೆ ಕಾರಣಗಳು ಇರಬಹುದು, ಸಿಕ್ಕಾಪಟ್ಟೆ ಮದ್ಯಪಾನ ಕುಡಿಯೋದ್ರಿಂದ, ಸುಮಾರು ವರ್ಷದಿಂದ ಕುಡಿಯೋದು, ದಿವಸ ಕುಡಿಯೋದು, ಹೆಚ್ಚಾಗಿ ಕುಡಿಯೋದ್ರಿಂದ ಕೆಲವು ವರ್ಷದ ಆದ್ಮೇಲೆ ಈ ತರ ಡೆಮೆನ್ಷಿಯಾ ಕಾಣಿಸ್ಕೋಬಹುದು. ಅಥವಾ ತಲೆಗೇಟ್ ಆದ್ಮೇಲೇನು ಈ ಬುಲ್ಡೆ ಒಳಗೆ ರಕ್ತ ಕಟ್ಕೊಂಡು ಹೆಪ್ ಕಟ್ಟದ್ಮೇಲೇನು ಈ ತರ ಡೆಮೆನ್ಷಿಯಾ ಸಿಂಪ್ಟಮ್ಸ್ ಕಾಣ್ಕೋಬಹುದು.
1: ಬ್ಲಡ್ ಕ್ಲಾಟ್ ಆದ್ರೂ ಕೂಡ ಆಗುತ್ತೆ,
2: ಬ್ಲಡ್ ಕ್ಲಾಟ್. ಆಮೇಲೆ 10-15% ಡೆಮೆನ್ಷಿಯಾ ಇರೋ ಜನಕ್ಕೆ ರಿವರ್ಸಿಬಲ್ ಡೆಮೆನ್ಷಿಯಾ ಅಂತ ಹೇಳ್ತೀವಿ, ಅಂದ್ರೆ ಅವರಿಗೆ ಗುಣಪಡಿಸಬಹುದಾದ ಕಾರಣಗಳು ಇರಬಹುದು. ಉದಾಹರಣೆಗೆ ಥೈರಾಯ್ಡ್ ಅಥವಾ ವಿಟಮಿನ್ ಕೊರತೆಯಿಂದ ಅಥವಾ ತಲೆಗೆ ಪೆಟ್ಟಾಗಿರೋದ್ರಿಂದ, ಇವೆಲ್ಲ ಗುಣಪಡಿಸಬಹುದಾದ ಕಾರಣಗಳು.
1: ಸೊ ಡಿಮೆನ್ಷಿಯಾ ಇದ್ರೂ ಕೂಡ ಅದನ್ನ ಮೊದಲನೇ ಸ್ಥಿತಿಗೆ ತರಬಹುದು ಈ ಚಿಕಿತ್ಸಾ ವಿಧಾನದಿಂದ, ಅಥವಾ ಏನು ಗುಳಿಗೆ ಮದ್ದು ಮಾತ್ರೆಗಳನ್ನ ಕೊಟ್ಟು ವಾಸಿ ಮಾಡಬಹುದು ಅಂತ ಹೇಳ್ತಿದ್ರ. ಈ ಮದ್ಯಪಾನ ಮಾಡಿದ್ರೆ ಡಿಮೆನ್ಷಿಯಾ ಬರುತ್ತೆ, ತುಂಬಾ ದಿನ ಮದ್ಯಪಾನ ಮಾಡಿದವ್ರಿಗೆ ಬರುತ್ತೆ ಅಂತ ಹೇಳಿದ್ರಿ. ಧೂಮಪಾನ ಮಾಡಿದವ್ರಿಗೆ
2: ಅಲ್ಲ, ಧೂಮಪಾನ ಮಾಡಿದವರಿಗೆ ಅದು ಒಂದು ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳಬಹುದು. ಧೂಮಪಾನ ಮಾಡಿರೋದ್ರಿಂದ ಸ್ಟ್ರೋಕ್ ಅಥವಾ ಪ್ಯಾರಾಲಿಸಿಸ್ ಗೆ ರಿಸ್ಕ್ ಫ್ಯಾಕ್ಟರ್ ಇರೋದ್ರಿಂದ ಅವರಿಗೆ ವ್ಯಾಸ್ಕ್ಯುಲರ್ ಡಿಮೆನ್ಷಿಯಾ ಆಗಬಹುದು. ಬಟ್ ಡೈರೆಕ್ಟ್ಲಿ ಸ್ಮೋಕಿಂಗ್ ಅಥವಾ ಧೂಮಪಾನ ಮಾಡಿದ್ರಿಂದ ಆ ತರ ಡಿಮೆನ್ಷಿಯಾ ಬರೋ ಚಾನ್ಸ್ ಕಮ್ಮಿ ಇದೆ.
0: ಹನುಮಪ್ಪ, 73 ವರ್ಷ, ಮಕ್ಕಳೊಂದಿಗೆ ವಾಸ. ಇತ್ತೀಚೆಗೆ ಇವರು ಕೇಳಿದ ಪ್ರಶ್ನೆಯನ್ನೇ ಮತ್ತೆ ಮತ್ತೆ ಕೇಳುತ್ತಿರುತ್ತಾರೆ. ದಿನನಿತ್ಯದ ಚಟುವಟಿಕೆಗಳನ್ನು ನಿರ್ವಹಿಸಲಾಗದೆ ಮರೆಯುವುದು, ವಸ್ತುಗಳನ್ನು ಸರಿಯಾದ ಜಾಗದಲ್ಲಿ ಇಡಲು ತಿಳಿಯುವುದಿಲ್ಲ. ಈ ರೀತಿಯ ಬದಲಾವಣೆ ಅವರಲ್ಲಿ ಕಾಣಿಸಿಕೊಳ್ಳುತ್ತಿದೆ. ಒಂದು ದಿನ,
3: ಏನಪ್ಪ ಬೆಳಗ್ಗೆಯಿಂದ ವಟ ವಟ ಅಂತ ಗೊಣಿಸ್ತಿದ್ದೀರಾ? ಎಲ್ಲೋ ಇಟ್ಟಿರೋ ಕನ್ನಡಕನ ಇನ್ನೆಲ್ಲೋ ಹುಡುಕ್ತಿದ್ದೀರಾ?
4: ಇಲ್ಲೇ ಎಲ್ಲ ಇರ್ಬೇಕು ನೋಡಮ್ಮ.
3: ಇತ್ತೀಚೆಗೆ ಪ್ರತಿದಿನ ನಿಮಗೆ ಒಂದೊಂದು ವಸ್ತು ಒಂದೊಂದ್ ಕಡೆ ಇಟ್ ಬರ್ತೀರಾ? ಹೀಗಾದ್ರೆ ಹೇಗಪ್ಪ? ಇನ್ ಮುಂದೆ ನನ್ ಕೆಲ್ಸಕ್ ಹೋಗೋದ್ ಬಿಟ್ಟು ನಿಮ್ಮನ್ ಕಾಯ್ತಾ ಇರ್ಬೇಕಷ್ಟೆ. ಮೊನ್ನೆ ನೋಡಿದ್ರೆ ದೇವಸ್ಥಾನಕ್ ಹೋಗಿದ್ದೀರಾ, ಶಲ್ಯ ಬಿಟ್ಟು ಬಂದಿದ್ದೀರಾ, ಪ್ರತಿದಿನ ವಾಕಿಂಗ್ ಹೋಗ್ತೀರಾ, ಕನ್ನಡಕ ಪೇಪರು ಪೆನ್ನು ಬಿಟ್ಟು ಬಂದು ಮನೇಲಿ ಹುಡುಕ್ತಿರ್ತೀರಾ?
4: ಹಾಗೇನಿಲ್ಲ, ಎಲ್ಲ ಸರಿಯಾಗಿದೆ, ನೀವೇ ತಪ್ಪು ತಿಳ್ಕೊಂಡಿರ್ತೀರಾ. ಇರಮ್ಮ,

0: ಬಾತ್ರೂಮ್ ಹೋಗಿ ಬರ್ತೀನಿ.
1: ಏನಪ್ಪ ನೀವು ಅಡ್ಗೆ ಮನೆ ಕಡೆ ಹೋಗ್ತಿದ್ದೀರಾ? ಈ ನಡುವೆ ಮನೆಯಲ್ಲಿ ಬೆಡ್ರೂಮು ಬಾತ್ರೂಮು ಎಲ್ಲಿದೆ ಅಂತ ಮರೆತಿದ್ದೀರಾ?
2: ಲಟ್ರಿ, ಡಿಮೆನ್ಷಿಯಾ ಅಂದ್ರೆ ಏನು, ಎಷ್ಟು ವಿಧದ ಡಿಮೆನ್ಷಿಯಾ ಇದೆ, ಯಾವ ರೀತಿಯ ಡಿಮೆನ್ಷಿಯಾ ಇದ್ರೆ ಅದನ್ನ ಮತ್ತೆ ಪುನರ್ವಸತಿ ಮಾಡಬಹುದು, ಅಂದ್ರೆ ಆರೋಗ್ಯವಂತರನ್ನಾಗಿ ಮಾಡಬಹುದು ಅನ್ನೋ ವಿಷಯ ನಮ್ಮ ಶ್ರೋತೃಗಳಿಗೆ ನೀವು ತಿಳಿಸಿದ್ರ. ಈ ಡಿಮೆನ್ಷಿಯಾ ಕಾಯಿಲೆಯ ಲಕ್ಷಣಗಳು ಏನೇನು?
3: ನೋಡಿ, ಡಿಮೆನ್ಷಿಯಾ ಕಾಯಿಲೆಯ ಮುಖ್ಯ ಲಕ್ಷಣ ಏನಂದ್ರೆ ಮರವು ಅಥವಾ ನೆನಪಿನ ಶಕ್ತಿ ಕಳ್ಕೊಳ್ಳುವುದು. ಮೊದಲಿನ ಹಂತದಲ್ಲಿಯೇ ಕೆಲವರಿಗೆ ಒಂಥರ ಮಂಕಾಗಿರ್ಬೋದು ಅಥವಾ ಮೌನವಾಗಿರ್ಬೋದು, ಒಂಥರ ಬೇಜಾರ ಕಾಣಿಸ್ಕೋಬಹುದು. ನಂತರ ನಿಧಾನವಾಗಿ ಮರವು ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಬೆಳಗ್ಗೆ ಇವಾಗ ಏನಾದ್ರೂ ಹೇಳಿರ್ತೀರಾ, ಸ್ವಲ್ಪ ಹೊತ್ತು ಮೇಲೆ ಅದು ಏನಂತ ಅವ್ರಿಗೆ ಜ್ಞಾಪಕನೇ ಇರಲ್ಲ. ಅಥವಾ ಬೆಳಗ್ಗೆ ಯಾರಾದ್ರೂ ನೋಡಿರ್ತಾರೆ, ಇವಾಗ ಕೇಳಿದ್ರೆ ಅದು ಜ್ಞಾಪಕನೇ ಇರಲ್ಲ. ಅಥವಾ ಊಟ ಮಾಡಿರ್ತಾರೆ, ನಾನು ಊಟ ಮಾಡಿದೀನಿ ಅಂತ ಮರೆತು ಹೋಗಿ ಪದೇ ಪದೇ ಊಟ ಕೇಳ್ತಾ ಇರ್ಬೋದು. ಅಥವಾ ನಿಮ್ಮ ಹತ್ರ ಏನಾದ್ರು ಹೇಳಿದ್ರೆ ಅದನ್ನ ಹೇಳ್ಬಿಟ್ಟಿದೀನಿ ಅಂತ ಮರೆತು ಹೋಗಿ ಪದೇ ಪದೇ ಅದೇ ವಿಷಯನ ಹೇಳ್ತಾ ಇರ್ತಾರೆ. ನಿಧಾನವಾಗಿ ಬೇರೆ ತರ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತದೆ. ಉದಾಹರಣೆಗೆ ಸಾಮಾನ್ಯವಾದ ವಸ್ತುಗಳ ಹೆಸರನ್ನು ಮರೆತು ಹೋಗ್ಬಹುದು. ಕುರ್ಚಿ, ಫೋನ್, ಟೇಬಲ್, ಗಡಿಯಾರ, ಈ ತರ ವಸ್ತುಗಳ ಹೆಸರನ್ನು ಮರೆತು ಹೋಗ್ಬಹುದು. ಮತ್ತೆ ಜನರ ಹೆಸರನ್ನು ಮರೆತು ಹೋಗ್ಬಹುದು. ಆಮೇಲೆ ದಾರಿ ತಪ್ಪು ಹೋಗಿ ಕಳ್ಕೊಂಡು ಹೋಗ್ಬಹುದು,
2: ಅಂದ್ರೆ ಅಡ್ರೆಸ್ ಮರೆದಿದ್ದಾರೆ.
3: ಹೌದು, ಅದರ ಜೊತೆ ಅವರು ದಿನನಿತ್ಯ ಮಾಡುವ ಕೆಲಸದಲ್ಲೂ ತೊಂದರೆ ಆಗ್ಬಹುದು. ಉದಾಹರಣೆಗೆ ಸ್ನಾನ ಮಾಡಕ್ಕೆ, ಬಟ್ಟೆ ಬದಲಾಯಿಸಕ್ಕೆ, ಇದರಲ್ಲೂ ತೊಂದರೆ ಆಗ್ಬಹುದು. ಆಮೇಲೆ ಮಾತನಾಡುವ ಶಕ್ತಿನೂ ನಿಧಾನವಾಗಿ ಕಮ್ಮಿ ಆಗ್ತಾ ಇರಬಹುದು. ಅವ್ರು ಏನ್ ಹೇಳ್ತಾ ಇದ್ದಾರೆ ಅನ್ಬಿಟ್ಟು ನಮ್ಗೆ ಅರ್ಥ ಆಗದೆ ಇರಬಹುದು. ಅಥವಾ ನಾವೇನಾದ್ರೂ ಅವ್ರಿಗೆ ಹೇಳಿದ್ರೆ ಅದು ಅವರಿಗೆ ಅರ್ಥ ಆಗದೆ ತೊಂದರೆ ಆಗ್ತಾ ಇರಬಹುದು. ಇದರ ಜೊತೆ ಮುಖ್ಯವಾದ ಏನ್ ಗೊತ್ತಾಗ್ಬೇಕಂದ್ರೆ ಹಿಂದೆ ಮಾಡ್ತಾ ಇರೋ ಏನ್ ಕಾರ್ಯಗಳನ್ನ ಅವ್ರು ಮಾಡ್ತಾ ಇದ್ರು ಅದಕ್ಕೆ ತೊಂದರೆ ಆಗುತ್ತೆ. ಉದಾಹರಣೆ ಕೊಡ್ತೀನಿ ನೋಡಿ, ಒಬ್ಬ ವಕೀಲಿಗೆ ಕೋರ್ಟ್ ಅಲ್ಲಿ ವಾದ ಮಾಡಕ್ಕೆ ತೊಂದರೆ ಆಗ್ತಾ ಇರಬಹುದು. ಅಥವಾ ನೀವೊಂದು ಪುರೋಹಿತರ್ ತಗೊಳ್ಳಿ, ದೇವಸ್ಥಾನದಲ್ಲಿ ಅವರಿಗೆ
2: ಮಂತ್ರ ಹೇಳಕ್ಕೆ
3: ಅಥವಾ ಶ್ಲೋಕ ಹೇಳಕ್ಕೆ ಕಷ್ಟ ಆಗ್ತಾ ಇರುತ್ತೆ. ಅಥವಾ ನೀವು ಗೃಹಿಣಿ ತಗೊಳ್ಳಿ, ಮನೆ ಕೆಲಸ ಮಾಡಕ್ಕೆ ಕಷ್ಟ ಆಗ್ತಾ ಇರಬಹುದು. ಅಥವಾ ನೀವು ವ್ಯಾಪಾರಿ ತಗೊಳ್ಳಿ, ವ್ಯಾಪಾರದಲ್ಲಿ ಹಣಕಾಸಿನ ಲೆಕ್ಕಾಚಾರಿಯಲ್ಲಿ ತೊಂದರೆ ಆಗ್ತಾ ಇರಬಹುದು. ಈ ತರ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತವೆ.

0: ಗಾಯವ ಮರೆತಿಲ್ಲ.
1: ಇನ್ನು ಒಂದು ವಿಷಯ ಡಾಕ್ಟ್ರೆ, ಈಗ ಯಾವತ್ತೋ ಒಂದು ನೋಡಿರೋ ವಸ್ತುವನ್ನ ಮರೆತರೆ ಪರವಾಗಿಲ್ಲ, ಯಾರನ್ನ ಯಾವತ್ತೋ ಒಂದಿನ ನೋಡಿರೋರ್ನ ಹೆಸರನ್ನ ಮರೆತರೆ ಪರವಾಗಿಲ್ಲ. ಮನೆಯಲ್ಲಿ ಮಕ್ಕಳನ್ನ ದಿನ ನೋಡ್ತಿರ್ತಾರೆ, ಹೆಂಡತಿ ಮಕ್ಕಳು ಸಂಬಂಧಗಳನ್ನ, ಈ ಸಂಬಂಧಗಳನ್ನ ಮರೆಯೋ ಚಾನ್ಸಸ್ ಇದೆಯಾ?
2: ಹೌದು, ಸಾಮಾನ್ಯವಾಗಿ ಅವರು ದೂರದ ಪರಿಚಯದವ್ರನ್ನ ಮೊದಲನೇ ಹಂತದಲ್ಲೇ ಮರೆತು ಹೋಗ್ತಾರೆ. ನಿಧಾನ ಪಕ್ಕದಲ್ಲಿ ಅವರು ಕುಟುಂಬದವ್ರನ್ನು, ತಮ್ಮ ಸ್ನೇಹಿತರು ಸಂಬಂಧಿಕರು ಅವ್ರನ್ನ ಪರಿಚಯನೂ ನಿಧಾನವಾಗಿ ಕಳ್ಕೊಳ್ತಾರೆ. ಹಂತ ಹಂತವಾಗಿ ಮುಂದುವರಿಯುತ್ತದಲ್ಲ, ಆ ಹಂತದಲ್ಲಿ ನಿಧಾನವಾಗಿ ಅದನ್ನು ಮರೆತು ಹೋಗಬಹುದು.
1: ಇನ್ನು ಲಕ್ಷಣಗಳ ಬಗ್ಗೆ ಹೇಳಿದ್ರಿ ನೀವು, ಈ ಡಿಮೆನ್ಷಿಯಾ ಕಾಯಿಲೆ ಬರಕ್ಕೆ ಏನಾದರೂ ಇಂಥದ್ದೇ ಕಾರಣಗಳು ಅಂತ ಇದೆಯಾ?
2: ನೋಡಿ, ವಯಸ್ಸಾದವರಿಗೆ

0: ನರಕೋಶಗಳು ಅಂತ ಇದೆಯಲ್ಲ, ನರ್ವ್ ಬ್ರೈನ್ ನರ್ವ್ ಸೆಲ್ಸ್, ಈ ನರಕೋಶಗಳು ನಿಧಾನವಾಗಿ ಕಮ್ಮಿ ಆಗ್ತಾ ಇರುತ್ತೆ. ಆದರೆ ಆಲ್ಝೀಮಸ್ ಡಿಮೆನ್ಷಿಯಾ ಇರೋರಿಗೆ ಈ ನರಕೋಶಗಳು ಅತಿ ಶೀಘ್ರವಾಗಿ ಅಥವಾ ಅತಿ ವೇಗವಾಗಿಯೇ ಅದು ಕಳ್ಕೊಳ್ಬಿಡ್ತಾರೆ. ಸೊ ಅದರಿಂದ ಅವರಿಗೆ ಶಾಶ್ವತವಾಗಿ ಮೆದುಳಿನ ಹಾನಿಯಾಗುತ್ತೆ, ಅಂದರೆ ಪರ್ಮನೆಂಟ್ ಬ್ರೈನ್ ಡ್ಯಾಮೇಜ್. ಅಪರೂಪವಾಗಿ ಕೆಲವರಿಗೆ ವಂಶೀಯ ಬದಲಾವಣೆಗಳು ಇರಬಹುದು ಅಥವಾ ವಂಶೀಯ ಪರಿವರ್ತನೆಗಳು, ಅಂದರೆ ನಾವು ಹೇಳ್ತೀವಿ ಜೆನೆಟಿಕ್ ಮ್ಯೂಟೇಷನ್ಸ್ ಅಂತ ಹೇಳ್ತೀವಿ. ಈ ಸಂದರ್ಭದಲ್ಲಿ 60 ವಯಸ್ಸಿಗಿಂತ ಮುಂಚಿತವಾಗಿಯೇ ಕೆಲವರಿಗೆ ಡೆಮೆನ್ಷಿಯಾ ಕಾಯಿಲೆ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ. ಇವರಿಗೆ ಈ ಕಾಯಿಲೆ ಸ್ವಲ್ಪ ಶೀಘ್ರವಾಗಿಯೇ ಅಥವಾ ಸ್ವಲ್ಪ ವೇಗವಾಗಿಯೇ ಕಾಯಿಲೆ ಮುಂದುವರೆಯಬಹುದು.
1: ಇನ್ನು ಕೆಲವು ಪ್ರಶ್ನೆಗಳಿದೆ ಡಾಕ್ಟ್ರೆ. ಮರೆವು ಜಾಸ್ತಿ ಇದೆ ಅಂತೆ, ಅಂಗಡಿಗೆ ಹೋದ್ರೆ ವಸ್ತುಗಳನ್ನ ತರೋದ್ರೆ ಮರೆತು ಬಿಡ್ತಾರಂತೆ, ಇದು ಡಿಮೆನ್ಷಿಯಾ ಕಾಯಿಲೆಯ ಲಕ್ಷಣನ? ಒಂದು ವೇಳೆ ಈ ಕಾಯಿಲೆ ಇದ್ರೆ ಇದಕ್ಕೆ ಪರಿಹಾರ ತಿಳಿಸಿ ಅಂತಿದ್ದಾರೆ.
0: 45 ವಯಸ್ಸಿನಲ್ಲಿ ಸಾಮಾನ್ಯವಾಗಿ ಡಿಮೆನ್ಷಿಯಾ ಕಾಣಿಸ್ಕೊಳ್ಳೋಕೆ ಚಾನ್ಸ್ ಇಲ್ಲ. ಸಾಮಾನ್ಯವಾಗಿ ಆಲ್ಝೀಮಸ್ ಡಿಮೆನ್ಷಿಯಾ 45 ವಯಸ್ಸು ಮೇಲೇನೆ ಬರೋದು. 45 ವಯಸ್ಸಲ್ಲಿ ಈ ತರ ಮರು ಇರೋಕೆ ಬೇರೆ ಕೆಲವು ಕಾರಣಗಳು ಇರಬಹುದು, ಬೇರೆ ಮಾನಸಿಕ ತೊಂದರೆಗಳು, ಡಿಪ್ರೆಷನ್, ಖಿನ್ನತೆ, ಅದರಿಂದಾನು ಈ ತರ ಮರು ಆಗಬಹುದು. ಅವರು ಹತ್ರ ಇರೋ ಮಾನಸಿಕ ಆರೋಗ್ಯ ಕೇಂದ್ರಕ್ಕೆ ಹೋದ್ರೆ ಅಲ್ಲಿ ಅವರು ಇದು ಖಿನ್ನತೆಯಿಂದ ಆಗ್ತಾ ಇದೆಯಾ ಅಥವಾ ಮರು ಡಿಮೆನ್ಷಿಯಾಯಿಂದ ಆಗ್ತಾ ಇದೆಯಾ ಅಂತ ಅವರು ಸಲಹೆ ಕೊಡಬಹುದು.
1: ಇನ್ನು ನನಗೆ 48 ವರ್ಷ, ಸಿಗರೆಟ್ ಸೇರ್ತೀನಿ ಮತ್ತೆ ಮದ್ಯಪಾನ ಮಾಡ್ತೀನಿ, ಸ್ವಲ್ಪ ಶುಗರ್ ಕೂಡ ಇದೆ, ಮರವೂ ಇದೆ, ಕೈ ನೋಯ್ತಾ ಇದೆ, ಇದಕ್ಕೆ ಪರಿಹಾರ ಇದ್ರೆ ತಿಳಿಸ್ತೀನಿ.
0: ಓಕೆ, ಇವಾಗ ಸಿಗರೆಟ್ ಸೇರೋದು, ಮದ್ಯಪಾನ ತಗೊಳ್ಳೋದು, ಧೂಮಪಾನ ಮಾಡೋದು, ಇದೆಲ್ಲ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ನಾವು ಹೇಳಿದ್ವಿ. ಸೊ ಇನ್ ಜನರಲ್ ಸಾಮಾನ್ಯವಾಗಿ ಜನರಲ್ ಆರೋಗ್ಯಕ್ಕೆ ಈ ತೊಂದರೆಗಳು ಇದು ಪ್ರಾಬ್ಲಮ್ಯಾಟಿಕ್. ಸೊ ವಿತ್ ಈ 3 ರಿಸ್ಕ್ ಫ್ಯಾಕ್ಟರ್ಸ್ ಇರೋದ್ರಿಂದ ಇನ್ ದ ಲಾಂಗ್ ರನ್ ಅವರಿಗೆ ಡೆಮೆನ್ಷಿಯಾ ಬರಕ್ಕೆ ರಿಸ್ಕ್ ಫ್ಯಾಕ್ಟರ್ ಇದೆ.
1: ಬರೋ ಸಾಧ್ಯತೆಗಳಿವೆ, ಸಾಧ್ಯತೆಗಳು
0: ಬರುತ್ತೆ ಅಂತ ಹೇಳಕ್ಕಾಗಲ್ಲ, ಸಾಧ್ಯತೆಗಳು ಹೆಚ್ಚಾಗೇ ಇದೆ.
1: ಮರೆಗುಳಿತನ ಯಾವಾಗ ಪ್ರಾರಂಭ ಆಗುತ್ತೆ? ಮರೆಗುಳಿತನ ಇದ್ದಾಗ ಮನುಷ್ಯ ಮರೆತು ಹೋಗ್ತಾನ ಅಂತ ಎರಡನೇ ಪಾರ್ಟ್ಗಾಗಲೇ ಉತ್ತರ ಕೊಟ್ಟಿದ್ದೀರಾ ನೀವು.
0: ಹೌದು,
1: ಇದು ಯಾವಾಗ ಪ್ರಾರಂಭವಾಗುತ್ತೆ ಅಂತ ಕೇಳಿದ್ದಾರೆ.
0: ಅದೇ ನಾನು ಹೇಳಿದ್ನಲ್ಲ, ಸಾಮಾನ್ಯವಾಗಿ ಆಲ್ಝೀಮಸ್ ಡಿಮೆನ್ಷಿಯಾ ಅಂತ ನೀವು ನೋಡಿದ್ರೆ 65 ವಯಸ್ಸು ಅಥವಾ ಅದರಿಂದ ಮೇಲೇನೆ ಶುರುವಾಗೋದು. ಕೆಲವು ಈ ತರ ವಂಶೀಯ ವರ್ತನೆಗಳು ಅಥವಾ ವಂಶೀಯ ಅಂದ್ರೆ ಅವರು ವಂಶದಲ್ಲಿ ಬೇರೆ ಯಾರಿಗಾದ್ರೂ ಡಿಮೆನ್ಷಿಯಾ ಇದ್ರೆ ಆ ತರ ಜನರಿಗೆ 60 ವಯಸ್ಸು ಮುಂಚಿತವಾಗಿಯೇ ಶುರು ಆಗಬಹುದು.
1: ವಂಶವಾಹಿನಿಯಿಂದ ಬರುತ್ತೆ ಅಂತ ನೀವು ಹೇಳ್ತಾ ಇದ್ದೀರಾ.
0: ಹೆರಿಡಿಟಿ, ಹೆರಿಡಿಟಿ ಜೆನೆಟಿಕ್ ಕಾಸ್.
1: ಇನ್ನೊಂದು ಪ್ರಶ್ನೆ ಹೀಗಿದೆ, ನನಗೆ 53 ವರ್ಷ, ಇಡೀ ದಿನ ಯಾವುದೇ ನೆನಪು ಬರೋದಿಲ್ಲ, ಇದು ಕಾಯಿಲೆನ?
0: ಅವ್ರಿಗೆ ಎಷ್ಟು ವಯಸ್ಸಿರಬಹುದು?
1: 53 ವರ್ಷ.
0: ಓಕೆ, ಇಡೀ ದಿವಸ ಏನು ಜ್ಞಾಪಕ ಬರಲ್ಲ ಅಂದ್ರೆ ಅದು ಇನ್ನು ಸ್ವಲ್ಪ ಡೀಟೇಲ್ಸ್ ಬೇಕಾಗಿರಬಹುದು ಅವರಿಂದ.
1: ಹೌದು, ಇಡೀ ದಿನ ನೆನಪು ಬರಲ್ಲ ಅಂತಂದ್ರೆ ನಮ್ಮ ಕಾರ್ಯಕ್ರಮ ಕೇಳಿ ಪ್ರಶ್ನೆ ಕೇಳಿದಾರೆ ಅಂದ್ಮೇಲೆ
0: ನಮ್ಮ ಕಾರ್ಯಕ್ರಮ ಅವ್ರ ಜ್ಞಾಪಕ ಇಟ್ಕೊಂಡು ಕೇಳಿದಾರೆ ಅಂದ್ರೆ ಅವ್ರಿಗೆ ಡೆಫಿನೆಟ್ಲಿ ಡಿಮೆನ್ಷಿಯಾ ಇಲ್ಲ
1: ಇಲ್ಲ ಅಂತ ನಾವು ಹೇಳಬಹುದು. ಇನ್ನು ಡಾಕ್ಟ್ರೆ, ಡಿಮೆನ್ಷಿಯಾ ಕಾಯಿಲೆ ಬರಕ್ಕೆ ಕಾರಣ ಏನು ಅನ್ನೋದನ್ನ ನೀವು ತಿಳಿಸಿದ್ರಿ ಅಲ್ವಾ. ಇನ್ನು ಡಿಮೆನ್ಷಿಯಾ ಕಾಯಿಲೆಗೆ ಚಿಕಿತ್ಸೆಗಳೇನಾದ್ರೂ ಇದೆಯಾ? ಇದ್ರೆ ಎಲ್ಲಿ ಸಿಗುತ್ತೆ
0: ನೋಡಿ, ಮುಖ್ಯವಾದ ವಿಷಯ ಚಿಕಿತ್ಸೆಯಲ್ಲಿ ಏನಂದ್ರೆ ಪ್ರಾರಂಭ ಹಂತದಲ್ಲಿಯೇ ಕಾಯಿಲೆಯ ಲಕ್ಷಣವನ್ನು ಗುರುತಿಸಿ ತಿಳ್ಕೋಬೇಕಾಗುತ್ತೆ, ಅದೇ ಮುಖ್ಯವಾದ್ದು. ಜನ ಏನ್ ಮಾಡ್ತಾರೆ, ಇವೆಲ್ಲ ವಯಸ್ಸಾಗಿರೋದ್ರಿಂದ ಮರ್ತು ಹೋಗ್ತಾ ಇದ್ದಾರೆ, ವಯಸ್ಸಾಗಿರೋದ್ರಿಂದ ಎಲ್ಲೋ ಅಲ್ಲಿ ಇಲ್ಲಿ ವಸ್ತುಗಳನ್ನು ಇಡ್ತಾ ಇದ್ದಾರೆ ಅನ್ಬಿಟ್ಟು ಜನರು ಹಂಗೆ ಅದನ್ನ ಗಮನ ಕೊಡಲ್ಲ. ಆದ್ರೆ ಮೊದಲನೇ ಹಂತದಲ್ಲೇ ನಾವು ಚಿಕಿತ್ಸೆಗೆ ಬಂದ್ರೆ ನಾವು ಮಾನಸಿಕ ತಜ್ಞರು ಅಥವಾ ನರ ತಜ್ಞರು ಅಥವಾ ಈವನ್ ನಮ್ಮ ಜನರಲ್ ಫಿಸಿಷಿಯನ್ ಅಂತ ಹೇಳ್ತೀವಿ ಅವ್ರ ಹತ್ರ ಹೋದ್ರೂ ನಾವು ಚಿಕಿತ್ಸೆ ಪಡೆಯಬಹುದು. ಮೊದಲನೇ ಹಂತದಲ್ಲಿ ಡಾಕ್ಟರ್ಸ್ ಯೂಶಲಿ ರಕ್ತ ಪರೀಕ್ಷೆ ಅಥವಾ ಸ್ಕ್ಯಾನಿಂಗ್ ಮಾಡ್ತಾರೆ. ಈ ರಕ್ತ ಪರೀಕ್ಷೆ ಮತ್ತು ಸ್ಕ್ಯಾನಿಂಗ್ ಏನಕ್ಕೆ ಮಾಡ್ತಾರಂದ್ರೆ, ನಾನು ಮೊದಲನೇ ಹೇಳದ್ನಲ್ಲ, ಕೆಲವು ಗುಣಪಡಿಸಬಹುದಾದ ಕಾರಣಗಳು ಇರುತ್ತೆ, ಅದನ್ನ ಕಂಡುಹಿಡಿದು ಅದಕ್ಕೆ ಚಿಕಿತ್ಸೆ ಕೊಡಕ್ಕೆ ಈ ಸ್ಕ್ಯಾನಿಂಗ್ ಮತ್ತು ರಕ್ತ ಪರೀಕ್ಷೆ ನಾವು ಮಾಡ್ತೀವಿ. ಅದರ ಜೊತೆ ಡೆಮೆನ್ಷಿಯಾ ಕಾಯಿಲೆಗೆ ಔಷಧಿಗಳು ಇವೆ, ಆದರೆ ಈ ಔಷಧಿಗಳು ಸಂಪೂರ್ಣವಾಗಿ ಡೆಮೆನ್ಷಿಯಾ ಕಾಯಿಲೆಯನ್ನು ಗುಣಪಡಿಸಕ್ಕೆ ಆಗೋದಿಲ್ಲ. ಈ ಮಾತ್ರೆಗಳಿಂದ ನಾವು ಡೆಮೆನ್ಷಿಯಾ ಕಾಯಿಲೆನ ತಡ ಹಾಕಬಹುದು. ತಡ ಹಾಕೋದ್ರಿಂದ ಕಾಯಿಲೆ ಸ್ವಲ್ಪ ನಿಧಾನವಾಗಿ ಮುಂದುವರಿಯುತ್ತದೆ. ಸೊ ಇದಕ್ಕೆ ಈ ಸಮಯದಲ್ಲಿ ನಮಗೆ ಸ್ವಲ್ಪ ಸಮಯ ಸಿಗುತ್ತೆ. ಈ ಸಮಯದಲ್ಲಿ ರೋಗಿ ಮತ್ತು ತಮ್ಮ ಕುಟುಂಬದವರು ಕಾಯಿಲೆ ಜೊತೆ ಯಾವ ತರ ಹೊಂದಿಸಬೇಕು ಎಂದು ತಿಳ್ಕೋಬಹುದು.
1: ಇನ್ನು ಸಿಗರೆಟ್ ಸೇರ್ತಾ ಇಲ್ಲ ನಾನು, ಮದ್ಯಪಾನ ಮಾಡ್ತಾ ಇಲ್ಲ, 50 ವರ್ಷದ ಹತ್ತತ್ರ ಆಗಿದೆ ನನ್ನ ವಯಸ್ಸು, ಸ್ವಲ್ಪ ಶುಗರ್ ಇದೆ, ಮರೆವು ಇದೆ, ಇದಕ್ಕೆ ಪರಿಹಾರ ತಿಳಿಸಿ ಅಂತಿದ್ದಾರೆ.
0: ಸೊ ಫಸ್ಟ್ ಆಫ್ ಆಲ್ ಶುಗರ್ ಇರೋದ್ರಿಂದ ಅವರು ಶುಗರ್ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು, ಅದಕ್ಕೆ ಪೌಷ್ಟಿಕ ಆಹಾರ, ವ್ಯಾಯಾಮ ಇವೆಲ್ಲ ಮಾಡ್ಕೋಬೇಕು. ಅದರ ಜೊತೆ

0: ರೆಗ್ಯುಲರ್ ಆಗಿ ಡಾಕ್ಟರ್ ಜೊತೆ ಶುಗರ್ ಕಂಟ್ರೋಲ್ ಇದೆಯಾ ಅಂತ ನೋಡ್ಕೊಳ್ಳಕ್ಕೆ ರಕ್ತ ಪರೀಕ್ಷೆ ಮಾಡ್ತಾ ಇರಬೇಕು. ಅದರ ಜೊತೆ ಅವರು ಆಕ್ಟಿವ್ ಲೈಫ್ ಸ್ಟೈಲ್ ಲೀಡ್ ಮಾಡ್ಬೇಕು, ಅಂದ್ರೆ ಸೋಷಿಯಲ್ ಆಗಿ ಅಥವಾ ಅವರು ಬೇರೆ ಹಾಬೀಸ್ ಇರೋ ಏನೇನು ಹಾಬೀಸ್ ಇದೆ ಅದನ್ನೆಲ್ಲ ಅವ್ರು ಆಕ್ಟಿವ್ ಆಗಿ ಅವರು ಫಾಲೋ ಮಾಡ್ಕೋಬೇಕು.
1: ಇನ್ನು ಕಾರ್ಯಕ್ರಮದ ಕಡೆಯಾದಾಗಿ ಡಾಕ್ಟ್ರೆ, ಡಿಮೆನ್ಷಿಯಾ ಕಾಯಿಲೆ ಲಕ್ಷಣಗಳ ಬಗ್ಗೆ ತಿಳಿಸಿದಿರಾ, ಕಾರಣ ಏನು ಮತ್ತೆ ಚಿಕಿತ್ಸೆ ಹೇಗೆ ಮಾಡಬೇಕು ಅದರ ಬಗ್ಗೆ ತಿಳಿಸಿದಿರಾ. ಈ ತರ ಕಾಯಿಲೆ ಇರೋರನ್ನ ಆರೈಕೆ ಮಾಡೋದು ಹೇಗೆ?
0: ನೋಡಿ, ನಮ್ಮ ದೇಶದಲ್ಲಿ ಈ ತರ ಡೆಮೆನ್ಷಿಯಾ ಕಾಯಿಲೆ ಚಿಕಿತ್ಸೆಗೆ ಸೌಲಭ್ಯಗಳು ಕಡಿಮೆನೆ ಇರೋದು, ಆದರೆ ಕೆಲವು ಸೌಲಭ್ಯಗಳು ಕೆಲವು ಜಾಗದಲ್ಲಿ ಇರಬಹುದು. ಉದಾಹರಣೆಗೆ ರೆಸಿಡೆನ್ಷಿಯಲ್ ಕೇರ್ ಫೆಸಿಲಿಟೀಸ್ ಅಂತ ನಾವು ಹೇಳ್ತೀವಿ. ಈ ರೆಸಿಡೆನ್ಷಿಯಲ್ ಕೇರ್ ಫೆಸಿಲಿಟೀಸ್ ಅಲ್ಲಿ ಮನೆಯಲ್ಲಿ ನೋಡ್ಕೊಳ್ಳದೆ ಇರಕ್ಕಿದ್ರೆ ಇವ್ರನ್ನ ಈ ರೆಸಿಡೆನ್ಷಿಯಲ್ ಕೇರ್ ಫೆಸಿಲಿಟೀಸ್ ಅಥವಾ ನರ್ಸಿಂಗ್ ಹೋಮ್ಸ್ ತರ, ಈ ತರ ಓಲ್ಡ್ ಏಜ್ ಹೋಮ್ಸ್ ತರ ಇರುತ್ತೆ, ಅಲ್ಲಿ ಇವ್ರನ್ನ ಸ್ವಲ್ಪ ದಿವಸಕ್ಕೆ ಅಡ್ಮಿಟ್ ಮಾಡಿ ಚಿಕಿತ್ಸೆ ಕೊಟ್ಟು ವಾಪಸ್ ಅವ್ರನ್ನ ಡಿಸ್ಚಾರ್ಜ್ ಮಾಡ್ಕೊಂಡ್ಬರ್ಬೇಕು. ಅಥವಾ ಲಾಂಗ್ ಸ್ಟೇ ಅಂದ್ರೆ ಪರ್ಮನೆಂಟ್ಲಿ ಈ ರೆಸಿಡೆನ್ಷಿಯಲ್ ಕೇರ್ ಫೆಸಿಲಿಟೀಸ್ ಅಲ್ಲೇ ಅವ್ರಿಗೆ ಅಲ್ಲೇ ವಾಸಿ ಮಾಡೋ ತರ ಇಟ್ಕೋಬಹುದು. ಮತ್ತೆ ಡೇ ಕೇರ್ ಸೆಂಟರ್ಸ್ ಅಂತ ಇದೆ. ಈ ಡೇ ಕೇರ್ ಸೆಂಟರ್ಸ್ ಅಲ್ಲಿ ದಿನದಲ್ಲಿ ಅವರು ಅಲ್ಲಿ ಹೋಗ್ಬಿಟ್ಟು ಆಕ್ಟಿವ್ ಆಗಿ ಎಂಗೇಜ್ ಆಗಿರ್ಬೋದು, ಮ್ಯೂಸಿಕ್ ಕೇಳ್ಬಹುದು ಅಥವಾ ರೀಡಿಂಗ್ ಮಾಡಬಹುದು, ಮತ್ತು ಕೆಲವು ಆಕ್ಟಿವಿಟೀಸ್ ಅವರು ಅಲ್ಲಿ ಮಾಡಿ ವಾಪಸ್ ಮನೆಗೆ ಬರಬಹುದು. ಮತ್ತೆ ಡೊಮಿಸಿಲರಿ ಕೇರ್ ಫೆಸಿಲಿಟೀಸ್ ಅಂತಾನೂ ಇದೆ. ಈ ಡೊಮಿಸಿಲರಿ ಕೇರ್ ಫೆಸಿಲಿಟೀಸ್ ಅಲ್ಲಿ ಡೆಮೆನ್ಷಿಯಾ ಅವರು ನೋಡ್ಕೊಳ್ಳೋಕೆ ಮನೆಯಲ್ಲೇ ಬಂದು ಅವರು ಸಹಾಯ ಮಾಡ್ತಾರೆ. ಈ ತರ ಸಲಹೆಗಾರರು, ನರ್ಸ್, ಸೋಷಿಯಲ್ ವರ್ಕರ್ ಇವರು ಮನೆಗೆ ಬಂದು ಸ್ನಾನ ಮಾಡಿಸೋಕೆ ಅಥವಾ ಬೇರೆ ಎಲ್ಲ ತರ ಸಹಾಯಗಳು ಮಾಡಬಹುದು. ಮತ್ತೆ ಮೆಮರಿ ಕ್ಲಿನಿಕ್ಸ್ ಅಂತಾನೂ ಇದೆ. ಈ ತರ ಮೆಮರಿ ಕ್ಲಿನಿಕ್ಸ್ ಸುಮಾರು ನಮ್ಮ ದೇಶದಲ್ಲಿದೆ. ಈ ಮೆಮರಿ ಕ್ಲಿನಿಕ್ಸ್ ಅಲ್ಲಿ ಯೂಶಲಿ ಡಾಕ್ಟರ್ಸ್, ಸೋಷಿಯಲ್ ವರ್ಕ್, ನ್ಯೂರಾಲಜಿಸ್ಟ್ ಇವರೆಲ್ಲ ಇರ್ತಾರೆ. ಡೆಮೆನ್ಷಿಯಾನ ಗುರುತಿಸಿ ಅದಕ್ಕೆ ರಕ್ತ ಪರೀಕ್ಷೆ, ಸ್ಕ್ಯಾನಿಂಗ್ ಎಲ್ಲ ಮಾಡಿ ಚಿಕಿತ್ಸೆ ಕೊಡ್ತಾರೆ. ಅದರ ಜೊತೆ ಡೆಮೆನ್ಷಿಯಾ ಇರೋರ್ನ ನೋಡ್ಕೊಳ್ಳಕ್ಕೆ ಕೇರ್ ಗಿವರ್ಸ್ ಅಂತ ಹೇಳ್ತೀವಿ. ಈ ಕೇರ್ ಗಿವರ್ಸ್ ನ ಸಹಾಯ ನೀಡೋ ಗುಂಪುಗಳು ಇರುತ್ತದೆ, ಅಂದ್ರೆ ಕೇರ್ ಗಿವರ್ಸ್ ಸಪೋರ್ಟ್ ಗ್ರೂಪ್ಸ್ ಅಂತ ಇರುತ್ತದೆ. ಇಲ್ಲಿ ಈ ಕೇರ್ ಗಿವರ್ಸ್ ಅಂದ್ರೆ ನೋಡ್ಕೊಳ್ಳೋರು ಬಂದು ಎಲ್ಲ ವಿಷಯಗಳನ್ನು ಒಬ್ಬೊಬ್ಬರಿಂದ ತಿಳ್ಕೊಬಹುದು, ಮತ್ತೆ ತಮ್ಮ ಕಷ್ಟಗಳನ್ನು ಬೇರೆಯವ್ರ ಜೊತೆ ಶೇರ್ ಮಾಡ್ಕೋಬಹುದು. ಅದರ ಜೊತೆ ಸಹಾಯ ವಾಣಿಗಳು ಇದೆ, ಅಂದ್ರೆ ಹೆಲ್ಪ್ ಲೈನ್ಸ್ ಅಂತ ಹೇಳ್ತೀವಿ. ಈ ಹೆಲ್ಪ್ ಲೈನ್ಸ್ ಅಲ್ಲಿ ನಾವು ಫೋನ್ ಮಾಡಿ ಈ ತರ ತೊಂದರೆಗಳು ಇದೆ ಅದಕ್ಕೆ ಮಾಹಿತಿ ತಿಳ್ಕೋಬಹುದು. ಈ ತರ ಸೌಲಭ್ಯಗಳು ಇವೆ.
1: ಒಳ್ಳೇದು ಡಾಕ್ಟರ್. ಇವತ್ತಿನ ಮನೋಚಿಂತನ ರೇಡಿಯೋ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಇದುವರೆಗೆ ಡಿಮೆನ್ಷಿಯಾ ಮತ್ತು ಚಿಕಿತ್ಸೆ ಈ ಬಗ್ಗೆ ನಮ್ಮ ಶ್ರೋತೃಗಳಿಗೆ ಮಾಹಿತಿ ನೀಡುತ್ತಾ ಶ್ರೋತೃಗಳ ಪರವಾಗಿ ಹಾಗೂ ನಮ್ಮ ನಿಲಯದ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದ.
2: ಡಿಮೆನ್ಷಿಯಾ ಎನ್ನುವುದು ಇಳಿವಯಸ್ಸಿನಲ್ಲಿ ಬರುವ ಕಾಯಿಲೆ, ಮೆದುಳಿನಲ್ಲಿನ ರಾಸಾಯನಿಕ ಬದಲಾವಣೆಯಿಂದ ಉಂಟಾಗುವ ಕಾಯಿಲೆ. ನೆನಪಿನಲ್ಲಿಡಿ, ಡಿಮೆನ್ಷಿಯಾ ತಡೆಗಟ್ಟಲು ಆರೋಗ್ಯಕರ ಜೀವನ ಶೈಲಿ ಬೆಳೆಸಿಕೊಳ್ಳುವುದು, ಉದಾಹರಣೆ ಒಳ್ಳೆಯ ಆಹಾರ ಕ್ರಮ ಹಾಗೂ ವ್ಯಾಯಾಮ. ರಕ್ತದೊತ್ತಡದ ನಿರ್ವಹಣೆ ಅಗತ್ಯ. ತಲೆಗೆ ಪೆಟ್ಟಾಗದಂತೆ ಎಚ್ಚರ ವಹಿಸುವುದು. ರಕ್ತದಲ್ಲಿ ಕೊಬ್ಬಿನಾಂಶ ಹೆಚ್ಚಾಗದಂತೆ ತಡೆಗಟ್ಟುವುದು. ಯಾವುದೇ ರೀತಿಯ ಮರೆವಿನ ಲಕ್ಷಣಗಳಿದ್ದಲ್ಲಿ ವೈದ್ಯರನ್ನು ಸಂಪರ್ಕಿಸಿ.
1: ಇವತ್ತಿನ ಮನೋಚಿಂತನ ರೇಡಿಯೋ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಡಾಕ್ಟರ್ ಸಂತೋಷ್ ಎಲ್, ಹೆಚ್ಚುವರಿ ಪ್ರಾಧ್ಯಾಪಕರು, ಮನೋವೈದ್ಯಕೀಯ ವಿಭಾಗ, ನಿಮ್ಯಾನ್ಸ್ ಆಸ್ಪತ್ರೆ, ಬೆಂಗಳೂರು.
3: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಮನೋಚಿಂತನ ಮನಸ್ಸಿನ ಮಂಥನ.

ಮಾನಸಿಕ ಸ್ವಾಸ್ಥ್ಯ ಆರೋಗ್ಯದ ಒಂದು ಅವಿಭಾಜ್ಯ ಅಂಗ. ಮಾನಸಿಕ ಸ್ವಾಸ್ಥ್ಯ ಇಲ್ಲದೆ ಆರೋಗ್ಯವೇ ಇಲ್ಲ. ಸಾರ್ವಜನಿಕ ಹಿತಾಸಕ್ತಿಯಿಂದ ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರದಿಂದ ಪ್ರಕಟಣೆ.

0: ಕಾರ್ಯಕ್ರಮ ಮನೋಚಿಂತನ.
1: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
0: ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಮನೋಚಿಂತನ ಮನಸ್ಸಿನ ಮಂಥನ.
2: ಕೇಳುಗರ, ಇದುವರೆಗೂ ಮನೋಚಿಂತನ ಕಾರ್ಯಕ್ರಮದಲ್ಲಿ ಮರೆಯು ಮತ್ತು ಚಿಕಿತ್ಸೆ ಕುರಿತು ಬೆಂಗಳೂರಿನ ನಿಮನ್ಸ್ ಆಸ್ಪತ್ರೆಯ ಮನೋವೈದ್ಯರಾದ ಡಾಕ್ಟರ್ ಸಂತೋಷ್ ಶೀಲ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ. ಈ ಸಮಯ ಆನಂದಮಯ, ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರು ಹಾಗೂ ಸಂಸ್ಥೆಯ ಸಿಬ್ಬಂದಿ ವರ್ಗದವರ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರುವಂತಹ ಸಮಯ. ಇಂದು ಎಸ್ವಿವೈಎಂನ ಸಿಬ್ಬಂದಿ ವರ್ಗದವರಾದ ಮೋನಿಕಾ, ಭಾಗ್ಯಶ್ರೀ, ಮಹದೇವ್ ಪ್ರಸಾದ್, ರವಿಕಿರಣ್ ರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದಾರೆ. ಇವರಿಗೆ ಶುಭಾಶಯವನ್ನು ಕೋರುವವರು ಕುಟುಂಬಸ್ಥರು ಹಾಗೂ ಸಂಸ್ಥೆಯ ಸಿಬ್ಬಂದಿ.

ಆದಿಗುರು ಇವರಿಗೆಲ್ಲ ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿಯನ್ನ ಕೊಟ್ಟು ದಯಪಾಲಿಸಲಿ ಅಂತ ಹೇಳ್ತಾ ಅವರಿಗಾಗಿ ಈ ಸುಮಧುರ ಗೀತೆಯನ್ನ ಪ್ರಸ್ತುತಪಡಿಸಲಿದ್ದೇವೆ. ಬನ್ನಿ ಕೇಳಿ ಬರೋಣ.

0: ನಮಸ್ಕಾರ ಶ್ರೋತೃಗಳೇ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ ಕೇಳುಗರೇ, ನಿಮ್ಮ ನೆಚ್ಚಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಇಂದಿನ ವಿಶೇಷ ಕಾರ್ಯಕ್ರಮ ಆನ್ಲೈನ್ ಶಾಪಿಂಗ್ ಜಾಗೃತಿ. ಇಂದು ಬಹುತೇಕ ಜನರು ಮೊಬೈಲ್ ಮೂಲಕ ವಸ್ತುಗಳನ್ನು ಖರೀದಿಸುತ್ತಿದ್ದಾರೆ. ಬಟ್ಟೆಗಳಿಂದ ಹಿಡಿದು ಗೃಹೋಪಯೋಗಿ ವಸ್ತುಗಳವರೆಗೆ ಎಲ್ಲವೂ ಆನ್ಲೈನ್ನಲ್ಲಿ ಲಭ್ಯ. ಆದರೆ ಸೌಲಭ್ಯ ಇದ್ದಂತೆ ಕೆಲ ಅಪಾಯಗಳು ಇವೆ. ಹಾಗಾದರೆ ಸುರಕ್ಷಿತವಾಗಿ ಆನ್ಲೈನ್ ಶಾಪಿಂಗ್ ಹೇಗೆ ಮಾಡಬೇಕು, ಇಂದಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ. ಆನ್ಲೈನ್ ಶಾಪಿಂಗ್ನ ಲಾಭಗಳು. ಆನ್ಲೈನ್ ಖರೀದಿ ಮಾಡುವುದರಿಂದ ಸಮಯ ಉಳಿಯುತ್ತದೆ, ಹೆಚ್ಚಿನ ಆಯ್ಕೆಗಳು ಸಿಗುತ್ತವೆ, ಬೆಲೆ ಹೋಲಿಕೆ ಮಾಡಬಹುದು, ಮನೆಯ ಬಾಗಿಲಿಗೆ ವಿತರಣೆ ಸಿಗಬಹುದು. ಆದರೆ ಈ ಎಲ್ಲ ಸೌಲಭ್ಯ ಬಳಸುವಾಗ ಜಾಗ್ರತೆ ಅಗತ್ಯ. ಇಂದು ಕೆಲವರು ನಕಲಿ ವೆಬ್ಸೈಟ್ಗಳು ಮತ್ತು ಆಫರ್ಗಳ ಮೂಲಕ ಜನರನ್ನು ಮೋಸ ಮಾಡುತ್ತಿದ್ದಾರೆ. ತುಂಬಾ ಕಡಿಮೆ ಬೆಲೆಯ ಆಫರ್ಗಳು, ನಕಲಿ ವೆಬ್ಸೈಟ್ ಲಿಂಕ್ಗಳು, ಓಟಿಪಿ ಕೇಳುವ ಕರೆಗಳು, ಮುಂಗಡ ಹಣ ಕೇಳುವ ಮಾರಾಟಗಾರರು. ಒಂದು ವಿಷಯ ನೆನಪಿಡಿ, ಯಾವುದೇ ಕಂಪನಿ ಓಟಿಪಿ ಅಥವಾ ಬ್ಯಾಂಕ್ ವಿವರಗಳನ್ನು ಕೇಳುವುದಿಲ್ಲ. ಹಾಗಾದರೆ ಸುರಕ್ಷಿತ ಆನ್ಲೈನ್ ಶಾಪಿಂಗ್ನ ಸಲಹೆಗಳನ್ನು ನೋಡುವುದಾದರೆ, ವಿಶ್ವಾಸಾರ್ಹ ವೆಬ್ಸೈಟ್ಗಳಿಂದ ಮಾತ್ರ ಖರೀದಿ ಮಾಡಬಹುದು. ವೆಬ್ಸೈಟ್ ವಿಳಾಸದಲ್ಲಿ HTTPS ಇದೆಯೇ ನೋಡಿ. ಕ್ಯಾಶ್ ಆನ್ ಡೆಲಿವರಿ ಆಯ್ಕೆ ಸಾಧ್ಯವಾದರೆ ಬಳಸತೊಡಗಿರಿ. ರಿವ್ಯೂ ಮತ್ತು ರೇಟಿಂಗ್ಗಳನ್ನು ಪರಿಶೀಲಿಸಿ ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ.
1: ನಾನು ಆನ್ಲೈನಲ್ಲಿ ತುಂಬ ಕಡಿಮೆ ಬೆಲೆಗೆ ಮೊಬೈಲ್ ಒಂದನ್ನು ಆರ್ಡರ್ ಮಾಡಿದ್ದೇನೆ.
2: ಹೌದಾ? ಯಾವ ವೆಬ್ಸೈಟ್ನಿಂದ?
1: ಒಂದು ಹೊಸ ವೆಬ್ಸೈಟ್ನಿಂದ. ಹಣ ಮುಂಚಿತವಾಗಿ ಕಳಿಸ್ಬಿಟ್ಟಿದ್ದೀನಿ.
2: ರಿವ್ಯೂ ನೋಡಿದೀಯಾ?
1: ಇಲ್ಲ.
2: ಅಯ್ಯೋ, ಮುಖ್ಯವಾಗಿ ಮೊದಲು ಅದನ್ನು ನೋಡ್ಬೇಕು ತಾನೆ.
0: ಇದನ್ನೇ ಮೋಸ ಎಂದು ಕರೆಯುತ್ತಾರೆ ಶ್ರೋತೃಗಳೇ. ಖರೀದಿಸುವ ಮೊದಲು ಪರಿಶೀಲನೆ ಅತಿ ಮುಖ್ಯ. ಸರ್ಕಾರದ ಸಲಹೆಗಳು. ಬಿಲ್ ಅಥವಾ ರಶೀದಿ ಉಳಿಸಿಕೊಳ್ಳಿ. ಮೋಸವಾದರೆ ತಕ್ಷಣ ಗ್ರಾಹಕ ಸಹಾಯವಾಣಿ ಸಂಪರ್ಕಿಸಿ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ಸೈಬರ್ ಕ್ರೈಂ ಸಹಾಯವಾಣಿ 1930. ಮತ್ತೊಮ್ಮೆ ಸೈಬರ್ ಕ್ರೈಂ ಸಹಾಯವಾಣಿ 1930. ಸಮಾಪನ ಸಂದೇಶ. ಆನ್ಲೈನ್ ಶಾಪಿಂಗ್ ಒಳ್ಳೆಯದು, ಆದರೆ ಜಾಗೃತಿ ಇದ್ದರೆ ಮಾತ್ರ ಸುರಕ್ಷತೆ.
3: ಜಾಗೃತ ಗ್ರಾಹಕನೇ ಸುರಕ್ಷಿತ ಗ್ರಾಹಕ.
0: ಕೇಳುಗ್ರೆ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ವತಿಯಿಂದ ಆನ್ಲೈನ್ ಶಾಪಿಂಗ್ ಜಾಗೃತಿ ಕಾರ್ಯಕ್ರಮ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋಡು. ಮತ್ತೆ ಭೇಟಿಯಾಗೋಣ ಮತ್ತೊಂದು ಉಪಯುಕ್ತ ಕಾರ್ಯಕ್ರಮ.

0: ದಲ್ಲಿ ಅಲ್ಲಿಯವರೆಗೂ ಕೇಳ್ತಾ ಇರಿ. ನಮಸ್ಕಾರ, ಧನ್ಯವಾದಗಳು.
1: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.

ಕೇಳುವರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುವರೆ, ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುವರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನ್ಸ್ 70 ರೂಪಾಯಿ, ಪೆನ್ಸಿಲ್ ಬೀನ್ಸ್ 65 ರೂಪಾಯಿ, ಮೆಣಸಿನಕಾಯಿ 19 ರೂಪಾಯಿ, ಸೌತೆಕಾಯಿ 18 ರೂಪಾಯಿ, ಎಂಸಿ 5 ರೂಪಾಯಿ, ಸುನಾಮಿ 4 ರೂಪಾಯಿ, ಎಳವನ 4 ರೂಪಾಯಿ, ಗುಂಡೆ ಬದನೆಕಾಯಿ 28 ರೂಪಾಯಿ, ಕುಂಬಳಕಾಯಿ 6 ರೂಪಾಯಿ, ಹೀರೆಕಾಯಿ 26 ರೂಪಾಯಿ, ಪಡವಲಕಾಯಿ 20 ರೂಪಾಯಿ, ತೊಂಡೆಕಾಯಿ 23 ರೂಪಾಯಿ, ಆಗಲಕಾಯಿ 25 ರೂಪಾಯಿ, ಕಾಲಿಫ್ಲವರ್ 18 ರೂಪಾಯಿ, ಪೈರ್ 48 ರೂಪಾಯಿ, ದಪ್ಪ ಮೆಣಸಿನಕಾಯಿ 59 ರೂಪಾಯಿ, ಸೋರೆಕಾಯಿ 11 ರೂಪಾಯಿ, ಬದನೆಕಾಯಿ 22 ರೂಪಾಯಿ, ಕೋಸು 24 ರೂಪಾಯಿ, ಸೀಮೆ ಬದನೆಕಾಯಿ 28 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 55 ರೂಪಾಯಿ, ಬೆಂಡೆಕಾಯಿ 13 ರೂಪಾಯಿ, ಟೊಮೊಟೊ 17 ರೂಪಾಯಿ. ಕೇಳುಗ್ರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಇವತ್ತಿನ ಮಾರುಕಟ್ಟೆ ಬೆಲೆ ಸಮಯ 10:21 ಪ್ರಸಾರವಾಗಲಿದೆ. ಅಲ್ಲಿವರೆಗೂ ಕೇಳ್ತಾ ಇರಿ ಚನ್ನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಓದಿನ ಧ್ವನಿ, ಚನ್ನ ಧ್ವನಿ. ನಮಸ್ಕಾರ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 29/6/2026 ಸೋಮವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರ ವಿವರ ಹೀಗಿದೆ. ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು. ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಪಾಸಣಾ ತಜ್ಞರು. ಡಾಕ್ಟರ್ ಶರತ್ಚಂದ್ರರವರು ಸಾಮಾನ್ಯ ಶಸ್ತ್ರ ಚಿಕಿತ್ಸಾ ತಜ್ಞರು. ಡಾಕ್ಟರ್ ಶಂಕರ್ ಅವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು. ಡಾಕ್ಟರ್ ಅರ್ಜುನೇಶ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸಾ ತಜ್ಞರು. ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು. ಡಾಕ್ಟರ್ ವಿದ್ಯಾಶೀರವರು ದಂತ ಚಿಕಿತ್ಸಾ ತಜ್ಞರು. ಡಾಕ್ಟರ್ ವೈಷ್ಣವಿರವರು ಆಯುರ್ವೇದ ತಜ್ಞರು. ಡಾಕ್ಟರ್ ಐನರಾಜ್ರವರು ಫಿಜಿಯೋಥೆರಪಿಸ್ಟ್ ಅವರು. ಡಾಕ್ಟರ್ ರಾಜುರವರು ವಾಕ್ ಭಾಷಾ ಶ್ರವಣ ತಜ್ಞರು. ಈ ಎಲ್ಲ ವೈದ್ಯರುಗಳ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸೆ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666638. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666638. ಧನ್ಯವಾದಗಳು.

ವಿಜ್ಞಾನ ವಿಸ್ಮಯ ಉಪವಾಸದ ಶಿಸ್ತು ಎಂಬ ವಿಷಯದ ಕುರಿತು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ. ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಉಪವಾಸದ ಶಿಸ್ತು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ. ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ಎಂದರೆ ದಿನದ 24 ಗಂಟೆಗಳನ್ನು ಊಟದ ಅವಧಿ ಮತ್ತು ಉಪವಾಸದ ಅವಧಿ ಎಂದು ವಿಂಗಡಿಸಿ ತಿನ್ನುವ ಕ್ರಮ. ಇದು ಏನು ತಿನ್ನಬೇಕು ಎಂದು ಹೇಳುವುದಿಲ್ಲ, ಯಾವಾಗ ತಿನ್ನಬೇಕು ಎಂದು ಮಾತ್ರ ನಿಗದಿಪಡಿಸುತ್ತದೆ. ಸೂರ್ಯ ಮುಳುಗಿದ ಮೇಲೆ ತಿನ್ನಬೇಡಿ ಎಂಬ ಹಳೆಯ ಆರೋಗ್ಯ ಸೂತ್ರವೇ ಇಂದಿನ ವೈಜ್ಞಾನಿಕ ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ನ ತತ್ವ. ಉಪವಾಸದ ಅವಧಿಯಲ್ಲಿ ಜೀರೋ ಕ್ಯಾಲೋರಿ ನಿಯಮ ಪಾಲಿಸಬೇಕು. ನೀರು, ಸಕ್ಕರೆ ಇಲ್ಲದ ಬ್ಲ್ಯಾಕ್ ಕಾಫಿ, ಗ್ರೀನ್ ಟೀ, ನಿಂಬೆ ನೀರು ಅಥವಾ ಚಿಟಿಕೆ ಕಲ್ಲುಪ್ಪು ಬೆರೆಸಿದ ನೀರು ಮಾತ್ರ ಸೇವಿಸಬೇಕು. ಹಾಲು, ಸಕ್ಕರೆ, ಹಣ್ಣಿನ ರಸ ಅಥವಾ ಕ್ಯಾಲೋರಿ ಇರುವ ಯಾವುದೇ ಆಹಾರ ಪಾನೀಯ ಸೇವಿಸಿದರೆ ಉಪವಾಸ ಮುರಿದಂತೆ.

ವಿಜ್ಞಾನದ ಪ್ರಕಾರ 12-14 ಗಂಟೆಗಳಿಗೆ ಹೆಚ್ಚಿನ ಕಾಲ ಆಹಾರ ಸೇವಿಸದೇ ಇದ್ದಾಗ ದೇಹದಲ್ಲಿ ಇನ್ಸುಲಿನ್ ಮಟ್ಟ ಗಣನೀಯವಾಗಿ ಇಳಿಯುತ್ತದೆ. ಇದರಿಂದ ದೇಹವು ಶಕ್ತಿಗಾಗಿ ಸಕ್ಕರೆ ಬದಲು ಶೇಖರಣೆಯಾದ ಕೊಬ್ಬನ್ನು ಕರಗಿಸಲು ಪ್ರಾರಂಭಿಸುತ್ತದೆ. ಇದರಿಂದ ದೇಹದ ತೂಕ ಅಥವಾ ರಕ್ತದ ಸಕ್ಕರೆ ಮಟ್ಟ ಎರಡನ್ನ ನಿಯಂತ್ರಿಸಬಹುದು. ಹಾಗಾದರೆ ಇದನ್ನು ಪಾಲಿಸುವುದು ಹೇಗೆ ಎಂದರೆ 12-12 ವಿಧಾನ, ಅಂದರೆ 12 ಗಂಟೆ ಉಪವಾಸ, 12 ಗಂಟೆ ಊಟ. ಉದಾಹರಣೆ, ರಾತ್ರಿ 8ಕ್ಕೆ ಊಟ ಮುಗಿಸಿ ಬೆಳಗ್ಗೆ 8ಕ್ಕೆ ಉಪಹಾರವನ್ನು ಆರಂಭಿಸಬೇಕು. ಇದು ಅತ್ಯಂತ ಸುಲಭ ಮತ್ತು ಸುರಕ್ಷಿತವಾಗಿದೆ. ಹಾಗೆ 14 ಗಂಟೆ ಉಪವಾಸ, 10 ಗಂಟೆ ಊಟ, ಅಂದರೆ ಉದಾಹರಣೆ ರಾತ್ರಿ 8ಕ್ಕೆ ರಾತ್ರಿ ಊಟ ಮುಗಿಸಿ ಮರುದಿನ ಬೆಳಗ್ಗೆ 10ಕ್ಕೆ ಉಪಹಾರವನ್ನು ಸೇವಿಸುವುದು. ಹಾಗೆ 16 ಗಂಟೆ ಉಪವಾಸ, 8 ಗಂಟೆ ಊಟ. ಉದಾಹರಣೆಗೆ ರಾತ್ರಿ 8ಕ್ಕೆ ರಾತ್ರಿ ಊಟ ಮುಗಿಸಿ ಮರುದಿನ ಮಧ್ಯಾಹ್ನ 12ಕ್ಕೆ ಮೊದಲ ಊಟ, ಅಥವಾ ಅತಿ ಹೆಚ್ಚು ವೈಜ್ಞಾನಿಕ ಸಂಶೋಧನೆ ಇರುವ ವಿಧಾನ ಇದಾಗಿದೆ. ರಾತ್ರಿ ಮತ್ತು ಬೆಳಗ್ಗೆ ಏನನ್ನ ತಿನ್ನದೆ ಉಪವಾಸವಿರಲು ಸಾಧ್ಯವಿಲ್ಲ ಎಂಬ ಪ್ರಶ್ನೆ ನಿಮಗೆ ಸಹಜವಾಗಿ ಮೂಡಬಹುದು. ಇದು ಕೇವಲ ಅಭ್ಯಾಸದ ಆಟ. ನಿರಂತರ ಅಭ್ಯಾಸದಿಂದ ದೇಹವನ್ನು ಯಾವುದಕ್ಕೂ ಹೊಂದಿಸಬಹುದು. ಹಾಗಾದರೆ ಇದನ್ನು ಪಾಲಿಸಬೇಕಾದ ಕ್ರಮಗಳು ಅಥವಾ ನಿಯಮಗಳನ್ನು ನೋಡುವುದಾದರೆ, ಮೊದಲ ಬಾರಿ ಮಾಡುವವರಾಗಿದ್ದಲ್ಲಿ ಇದನ್ನು ನಿಧಾನವಾಗಿ ಆರಂಭಿಸಿ 12 ಗಂಟೆಗಳ ಕ್ರಮದಿಂದ ಆರಂಭಿಸಿ ಮೊದಲು 1 ಅಥವಾ 2 ದಿನ ಪ್ರಯೋಗ ಮಾಡಿ ನೋಡಬೇಕು. ನಿಧಾನವಾಗಿ ನಿಮ್ಮ ದೇಹ ಒಗ್ಗಿಕೊಳ್ಳುತ್ತದೆ. ದೇಹ ಹೊಂದಿಕೊಂಡ ನಂತರ 14-10 ಅಥವಾ 16-8 ವಿಧಾನಕ್ಕೆ ಬದಲಿಸಿ ಕ್ರಮೇಣ ಅದು ನಿಮ್ಮ ಜೀವನ ಶೈಲಿಯ ಭಾಗವಾಗುತ್ತದೆ. ಉಪವಾಸದ ಸಮಯದಲ್ಲಿ ದಿನಕ್ಕೆ ಕನಿಷ್ಠ 2.5-3 ಲೀಟರ್ ನೀರನ್ನು ಕುಡಿಯಿರಿ. ಉಪವಾಸವನ್ನು ಪ್ರೋಟೀನ್ನಿಂದ ಮುರಿಯಿರಿ. ಅಂದರೆ 14-16 ಗಂಟೆಗಳ ಉಪವಾಸದ ನಂತರ ಊಟದ ಮೊದಲಿನಲ್ಲಿ 25-30 ಗ್ರಾಂ ಪ್ರೋಟೀನ್ ಇರಲಿ. ಅಂದರೆ ಉದಾಹರಣೆ ಮೊಟ್ಟೆ, ಪನ್ನೀರ್, ಬೇಳೆಕಾಳು, ಮೊಳಕೆ ಕಾಳು, ಇವುಗಳು ಇರಬೇಕು. ನೇರವಾಗಿ ಅನ್ನ, ಇಡ್ಲಿ, ಬ್ರೆಡ್ ಅಥವಾ ಸಿಹಿ ತಿಂಡಿಗಳನ್ನು ತಿಂದರೆ ರಕ್ತದ ಸಕ್ಕರೆ ಮಟ್ಟ ದಿಢೀರನೆ ಹೆಚ್ಚಾಗುತ್ತದೆ. ಪೌಷ್ಟಿಕ ಆಹಾರಕ್ಕೆ ಆದ್ಯತೆ ಇರಬೇಕು. ಅಂದರೆ ಊಟದ ಅವಧಿ 8 ಗಂಟೆಯಲ್ಲಿ ಏನಾದರೂ ತಿನ್ನಬಹುದು ಎಂದು ಯೋಚಿಸಬೇಡಿ. ಊಟದ ಅವಧಿಯಲ್ಲಿ ಪ್ರೋಟೀನ್, ನಾರು ಮತ್ತು ಒಳ್ಳೆಯ ಕೊಬ್ಬು ಇರುವ ಮನೆ ಊಟ ಮಾಡಿ ಸಂಸ್ಕರಿಸಿದ ಆಹಾರ, ಕರಿದ ತಿಂಡಿ ಮತ್ತು ಸಕ್ಕರೆಯನ್ನು ಕಟ್ಟುನಿಟ್ಟಾಗಿ ಕಡಿಮೆ ಮಾಡಬೇಕಾಗುತ್ತದೆ. ಪ್ರತಿದಿನ ಕಡ್ಡಾಯವಲ್ಲ. ವಾರಕ್ಕೆ 5 ದಿನ ಈ ಕ್ರಮ ಪಾಲಿಸಿ 2-3 ಹೊತ್ತು ಊಟ ಮಾಡಿ ಇದು ಹಾರ್ಮೋನ್ ಸಮತೋಲನ ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಹಾಗಾದರೆ ಈ ಇಂಟರ್ಮಿಟಿಂಗ್ ಫಾಸ್ಟಿಂಗ್ ಎಲ್ಲರಿಗೂ ಸೂಕ್ತವಲ್ಲ. ತೂಕ ಇಳಿಸಿಕೊಳ್ಳಲು ಬಯಸುವ ಆರೋಗ್ಯವಂತ ವಯಸ್ಕರು, ಟೈಪ್ 2 ಮಧುಮೇಹ ರೋಗಿಗಳು, ಪ್ರೀ ಡಯಾಬಿಟಿಸ್ ಅಥವಾ ಇನ್ಸುಲಿನ್ ರೆಸಿಸ್ಟೆನ್ಸ್ ಇರುವವರು, ಹೊಟ್ಟೆಯ ಬೊಜ್ಜು ಅಥವಾ ಕೊಬ್ಬಿನ ಪಿತ್ತಜನಕಾಂಗದ ಸಮಸ್ಯೆ ಇರುವವರು, ಕೆಟ್ಟ ಕೊಬ್ಬು, ಟ್ರೈಗ್ಲಿಸರೈಡ್ ಅಥವಾ ರಕ್ತದೊತ್ತಡ ಹೆಚ್ಚಿರುವವರು ತಜ್ಞರ ಸಲಹೆಯನ್ನು ಪಡೆದು ಪಾಲಿಸಬೇಕಾಗುತ್ತದೆ. ಗರ್ಭಿಣಿಯರು ಮತ್ತು ಹಾಲೆಣಿಸುವ ತಾಯಿಯಂದಿರು, ಟೈಪ್ 1 ಮಧುಮೇಹಿ ಇರುವವರು, 18 ವರ್ಷದ ಒಳಗಿನ ಮಕ್ಕಳು ಮತ್ತು ಅಧಿಹರಿಯದವರು ಅತಿಯಾಗಿ ತಿನ್ನುವುದು ಅಥವಾ ತಿನ್ನದೇ ಇರುವ ಮಾಸಿಕ ಅಸ್ವಸ್ಥತೆಯ ಸಮಸ್ಯೆ ಇರುವವರು, ತೀವ್ರ ಕಡಿಮೆ ತೂಕ ಅಥವಾ ಪೌಷ್ಟಿಕ ಕೊರತೆ ಇರುವವರು ಈ ಕ್ರಮವನ್ನು ಅನುಸರಿಸಲೇಬಾರದು. ಸರಿಯಾದ ರೀತಿಯಲ್ಲಿ ಸರಿಯಾದ ವ್ಯಕ್ತಿ ಪಾಲಿಸಿದರೆ ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ತೂಕ ಇಳಿಕೆ, ಮಧುಮೇಹ ನಿಯಂತ್ರಣ ಮತ್ತು ಕೆಟ್ಟ ಕೊಲೆಸ್ಟ್ರಾಲ್ ನಿಯಂತ್ರಣ, ಮೆದುಳಿನ ಆರೋಗ್ಯ, ಜೀವಕೋಶಗಳ ದುರಸ್ತಿಗೆ ಸಹಾಯ ಮಾಡಿ ಆರೋಗ್ಯವನ್ನು ವೃದ್ಧಿಸುತ್ತದೆ. ತಪ್ಪಾಗಿ ಅಥವಾ ಸೂಕ್ತವಲ್ಲದವರು ಪಾಲಿಸಿದಾಗ ಮೊದಲ ವಾರದಲ್ಲಿ ತಲೆನೋವು, ಸುಸ್ತು, ಮಲಬದ್ಧತೆ ಕಾಣಿಸಿಕೊಳ್ಳುವುದು, ದೇಹಕ್ಕೆ ಅಗತ್ಯವಾದ ಪೋಷಕಾಂಶಗಳು ಲಭಿಸದೇ ಇದ್ದಲ್ಲಿ ಸ್ನಾಯುಕ್ಷಯ, ಕೂದಲು ಉದುರುವಿಕೆ, ರಕ್ತಹೀನತೆ ಸಂಭವಿಸಬಹುದು. ಜಾಸ್ತಿ ಉಪವಾಸ ಮಾಡಿದರೆ ಜಾಸ್ತಿ ಲಾಭ ಎಂದು ಯೋಚಿಸಿ 18 ಗಂಟೆಗಿಂತ ಹೆಚ್ಚು ಉಪವಾಸ ಮಾಡಿದರೆ ಕಾರ್ಟಿಸೋಲ್ ಪ್ರಮಾಣ ಹೆಚ್ಚಾಗಿ ಸ್ನಾಯು ನಷ್ಟ, ಥೈರಾಯ್ಡ್ ಹಾರ್ಮೋನ್ ಸಮಸ್ಯೆ, ಇನ್ನಿತರ ಸಮಸ್ಯೆಗಳು ಹೆಚ್ಚಿಸುತ್ತದೆ. ಕೆಲವು ಮಹಿಳೆಯರಲ್ಲಿ 16 ಗಂಟೆಗಿಂತ ಹೆಚ್ಚಿನ ಉಪವಾಸ ಒತ್ತಡದ ಹಾರ್ಮೋನ್ ಹೆಚ್ಚಿಸಿ ಮುಟ್ಟಿನ ಕ್ರಮವನ್ನು ತಪ್ಪಿಸಬಹುದು. PCOD ಅಥವಾ ಥೈರಾಯ್ಡ್ ಸಮಸ್ಯೆ ಇರುವವರು 12-14 ಗಂಟೆಗಳ ಕಾಲ ಉಪವಾಸಕ್ಕೆ ಸೀಮಿತವಾಗಿರಬೇಕು. ಸ್ನಾಯುಕ್ಷಯ ಮುಂತಾದ ಅಡ್ಡ ಪರಿಣಾಮಗಳು ಕಾಣಿಸಿಕೊಳ್ಳಬಹುದು. ತೂಕದ ಸಂಖ್ಯೆಯನ್ನೇ ಏಕೈಕ ಮಾನದಂಡ ಮಾಡಿಕೊಳ್ಳಬೇಡಿ. ನಿಮ್ಮ ದಿನನಿತ್ಯದ ಶಕ್ತಿ

0: ಗುಣಮಟ್ಟ, ನಿದ್ರೆಯ ಗುಣಮಟ್ಟ, ಮನಸ್ಥಿತಿಯ ಏರಿಳಿತಗಳು ಮತ್ತು ಮಹಿಳೆಯರಲ್ಲಿ ಮುಟ್ಟಿನ ಕ್ರಮಬದ್ಧತೆಯನ್ನು ಸೂಕ್ಷ್ಮವಾಗಿ ಗಮನಿಸಿಕೊಳ್ಳಬೇಕು. ಏಕೆಂದರೆ ಆರೋಗ್ಯದ ನಿಜವಾದ ಗುಟ್ಟು ತಿನ್ನದೇ ಇರುವುದರಲ್ಲಿ ಇಲ್ಲ. ಬದಲಿಗೆ ಬುದ್ಧಿವಂತಿಕೆಯಿಂದ ಸಂಪೂರ್ಣ ಪೌಷ್ಟಿಕವಿರುವ ಆಹಾರವನ್ನು ಸರಿಯಾದ ಸಮಯಕ್ಕೆ ಸೇವಿಸುವುದರಲ್ಲಿದೆ. ನಿಮ್ಮ ಆರೋಗ್ಯ ಸ್ಥಿತಿ ಮತ್ತು ಜೀವನ ಶೈಲಿಯನ್ನು ಆಧರಿಸಿ ವೈದ್ಯರು ಅಥವಾ ಅರ್ಹ ಪೌಷ್ಟಿಕ ತಜ್ಞರ ಸಲಹೆ ಪಡೆದು ಆರಂಭಿಸುವುದೇ ಸುರಕ್ಷಿತ ಜೀವನದ ಕ್ರಮವಾಗಿದೆ. ಕೇಳುಗರ ಕೇಳಿದ್ರಲ್ಲ, ಇಷ್ಟೊತ್ತು ನಮ್ಮ ವಿಜ್ಞಾನ ಉಪಸ್ಮಯ ಕಾರ್ಯಕ್ರಮದಲ್ಲಿ ಉಪವಾಸದ ಶಿಸ್ತು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ಉಪಸ್ಮಯ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ಉಪಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚಿನ್ನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚಿನ್ನಧ್ವನಿ. ನಮಸ್ಕಾರ. ಕೇಳುಗರೆ, ಇದುವರೆಗೂ ಉಪವಾಸದ ಶಿಸ್ತು ಎಂಬ ವಿಷಯದ ಕುರಿತು ಕಾರ್ಯಕ್ರಮವನ್ನ ಕೇಳಿದಿರಿ.
1: ಈ ಮನೆಯಲ್ಲಿ ಮೊಟ್ಟೆ ಇಡಲು ನಮ್ಮನ್ನು ಯಾರು ತಡೆಯುವಂತಿಲ್ಲ.
2: ನಾನು ತಡೆಯುತ್ತೇನೆ.
1: ಗೊತ್ತಿಲ್ಲ, ನಾವು ಡೆಂಗ್ಯೂ ಮತ್ತು ಚಿಕನ್ ಗುನಿಯಾ ಹರಡುವ ಏಡಿ ಸೊಳ್ಳೆಗಳು.
2: ಶಾಲೆಯಲ್ಲಿ ಮೇಷ್ಟ್ರು ಡೆಂಗು ಸೊಳ್ಳೆಗಳಿಂದ ರಕ್ಷಣೆಗೋಸ್ಕರ
1: ಎಲ್ಲ ಉಪಾಯ ಹೇಳಿಕೊಟ್ಟಿದ್ದಾರೆ.
3: ಡೆಂಗುವನ್ನು ತಡೆಗಟ್ಟಲು ಕೂಲರ್ ನೀರು ಪ್ರತಿ ವಾರಕ್ಕೊಮ್ಮೆ ಬದಲಾಯಿಸಿ, ಬಾಲ್ದಿ ಮತ್ತು ಟ್ಯಾಂಕಿಯನ್ನು ಸರಿಯಾಗಿ ಮುಚ್ಚಿಡಿ, ಉದ್ದನೆಯ ಕೈ ಬಟ್ಟೆಯನ್ನು ಧರಿಸಿ, ಸೊಳ್ಳೆಗಳನ್ನು ಉಳಿಸುವ ಕ್ರೀಮ್ ಕಾಯಿಲ್ ಮತ್ತು ಅಗರಬತ್ತಿಯನ್ನು ಉಪಯೋಗಿಸಿ.
2: ಡೆಂಗುವಿನೊಂದಿಗೆ ಹೋರಾಟ ಡೆಂಗುವಿನಿಂದ ಸಂರಕ್ಷಣೆ
3: ನ್ಯಾಷನಲ್ ವೆಕ್ಟರ್ ಬೋರ್ನ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಂ ಜನಹಿತಕ್ಕಾಗಿ ಜಾರಿಯಲ್ಲಿದೆ.
4: ತಾಯಿಯ ಪ್ರೀತಿ, ತಾಯಿಯ ಅಕ್ಕರೆ, ತಾಯಿಯ ಆಶೀರ್ವಾದ, ತಾಯಿಯ ಮುದ್ದು ಮತ್ತು ತಾಯಿಯ ಹಾಲು ಮಗುವಿಗೆ ಎಂದಿಗೂ ಕಡಿಮೆ ಎನಿಸುವುದಿಲ್ಲ. ನಾನು ತಾಯಿ ಆದ್ದರಿಂದ ನಂಗೊತ್ತು. ನಂಬಿಕೆ ಇಡಿ. ಪದೇ ಪದೇ ಕುಡಿಸೋದ್ರಿಂದ ತಾಯಿಯ ಹಾಲು ಹೆಚ್ಚೇ ಆಗತ್ತೆ. ತಾಯಿಯ ಹಾಲು ಲಾಭ ಬಹುಪಾಲು.
0: ಆತ್ಮೀಯರಿ, ಇನ್ನು ಮುಂದೆ ನಮ್ಮ ನಿಲಯದಿಂದ ಗೀತ ಸುನಾದ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.
5: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
0: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
5: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ?
0: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ.
5: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
0: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
5: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
0: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜಲಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 7ನೇ ಅಧ್ಯಾಯವಾಗಿರುವ ಜ್ಞಾನ ವಿಜ್ಞಾನ ಯೋಗದ 16ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

ಅರ್ಜುನ, ಆರ್ಥ, ಜಿಜ್ಞಾಸು, ಅರ್ಥಾರ್ಥಿ, ಜ್ಞಾನಿ ಎಂಬ ನಾಲ್ಕು ಬಗೆಯ ಸದಾಚಾರಿಗಳಾದ ಜನರು ನನ್ನನ್ನು ಭಜಿಸುತ್ತಾರೆ ಎಂಬ ಮಾತನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಆ ಮೂಲಕ ಭಗವಂತನಂತ ಸ್ಮರಿಸುವಂತಹ ಭಕ್ತರಲ್ಲಿಯೂ ಕೂಡ ನಾಲ್ಕು ರೀತಿಯ ಸದಾಚಾರಿಗಳು ಇರ್ತಾರೆ ಎಂಬುದನ್ನು ಕೂಡ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಈ ಹಿಂದಿನ 15ನೆಯ ಶ್ಲೋಕದಲ್ಲಿ ಯಾರು ದುರಾಚಾರಿಗಳು ಎಂಬುದನ್ನು ಈಗಾಗಲೇ ತಿಳಿಸಿದ್ದಾನೆ. ಇಲ್ಲಿ ಸದಾಚಾರಿಗಳು ಯಾರು ಎಂಬುದನ್ನು ಹೇಳ್ತಾ ಇದ್ದಾನೆ. ದುರಾಚಾರಿಗಳಿಗೆ ದೇವರ ಅವಶ್ಯಕತೆ

ಎಂಬುವಂಥದ್ದು ಇನ್ನೂ ಬಂದಿಲ್ಲ. ಅವರಿಗೆ ದೇವರು ಬೇಕಾಗಿಯೂ ಇಲ್ಲ. ಸುತ್ತಮುತ್ತಲಿನ ವಸ್ತುಗಳೇ ಸಾಕು ಅವನ ಜೀವನಕ್ಕೆ. ಸದಾಚಾರಿಗೆ ದೇವರ ಅವಶ್ಯಕತೆ ಜಾಗೃತವಾಗಿದೆ. ಹಸಿದರೆ ಆಹಾರವನ್ನು ಹೇಗೆ ಹುಡುಕಿಕೊಂಡು ಹೋಗುವನೋ, ಬಾಯಾರಿದರೆ ನೀರನ್ನು ಹೇಗೆ ಹುಡುಕಿಕೊಂಡು ಹೋಗುವನೋ, ಹಾಗೆ ಸದಾಚಾರಿಗಳು ದೇವರನ್ನು ಹುಡುಕಿಕೊಂಡು ಹೋಗುತ್ತಾರೆ. ಹಾಗೆ ದೇವರ ಬಳಿಗೆ ಹೋಗುವವರಲ್ಲಿ ಒಬ್ಬೊಬ್ಬರು ಒಂದೊಂದು ಉದ್ದೇಶದಿಂದ ಪ್ರೇರಿತರಾಗಿರ್ತಾರೆ. ಅಂಥ ಪ್ರೇರಿತರಾಗಿರುವಂಥವರಲ್ಲಿ ಮೊದಲನೆಯವನೇ ಆರ್ತ. ಅಂದರೆ ಈ ಪ್ರಪಂಚದಲ್ಲಿ ಸಂಕಟಕ್ಕೆ ಸಿಕ್ಕಿ ನರಳುತ್ತಿರುವಂಥವನು. ಈ ಪ್ರಪಂಚದ ವಸ್ತುಗಳು ಅವನ ಸಂಕಟವನ್ನು ಪರಿಹರಿಸಲಾರವು. ಆ ಸಂಕಟ ಹಲವು ಕಾರಣಗಳಿಂದ ಆಗಿರಬಹುದು. ತಾನು ನೆಚ್ಚಿದವರನ್ನ, ಪ್ರೀತಿಸುವವರನ್ನ ಕಳೆದುಕೊಂಡಿರಬಹುದು. ಆ ತೆರವನ್ನು ಈ ಪ್ರಪಂಚದಲ್ಲಿ ಯಾವುದೂ ಕೂಡ ಭರ್ತಿ ಮಾಡಲಾರದು. ಯಾವುದೋ ಅಂಜಿಕೆ, ಕಳವಳ ಕಾಡುತ್ತಿದೆ. ಮುಂದೆ ಯಾವ ಸಮಯದಲ್ಲಿ ಇನ್ನು ಇಂತಹ ಕಷ್ಟವನ್ನು ಜಾರಿ ಮಾಡುವುದಕ್ಕೆ ದೂತರು ಸಮಂತರುವರೋ ಅಂಥೇಳಿ ಭಯ ಪಡ್ತಾ ಇದ್ದಾನೆ. ಇಂತಹ ಸಮಯದಲ್ಲಿ ಮಾನವ ಸಹಾಯ ಮಾಡುವುದು ನಮ್ಮನ್ನು ಬಹಳ ಮೇಲಕ್ಕೆ ಎತ್ತಲಾರದು ಎಂಬ ಅರಿವು ಅವನಿಗಿದೆ. ಹಾಗಾಗಿ ಇನ್ನು ಯಾವ ಕಾಲದಲ್ಲಿ ದೇವರು ಬೇಕಾಗದೇ ಇದ್ದರೂ ಕೂಡ ಸಂಕಟಗಳು ಬಂದು ನಮ್ಮನ್ನು ಕಾಡುವಾಗ ವೆಂಕಟರಮಣನ ಅವಶ್ಯಕತೆ ಬರುತ್ತದೆ. ಹಾಗಾಗಿ ನಮ್ಮ ಸಂಕಟದ ಅರ್ಜಿಯನ್ನು ತೆಗೆದುಕೊಂಡು ಹೋಗಿ ದೇವರ ಮನೆಯ ಬಾಗಿಲಿನಲ್ಲಿ ನಿಂತು ಅವನನ್ನು ಕರೆಯುತ್ತೇವೆ. ಅವನು ಹೊರಗೆ ಬಂದಾಗ ನಮ್ಮ ಅಹವಾಲುಗಳನ್ನು ಅರ್ಪಿಸುತ್ತೇವೆ. ನಮ್ಮ ಸಂಕಟಗಳನ್ನು ಅವನೇ ನಿವಾರಿಸಬೇಕು ಎಂದು ನಂಬುತ್ತೇವೆ. ಇಂಥವರು ಆರ್ತ. ಇನ್ನು ಮುಂದೆ ಬರುವಂಥವನೇ ಜಿಜ್ಞಾಸು. ದೇವರು ಎಂಬುವನು ಒಬ್ಬನಿದ್ದಾನೆ. ಅವನಿಗೆ ನಮ್ಮ ಸಂಕಟವನ್ನು ಪರಿಹರಿಸುವಂತಹ ಶಕ್ತಿ ಇದೆ ಎಂದು ಆ ಭಕ್ತ ಬಂದಿರ್ತಾನೆ. ಇಲ್ಲಿ ಇನ್ನೂ ಭಗವಂತನ ಮೇಲೆ ಪ್ರೀತಿ ಹುಟ್ಟಬೇಕಾಗಿದೆ. ಈ ಪ್ರಪಂಚದ ನೋವಿನ ಯಾತನೆಯಿಂದ ಪಾರಾಗಲು ಹೋಗಿರುವವನೇ ಹೊರತು ದೇವರನ್ನ ಪ್ರೀತಿಸುವುದಕ್ಕಲ್ಲ. ಈಗ ರೋಗಿಯಾಗಿರುವಂಥವನು ಒಂದು ಪ್ರಖ್ಯಾತ ವೈದ್ಯನ ಬಳಿ ಬರುತ್ತಾನೆ. ತನ್ನ ಕಾಯಿಲೆಯನ್ನ ಗುಣ ಮಾಡು ಅಂಥೇಳಿ ಕೇಳ್ಕೊಳ್ತಾನೆ. ಅವನೇನು ವೈದ್ಯನನ್ನು ಪ್ರೀತಿಸುವುದಿಲ್ಲ. ವೈದ್ಯನಿಗಿಂತ ಹೆಚ್ಚಾಗಿ ವೈದ್ಯ ಕೊಡುವಂತಹ ಮದ್ದಿನ ಮೇಲೆ ಇವನ ಆಸಕ್ತಿ. ಅಂಥವನೇ ದೇವರ ಬಳಿಗೆ ಬರುವ ಎರಡನೆಯವನು ಜಿಜ್ಞಾಸು. ಇವನು ದೇವರು ಎಂದರೆ ಏನು ಎಂದು ತಿಳಿದುಕೊಳ್ಳಬೇಕೆಂದು ಬರುತ್ತಾನೆ. ಇವನು ತತ್ವಜ್ಞಾನಿ. ಪ್ರಪಂಚವನ್ನೆಲ್ಲ ವಿಚಾರದ ಒಂದರಿಯಿಂದ ಆಡಿರುವಂಥವನು. ಇವನ ಕುತೂಹಲ ಬೌದ್ಧಿಕವಾಗಿದೆ. ದೇವರ ಸ್ವಭಾವಗಳೇನು, ಪ್ರಪಂಚಕ್ಕೂ ಇವನಿಗೂ ಇರುವ ಸಂಬಂಧ ಎಂಥದ್ದು, ಜೀವರಾಶಿಗಳಿಗೂ ಇವನಿಗೂ ಇರುವ ಸಂಬಂಧವೇನು ಎಂಬುದನ್ನು ಅರಿಯಲು ಈ ಜಿಜ್ಞಾಸು ಬಂದಿರ್ತಾನೆ. ಜೀವನದಲ್ಲಿ ಸರ್ವಶ್ರೇಷ್ಠವಾದುದು ಯಾವುದು ಎಂಬುದನ್ನು ಹುಡುಕ್ತಾ ಇರುವಾಗ ಎಲ್ಲ ವಸ್ತುಗಳನ್ನು ವಿಮರ್ಶಿಸಿ ಆದ ಮೇಲೆ ಕೊನೆಗೆ ಸಿಕ್ಕುವಂಥದ್ದೇ ಪರಮಾತ್ಮ. ಅದನ್ನು ಮೀರಿರುವುದು ಮತ್ತಾವುದೂ ಅಲ್ಲ. ವಿಚಾರದ ಹಾದಿಯಲ್ಲಿ ನಡೆಯುವಾಗ ಸಿಕ್ಕುವ ಕೊನೆಯ ಸ್ಥಳ ದೇವರೆಂಬುವುದು. ಇನ್ನು ಅದನ್ನು ಅತಿಕ್ರಮಿಸಿ ಹೋಗುವುದಕ್ಕೆ ಆಗುವುದಿಲ್ಲ. ಯತ್ನಿಸಿದರೆ ಇವನು ತನ್ನತನವನ್ನೇ ಕಳೆದುಕೊಳ್ಳುವನು. ಶ್ರೀರಾಮಕೃಷ್ಣರು ಹೇಳುವಂತೆ ಉಪ್ಪಿನ ಗೊಂಬೆ ಸಮುದ್ರದ ಆಳವನ್ನು ನೋಡಲು ಹೋದಂತೆ ಆಗುತ್ತದೆ. ಇನ್ನು ಮೂರನೆಯವನೇ ಅರ್ಥಾರ್ಥಿ. ಜೀವನದಲ್ಲಿ ಅವನಿಗೆ ಹಣ ಬೇಕಾಗಿದೆ. ಅದಕ್ಕೆ ದೇವರಿಗೆ ಹರಕೆ ಹೊರುತ್ತಾನೆ. ಲಕ್ಷ್ಮೀ ಕುಬೇರರು ಅವನ ಮನೆಯ ಮೂಲೆಯಲ್ಲಿ ಬಿದ್ದಿರುವರೆಂಬುದನ್ನ ಕೇಳಿರುತ್ತಾನೆ. ದೇವರು ಅವನು ಕಲ್ಪವೃಕ್ಷ ಎಂಬುದನ್ನ ಕೇಳಿರ್ತಾನೆ. ಅವನಿಗಿರುವ ಐಶ್ವರ್ಯ ರಾಶಿಯಲ್ಲಿ ಚೂರು ಪಾರು ಬೇಕು ನಮಗೆ, ಆದರೆ ದೇವರು ಬೇಡ. ದೇವರನ್ನು ತುಂಬಾ ದೊಡ್ಡವನು ಎಂದು ನೋಡ್ತಾನೆ, ಮಹಾ ಐಶ್ವರ್ಯವಂತನೆಂದು ಭಾವಿಸ್ತಾನೆ. ಇವನಿಗೆ ದೇವರ ಖಜಾನೆಯ ಮೇಲೆಯೇ ಕಣ್ಣು. ಇವನಿಗೆ ಬೇಕಾಗಿರುವುದು ಪುಡಿಕಾಸು. ಭಕ್ತಿಯೂ ಅಲ್ಲ, ಮುಕ್ತಿಯೂ ಅಲ್ಲ. ಅಂಥವನೇ ಅರ್ಥಾರ್ಥಿ. ಅಂದರೆ ಅರ್ಥವನ್ನ,
ಹಣವನ್ನ ಆಸೆ

0: ಕೊಟ್ಟಿರುವಂಥವನು. ಇನ್ನೂ ನಾಲ್ಕನೆಯವನಿದ್ದಾನಲ್ವಾ, ಆತನೇ ಜ್ಞಾನಿ, ಭಗವತ್ ತತ್ವವನ್ನ ಅರಿತವನು, ಅವನನ್ನು ಅನುಭವಿಸಿದವನು. ಅವನು ದೇವರ ಬಳಿಗೆ ಬರುತ್ತಾನೆ. ಅವನು ದೇವರಿಂದ ಏನನ್ನೂ ಯಾಚಿಸುವುದಿಲ್ಲ. ಅವನು ದೇವರೊಬ್ಬನೇ ಪವಿತ್ರ, ಪರಮ ಪವಿತ್ರ ವಸ್ತು, ಪ್ರೀತಿಸುವುದಕ್ಕೆ ಯೋಗ್ಯವಾದ ವಸ್ತು, ಅದೊಂದೇ ಸಾರ, ಮಿಕ್ಕಿರುವುದೆಲ್ಲ ನಿಸ್ಸಾರ ಎಂಬುದನ್ನು ಅರಿತಿದ್ದಾನೆ. ದೇವರ ಅಷ್ಟೈಶ್ವರ್ಯಗಳ ಕಡೆ ಅವನ ಕಣ್ಣಿಲ್ಲ. ಅವನ ಶಕ್ತಿಯನ್ನು ನೋಡಿ ಈ ಮನುಷ್ಯ ಚಕಿತನಾಗುವುದೂ ಇಲ್ಲ. ಬದಲಿಗೆ ಮಗು ತಾಯಿಯನ್ನು ಪ್ರೀತಿಸುವಂತೆ ಪ್ರೀತಿಸ್ತಾನೆ. ಇವನ ಸಂಬಂಧ ತುಂಬ ನಿಕಟವಾದುದು, ಅಪ್ಯಾಯಮಾನುವುದು. ಇವನಿಗೆ ದೇವರೊಬ್ಬನೇ ಬೇಕು, ದೇವರ ಹತ್ತಿರ ಇರುವುದು ಯಾವುದೂ ಕೂಡ ಬೇಡ. ಅಂತಹವನು ಜ್ಞಾನಿ. ಹೀಗೆ ಏಳು ರೀತಿಯ ಸದಾಚಾರಿಗಳು ಭಗವಂತನ ಬಳಿಗೆ ಸಾಕ್ತಾರೆ ಅನ್ನುವಂಥ ಅದ್ಭುತವಾದ ಅಂಶವನ್ನ ಕೃಷ್ಣ ಹೇಳ್ತಿದ್ದಾನೆ. ಆ ನಾಲ್ಕು ಜನರು ಆರ್ತ, ಜಿಜ್ಞಾಸು, ಅರ್ಥಾರ್ಥಿ ಮತ್ತು ಜ್ಞಾನಿ. ಆರ್ತ ಅಂದ್ರೆ ತನ್ನ ಸಂಕಟಗಳನ್ನ ಪರಿಹರಿಸು ಅಂತ ಹೇಳಿ ದೇವ್ರ ಹತ್ರ ಕೇಳುವಂಥವನು. ಜಿಜ್ಞಾಸು ಅಂದ್ರೆ ದೇವರು ಅಂದ್ರೆ ಯಾರು, ಇವನಿಗೂ ಭಕ್ತನಿಗೂ ಏನ್ ಸಂಬಂಧ, ಇವನು ಏನೆಲ್ಲ ಕೆಲಸಗಳನ್ನು ಮಾಡ್ತಾನೆ ಅಂತ ಹೇಳಿ ಯೋಚನೆ ಮಾಡುವಂಥವನು, ವಿಚಾರ ಮಾಡುವಂಥವನು. ಇನ್ನು ಅರ್ಥಾರ್ಥಿ ಅಂದ್ರೆ ಭಗವಂತನಲ್ಲಿ ಇಷ್ಟ ಐಶ್ವರ್ಯಗಳು ಇವೆ, ಅವನ್ನೆಲ್ಲ ನಾನು ಪಡ್ಕೊಳ್ಬೇಕು, ನನ್ನನ್ನು ಕೂಡ ಹಣವಂತನನ್ನಾಗಿ ಮಾಡಬೇಕು, ಕೀರ್ತಿವಂತನಾಗಿ ಮಾಡಬೇಕು ಅಂತ ಹೇಳಿ ದೇವರ ಬಳಿ ಇರುವಂತಹ ಐಶ್ವರ್ಯಗಳ ಮೇಲೆ ಆಸೆ ಇಟ್ಟುಕೊಂಡು ಅದನ್ನು ಬೇಡುವಂಥವನು ಅರ್ಥಾರ್ಥಿ. ಇನ್ನು ನಾಲ್ಕನೆಯವನೇ ದೇವರ ಮೇಲೆ ನಿಷ್ಕಲ್ಮಶವಾಗಿ ಪ್ರೀತಿಸುವಂತಹ ಜ್ಞಾನಿ. ಈ ಒಂದು ಶ್ಲೋಕಕ್ಕೆ ಮುದ್ದುರಾಮನ ಅದು ಯಾವ ಪದ್ಯ ಸೂಕ್ತವಾಗುತ್ತೆ ನೋಡೋಣ ಬನ್ನಿ.
1: ತಿಂಗಳಿನ ತಂಪಿನಲ್ಲಿ ಕುಳಿತು ನೀ ಮಾತಾಡು, ಹಂಚಿಕೋ

ಹಾಗಾಗಿ ನಮ್ಮ ಸೌಖ್ಯ ಇರುವುದು ಸಂಘದಲ್ಲಿ. ಆರ್ಥನಾಗ್ತೀಯೋ, ಜಿಜ್ಞಾಸುಗಳಾಗ್ತೀಯೋ, ಅರ್ಥಾರ್ಥಿಯಾಗ್ತೀಯೋ, ಇನ್ನು ಜ್ಞಾನಿಯಾಗ್ತೀಯೋ, ಯಾರ ಸಂಘದಲ್ಲಿ ನೀನಿದ್ದಾಗ ದೇವರ ಜೊತೆಗೆ ಅಂಥದ್ದೇ ಸಂಬಂಧವನ್ನು ಆ ಭಕ್ತ ನಿರ್ಮಿಸ್ಕೊಳ್ತಾನೆ. ಹಾಗಾಗಿ ಸೌಖ್ಯ ತಿಂಗಳಿನ ತಂಪಿನಂತೆ ಇರಲಿ, ಮನದಾಸೆಯನ್ನು ಹಂಚಿಕೊಂಡು ನಿನ್ನ ಕನಸನ್ನು ನನಸು ಮಾಡಿಕೋ ಅಂತಲೇ ಮುದ್ದುರಾಮನು ಕೂಡ ಹೇಳ್ತಾ ಇದ್ದಾನೆ. ಅತ್ತ ಕಡೆ ನಮ್ಮ ಚಿತ್ತ ಹರಿಯಲಿ.

0: ಕೇಳುಗರೆ, ಇದುವರೆಗೂ ಗೀತ ಸುನಾದ ಕಾರ್ಯಕ್ರಮದಲ್ಲಿ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜುರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ರೈತ ಧ್ವನಿ ಸಾವಯವ ಕೃಷಿ ಪದ್ಧತಿಯಲ್ಲಿ ಸಮಗ್ರ ಬೇಸಾಯ ಹಾಗೂ ಕೋಳಿ ಸಾಕಾಣಿಕೆ ಕುರಿತು ಸರಗೂರು ತಾಲೂಕಿನ ಕೂಡಿಗಿ ಹಾಡಿಯ ಕೃಷಿಕರಾದ ಶ್ರೀಯುತ ರವಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.
1: ಅನ್ನದಾತನ ಕೂಗಿಗೆ ಧನಿಯಾದ ವೇದಿಕೆ,
2: ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ,
1: ಸಾವಯವ ಕೃಷಿಗೆ ಉತ್ತೇಜನ,
2: ಬಿತ್ತನೆ ಬೀಜ ರಸಗೊಬ್ಬರ,
1: ಮಿಶ್ರ ಬೆಳೆ, ವಾರ್ಷಿಕ ಬೆಳೆ, ನೀರಾವರಿ ಪದ್ಧತಿ,
2: ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ,
1: ಕೃಷಿ ರೇಷ್ಮೆ ಹಾಗೂ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ.
2: ತಪ್ಪದೆ ಕೇಳಿ ರೈತ ಧ್ವನಿ, ನಿಮ್ಮ ನೆಚ್ಚಿನ ಜನಧ್ವನಿಯಲ್ಲಿ.
3: ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಪ್ರಿಯ ಕೇಳುಗರೆ, ಎಂದಿನಂತೆ ತಮ್ಮೆಲ್ಲರಿಗೂ ರೈತಧ್ವನಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಇಂದಿನ ರೈತಧ್ವನಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಸರಗೂರು ತಾಲೂಕು ಕೂಡಿಗಿ ಹಾಡಿಯ ಸಾವಯವ ಸಮಗ್ರ ಕೃಷಿಕರಾದಂಥ ಶ್ರೀಯುತ ರವಿಯವರು.

0: ಇವರು ಕಳೆದ 20 ವರ್ಷಗಳಿಂದ ಸ್ವತಃ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ತಾ ಬರ್ತಾ ಇದ್ದು, ಇರುವಂತಹ ಕಡಿಮೆ ಭೂ ಪ್ರದೇಶದಲ್ಲಿ ವಿವಿಧ ರೀತಿಯ ಮಿಶ್ರ ಬೆಳೆಗಳನ್ನು ಬೆಳೆದ್ರ ಜೊತೆಗೆ ಅದರಲ್ಲೂ ವಿಶೇಷವಾಗಿ ಧಾನ್ಯ ಬೆಳೆಗಳು, ತರಕಾರಿ ಬೆಳೆಗಳು, ವಾಣಿಜ್ಯ ಬೆಳೆಗಳು, ಸಿರಿಧಾನ್ಯ ಬೆಳೆಗಳನ್ನು ಬೆಳೀತಾ ಬರ್ತಾ ಇದ್ದಾರೆ. ಜೊತೆಗೆ ವಾಣಿಜ್ಯ ಬೆಳೆಗಳಲ್ಲಿ ಬಾಳೆ, ಶುಂಠಿ ಈ ಬೆಳೆಗಳನ್ನು ಬೆಳೆದ್ರ ಜೊತೆಗೆ ಎರೆಹುಳು ಗೊಬ್ಬರ ಘಟಕವನ್ನು ತಾವೇ ತಯಾರಿಸಿ ಎರೆಹುಳು ಗೊಬ್ಬರದ ಮುಖಾಂತರ ಸಾವಯವ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಕೋಳಿ ಸಾಕಾಣಿಕೆ ತರಬೇತಿಯನ್ನು ಪಡೆದು ಉಪಕಸುಬಾಗಿ ಕೋಳಿ ಸಾಕಾಣಿಕೆಯನ್ನು ಮಾಡ್ತಾ ಇದ್ದಾರೆ. ವಿವಿಧ ರೀತಿಯ ತರಬೇತಿಗಳು ಹಾಗೂ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಾ ತಮ್ಮ ಕೃಷಿ ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವ ಮುಖಾಂತರ ಒಂದು ಸಮಗ್ರ ಕೃಷಿಯನ್ನು ಮಾಡ್ತಾ ಬರ್ತಾ ಇದ್ದಾರೆ. ಹಾಗಾದರೆ ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಒಟ್ಟಾರೆ ಈ ಸಮಗ್ರ ಕೃಷಿ ಅನುಭವ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ರವಿಯವರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
1: ನಮಸ್ಕಾರ ಸರ್.
0: ಮೊದಲಿಗೆ ತಾವು ಕಳೆದ 20 ವರ್ಷಗಳಿಂದ ಈ ಒಂದು ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ತಾ ಬರ್ತಾ ಇದ್ದೀರಾ, ಆರಂಭದಲ್ಲಿ ಯಾವ ರೀತಿ ಈ ಕೃಷಿ ಚಟುವಟಿಕೆಗೆ ಬಂದ್ರಿ, ಆರಂಭದಲ್ಲಿ ಏನನ್ನೆಲ್ಲ ಬೆಳೀತಾ ಇದ್ರಿ?
1: ಆರಂಭದಲ್ಲಿ ಬೋರ್ ಇರಲಿಲ್ಲ, ಬರತ್ತಿ ರಾಗಿ ಬೆಳೀತಿದ್ದಷ್ಟೇ. ಬರ್ತಾ ಬರ್ತಾ ಬೋರ್ ಗೌರ್ಮೆಂಟಿಂದ ಬೋರ್ ಆಯಿತು. ಬರ್ತಾ ಬರ್ತಾ ಒಂದೊಂದು ಬೆಳ್ಕೊಂಡು ಇಲ್ಲಿ ಮಟ್ಟಕ್ಕೆ ಬೆಳ್ಕೊಂಡಿದ್ದೀನಿ. ವಾಣಿಜ್ಯ ಬೆಳೆ ಬೆಳೆಯ ಮಟ್ಟಕ್ಕೆ ಬೆಳ್ಕೊಂಡಿದ್ದೀನಿ. ಈಗ
0: ತಮ್ಮದು ಶಿಕ್ಷಣ ಏನಾಗಿದೆ?
1: ಎಸ್ ಎಲ್ ಸಿ ಮಾತ್ರ ನಮ್ಮದು. ನಾನು 2015 ಲಾಸ್ಟ್ ಮಾಡ್ಬಿಟ್ಟು ಕೃಷಿ ಮಾಡಬೇಕಂತಲೇ ಬಿಟ್ಬಿಟ್ಟು ನಾನು ಬೇರೆ ಕಾಲೇಜಿಗೂ ಹೋಗಲಿಲ್ಲ. ಈಗ ಕೃಷಿ ಮಾಡ್ತಾ ಇದ್ದೀನಿ.
0: ಎಸ್ಎಲ್ಸಿವರೆಗೂ ಶಿಕ್ಷಣ ಪಡೆದು ನಂತರ ಕೃಷಿಗೆ ತೊಡಗಿಸಿಕೊಳ್ಬೇಕು ಅಂದ್ಬಿಟ್ಟು ಎಷ್ಟನೇ ವರ್ಷದಲ್ಲಿ ತಾವು ಕೃಷಿ ಶುರು ಮಾಡಿದ್ದು?
1: 2007 2005 ನಾವು SLC ಬಿಟ್ಟಿದ್ದು. ಆಮೇಲೆ 2007 ನಮ್ದು ನಮ್ಮಪ್ಪರ ತೊಂದರೆ ಆಯ್ತಲ್ಲ, ನಮ್ಮಪ್ಪದ ಸ್ಟ್ರೋಕ್ ಆಯ್ತು, ಆ ವರ್ಷದಿಂದ ನಾನು ಮಾಡ್ತಿರೋದು.
0: ತಾವು 2007 ಇಸ್ವಿಯಲ್ಲಿ ಕೃಷಿಯನ್ನು ಆರಂಭ ಮಾಡಿದಂತ ಸಂದರ್ಭದಲ್ಲಿ ಆಗಿರ್ಬೋದು, ಆಗ ತಮ್ಮ ತಂದೆಯವ್ರ ಜೊತೆ ಕೃಷಿ ಮಾಡ್ತಿದ್ದಂತ ಸಂದರ್ಭದಲ್ಲಿ ಆಗಿರ್ಬೋದು, ಪ್ರಮುಖವಾಗಿ ಏನೇನು ಬೆಳೆಗಳನ್ನ ಬೆಳೀತಾ ಇದ್ರಿ, ಆಗಿನ ಕೃಷಿ ಪದ್ಧತಿ ಹೇಗಿತ್ತು?
1: ಆಗ ಬೆಳೀತಿದ್ದ ಹತ್ತಿ ರಾಗಿ ಎರಡೇ ಇಲ್ಲ, ಅವರೇ ಹತ್ತಿ ಒಳಗಡೆ ಉಳ್ಳಿ ಹಾಕ್ತಿದ್ದೋ ಅಷ್ಟೇ ಬೆಳೀತಿದ್ದು. ಬೇರೆ ತರಕಾರಿ ಬೆಳೆಯಕ್ಕೆ ಆಯ್ತಿತ್ತಿಲ್ಲ, ಯಾಕಂದ್ರೆ ಬೋರ್ ನೀರು ಇತ್ತಿಲ್ಲ. ಆಗ ಇತ್ತಿತ್ತಿಲ್ಲ, ಈಗ ಬೋರ್ ಹಾಕಿ ಒಂದು 12 ವರ್ಷ ಆಗಿದೆ. ಮೊದಲು ಬೋರ್ ಇತ್ತಿಲ್ವಲ್ಲ, ಬರೀ ಮಳೆ ಆಶ್ರಿತ ಬೆಳೆಗಳನ್ನ ಮಾತ್ರ ಬೆಳಬೇಕಾಗಿತ್ತು. ಅದರಿಂದ ಬೇರೆ ಬೆಳೆ ಆಗ್ತಿಲ್ಲ, ರಾಗಿ ಜೊತೆಗೆ ಯಾವರೇ ಹುಳ್ಳಿ ಕಾಳು ಇಂಥ ಬೆಳೆ ಮಾತ್ರ ಬೆಳೀತಿದ್ದು. ಮಳೆ ಯಾವುದು ಸೂಟ್ ಆಗುತ್ತೆ ಅದು.
0: ಆಗಿನ ಕಾಲದಲ್ಲೆಲ್ಲ ಮಳೆ ಆಶ್ರಿತವಾಗಿ ತಾವು
1: ಬೆಳೆದ್ರಿ.
0: ಪ್ರಸ್ತುತ ತಾವು ಬೋರ್ವೆಲ್ ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ, ನೀರಾವರಿ ವ್ಯವಸ್ಥೆ ಇರೋದ್ರಿಂದ ವರ್ಷದ 365 ದಿನ ಕೃಷಿ ಚಟುವಟಿಕೆ ಇದ್ದೇ ಇರ್ತದೆ. ಆಗಿನ ಸಂದರ್ಭದಲ್ಲಿ ಕೇವಲ ಮಳೆ ಆಧಾರಿತವಾಗಿ ಬೆಳೀತಿದ್ರಿಂದ ಆ ಸಂದರ್ಭದಲ್ಲಿ ಅಷ್ಟೇ ತಾವು ಕೃಷಿಯಿಂದ ತೊಡಗಿಸ್ಕೊಳ್ತಾ ಇದ್ದೀವಿ. ಇನ್ನು ಮಿಕ್ಕಿದ ಸಂದರ್ಭದಲ್ಲಿ ಏನ್ ಮಾಡ್ತಾ ಇದ್ರಿ?
1: ಮಿಕ್ಕಿದ ಸಮಯದಲ್ಲಿ ಬೇಸಿಗೆಲ್ಲ ಕೂಲಿಗೆ ಹೋಗ್ತಿದ್ದೋ, ಶುಂಠಿ ಕೆಲಸಗಳೆಲ್ಲ ಶಿವಮೊಗ್ಗ ಸೈಡು ಆ ಕಡೆಲ್ಲ ಹೋಗ್ತಿದ್ದೋ. ಈಗ ನವಂಬರ್ ಎಲ್ಲ ಕ್ಲೋಸ್ ಆಗೋಗಿತ್ತು ಈ ಯಾವ್ದು ಫಸಲು ಮಳೆಗಾಲದಲ್ಲಿ. ಆಮೇಲೆ ಪುನಃ ಮಾರ್ಚ್ ಗಂಟ ಕೆಲಸ ಇರ್ತಿತ್ತಿಲ್ವಲ್ಲ, ಎಲ್ಲ ಶುಂಠಿ ಕೆಲಸಕ್ಕೆ ಬೇರೆ ಶಿವಮೊಗ್ಗ ಸೈಡ್ ಎಲ್ಲ ಹೋಗ್ತಿದ್ದಾಗ.
0: ಆಗ ತಮ್ಮ ತಂದೆಯವ್ರ ಕಾಲದಲ್ಲಿ ತಾವು ಜೊತೆಗೂಡಿ ಕೃಷಿ ಮಾಡ್ತಿರಲ್ಲ, ಆಗಿನ ವ್ಯವಸಾಯ ಪದ್ಧತಿ ಆಗಿರ್ಬೋದು, ಅದಕ್ಕೆ ಬಳಸ್ತಿದ್ದಂಥ ಗೊಬ್ಬರ ಆಗಿರ್ಬೋದು, ಆಗಿನ ವ್ಯವಸಾಯ ಕ್ರಮ ಹೇಗಿರ್ತಿತ್ತು?
1: ಅದು ಆಗೂ ನಮ್ಮ ತಂದೆಯವರು ಅಷ್ಟು ಗೌರ್ಮೆಂಟ್ ಗೊಬ್ಬರನ ಬಳಸ್ತಿಲ್ಲ, ರಾಸಾಯನಿಕ ಗೊಬ್ಬರಗಳನ್ನ ಬಳಸುತ್ತಿಲ್ಲ. ಆಗಲೂ ಆಗಿನ ಕಾಲದಿಂದಲೂ ಎರೆಹುಳ ಇತ್ತು. ಈ ಮೈರಾಡ ಪ್ಲಾನ್ ಅವ್ರು ನಮ್ಗೆ ಎರೆಹುಳ ತೊಟ್ಟಿ ಮಾಡಿಕೊಟ್ಟು ಅದರಿಂದ ಎರೆಹುಳ ಗೊಬ್ಬರ ಮಾಡ್ಕೊಂಡು ಗೊಬ್ಬರ ಹಾಕ್ತಿದ್ವು. ಅಷ್ಟು ಕ್ರಿಮಿಕೀಟನಾಶಕಗಳನ್ನ ಅಷ್ಟು ಬಳಸುತ್ತಿಲ್ಲ. ಈಗಲೂ ಅದನ್ನೇ ಕಂಟಿನ್ಯೂ ಮಾಡ್ಕೋಬರ್ತೇವೆ, ಅಷ್ಟು ಬಳಸ್ತಾ ಇಲ್ಲ ನಾವು.
0: ಅನಾದಿ ಕಾಲದಿಂದಲೂ ಸಾವಯವ ಪದ್ಧತಿನಲ್ಲೇ ಕೃಷಿ ಮಾಡ್ತಿರೋದು, ಯಾವ್ದೇ ರೀತಿಯ ರಾಸಾಯನಿಕ ಗೊಬ್ಬರ ರಾಸಾಯನಿಕ ಕ್ರಿಮಿನಾಶಕಗಳನ್ನ ತಾವು ಬಳಸಿಲ್ಲ?
1: ಅಲ್ಲ ಅಲ್ಲ, ಆಗಿನ ಕಾಲದಿಂದ ಅಷ್ಟೇ.
0: ಒಟ್ಟು 4 ಎಕರೆ ಭೂ ಪ್ರದೇಶವನ್ನು?
1: 4 ಎಕರೆ ಇದೆ.
0: 4 ಎಕರೆ ಸ್ವಂತವಾಗಿದೆ. ಸಾಕಾಗುತ್ತ ಒಂದು ಬೋರ್ ವ್ಯವಸ್ಥೆ?
1: ನಮ್ಮಲ್ಲಿ ಒಂದು ಗೌರ್ಮೆಂಟ್ ಆಗಿರೋದು, ಒಂದು ನಾವು ಸ್ವಂತ ಹೊಡೆಸ್ಕೊಂಡಿದ್ವಿ. 2 ಬೋರ್ ಇದೆ.
0: 2 ಬೋರ್ ವ್ಯವಸ್ಥೆ 4 ಎಕರೆಗೂ
1: ಪರವಾಗಿಲ್ಲ,
0: ಚೆನ್ನಾಗಿದೆ. ಈ ಇರೋಂತ 4 ಎಕರೆ ಭೂ ಪ್ರದೇಶವನ್ನ ಯಾವ್ಯಾವ ರೀತಿ ತಾವು ವಿಭಾಗ ಮಾಡ್ಕೊಂಡು ಯಾವ್ಯಾವ ರೀತಿ ಬೆಳೆಗಳನ್ನ?
1: ಈಗ ನಾವು ಹತ್ತಿ ಹಾಕೊಂಡಿದ್ದೀವಿ, ಸ್ವಲ್ಪ ಮೆಣಸು ಹಾಕೊಂಡಿದ್ದೀವಿ, ಅದ್ರ ಜೊತೆಗೊಂಡು ಸ್ವಲ್ಪ ಟೊಮೊಟೊ ಹಾಕಿದ್ದೀವಿ, ಸ್ವಲ್ಪ ಇದು ಹಾಕಿದ್ದೀವಿ. ಯಾಕೆ ಸಿಲ್ವರ್ ಇದು ತೋಟ ಮಾಡ್ಬೇಕಂದ್ಬಿಟ್ಟು ಸ್ವಲ್ಪ 1/2 ಎಕರೆ ಇದು ಹಾಕೊಂಡಿದ್ದೀವಿ ಒಳಗಡೆ ಮೆಣಸು ಗಿಣಸು ಹಬ್ಸೋಕ್ಕೆ. ಮತ್ತೆ ನಮ್ಮ ಇದು ಸಾಲ ಅಂದ್ಬಿಟ್ಟು 2 ಎಕರೆ ಇದು ತಗೊಂಡು ಗುತ್ತಿಗೆ ತಗೊಂಡು ಬಾಳೆನೂ ಮತ್ತೆ ಶುಂಠಿನೂ ಹಾಕಿದ್ದೀವಿ.
0: ಅಂದ್ರೆ ಇರೋಂತ 4 ಎಕರೆ ಜೊತೆಗೆ ಇನ್ನು 2 ಎಕರೆ ಗುತ್ತಿಗೆ ತಗೊಂಡು ಅಲ್ಲಿ ಬಾಳೆ ಮತ್ತೆ ಶುಂಠಿ ವಾಣಿಜ್ಯ
1: ಬೆಳೆ ಬೆಳೀತಾ ಇದೆ.
0: ಈಗ ಜೊತೆಗೆ ತೋಟ ಮಾಡ್ಲಿಕ್ಕೆ ಒಂದಷ್ಟು ತಾವು ಒಂದಷ್ಟು ಜಾಗವನ್ನು
1: ಈಗ ಪಕ್ಕದಲ್ಲಿ ಒಂದು 1/4 ಎಕರೆ ಬಿಟ್ಟಿದ್ದೀನಿ. ಸ್ವಲ್ಪ ಗಿಡಗಳನ್ನ ಹಾಕಿದ್ರೆ ಅದು ಇದಾಯ್ತು. ಇದು ಉದ್ದ ಬೆಳ್ಕೊಂಡ್ರೆ ಮುಂದಿನ ವರ್ಷ ಮೆಣಸು ಹಬ್ಬಿಸ್ಬೋದು. ಆ ತರ ಆಗಿದೆ ಗಿಡ, ಒಂದು 400 ಗಿಡ.
0: ಮುಂದಿನ ದಿನಗಳಲ್ಲಿ ಮೆಣಸನ್ನು ಕೂಡ ಬೆಳೆ ನೆಟ್ಟಲ್ಲಿ ಸಿಲ್ವಾರ ಗಿಡಗಳನ್ನ ತೋಟಗಾರಿಕೆ ಮಾಡ್ತಾರೆ.
1: ಮೆಣಸು ಸ್ವಲ್ಪ ಕಾಫಿ ಹಾಕ್ಬೇಕು ತೋಟಗಾರಿಕೆ ಬೆಳೆ.
0: ಜೊತೆಗೆ ಪ್ರಮುಖವಾಗಿ ತರಕಾರಿ ಬೆಳೆಗಳನ್ನ ಬೆಳೀತಾ ಇದ್ರಿ. ಆ ತರಕಾರಿ ಬೆಳೆಗಳಲ್ಲಿ ಯಾವ್ಯಾವ್ದು ಬೆಳೀತಾ ಇದ್ದೀರಾ, ಅದರ ನಿರ್ವಹಣೆ ಆಗಿರ್ಬೋದು, ಅದಕ್ಕೆ

0: ವ್ಯವಸಾಯ ಕ್ರಮ ಆಗಿರ್ಬೋದು, ಇಳುವರಿ ಆಗಿರ್ಬೋದು, ಪ್ರಸ್ತುತ ಹೇಗಿದೆ
1: ಇಳುವರಿ ಅಂತ ಬಂದರೆ? ಈಗ ಮೊದಲು ನಾಟಿ ಇತ್ತು, ಮೆಣಸಿನಪೈರು ಟಮೋಟೊ ಎಲ್ಲ ನಾಟಿ ಬರ್ತಿದ್ದವು, ಈಗ ಎಲ್ಲ ಹೈಟೆಕ್ ಆಗ್ಬಿಟ್ಟು ಅಷ್ಟು ಇಳುವರಿ ಕಮ್ಮಿ. ಈಗ ಮೊದಲು ಒಂದೇ ಮುಕ್ಕಾಲು ಎಕ್ರೆಗೆ ಒಂದು ಟ್ರಿಪ್ಪಿಗೆ 30 ಮೂಟೆ ಅರ್ಥ ಆ ಥರ ಇದು ಕಳಿಸ್ತಿದ್ರು ನಾವು ಮಾರ್ಕೆಟ್ಗೆ. ಈಗ ಇಳುವರಿ ಕಮ್ಮಿ, ಒಂದು 3-4 ಬೀಡ್ ಸಿಗುತ್ತೆ ಅಷ್ಟೇ ಈಗ ಇಳುವರಿ. ಏನೇ ಔಷಧಿ ಏನೇ ಯಾವುದೇ ಗೊಬ್ಬರ ಕೊಟ್ಟರು ಸ್ವಲ್ಪ ಬಿತ್ತನೆ ಬೀಜದಿಂದ ತೊಂದರೆ ಆಗ್ತಾಯಿದೆ. ಇಳುವರಿದು ತೆಗಿಯೋಕ್ಕೆ ಪ್ರಾಬ್ಲಮ್ ಅಲ್ಲ, ಬಿತ್ತನೆದು ಸ್ವಲ್ಪ ಬೀಜನೇ ಸ್ವಲ್ಪ ಇದಾಗ್ತದೆ ನಮಗೆ. ಅದರಿಂದ ಅದೇ ಟೊಮೊಟೊ ಎಲ್ಲ ಸ್ವಲ್ಪ ಅದಿದೆ, ಅಲ್ಲಿ ಬೇರೆ ಎಲ್ಲ ಆಗ್ತಿದ್ವಲ್ಲ ಮೇಂಟೈನ್ ಆಗ್ತಾಯಿದೆ. ಒಂದೇ ಬೆಳೆ ನಂಬ್ಕೊಂಡ್ರೆ ಆಗಲ್ವಲ್ಲ, ಎಲ್ಲ ಸ್ವಲ್ಪ ಹಾಕೊಂಡು ಮೇಂಟೈನ್ ಮಾಡ್ಕೋಬೇಕು ಅಷ್ಟೇ.
0: ಈ ಧಾನ್ಯ ಬೆಳೆಗಳು ಯಾವ್ಯಾವ್ದನ್ನು ಬೆಳೀತಾ ಇದ್ದೀರ?
1: ಈಗ ಧಾನ್ಯ ಈ ಟ್ರಿಪ್ಪಲ್ಲಿ ನವಣೆ ಹಾಕಿದ್ವು, ದಂಟು ಹಾಕಿದ್ದೀವಿ. ದಂಟು ಹಾಕಿ ಅದು ಕೊಟ್ಟಿಲ್ಲ, ನವಣೆ ತಗೊಂಡು ಹೋದ್ರು ಮಾರ್ಕೆಟ್ಗೆ. ದಂಟು ಮನೆಯಲ್ಲಿದೆ.
0: ಸಿರಿಧಾನ್ಯದಲ್ಲಿ ನವಣೆ ಹಾಕಿದ್ರಿ?
1: ನವಣೆ
0: ಎಷ್ಟು ಎಕರೆ ಹಾಕಿದ್ರಿ?
1: ನವಣೆ 1/2 ಎಕರೆ ಹಾಕಿದ್ವು.
0: ಇಳುವರಿ ಹೇಗೆ ಸಿಕ್ತು?
1: ಇಳುವರಿ ಚೆನ್ನಾಗಿದೆ, ಇಳುವರಿ ಚೆನ್ನಾಗಿರೋ ಪರವಾಗಿಲ್ಲ, ಇಳುವರಿ ಚೆನ್ನಾಗಿದೆ. ಹೋದ ವರ್ಷ ಹಾಕಿದ್ದೆ ನಾವು, ಹೋದ ವರ್ಷ ಈ ಯಾವುದೋ ಕೊರಲೆ ಮತ್ತು ನವಣೆ ಹಾಕಿದ್ದೆವು. ಕೊರಲೆ ನಮ್ಮಲ್ಲಿ ಶೂಟ್ ಆಗಲಿಲ್ಲ, ಅದು ಯಾಕಂದರೆ ಅದು ಬುಡ ನಿಲ್ಲಲ್ಲ, ಕೆಳಗಡೆ ಉಳ್ಳೋಗುತ್ತೆ. ಅದು ನೆಲೆ ಜಾಸ್ತಿ, ಎಲೆ ಕಾಟ ಜಾಸ್ತಿ ಆಯಿತು. ಅದಕ್ಕಿಂತ ಈ ವರ್ಷ ನವಣೆ ಮತ್ತು ದಂಟು ಬೆಳೆದಿದ್ದು, ಒಳಗಡೆ ನವಣೆ ಒಳಗಡೆ ದಂಟು ಬೆಳೆದಿದ್ದು.
0: ಸಂಸ್ಥೆ ಕಡೆಯಿಂದ ಯಾವ್ಯಾವ ರೀತಿಯ ಬಿತ್ತನೆ ಬೀಜಗಳನ್ನು ಪಡ್ಕೊಂಡು ಕೃಷಿಗೆ ಬಳಸ್ಕೋತಾ ಇದ್ದಾರೆ?
1: ಸಂಸ್ಥೆ ಕಡೆಯಿಂದ ಈ ವರ್ಷ ಹತ್ತಿ ಬೀಜ ತಗೊಂಡಿದ್ದೀವಿ, ನವಣೆ ವರ್ಷ ಕೊಡ್ತಾರೆ, ಈ ವರ್ಷ ದಂಟು ತಗೊಂಡಿದ್ದೀವಿ ಅಷ್ಟೇ. ಮತ್ತೆ ಇದು ಉಪಕರಣಗಳು ಕೊಡ್ತಾರೆ, ಪೈಪ್ ಸೆಟ್ಟು, ಬೇರೆ ಈ ಬಂಡಿ, ತಳ್ಳ ಗಾಡಿ, ಇಂಥ ನಾವು ಕುಡುಗೋಲು, ಟಾರ್ಚ್ ಗೇಟ್ಸ್, ತಾರ್ಪಾಲು, ಇಂಥವ್ ನಾವು ಸರ್ಕಾರಗಳು ಕೊಡ್ತಿರ್ತಾರೆ.
0: ಈಗ ಪ್ರಸ್ತುತ ಏನೋ ನಮ್ಮ ಸಂಸ್ಥೆ ಕಡೆಯಿಂದ ಬಿತ್ತನೆ ಬೀಜಗಳಾಗಿರ್ಬೋದು, ಕೃಷಿ ಸಲಕರಣೆಗಳು ಸಿಗ್ತಾ ಇದೆ ಪಡ್ಕೊಂಡು ಒಂದು ಕೃಷಿ ಮಾಡ್ತಾ ಇದ್ದೀವಿ. ಮೊದಲೆಲ್ಲ ಹೇಗೆ ಮಾಡ್ತಾ ಇದ್ರಿ ಕೃಷಿನ?
1: ಮೊದಲು ಈ ಬೋರ್ ಆದಾಗ ನಾವು ಇಲ್ದಲ್ಲಿ ತಗೊಂಡಿದ್ದೋ ಕೃಷಿ ಇಲಾಖೆಯಲ್ಲಿ, ಆಮೇಲೆ ಕೃಷಿ ಇಲಾಖೆಯಲ್ಲಿ 5 ವರ್ಷ ತಗೊಳ್ಳಂಗಿಲ್ಲ, ಒಂದು ಟ್ರಿಪ್ ಅಂದಾಗ ನಾವು ಹೊರಗಡೆ ತಗೋಬೇಕಾಗಿತ್ತು. ಈಗ ಹೊರಗಡೆ ತಗೊಳ್ಳೋದು ಒಂದು ತಪ್ಪು. ಈಗ ಕೃಷಿ ಇಲಾಖೆ ಜೊತೆಗೆ ನಮ್ಮ ಸಂಸ್ಥೆಯವ್ರು ಕೊಟ್ರಲ್ಲ, ಸ್ವಲ್ಪ ಪೈಪ್ ಅಷ್ಟು ಬೇರೆ ಕಡೆ ದುಡ್ಡಿಗೆ ತಗೊಳ್ತಾ ಇಲ್ಲ, ಈಗ ಸರಿ ಆಯ್ತು ನಮಗೆ.
0: ಈಗ ತಾವು ಇರುವಂತ 4 ಎಕರೆ ಭೂ ಪ್ರದೇಶದಲ್ಲಿ ಆ ತರಕಾರಿ ಬೆಳೆ ಮತ್ತು ಇತರ ಧಾನ್ಯ ಬೆಳೆಗಳನ್ನ ಬೆಳೆದ್ರ ಜೊತೆಗೆ ಇನ್ನೂ ಹೆಚ್ಚುವರಿಯಾಗಿ 2 ಎಕರೆ ಭೂಮಿಯನ್ನ ತಾವು ಗುತ್ತಿಗೆ ಆಧಾರದ ಮೇಲೆ ವಾಣಿಜ್ಯ ಬೆಳೆಗಳನ್ನ ಬೆಳೀತಾ ಇದ್ದೀರಾ. ಅದರಲ್ಲಿ ಪ್ರಮುಖವಾಗಿ ಬಾಳೆ ಮತ್ತು ಶುಂಠಿಯನ್ನ ಬೆಳೆಸ್ತಾ ಇದ್ದೀರಾ. ಕೆಲವು ಭಾಗಗಳಲ್ಲಿ ಗಮನಿಸ್ತು ಅಂದ್ರೆ ಬಾಳೆ ಆಗಿರ್ಬೋದು, ಶುಂಠಿ ಆಗಿರ್ಬೋದು, ಹೆಚ್ಚಿನದಾಗಿ ರಾಸಾಯನಿಕವನ್ನ ಬಳಸ್ತಾರೆ, ಹೆಚ್ಚಿನದಾಗಿ ರಾಸಾಯನಿಕ ಗೊಬ್ಬರಗಳು, ಕ್ರಿಮಿನಾಶಕಗಳನ್ನ ಬಳಸಿ ಅದರಿಂದ ಹೆಚ್ಚಿನ ಇಳುವರಿಯನ್ನು ಪಡೆಯುವಂತ ನಿರೀಕ್ಷೆಯಲ್ಲಿ ರೈತರುಗಳು ಬೆಳೆಯೋದನ್ನ ನಾವು ಗಮನಿಸ್ತೀವಿ. ತಾವು ಪ್ರಸ್ತುತ ಈ 2 ಎಕರೆ ಪ್ರದೇಶದಲ್ಲಿ ಶುಂಠಿ ಮತ್ತೆ ಬಾಳೆಯನ್ನ ವಾಣಿಜ್ಯ ಬೆಳೆಯಾಗಿ ಬೆಳೀತಾ ಇದ್ರಲ್ಲ, ಇದನ್ನು ಕೂಡ ತಾವು ಸಂಪೂರ್ಣವಾಗಿ ಸಾವಯವದಲ್ಲೇ ಬೆಳೀತಾ ಇದ್ರ?
1: ಇಲ್ಲ, ಸಾವಯವ ಅಂದ್ರೆ ಅಕ್ಕ ಈ ಶುಂಠಿಗೆ ಬಾಳೆಗೆ ಸಾವಯವ ಆಗುತ್ತೆ, ಶುಂಠಿಗೆ ಫುಲ್ ಸಾವಯವದಲ್ಲಿ ಬೆಳೆಯಕ್ಕಾಗಲ್ಲ. ಯಾಕಂದ್ರೆ ನಾವು ಹಾಕಿ ನೋಡಿದ್ದೀವಿ, ಸ್ವಲ್ಪ ಅದು ಸ್ವಲ್ಪ ಬೇರೆ ಹಾಕ್ಲೇಬೇಕು. ಸಾವಯವ ಅಂದರೆ ನಮ್ಗೆ ಇಲ್ಲಿ ಅಡ್ಜಸ್ಟ್ ಆಗಲ್ಲ, ಅದು ಇಳುವರಿ ಕಮ್ಮಿ ಆಗುತ್ತೆ. ಆದ್ದರಿಂದ ನಾವು ಅಷ್ಟು ಕೆಮಿಕಲ್ಲು ಮತ್ತು ಗೊಬ್ಬರ ಅಷ್ಟು ಯೂಸ್ ಮಾಡ್ತಾ ಇಲ್ಲ. ಕೆಲವರು ಈ ಕೇರಳದವರು 10 ದಿನಕ್ಕೂ 3 ದಿನಕ್ಕೂ ಯೂಸ್ ಮಾಡ್ತಾರಲ್ಲ, ಆ ಥರ ಮಾಡ್ತಾ ಇಲ್ಲ. ನಾವು ಎಷ್ಟು ಬೇಕು ಅಷ್ಟು ಕೊಡ್ತಾ ಇದ್ದೀವಿ ಅಷ್ಟೇ, ಗೊಬ್ಬರ ಆದರೂ ಅಷ್ಟೇ ಒಂದೊಂದು ಮೂಟೆ ಕೊಡ್ತಾ ಇದ್ದೀವಿ. ಈ ನಾವು ಹಾಕಿದ್ದ ಬೇವಿನ ಹಿಂಡಿ ಮತ್ತು ಈ ಎರಡು ಗೊಬ್ಬರ, ದನ ಗೊಬ್ಬರ ಜೊತೆಗೆ, ಕೋಳಿ ಗೊಬ್ಬರ ಜೊತೆಗೆ, ಈಗ ಗೌರ್ಮೆಂಟ್ ಗೊಬ್ಬರ ಅಷ್ಟು ಕೊಡ್ತಾ ಇಲ್ಲ, ಒಂದೊಂದು ಮೂಟೆ ಕೊಡ್ತಾ ಇದ್ದೀವಿ ಅಷ್ಟೇ. ಅಷ್ಟು ನಾವು ಬೇರೆ ಕೆಮಿಕಲ್ಗೆ ಅಷ್ಟು ಇನ್ನೂ ಹೋಗಿಲ್ಲ.
0: ಈಗ ತರಕಾರಿ ಬೆಳೆಗಳನ್ನ ಸಂಪೂರ್ಣವಾಗಿ ಸಾವಯವದಲ್ಲೇ
1: ಬೆಳೀತೀವಿ. ತರಕಾರಿ ಬೆಳೆ ಬೆಳಿಬೋದು, ತರಕಾರಿ ಬಾಳೆ ಬೆಳಿಬೋದು. ಈ ಶುಂಠಿ ಮಾತ್ರ ಆಗತ್ತೆ, ಆದ್ರೆ ಇಳುವರಿ ಸಿಗಲ್ಲ, ನಾವು ನೋಡಿದೀವಿ ಅದ. ಅದಕ್ಕೆ ನಾವು ಸ್ವಲ್ಪ ಇದಾಗ್ತೇವೆ, ಗೊಬ್ಬರ ಗೌರ್ಮೆಂಟ್ ಗೊಬ್ಬರ ಹಾಕಬೇಕು.
0: ಈ ತರಕಾರಿ ಬೆಳೆಗಳಾಗಿರ್ಬೋದು, ಧಾನ್ಯ ಬೆಳೆಗಳಾಗಿರ್ಬೋದು, ಇವುಗಳನ್ನ ಎಲ್ಲಿ ಮಾರಾಟ ಮಾಡಲಿಕ್ಕೆ ಮಾರುಕಟ್ಟೆ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ?
1: ತರಕಾರಿ ಇಲ್ಲಿಗೆ ಹೋಗುತ್ತೆ, ನಮ್ಮ ಗುಳ್ಪೇಟೆ ಮಾರ್ಕೆಟ್ಗೆ ಹೋಗುತ್ತೆ. ಯಾಂಡ್ ಪೋಸ್ಟಲ್ಲಿ ಇದೆ, ಯಾಂಡ್ ಪೋಸ್ಟ್ಗೆ ಹಾಕಲ್ಲ ನಾವು. ಗುಳ್ಪೇಟಲ್ಲಿ ಹೆಂಗಂದ್ರೆ ಗಾಡಿ ವ್ಯವಸ್ಥೆ ಎಲ್ಲ ಗುಳ್ಪೇಟಲ್ಲಿ ಹೋಗುತ್ತೆ, ಬಂದವ್ರೆ ಹಾಕೊಂಡು ಹೊಂಟೋಗ್ತಾರೆ. ಇದು ನಮ್ಮ ಶುಂಠಿ ಇಲ್ಲಿ ಯಾಂಡ್ ಪೋಸ್ಟಲ್ಲಿ ಇದ್ದಾರೆ, ಅದು ಶುಂಠಿ ಮಾರ್ಕೆಟ್ಗೆ ಹಾಕ್ತಿಲ್ಲ, ದಲ್ಲಾಳಿಗಳು ಬಂದು ತಗೊಳ್ತಾರೆ. ಬಾಳೆ ಅದೇ ಆ ಬಾಳೆಹಣ್ಣು ಕೇರಳದವ್ರು ಬಂದು ತರ್ಕೊಂಡು ಹೋಗ್ತಾರೆ, ಅವರೇ ಬಂದು ಗುಳ್ಪೇಟೆ ಸೈಡಿಂದ ಬಂದು ಅವರೇ ತರ್ಕೊಂಡು ಹೋಗ್ತಾರೆ.
0: ಸಿರಿಧಾನ್ಯಗಳು ಬೆಳೆದಿದ್ರಿ?
1: ಹೌದು.
0: ಅದನ್ನ ತಾವು ಯಾವ ರೀತಿ ಮಾರಾಟ ಮಾಡಿದ್ರಿ? ಸಂಸ್ಥೆಗೆ ಕೊಟ್ಟರು ಅಥವಾ?
1: ಸಂಸ್ಥೆಗೆ ಕೊಟ್ಟ, ಸಂಸ್ಥೆ ಕಡೆಯಿಂದನೇ ಬೀತ್ನೆ ಕೊಟ್ಟಿದ್ರು. ಅವರು ಮಿಲೆಟ್ ಪದಾರ್ಥಗಳನ್ನ, ತಿನ್ನ ಪದಾರ್ಥಗಳನ್ನ ಅವರು ರೆಡಿ ಮಾಡ್ತಿರಲಿಲ್ಲ, ಅವರೇ ಪರ್ಚೇಸ್ ಮಾಡ್ಕೋತಾರೆ. ಅವ್ರದ್ದೊಂದು ಇದಿದೆ, ಸ್ವಸಹಾಯ ಸಂಘದವರು ಹೆಂಗಸರದ್ದು, ಅವ್ರದ್ದು ಸ್ವಸಹಾಯ ಸಂಘ, ಅವ್ರು ತಗೋತಾರೆ ಅಲ್ಲಿಂದ ಪರ್ಚೇಸ್ ಮಾಡ್ಕೊಂಡು, ಅವರೇ ಪರ್ಚೇಸ್ ಮಾಡ್ಕೊಂಡಿದ್ದಾರೆ. ಅದು ಮಿಲೆಟು ಮತ್ತು ರಾಗಿನೆಲ್ಲ ಅವರೇ ಪರ್ಚೇಸ್ ಮಾಡೋದು.
0: ಹಾಗೆಯೇ ತಾವು ಈ ಇರುವಂಥ 4 ಎಕರೆ

0: ಪ್ರದೇಶದಲ್ಲಿ ವಿವಿಧ ರೀತಿಯ ತರಕಾರಿ ಬೆಳೆಯಾಗಿ ಮಿಶ್ರ ಬೆಳೆಗಳನ್ನು ಬೆಳೆದ್ರ ಜೊತೆಗೆ ಅದಕ್ಕೆ ಬೇಕಾದಂಥ ಸಾವಯವ ಗೊಬ್ಬರವನ್ನು ತಾವೇ ತಯಾರಿ ಮಾಡ್ಕೊಂಡು ನಿಟ್ಟಲ್ಲಿ ಎರೆಹುಳು ಗೊಬ್ಬರ ಘಟಕದ ಒಂದು ತರಬೇತಿಯನ್ನು ಮಾಡಿಕೊಂಡು ತಾವೇ ಕೂಡ ಸ್ವತಃ ಈಗ ಮಾಡ್ತಾ ಇದ್ದೀರಾ. ಇದ್ರ ಬಗ್ಗೆ ಯಾವಾಗ ತರಬೇತಿ ಪಡ್ಕೊಂಡ್ರಿ, ಎಷ್ಟು ವರ್ಷದಿಂದ ಈ ಎರೆಹುಳ ಗೊಬ್ಬರವನ್ನು ಮಾಡಿಕೊಂಡು ಬಳಸ್ತಾ ಇದ್ದೀರಾ?
1: ಎರೆಹುಳ ಗೊಬ್ಬರ ಅಂದ್ರೆ ನಾವು ಈ ಸಂಸ್ಥೆ ಬರಕ್ಕೆ ಮುಂಚೆನೆ ಮೈರಾಡ ಪ್ಲಾನ್ ಅಂತಿತ್ತು. ಅವರು ಮನೆಯಲ್ಲಿ ಜಮೀನಲ್ಲಿ ಕೂಡ ಜಮೀನಲ್ಲಿ ಕಟ್ಟಿತ್ತಿಲ್ಲ, ಮನೆಯಲ್ಲೇ ಒಂದು 8x2 ಒಂದು ತೊಟ್ಟಿ ಸಿಮೆಂಟ್ ಇಟ್ಟಿಗೆ ಹಾಕೊಂಡು ತೊಟ್ಟಿ ಕಟ್ಟಿ ಅಲ್ಲೇ ನಮ್ಮ ತಂದೆಯವ್ರ ಕಾಲದಿಂದ ಎರೆಹುಳ ಗೊಬ್ಬರ ಮಾಡ್ಕೊಂಡು ಬರ್ತಿದ್ದೋ ನಾವು. ಆಮೇಲೆ ಸಂಸ್ಥೆಯವರು ಬಂದು ಇನ್ನೊಂದು 3 ವರ್ಷದಲ್ಲಿ ನಾವು ಎರೆಹುಳದಿತ್ತು ಕೊಡ್ತಾ ಇದ್ದೀವಿ ಅಂತ ಹೇಳಿದಾಗ ನಾವು 2 ತೊಟ್ಟಿ ಇಸ್ಕೊಂಡು ಪ್ಲಾಸ್ಟಿಕ್ ಇಸ್ಕೊಂಡು ಜಮೀನಲ್ಲಿ ಮಡಿಕೊಂಡು ಎರೆಹುಳ ಇಲ್ಲಿ ಇಲ್ಲಿ ಸಿಗುತ್ತಲ್ಲ ಸೊಪ್ಪು ಇಂಥ ಈ ತೇವರಿಗಳಲ್ಲಿ ಕಸಕಡ್ಡಿ ಎಲ್ಲ ಹಾಕ್ಬಿಟ್ಟು ಇಲ್ಲಿ ಎರೆಹುಳ ತರಿಸ್ತಾ ಇದ್ದೀವಿ. ಆಗಿನ ಕಾಲದಿಂದ ನಾವು ನಮ್ಮ ತಂದೆ ಕಾಲದಿಂದ ಎರೆಹುಳ ಗೊಬ್ಬರನೇ, ಎರೆಹುಳ ಗೊಬ್ಬರ ದನ ಗೊಬ್ಬರ.
0: ಎಷ್ಟು ತೊಟ್ಟಿ ಮಾಡ್ಕೊಂಡಿದ್ದೀರಾ ಈಗ?
1: ಈಗ ಮನೆಯಲ್ಲಿ ಒಂದು, ಇಲ್ಲಿ 2 ಇದೆ.
0: ಮನೆ ಹತ್ರ ಒಂದು, ಜಮೀನ್ ಹತ್ರ 2 ತೊಟ್ಟಿ
1: ಇಲ್ಲಿ. ಹಾಂ, ಜಮೀನಲ್ಲಿ 2.
0: ಒಟ್ಟು ಈ 3 ತೊಟ್ಟಿಯನ್ನು ಸಂಪೂರ್ಣವಾಗಿ ನಿರಂತರವಾಗಿ
1: ಮಾಡ್ತಾ ಇರ್ತೀವಿ.
0: ಎಷ್ಟು ಚೀಲ ಸಿಗ್ತಾ ಇದೆ ಗೊಬ್ಬರ? 3
1: ಇಲ್ಲಿ 2 ತೊಟ್ಟಿಯಿಂದ 1 ಟ್ರಿಪ್ಗೆ 5 ಚೀಲ ಸಿಗುತ್ತೆ. 10 ಚೀಲ ಅದು 8 ತಿಂಗಳಿಗೆ ತೆಗೆದ್ ನಾವು. ಯಾವುದೋ ಮನೇಲಿರೋ ತೊಟ್ಟಿ ಇದು, ಅದು
0: ಒಂದು ಟ್ರ್ಯಾಕ್ಟರ್ ಸಿಗುತ್ತೆ.
1: ಒಂದು ಟ್ರ್ಯಾಕ್ಟರ್ ತಂದು ಈ ವರ್ಷ ನಾವು ಶುಂಠಿಗೆ ಹಾಕಿದ್ವು ಗುಳ್ ಗೊಬ್ಬರ.
0: ಸಂಪೂರ್ಣವಾಗಿ 4 ಎಕರೆಗೂ ಸಾಕಾಗುತ್ತಾ ಗೊಬ್ಬರ?
1: ಇಲ್ಲ ಇಲ್ಲ, ಅದ್ರ ಇದ್ರ ಜೊತೆಗೆ ನಾವು ದನ ಗೊಬ್ಬರ ತಗೋತೀವಿ. ನಮ್ಮದೇ ಸ್ವಲ್ಪ ಇದೆ, ಒಂದು 3 ಟ್ರ್ಯಾಕ್ಟ್ರು ಬೇರೆ ಕಡೆ ಇದು ದುಡ್ಡು ಕೊಟ್ಟು ತಗೊಂಡಿದ್ದೋ, ಮತ್ತೆ ಒಂದು 400 ಮೂಟೆ ಕೋಳಿ ಗೊಬ್ಬರ ಹಾಕಿದ್ದೀನಿ 400 ಚೀಲ.

0: ಜೊತೆಗೆ ತಾವು ಕೋಳಿ ಸಾಕಾಣಿಕೆ ತರಬೇತಿಯನ್ನು ಪಡ್ಕೊಂಡು ಕೃಷಿ ಚಟುವಟಿಕೆ ಜೊತೆಗೆ ಉಪಕಸಬಕ್ಕಾಗಿ ಕೋಳಿ ಸಾಕಾಣಿಕೆಯನ್ನು ಮಾಡ್ತಿದ್ರ. ಯಾವಾಗ ಕೋಳಿ ಸಾಕಾಣಿಕೆ ತರಬೇತಿಯನ್ನು ಪಡ್ಕೊಂಡ್ರಿ? ಮೊದ್ಲೇನಾದ್ರೂ ಕೋಳಿ ಸಾಕ್ತಾ ಇದ್ರ?
1: ಮೊದಲಂದ್ರ ಮಾಮೂಲಿ ನಮ್ಮಲ್ಲೆಲ್ಲ 3-4 ಕೋಳಿ 5 ಕೋಳಿ ಹಂಗೆಲ್ಲ ಮನೆ ಸಾಕ್ತಿದ್ವಲ್ಲ, ಅದು ಸ್ವಲ್ಪ ಅನುಭವ. ಯಾಕಂದ್ರ ಈ ಫಾರಂ ಕೋಳಿಗೂ ನಾಟ್ಕೋಳಿಗೂ ಭಾರಿ ವ್ಯತ್ಯಾಸ ಇದೆ.
0: ಹೌದು,
1: ನಾಟ್ಕೋಳಿ ಬೆಳಿಗ್ಗೆ ಬಿಟ್ಟರೆ ಮೇಯ್ಕೊಂಡು ಬಂದು ಒಂದು ಸ್ವಲ್ಪ ರಾಗಿ ನೆರೆಸ್ಬಿಟ್ಟು ಮೇಯ್ಕೊಂಡು ಬಂದು ಜಾಸ್ತಿ ಖರ್ಚಿರಲ್ಲ ಅವು. ಹಗಲಿಂದ ಸಾಕು ಬಂದು ಸ್ವಲ್ಪ ಅನುಭವ ಇತ್ತು. ಸಂಸ್ಥೆ ಅವ್ರು ಟ್ರೈನಿಂಗ್ ಕೊಡ್ತೀವಿ ಬನ್ನಿ ಅಂದ ಗಂಟೆ ಹೋಗಿ ಟ್ರೈನಿಂಗ್ 3 ದಿನ ಟ್ರೈನಿಂಗ್ ತಗೊಂಡು ಎಕ್ಸ್ಪೋಸ್ಗೆಲ್ಲ ಹೋಗಿ ನೋಡ್ಕೊಂಡು ಬಂದು ನಂದು ಮುಂದೆ ಮಾಡಬೇಕು ಅಂತ ಒಂದು ಐಡಿಯಾ ಇತ್ತು. ಈ ಕೋಳಿ ಸಾಕಾಣಿಕೆ ಎಲ್ಲ ಈ ಸಂಸ್ಥೆ ಅವ್ರು ಸಿಕ್ತಿರಲ್ಲ ಮಾಡೋಣ ಅಂತ ನಾವು ಮಾಡ್ದ. ಒಂದು 30 ಕೋಳಿ ಕೊಡಿಸಿದ್ರು. 30 ಕೋಳಿ ಕೊಟ್ಟಾಗ ಅಲ್ಲಿ ಮನೇಲಿ ಜಾಗ ಇರ್ಲಿಲ್ಲ. ಈ ಸಮಯ ಇಲ್ಲೇ ನಾನು 30x10 ಕೋಳಿ ಸಾಕ್ತಾ ಇದ್ದೀನಿ ಜಮೀನಲ್ಲಿ
0: ಶೆಡ್
1: ಮಾಡ್ಕೊಂಡು. ಈಗ ಕೊಟ್ಟಿದ್ದ 30 ಕೋಳಿ ಜೊತೆಗೆ ಒಂದೆರಡು ಈಗ ಕಾವು ಕೂತೀವಿ, 2 8 ನಾವು. ಅದ್ರ ಜೊತೆಗೆ ಈಗ ನಮ್ಮಲ್ಲೇ ಒಂದು 15-20 ಕೋಳಿ ಇದಾವೆ ಮನೇಲಿ ನಾಡ್ಕೋಳಿ. ಅವನ್ನ ತಗೊಬಂದು ಈಗ ಒಂದೊಂದು ಸ್ವಲ್ಪ ದಿನದಲ್ಲಿ ಇದನ್ನ ಅದನ್ನು ಬಿಡ್ಬೇಕು. ಈಗ ಚೆನ್ನಾಗಿ ಆಗ್ತಿದೆ ಕೋಳಿ ಸಾಕಾಣಿಕೆದು. ಈಗ ಶುರು ಮಾಡಿರೋದು ನಾನು ಇತ್ತೀಚೆಗೆ ಶುರು ಮಾಡಿ.
0: ಎಷ್ಟು ಕೋಳಿ ಇದೆ
1: ಈಗ? ಇಲ್ಲಿ 30-32 ಇದೆ.
0: ಮೊಟ್ಟೆ ಬಂದಿದ್ದಾವ?
1: ಮೊಟ್ಟೆ ಆಗ್ತಾ ಇದೆ.
0: ಮೊಟ್ಟೆ ಏನು ಮಾರಾಟ ಮಾಡಿಲ್ಲ
1: ಮನೇಲಿ ಯೂಸ್ ಮಾಡ್ತಿದ್ದೀನಿ, ಮನೇಲಿ ತಿನ್ನೋದು ಆ ಥರ. ಮೊಟ್ಟೆ ಮಾರಾಟ ಮಾಡಿಲ್ಲ. ಅದೇ ಕೋಳಿ ನಾವು ಒಂದು ಇವತ್ತು ಕೇಳ್ಕೊ ಬಂದಿದ್ರು, ಒಂದು 1-2 ಕೋಳಿ ಬೇಕಂತ ಕೇಳ್ಕೊ ಬಂದಿದ್ರು, ಅದಕ್ಕೆ ಬನ್ನಿ ಅಂತ ಹೇಳಿದ್ದೆ.
0: ಮನೆಯಲ್ಲಿ ಕೋಳಿ ಸಾಕ್ತಿದ್ದಕ್ಕೂ ಈಗ ತಾವು ತರಬೇತಿ ಪಡ್ಕೊಂಡು ವೈಜ್ಞಾನಿಕವಾಗಿ ಶೆಡ್ಡಲ್ಲಿ ಸಾಕ್ತಿರೋದಕ್ಕೂ ಎಷ್ಟೆಲ್ಲ ಬದಲಾವಣೆಗಳಿದೆ?
1: ಮನೇಲಿ ಅಂದರೆ ಅವೇ ಮೇಕೆ ಬಂದು ಬರೀ ರಾಗಿ ತಿನ್ಕೊಂಡು ತಿನ್ಕೊಂಡು ಬೆಳೀತಿದ್ದೋ ಅಷ್ಟು ನಾವು ಅಷ್ಟು ಅಬ್ಸರ್ವ್ ಮಾಡ್ತಿಲ್ಲ. ಏ ಕೋಳಿ ನಾವನ್ನ ಬೇಗ ಬತ್ತವ ಅಂದ್ಬಿಟ್ಟು ಬಿಟ್ಬಿಡ್ತೀನಿ. ಇಲ್ಲಿ ನೋಡ್ತೀವಿ ಬೆಳಿಗ್ಗೆ ಮತ್ತು ಸಾಯಂಕಾಲ ನೋಡ್ತಿರ್ಬೇಕು ಕೋಳಿ ನಾವನ್ನ. ಮತ್ತು ಮೇವು ಹಾಕ್ಬೇಕು ಬೆಳಿಗ್ಗೆ, ಮೇವು ಹಾಕ್ಬಿಟ್ಟು ಇದು ನೀರ್ದು ಇದಾಯ್ತಲ್ಲ ಡ್ರಿಂಕರ್ ಅದನ್ನ ತೊಳೆದು ಕ್ಲೀನ್ ಮಾಡಿ ಹಾಕ್ಬೇಕು. ಮತ್ತು ಮೊಟ್ಟೆ 2 ಕಾಕೋತೀವಿ ಅದನ್ನು ನೋಡ್ಕೊತಿರ್ಬೇಕು. ಅದೇ ನಂದು 1-8 ದಿನ ಸ್ಟಾರ್ಟ್ ಮಾಡಿದ್ದೀನಿ, ಮುಂದೆ ಅನುಭೋಗ ಇನ್ನು ಸ್ವಲ್ಪ ಕಮ್ಮಿ, ಇನ್ನೊಂದು ಹೋಯ್ತಾ ಹೋಯ್ತಾ ಗೊತ್ತಾಗುತ್ತೆ, ಕಲಿಬೇಕು. ಇನ್ನು ಕಲಿಯೋದು ಇನ್ನೂ ತುಂಬ ಇದೆ.
0: ಹಾಗೇನೆ ತಾವು ಈ ರೀತಿಯ ಕೃಷಿ ಚಟುವಟಿಕೆಗಳಲ್ಲಿ ತೊಡಸ್ಕೊಂಡು ಅದರಲ್ಲಿ ಒಂದು ಅನುಭವ ಪಡ್ಕೋಬೇಕು, ಒಂದು ಜ್ಞಾನ ಸಂಪಾದನೆ ಮಾಡ್ಕೋಬೇಕು ಅಂದರೆ ನೀವು ಭಾಳಷ್ಟು ಸಂಸ್ಥೆಯ ಕಾರ್ಯಾಗಾರಗಳಾಗಿರ್ಬೋದು, ಕೃಷಿ ಮೇಳಗಳಾಗಿರ್ಬೋದು, ಕ್ಷೇತ್ರ ಭೇಟಿಗಳಿಗೆಲ್ಲ ತಾವು ಹೋಗಿ ಭಾಗವಹಿಸಿದ್ರಿ. ಇದರ ಅನುಭವ ಹೇಗಿತ್ತು? ಅದರಲ್ಲೇ ಏನೇನೆಲ್ಲ ಕಲ್ತು ಬಂದ್ರಿ?
1: ನಾವು ಕೃಷಿ ಮೇಳಕ್ಕೆ ಬೆಂಗಳೂರಿಗೆ ಹೋಗಿದ್ದೋ, ಕೃಷಿ ಮೇಳಕ್ಕೆ ಬೆಂಗಳೂರಿಗೆ ಹೋಗಿದ್ದೋ. ಮತ್ತು ಈ ಕೋಳಿ ಸಾಕಾಣಿಕೆದು ಎಕ್ಸ್ಪೋಸ್ ಕರ್ಕೊಂಡು ಹೋಗಿ ಫಾರ್ಮು, ದೊಡ್ಡ ದೊಡ್ಡ ಫಾರ್ಮು

0: ನಾಟಿ ಕೋಳಿ ಫಾರ್ಮ್ ಮತ್ತು ಫಾರಂ ಕೋಳಿ ಫಾರ್ಮ್ ಎಲ್ಲ ಕರ್ಕೊಂಡು ಹೋಗಿದ್ದೋ. ಬೆಂಗ್ಳೂರಿಗೆ ಹೋದಾಗ ಕೃಷಿ ಬಗ್ಗೆ ತುಂಬ ಕಲಿಯೋದಿದೆ ಅಲ್ಲಿ, ಯಾಕಂದರೆ ನಾವಿಲ್ಲಿ ಬರೀ ನಮ್ಮಿಲ್ಲೇ ವಾತಾವರಣ ಕಲ್ವಿ ಉಪಕರಣಗಳು ಮತ್ತೆ ಬೀಜಗಳು ಮತ್ತು ಯಾವ್ಯಾವ ತಳಿಗಳು ಎಷ್ಟು ಕುರಿ ಇದೆ ಎಷ್ಟು ಮೀನಿದೆ ಎಂತ ಎಷ್ಟೆಷ್ಟು ಗಿಡ ಇದ್ದಾವೆ ಎಲ್ಲ ಪ್ರಕಾರ ನಾವು ಗೊತ್ತಾಗುತ್ತೆ. ನಮ್ಮಿಲ್ಲಿ ಇದ್ದಂಗೆ ನಾವು ಒಂದೆರಡು ತಳಿ ನೋಡ್ಕೊಂಡು ಇದೇನೋ ಇಷ್ಟೇನೋ ಅಂದ್ಕೊಂಡು ಇರ್ತೀವಿ. ಅಲ್ಲಿಗೆ ಹೋದಾಗ ದೊಡ್ಡ ಸಮುದ್ರ ರೀತಿ ಅದು, ಯಾವ್ಯಾವ ತಳಿ ಬೇಕು ಎಲ್ಲ ಒಟ್ಟಿನಲ್ಲಿ ತಿಳ್ಕೊಂಡಾಗಾಯ್ತು. ಯಾವ್ಯಾವ ಉಪಕರಣಗಳು ಯಾವ್ಯಾವ ಮೀನಲ್ಲೇ ಸುಮಾರು ಥರ ಇದೆ, ಕುರಿನೇ ಸುಮಾರು ಥರ ಇದೆ, ದನ್ನವೇ ಸುಮಾರು ಥರ ಇದೆ, ಎಲ್ಲ ತಿಳ್ಕೊಂಡಾಗಾಯ್ತು. ಅಲ್ಲಿ
1: ಹಸು ಸಾಕಾಣಿಕೆ ಏನಾದರೂ ಮಾಡ್ತಾ ಇದ್ರ?
0: ಇಲ್ಲ ಇಲ್ಲ, ಹಸು ಇಲ್ಲ, ಹಸು ಸಾಕಾಣಿಕೆ ಇಲ್ಲ, ಅದು ಟ್ರೈನಿಂಗ್ ಹೋಗಿಲ್ಲ. ಹಸು ಸಾಕಾಣಿಕೆ ಅಂದರೆ ನಮ್ಮಲ್ಲಿ ಇತ್ತು ಮೊದಲು, ಹಸು ನಾವು ಇದ್ದ ನಾಡ ನಾಟಿ ನಾವು, ಈಗಿಲ್ಲ.
1: ದನದ ಗೊಬ್ಬರ ಬೇಕಂದ್ರೆ ಹೊರಗಡೆಯಿಂದನೇ ಕೊಂಡ್ಬೇಕು?
0: ಇಲ್ಲ, ದನ ಅಂದ್ರೆ ನಮ್ಮಲ್ಲಿ ಎತ್ತಿನ ಒಂದು ನಾಲ್ಕಿದ್ದಾವೆ, ಅದೊಂದು ವರ್ಷಕ್ಕೊಂದು ಟ್ಯಾಕ್ಟ್ರಿ ಅಂದ್ರೆ ಒಂದು ಮೂರು ನಾಲ್ಕು ಟ್ಯಾಕ್ಟ್ರಿ ಹೊರಗಡೆ ತಗೋತೀವಿ, ಬೇರೆ ಕಡೆ ಎಲ್ಲ ಮಾರ್ತಾರಲ್ಲ ನಮ್ಮೂರಲ್ಲೇ ಅಲ್ಲಿ ತಗೋತೀವಿ. ಅದು ಸ್ವಲ್ಪ ಈ ವರ್ಷ ಒಂದು 400 ಚೀಲ ಇತ್ತು ತಗೊಂಡಿದ್ದಾವೆ, ಯಾವುದು ಕೋಳಿ ಗೊಬ್ಬರನ ಸಾಲಲ್ಲ ಅಂದ್ಬಿಟ್ಟು. ಮುಂದಕ್ಕಿನ್ನೊಂದು ಸ್ವಲ್ಪ ಜಾಸ್ತಿನೇ ಮಾಡ್ಬೇಕಾಯ್ತು. ಈ ವರ್ಷ ಇದು ಮಾಡಿದ್ದೇವಲ್ಲ ನಾವು ಲಿಕ್ವಿಡ್ ಗೊಬ್ಬರದು, ಅದರಲ್ಲಿ ಸಿಗುತ್ತೆ ಈ ವರ್ಷ ವರ್ಮಿ ಕಂಪೋಸ್ಟ್.
1: ಎರೆಹುಳ ಗೊಬ್ಬರ ಘಟಕದ ಜೊತೆಗೆ ವರ್ಮಿ ಕಂಪೋಸ್ಟ್
0: ಈಗ ಸ್ಟಾರ್ಟ್ ಮಾಡಿದೀವಿ. ಅದು
1: ಸಿಂಪಡಿಸಿಲ್ಲ ಒಂದ್ಸಲ?
0: ಇಲ್ಲ ಇಲ್ಲ, ಈಗ ಸ್ಟಾರ್ಟ್ ಮಾಡಿರೋದು. ಈಗ ವಾಲ್ ಹಾಕ್ಬೇಕು, ಅದಕ್ಕೆ ನೀರು ತುಂಬಬೇಕು, ಸೊಪ್ಪು ಏನೇನು ಬೇಕು ಅದೆಲ್ಲ ಹಾಕ್ಬೇಕು. ಈಗ ಸಗಣಿ ಗಂಜಲ ಬೆಲ್ಲ ಗಿಲ್ಲ ಎಲ್ಲ ಹಾಕಿ ರೆಡಿ ಮಾಡಬೇಕು.
1: ಜೀವಾಮೃತ? ಜೀವಾಮೃತ ಮಾಡಕ್ಕೆ?
0: ಜೀವಾಮೃತ ಹಂಗೆ ಲಿಕ್ವಿಡ್ ಅದು ಗೊಬ್ಬರ, ಮಾಮೂಲಿ ನಾವು ಎರೆಹುಳ ಗೊಬ್ಬರ ಮಾಡ್ತೀವಲ್ಲ ಅದೇ ರೀತಿ ಲಿಕ್ವಿಡ್ ಅದು
1: ಜೀವಸಾರ ಘಟಕ.
0: ಅದನ್ನ ಈಗ ಸ್ಟಾರ್ಟ್ ಮಾಡಿದೀವಿ, ಇನ್ನೊಂದು ಸ್ವಲ್ಪ ದಿನದಲ್ಲೇ ಅದು
1: ತರಬೇತಿ ಆಗಿದೆ. ಅದು
0: ತರಬೇತಿ ಆಗಿಲ್ಲ, ಬರ್ತಾರೆ ನಮ್ಮ ಇಲ್ಲೇ ಸಂಸ್ಥೆಯವರು ಬಂದು ಹೇಳ್ಕೊಡ್ತಾರೆ. ಈಗ ಅಷ್ಟ ಕಟ್ಟಿದೀವಿ ಅಷ್ಟೇ, ಎಲ್ಲ ಈಗ ನೀರು ತುಂಬಿಲ್ಲ ಅವ್ರಿಂಗ ಹಿಂಗೆ ಅದು ಗೊತ್ತು. ನಾವು ಬೇರೆ ಕಡೆ ಎಲ್ಲ ನೋಡಿ ಯೂಟ್ಯೂಬಲ್ಲೆಲ್ಲ ನೋಡಿ ಸ್ವಲ್ಪ ಅನುಭವ ಆದರೂ ಕೇಳಲೇಬೇಕಲ್ಲ ಗೊತ್ತಿರೋರ್ನ, ಬಂದು ಹೇಳ್ಕೊಡ್ತೀನಿ ನಮಗೆ ತೋರಿಸ್ತೀನಿ ಅಂತ ಅವರು ಬರ್ತಾರೆ. ಸ್ವಲ್ಪ ದಿನದಲ್ಲಿ ನೀರು ತುಂಬಬೇಕು, ಒಂದಾದ ನೀರು ತುಂಬಿಬಿಟ್ಟು ಸಗಣಿ ಮತ್ತು ಗಂಜಲೆಲ್ಲ ತಗೊಬಂದು ಮಾಡಿದ್ರೆ ಬಂದು ಈ ಥರ ಮಾಡಬೇಕು ಇಷ್ಟಿಷ್ಟು ಪ್ರಮಾಣದಲ್ಲಿ ಹಾಕಬೇಕು ಅಂತ ಹೇಳ್ಕೊಡ್ಬೇಕು.
1: ಈಗ ತಾವು ತಮ್ಮ ತಂದೆಯವರ ಕಾಲದಿಂದಲೂ ಕೂಡ ಸಾವಯವ ಪದ್ಧತಿಯಲ್ಲೇ ಕೃಷಿ ಮಾಡಿಕೊಂಡು ಅದರಲ್ಲೇ ಒಂದು ಯಶಸ್ಸನ್ನು ಕಂಡು ಬಂತವರು. ಪ್ರಸ್ತುತ ದಿನಗಳಲ್ಲಿ ನಾವು ನೋಡ್ತು ಅಂದರೆ ಭೂಮಿ ಫಲವತ್ತತೆ ಕಳ್ಕೊತಾ ಇದೆ, ಯಾಕೆಂದರೆ ಹೆಚ್ಚಿನದಾಗಿ ರಾಸಾಯನಿಕ ಗೊಬ್ಬರಗಳ ಮೊರೆ ಹೋಗ್ತಾ ಇದ್ದಾರೆ. ರಾಸಾಯನಿಕ ಗೊಬ್ಬರಗಳನ್ನು ಹೆಚ್ಚಾಗಿ ಬಳಸೋದ್ರಿಂದ ಭೂಮಿಯ ಫಲವತ್ತತೆ ಹಾಳಾಗ್ತದೆ. ಇಳುವರಿ ಸಿಗ್ಬೋದು, ಆದರೆ ಅದು ಭೂಮಿ ತನ್ನ ಫಲವತ್ತತೆ ಕಳ್ಕೊತಾ ಹೋಗ್ತಂತು ಮುಂದಿನ ದಿನಗಳಲ್ಲಿ ರೈತನಿಗೆ ಸಮಸ್ಯೆ ಆಗೋದು. ತಾವು ಒಬ್ಬ ಸಾವಯವ ಕೃಷಿಕರಾಗಿ ಹಲವಾರು ವರ್ಷಗಳಿಂದ ಈ ಸಾವಯವ ಕೃಷಿನಲ್ಲಿ ತಾವು ತೊಡಸ್ಕೊಂಡು ಬಂದಿದ್ದೀರ. ಈ ನಿಟ್ಟಿನಲ್ಲಿ ಸಾವಯವ ಕೃಷಿಯ ಮಹತ್ವ ಕುರಿತು, ಭವಿಷ್ಯದಲ್ಲಿ ಸಾವಯವ ಕೃಷಿ ಅನ್ನೋಂಥದ್ದು ಎಷ್ಟು ಮಹತ್ವ ಆಗುತ್ತೆ ಅನ್ನೋದು ಕುರಿತು ರೇಡಿಯೋ ಮುಖಾಂತರ ತಾವು ಸಮುದಾಯದ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರ?
0: ಈಗ ಸಾವಯವ ಅಂದರೆ ನಮ್ಮಲ್ಲಿ ಕೆಲವ್ರ ಕಡೆ ಜಾಸ್ತಿ ಗೊಬ್ಬರ ಹಾಕ್ತಾರೆ ಆ ಮಣ್ಣಿಗೂ ನಮ್ಮ ಈ ಮಣ್ಣಿಗೆ. ಮೊನ್ನೆ ನಮ್ಮ ಸಂಸ್ಥೆಯವರೇ ಬಂದಿದ್ದಾರೆ ಇಬ್ಬರು, ಪಕ್ಕದಲ್ಲಿ ಹೋಯ್ತಿದ್ದಾಗ ಅಲ್ಲಿ ಎರೆಹುಳ ಮೇಯ್ತಿತ್ತು ಈ ಜಮೀನಲ್ಲಿ, ಎಲ್ಲೋ ಎರೆಹುಳ ಹೆಚ್ಚಾಗಿದೆ ಅಂತ. ಅದು ಯಾಕಂದರೆ ನಮ್ಮ ಸಾವಯವದು ಪದ್ಧತಿ ಹಂಗೆ ಎರೆಹುಳಕ್ಕೆ ನಾವು ಜಾಸ್ತಿ ಆಯ್ತವ. ಈ ಗೊಬ್ಬರ ಕೆಮಿಕಲ್ ಯೂಸ್ ಮಾಡಿದ್ರೆ ಎರೆಹುಳ ಸತ್ವ ಮಣ್ಣಿನ ಸತ್ವ ಎಲ್ಲ ಸಾಯ್ತವ. ಈಗ ಫುಲ್ಲು ಎರೆಹುಳ ಗೊಬ್ಬರ ಬಳಸ್ತೇನೆ, ಗೌರ್ಮೆಂಟ್ ಗೊಬ್ಬರ ಬಳಸಿ ಮತ್ತು ಈ ಯಾವುದ್ಯಾವುದೋ ಈ ಕ್ರಿಮಿಕೀಟಗಳ ನಾಶಕಗಳನ್ನ ಬಳಸ್ತಿರಲ್ಲ ಅವ್ರಿಗೆ ಫುಲ್ ಕಂಟ್ರೋಲ್ ಮಾಡಿ ನೀವು ಬರೀ ಇದಕ್ಕೆ ಬನ್ನಿ ಅಂತ ಹೇಳೋಕ್ಕಾಗಲ್ಲ. ಯಾವುದಕ್ಕೆ ಸಾವಯವ ಕೃಷಿಗೆ ಸ್ವಲ್ಪ ಸ್ವಲ್ಪ ಈ ವರ್ಷ ಒಂದು 10 ಮೂಟೆ ಗೊಬ್ಬರ ಹಾಕೋರು ಗೌರ್ಮೆಂಟ್ ಗೊಬ್ಬರ, ಒಂದು 5 ಮೂಟೆಗೆ 3 ಮೂಟೆಗೆ ಇಳಿಸ್ಕೊ ಬಂದು ಆಮೇಲೆ ಕಂಟ್ರೋಲ್ ಮಾಡ್ಕೋಬೋದು ಅಷ್ಟೇ. ಒಟ್ಟಿಗೆ ಈಗ ಒಂದೇ ಸಲ ಕಂಟ್ರೋಲ್ ಮಾಡಿದ್ರೆ ಅವರು ಇಳುವರಿ ಕಮ್ಮಿ ಆಗುತ್ತೆ, ಯಾಕಂದರೆ ಈ ಫಲವತ್ತೆ ಹೆಚ್ಚಿಸ್ಬೇಕಲ್ಲ. ಈ ದನ ಗೊಬ್ಬರ ಹಾಕಬೇಕು, ಈ ಎರೆಹುಳ ಗೊಬ್ಬರ ಹಾಕಬೇಕು, ಎಲ್ಲ ಗೊಬ್ಬರ ಹಾಕಿದ್ರೆ ಭೂಮಿ ಫಲವತ್ತೆ ಆಗೋದು, ಯಾಕಂದರೆ ಎಲ್ಲ ಕೆಡಿಸ್ಬಿಟ್ಟಿದ್ದಾರೆ ಈಗಾಗಲೇ. ಈಗ ಸ್ವಲ್ಪ ಸ್ವಲ್ಪ ಕಮ್ಮಿ ಮಾಡ್ಕೊಂಡು ಬಂದು ಆಮೇಲೆ ಫುಲ್ಲು ಇವ್ರು ಸಾವಯವ ಕೃಷಿಗೆ ತೊಡಸ್ಕೊಂಡ್ರೆ ಫಲ ಸಿಗುತ್ತೆ.
1: ಅಂದರೆ ಹಂತ ಹಂತವಾಗಿ ಬರಬೇಕಾಗಿದೆ. ಈಗ 10 ಮೂಟೆ ರಾಸಾಯನಿಕ ಗೊಬ್ಬರ ಬಳಸೋ ಟೈಮಲ್ಲಿ ಅದನ್ನ ಒಂದು 8 ಮೂಟೆಗೆ ಕಡಿಮೆ ಮಾಡ್ತಾ ಮಾಡ್ತಾ ಸಾವಯವ ಗೊಬ್ಬರವನ್ನ ಬಳಸ್ತಾ ಬಳಸ್ತಾ ಹೋದಷ್ಟು ಅಲ್ಲಿಗಲ್ಲಿಗೆ ಬ್ಯಾಲೆನ್ಸ್
0: ಸಾವಯವ ಕಡೆ ಬರಬಹುದು. ಒಂದೇ ಸಲ ಈಗ ಗೊಬ್ಬರ ಬಳಸ್ತಿರೋರು ಗೌರ್ಮೆಂಟ್ ಗೊಬ್ಬರನ ಸಾವಯವ ತಕ್ಷಣ ಬಂದ್ರೆ ಅದು ಅವ್ರಿಗೆ ಇದು ಸಿಗಲ್ಲ, ಇಳುವರಿ ಸಿಗಲ್ಲ, ಮತ್ತೆ ಅವ್ರಿಗೆ ಒಂಥರ ಆಗುತ್ತೆ. ಅದಕ್ಕೆ ಸ್ವಲ್ಪ ಸ್ವಲ್ಪ ಕಮ್ಮಿ ಮಾಡ್ಕೊಂಡು ಬಂದ್ರೆ ಅವ್ರಿಗೂ ಫಲವತ್ತೆ ಇರ್ತದೆ, ಮಣ್ಣಲ್ಲಿ ಜಾಸ್ತಿ ಆಗುತ್ತೆ ವರ್ಷ ವರ್ಷ.

0: ಯಾಕಂದರೆ ಮೊದಲು ಮಳೆಗಾಲದಲ್ಲಿ ಬೆಳೀತಿದ್ದಂಗೆ ನಮ್ಮ ಈ ನೀರಾವರಿ ಬೆಳೀತಿದ್ದಂಗೆ ಇಳುವರಿ ಸಿಗಲ್ಲ. ಮಳೆ ಮೊದಲು ಒಂದೇ ಫಸಲು, ಆಮೇಲೆ ಯಾವುದೋ ಈ ಯಾವ್ರೆ ಮತ್ತು ಹುಳಿ ಬೆಳೀತಿದ್ದವು, ಹುಳಿ ಗೋಡು ಎಲ್ಲ ಕೊಳ್ತು ಗೋಡಾಯ್ತಿತ್ತು. ಈಗ ಹಂಗಿಲ್ವಲ್ಲ, ಈಗ ಮೂರು ತಿಂಗಳ ಬೆಳೆ ಕಿತ್ತಾಕ್ಬಿಟ್ಟು ಒಂದು 15 ದಿನ ಬಿಟ್ಬಿಟ್ಟು ಪುನಃ ಇನ್ನೊಂದು ಬೆಳೆ ಹಾಕ್ತೀವಿ, ಅಲ್ಲೆಲ್ಲಿ ಸಿಗುತ್ತೆ. ಅದಕ್ಕೆ ಗೊಬ್ಬರ ಹಾಕ್ಲೇಬೇಕಾಯ್ತು, ದನ ಗೊಬ್ಬರನ. ಮೂರು ತಿಂಗಳು ಬೆಳೆ ಬೆಳಿತೀನಿ ಅಂದರೆ ಅದಕ್ಕೆ ಮಣ್ಣಿಗೆ ಸತ್ವ ಬೇಕಲ್ಲ.
1: ಹಾಗಿದ್ರೆ ಮುಂದಿನ ದಿನಗಳಲ್ಲಿ ಇನ್ಯಾವ ರೀತಿ ತರಬೇತಿಯನ್ನು ಪಡ್ಕೊಳ್ಳೋದಾಗಿರ್ಬೋದು, ಇನ್ಯಾವ ರೀತಿಯ ಹೊಸ ಹೊಸ ಬೆಳೆಗಳನ್ನು ಬೆಳೆಯೋದಾಗಿರ್ಬೋದು, ತೋಟಗಾರಿಕೆ ಮಾಡ್ಕೊಳ್ಳೋದಾಗಿರ್ಬೋದು, ಈ ಥರ ಎಲ್ಲ ಮುಂದೆ ಯೋಜನೆಗಳಿದೆ ತಮ್ಮದು?
0: ನಮ್ಮದು ಈಗ ತೋಟಗಾರಿಕೆ ಒಂದು 2 ಎಕರೆ ತೋಟ ಮಾಡ್ಬೇಕು ಅಂದ್ಕೊಂಡಿದ್ದೀವಿ. ಬೇರೆ ಬೇರೆ ಹಣ್ಣಿನ ಗಿಡ ನಾವು ಮತ್ತು ಕಾಫಿ ಅಡಿಕೆ ಅಂದರೆ ಇಲ್ಲಿ ಅಡಿಕೆ ಹಾಕೋಕೆ ಆಸೆ ಇದೆ, ಆದರೆ ಆನೆ ಸ್ವಲ್ಪ ರೈಲ್ ಬ್ಯಾರಿಕೇಡ್ ಆದಮೇಲೆ ಸ್ವಲ್ಪ ಅದನ್ನ ಹಾಕೊಳ್ಳೋ ಅಂತ ಐಡಿ ಇದೆ. ಈ ಫಾರ್ಮು ಇನ್ನು ಸ್ವಲ್ಪ ಇದು ಮಾಡ್ಕೊಂಡು ಕೋಳಿನೂ ಜಾಸ್ತಿ ಆದರೆ ಇನ್ನೊಂದು ಶೆಡ್ ಮಾಡ್ಕೊಂಡು ಫಾರ್ಮ್ ಅದನ್ನೊಂದು ಮಾಡ್ಕೋಬೇಕು, ತೋಟಗಾರಿಕೆ ಮಾಡ್ಬೇಕು. ಯಾಕಂದ್ರೆ ಒಂದೇ ಫಸಲು ನಿಮ್ಕೊಂಡ್ರೆ ಆಗಲ್ಲ, ಎಲ್ಲ ಫಸಲು ಸ್ವಲ್ಪ ಸ್ವಲ್ಪ ಅದ್ರ ಹಾಕಿ 3 ಎಕರೆ ಇದ್ರ 3 ಥರ ಫಸಲು ಹಾಕ್ಬೇಕಾಯ್ತಿ. ಈಗಿನ ದಿನದಲ್ಲಿ ಒಂದೇ ಫಸಲು ಹಾಕೊಂಡ್ರು ಲಾಸ್ ಆಯ್ತು ಅಂತ ಕೂತ್ಕೊಳ್ಳೋಕ್ಕಾಗಲ್ಲ. ಒಂದು ಫಸಲು ಆಯ್ತು ಆದರೆ ಇನ್ನು 2 ಫಸಲು ಸಿಗುತ್ತೆ, ಆ ಥರ ಮಾಡ್ಕೋಬೇಕು.
1: ಈಗ ತಾವು ಆರಂಭದಲ್ಲಿ ಕೇವಲ ಮಳೆ ಆಶ್ರಿತವಾಗಿ ಬೆಳೆಗಳನ್ನ ಬೆಳೀತಾ ಇದ್ರಿ, ತದನಂತರ ಬೋರ್ವೆಲ್ ವ್ಯವಸ್ಥೆ ಮಾಡಿಕೊಂಡು ಮಿಶ್ರ ಬೆಳೆಯನ್ನು ಮಾಡಕ್ ಶುರು ಮಾಡಿದ್ರಿ. ಪ್ರಸ್ತುತ ತಾವು ಇರುವಂತ 4 ಎಕರೆ ಭೂ ಪ್ರದೇಶದ ಜೊತೆಗೆ ಇನ್ನು 2 ಎಕರೆ ಗುತ್ತಿಗೆಯನ್ನು ಮಾಡ್ಕೊಂಡಿದ್ದೀರಾ, ವಿವಿಧ ರೀತಿಯ ಮಿಶ್ರ ಬೆಳೆಗಳನ್ನು ಬೆಳೀತಾ ಇದ್ದೀರಾ, ತೋಟಗಾರಿಕೆ ಮಾಡ್ಕೋತಾ ಇದ್ದೀರಾ, ವಾಣಿಜ್ಯ ಬೆಳೆಗಳನ್ನ ಬೆಳೀತಾ ಇದ್ದೀರಾ. ಆಗಿನ ವ್ಯವಸ್ಥೆಗೆ ನೋಡ್ಕೋತು ಅಂದರೆ ಪ್ರಸ್ತುತ ತಾವಿರುವಂಥ ವ್ಯವಸ್ಥೆಯಲ್ಲಿ ತಮ್ಮ ಆದಾಯ ಸ್ಥಿತಿಯಾಗಿರ್ಬೋದು, ಈ ಕೃಷಿಯಿಂದ ತಮಗೆ ಸಿಗ್ತಿರುವಂಥ ಒಂದು ಆದಾಯ ಆಗಿರ್ಬೋದು, ಪ್ರಸ್ತುತ ತಮಗೆ ಹೇಗಿದೆ?
0: ಮೊದಲು ಸ್ಟಾರ್ಟಿಂಗು ಹತ್ತಿ ಬೆಳೀತಿದ್ದಾಗ ಹತ್ತಿ ಸೀಸನ್ಗೆ ಅಷ್ಟೇ ನಮ್ಮ ದುಡ್ಡು, ಸೀಸನ್ ಮುಗಿದ್ರೆ ಇನ್ನು ಬೇರೆ ಕೆಲಸ ಹೋಗ್ಬೇಕಾಯಿತು. ಈ ಸ್ಟಾರ್ಟಿಂಗಲ್ಲಿ ನಾವು ಬೋರ್ ಹಾಕ್ಸ್ತೀವಲ್ಲ, ಒಂದೆರಡು ವರ್ಷ ಯಾರಿಗಾದ್ರೂ ಅಷ್ಟೇ, ನಾನೊಬ್ಬನೇ ಅಂತಲ್ಲ, ಯಾರು ಬೋರ್ ಮಾಮೂಲಿ ಈ ಮಳೆಗಾಲದಲ್ಲಿ ಬೆಳೆ ಬೆಳೀತಿದ್ದು ಬೋರ್ ಹಾಕ್ಸ್ಕೊಂಡು ಮಾಡ್ತೀನಿ ಅಂದರೆ 2 ವರ್ಷ ಕಷ್ಟ ಆಗಲೇ ಆಗುತ್ತೆ, ಮನೆ ಪರಿಸ್ಥಿತಿನೇ ಅದಗೆಟ್ಟೋಗುತ್ತೆ, ಆ ಥರ ಪರಿಸ್ಥಿತಿ ಬರುತ್ತೆ. ಅದಾದಮೇಲೆ ಒಂದು 3-4 ವರ್ಷಕ್ಕೆ ಸ್ವಲ್ಪ ಸ್ವಲ್ಪ ಅಂತಂತವಾಗಿ ನಾವು ಕಣ್ಕೋಬೇಕಾದ ಯಾವ ಬೆಳೆ ಬೆಳೆದ್ರೆ ಹೆಂಗೆ ಯಾವ ಸಿಗುತ್ತೆ, ಅದು ಸ್ವಲ್ಪ ಅಭ್ಯಾಸ ಆಗಂಟ ಭಾರಿ ಪಾಡೈತೆ. ಯಾಕಂದರೆ ನಾವು ಈಗ ಮಳೆಗಾಲದಲ್ಲಿ ಬೆಳೀತೀವಿ, ಸಡನ್ನಾಗಿ ನೀರಾವರಿಗೆ ಬರ್ತೀವಲ್ಲ, ಯಾವ್ದು ಬೆಳಿಬೇಕು ಯಾವ್ದು ಬಿಡಬೇಕು ಯಾವ್ದಕ್ಕೆ ರೈಟ್ ಸಿಗುತ್ತೆ ಅಂತ ಸ್ಟಾರ್ಟಿಂಗಲ್ಲಿ ಗೊತ್ತಿರಲ್ಲ. ಈಗ ನಮಗದು ಒಂದು 3-4 ವರ್ಷ ಅನುಭವದಲ್ಲಿ ಮೊದಲು ಏನು ಗೊತ್ತಾಗ್ತಿತ್ತಿಲ್ಲ, ಎಲ್ಲ ಟೊಮೊಟೊ ಬೆಳೀತಿದ್ದೋ 3 ರೂಪಾಯಿ ಹೋಯ್ತಿತ್ತು, ಏನು ಸಿಗ್ತಿತ್ತಿಲ್ಲ, ಮೆಣಸಿನ್ಕಾಯಿ ಬೆಳೀತಿತ್ತು 4 ರೂಪಾಯಿ ಹೋಯ್ತಿತ್ತು. ಈಗಂದ್ರೆ ಯಾವ ಟೈಮಲ್ಲಿ ಹಾಕಬೇಕು ಮತ್ತು ಯಾವ ಟೈಮಲ್ಲಿ ರೇಟ್ ಆಗುತ್ತೆ ಅಂದ್ರೆ ಸ್ವಲ್ಪ ಜ್ಞಾನ ಇದೆ ಈಗ. ಆದ್ದರಿಂದ ಮೊದಲು ಆದಾಯಕ್ಕಿಂತ ಈಗ ಸ್ವಲ್ಪ ಪರವಾಗಿಲ್ಲ, ಒಟ್ಟಿನಲ್ಲಿ ಒಂದು ಬೆಳೆ ಹೋದ್ರು ಇನ್ನೊಂದು ಬೆಳೆಯಲ್ಲಿ ಸಿಗುತ್ತೆ ಅಂತ ನಂಬಿಕೆ ಇದೆ ನಮಗೆ.
1: ಬಹಳ ಸಂತೋಷ ರವಿಯವರೇ, ಇಷ್ಟೊತ್ತು ನಮ್ಮ ರೈತಧ್ವನಿ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಾವೇನು ಕಳೆದ 20 ವರ್ಷಗಳಿಂದ ಈ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ತಾ ಒಂದು ಸಾವಯವ ಪದ್ಧತಿನಲ್ಲಿ ತಾವು ಮಿಶ್ರ ಬೆಳೆಗಳನ್ನು, ತರಕಾರಿ ಬೆಳೆಗಳನ್ನು, ಆಹಾರ ಬೆಳೆಗಳನ್ನು ಬೆಳೆದ್ರ ಜೊತೆಗೆ ವಾಣಿಜ್ಯ ಬೆಳೆಗಳಾಗಿ ಬಾಳೆ ಮತ್ತು ಶುಂಠಿಯನ್ನು ಬೆಳೀತಾ, ತೋಟಗಾರಿಕೆಯನ್ನು ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ತೋಟವನ್ನು ಮಾಡ್ಕೊಳ್ತಾ, ಸಂಸ್ಥೆ ಕಡೆಯಿಂದ ವಿವಿಧ ರೀತಿಯ ಸೇವಾ ಸೌಲಭ್ಯಗಳನ್ನ ಪಡ್ಕೊಳ್ಳೋದ್ರ ಜೊತೆಗೆ ತಮ್ಮ ಒಂದು ಸುಸ್ಥಿರ ಕೃಷಿ ಜೀವನವನ್ನು ನಡೆಸ್ತಿರೋದು ಕುರಿತು, ಈ ಸುಸ್ಥಿರ ಕೃಷಿಯಿಂದ ತಮ್ಮ ಒಂದು ಆದಾಯದ ಸ್ಥಿತಿಗತಿ ಮುಂದುವರೆದಿರೋದು ಕುರಿತು, ಸಾವಯವ ಕೃಷಿಯನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ, ಸಾವಯವ ಕೃಷಿಯಿಂದ ತೊಡಗಿಸಿಕೊಳ್ಳುವ ನಿಟ್ಟಿನಲ್ಲಿ, ಹಂತವಂತವಾಗಿ ಯಾವ ರೀತಿಯಾದ ರಾಸಾಯನಿಕದಿಂದ ಸಾವಯವದತ್ತ ತಾವು ಮುಖ ಮಾಡಬೇಕಾಗಿದೆ ಅನ್ನೋದು ಕುರಿತು ಭಾಳಷ್ಟು ಉಪಯುಕ್ತ ಮಾಹಿತಿಯನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ, ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗಿಯಾಗಿದ್ದಕ್ಕೆ ತಮಗೆ ತುಂಬುರುದಿದ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ.
0: ಧನ್ಯವಾದಗಳು ಸರ್.
1: ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ರೈತಧ್ವನಿ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಕೂಡಿಗಿ ಹಡಿಯ ಸಮಗ್ರ ಸಾವಯವ ಕೃಷಿಕರಾದಂಥ ಶ್ರೀಯುತ ರವಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಇದಾಗಿತ್ತು ಇವತ್ತಿನ ನಮ್ಮ ರೈತಧ್ವನಿ ಕಾರ್ಯಕ್ರಮ. ಮತ್ತೆ ಮತ್ತೊಂದು ರೈತಧ್ವನಿ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಕೃಷಿಕರ ಸಮಗ್ರ ಅನುಭವದೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
2: ಅನ್ನದಾತನ ಕೂಗಿಗೆ ಧನಿಯಾದ ವೇದಿಕೆ,
3: ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ,
2: ಸಾವಯವ ಕೃಷಿಗೆ ಉತ್ತೇಜನ,
3: ಬಿತ್ತನೆ ಬೀಜ ರಸಗೊಬ್ಬರ,
2: ಮಿಶ್ರ ಬೆಳೆ, ವಾರ್ಷಿಕ ಬೆಳೆ, ನೀರಾವರಿ ಪದ್ಧತಿ,
3: ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ,
2: ಕೃಷಿ, ರೇಷ್ಮೆ ಹಾಗೂ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ಸೇವಾ ಸೌಲಭ್ಯ.

0: ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ.
1: ತಪ್ಪದೆ ಕೇಳಿ ರೈತ ಧ್ವನಿ, ನಿಮ್ಮ ನೆಚ್ಚಿನ ಜನಧ್ವನಿಯಲ್ಲಿ.
0: ಕೇಳುಗರೆ, ಇದುವರೆಗೂ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿ ಪದ್ಧತಿಯಲ್ಲಿ ಸಮಗ್ರ ಬೇಸಾಯ ಹಾಗೂ ಕೋಳಿ ಸಾಕಾಣಿಕೆ ಕುರಿತು ಸರಗೂರು ತಾಲೂಕಿನ ಕೂಡಗಿ ಹಾಡಿಯ ಕೃಷಿಕರಾದ ಶ್ರೀಯುತ ರವಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ.
2: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ,
3: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
2: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
3: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.
2: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
3: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
2: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು,
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ,
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
1: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಪ್ರಿಯ ಜನದ ಫನ್ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನ್ಸ್ 70 ರೂಪಾಯಿ, ಪೆನ್ಸಿಲ್ ಬೀನ್ಸ್ 65 ರೂಪಾಯಿ, ಮೆಣಸಿನಕಾಯಿ 19 ರೂಪಾಯಿ, ಸೌತೆಕಾಯಿ 18 ರೂಪಾಯಿ, ಎಂಸಿ 5 ರೂಪಾಯಿ, ಸುನಾಮಿ 4 ರೂಪಾಯಿ, ಎಳವನ 4 ರೂಪಾಯಿ, ಗುಂಡು ಬದನೆಕಾಯಿ 28 ರೂಪಾಯಿ, ಕುಂಬಳಕಾಯಿ 6 ರೂಪಾಯಿ, ಹೀರೆಕಾಯಿ 26 ರೂಪಾಯಿ, ಪಡವಲಕಾಯಿ 20 ರೂಪಾಯಿ, ತೊಂಡೆಕಾಯಿ 23 ರೂಪಾಯಿ, ಆಗಲಕಾಯಿ 25 ರೂಪಾಯಿ, ಕಾಲಿಫ್ಲವರ್ 18 ರೂಪಾಯಿ, ಪೈರ್ 48 ರೂಪಾಯಿ, ದಪ್ಪ ಮೆಣಸಿನಕಾಯಿ 59 ರೂಪಾಯಿ, ಸೋರೆಕಾಯಿ 11 ರೂಪಾಯಿ, ಬದನೆಕಾಯಿ 22 ರೂಪಾಯಿ, ಕೋಸು 24 ರೂಪಾಯಿ, ಸೀಮೆ ಬದನೆಕಾಯಿ 28 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 55 ರೂಪಾಯಿ, ಬೆಂಡೆಕಾಯಿ 13 ರೂಪಾಯಿ, ಟೊಮೊಟೊ 17 ರೂಪಾಯಿ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಇವತ್ತಿನ ಮಾರುಕಟ್ಟೆ ಬೆಲೆ ಸಮಯ 10:21 ಪ್ರಸಾರವಾಗಲಿದೆ. ಅಲ್ಲಿವರೆಗೂ ಕೇಳ್ತಾ ಇರಿ ಚನ್ನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚನ್ನ ಧ್ವನಿ. ನಮಸ್ಕಾರ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 29/6/2026 ಸೋಮವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರ ವಿವರ ಹೀಗಿದೆ. ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು. ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಪಾಸಣಾ ತಜ್ಞರು. ಡಾಕ್ಟರ್ ಶರತ್ಚಂದ್ರರವರು ಸಾಮಾನ್ಯ ಶಸ್ತ್ರ ಚಿಕಿತ್ಸೆ ತಜ್ಞರು. ಡಾಕ್ಟರ್ ಶಂಕರ್ ಅವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು. ಡಾಕ್ಟರ್ ಅರ್ಜುನೇಶ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸೆ ತಜ್ಞರು. ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು.

0: ವಿದ್ಯಾಶೀಲವರು, ದಂತ ಚಿಕಿತ್ಸಾ ತಜ್ಞರು ಡಾಕ್ಟರ್ ವೈಷ್ಣವಿರವರು, ಆಯುರ್ವೇದ ತಜ್ಞರು ಡಾಕ್ಟರ್ ಐನರಾಜ್ ರವರು, ಫಿಜಿಯೋಥೆರಪಿಸ್ಟ್ ರವರು ಡಾಕ್ಟರ್ ರಾಜುರವರು, ವಾಕ್ ಭಾಷಾ ಶ್ರವಣ ತಜ್ಞರು, ಈ ಎಲ್ಲ ವೈದ್ಯರುಗಳ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸೆ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666638. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666638. ಧನ್ಯವಾದಗಳು.
1: ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಶ್ರೀ ಬಸವಣ್ಣನವರ ಸರಣಿ ಕಾರ್ಯಕ್ರಮದಲ್ಲಿ ಬಸವಣ್ಣನವರ ಜೀವನದ ಆದರ್ಶಗಳು ಭಾಗ 9 ಕುರಿತು ಮಂಡ್ಯ ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

ಕಲ್ಯಾಣದ ಶರಣರೆಲ್ಲರೂ ಬಸವಣ್ಣನವರ ನಾಯಕತ್ವದಲ್ಲಿ ಹೊಸ ಕಲ್ಯಾಣ ಕಟ್ಟಲು ಸಿದ್ಧರಾದರು. ಬಸವಣ್ಣನವರ ಆಸೆಗೆ ತಾವಿರುವ ಊರನ್ನೇ ಕಲ್ಯಾಣ ಆಗಿಸುವುದಾಗಿ. ಅಧಿಕಾರ ಬಲವಿರದೆ ಜನ ಬಲವನ್ನು ನಂಬಿ ಕಟ್ಟುವ ಕಲ್ಯಾಣದ ಪರಿಚಯವನ್ನು ಜಗತ್ತಿಗೆ ಮಾಡೋಣ. ನಿರ್ಧಾರಕ್ಕೆ ಬಂದು ಎಲ್ಲರೊಪ್ಪಿಗೆ ಪಡೆದು ಕಲ್ಯಾಣವನ್ನು ತೊರೆಯಲು ಮುಂದಾದರು. ಬಸವಣ್ಣನವರು ತಮ್ಮ ಹಿಂಬಾಲಕರೊಡನೆ ನಡೆದುಕೊಂಡೇ ಮುಂದಕ್ಕೆ ಮುಂದಕ್ಕೆ ಯಾವುದೋ ಯಾವುದೋ ಗ್ರಾಮಗಳು ತಮ್ಮೊಡನೆ ಬಂದವರನ್ನು ಹಿಂದಕ್ಕೆ ಕಳುಹಿಸುವ ಯೋಚನೆ. ಆದರೆ ಕಳುಹಿಸುವುದು ಎಂತೆಂಬ ಅರಿಯಲಾಗದ ಚಡಪಡಿಕೆ. ಎಲ್ಲರ ಮನದಲ್ಲೂ ಒಂದೇ ಭಾವ, ಎಲ್ಲಿ ನೀವೋ ಅಲ್ಲೇ ನಾವು. ಬಸವಣ್ಣನವರಿಗೆ ಇರದ ಸುಖ ನಮಗೆ ಏಕೆಂಬ ಯೋಚನೆ. ಬಸವಣ್ಣನವರು ಬಂದುದನ್ನು ಅರಿತ ಊರ ಗಾವುಂಡರು ಸ್ವಾಗತಿಸಿದರು, ದಾಸೋಹಕ್ಕೆ ಆಹ್ವಾನಿಸಿದರು. ಮನಸ್ಸು ಇಲ್ಲದಿದ್ದರೂ ಊರವರ ಒತ್ತಾಯಕ್ಕೆ ಮಣಿದು ಎಲ್ಲರೂ ಸೇರಿ ದಾಸೋಹಕ್ಕೆ, ಪಯಣ ಮುಂದಕ್ಕೆ. ಅಷ್ಟರಲ್ಲಿ ಶರಣನೋರುವ ಧಾವಿಸಿ ಬಂದ. ಕಲ್ಯಾಣದ ಕಡೆಯಿಂದ ಅಶ್ವಾರೋಹ ಪಡೆ ಧಾವಿಸಿ ಬರುತ್ತಿದೆ ಎಂದಂತೆ ಬಸವಣ್ಣ ವೀಕ್ಷಿಸಲು ಹೊರಟರು. ಪರಿಚಿತವಾದ ರಥ ಕಾಣಿಸಿತು. ಬಸವಣ್ಣನವರು ನಿಂತೇ ಇದ್ದರು. ಒಂದರ ಹಿಂದೆ ಒಂದು ರಥ. ಬಂದವರೆಲ್ಲರೂ ರಥದಿಂದ ಇಳಿದರು. ಒಬ್ಬೊಬ್ಬರಾಗಿ ಕಂಡು ಬಂದರು. ಬಿಜ್ಜಳರಸ ಬಸವಣ್ಣ ಎದುರು ಬದುರು ಅಪ್ಪಿಕೊಂಡರು. ಎಲ್ಲೆಲ್ಲೂ ಸಂತಸದ ಹೊನಲು. ಬಿಜ್ಜಳ ಕಲ್ಯಾಣಕ್ಕೆ ಹಿಂದಿರುಗಿ ಬರಬೇಕೆಂದು ಒತ್ತಾಯಿಸಿದ. ಬಸವಣ್ಣ ನಿಧಾನವಾಗಿ, ನಿಮ್ಮ ಒಲವಿಗೆ ಎದುರಾಗಿ ನಿಲ್ಲುವ ಮನವಿಲ್ಲ ಒಡೆಯ, ಸೋತೆ ನಾ ನಿಮಗೆ, ಬರುವೆ ನಿಮ್ಮೊಡನೆ. ದೊರೆ ಬಿಜ್ಜಳ ತನ್ನ ಆಸೆ ಪೂರೈಸಿತೆಂದು ನಗು ನಗುತ್ತ ಹಗುರಾದರು. ಬಸವ ಪರಿವಾರ ಕಲ್ಯಾಣಕ್ಕೆ ಹಿಂದಿರುಗಲು ಸಿದ್ಧವಾಗತೊಡಗಿ. ಹರಳಯ್ಯ ಬಸವಣ್ಣನನ್ನು ನೆನೆಯುತ್ತಾ ರಾಜ ಬೀದಿಯಲ್ಲಿ ಬರುತ್ತಿದ್ದ. ಮನದಲ್ಲಿ, ನನ್ನ ಪರಮಾರಾಧ್ಯ ಅಣ್ಣ ಬಸವಣ್ಣ, ನನ್ನ ಪ್ರಾಣದ ಪ್ರಾಣ ಬಸವಣ್ಣ, ನನ್ನ ಭಾವದ ಭಾವ ಬಸವಣ್ಣ, ನನ್ನ ದೇಹವೇ ಆಗಿ ದೇಹಿಸುವ ಬಸವಣ್ಣ, ನನ್ನ ಕಾಲಾಗಿ ನಡೆಸುವ ಬಸವಣ್ಣ, ನನ್ನ ನಾಲಗೆಯಲ್ಲಿ ನುಡಿಯಾಗಿ ಅರಳುವ ಬಸವಣ್ಣ, ನನ್ನ ಕಂಗಳ ಬೆಳಕಾಗಿ ಜಗವೆಲ್ಲ ಬೆಳಗುವ ಬಸವಣ್ಣ, ಕಂಡ ಎಲ್ಲವನ್ನು ಕರುಣಿಸಿ ಮೆರೆವವನು ಬಸವಣ್ಣ, ನಾನು ಎನ್ನುವ ಅಹಮಿಕೆಯ ತೊರೆಸಿ ಸಲಹುವವ ನನ್ನ ಬಸವಣ್ಣ, ಕಾಣಲಾಗದ ಬೆಳಗ ತೋರಿ ಕೇಳಲಾಗದ ಆಲಾಪವನ್ನು ಉಸುರಿ ಮೂಗು ಕನಸಿಸದ ಪರಿಮಳವ ತುಂಬಿ ಪೊರೆದವನು ನನ್ನ ಬಸವಣ್ಣ. ಬಲೂ

ಹಿಂದಿರುಗಿದವನು ಸತಿ ಕಲ್ಯಾಣಮ್ಮಳೊಡನೆ ಸಮಾಲೋಚಿಸಿದನು. ಕಲ್ಯಾಣಮ್ಮ ಹೊರೆಯನ್ನು ತನ್ನ ಹೆಗಲಿಗೇರಿಸಿಕೊಂಡಳು. ಏರಿರುವ ಹೊರೆಯನ್ನು ಇಳಿಸುವುದು ಎಂತೆಂಬ ಚಿಂತೆ ಕಂಗೆಡಿಸುತ್ತಿದ್ದಂತೆ ಕಲ್ಯಾಣಮ್ಮನಿಗೆ ಹೊಸ ಉಪಾಯವೊಂದು ಹೊಳೆಯಿತು. ದೃಢ ಮನದಲ್ಲಿ ಪತಿಯೊಡನೆ ಹೊಸತು ಪಾದರಕ್ಷೆಯೊಂದ ಅರ್ಪಿಸೋಣ ನಮ್ಮಣ್ಣನಿಗೆ. ನಮ್ಮ ಎದೆಯ ಒಲವ ಗುರು ಹಾಗೆ ತೊಡೆಯ ಚರ್ಮದ ಕೆಲಭಾಗ ಕತ್ತರಿಸಿ ಅಟ್ಟೆಯಲ್ಲಿಟ್ಟು ಹೊಲಿಯೋಣ ಪಾದುಕೆಗಳ ಅವರಿಗಾಗಿ. ಹರಳಯ್ಯ ಒಪ್ಪಿದರು. ನಾಲ್ಕಾರು ದಿನಗಳಲ್ಲಿ ಪಾದರಕ್ಷೆಯು ಸಿದ್ಧವಾಯಿತು. ಹರಳಯ್ಯ ಮಾಗಿದ ಮನದಲ್ಲಿ ಪಾದರಕ್ಷೆಗಳನ್ನು ಹೊತ್ತು ಮಹಾಮನೆಯತ್ತ ನಡೆದನು. ಮಹಾಮನೆಗೆ ಬಂದವನು ಬಸವಣ್ಣನನ್ನು ಕಂಡು ಕಂಕುಳಲ್ಲಿದ್ದ ಗಂಟನ್ನು ಹೊರತೆಗೆದು ಸುತ್ತಿದ್ದ ಬಟ್ಟೆಯ ಬಿಚ್ಚಿ ಬಸವಣ್ಣನಲ್ಲಿ ಮೆಟ್ಟಿ ಇದನ್ನು ಎಂದನು. ದಿಟ್ಟಿಸಿದಂತೆ ಬಸವಣ್ಣನಿಗೆ ಅಂದ ದಾವುಗೆಯ ಒಡಲಿಂದ ಮಿಂಚೊಂದು ಹೊರಬಂದು ಎದೆಯ ಬೆಳಗಿದಂತಾಯಿತು. ಬಗ್ಗಿ ಪಾದರಕ್ಷೆಯನ್ನು ಮುಟ್ಟಿದನು. ಕರಸ್ಥಲಕ್ಕೆ ಬಂದು ಚುಳುಕಾದ ತನ್ನಿಷ್ಟ ಲಿಂಗ ಇದು ಎನ್ನುವ ಭಕ್ತಿ ಭಾವದಲ್ಲಿ ತಲೆಯ ಮೇಲಿರಿಸಿಕೊಂಡನು. ಎಲ್ಲರೂ ಸ್ತಂಭಿತರು. ಹರಳಯ್ಯ, ಇದೇನು ಮಾಡಿದಿರಿ ತಂದೆ? ನಡುಗುತ್ತ ಕೈಚಾಚಿದನು. ಬಹಳ ಭಕ್ತಿಯಲ್ಲಿ ಹಿಂದಿರುಗಿಸಿದ ಬಸವಣ್ಣ, ಮತ್ತೆ ಹೊರಿಸದಿರಿ, ಇಂತಹ ಹೊರೆಯನ್ನು ನನ್ನ ಶಿರದಲ್ಲಿ ಹರಳಯ್ಯ ತಂದೆ ಹೊರಲಾಗದು ಎನಗಿದನು. ಇರಲಿ ನಿಮ್ಮಲ್ಲಿ ತಂದೆ ಎಂದಂತೆ ಹರಳಯ್ಯ, ನಿಮ್ಮ ಶಿರವನ್ನು ಸ್ಪರ್ಶಿಸಿ ಪವಿತ್ರವಾಗಿ ಹ ಈ ಆವುಗೆಗಳನ್ನು ಆರಾಧ್ಯ ದೈವ. ನುಡಿದು ಭಯಭಕ್ತಿಯಲ್ಲಿ ಮತ್ತೆ ಬಟ್ಟೆಯಲ್ಲಿ ಸುತ್ತಿ ಬಸವಣ್ಣನವರಿಗೆ ನಮಿಸಿ ಸರಸರನೆ ಮನೆಯ ಕಡೆ ನಡೆದನು. ಹರಳಯ್ಯನವರಿಂದ ಮಧುವರಸರು ಮಹಾಮನೆಯ ನಿತ್ಯ ಯಾತ್ರಿಕರಾದರು. ಇದು ಹೊಸ ಬಂಧುತ್ವಕ್ಕೆ ಮುನ್ನುಡಿ ಹಾಡಿತು. ಬಸವ ನಾಮಸ್ಮರಣೆ ಅನುದಿನವೂ ಧ್ವನಿಸುತ್ತಿದ್ದ ಪರಿ ಇಂತಿತ್ತು. ಅಸಾಮಾನ್ಯ ನಮ್ಮ ಬಸವಣ್ಣ, ಪರಿಶುದ್ಧ ಭಾವದವ, ಸುರಭಿಯಾಗಿಹ ನಿಲ್ಲಿ, ಇಟ್ಟರೆ ಸಗಣಿಯವ, ತಟ್ಟಿದರೆ ಬೆರಣಿ, ತಟ್ಟದೇ ಹಾಕಿದರೆ ಮೇಲುಗೊಬ್ಬರ, ಕಾಯಕವೆಲ್ಲವ ಬೆಳೆಸಿ ಪೋಷಿಸುವವ ಬಸವ, ಶಿವಶರಣರ ಹಣೆಯ ಶ್ರೀ ವಿಭೂತಿಯಾಗಿ ಮೆರೆವವನು ಬಸವ, ಸಿರಿಗಂಧ ತುಂಡ ಪಲ್ಲವಿಸುವ ನೆರೆಯಲ್ಲಿ ಹರಡುತ್ತಲಿ ಸಿರಿಘಮವ, ಭಕ್ತಿ ಸುಭಾಷೆ ನುಡಿಯ ನುಡಿವನು ಅನವರತ, ನುಡಿವನೆಲ್ಲವನು ತಾ ನಡೆದಂತೆ ನಡೆಯಿಂದ ಪೂರೈಸುವನವ, ನುಡಿಯನ್ನು ವಚನವದು ಬೆಲ್ಲದಂತೆ, ಮಾತೇ ಮುತ್ತಿನ ಹಾರ, ಬಸವ ನುಡಿ ಮಾಣಿಕ್ಯ ದೀಪ, ನುಡಿದಂತೆ ಬಸವ ಲಿಂಗ ಮೆಚ್ಚಿ ಅಹುದು ಅಹುದು ಎನ್ನುವುದು, ಮೆರೆದ ಕೂಡಲ ಸಂಗಮನೊಡನಾಡಿಯಾಗಿ ಮಾತುಬಲ್ಲವನು ಜಾಣರಲ್ಲಿ ಜಾಣ, ಲಿಂಗದ ನೆರೆ ನಂಬಿ ಜಂಗಮಕ್ಕೆ ತನು ಮನು ಧನವ ಸವೆಸುವಾತ, ಹಾಡುವನವ ತಾನುರಿದಂತೆ ಯಾರ ಹಂಗಿನವನಲ್ಲನವ, ಯಾರ ಸಂಗಿಗನಲ್ಲ, ನಮ್ಮ ಇಹದವನಲ್ಲ, ನಮ್ಮ ಪರದವನಲ್ಲ, ಪ್ರಸಾದ ವೇದ್ಯನವ, ತನ್ನಂಗದಲ್ಲಿ ಆಚಾರವ ತೋರಿದವನವ, ಆಚಾರವೇ ಲಿಂಗವೆನ್ನುತ್ತ ನಡೆದವನವ, ಪ್ರಾಣದಲ್ಲಿ ಪ್ರಾಣ ತಾನಾಗಿ ನೆಲೆಗೊಂಡವ ನನ್ನ ಬಸವಣ್ಣ, ಎಲ್ಲರದೆ ನಿಜ ಬೆಳಕಾಗಿ ಬೆಳಕು ತರುವನವ, ನಮ್ಮೆಲ್ಲರ ಬದುಕ ಬೆಳಗಿಸಲೆಂದು ಪರಶಿವನ ಕರುಣಾ ಶಿಶುವಾಗಿ ಹೊರೆಯುತ್ತಿಹನು ಜಗವನ್ನು ಸರ್ವ ಸಮಾನತ ಭಾವದಲ್ಲಿ. ಮೇಲು ಕೀಳಿಲ್ಲದ ಜಗದಾಸೆಯು ಅವನದ್ದು. ನಿತ್ಯ ಹಂಬಲಿಸುವವನು ಅದಕ್ಕಾಗಿ ಮನುಜರಲ್ಲಿಲ್ಲ ಭೇದವೆನುತ ತೋರಿ ತುಂಬು ಪ್ರೀತಿಯ ಎಲ್ಲರಲ್ಲಿ. ವಿನಯ ವಿನಮ್ರ ಸಾಗರನವ, ಭಯಗೆದ್ದ ಮಹಾಂತ ಶರಣ ಜೀವಾಳ, ನಡೆ ನುಡಿಯ ಮೇಳೈಸಿಕೊಂಡ ಸದ್ವಿನಯದ ಸಾಕಾರ ಮೂರ್ತಿ. ಕಿರಿಯರಿಲ್ಲ ನನಗಿಂತ, ಹಿರಿಯರಿಲ್ಲ ಶಿವಭಕ್ತರಿಗಿಂತ ಎಂದು ನುಡಿದು ನಡೆವವನು ನನ್ನಣ್ಣ. ಜಗದೆತ್ತರ ಬೆಳೆದು ವಿರಾಜಿಸುತ್ತ ಮೆರೆದಂತೆ ಒಂದಾಗಿ ಆಡಿ ಮನೆ ಮನೆಯ ಮಗನೂ ಆಗಿಹನವನು ಬಸವಣ್ಣನ ಮಾತೇ ಜ್ಯೋತಿರ್ಲಿಂಗ. ಸ್ವರ ಪರತತ್ವ, ಭಾಷೆ ದೈವತತ್ವ, ಬಸವ ನಾಡಿದಲ್ಲಿ ಕಂಡು ಬರುವುದು ಲಿಂಗ. ಪರಮಚಿತ್ ಪ್ರಕಾಶ ಲಿಂಗವನ್ನು ತೋರಿದ ಶರಣಾಗ್ರೇಸರ ಬಸವಣ್ಣ. ಬಸವ ತತ್ವವನ್ನರಿತು ಆಚರಿಸಿ ಬೆಳೆವವರು ಸನಿಹರಾಗುವರು ಅರಿವಿಗೆ. ಕೋಕಿಲೆಯ ಕುಕಿಲಾಗಿ, ಗಿಳಿಗಳ ಚಿಲಿಪಿಲಿ ಎನಿಸಿ, ಕಿಸಲಯದ ಕೆಂಪಾಗಿ,
ಹಸಿರ ಬಣ್ಣವನ್ನುಟ್ಟು ಕರೆದು ಎಲ್ಲರನ್ನು ತೋರಿಸಲು ಬಸವ

ಮತ್ತಿಗೆ ಕರಗಿ ಹೋದರೂ ಎಲ್ಲ ಒಲವು ಗಮನಿಸುತ್ತಿರುವಂತೆ ಮಧುವರಸ ಸತಿ ಸುತೆಯೊಡನೆ ಶರಣದೀಕ್ಷೆ ಪಡೆದರು. ಇದು ಹಾರುವವರ ಹೊಸ ಹೊಟ್ಟೆಯುರಿಗೆ ಕಾರಣವಾಗಿ ಬೊಬ್ಬೆ ಧನಿಸಿತು. ಬಸವಣ್ಣನವರ ಹಿರಿಮೆಯನ್ನು ಸಾರುವ ಶರಣಗೋಷ್ಠಿ ನಡೆಯಿತು. ಶರಣರ ನುಡಿಸೊಬಗು ಪಲ್ಲವಿಸಿದ್ದು ಇಂತು. ಕರ್ತನ ಕರುಣೆಯಲ್ಲಿ ಜನಿಸಿ ಮಹಾ ಬೆಳಗಿನಲ್ಲಿ ನಡೆದು ಮರ್ತ್ಯ ಲೋಕವ ಪಾವನಿಸ ಬಂದವನು ಬಸವಣ್ಣ. ಅಜ್ಞಾನವ ತೊಡೆದು ಸುಜ್ಞಾನವನ್ನರುಹಿ ಸಕಲ ಜೀವರಾಶಿಗಳಲ್ಲಿ ದೇವನ ಅಂಶವನ್ನು ಕಂಡು ದಯೆಯೇ ಧರ್ಮದ ಮೂಲ ಎಂದವನು ಬಸವಣ್ಣ. ದಾಸೋಹದ ಮಹತ್ವವ ತಿಳಿಸಿ ದೇವಧಾಮವಾಗಿಸಿ ಬೆಳೆದವನು ಬಸವಣ್ಣ. ಬೆಳಗಿನೊಳಗಿನ ಬೆಳಗು ಮಹಾಬೆಳಗು ತಾನಾಗಿ ಇಷ್ಟಲಿಂಗದಲ್ಲಿ ಪರಮಾಶ್ರಯ ಕಂಡು ಜಗದ ತಾಮಸ ತೊಳೆದು ಜಗದ ಬೆಳಗ ಉದಿಸಿದ ಅಜರಾಮರ ಮೂರ್ತಿ ನಮ್ಮ ಬಸವಣ್ಣ. ಯುಗದಿ ಸಮರಸವನೆರೆದು ತನು ಮನದ ಹೊಳೆಸಲು ಅರಳಿದ ಆರತಿ ನಮ್ಮ ಬಸವಣ್ಣ ಭವಭೂತಿ. ಜಾತಿ ಮತ ಮಾತುಗಳ ತಿಮಿರದಲ್ಲಿ ಜಡ್ಡುಗಟ್ಟಿರುವ ಮನುಕುಲಕ್ಕೆ ಜರಡಿ ಹಿಡಿದ ಧರ್ಮದಧಿಪತಿ ನಮ್ಮ ಬಸವಣ್ಣ. ವಿಶ್ವಕ್ಕೆ ಬೆಳಕಾದ ವಿಶ್ವಗುರು ನಮ್ಮ ಬಸವಣ್ಣ. ಅಹಂಕಾರ ಮಮಕಾರ ಗೆದ್ದ ಸ್ಥಿತಪ್ರಜ್ಞ ನಮ್ಮೊಲವ ಬಸವಣ್ಣ. ಕಾಯಕದೆ ಕೈಲಾಸ ಕಂಡ ದಾರ್ಶನಿಕ ನಮ್ಮ ಬಸವಣ್ಣ. ನಡೆ ಮೊದಲು ನುಡಿ ಬಳಿಕ ಎನ್ನುತ್ತ ಬದುಕಿ ಬಾಳುತಿಹ ಆದರ್ಶವಾದಿ ಬಸವಣ್ಣ. ಸ್ಥಾವರಕ್ಕೆ ಅಳಿವುಂಟು ಜಂಗಮಕ್ಕೆ ಅಳಿವಿಲ್ಲ ಎನ್ನುವ ನಿಜ ವಾಸ್ತವವಾದಿ ಬಸವಣ್ಣ. ಆಶಿಸದೆ ಪರಧನ ಪರಸತಿಗೆ ಪ್ರಸಾದವನ್ನು ಬಿತ್ತಿ ಪ್ರಸಾದವನ್ನೇ ಬೆಳೆದವ ನಮ್ಮ ಬಸವಣ್ಣ. ಸಮತಾವಾದವನ್ನೆತ್ತಿ ಹಿಡಿದು ಕ್ರಾಂತಿಯೋಗಿ ಎನಿಸಿದವನು ನಮ್ಮ ಬಸವಣ್ಣ. ಮುಕ್ತಿ ಮಾರ್ಗವ ತೋರಿ ಮಹಾಪುರುಷ ಎನಿಸಿದವನು ಬಸವಣ್ಣ. ನಡೆಗಲಿಸಿದವ ನುಡಿಕಲಿಸಿದವ ಮಾನವತೆಯಲ್ಲಿ ದಿವ್ಯ ಚೈತನ್ಯ ತುಂಬಿದವ ನೆತ್ತಿ ಹಸಿದವರ ಚಿತ್ತ ತುಂಬಿಸಿ ಓಗರವಾಗಿ ತಣಿಸಿದವ. ತನುವ ತೋಟದಲ್ಲಿ ಮಧುವ ತುಂಬಿ ಮನದ ಮಂದಿರದಲ್ಲಿ ಹೊಸ ಹೂವ ಅರಳಿಸಿದವ. ವಚನಾಮೃತ ಉಣಿಸಿ ಎಲ್ಲರ ಬೆಳೆಸಿದವ ಬಸವಣ್ಣ. ನಿತ್ಯ ಸತ್ಯದ ಸವಿಯನ್ನು ಅರುಹಿದವ ಬಸವಣ್ಣ. ಜಾತಿ ಭೇದವ ನಳಿಸಿ ಸಕಲಾತ್ಮರಿಗೆ ಲೇಸ ಬಯಸಿ ಸ್ತ್ರೀ ಸಮಾನತೆ ಸಾರಿ ವಿಶ್ವ ವಂದ್ಯನಾದವನು ಬಸವಣ್ಣ. ಸತ್ಯ ಮಾರ್ಗವ ತೋರಿ ನಿತ್ಯ ವಿನೂತನವಾಗಿ ತಮವನ್ನು ಕಳೆದ ಬಸವ ಸ್ಮರಣೆಯಲ್ಲಿ ಎಲ್ಲರೂ ಮುಳುಗಿದರು. ನಿತ್ಯಾನಂದದ ಪರಿಪೂರ್ಣ ಕಳೆಯು ದಿವ್ಯ ಚೈತನ್ಯ ಕಳೆಯಾಗಿ ಎಲ್ಲರ ಎದೆಯನ್ನು ಬೆಳಗಿತು. ಎಲ್ಲೆಡೆಯ ನಿನಾದ ಬಸವ ಬಸವ ಬಸವಣ್ಣ ಬಸವಣ್ಣ ಬಸವಣ್ಣ. ಒಮ್ಮೆ ಅನುಭಾವ ಗೋಷ್ಠಿಯಲ್ಲಿ ಎಲ್ಲರೂ ಸೇರಿದ್ದರು ಬಸವಾರಾಧನೆ. ಒಬ್ಬೊಬ್ಬರು ತಾವು ಕಂಡು ಅನುಭವಿಸಿದ ಬಸವಣ್ಣನವರ ದಿವ್ಯ ವ್ಯಕ್ತಿತ್ವವನ್ನು ಅರುಹಲಾರಂಭಿಸಿದರು. ಬಸವನೆಂಬ ಮೂರಕ್ಷರದ ಮಂತ್ರವ ನುಡಿಯುತ್ತಿರೆ ನಾಲಗೆಯ ಪಾಪವೆಲ್ಲವೂ ತೊಲಗಿ ಅಪ್ಪುವುದು ಪಾವನತೆ. ಅದ್ಭುತಗೆ ಅದ್ಭುತನು ನಮ್ಮ ಬಸವಣ್ಣ. ಬೆಳಗಿಹನು ತೇಜೋಮಯ ಬೆಳಕಿನಲ್ಲಿ ಭುವನ ಬ್ರಹ್ಮಾಂಡಗಳ ಮೀರಿ ಬೆಳೆದಿಹನು. ಭೂಮಂಡಲವ ಭೇದಿಸುತ್ತ ಮುನ್ನುಗ್ಗಿ ನಡೆದಿಹನು ಜಗದ ಮಹಾಜ್ಯೋತಿ ನಮ್ಮ ಬಸವಣ್ಣ. ಕಲ್ಯಾಣ ಶರಣರೆಲ್ಲರ ಸ್ವಯಂ ಜ್ಯೋತಿ ಬಸವಣ್ಣ. ವಿಶ್ವದನುಭಾವಿಗಳು ಸೇರಿ ಬೆಳಗಿದ ಪರಂಜ್ಯೋತಿ ಬಸವಣ್ಣ. ಪ್ರಜ್ವಲಿಸಿ ಥಳಥಳನೆ ಬೆಳಗಿ ಬೆಳಗಿರುವ ಅಖಂಡ ಲಿಂಗಮೂರ್ತಿ ನಮ್ಮ ಬಸವಣ್ಣ. ಜಗದ ಅದ್ಭುತನು ನಮ್ಮ ಬಸವಣ್ಣ. ಒಳ ಹೊರಗೆ ಬೆಳಗಿರುವ ಅರುಣ ಪ್ರಭೆಯವನು. ಕತ್ತಲೆ ವಾರಾಶಿ ಸರಿಸಿ ಮೇಲ್ಬರುವ ದಿವ್ಯ ಮಾರ್ತಾಂಡ. ವಿಶ್ವಾಂಧಕಾರಕ್ಕೆ ಬಸವನೇ ಬೆಳಕು. ಮೊದಲು ಕಡೆಯಿರದ ಮಹಾಬೆಳಕ ಸಾಗರನು. ಕಲ್ಲಿನಲ್ಲಿ ಬೆಂಕಿ, ಎಳ್ಳಿನಲ್ಲಿ ಎಣ್ಣೆ, ಹೂವಿನಲ್ಲಿ ಗಂಧ, ಕಾಷ್ಟದಲ್ಲಿ ಅಗ್ನಿ, ಶ್ವಾಸದಲ್ಲಿ ಶಿವ, ಗಾಳಿಯಲ್ಲಿ ವೇಗವಾಗಿರುವ ದಿವ್ಯತೆಯ ಪ್ರತಿರೂಪ ನಮ್ಮೊಲವ ಬಸವಣ್ಣ.

ಎಲ್ಲರಿಗೂ ಸಮಬಾಳು ಎಂಬು ದಿವನ ಉಸಿರು, ಎಲ್ಲರಿಗೂ ಸಮಪಾಲು ಎಂಬುದು ಎದೆ ಹಸಿರು. ಹಸಿರು ಉಸಿರಲಿ ತುಂಬಿ ಹೊನಲಾಗಿ ಹರಿವನು ಎಲ್ಲೆಡೆಯಲ್ಲಿ. ಕೋಟಿ ಜಪ ಉಗ್ರ ತಪಕ್ಕೆಲ್ಲ ಬೆಲೆಯವನಲ್ಲಿ ನಾನೆನ್ನುವ ಅಹಮಿಕೆ ಮುರಿದು ಹೋದಾವು. ತಂತಮ್ಮ ದಾರಿಯನುಸರಿಸಿ ನಾನು ಗತ್ತಲೆಯ ಬೀಗವನ್ನು ತೆರೆದು ಅರಿವು ಕಂಗಳ ತುಂಬಿ ಮೆರೆಸುವನವನು ಎಲ್ಲರನ್ನು. ಅವನ ಮಾತು ಮಾತಲ್ಲ ಬೆಳಕಿನನುಭಾವ, ಬೆಳಗು ನುಡಿಯುವುದು ಎದೆ ತೆರೆದ ಸಂತಸದಿ, ಬೆಳಗಿದೆದೆ ಮಾತು ಕೆಡಿಸುವುದು ಕತ್ತಲೆಯ ಆನಂದ ವಾರಾಶಿ ಉಕ್ಕಿ ಬರುವುದು ಮೇರೆದಪ್ಪಿ. ಬಸವ ಮಾತೇ ವಚನ, ಬಸವ ನುಡಿಯೇ ವಚನ, ಬಸವ ನಗೆಯಲ್ಲಿ ಸ್ನೇಹ ಸಮ್ಮಿಲನ. ದುರ್ಲಭಕ್ಕೆ ದುರ್ಲಭನು ನಮ್ಮೊಲವ ಬಸವಣ್ಣ, ಕೋಟಿ ಮಾನವ ಕುಲದಿ ಕೋಟಿ ತೇಜಕ್ಕೆ ಒಡೆಯ. ಅನುರಾಗ ಅನುಕಂಪ ತುಂಬುತ್ತಲಿ ಮನದಿ ಹರಿಸುವ ನವನು ಪರಹಿತಕ್ಕೆ ಆನಂದ ಭಾಷ್ವ. ಬಸವಣ್ಣನ ಧೀಮಂತ ವ್ಯಕ್ತಿತ್ವ ಮಾತುಗಳ ಮೂಲಕ ಬಿತ್ತರಗೊಳ್ಳುತ್ತಿರುವಂತೆ ಎಲ್ಲರ ಚಿತ್ತ ಪಟಲದಲ್ಲಿ ಮೂಡಿ ಅದು ಮೆರೆಯುತ್ತಿತ್ತು, ಅನಂತರ ಮೌನವಾಗಿಸುತ್ತಿತ್ತು. ಎದೆಬಡಿತ ಮಿಡಿದು ಮತ್ತೆ ರಾಗಿಸಿತು, ನಮ್ಮವನು ಬಸವಣ್ಣ, ನಮ್ಮವನು ಬಸವಣ್ಣ, ನಮ್ಮಣ್ಣನವನು. ಎಲ್ಲರ ಸವಿನುಡಿಗಳನ್ನು ಆಲಿಸಿ ಬೆಳಕ ಚೆಲ್ಲಿದ್ದ ಭಾಸ್ಕರ ಅತಿ ಮಧುರತೆಯಲ್ಲಿ ಇಂತೆಂದ, ಬಸವಣ್ಣ ಬ್ರಹ್ಮಾಕಾಶ ರೂಪದಲ್ಲಿ ಬೆಳೆದಿದ್ದಾನೆ, ಬೆಳಗಾಗಿ ಬೆಳಗಿನಾಚೆ ಕಂಡಿದ್ದಾನೆ, ಬಯಲಾಗಿ ಬಯಲಿನಾಚೆ ನಿಂತಿದ್ದಾನೆ, ಚೈತನ್ಯ ಸಿರಿಕಳೆಯು ಚೇತನಿಸಿ ಎದ್ದಂತೆ ಹೊಳೆದಿದ್ದಾನೆ. ಬಸವಣ್ಣನೇ ಪರಂಜ್ಯೋತಿ, ಬಸವಣ್ಣನೇ ಪರಿಪೂರ್ಣ ಬ್ರಹ್ಮ, ಬಸವಣ್ಣನೇ ಚಿದಾನಂದ, ಬಸವಣ್ಣನೇ ನಿತ್ಯ ಸತ್ಯ ಹಾಗನ. ಈ ಜಗದಲ್ಲಿ ನಮ್ಮೆಲ್ಲರ ಒಲವ ಬಸವಣ್ಣನಂಥವರು ನಿಶ್ಚಿತವಾಗಿ ಬೇರಾರೂ ಇಲ್ಲ. ಬಸವಣ್ಣನಿಗೆ ಬಸವನೊಬ್ಬನೇ ಏಕಮೇವಾದ್ವಿತೀಯ ಸರಿಸಾಟಿ. ಸೂರ್ಯ ಉದಯಿಸಿದ್ದನು, ಜಗತ್ತಿಗೆ ಬೆಳಕ ಹರಡಿದ್ದನು, ಜಗದ ಜನರೆಲ್ಲರೂ ಬಸವ ನಾಮಾಮೃತದ ಸವಿಯನ್ನು ಉಣ್ಣುತ್ತಾ ಹಾಡತೊಡಗಿದರು. ಮರಿದುಂಬಿ ಶುಕ ಪಿಕ ಕುಕಿಲ ಹಂಸಾದಿಗಳು ನಿನದಿಸಿದವು. ಎಲ್ಲೆಡೆಯೂ ಬಸವ ಬಸವ ಬಸವ ಬಸವ ನಾಮಸ್ಮರಣೆ. ಬಸವಾನುಯಾಯಿ ಶರಣರು ಜಗಕ್ಕೆ ಬೆಳಕಾಗತೊಡಗಿದ್ದರು. ಜನಪದರು ಬಸವನಾಮ ಸ್ಮರಣೆಯಲ್ಲಿ ದನಿಗೂಡಿಸಿ ಶಿವಭಕ್ತಿ ಮಹಿಮೆ ಸಾದರಪಡಿಸುತ್ತಿದ್ದರು. ಶರಣತ್ವ ಕಾಯಕ ದಾಸೋಹಗಳನ್ನು ಎಡೆಬಿಡದೆ ನೆನೆಯುತ್ತಿದ್ದರು. ಹೊರಬರುತ್ತಿದ್ದ ಹಾಡುಗಳು ಇಂತಿದ್ದವು: ಕಾಯಕವೇ ಶಿವಭಕ್ತಿ, ಕಾಯಕವೇ ಶಿವಪೂಜೆ, ಕಾಯಕವೇ ಕಾಯುವ ಕೈಲಾಸ, ನಿನ್ನ ಸಗ್ಗಕ್ಕೆ ಹೆಚ್ಚು ನನ್ನ ಕಾಯಕ ಶಿವನೇ, ನನ್ನಿಯಲ್ಲಿ ಸೇವೆ ಶರಣರಿಗೆ ಸಲ್ಲಿಸರು ಹೊನ್ನ ಬೆಳೆ ನಿಜವೂ ನಮ್ಮಿ ಜಗದೊಳಗೆ. ಮಾತಿನೊಳು ದಾಸೋಹ, ನೀತಿಯೊಳು ದಾಸೋಹ, ಭೂತದಯ ನಿತ್ಯ ದಾಸೋಹ, ಬೊಮ್ಮಯ್ಯ ಮೂ ತೆರದಿ ಮಾಡಿ ಜಂಗಮಕ್ಕೆ. ತನ್ನ ಪಾಲಿನ ಬೆಳಸ ನನ್ನಿಯಲ್ಲಿ ದಾಸೋಹ, ಇನ್ನು ಜಗದೊಳಗೆ ಯಾರುಂಟು ಬೊಮ್ಮಯ್ಯ, ನಿನ್ನ ಶಿವಭಕ್ತಿ ಶಿವಗಂಗೆ. ಬಸವ ದಾರಿಯೇ ಹರಧರ್ಮ, ಬಸವ ದಾರಿಯೇ ಲಿಂಗಧರ್ಮ, ಬಸವ ದಾರಿಯೇ ಶಿವಧರ್ಮ, ಬಸವ ದಾರಿ ಹೊಸ ಧರ್ಮ ಜಗದಲ್ಲಿ. ಬಸವ ಬೋಧೆಯು ಬೆಳೆದು ವಸುದೆಯೊಳು ಹೊಬ್ಬುತ್ತಲಿ ಹಸುಗೂಸು ಕೇಳಿ ಕಿವಿಗೊಡಲು ಇವ ನಮ್ಮವ ಎನ್ನುವ ಒಲವು. ಶಿವಪಥವ ಮುಂದೆ ನಿಲ್ಲಲಾರದು ಏನು, ಬ್ರಹ್ಮ ದಿರವಿಗೆ ತನ್ನ ನಿಜ ದರಿವ ಬೆಳಗ್ಗೆ ನಡೆದಲ್ಲಿ ಮುಂದೆ ಬಸವ ಬೆಳಕೇ ತೋರುವುದು ನಿಜದಾರಿ. ಬಸವಣ್ಣನನ್ನು ನೆನೆಯುತ್ತ ಶರಣರನ್ನು ನೆನೆಯುತ್ತ ಎಲ್ಲರೂ ಅವರವರ ಕಾಯಕದಲ್ಲಿ ನಿರತರಾಗಿ

ಇರುತ್ತಿದ್ದರು. ತಮಗೊಪ್ಪುವ ಅಂದದಲ್ಲಿ ಜನಪದ ಸಂಸ್ಕೃತಿ ಸಂಸ್ಕಾರದ ಶರಣರೆಲ್ಲರನ್ನೂ ಬಸವಪಥ ಇವರು ನಮ್ಮವರು ಎಂದು ಸಾಬೀತುಪಡಿಸಿತು. ಜನಪದರು ಬಸವ ನಂಬಿಕೆಯ ಕಂಡುಂಡು ಪದ್ಯವನ್ನು ಹೊಸೆಯುತ್ತಿದ್ದರು. ಅದು ಪಲ್ಲವಿಸಿ ಗಾಳಿಯಲ್ಲಿ ತೇಲಿ ಜಿಹ್ವೆಯಲ್ಲಿ ನೆಲೆಯಾಯಿತು. ಜನಪದರ ಮತಿಯಲ್ಲಿ ಹೊಸ ರಾಗರಂಗನ್ನು ತುಂಬಿತು. ಜನಪದರು ಶಿವಶರಣ ಚರಿತೆಯನ್ನು ಮನದುಂಬಿ ಹಾಡಿರಲು, ಹಾಡುಗಳ ತುಂಬೆಲ್ಲ ಭಕ್ತಿ ಗಂಧವು ಸೂಸಿರಲು, ವಾತ್ಸಲ್ಯ ಕರುಣೆ ಮುಗ್ಧತೆಯು ಸಂಚಾರಿ ಭಾವದಲ್ಲಿ ಭಕ್ತಿ ಭಾವವ ಉದ್ದೀಪಿಸಲು, ಕವಿಯೊಬ್ಬ ಜನಪದರ ಮುಗ್ಧ ಭಕ್ತಿಯಲ್ಲಿರಿಸಿ ತುಂಬು ಪ್ರೀತಿ ಗೌರವವ ರಚಿಸಿದನು ಹಾಡೊಂದನ್ನು. ಮುಗ್ಧ ಶರಣರ ಹಾಡು ಸಿದ್ಧಿ ಮಂತ್ರವು ನೋಡು, ಸಿದ್ಧಾಗು ಹಾಡ ಹಾಡುವುದಕ್ಕೆ ಎಳೆಜೀವಿ ಶುದ್ಧಾಗಿ ಹೊಂದು ಶಿವಪದವ. ಬಸವ ದಾರಿಯನ್ನು ಕಂಡು ತಮ್ಮ ಹೆಜ್ಜೆಯನ್ನಿರಿಸಿ ಶಿವಶರಣೆ ಶರಣರು ನಡೆಯುತ್ತಿದ್ದರು. ಅವರ ಮನದಲ್ಲಿ ನಾವೆಲ್ಲರೂ ಒಂದು ಎಂಬ ಭಾವ ಮೊಳೆಯುತ್ತಿತ್ತು. ಕಾಯಕದ ಅನುಭವವನ್ನು ಅನುಭಾವಗೊಳಿಸಿ ಬದುಕ ಕ್ರಿಯೆಗಳನ್ನು ಬಸವನಿಗರ್ಪಿಸಿ ಮೆರೆಯುತ್ತಿದ್ದರು, ಮೊರೆಯಿಡುತ್ತಿದ್ದರು. ಎಲ್ಲರದೆಯ ದನಿಯೂ ಬಸವಣ್ಣನನ್ನು ನೆನೆದು ದೃಢವಾಗು ಚಲು ಮನವೇ. ನಡೆದಂತೆ ಮುಂದೆ ಝೇಂಕಾರ ಜಗದಲ್ಲಿ ಒಳಿತುಗಳು ತುಂಬಿರಲು ಬಸವ ನಾಮಾಮೃತವೇ ಪ್ರಣವವೆಂದಾಗಿ ತುಂಬುವುದು ಪ್ರಾಣಾನಿಲವ ನಿನ್ನೆದೆಯಲಿ. ಎಲ್ಲರರಿತಿರುವ ಪ್ರಜ್ಞೆ ಇದು, ಎಲ್ಲರರಿತು ಬಾಳಬೇಕಾದ ರೀತಿ ಇದು. ಜಗ ನೆಮ್ಮದಿಯ ತುಂಬಿ ಮೆರೆಸುವುದವನ ನಾಮಾಮೃತದ ಸವಿಜೇನ. ಎಲ್ಲರದೆ ದನಿಯು ಬಸವಣ್ಣನಿರುವಲ್ಲಿ ನಮಗೆ ಎಂದೆಂದೂ ಹೊಚ್ಚ ಹೊಸ ಬದುಕು, ಯಾವುದಕ್ಕೂ ಕೊರಗುವಿಕೆ ಇಲ್ಲ. ತಿರೆ ತಾಯಿ ನಮ್ಮನ್ನು ಸದಾ ಸಲಹುತ್ತಿರುತ್ತಾಳೆ. ದುರಿತ ಒಳಿದು ಗೆಲುವಿನ ಆಸೆ ಎಲ್ಲೆಡೆ ಹೊಳೆಯುತ್ತಿರುತ್ತದೆ. ಇಲ್ಲಿನ ನಿಜ ಶರಣ ಶರಣೆಯರೆಲ್ಲರೂ ಬಂದು ನಮ್ಮನ್ನು ನೇವರಿಸಿ ಸಲಹುತ್ತಾರೆ ಎಂಬ ಅನುಭೂತಿ ಎಲ್ಲರಲ್ಲೂ ಮನೆ ಮಾಡಿತ್ತು. ನೋವನ್ನೆಲ್ಲ ಮರೆತು ಬಸವ ನೆನಪೇ ತುಂಬುವುದು ಎದೆಯ ಐಸಿರಿಯನು ಎಂಬ ತುಂಬ ಸಂತೃಪ್ತ ಭಾವ ಅನುರಣಿಸುತ್ತಿತ್ತು. ಬಸವನ ಹಿರಿಮೆಯ ಅರಹುವ ಚಂದದ ಮಾತೆ ಜಗದ ಮಣಿಯನ್ನು ಜಗವು ಅರಿವಂತೆ ಮಾಡಿ ಪರಿಚಯಿಸಿದ ಗುರು ನೀನು ಬಸವಣ್ಣ. ಬಸವನ ಹಿರಿಮೆಯನ್ನು ಅರಹುವ ಚಂದದ ಮಾತೆ ಜಗದ ಮತಿಯನ್ನು ಜಗವು ಅರಿವಂತೆ ಮಾಡಿ ಪರಿಚಯಿಸಿದ ಗುರು ನೀನು ಬಸವಣ್ಣ. ಬಸವಣ್ಣನೊಮ್ಮೆ ಶರಣ ಬಂಧುಗಳೊಡನೆ ಮಾತನಾಡುತ್ತಾ, ಸ್ವಾರ್ಥ ಬದುಕ ನಯ ವಂಚಕತನ ಸುತ್ತಲ ಜಗದಲ್ಲಿ ತುಂಬಿಕೊಂಡಿದ್ದರೆ ನಾವು ತಿರುಗುವುದೆಲ್ಲಿ, ನಾವು ಹೋಗುವುದೆಲ್ಲಿ ಎಂಬುದೇ ಅರಿವಾಗದು. ನೆನೆಯುತ್ತಿರುವೆ ಕೂಡಲ ಸಂಗಮ ದೇವರನ್ನು ಆಹೋರಾತ್ರಿ, ನಿಮ್ಮ ಶರಣರ ಸೇವೆಯಲ್ಲಿರಿತು ಎಂಬ ಬೇಡಿಕೆಯೊಡನೆ ಈ ಜಗದಲ್ಲಿ ಭಕ್ತ ಎಂಬುವವರಾರೂ ಇಲ್ಲ. ಇರುವವರು ಭಕ್ತಿ ಎಂಬಾಟದಲ್ಲಿ ನಿರತರಾಗಿ ತಮ್ಮಿರವ ಮರೆತವರು. ತಮ್ಮ ಹೊಟ್ಟೆ ತುಂಬಿಸಲು ಮಾತ್ರ ಅವರ ಡೊಂಬರಾಟ. ಮಾಡುವ ಭಕ್ತನ ಕಾಯ ಬಾಳೆಯ ಕಂಬದಂತಿರಬೇಕು. ಮೆಲ್ಲ ಮೆಲ್ಲನೆ ಹೊರ ಎತ್ತಿ ನೋಡಿದರೆ ಒಳಗೆ ಕೆಚ್ಚಿಲ್ಲದೆ ಇರಬೇಕು. ಮೇಲಾದ ಫಲವ ನಮ್ಮವರು ಬೀಜ ಸಹಿತ ನುಂಗಿದರೂ ಎನಗಿನ್ನಾವ ಭಯವಿಲ್ಲ ಕೂಡಲ ಸಂಗಮ ದೇವ. ನಾವೀಗ ಬಾಳು ಬದುಕಿಗೆ ದುಡಿದು ದುಡಿಯುತ್ತಿರುವವರನ್ನು ಕಾಣುತ್ತಿಲ್ಲ. ಎಲ್ಲರೂ ಸಂಸಾರ ನಾಟಕದ ಒಂದು ಪಾತ್ರವಾಗಿ ಮೆರೆಯುವುದು ಮಾತ್ರ. ಬೆಳೆದಂತೆ ನಾನು ಭೂತ ಬ್ರಹ್ಮಾಕಾರದಲ್ಲಿ ಬಣ್ಣ ಬಣ್ಣದ ಆಟವನ್ನು ಆಡಿ ಆಳಲೆಲ್ಲರನ್ನೂ ಹೊರಟಿದ್ದಾರೆ. ತಪ್ಪು ನಡೆಯದು ಎಂದಷ್ಟು ನಾಲಗೆಯ ಕತ್ತರಿಸುವ ರಕ್ಕಸರ ವಂಶ ಬೆಳೆಯುತ್ತದೆ. ಬಸವಣ್ಣನವರ ಮಾತನ್ನು ಮುಗಿಸುತ್ತಲಿ ಧರಿಸಿ ಮೌನವನು ತನ್ನೆದೆಯ ದೈವವನ್ನು ನೆನೆಯುತ್ತಿರುವಂತೆ ಅಂಧ ಸಾಗರದ ಘನರಭಸ ಪ್ರವಾಹದಲ್ಲಿ ಮುಳುಗುತ್ತಾ ತೇರುತ್ತಾ ಮತಿಗೆಟ್ಟು ಗತಿಗೆಟ್ಟು ಹರಿಯುವ ಅಹಮ್ಮಿನ ಮನುಕುಲ ಮನದೆದುರು ಬಂದಂತೆ ತನ್ನ ಅರಿವಿಗೆ ಬರದಂತೆ ಆವಾವ ಭಾವದಲ್ಲಿ ಮಾಡಿ ಕೂಡಿಹೇ ಎಂಬವರ ಬಾಗಿಲ ತೋರಯ್ಯ, ತನುವ ಒಪ್ಪಿಸಿದವರ
ಮನವನೊಪ್ಪಿಸಿದವರ

ನೊಪ್ಪಿಸಿದವರ ಬಾಗಿಲ ತೋರಯ್ಯ, ಇವೆಲ್ಲವನ್ನು ಒಪ್ಪಿಸಿ ಜಂಗಮವೆನ್ನುವರ ಎನ್ನವರೆಂಬವರ ಕೆರಹ ಹೊತ್ತಿರಿಸಿರೆನ್ನ ಕೂಡಲ ಸಂಗಮ ದೇವ ಎಂದು ನುಡಿದದ್ದು ಎಲ್ಲರ ಎದೆ ತಟ್ಟಿತು. ಮತ್ತೆ ಬಸವಣ್ಣನವರು, ನಾನು ಕಲ್ಯಾಣದಲ್ಲಿ ಬೆಳಕು ಬೆಳೆದ ಬೆಳಕ ಬೀಜವನ್ನು ಕಂಡಿರುವೆ. ಶರಣತ್ವ ಎಂಬುದು ದಿವ್ಯ ಮಹಾಘನ ಜ್ಞಾನ, ತಾನೇ ತಾನಾದ ಮಹಾನಂದ ಬೀಜ. ಕಾಯಕ ದಾಸೋಹದಿಂದ ದೇಶ ದೇಶದ ಜಾತಿ ಜಾತಿಯನ್ನು ಕಳೆಯಲು ಮುಂದಾಗಿರುವ ಶರಣರೆಲ್ಲರೂ ಬಾಡಿದ ಎಳೆ ಸಸಿಯು ನಳನಳಿಸುವಂತೆ ಮಾಡಿದ ಶರಣಚೇತನರು. ಇದಕ್ಕೆ ಮಾರ್ಗದರ್ಶಕರಾಗಿರುವ ಗುರುಗಳು ನಿತ್ಯ ಸ್ಮರಣೀಯರು. ಕಿವಿಯ ಸೂತಕ ಹೋಯಿತ್ತು ಸದ್ಗುರುವಿನ ವಚನದಿಂದ, ಕಂಗಳ ಸೂತಕ ಹೋಯಿತ್ತು ಸದ್ಭಕ್ತರ ಕಂಡೆನಾಗಿ, ಕಾಯಕ ಸೂತಕ ಹೋಯಿತ್ತು ನಿಮ್ಮ ಚರಣವ ಮುಟ್ಟಿದನಾಗಿ, ಬಾಯ ಸೂತಕ ಹೋಯಿತ್ತು ನಿಮ್ಮ ಒಕ್ಕುದ ಕೊಂಡೆನಾಗಿ, ನಾನಾ ಸೂತಕ ಹೋಯಿತ್ತು ನಿಮ್ಮ ಶರಣರ ಅನುಭಾವಿಯಾಗಿ, ಕೂಡಲ ಸಂಗಮ ದೇವ ಕೇಳಯ್ಯ, ಎನ್ ಮನದ ಸೂತಕ ಹೋಯಿತ್ತು ನೀವಲ್ಲದೆ ಇಲ್ಲೆಂದರಿದೆನಾಗಿ. ಬಸವನದಿಯ ನುಡಿಗಳನ್ನು ಆಲಿಸಿ ಎಲ್ಲರೆದೆಯೂ ರಿಂಗಡಿಸಿತು. ನಿಜ ಕಲೆಯ ಬೆಳಗ ಚೈತನ್ಯ ತುಂಬಿ, ನಿಜ ದರಿವ ಬೆಳೆಸಿ ನಿತ್ಯ ಸತ್ಯಾನಂದ, ನಿತ್ಯ ವಿಶ್ವಾನಂದ ಪರಿಪೂರ್ಣ ಅರಿವಿಗೆ ಒಯ್ಯಲಿದೆ ಬಸವಣ್ಣನವರಾಡಿರುವ ಆಡುವ ನುಡಿಗಳೆಲ್ಲವೂ. ನಮಗಾಗ ಇರುಳು ಬೆಳಗಾದ ಅನುಭೂತಿಯ ಆನಂದ. ಬಸವಣ್ಣನವರೆದೆಯಲ್ಲಿ ಪ್ರಭುದೇವರು ಕಾಡುವ ನೆನಪಾಗಿದ್ದರು. ಮತ್ತೆ ಬರುವೆ ಬಸವಣ್ಣ, ಇರಲಾಗದೆನಗೂ ನಿನ್ನನ್ನಗಲಿ ಬಹುಕಾಲ. ಕಾತರಿಸುವ ಮನದಾಸೆಗೆ ವಿರಹ ಬೆಂಕಿಯನ್ನು ಅನುಭವಿಸಲಾರೆ. ಉಸಿರು ಉಸಿರಲು ನಿನ್ನನೇ ಕನವರಿಸಿ ಬುದ್ಧಿ ಭಾವಗಳೆದ್ದು ತಮಗೆ ತಾವೆಚ್ಚೆತ್ತು ದಿನ ರಾತ್ರಿಯ ಪ್ರತಿ ಗಳಿಗೆಯಲು ನೆನೆಯುತ್ತಿರುವೆ. ನಿನ್ನನೇ ನಾನು ಎಂಬುದು ಮರುಕಳಿಸುತ್ತ ಬಂದಾರೆಂದು ಬಂದಾರೆಂದು ನಿನ್ನನೇ ನಾನು ಎಂಬುದು ಮರೆತು ನನಗೂ ನಿಮಗೂ ಯಾವುದೇ ಸಂಬಂಧ ಎಂಬ ರೀತಿಯಲ್ಲಿ ಏಕೆ ದೂರವಿರುವಿರಿ ಎಂಬ ನೋವು ಅವರನ್ನು ಸತತ ಕಾಡುತ್ತಿತ್ತು. ಈ ಕಾಡುವಿಕೆಗೆ ಸಿಲುಕಿ ಬಸವಣ್ಣ ಸೊರಗಿದರು, ಬಳಲಿದರು, ಬಾಡಿದರು, ಬೆಂಡಾಗಿ ನೊಂದರು, ಹಪಹಪಿಸಿದರು, ಕೊರಗಿದರು, ಮರುಗಿದರು, ಬಿಸುಸೂಯಿದರು. ಬಸವಣ್ಣನ ನಿಜ ಮನಕ್ಕೆ ಮತ್ತೆ ಬುದ್ಧಿ ಮೂಡಿರಲು ಬೆಚ್ಚಿದರು, ಬೆರಗಾದರು. ಜಗದ ಕತ್ತಲೆಯ ಕಾಟದಲ್ಲಿ ಒಳಗಿರುವಾಟ ಅರಿಯದೆ ಮನವು ಅನುದಿನವೂ ಪ್ರಭುದೇವ ಪ್ರಭುದೇವ ಪ್ರಭುದೇವ ಎಂದೇ ಹಲಬುತ್ತಿತ್ತು. ಎದೆಯಾಸೆಯು ಅರಳಿ ಪ್ರಭುದೇವರ ರೂಪವನ್ನು ಧರಿಸಿ ಹೊಸ ರೂಪವನ್ನು ತಾಳಿ ಬೆಳೆದಂತೆ ಬಸವಣ್ಣ ಇಂತೆಂದರು, ನನ್ನೆದೆಯ ಬೆಳಕ ಗುರುವೆ, ಎದೆ ಬಿರಿವನ್ನಕ್ಕ, ಮನದಣಿವನ್ನಕ್ಕ, ನಾಲಗೆ ನಲಿದಾಡುವನ್ನಕ್ಕ, ನಿಮ್ಮ ನಾಮಾಮೃತವ ತಂದಿರಿಸು ಎಲೆ ಶಿವನೇ ಎಲೆ ಹರನೆ. ತನ್ನೆದೆಯ ಕತ್ತಲನ್ನು ತೊಲಗಿಸುವ ಬೆಳಕಲಿಂಗವೇ ಪ್ರಭುದೇವರೆಂದು ನಾ ನಿಮ್ಮ ನೆನೆವೆನು ನೀವೆನ್ನ ಅರಿಯಿರಿ, ನಾ ನಿಮ್ಮ ನೋಲೈಸುವೆನು ನೀವೆನ್ನ ಕಾಣಿರಿ, ನಾನೆಂತು ಬದುಕುವೆನು ಎಂತು ಆಲಿಸುವೆನು, ಕೂಡಲ ಸಂಗಮ ದೇವ ಎನಗೆ ನೀನೇ ಪ್ರಾಣ ಗತಿ ಮಿತಿ ನೋಡಯ್ಯ. ನೆನೆಯುತ್ತಿರುವಂತೆ ಹಿಗ್ಗು ಹೊರೆಯೇರಿ ಝೇಂಕರಿಸಿ ಕುಡಿಯುಟ್ಟು ಹಬ್ಬಿ ಆನಂದವನ್ನು ಕಾಡಿತು. ತರಿಗಾನವು ಬಿರಿಯರಲ ಚುಂಬಿಸುತ್ತ ಎಲ್ಲೆಡೆ ಚಿಮ್ಮಿತು. ಹಚ್ಚನೆಯ ಹುಲ್ಲೆಲ್ಲ ನಲಿಯಿತು. ಬೆಳುನಗೆಯ ಆನಂದ ವಲ್ಲರಿಯು ಮಕರಂದವ ಗೊಂಚಲಿಸಿತು. ಒಳಗೆ ಮೊರೆವ ನಾದ ಮಾಧುರ್ಯ ಬಸವಣ್ಣನವರೆದೆಯಲ್ಲಿ ಪ್ರಭುದೇವರು ಹೊಳೆಹೊಳೆದು ಬೆಳೆಯುತ್ತಲೇ ಇದ್ದರು. ದಿನ ದಿನಕ್ಕೆ ಹೊಸ ರೂಪು ಪಡೆದು ಜ್ಯೋತಿರ್ಮಯ ಲಿಂಗವಾಗಿ ಅವರ ಕರಸ್ಥಳದಲ್ಲಿ ರಾಜಿಸಿದರು. ನಿಜ ದರಿವಿಗೆ ಬೆಳಗಿನ ಬೆಳಕು ಪಡೆದು ಆನಂದದ ಸೌಭಾಗ್ಯ ವಾರಾಶಿ. ಕಾಯದ ಕತ್ತಲೆ, ಇಂದ್ರಿಯ ವಿಷಯಗಳು, ವಿಕಾರ ಬದುಕು ಸಂಭ್ರಮ ವಿಭ್ರಮವೆಲ್ಲ ಸುಟ್ಟು ಹೋಯಿತು. ಪಂಚೇಂದ್ರಿಯಗಳ ಕತ್ತಲೆ ಕಳೆಯಿತು. ಬೆಳಕಾಗಿ ಹೊಸ ಬೆಳಕಿಗೆ ನಾಂದಿ ಹಾಡಿತು. ಮನದಲ್ಲಿ
ಹುಸಿಯೆಲ್ಲ

ಹೆಣ್ಣೆಣಿಕೆ ಬರುವರಿನ್ನು ಪ್ರಭುದೇವರು ನನ್ನೆಡೆಗೆ ಚಂದ್ರಿಕೆಯ ಚಲುವಿಕೆಯ ಬಣ್ಣ ಬಣ್ಣಿಸಿ ಮೆರೆಯಲಿಲ್ಲಿ ಎನ್ನುವ ಭಾವ ಬಂದಂತೆ ಆ ಭಾವ ಚಿತ್ತ ಹರುಷದಿ ಹೊಳೆವ ಕಂಗಳ ಮೊಗದಿ ಸಂಭ್ರಮ ಬಸವಣ್ಣ ಪ್ರಭುದೇವ ರಾಗಮನದ ಶುಭ ಗಳಿಗೆಗೆ ಕಾಯತೊಡಗಿದರು. ಮೂಡಣದ ಸೂರ್ಯನು ಉದಿಸಿ ಬಂದಂತೆ ಹೊರ ರಾಗ ರಂಗನ್ನು ಅವರು ಕಂಡರು. ಆಗಸದ ಅಂಗಳದಲ್ಲಿ ಎದೆ ಹರುಷವು ಇಮ್ಮಡಿಸಿ ಮುಮ್ಮಡಿಯಾಗಿಸಿತು. ತನ್ನ ಎದೆಯನ್ನು ಅಪ್ಪಿದ ತಟ್ಟಿದ ಹರುಷಕ್ಕೆ ಸಂಭ್ರಮಿಸಿದ ಬಸವಣ್ಣ, ನಾನು ಕಾಯುತ್ತಿದ್ದ ಗಳಿಗೆಗೆ ನಿಶ್ಚಿತ ಫಲಿತಾಂಶ ಒದಗಿ ಬರುವಂತಹ ಸಂದರ್ಭ ಎದುರಾಗಿ ಬರುತ್ತಿದೆ. ನಾನು ಮನಸ್ಸಿನಲ್ಲಿ ಇರಿಸಿಕೊಂಡಿರುವ ದೃಢ ನಿರ್ಧಾರ ಪ್ರಭುದೇವರನ್ನು ಭೇಟಿಯಾಗಲೇಬೇಕೆಂದು. ನನ್ನ ದೃಢ ನಿರ್ಧಾರಕ್ಕೆ ಯಾವ ಚ್ಯುತಿಯೂ ಇರದಂತೆ ನನ್ನೆದೆಯ ದೈವ ನನ್ನನ್ನು ಹರಸುತ್ತಿದ್ದಾನೆ, ನನ್ನ ಬಯಕೆಯನ್ನು ಈಡೇರಿಸುತ್ತಿದ್ದಾನೆ. ಇನ್ನೇನು, ಪ್ರಭುದೇವರು ಬರುತ್ತಾರೆ, ನಾನವರ ಅಡಿಯಾಳಾಗುವೆ ಎನ್ನುವಂತಹ ಮಮಕಾರದ ಉಸಿರು.

0: ಇದುವರೆಗೂ ಶ್ರೀ ಬಸವಣ್ಣನವರ ಸರಣಿ ಕಾರ್ಯಕ್ರಮವನ್ನು ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದ್ದ ಕೇಳುಗರೆ. ಇನ್ನು ಮುಂದೆ ನಮ್ಮ ನಿಲಯದಿಂದ ಮುಸ್ಸಂಜೆ ಗಿರಿಜನರ ಆರೋಗ್ಯಕರ ಜೀವನ ಹಾಗೂ ವೃದ್ಧಾಪ್ಯ ಕುರಿತು ಹೆಚ್ಡಿಕೋಟೆ ತಾಲೂಕಿನ ಆನೆಮಳ ಹಾಡಿಯ ಶ್ರೀಯುತ ಕೆಂಚಯ್ಯರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ಹಿರಿಯರೇ ಮನೆಯ ಲಕ್ಷಣ.
2: ನಮ್ಮ ಪೂರ್ವಜರೇ ನಮ್ಮ ಸಂಪ್ರದಾಯಗಳ ಆಭರಣ.
1: ಅವರಿದ್ದ ಮನೆ ಸಕಾಲದಲ್ಲೂ ಸಮೃದ್ಧಿ.
2: ಆದ್ದರಿಂದ ನಮ್ಮ ಮಕ್ಕಳಿಗೆ ಹಿರಿಯರ ಆಚಾರ ವಿಚಾರ, ಹಿರಿಯರನ್ನು ಗೌರವಿಸುವ, ಪ್ರೀತಿಸುವ, ಸಂಪೋಷಿಸುವ ಹಾಗೂ ಅವರ ಸಂಸ್ಕೃತಿ ಸಂಪ್ರದಾಯಗಳನ್ನು ತಿಳಿಸುವ ಕಾರ್ಯಕ್ರಮವೇ ಮುಸ್ಸಂಜೆ ಕಾರ್ಯಕ್ರಮ.
1: ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಿಗ್ಗೆ 9:50.
2: ಮರುಪ್ರಸಾರ ಪ್ರತಿ ಬುಧವಾರ ಸಂಜೆ 7:20 ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
0: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ಮುಸ್ಸಂಜೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ ಮುಸ್ಸಂಜೆ ವೃದ್ಧರ 2ನೇ ಬಾಲ್ಯದ ಅನಾವರಣ ಕಾರ್ಯಕ್ರಮ. ಕೇಳುಗರೆ ಇವತ್ತಿನ ನಮ್ಮ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಗಿರಿಜನರು ಮತ್ತು ಸ್ವಾಸ್ಥ್ಯ ಜೀವನದ ಒಂದು ಆರೋಗ್ಯದ ಗುಟ್ಟಿನ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ ಹೆಚ್ಡಿಕೋಟೆ ತಾಲೂಕಿನ ಆನೆಮಳ ಹಾಡಿಯ ಶ್ರೀಯುತ ಕೆಂಚಯ್ಯರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ಅವರ ಒಂದು ಗಿರಿಜನರ ಜೀವನ ಹಾಗೆ ವೃದ್ಧಾಪ್ಯ ಜೀವನ ಹೇಗೆ ಸಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಅವರಿಂದಲೇ ಒಂದಷ್ಟು ವಿಚಾರಗಳನ್ನ ತಿಳಿಯೋಣ. ತಾತ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ. ಮೊದಲಿಗೆ ನಮ್ಮ ಜನಧ್ವನಿ ಕೇಳುಗರಿಗೆ ನಿಮ್ದೊಂದು ಪರಿಚಯವನ್ನ ಮಾಡಿಕೊಡಿ. ಎಲ್ಲಿ ಅವರು, ಯಾವ ಊರು?
3: ಗ್ರಾಮ ಪಂಚಾಯತಿ ಕೆಂಚಯ್ಯ.
0: ಎಷ್ಟು ವಯಸ್ಸಾಗಿದೆ ತಾತ ನಿಮ್ಗೆ?
3: 65
0: ಆಗಿದೆಯಾ? ಹೇಗ ಅನ್ನಿಸ್ತಾ ಇದೆ ವೃದ್ಧಾಪ್ಯ ಜೀವನ, ವಯಸ್ಸಾದ

0: ಚೆನ್ನಾಗಿದ್ದೀರಾ? ಮನೇಲಿ ಯಾರ್ಯಾರು ಇದ್ದೀರ ತಾತ ನೀವು?
1: ಮನೇಲಿ ನಾವು ಮಿಸಸ್ ಮತ್ತು ಮೂರೆರಡು ಹುಡುಗರು.
0: ಎಷ್ಟ್ ಜನ ಮಕ್ಕಳು ತಾತ ನಿಮ್ಗೆ?
1: ನಾಲ್ಕು
0: ಜನ.
1: ಒಂದೆರಡು ಮೂರು ಗಂಡು.
0: ಎಲ್ಲ ಒಂದೇ ಕುಟುಂಬದಲ್ಲಿ ಇದ್ದೀರಾ?
1: ಇಲ್ಲ, ನಮ್ಮ ಹುಡುಗ ಬೇರೆ ಇದಾರೆ, ನಮ್ಮ ಹಿರಿ ಹುಡುಗ ಕಡೆ ಬೇರೆ ಇದ್ದಾರೆ. ನಾವಿಲ್ಲಿ ನಮ್ಮ ಅಯ್ಯ ಮಗಳು ಹಿರಿ ಮಗ ನಾವಿಬ್ರು ಐದ್ ಜನ ಇದೀವಿ.
0: ಐದ್ ಜನ ಇದ್ರೆ ಹೇಗ ಅನ್ಸುತ್ತೆ ಎಲ್ಲ ಒಟ್ಟಾಗಿರೋದು?
1: ಭಾರಿ ಖುಷಿ ಆಗುತ್ತೆ ಮೇಡಮ್, ನಮ್ಗೇನ್ ತೊಂದ್ರೆ ಇರ್ಲಿಲ್ಲ. ಒಟ್ಟಿಗೆ ನಾವು ಕಲಿತೀವಿ, ಒಟ್ಟಿಗೆ ಬರ್ತಿದೀವಿ.
0: ಇನ್ನೇನಾದ್ರೂ ಸ್ಕೂಲ್ ಹೋಗಿದ್ರಾ ನೀವು?
1: ಇಲ್ಲ ಮೇಡಮ್, ಸ್ಕೂಲ್ ಏನಿಲ್ಲ. ಆವಾಗ ಏನು ನಮ್ಮ ಈ ಸಿರಿಕೊಟ್ಟೆಲ್ಲ ಆ ಕಡೆಗೆ ಅಲ್ಲದೆ ಈ ಕಡೆಗೆ ಎಲ್ಲಿ ಸ್ಕೂಲ್ ಇರ್ಲಿಲ್ಲ. ಆಗಿನ ಮಧ್ಯೆ ವಾಸ ಮಾಡ್ತಿದ್ದಲ್ಲ, ಆವಾಗ ಸ್ಕೂಲ್ ಏನಿಲ್ಲ, ಶಿಕ್ಷಣ ಇಲ್ಲೇ ಇಲ್ಲ.
0: ಅಂದ್ರೆ ನಿಮ್ಮ ತಾತ ಮುತ್ತಾತ ಕಾಲದಿಂದಲೂ ನೀವು ಕಾಡಲ್ಲಿ ವಾಸ ಮಾಡ್ಕೊಂಡಿದ್ದೀರಿ? ಈಗ ಆನೆಮಳ ಆಡಿಗೆ ಬಂದು ಎಷ್ಟು ವರ್ಷ ಆಯ್ತು ತಾತ?
1: ಆನೆಮಳ ಆಡಿಗೆ ನಾನು ಬಂದು 13 ವರ್ಷ ಆಯ್ತು. ಮತ್ತು ನಾನು ಹುಟ್ಟಿ ಬೆಳೆದಿರೋ ಬಳ್ಳೆ
0: ಬಳ್ಳೆ ಹಾಡಿರಿ
1: ಬಳ್ಳೆ ಹಾಡಿ.
0: ಹೇಗಿತ್ತು ಆ ಕಾಡಿನ ನಡುವೆ ಜೀವನ?
1: ಕಾಡಿನ ಜೀವನ ಗೆಡ್ಡೆ ಗೆಣಸು ಚಿಂತ ಮತ್ತೆ ಹಣ್ಣು ಕಾಯಿಗಳು. ಕುಮಿರಿ ವ್ಯವಸಾಯ ಮಾಡ್ತಾ ಇದ್ದೆ, ರಾಗಿ ಭತ್ತ ಕುಮಿರಿ ವ್ಯವಸಾಯ ಮಾಡ್ತಾ ಇದ್ದೆ, ಚಟ್ನಿ ಬಿಟ್ಟು ಮಾಡ್ತಾ ಇದ್ದ ಜೊತೆ ಜೊತೆಗೆ ನಮ್ಗೆ ತುಂಬಾ ಹಾರ ನಮ್ಗೆ ಕಷ್ಟದಿಂದ ಗೆಡ್ಡೆ ಗೆಣಸು ಅದು ಅದ್ರ ಜೊತೆಗೆ ತರಕಾರಿ ಬೀಜಗಳು ಹೊರಗಡೆಯಿಂದ ಚಿಲ್ಕಟ್ಟೆ ಹೋಗಿ ಸ್ವಲ್ಪ ಬೀಜ ತರಕಾರಿ ಬೀಜಗಳು ತಂದು ತರಕಾರಿ ಮಾಡ್ಕೊತಿದ್ದ. ಬದನೆ ಗಿಡ, ಮೆಣಸಿನಕಾಯಿ ಮತ್ತು ಸಾಸಿವೆ ಇಂಥವನ್ನ ನಾವು ಹುಂಗೈ ಸಹ ಮಾಡಿ ರಾಯಿ ಜೊತೆಗೆ ಸ್ವಲ್ಪ ತರಕಾರಿ ಬೆಳ್ಕೊತಿದ್ದ.
0: ಸಣ್ಣ ವಯಸ್ಸಿಂದಲೂ ಕೃಷಿ ಮಾಡ್ತಾ ಇದ್ರ?
1: ಹೌದೌದು. ಉಳ್ಮೆ ಅಂತ ಹೇಳಿದ್ರೆ ನಾವು ಬೇರೆ ಕಡೆ ಗೇಜ್ಗಳಲ್ಲಿ ಅದರಲ್ಲಿ ಉಳ್ಮೆ ಮಾಡ್ತಾ ಇರ್ಲಿಲ್ಲ, ಬರೀ ಗುದ್ದಲಿ. ಆ ಟೈಮಲ್ಲಿ ನಮಗೆ ಮಣ್ಣು ಗೊಬ್ಬರ ತರ ಇತ್ತು, ಅದೇನಾಗಿದೆ ಗಟ್ಟಿ ಆಗಿದೆ, ಅವಾಗ ಅಷ್ಟು ಗಟ್ಟಿ ಬರಲಿಲ್ಲ ಭೂಮಿ. ಮೇಲೆ ಸ್ವಲ್ಪ ಕೆರೆದ್ರೆ ಸಾಕು ಪುಡಿ ಪುಡಿ ಆಗ್ತಿತ್ತು ನಾನು. ಆ ಟೈಮಲ್ಲಿ ನಾವು ಚಟ್ನಿ ಚಟ್ನಿ ಮಾಡ್ತಾ ಇದ್ದೀವಿ.
0: ಅಂದ್ರೆ ಬೇಸಾಯವನ್ನು ಶುರು ಮಾಡಿದ್ರಿ?
1: ಶುರು ಮಾಡಿದ್ರಿ.
0: ಈಗ ನಿಮ್ಮ ವಯಸ್ಸಲ್ಲಿ ಈ ಕಾಡೊಳಗೆ ಜೀವನ ಮಾಡ್ಬೇಕಿತ್ತು, ಹೇಗಿತ್ತು ಆ ಜೀವನ?
1: ಜೀವನ ನಮ್ಮ ಭಾರಿ ಖುಷಿಯಾಗಿ ಭಾರಿ ಒಳ್ಳೆ ಚೆನ್ನಾಗಿ ಬೆಳೆದಿದ್ವಿ ಮೇಡಮ್. ನಮ್ಗೆ ಏನ್ ತೊಂದರೆ ಇರಲಿಲ್ಲ, ಕಾಯಿಲೆಗಳು ಕಡಿಮೆ, ಗಾಳಿ ವಾತಾವರಣ ಚೆನ್ನಾಗಿತ್ತು ಮತ್ತು ಬಿಸಿಲು ಮಳೆ ಭಾರಿ ಚೆನ್ನಾಗಿತ್ತು. ಅಷ್ಟು ಏನ್ ತೊಂದರೆ ಏನು ಇರಲಿಲ್ಲ, ಭಾರಿ ಚೆನ್ನಾಗಿದ್ರೆ ಭಾರಿ ಚೆನ್ನಾಗಿತ್ತು. ಸಿಕ್ಕಿಮಲ್ಗಿದ್ದು ಯಾವ ರೀತಿ ಇದು ಜನ ಬದುಕ್ತಾ ಇದೆಯೋ ಅದಕ್ಕೆ ಹೆಚ್ಚಿನ ರೀತಿಯಲ್ಲಿ ನಾವು ಕಾಡಿದ್ವಿ. ನೆಮ್ಮದಿಯಾಗಿದ್ದೆ
0: ಅಂದ್ರೆ ಎಲ್ಲ ಸಮೃದ್ಧಿ ಆಗಿರ್ತಿತ್ತು ಆ ಕಾಲದಲ್ಲಿ. ಮಳೆ ಆಗಿರ್ಬೋದು, ಬೆಳೆ ಆಗಿರ್ಬೋದು, ಎಲ್ಲಾ ರೀತಿಯ ಕಾಲದಲ್ಲಿ ಸಮೃದ್ಧಿ ಆಗಿತ್ತು. ಅನಾರೋಗ್ಯ ಅನ್ನೋದು ಇರ್ತಿರ್ಲಿಲ್ಲ, ಆರೋಗ್ಯವಂತ ಜೀವನ ನಡೆಸೋದಕ್ಕೆ ತುಂಬಾ ಸುಲಭವಾಗಿತ್ತು ಆ ಕಾಲದಲ್ಲಿ ಅಂತ ಹೇಳ್ತಿದ್ರಿ. ಈಗ ನಿಮ್ಮ ಕಾಲದಲ್ಲಿ ಬೇಸಾಯ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಯಾವ ತರ ಇತ್ತು ಆ ಜಮೀನ್ ಮಾಡೋದು? ಅಂದ್ರೆ ಆರಂಭವನ್ನ ಮಾಡೋಕೆ ಈಗ ಎತ್ತು ನೇಗಿಲು ಅದನ್ನೆಲ್ಲ ಬಳಕೆ ಮಾಡ್ಕೋತಿದ್ರ ನಿಮ್ ಕಾಲದಲ್ಲಿ?
1: ಒಂದು ಮರದ ಕಡ್ಡಿಯಲ್ಲಿ ಹರಣ ಹೊಡಿತಾರಲ್ಲ ಅದನ್ನ ತಾಕದ ಅಂತ ಹೇಳ್ತಿದ್ದೆ. ಕಡ್ಡಿಯಲ್ಲಿ ಹಿಂಗೆ ಎಳ್ಕೊಳ್ಳೋದು ಅಷ್ಟೇ, ಮತ್ತೆ ಬುದ್ದಿಯಲ್ಲಿ ಮಣ್ಣನ್ನು
0: ಸೇರ್ಕೊಳ್ಳೋದು,
1: ಅದ್ರ ಮೇಲೆ ರಾಜಿ ಆಗ್ತದ.
0: ಅಂದ್ರೆ ಎಲ್ಲಾ ಮರದ ಕಡ್ಡಿಲೆ, ಅಂದ್ರೆ ನೀವು ಕೆತ್ತನೆ ಬೇಸಾಯ ಕೂಡ ಮಾಡ್ತಾ ಇದ್ರಿ. ಏನೇನೆಲ್ಲ ಬೆಳೆಗಳು ಬೆಳ್ಕೋತಿದ್ರಿ ನೀವು ನಿಮ್ಮ ಉಪಯೋಗಕ್ಕೆ ತಕ್ಕಂತೆ?
1: ರಾಗಿ, ಭತ್ತ, ನವಣೆ, ಸಾಸಿವೆ, ಹೀರೆಸೊಪ್ಪು, ಮದ್ದೆ ಗಿಡ, ಟಮಾಟ, ಇದು ನಮ್ಗೆ ಏನ್ ತರಕಾರಿ ಬೇಕು ಅಂತವನ್ನ ನಮ್ಮ ತಾತ ಮತ್ತು ನಮ್ಮ ತಂದೆ ಎಲ್ಲ ಹೊರಗಡೆ ಕೋಟೆ ಅಂತರಸಂತೆ ಅಂತ ಅಲ್ಲಿ ಹೋಗ್ತಾ ಇದ್ರು. ಅಲ್ಲಿ ಹೋದಾಗ ಬೀಜಗಳು ಅಂಗಡಿಯಲ್ಲಿ ಸಿಗ್ತಾ ಇತ್ತು. ಆ ಬೀಜನ ಎಷ್ಟು ರೀತಿಯಲ್ಲಿ ನಮ್ಗೆ ಮರಳಿ ಸಂತೆ ಅಂತೇಳಿ, ಮರಳಿ ಸಂತೆಯಲ್ಲಿ ಅದು ಬೀಮಕಲ್ಲಿ ಜಾತ್ರೆ ಅಂತ ತಾವು ಕೇಳಿರ್ಬೋದು. ಬೀಮಕಲ್ಲಿ ಆ ಊರಲ್ಲಿ ಬೀಜಗಳನ್ನ ಜನಪ ಮಾರ್ತಾ ಇದ್ರು, ಅಲ್ಲಿಂದ ಕೊಂಡು ಬಂದು ಕಟ್ಟಿದ್ರು. ನಾವು ಬೀಜಗಳ ತಂದು ಕಾಡಿನೊಳಗೆ ನಾವು ಬಿತ್ತನೆ ಮಾಡ್ತಾ ಇದ್ದೀವಿ.
0: ಅಂದ್ರೆ ಕಾಡೊಳಗೆ ನೀವು ಬೇಕಾದಂತ ವಸ್ತುಗಳನ್ನ ಬಿತ್ತೋಕೆ ಕೆಲವೊಂದು ಕಡೆ ಮಾರಾಟ ಮಾಡ್ತಿರೋ ಒಂದು ಬೀಜಗಳನ್ನ ತಂದು ನೀವು ಬೆಳೆಗಳನ್ನ ಬೆಳ್ಕೋತಾ ಇದ್ರಿ. ಈಗ ನವಣೆ ಸಜ್ಜೆ ಎಲ್ಲ ಬೆಳಿತೀನಿ ಅಂತ, ನಿಮ್ ಕಾಲದಲ್ಲಿ ಅದು ಎಷ್ಟು ರುಚಿಯಾಗಿರ್ತಿತ್ತು ನಿಮ್ ಕಾಲದಲ್ಲಿ? ಇತ್ತೀಚಿನ ದಿನಗಳಲ್ಲಿ ನಾವು ಪ್ಯಾಕೆಟ್ ಅಲ್ಲಿ ನೋಡ್ಬೇಕಾದ ಪರಿಸ್ಥಿತಿ ಬಂದಿದೆ. ನಿಮ್ಮ ಕಾಲದಲ್ಲಿ ನೀವು ಬೆಳ್ಕೊಂಡು ಊಟ ಮಾಡ್ತಿದ್ರಿ, ಹೇಗ ಅನಿಸ್ತಿತ್ತು ಆಗಳ ರುಚಿ?
1: ಗೊಬ್ಬರದ ಅಂಶ ಇಲ್ಲ ಮೇಡಮ್, ಇಂಗ್ಲಿಷ್ ಗೊಬ್ಬರ ಆಗಿರ್ಲಿ ಬೇರೆ ಬೇರೆ ಗೊಬ್ಬರ ಆಗಿರ್ಲಿ ಆಗಿರ್ಲಿ, ನಮ್ಗೆ ಗೊಬ್ಬರ ಅನ್ನೋದು ಈ ಜನಿನ ಗೊಬ್ಬರ ಕಾಫಿ ಮತ್ತು ಜಿಂಕೆಗಳು ಆ ಗೊಬ್ಬರಗಳನ್ನ ಬಳಸ್ತಾ ಇದ್ದ ನಾವು. ಅದನ್ನ ಗಿಡಕ್ಕೆ ಹಾಕೋದು ಮತ್ತು ರಾಗಿ ಭತ್ತ ಬಿತ್ತ.

0: ಆ ಗೊಬ್ಬರ ಹೆಚ್ಚಿಗೆ ನಾವು ತರಕಾರಿಗೆ ಮತ್ತೆ ರಾಯಿಗಳಿಗೆಲ್ಲ ನಾವು ಹೆಚ್ಚಿಗೆ ಬಳಸ್ಕೊತೀವಿ ಅದನ್ನ. ನಾವು ಕಾಕಿ ಅಂತ ಕೇಳಿರ್ಬೋದು, ಕಾಳಿಂದ ಅಂತ ಕೇಳಿಸಿದ್ರೆ ಅದು ಗೊಬ್ಬರ ಜಾಸ್ತಿ ಅದು ಗಿಡಗಳಿಗೆ ಆಗ್ತಾ ಇದ್ದು. ರಾಯಿಗೆಲ್ಲ ಸುಮ್ಮನೆ ಕರಿಗಳು ಈ ಮರದ ಎಲೆಗಳು ಬಿದ್ದು ಕೊಡ್ತಿರ್ತದಲ್ಲ ಅದು ಒಳ್ಳೆ ಗೊಬ್ಬರ, ಬೇರೆ ಗೊಬ್ಬರನೇ ಬಳಸಂಗಿಲ್ಲ ಅದು.
1: ಅಂದ್ರೆ ನೀವು ತರಗೆಲೆ ಗೊಬ್ಬರಗಳನ್ನ ಆಗಿರ್ಬೋದು ಮತ್ತೆ ತಿಪ್ಪೆ ಗೊಬ್ಬರವನ್ನ ಬಳಕೆ ಮಾಡಿಕೊಂಡು ಆಹಾರ ಬೆಳೆಗಳನ್ನ ಬೆಳೀತಾ ಇದ್ರಿ, ಹಾಗಾಗಿ ಅವು ತುಂಬಾ ರುಚಿಯಾಗಿರ್ತಿದ್ವು ಅಂತ ಹೇಳ್ತಾ ಇದ್ರಿ.
0: ಋಷಿ ಅಂತ ಹೇಳಿದ್ರೆ ಏನ್ ನಮ್ಗೆ ಸಾಂಬಾರಿ ಬೇಡ, ಮುದ್ದೆ ನಂಗೆ ತಿನ್ಬೋದಾಗಿತ್ತು, ಆ ರೀತಿ ಋಷಿ ಇರ್ತಿತ್ತು.
1: ತಾತ ಈಗ ನೀವು ನವಣೆ ಸಜ್ಜೆ ಭತ್ತ ಎಲ್ಲ ಬೆಳಿತೀನಿ ಅಂತ ಹೇಳಿದ್ರಿ, ಆಗೆಲ್ಲ ಯಂತ್ರಗಳಿರ್ಲಿಲ್ಲ ಅವನ ಪುಡಿ ಮಾಡಕ್ಕೆ, ಯಾವ ತರ ಮನೇಲಿ ನೀವು ಕುಟ್ಟು ಪುಡಿ ಮಾಡ್ಕೋತಿದ್ರಿ?
0: ಮರದಲ್ಲಿ ಒಂದು ಒಂದೇ ತರ ಮರದನ್ನ ಒಂದು ಈ ಬಿದ್ದಿರ ಕೊಂಬೆನ ಕಳೆದು ಒಂದು ಸ್ವಲ್ಪ ದಪ್ಪ ನಮ್ಗೆ ಎಷ್ಟು ಬೇಕೋ ಅಷ್ಟು ದಪ್ಪನ ತೆಗೆದು ಅದನ್ನ ತಿಳಿದು ಮಾಡಿ ಆ ಮರದಲ್ಲಿ ಹೊರಳು ಮಾಡ್ತಿದ್ದೆ. ನೆಲದಲ್ಲಿ ಒಂದು ಎಲ್ಲ ಕಾಫಿ ಸಗಣಿ ತೆಗೆದು ಸಾರಿಸಿ ಕ್ಲೀನ್ ಮಾಡ್ಬಿಟ್ಟು ಅಲ್ಲಿ ಒಂದು ಗುಂಡಿ ಚಿಕ್ಕದಾಗಿ ಒಂದು ಗುಂಡಿ ತೆಗೆದು ಆ ಮರದ ದೊಣ್ಣೆಯಲ್ಲಿ ಅದನ್ನ ಕುಟ್ತಾ ಇದ್ದೆ.
1: ಕುಟ್ಟುವಂತ ಪದ್ಧತಿಯನ್ನ ಅನುಸರಿಸಿಕೊಂಡು ಅವುಗಳನ್ನ ಬಳಕೆ ಮಾಡ್ಕೊಳ್ತಾ ಇದ್ರಿ.
0: ನಾವು ಕೇಳಿರ್ಬೋದು ಮೊನ್ನೆ ಹಿಂದೆ ಯಾತ ಮತ್ತು ಮರದ ವಂಚೆ ಸುಮಾರು ಎಲ್ಲ ರೈತರು ಸಮೇತ ಬಳಸ್ತಾ ಇದ್ರು ಅದನ್ನ ಮರದಲ್ಲಿ. ಆ ರೀತಿ ನಾವು ಬಳಸ್ತಾ ಇದ್ದೆ.
1: ಒಕ್ಕಣೆ ಎಲ್ಲ ಯಾವ ತರ ಮಾಡ್ಕೋತಿದ್ರಿ ತಾತ ನೀವು?
0: ಒಕ್ಕಣೆ ಇಲ್ಲದೇ ನಾವು ರಾಗಿನ ಬಿಸಿಲಲ್ಲಿ ಹಾಕ್ಬಿಟ್ಟು ತುಂಬಾ ಒಂದು ಅಷ್ಟರಲ್ಲಿ ಕ್ಲೀನ್ ಮಾಡೋದು ಕಾಡಲ್ಲ, ದೊಡ್ಡ ಕಾಡಲ್ಲ, ನೆಲದಲ್ಲಿ ಗುದ್ದಿಯಲ್ಲಿ ತೆರೆದ್ಬಿಟ್ಟು ಕ್ಲೀನ್ ಮಾಡ್ಕೊತೀವ. ಅಲ್ಲಿ ರಾಗಿನ ಎಲ್ಲಾನ ಒಣ್ಕೊಬಿಟ್ಟು ಗಡಿ ಗಡಿತಾ ಇದ್ದ ದೊಣ್ಣೆಲಿ ಒಕ್ಕಣೆ ಅಂತೇಳಿದ್ರೆ ದನ ಕರ ಕಟ್ಬಿಟ್ಟು ನಾವು ಒಕ್ಕಣೆ ಮಾಡ್ತಾ ಇದ್ವಿ, ದೊಣ್ಣೆಲಿ ಬಡಿದು ಪುಡಿ ಮಾಡ್ತಿದ್ದವು ಮಾಡಿದ ದೊಣ್ಣೆ ತಗಿಲಿ.
1: ಅಂದ್ರೆ ಒಕ್ಕಣೆಯನ್ನು ಕೂಡ ಸುಲಭವಾಗಿ ನಿಮಗೆ ಅನುಕೂಲವಾಗೋದ್ನಲ್ಲಿ ಕಾಡಿನಲ್ಲಿ ಏನೇನು ಪದಾರ್ಥಗಳನ್ನ ಸಿಗ್ತಾ ಇತ್ತು ಆ ಪದಾರ್ಥಗಳನ್ನ ಬಳಕೆ ಮಾಡ್ಕೊಂಡು ಒಕ್ಕಣೆಯನ್ನು ಕೂಡ ಮಾಡ್ಕೋತಾ ಇದ್ರಿ. ಈಗ ನಿಮ್ಮ ಕಾಲದಲ್ಲಿ ಆರೋಗ್ಯವಾಗಿದ್ರು ಅಂತ ಹೇಳ್ತಿದ್ರಿ ನೀವು, ಕಷ್ಟ ಕಾಯಿಲೆಗಳು ಬಂದ್ರೂ ಆರೋಗ್ಯ ಸಮಸ್ಯೆ ಅನ್ನೋದು ಇರ್ತಿರ್ಲಿಲ್ಲ ಅಂತ ಹೇಳ್ತಿದ್ರಿ, ಆ ಒಂದು ನಿಟ್ಟಿನಲ್ಲಿ ಏನೇನೆಲ್ಲ ಆಹಾರಗಳನ್ನ ನೀವು ಬಳಕೆ ಮಾಡ್ಕೋತಿದ್ರಿ?
0: ನಾವು ನಮ್ಮ ಕಾಡಲ್ಲಿ ಏನ್ ಸಿಗ್ತದೆ, ಕಾಯಿಗಳು ಮತ್ತು ಗೆಡ್ಡೆ ಗೆಣಸು, ಈ ಕರಳೆ, ಬಿದಿರಿನ ಕರಳೆ ಜೊತೆ ಅಡುಗೆ, ಈ ತರದಲ್ಲಿ ನಮ್ಗೆ ಎಲ್ಲ ಸಿಗುತ್ತೆ. ನಾವು ಯಾವ ರೀತಿ ನಮ್ಮ ಮನಸ್ಸನ್ನ ಬೆಳೆಸಿ ಆ ರೀತಿ ಎಲ್ಲ ಕಾಡಿನಲ್ಲಿ ಸಿಗ್ತಾ ಇತ್ತು. ಆ ಕಾಡಿನ ಸಿರುಕದ್ನೆ ನಾವು ಬಳಸ್ಕೊತಿದ್ದೆ. ನಾವು ಸೀರೆ ಸೊಪ್ಪು, ತಲಿಕೆ ಸೊಪ್ಪು, ಒಂದಲೆ ಸೊಪ್ಪು, ಕುಂಬೆ ಸೊಪ್ಪು ಇದೆಲ್ಲ ಕಾಡಲ್ಲೇ, ಈ ಬಲ್ಲಿ ಕೆರೆ ಇಂತ ಜಾಗದಲ್ಲೆಲ್ಲ ಅದೇ ಚೆನ್ನಾಗಿ ಕಾಡೆ ಬೆಳವಣಿಗೆ ಬರ್ತಾ ಇತ್ತು ಕಾಡಿನಲ್ಲೇ, ಅದನ್ನ ಬಳಸ್ಕೊತಿದ್ರು ನಾವು.
1: ನೀವ್ಯಾವ ಪಂಗಡಕ್ಕೆ ಬರ್ತಿರತ್ತ? ಜೇನು ಕುರುಬನ, ಬೆಟ್ಟ ಕುರುಬನ?
0: ಜೇನು ಕುರುಬ ಪಂಗಡ.
1: ಅಂದ್ರೆ ನಿಮ್ಮ ಮೂಲ ಕಸುಬು ಜೇನ್ ಆಗಿತ್ತು? ತುಂಬಾ ಹೆಚ್ಚಿಗೆ ಬಳಸ್ತಿದ್ದು ಜೇನೆ. ಯಾವ ತರ ಜೇನು ಸಂಗ್ರಹ ಮಾಡ್ತಿದ್ರಿ ನೀವು?
0: ನಾವು ಜೇನು ಸಂಗ್ರಹ ಜೇನು ತೆಗೆದು ಅದನ್ನ ಕ್ಲೀನ್ ಮಾಡಿ ಅದನ್ನ ಒಂದು ಬಟ್ಟೆಯಲ್ಲಿ ಅದನ್ನ ಸೋಸಿ ಬೇಯಿಸ್ತಾ ಇದ್ದ ಅದನ್ನ ಸುಮಾರು ಮಟ್ಟಿಗೆ ಮನೆಯಲ್ಲಿ ಪಾತ್ರದಲ್ಲಿ ಪಾತ್ರೆ ಕಡಿಮೆ ಬರೀ ಮಣ್ಣಿನ ಮಡಕೆಗಳು ಬಂದು ನಮ್ಮ ಡಿ ಕುಂಬಾರ ಕುಂಬಾರ ಅಂತ ಇದ್ದಾರೆ ಅವರು ಮಣ್ಣು ಮಡಕೆ ಮಾಡ್ತಾ ಇದ್ರು, ಬಂದು ಮಡಿಕೆ ಕರಡಾಗಿ ಅದನ್ನ ಬಳಸ್ತಾ ಇದ್ದ. ಆ ಮಡಿಕೆಲಿ ಇಟ್ಟು ಜೇನು ಹಾಕಿ ಒಂದು ಸ್ವಲ್ಪ ಮಟ್ಟಿಗೆ ಬಿಸಿ ಆದಾಗ ನೊರೆ ಬರ್ತಾ ಇತ್ತು, ನೊರೆ ತೆಗೆದು ಇಟ್ಟಾಗ ಒಂದು ವರ್ಷ ಇಟ್ಕೊಂಡು ನಾವು ಅದನ್ನ ಬಳಸ್ಕೊತಿದ್ದ ಜೇನು ಕೇಳಿರ್ತಿರ್ಲಿಲ್ಲ. ಅದು ಜೇನು ರಾಗಿನ ರಾಗಿ ಕಲ್ಲು ಅಂದ್ರೆ ಕಲ್ಲಲ್ಲಿ ಪುಡಿ ಮಾಡಿ ಅದು ಹೆಚ್ಚಿಗೆ ರೊಟ್ಟಿ ರೊಟ್ಟಿ ಮಾಡ್ಕೊಂಡು ಆ ಜೇನು ತುಪ್ಪದಲ್ಲಿ ರೊಟ್ಟಿನ ಬಳಸ್ತಾ ಇದ್ದೆ.
1: ಅಂದ್ರೆ ಅತಿ ಹೆಚ್ಚಾಗಿ ಜೇನನ್ನ ಕೂಡ ನೀವು ಸೇವಿಸ್ತಾ ಇದ್ರಿ, ಆರೋಗ್ಯ ಅನ್ನೋದು ಸಮೃದ್ಧಿಯಾಗಿ ಸಿಗ್ತಾ ಇತ್ತು ಅಂತ ಹೇಳ್ತಿದ್ರಿ.
0: ಹೌದೌದು.

0: ಈಗ ಕಾಡ್ ನಡುವೆ ನೀವು ಜೀವನ ಮಾಡ್ಬೇಕಾದ್ರೆ ಈ ಪ್ರಾಣಿಗಳು ಬಂದಾಗ ಯಾವ ತರ ನಿಮ್ಮನ್ನ ನೀವು ರಕ್ಷಣೆ ಮಾಡ್ಕೋತಿದ್ರಿ ತಾತ?
1: ಭಾರಿ ಒಂದರ ತಿಳಿತು ಪ್ರಾಣಿಗಳು ಹಾಗೆ ಇಲ್ಲಿ ಕರಡಿ ಕಂಡ್ರೆ ನಾವು ನಿಮ್ ತಾಯಿ ಮತ್ತು ಬೆಳೆದಿರ ತರ ಕಂಡ್ರೆ ಯಾವ ಪ್ರಾಣಿಗಳು ನಮ್ಮನ್ನ ಅಟ್ಯಾಕ್ ಮಾಡಿಲ್ಲ. ನಮ್ಮನ್ನ ಕಂಡ್ರೆ ಅದು ಸ್ವಲ್ಪ ಫೇಡ್ ಆಗ್ತಿದ್ದ ಆದ್ರೆ ನಾವು ಅಜ್ಜಿ ಎದುರಿಸ್ತಾ ಇರ್ತಿಲ್ಲ. ಇಲ್ಲಿ ಬಂದ್ರು ಕರಡಿ ಬಂದ್ರು ಅಥವಾ ಆನೆ ಬಂದ್ರೆ ನಾವನ್ನ ಹೇಗೆ ಅಂತ ಹೇಳಿದ್ರೆ ಸಾಕು ಸೈಡ್
0: ಹೋಗ್ತೀವಿ.
1: ನಮ್ಗೆ ಏನ್ ತೊಂದರೆ ಮಾಡ್ತಿರಲ್ಲ. ನಾವು ಬೆಳೆದಂತ ಆಹಾರ ಪದ್ಧತಿ ಅಷ್ಟೇ ಅವ್ರಿಗೆ ಎಷ್ಟು ಬೇಕಷ್ಟು ಅವ್ರು ತಿಂದು ನಮ್ಗೆ ಬಿಟ್ಟಿದ್ರೆ ನಾವು ಬರ್ಸ್ಕೊತೀವಿ.

0: ಅಂದ್ರೆ ನಿಮ್ಮ ಕಾಲದಲ್ಲಿ ಆ ಪ್ರಾಣಿಗಳಿಗೂ ನಿಮ್ಗೂ ಒಂದು ಅವಿನಾಭಾವ ಸಂಬಂಧ.
1: ಹೌದು.
0: ಇತ್ತೀಚಿನ ದಿನಗಳಲ್ಲಿ ಈ ಪ್ರಾಣಿಗಳ ದಾಳಿ ನೋಡಿದಾಗ ಹೇಗೆ ಅನ್ಸುತ್ತೆ ನಿಮ್ಗೆ?
1: ಪ್ರಾಣಿಗಳ ದಾಳಿ ಅದು ಈಗಲೂ ಜನ ಮನ್ಸರು ಏನ್ ಮಾಡ್ತಿದ್ರೆ, ಸರ್ಕಾರ ಆಗಿರ್ಬೋದು ಅಥವಾ ಬೇರೆ ಬೇರೆ ರಾಜಕಾರಣಿಗಳಾಗಿರ್ಬೋದು, ಬೇರೆ ಬೇರೆ ಆಹಾರಗಳನ್ನ ತಂದು ಅದಕ್ಕೆ ಕೊಟ್ಟು ಅಚ್ಚರಕ್ಕೆ ಪಾಲಾಗುತ್ತಾರೆ. ಅಷ್ಟ ಮಾರ್ಗದ ಜನಕ್ಕೆ ತಿಂದು ಮನ್ಸರು ವಾಸನೆ ಬಂದಾಗ ಯಾರು ಊಟ ಕೊಡ್ತಾರೆ ಅವ್ರ ಹತ್ರ ಸೇರಿ ಅದು ಆಹಾರ ತಗತ್ತದೆ. ಅದ್ರ ನಮ್ಮಂತವ್ರ ಕಾಡಿಗೆ ಹೋದಾಗ ಅಟಕ್ ಮಾಡಕ್ ಬರ್ತದೆ. ನಾವೇನ್ ಕೊಡಲ್ವಲ್ಲ, ನಾವು ಕಾಡಲ್ಲಿ ಬೆಳೆದು ಬೆಳೆಯಲ್ವಲ್ಲ, ಕಾಡಲ್ಲಿ ಹೊರಗಡೆ ಬಂದಿಲ್ಲ ನಾವು. ಅದ್ರಲ್ಲಿ ಏನಕ್ಕೆ ಒಂದು ಸಡ್ಡಾಕ್ರೆ ಆ ಸಡ್ಡನ ಕೆಳಗು ಅಟಕ್ ಮಾಡಿ ಸಡ್ಡನ ಕಿತ್ತಾಕ್ ಬರ್ತದೆ. ಮತ್ತೆ ಮನ್ಸರು ಕಂಡ್ರೆ ಹತ್ರ ಸೇರ್ತಲ್ಲ, ಆಟ್ನಲ್ಲಿ ಹೊರಗಡೆ ಹೊರಗೆ ಆಗ್ತಲ್ಲ, ನಮ್ಮ ಕಾಡ ಬಿಸಿಲು ಇಲ್ವಲ್ಲ. ಹಂಗಾಗಿ ಸ್ವಲ್ಪ ತೊಂದರೆ ಎಲ್ಲಿ ಇದ್ರೆ ಬಂದಾಗ ಮನೆಗಳನ್ನ ನಮ್ಮ ಸಡ್ಡಗಳನ್ನೆಲ್ಲ ಕಿತ್ತಾಕ್ತದೆ.
0: ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಆಧುನಿಕತೆ ಮುಂದುವರೆದ ಕಾರಣ ಮನುಷ್ಯನ ವರ್ತನೆಯಿಂದಾಗಿ ಕಾಡು ಪ್ರಾಣಿಗಳ ಹಾವಳಿ ಜಾಸ್ತಿ ಆಗಿದೆ ಅಂತ ಈ ನಿಟ್ಟಲ್ಲಿ ಹೇಳ್ತಾ ಇದ್ರಿ. ಈಗ ನಿಮ್ಮ ಕಾಲದಲ್ಲಿ ಹೇಳ್ತಿದ್ರಿ ನೀವು ಮಡಿಕೆ ಎಲ್ಲ ಬಳಸ್ತಿದ್ನಿ ಅಂತ ಹೇಳ್ತಿದ್ರಿ, ಹೇಗಿತ್ತು ಆ ಮಡಿಕೆ ಊಟ?
1: ಮಡಿಕೆ ಊಟ ಅಷ್ಟೇ ರುಚಿ ಮೇಡಮ್, ಅಷ್ಟೇ ಚೆನ್ನಾಗಿತ್ತು, ಅಷ್ಟೇ ನೀರ್ದಿಟ್ಟಾಗ ಅಷ್ಟೇ ನಮ್ಗೆ ಆರೋಗ್ಯ ಕೊಡ್ಬೇಕು.
0: ಬಳಕೆ ಮಾಡ್ಕೋತಿದ್ರ ಅವಾಗ
1: ಮಡಿಕೆಲಿ? ಹೌದ, ಮಡಿಕೆಲಿ ತಿನ್ನ ಊಟ. ಈಗ ಪಾತ್ರದಲ್ಲಿ ಎಷ್ಟೇ ಪಾತ್ರದಲ್ಲಿ ಯಾವ ಪಾತ್ರ, ಸಿಲ್ವರ್ ಪಾತ್ರ ಆಗಿರ್ಬೋದು, ಕಲ್ಸಿನದ ಆಗಿರ್ಬೋದು, ತಾಮ್ರದ ಪಾತ್ರ ಆಗಿರ್ಬೋದು, ಅದನ್ನ ಬೇಯಿಸಿದ್ರೆ ನಮ್ಗೆ ಒಂಥರ ಅದರಲ್ಲಿ ರುಚಿನೇ ಇಲ್ಲ.
0: ಅಂದ್ರೆ ನಿಮ್ಮ ಕಾಲದಲ್ಲಿ ಮಡಿಕೆಗಳಲ್ಲೇ ಒಂದು ಆಹಾರ ತಯಾರಿಸೋದಾಗಿರ್ಬೋದು ತುಂಬಾ ಸ್ವಾದಿಷ್ಟವಾಗಿ ಆ ರುಚಿ ಹೆಚ್ಚಿಸೋಕೆ ಮಡಿಕೆನೆ ಕಾರಣ ಆಗಿತ್ತು. ಒಂದು ನೀರಾಗಿರ್ಬೋದು, ಅದರಲ್ಲಿ ತಂಪು ಕುಡಿದಾಗ ತಂಪಾಗಿರ್ಬೋದು, ಈ ನಿಟ್ಟಲ್ಲಿ ಸಾಕಷ್ಟು ಅನುಭವಗಳನ್ನು ಪಡ್ಕೊಂಡಿದ್ದೀರಿ. ತಾತ, ಈಗ ನೀವು ಮಾತಾಡ್ತಾ ಹೇಳಿದ್ರಿ ಇಂದಿನ ಕಾಲದಲ್ಲಿ ಬಡತನ ಜೀವನ ಅಂತ ಹೇಳ್ತಿದ್ರು, ವಸ್ತುಗಳ ಬೆಲೆ ಆಗಿರ್ಬೋದು, ಒಂದು ದಿನದ ಕೂಲಿ ಆಗಿರ್ಬೋದು, ಯಾವ ತರ ಸಿಕ್ತಿತ್ತು ನಿಮ್ಗೆ?
1: ನಮ್ಗೆ ಅವಾಗ ಹೊರಗಡೆ ನಾವು ಹೆಚ್ಚಿಗೆ ವಲಸೆ ಹೋಗಿ ನಾವು ಕೆಲಸ ಕೂಲಿ ಕೆಲಸ ಮಾಡ್ತಾ ಇರ್ಲಿಲ್ಲ. ಕಾನೂನು ವಾಸ ಮಾಡೋದ್ರಿಂದ ಪಾರಿಸ್ನವ್ರ ಕೆಲಸ ಹೆಚ್ಚಿದೆ. ಪಾರಿಸ್ನವ್ರ ಇಷ್ಟು ಏನೋ ನಮ್ಗೆ ಆಗ ಲೋಕಲ್ ಆಗಿತ್ತು, ಏನಿಲ್ಲ ಮತ್ತು ಯಾವ್ದೇ ಒಂದು ತೊಂದರೆ ಇಲ್ಲ. ಪಾರಿಸ್ನವ್ರು ಬಂದ್ರೆ ನಮ್ಗೆ ಸಹಾಯ ಮಾಡ್ತಿದ್ರು, ಯಾವ ರೀತಿ ನೀವು ಬನ್ನಿ ಮಸಾಜ್ ಮಾಡ್ಕೊಡಿ, ಒಣಗಿದ ಮರ ತೆಗೆದುಕೊಡಿ, ವೀಡಿಂಗ್ ಮಾಡ್ಕೊಡಿ, ನಾವು ರೋಡು ಚೆನ್ನಾಗಿ ಇಟ್ಕೋಬೇಕು, ಮತ್ತು ನಮ್ಮ ಮನೆ ಸುತ್ತ ಕ್ವಾರ್ಟರ್ ಸುತ್ತ ಕಾಡು ಇರಬಾರ್ದು, ಈ ತರ ಚಿಕ್ಕ ಪುಟ್ಟ ಸಣ್ಣ ಪುಟ್ಟ ಕೆಲಸಗಳು ಕೊಟ್ಟು ಕೂಲಿ ಕಡಿಮೆ ಕೊಡ್ತಾ ಇದ್ರು.
0: ಎಷ್ಟು ಕೊಡ್ತಿದ್ರು ಕೂಲಿನ ಅವಾಗ?
1: ನಮ್ಗಾಗ ಈಗ ಕಾಫ್ ಅಂತ ಹೇಳ್ತೀವಿ, ಆಗ ಹಾಣಿ ಒಂದು ಹಾಣಿ ಎರಡು ಹಾಣಿ ಈ ತರ ಹಾಣಿ ಲೆಕ್ಕ. ಅವಾಗ ನಮ್ಗೆ ಎಂಟು ಹಾಣಿ ಹನ್ನೆರಡು ಹಾಣಿ ಇದೊಬ್ಬರು ನಮ್ಗೆ ಈಗಿನ ಲೆಕ್ಕದಲ್ಲಿ ಹೇಳ್ಬೇಕಂದ್ರೆ ಒಂದೂವರೆ ರೂಪಾಯಿ, ಒಂದೂವರೆ ರೂಪಾಯಿ ಕೂಲಿ, ನೂರು ರೂಪಾಯಿ ಕೂಲಿ, ಈ ತರ ಒಂದು ಕೆಲಸದ ಮೇಲೆ ಹೋಗ್ತಿತ್ತು. ಬೆಳಗ್ಗೆಯಿಂದ ಸಾಯಂಕಾಲ ಗಂಟೆ ಗಂಡಸರು ಮಾಡಿದ್ರೆ ನೂರು ರೂಪಾಯಿ ಕೂಲಿ, ಹೆಂಗಸರು ಮಾಡಿದ್ರೆ ಅವ್ರಿಗೆ ಒಂದೂವರೆ ರೂಪಾಯಿ ಕೂಲಿ, ಈ ತರದಲ್ಲಿ ಭಾರಿ ಕೂಲಿ ಕಡಿಮೆ. ಅದೇ ತರ ನಮ್ಮ ರೈತನ ಕಡಿಮೆ ಆಗಿತ್ತು. ಒಂದು ರೂಪಾಯಿಯಲ್ಲಿ ನಾವು ಏನ್ ಬೇಕಾದ್ರೆ ರಾಗಿ ಅಕ್ಕಿ ಏನ್ ಬೇಕಾದ್ರೆ ಬಳಸ್ಕೊಬೋದಿತ್ತು, ಅದು ಕಾಳು ಎಲ್ಲ ಬದಲಿತ್ತು, ಜೊತೆಗೆ ಅದರಲ್ಲಿ ಕಾಫಿನೂ ಉಳಿಸಬಹುದಾಗಿತ್ತು. ಆ ರೀತಿನ ರೈತ ಬೆಲೆಗಳು ಕಡಿಮೆ ಆಗಿತ್ತು, ಭಾರಿ ಖುಷಿ ಆಯ್ತು ಮೇಡಮ್, ಭಾರಿ ಚೆನ್ನಾಗಿತ್ತು.
0: ಅಂದ್ರೆ ಕೂಲಿನೂ ಕಡಿಮೆ ಆಯ್ತು, ಆ ಕೂಲಿ ತಕ್ಕನಾಗಿ ವಸ್ತುಗಳ ಬೆಲೆವೂ ಕೂಡ ಅಗ್ಗವಾಗಿತ್ತು, ಈ ನಿಟ್ಟಲ್ಲಿ ಜೀವನ ತುಂಬಾ ಸುಲಭವಾಗಿ ಸಾಗ್ತಾ ಇತ್ತು. ಏನೇನೆಲ್ಲ ತಗೋತಿದ್ರಿ ನೀವು ಅಲ್ಲಿಂದ ಇಲ್ಲಿಗೆ? ಹೇಗ್ ಬರ್ತಿದ್ರಿ ನೀವು? ಸಾರಿಗೆ ಸಂಪರ್ಕ ಇರ್ತಿತ್ತ ನಿಮ್ಮ ಕಾಲದಲ್ಲಿ?
1: ಕೋಟೆ ಮೈಸೂರು ಈ ಕಡೆಗೆ ನಾವು ಪಟ್ಟಣಕ್ಕೆ ಹೋಗ್ತಾ ಇರಲಿಲ್ಲ ಮೇಡಮ್. ನಮ್ಮಲ್ಲಿ ಇಲ್ಲಿ ಹಳೆ ಕಾಸನಕೋಟೆ ಅಂತ ಹೇಳಿ ಬಳ್ಳಿ ಹತ್ರ ಒಂದು ಅಂಗಡಿ ಇತ್ತು, ಪಾರಸ್ನ ಕ್ವಾರ್ಟರ್ಸ್ ಹತ್ರ ಆನೆಯವರು ಇದ್ರಲ್ಲ, ಈ ಆನೆ ಪಳಗಿಸ ಅವರು ಆನೆ ಸಾಕವರು ಇದ್ರು, ಅವರು ಹತ್ತು ಕುಟುಂಬ ಇಪ್ಪತ್ತು ಕುಟುಂಬ ಮೂವತ್ತು ಕುಟುಂಬ ಅಂತ ಹೇಳಿದ್ರು. ಅವ್ರಿಗೆ ರೇಷನ್ ಬೇಕಲ್ಲ, ಅದ್ರಲ್ಲ ಬೇರೆಯವ್ರ ಕರೆದು ಅಂಗಡಿ ಇಟ್ಕೊತಿದ್ರು. ಅಲ್ಲಿ ಭತ್ತ ಆಗಿರ್ಬೋದು, ಕಾಳು ಆಗಿರ್ಬೋದು, ಮತ್ತೆ ಉಪ್ಪು ಆಗಿರ್ಬೋದು, ಮೆಣಸಿನಕಾಯಿ ಆಗಿರ್ಬೋದು, ಅಕ್ಕಿ ಆಗಿರ್ಬೋದು, ರಾಗಿ ಆಗಿರ್ಬೋದು, ಅದೆಲ್ಲ ಫುಲ್ಲು ಅವರು ಅಂಗಡಿಯಲ್ಲಿ ಇಟ್ಕೊಂಡಿದ್ರು. ಅಲ್ಲಿಗೂ ನಾವು ಹೋಗಿ ತರ್ತಾ ಇದ್ದ ಅಂಗಡಿ, ಕಾಡಲ್ಲೇ ನಾವು ವಾಸ, ಕಾಡಲ್ಲೇ ನಮ್ಗೆ ವ್ಯಾಪಾರ, ಆ
0: ರೀತಿ ಎಲ್ಲವೂ ಕೂಡ ಕಾಡಲ್ಲೇ ಸಿಗ್ತಾ ಇತ್ತು ನಿಮ್ಗೆ.
1: ಹೌದೌದು.
0: ನಿಮ್ಮ ಕಾಲದಲ್ಲಿ ಆಗ ಬಡತನದ ಬದುಕು ಅಂತ ಹೇಳ್ತಿದ್ರಿ, ಈಗ ನಿಮ್ಗೆ ನಾಲ್ಕು ಮಕ್ಕಳು ಅಂತ ಹೇಳಿದ್ರಿ, ಆ ಬಡತನದ ಬದುಕಲ್ಲಿ ನಾಲ್ಕು ಮಕ್ಕಳನ್ನ ಸಾಕ್ಬೇಕಾದ್ರೆ ಎಷ್ಟು ಕಷ್ಟ ಆಯ್ತಿತ್ತು ನಿಮ್ಗೆ?
1: ನಾಲ್ಕು ಮಕ್ಕಳನ್ನ ಸಾಕ್ಬೇಕಾದ್ರೆ ಭಾರಿ ಸಾಕ್ಬೇಕೈತೆ. ರೈತ ಜಾಸ್ತಿ, ನಾವು ಯಾವ್ದೇ ರೈತ ಜಾಸ್ತಿ ಆಗಿರೋದ್ರ

0: ಇನ್ನೂರು ಮುನ್ನೂರು ರೂಪಾಯಿ ಇದ್ದಾಗ ಒಂದು ಕುಟುಂಬ ಸಾಕಾಗಲ್ಲ, ಸಾವಿರ ಲೆಕ್ಕದಲ್ಲೇ ಹೋಗ್ಬೇಕಾಗ್ತದೆ. ಐನೂರು ಸಾವಿರ ಹಿಂದಿದ್ದಾಗ ಒಂದು ದಿವಸದ ನಮ್ಮ ಆಹಾರ ಬಳಸ್ಬೋದು. ಇದಕ್ಕೆಲ್ಲ ಭಾರಿ ಕಷ್ಟ. ಮತ್ತೆ ಮಾಮೂಲಿ ನಾವು ಗೆಡ್ಡೆ ಗೆಣಸು ಬಳಸೋದನ್ನ ಈಗಲೂ ಬಳಸ್ತಾ ಇದೀವಿ. ಅಂದ್ರೆ ಗೆಡ್ಡೆ ಗೆಣಸು ಕಡಿಮೆ ಆಗಿದೆ ಈಗ, ಮೊದಲು ಸಿಗುತ್ತೆ ಗೆಡ್ಡೆ ಗೆಣಸು ಇಲ್ಲ, ಮರ ಗಿಡ ಲಾಸ್ ಆಯ್ತು, ಈ ಕಾಡು ಒಳಗಡೆ ದೊಡ್ಡ ದೊಡ್ಡ ಗಿಡಗಳಿದ್ದ ಗಿಡಗಳು ಲಾಸ್ ಆಯ್ತು, ತುಂಬಾನೇ ತೊಂದರೆ ಆಗ್ಬಿಟ್ಟಿದೆ.
1: ಅಂದ್ರೆ ಹಿಂದಿನ ಕಾಲದಲ್ಲಿ ಆ ಮಕ್ಕಳಿಗೆ ಯಾವುದೇ ಕೊರತೆ ಇಲ್ಲ, ಕಾಡಿನಲ್ಲೇ ಆಹಾರ ಪದಾರ್ಥಗಳು ಸಿಕ್ಕೋದ್ರಿಂದ ಅಲ್ಲಿ ಜೀವನ ಹೇಗೋ ಸಾಕ್ತಾ ಇತ್ತು. ಈಗ ನಿಮ್ಮ ಕಾಲದಲ್ಲಿ ಮಕ್ಳಿಗೆ ಹುಷಾರಿರ್ಲಿಲ್ಲ ಅಂದ್ರೆ ಯಾವ ತರ ಆರೋಗ್ಯವನ್ನ ಕಾಪಾಡ್ಕೋತಿದ್ರಿ ನೀವು?
0: ನಮ್ಮ ಕಾಲದಲ್ಲಿ ಮಕ್ಳಿಗೆ ಹುಷಾರಿಲ್ಲ ಅಂತ ಹೇಳಿದ್ರೆ ನಮಗೆ ದೇವರು ಸಾಕಾರ ಅಂತ ಹೇಳೋದು. ಮಣ್ಣಿನ ರೂಪದಲ್ಲಿ ಒಂದು ದೇವರು ಸೆಲೆ ಇರ್ತಾ ಇತ್ತು, ಮತ್ತೆ ಕಲ್ಲಿನ ರೂಪದಲ್ಲಿ ದೇವರುಗಳು ಇರ್ತಿತ್ತು, ಮರಗಡ್ಡೆಯಲ್ಲಿ ದೇವರು ನಂಬಿಕೆ.
1: ಹೌದು,
0: ದೇವ್ರ ನಂಬಿಕೆ. ಆ ನಂಬಿಕೆಯಲ್ಲೇ ಅವ್ರನ್ನ ಯೋಚನೆ ಮಾಡಿದಾಗ ದೇವ್ರಗಳು ಸಹಕಾರ ಕೊಡ್ತಾ ಇತ್ತು. ನಾವು ಏನೇ ಮಾಡಿದ್ರು ಇಂಥ ಕಾಯಿಲೆಗಿರೋ ಸ್ವಾಮಿ ನಮ್ಗೆ ಈ ತರ ರಾಜಿದೆ, ನಿಮ್ಬೇಕಾಗಲ್ಲ ಅಂತ ಹೇಳಿ ದೇವ್ರಿಗೆ ನಮ್ಗೆ ಭಾರ ಹಾಕಿ ಅವ್ರ ನಂಬಿಕೆ ಮೇಲೆ ನಾವು ಮಾತಾಡಿಸ್ತಾ ಇದ್ದೆ. ಆ ಮಾತು ಅವ್ರಿಗೆ ನಮ್ಮ ಮಾತನ್ನ ಅವ್ರಿಗೆ ಒಂದು ಬೆಲೆ ಇತ್ತು. ಆ ಮಾತಾಡಿ ನಾವು ನಿಲ್ಸಿದಾಗ ಕಾಯಿಲೆಗಳ ಗುಣ ಅಂತ ಹೇಳಿದ್ರೆ ನಮ್ಮ ಮಾತ ಮೇಲೆ ಅದನ್ನ ಪರಿಹಾರ ಮಾಡ್ಕೊತೀವಿ ನಾವು.
1: ಅಂದ್ರೆ
0: ಅಷ್ಟು ನಂಬಿಕೆ ಇತ್ತು ನಮ್ಗೆ.
1: ಅಂದ್ರೆ ಪ್ರಕೃತಿನೇ ಒಂದು ದೇವ್ರು, ಆ ಪ್ರಕೃತಿನ ನಂಬಿ ನೀವು ವಾಸ ಮಾಡ್ತಿರೋದ್ರಿಂದ ಆ ಪ್ರಕೃತಿಯಿಂದ ಸಕಲ ಪರಿಹಾರಗಳನ್ನು ದೊರಕ್ತಾ ಇದ್ದು, ಈ ನಿಟ್ಟಿನಲ್ಲಿ ಆರೋಗ್ಯವು ಕೂಡ ಒಂದು ನಂಬಿಕೆ ಅನ್ನೋ ನಿಟ್ಟಿನಲ್ಲಿ ಬದುಕ್ತಾ ಜೀವನ ಸಾಗಿಸ್ಕೊಂಡು ಹೋಗ್ತಾ ಇದ್ರಿ. ಈ ಒಂದು ಮಕ್ಕಳಿಗೆಲ್ಲ ಹುಷಾರಿರ್ಲಿಲ್ಲ ಅಂದ್ರೆ ಆಯುರ್ವೇದ ಪದ್ಧತಿಗಳೇನಾರು ಬಳಸ್ತಿದ್ರ, ಅದ್ರ ಬೇರುಗಳಾಗಿರ್ಬೋದು ಅದನ್ನೇನಾರು ಬಳಸ್ತಿದ್ರ ನೀವು?
0: ಅಲ್ಲಿನ ವೈದ್ಯ ಗಡಿಕೆ ಅಂತ ಹೇಳಿದ್ರೆ ನಮ್ಮಲ್ಲಿ ದೇವ್ರಗುಡ್ಡ ಇರ್ತಿದ್ರು, ಒಬ್ಬ ಒಂದು ಹಾಡಲ್ಲಿ ಒಂದು ಒಬ್ಬ ದೇವ್ರಗುಡ್ಡ ಮತ್ತೆ ಒಬ್ಬ ಯಜಮಾನ. ದೇವ್ರ ಪದ್ಧತಿಯಲ್ಲಿ ದೇವ್ರ ಪೂಜೆ ಮಾಡ್ಬೇಕಾದ್ರೆ ದೇವ್ರ ಯಜಮಾನ ನಮ್ಮ ಹಾಡಿಲ್ಲಿ ಒಬ್ಬ ಗುರು, ಹಾಗಾದ್ರೆ ಋಷಿಗಳು ಇರ್ತಾರಲ್ಲ ಆ ತರ ಯಜಮಾನ. ಅವರು ನಾವೊಂದು ಯಾವ್ದೇ ಬೆಳೆ ಮಾಡ್ಬೇಕಾದ್ರೆ ಯಜಮಾನ ಒಂದು ಬೀಜಗಳನ್ನ ಹಾಕ್ಬೇಕು, ಅವರೇ ದೇವ್ರಿಗೆ ಪೂಜೆ ಮಾಡ್ಬೇಕು, ಅವರೇ ದೇವ್ರಿಗೆ ಮಾತ್ಕೊಳ್ಬೇಕು, ಅವ್ರ ಜೊತೆಗೆ ನಾವು ಕೈ ಜೋಡಿಸ್ತಾ ಇದ್ದೆ. ಆ ರೀತಿ ಜೊತೆಗೆ ಅದನ್ನ ಗಿಡಮೂಲಿಕೆಗಳನ್ನ ಅವ್ರಿಗೆ ಎಲ್ಲ ದೇವ್ರು ಕಾಣಿಸ್ತಾ ಇತ್ತು. ಮರದ ಶಕ್ತಿ ಕೊಟ್ರೆ ಈಗ ತೆಗೆದು ಹಾಕಿದ್ರೆ ಇಂಥ ಕಾಯಿಲೆಗಳಾಗ್ತದೆ, ಮರದ ಬೇರನ್ನು ತೆಗೆದ ಈಗ ಕೊಟ್ರೆ ಇಂಥ ಕಾಯಿಲೆಗಳ ಗುಣ ಆಯ್ತು, ಇಂಥ ಸೊಪ್ಪನ್ನ ಹಾಕಿದ್ರೆ ಅದು ಕಾಯಿಲೆ ಗುಣ ಆಯ್ತು ಅಂತ ಹೇಳಿ ಎಲ್ಲ ಕನಸಲ್ಲೇ ಅವ್ರಿಗೆ ದೇವ್ರ ಗಿಡಮೂಲಿಕೆಗಳನ್ನ ತೋರಿಸ್ಕೊಡ್ತಾ ಇದ್ರು.
1: ಅಂದ್ರೆ
0: ಬೇರು ಶಕ್ತಿಯ ಸೊಪ್ಪನ್ನ ಹಾಕಿದ್ರೆ ಯಾವುದೇ ಕಾಯಿಲೆ ಬಂದು ದೂರ ಆಗ್ತಾ ಇತ್ತು.
1: ಅಂದ್ರೆ ಹಿಂದಿನ ಕಾಲದಲ್ಲಿ ಒಂದು ಹಿರಿಯರ ಹೇಳಿದಂತಹ ಹಿರಿಯರ ಮಾರ್ಗದರ್ಶನದಿಂದ ಹಲವಾರು ಬೇರುಗಳನ್ನ ಸಂಗ್ರಹಿಸಿ ಆ ನಿಟ್ಟಿನಲ್ಲಿ ಮಕ್ಕಳಿಗೆ ಚಿಕಿತ್ಸೆ ನೀಡೋದ್ರಲ್ಲಿ ಮುಂದಾಗ್ತಾ ಇದ್ರಿ ನೀವು?
0: ಈಗಲೂ ನಡೀತದೆ, ನಿಲ್ಸಿಲ್ಲ. ಕಾಲಲ್ಲಿ ಎಷ್ಟು ನಮ್ಮ ಜನಗಳನ್ನ ಎಷ್ಟು ನಾವು ಎಷ್ಟು ಹಾಡಿಗಳೆಲ್ಲ ಫುಲ್ ಅದು ಬದಿ ಈಗಲೂ ಇದೆ. ಅದ್ರ ಜೊತೆಗೆ ನಾವು ದೇವ್ರು ಸೇರ್ತಾ ಇದ್ದೆ ಸರ್ ಫುಲ್ ಸರ್ವೇ ದೇವ್ರ ಪದ್ಧತಿಯಲ್ಲಿ ದೇವ್ರು ಈಗಲೂ ದೇವ್ರ ಕರೆದು ದೇವ್ರನ್ನ ಅಂದ್ರೆ ನಾವು ವಾಸ ತಗೊಂಡು ಅದನ್ನ ಕಾಯಿಲೆ ದೂರ ಮಾಡ್ತೀವಿ. ಏನು ರಾಜ್ಯಗಳು ಹೊರಗಡೆ ನಾವು ಸುತ್ತಾಡ್ತೀವಿ, ಮೈಸೂರು ಹೋಗ್ತೀವಿ, ಬೆಂಗಳೂರು ಹೋಗ್ತೀವಿ, ಈಗ ಹೊರಗಡೆ ಹೋಗಿ ನಮ್ಗೆ ಅಭ್ಯಾಸ ಆಗಿದೆ ಮತ್ತು ಹೋಗ ಅಭ್ಯಾಸ ಮಾಡ್ತೀವಿ. ಜೊತೆಗೆ ನಾಯಕತ್ವ ಎಲ್ಲಾ ಕಡೆಗೆ ನಾವು ಜನಸಂಖ್ಯೆ ನಾವು ಜೊತೆಗೆ ಗೆಲ್ತಾ ಇದೀವಿ. ಅದರಲ್ಲಿ ಏನೈತೆ ಬೇರೆ ಕಡೆಗೆ ಬರೋಂತ ಕಾಯಿಲೆಗಳು ಆಡಿಗೆ ಬರ್ತವೆ, ಆ ಕಾಯಿಲೆಗೆಲ್ಲ ಔಷಧಿ ಕೊಟ್ಟರೆ ಅದು ಕುಡಿಯಲ್ಲ ಮೇಡಮ್, ಅದು ಆಸ್ಪತ್ರೆಗೇನೆ ಹೋಗುತ್ತೆ.
1: ಹೌದು, ಇತ್ತೀಚಿನ ಆಧುನಿಕತೆ ಬದಲಾದ ಕಾರಣ ಇತ್ತೀಚಿನ ರೋಗಗಳಿಗೆ ಆಸ್ಪತ್ರೆಗೆ ದಾಖಲಾದ್ರೆ ಕೂಡ ಸೂಕ್ತ ಚಿಕಿತ್ಸೆ ಅನ್ನೋದು ಲಭ್ಯ ಆಗುತ್ತೆ ಅಂತ ನಿಮ್ಮ ಅರಿವಿಗೆ ಬಂದಿದೆ ಅಂತ ತಾತಾ. ಈಗ ನಿಮ್ಗೆ ವಯಸ್ಸಾದ ಜೀವನ, ಸರ್ಕಾರದಿಂದ ಏನಾದ್ರು ಸೌಲಭ್ಯ ತಗೋತಾ ಇದ್ದೀರಾ ನೀವು?
0: ಸರ್ಕಾರದ ಸೌಲಭ್ಯ ಏನು ಈಗ ಅದೇನು ವಯಸ್ಸಾದ 65 ವಯಸ್ಸು ಆದವರಿಗೆಲ್ಲ ಜೊತೆಗೆ ರೇಷನ್ ಗಳು ಕೊಡ್ತಾ ಇದಾರೆ, ಮತ್ತೆ ರೇಷನ್ ಮತ್ತೆ ನ್ಯಾಯಬೆಲೆ ಅಂಗಡಿ ಅದರಲ್ಲಿ ಸ್ವಲ್ಪ ರೇಷನ್ ಸಿಗ್ತಾ ಇದೆ. ಜೊತೆಗೆ ನಮ್ಮ ಗೆಡ್ಡೆ ಗೆಣಸು ಜೇನು ಇದು ಬಳಸ್ಕೊತಾ ಇದೀವಿ. ಆಹಾರಕ್ಕೆ ತೊಂದರೆ ಏನಿಲ್ಲ, ಸುಮಾರು ಬಳಸ್ತಾ ಇದೀವಿ.
1: ಅಂದ್ರೆ ಆರೋಗ್ಯ ಇವಾಗ ಸುಗಮವಾಗಿ ನಡೀತಾ ಇದೆ, ವೃದ್ಧಾಪ್ಯ ಅಷ್ಟೊಂದು ಕಷ್ಟ ಅಂತ ಇಲ್ಲ ಅಂತ ಅನಿಸ್ತಾ ಇದೆ.
0: ಹೌದು ಹೌದು.

0: ಬೆಳಗ್ಗೆಯಿಂದ ಸಂಜೆವರೆಗೂ ನಿಮ್ಮ ಒಂದು ಕೆಲಸ ಕಾರ್ಯಗಳು ಹೇಗ್ ನಡೆಯುತ್ತೆ, ಯಾವ ತರ ಶುರುವಾಗುತ್ತೆ?
1: ನಮ್ಮ ಟೆಕ್ಸ್ಟೈಲ್ಗಳಾದ್ರೆ ನಾವು ಹೆಚ್ಚಿಗೆ ಭೂಮಿ ನಡ್ಕೊಂಡು ಅವ್ರಿಗೆ ಸರ್ಕಾರದಿಂದ 2 ಎಕರೆ 5 ಎಕರೆ ಭೂಮಿ ಕೊಟ್ಟಿಲ್ಲ. ಆದ್ರೆ ನಾವು ಇರೋ ಜಾಗದಲ್ಲಿ ಒಂದು ಇಷ್ಟಾದ್ರೆ ಒಂದು 1 ಎಕರೆ 2 ಎಕರೆ ನಾವು ಇಟ್ಕೊಂಡಿದ್ವಿ. ಅದನ್ನ ಬಂದು ಸರ್ಕಾರ ಇಷ್ಟು ಕೊಡಕ್ಕಾಗಲ್ಲ, ಕಾರ್ಡ್ ಲಾಸ್ ಆಯ್ತು ಅಂತ ಹೇಳಿ ಒಂದು ತರ ಕುಂಬ್ರಿ ಮಾಡ್ತಾರ. ಕುಂಚೆ ಲಭ್ಯದಲ್ಲಿ ಮನೆ ಸೈಟ್ ಮಾತ್ರ ಕೊಟ್ಟಿದ್ದಾರೆ, ಅಕ್ಕಪತ್ರ ಕೊಟ್ಟು ನೀವು ಇನ್ನು ಹೆಚ್ಚಿಗೆ ಕಾಡು ಕಡಿಬಾರ್ದು, ವ್ಯವಸಾಯ ಮಾಡಬಾರ್ದು, ನೀವು ಎಲ್ಲ ಕಾಡಿಗೆ ಬಿದ್ದು ಕಡಿಮೆ ಮಾಡಿ ಅಂತೇಳಿ ತುಂಬಾನೇ ಸಮಸ್ಯೆ ಆಯ್ತು ನಮ್ಗೆ. ಅಲ್ಲಿಂದ ನಾವು ಏನ್ ಮಾಡಿದೀವಿ, ಎಲ್ಲ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಕುಂತು ಮಾತುಕತೆ ಬಂದು ನಮ್ಮ ಆಡಿ ಜನ ಎಲ್ಲೆಲ್ಲಿ ನಮ್ಮ ಆಡಿ ಕಾಡಿನ ಒಳಗಡೆ ವಾಸ ಮಾಡ್ತೇವೆ ಅವರೆಲ್ಲ ಸೇರಿ ಒಂದು ಸಂಘಟನೆಯನ್ನು ಕಟ್ಟಿ ಸಂಘಟನೆ ಮುಖಾಂತರ ನಮ್ಮ ಬೇಡಿಕೆಗಳನ್ನ ಇಟ್ಟು ಸ್ವಲ್ಪ ಕಷ್ಟ ಕಡಿಮೆ ಮಾಡಿಸಿದೀವಿ.
0: ಅಂದ್ರೆ ಈ ನಿಟ್ಟಿನಲ್ಲಿ ಹೋರಾಟಗಾರ ವೃತ್ತಿಯನ್ನು ಕೂಡ ಈಗಲೂ ಕೂಡ ಸಮಾಜ ಸೇವೆಯನ್ನ ಕೂಡ ನೀವು ನಿರ್ವಹಿಸ್ತಾ ಇದ್ರಿ?
1: ಹೌದು, ನಾನು ಈಗ ಒಂದು 16 ವರ್ಷ ಮೆಚ್ಚಿನಗಡ ತಾಲೂಕಲ್ಲಿ ತಾಲೂಕು ಅಧ್ಯಕ್ಷರು ನಾನು ಮಾಡಿ ನಾನು ಎಲ್ಲ ಕಡೆಗೆ ಜಲ್ಲಿಗೆ 1-2-3 ಟ್ರಿಪ್ ಹೋಗಿದ್ದೀನಿ. ಮತ್ತೆ ನಮ್ಮ ಸಿದ್ದರಾಮಯ್ಯ ಮುಖಾಂತರ ಬೆಂಗಳೂರಲ್ಲಿ ಒಂದು ಸನ್ಮಾನ ಆಯ್ತು. 25 ವರ್ಷದಿಂದ ಬರೀ ಹೋರಾಟದಲ್ಲೇ ಇದ್ದೀನಿ ನಾನು. ಈ ವಯಸ್ಸಾದ್ಮ ಆಯ್ತಲ್ಲ, ಅದರಿಂದ ನಾನು ಈಗ ಮಾಜಿ ಆಗಿದ್ದು ಬೇರೆಯವ್ರ ಹೋಗಿ ಕೊಟ್ಟು ನಾನು ಮನೆಯಲ್ಲಿ.
0: ಈಗೇನ್ ಕೆಲಸ ಮಾಡ್ತಿರತ್ತ ನೀವು?
1: ಮಕ್ಕಳು ಕೊಡಗು ಅಂತ ಹೇಳ್ತಾರೆ, ಕೊಡಗಲ್ಲಿ ಕೂಲಿ ಮಾಡಿ ಬರ್ತಾರೆ. 3 ತಿಂಗಳು 2 ತಿಂಗಳು ಇದ್ದು ವಾಸ ಅಲ್ಲೇ ಹೋಗಿ 3 ತಿಂಗಳು 4 ತಿಂಗಳು ಇದ್ದು ಕೆಲಸ ಮಾಡಿ ಅವರು ಸ್ವಲ್ಪ ಹಣಕಾಸು ಬರ್ತಾ ಇದಾರೆ. ನಾನು ಎಲ್ಲೆಲ್ಲಿ ಮೀಟಿಂಗ್ ಆಗ್ತದೆ, ಯಾವ ಜಾಗದಲ್ಲಿ ಒಂದೊಂದು ಹೋರಾಟದ ಜನ ಸೇರ್ಕೊಂಡು ಹೋರಾಟ ಮಾಡ್ತಾ ಇದ್ರು ಅಲ್ಲಿ ಕರ್ಕೊಂಡ್ರೆ ಅಲ್ಲಿಗೆಲ್ಲ ಒಂದು ಆಗೋಷ್ಟು.
0: ಅಂದ್ರೆ ಈ ವೃದ್ಧಾಪ್ಯ ಜೀವನದಲ್ಲೂ ಕೂಡ ನೀವು ಒಂದು ಸಮಾಜದ ಒಂದು ಒಳಿತಿಗಾಗಿ ಸಮಾಜ ಸೇವೆಯನ್ನ ಮಾಡ್ತಿರೋದು ತುಂಬಾ ಖುಷಿಯ ವಿಚಾರ ತಾತ. ಈಗ ಬೆಳಗ್ಗೆಯಿಂದ ಸಂಜೆವರೆಗೂ ಮನೇಲಿ ಕಾಲ ಕಳಿತಿರ್ತಿಲ್ಲ, ಹೇಗ್ ಕಳಿತಾ ಇರ್ತೀರ ನೀವು ಕಾಲವನ್ನ?
1: ಹೊರಗಡೆ ಅಭ್ಯಾಸ ಆಗುದಿಲ್ಲ, ಅಲ್ಲಿ ಅಲ್ಲಿ ಹೋಗೋದು ಅಲ್ಲಿ ಕುಂತು ಮಾಡಿ ಸುತ್ತಾಡ್ತಾ ಬರ್ತಾ
0: ಇದ್ದೀನಿ. ಇತ್ತೀಚಿನಗಳಲ್ಲಿ ಆರೋಗ್ಯ ಸಮಸ್ಯೆ ಅನ್ನೋದು ಜಾಸ್ತಿ ಆಗ್ತಾ ಇದೆ, ಆಹಾರದ ಪದ್ಧತಿ ಗುಣಮಟ್ಟ ಕಡಿಮೆ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ನಿಮ್ಮ ಆರೋಗ್ಯದ ಸಮಸ್ಯೆ ಏನಾದ್ರು ಸಮಸ್ಯೆಗೆ ಸಂಬಂಧಪಟ್ಟಂತೆ ಏನಾದ್ರು ಆರೋಗ್ಯ ಸಮಸ್ಯೆ ಇದೆಯಾ ನಿಮ್ಗೆ?
1: ಮೇಡಮ್, ನನಗೆ ಆರೋಗ್ಯ ಸಮಸ್ಯೆ ತುಂಬಾ ಆಗಿತ್ತು. ನಾನು ಹೊರಗಡೆ ಊಟ ಇಲ್ಲ ಮತ್ತು ನೀರು ಕಡಿಮೆ, ಕಾಫಿ ಕಡಿಮೆ, ಇದರಿಂದ ನಾನು ಏನಾಗಿತ್ತು ಅಷ್ಟು ವರ್ಷದ ಇದರಿಂದ ಊಟ ಆಹಾರ ಇಲ್ದೇನೆ ನಮ್ಗೆ ಒಂದು ಆಗಿತ್ತು, ಒಂದು ಕಾಯಿಲೆ ಬಂದಿತ್ತು. ಅದನ್ನು ಮೈಸೂರು ಜೈದೇವ ಅಂತ ನಮಗೆ ಗೊತ್ತಿದೆ, ನಾನು ಒಂದು 15 ದಿವಸ ಅಡ್ಮಿಟ್ ಆಗಿದ್ದೆ. ಅಲ್ಲೆಲ್ಲ ಯಾವ ಚಿಕ್ಕದಾಗಿ ಒಂದು ಆಪರೇಷನ್ ಆಯ್ತು, ಪರೀಕ್ಷೆ ಮಾಡಿ ಬರ್ಕೊಂಡು ಮಾತ್ರೆ ತಗೋಬೇಕು ಮಾತ್ರೆ ಸಾಯಂಕಾಲ ಬಂದು ಮಾತ್ರೆ ಇದ್ದಾಗ ನಮ್ಗೆ ತುಂಬಾ ಕಷ್ಟ ಆಗ್ತದೆ ಮಕ್ಕಳಿಗೆ ತಗೊಳ್ಬೇಕಂತ ಹೇಳಿ ಇವರಿಗೆ ಈಗ ಒಂದು 1,000 ರೂಪಾಯಿ ನಮ್ಗೆ ಮಾತ್ರೆ ಬೇಕು ಮೇಡಮ್, ಬಳಸಲೇಬೇಕು. ಹಂಗಾಗಿ ಆ ಸಮಸ್ಯೆಯಲ್ಲಿ ಒಂದು 3-4 ವರ್ಷದ ಕಾಲ ನಮ್ಗೆ ಹುಡುಕಿಕೆ ಆಗಿತ್ತು. ಮಾತ್ರೆ ನಮ್ಗೆ ಏನು ತೊಂದರೆ ಹೊರಗಡೆ
0: ಆರೋಗ್ಯ ಸಮಸ್ಯೆ ಅನ್ನೋದು ಕೂಡ ನಿಮ್ಗಿದೆ, ಆ ಸಮಸ್ಯೆನ ಮನ್ಸಿಗೆ ಹಚ್ಕೊಳ್ದೆ ಈ ವಯಸ್ಸಲ್ಲೂ ಕೂಡ ತುಂಬಾ ಖುಷಿ ಖುಷಿಯಾಗಿ ಜೀವನ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದೆ. ಈ ನಿಟ್ಟಿನಲ್ಲಿ ತಾತ, ಇತ್ತೀಚಿನ ಆಧುನಿಕತೆ ಬದಲಾದ ಕಾರಣ ಆಹಾರ ಪದ್ಧತಿ ಆಗಿರ್ಬೋದು, ಒಂದು ಜೀವನ ಶೈಲಿ ಆಗಿರ್ಬೋದು, ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ತಾತ?
1: ಇದ್ರ ಬಗ್ಗೆ ಆಹಾರ ಪದ್ಧತಿಯಲ್ಲಿ ನನ್ನ ಪ್ರಕಾರ ನೋಡಿದಾಗ ನಮ್ಮ ಹಿಂದೆ ಇದ್ದ ಆಹಾರ ಪದ್ಧತಿ ಬಾರಿ ಬದಲಾವಣೆ ಆಗಿದೆ.
0: ಹೌದು,
1: ಈಗಿರೋದು ಬೇರೆ ಬೇರೆ ಗೊಬ್ಬರಗಳನ್ನ ಹಾಕಿ ಮತ್ತು ಅವರು ಈ ಬೆಳ್ಳಿ ಗೊಬ್ಬರ ಬಳಸೋದೇ ಇಲ್ಲ.
0: ಹೌದು,
1: ಹಿಂದೆಲ್ಲ ಗದ್ದೆಲ್ಲ ಈ ರೀತಿಯಲ್ಲಿ ಬೆಳ್ಳಿ ಗೊಬ್ಬರದಿಂದ ಅವರು ಬೆಳೆಗಳನ್ನ ಬೆಳೀತಾ ಇದ್ರು, ರೈತರಾಗಿರ್ಬೋದು ಬೇರೆ ಕಡೆ ಜನ ಆಗಿರ್ಬೋದು ಆ ರೀತಿ. ಈಗ ಅವರು ಅವರು ಸಹ ಈಗ ಗೊಬ್ಬರಗಳನ್ನ ನಿಲ್ಸಿದ್ದಾರೆ, ಬೇರೆ ಈ ಗೊಬ್ಬರ ಹೊರಗಡೆ ಗೊಬ್ಬರ ತಗೊಂಡು ಹಾಕಿ ಅದು ಗೆಂಡು, ಅದು ರುಚಿ ಇಲ್ಲ, ಅನ್ನ ಮಾಡಿದ್ರು ರುಚಿ ಇಲ್ಲ, ಬೇಳೆ ರುಚಿ ಇಲ್ಲ, ತರಕಾರಿ ರುಚಿ ಇಲ್ಲ, ಮತ್ತು ನಿದ್ದೆ ಮಾಡಿದ್ರು ಅದು ರುಚಿ ಇಲ್ಲ, ಎಲ್ಲ ತರ ಬೆಂಡು ತರ ಅದು ಸಾಂಬಾರ್ ಇಲ್ದೇನೆ ನಾವು ತಿನ್ನಕ್ಕಾಗಲ್ಲ ಆ ರೀತಿ ಈಗ ಆಹಾರಗಳು.
0: ಜೀವನ ಶೈಲಿಯಲ್ಲಾಗಿರ್ಬೋದು ಆಹಾರ ಪದ್ಧತಿಯಲ್ಲಾಗಿರ್ಬೋದು ಸಾಕಷ್ಟು ವ್ಯತ್ಯಾಸಗಳು ಉಂಟಾಗಿರೋದ್ರಿಂದ ಇತ್ತೀಚಿನ ಜೀವನದಲ್ಲಿ ಆರೋಗ್ಯ ಸಮಸ್ಯೆ ಅನ್ನೋದು ಜಾಸ್ತಿ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಇಂದಲ ಪದ್ಧತಿಯನ್ನ ನೀವು ಅಭ್ಯಾಸ ಮಾಡಿಸ್ಕೊಂಡ್ರೆ ಉತ್ತಮ ಜೀವನವನ್ನ ಕಾಯ್ದುಕೊಳ್ಬಹುದು ಅನ್ನೋದು ನಿಮ್ಮ ಒಂದು ಭರವಸೆ ತಾತ. ತಾತ, ಈಗ ವಯಸ್ಸಾದ ತಂದೆ ತಾಯಿಗಳನ್ನ ಹಿಂದಿನ ಕಾಲದಲ್ಲಿ ತುಂಬಾ ಭಕ್ತಿಯಿಂದ ದೇವರ ತರ ನೋಡ್ಕೋತಿದ್ರು, ಇತ್ತೀಚಿನ ದಿನಗಳಲ್ಲಿ ಅವರನ್ನ ಅನಾಥ ಆಶ್ರಮಕ್ಕೆ ಬಿಡುವಂತ ಪದ್ಧತಿಗಳು ಜಾಸ್ತಿ ಆಗ್ತಾ ಇದೆ.

0: ನಿಟ್ಟಿನಲ್ಲಿ ಅಂತ ಮಕ್ಕಳಿಗೆ ನೀವೇನು ಸಂದೇಶವನ್ನ, ಒಬ್ಬ ಹಿರಿಯರಾಗಿ ಒಬ್ಬ ಸಮಾಜ ಸೇವಕರಾಗಿ ನೀವೇನು ಒಂದು ಸಂದೇಶವನ್ನ ಕೊಡ್ತಿರತ್ತ ನೀವು?
1: ಜನರ ಸದ್ಯದಲ್ಲಿ ನಾವು ಯಾವುದೇ ಮಕ್ಕಳನ್ನು ಗಿಡ ಮೂಲಕ್ಕೆ ನಮ್ಮ ದೇವ್ರ ಪದ್ಯದಲ್ಲಿ ಆದೇಶನ ನೋಡಿ ನಾವು ಎಲ್ಲಿ ಹೊರಗಡೆ ಕೆಲಸಲ್ಲ ಮೇಡಮ್. ನಾವು ಅನಾಥ ಆಶ್ರಮದಲ್ಲಿ ಆಗಿರ್ಲಿ ಬೇರೆ ಕಡೆ ಆಗಿರ್ಲಿ ನಮ್ಮ ಜನದಲ್ಲಿ ನಾವು ಕೆಲಸದ ಕಡಿಮೆ ಅದೆಲ್ಲ ನಾವು ನೋಡ್ಕೊತಾ ಇದ್ವಿ.
0: ತುಂಬಾ ಖುಷಿ ಆಯ್ತು ತಾತ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ನಿಮ್ಮ ಒಂದು ಆರೋಗ್ಯ ಜೀವನ ಆಗಿರ್ಬೋದು, ಒಂದು ಸ್ವಾಸ್ಥ್ಯ ಜೀವನದಕ್ಕೆ ಒಂದು ಪ್ರಕೃತಿನದು ಯಾವ ರೀತಿ ಸಹಕಾರ ನೀಡುತ್ತೆ, ಆ ನಿಟ್ಟಿನಲ್ಲಿ ನಾವು ಯಾವ ತರ ಸಾಗ್ಬೇಕು ಅನ್ನೋದ್ರ ಮೂಲಕ ನಮ್ಗೆ ಇಷ್ಟೊತ್ತು ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಕ್ಕೆ ನಮ್ಮ ಪರವಾಗಿ ಹಾಗೂ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು. ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಗಿರಿಜನರ ಆರೋಗ್ಯಕರ ಜೀವನ ಮತ್ತು ವೃದ್ಧಾಪ್ಯ ಜೀವನ ಕುರಿತು ನಮ್ಮ ಜೊತೆ ಮಾತನಾಡಿದವರು ಹೆಚ್ ಡಿ ಕೋಟೆ ತಾಲೂಕಿನ ಆನೆಮಳದ ಹಾಡಿಯ ಶ್ರೀತಾ ಕೆಂಚಯ್ಯರವರು. ಇಲ್ಲಿಗೆ ಒಂದು ಮುಸ್ಸಂಜೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: ಬೆಳಕು.
1: ಕೇಳುಗರೆ, ಇದುವರೆಗೂ ಮುಸ್ಸಂಜೆ ಕಾರ್ಯಕ್ರಮವನ್ನ ಕೇಳಿದ್ರೆ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಚನ್ನದ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಪ್ರೀತಿಯ ಚನ್ನದ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ಬೆಳಬಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಬನ್ನಿ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನು ತಿಳಿದು ಬರೋಣ. ಬೀನ್ಸ್ 65 ರೂಪಾಯಿ, ಪೆನ್ಸಿಲ್ ಬೀನ್ಸ್ 65 ರೂಪಾಯಿ, ಮೆಣಸಿನಕಾಯಿ 18 ರೂಪಾಯಿ, ಸೌತೆಕಾಯಿ 14 ರೂಪಾಯಿ, ಎಂಸಿ 6 ರೂಪಾಯಿ, ಸುನಾಮಿ 4 ರೂಪಾಯಿ, ಏಳವನ 5 ರೂಪಾಯಿ, ಗುಂಡು ಬದನೆಕಾಯಿ 25 ರೂಪಾಯಿ, ಕುಂಬಳಕಾಯಿ 6 ರೂಪಾಯಿ, ಹೀರೆಕಾಯಿ 26 ರೂಪಾಯಿ, ಪಡವಲಕಾಯಿ 20 ರೂಪಾಯಿ, ತೊಂಡೆಕಾಯಿ 19 ರೂಪಾಯಿ, ಆಗಲಕಾಯಿ 25 ರೂಪಾಯಿ, ಕಾಲಿಫ್ಲವರ್ 18 ರೂಪಾಯಿ, ಪೈರ್ 30 ರೂಪಾಯಿ, ದಪ್ಪ ಮೆಣಸಿನಕಾಯಿ 59 ರೂಪಾಯಿ, ಸೋರೆಕಾಯಿ 11 ರೂಪಾಯಿ, ಬದನೆಕಾಯಿ 20 ರೂಪಾಯಿ, ಕೋಸು 24 ರೂಪಾಯಿ, ಸೀಮೆ ಬದನೆಕಾಯಿ 28 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 55 ರೂಪಾಯಿ, ಬೆಂಡೆಕಾಯಿ 13 ರೂಪಾಯಿ, ಟೊಮೊಟೊ 16 ರೂಪಾಯಿ. ಕೇಳುಗರೆ, ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನು. ಇಲ್ಲಿಗೆ ಇವತ್ತಿನ ಬೆಳೆ ಬೆಲೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚನ್ನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚನ್ನಧ್ವನಿ. ನಮಸ್ಕಾರ. ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಗಾನಗಂಧರ್ವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ನಾನು
1: ಐ,
0: ನೀನು
2: ಯು,
0: ಕಾಡು
1: ಫಾರೆಸ್ಟ್,
0: ಬೆಟ್ಟ
2: ಮೌಂಟೇನ್,
0: ಹೂ
3: ಫ್ಲವರ್,
0: ಬೆಟ್ಟದ ಹೂ
1: ಮೌಂಟೇನ್ ಫ್ಲವರ್.
0: ಬಿಸಿಲೇ ಇರಲಿ ಮಳೆಯೇ ಬರಲಿ, ಕಾಡಲ್ಲಿ ಮೇಡಲ್ಲಿ ಅಲೆವೆ.
1: ಎಲ್ಲಿ ಇನ್ನೊಂದ್ಸಲ ಹೇಳು.
0: ಬಿಸಿಲೇ ಇರಲಿ ಮಳೆಯೇ ಬರಲಿ, ಕಾಡಲ್ಲಿ ಮೇಡಲ್ಲಿ ಅಲೆವೆ.
1: ಸನ್ಲೈಟ್ ಲೆಟ್ ಕಮ್, ರೈನ್ ಲೆಟ್ ಇಟ್ ಕಮ್, ಫಾರೆಸ್ಟ್ ಮೌಂಟೇನ್

ವೆರಿ ಡಿಫಿಕಲ್ಟ್ ಪ್ರಾಬ್ಲಮ್, ಟೂ ಮೆನಿ ವರ್ಡ್ಸ್, ವೇಟ್ ಒನ್ ಮಿನಿಟ್. ಮನಿ ಮನಿ ಐ ವಿಲ್ ಕಲೆಕ್ಟಿಂಗ್, ಡೈಲಿ ಡೈಲಿ ಕೌಂಟಿಂಗ್. ಮನಿ ಮನಿ ಐ ವಿಲ್ ಕಲೆಕ್ಟಿಂಗ್, ಡೈಲಿ ಡೈಲಿ ಕೌಂಟಿಂಗ್, 10 rupees ಆಫ್ಟರ್ ಜಾಯ್ನಿಂಗ್ ರಾಮಾ.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು,
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ,
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
1: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ಬೆಳಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಬನ್ನಿ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನು

ತಿಳಿದು ಬರೋಣ. ಬೀನ್ಸ್ 65 ರೂಪಾಯಿ, ಪೆನ್ಸಿಲ್ ಬೀನ್ಸ್ 65 ರೂಪಾಯಿ, ಮೆಣಸಿನಕಾಯಿ 18 ರೂಪಾಯಿ, ಸೌತೆಕಾಯಿ 14 ರೂಪಾಯಿ, ಎಂಸಿ 6 ರೂಪಾಯಿ, ಸುನಾಮಿ 4 ರೂಪಾಯಿ, ಏಳವನ 5 ರೂಪಾಯಿ, ಗುಂಡು ಬದನೆಕಾಯಿ 25 ರೂಪಾಯಿ, ಕುಂಬಳಕಾಯಿ 6 ರೂಪಾಯಿ, ಹೀರೆಕಾಯಿ 26 ರೂಪಾಯಿ, ಪಡವಲಕಾಯಿ 20 ರೂಪಾಯಿ, ತೊಂಡೆಕಾಯಿ 19 ರೂಪಾಯಿ, ಆಗಲಕಾಯಿ 25 ರೂಪಾಯಿ, ಕಾಲಿಫ್ಲವರ್ 18 ರೂಪಾಯಿ, ಪೈರ್ 30 ರೂಪಾಯಿ, ದಪ್ಪ ಮೆಣಸಿನಕಾಯಿ 59 ರೂಪಾಯಿ, ಸೋರೆಕಾಯಿ 11 ರೂಪಾಯಿ, ಬದನೆಕಾಯಿ 20 ರೂಪಾಯಿ, ಕೋಸು 24 ರೂಪಾಯಿ, ಸೀಮೆ ಬದನೆಕಾಯಿ 28 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 55 ರೂಪಾಯಿ, ಬೆಂಡೆಕಾಯಿ 13 ರೂಪಾಯಿ, ಟೊಮೊಟೊ 16 ರೂಪಾಯಿ. ಕೇಳುಗರೆ, ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ. ಇಲ್ಲಿಗೆ ಇವತ್ತಿನ ಬೆಳೆ ಬೆಲೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 29/6/2026 ಸೋಮವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರ ವಿವರ ಹೀಗಿದೆ. ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು. ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಪಾಸಣಾ ತಜ್ಞರು. ಡಾಕ್ಟರ್ ಶರತ್ಚಂದ್ರರವರು ಸಾಮಾನ್ಯ ಶಸ್ತ್ರ ಚಿಕಿತ್ಸಾ ತಜ್ಞರು. ಡಾಕ್ಟರ್ ಶಂಕರ್ ಅವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು. ಡಾಕ್ಟರ್ ಅರ್ಜುನೇಶ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸಾ ತಜ್ಞರು. ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು. ಡಾಕ್ಟರ್ ವಿದ್ಯಾಶೀರವರು ದಂತ ಚಿಕಿತ್ಸಾ ತಜ್ಞರು. ಡಾಕ್ಟರ್ ವೈಷ್ಣವಿರವರು ಆಯುರ್ವೇದ ತಜ್ಞರು. ಡಾಕ್ಟರ್ ಐನರಾಜ್ರವರು ಫಿಜಿಯೋಥೆರಪಿಸ್ಟ್ ಅವರು. ಡಾಕ್ಟರ್ ರಾಜುರವರು ವಾಕ್ ಭಾಷೆ ಶ್ರವಣ ತಜ್ಞರು. ಈ ಎಲ್ಲ ವೈದ್ಯರುಗಳ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸೆ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666638. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666638. ಧನ್ಯವಾದಗಳು.

0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
1: ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.

0: ಕೇಳುಗರ, ಇದುವರೆಗೂ ಭಾವಸಿಂಚನ ಕಾರ್ಯಕ್ರಮವನ್ನು ಕೇಳಿದಿರಿ.
1: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
0: ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಹಾಡು ಹೊಸ ಹೆಚ್ ಡಿ ಕೋಟೆ ತಾಲೂಕಿನ ಜಾಗನಕೋಟೆಯ ಹಾಡಿಯ ಶ್ರೀಮತಿ ಬೊಮ್ಮೀರವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿವೆ. ಬನ್ನಿ ಕೇಳಿ ಬರೋಣ.

ನಾ ಜೇನು ನಾವು ಹೆಸರು ಹಾಳದಿಲ್ಲೆ ಜೇನೆ ಜೇನೆ ಕಾಪಿಯ ಊ ಕುಯ್ದಾಡಿ ಬಾ ಜೇನೆ.

ಕೆಲಸಕ್ಕೆ ತೊಟ್ಟಿಲೆ ತೂಗಬೇಕಾ, ಎಳ ವಯಸ್ಸಿನ ಎಳ ಮನಸ್ಸಿನ ಗಂಡನ ಕೂಡುತ್ತಾಳ, ಗಿಡಗನ ಬೈಗಿಣಿಯಾಗುತ್ತಾಳೆ, ಗಿಡಗನ ಬೈಗಿಳಿಯಾಗುತ್ತಾಳೆ. ಅಡ ವಯಸ್ಸಲಾಡಿಕೊಂಡು ಇರಬೇಕಾ, ಓದಾವ

0: ಎಂಟು ವಯಸ್ಸಕ್ಕೆ ಮದುವೆ ಮಾಡಬೇಕಾ, 21 ವರ್ಷಕ್ಕೆ ಗಂಡಿಗೂ ಮದುವೆ ಮಾಡಬೇಕಾ, ಜೋಡಿ ಕಂಡು ಹಾಡಿ ಗಿಕ್ಕಿ ನರಿಯಬೇಕಾ, ಅಡ ಹುಡುಗಿ ಯಾಕ ಕಾಡ ಹುಡುಗನು, ಗಿಳಿಯ ಜೊತೆ ಸೇರಿದಂತ ಗಿಡ್ಗನ, ಗಿರಿಯ ಜೊತೆ ಸೇರಿದಂತೆ ಗಿಡ್ಗನ.
1: ಕೇಳುಗರೆ, ಇದುವರೆಗೂ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಹೆಚ್ಡಿಕೋಟೆ ತಾಲೂಕಿನ ಜಾಗನಕೋಟೆ ಹಾಡಿಯ ಶ್ರೀಮತಿ ಬೊಮ್ಮೀರವರು ಹಾಡಿರುವ ಹಾಡುಗಳನ್ನ ಕೇಳಿದ್ರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ಬೆಳೆಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಬನ್ನಿ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನು ತಿಳಿದು ಬರೋಣ. ಬೀನ್ಸ್ 65 ರೂಪಾಯಿ, ಪೆನ್ಸಿಲ್ ಬೀನ್ಸ್ 65 ರೂಪಾಯಿ, ಮೆಣಸಿನಕಾಯಿ 18 ರೂಪಾಯಿ, ಸೌತೆಕಾಯಿ 14 ರೂಪಾಯಿ, ಎಂಸಿ 6 ರೂಪಾಯಿ, ಸುನಾಮಿ 4 ರೂಪಾಯಿ, ಏಳವನ 5 ರೂಪಾಯಿ, ಗುಂಡು ಬದನೆಕಾಯಿ 25 ರೂಪಾಯಿ, ಕುಂಬಳಕಾಯಿ 6 ರೂಪಾಯಿ, ಹೀರೆಕಾಯಿ 26 ರೂಪಾಯಿ, ಪಡವಲಕಾಯಿ 20 ರೂಪಾಯಿ, ತೊಂಡೆಕಾಯಿ 19 ರೂಪಾಯಿ, ಆಗಲಕಾಯಿ 25 ರೂಪಾಯಿ, ಕಾಲಿಫ್ಲವರ್ 18 ರೂಪಾಯಿ, ಪೈರ್ 30 ರೂಪಾಯಿ, ದಪ್ಪ ಮೆಣಸಿನಕಾಯಿ 59 ರೂಪಾಯಿ, ಸೋರೆಕಾಯಿ 11 ರೂಪಾಯಿ, ಬದನೆಕಾಯಿ 20 ರೂಪಾಯಿ, ಕೋಸು 24 ರೂಪಾಯಿ, ಸೀಮೆ ಬದನೆಕಾಯಿ 28 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 55 ರೂಪಾಯಿ, ಬೆಂಡೆಕಾಯಿ 13 ರೂಪಾಯಿ, ಟೊಮೊಟೊ 16 ರೂಪಾಯಿ. ಕೇಳುಗರೆ,

ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ. ಇಲ್ಲಿಗೆ ಇವತ್ತಿನ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 29/6/2026 ಸೋಮವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರ ವಿವರ ಹೀಗಿದೆ. ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು. ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಪಾಸಣಾ ತಜ್ಞರು. ಡಾಕ್ಟರ್ ಶರತ್ಚಂದ್ರರವರು ಸಾಮಾನ್ಯ ಶಸ್ತ್ರ ಚಿಕಿತ್ಸೆ ತಜ್ಞರು. ಡಾಕ್ಟರ್ ಶಂಕರ್ ಅವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು. ಡಾಕ್ಟರ್ ಅರ್ಜುನೇಶ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸೆ ತಜ್ಞರು. ಡಾಕ್ಟರ್ ಸುಷ್ಮರವರು ಮಕ್ಕಳ ತಜ್ಞರು. ಡಾಕ್ಟರ್ ವಿದ್ಯಾಶೀರವರು ದಂತ ಚಿಕಿತ್ಸೆ ತಜ್ಞರು. ಡಾಕ್ಟರ್ ವೈಷ್ಣವಿರವರು ಆಯುರ್ವೇದ ತಜ್ಞರು. ಡಾಕ್ಟರ್ ಐನರಾಜ್ರವರು ಫಿಜಿಯೋಥೆರಪಿಸ್ಟ್ ಅವರು. ಡಾಕ್ಟರ್ ರಾಜುರವರು ವಾಕ್ ಭಾಷಾ ಶ್ರವಣ ತಜ್ಞರು. ಈ ಎಲ್ಲ ವೈದ್ಯರುಗಳ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸೆ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666638. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666638. ಧನ್ಯವಾದಗಳು.

ಪ್ರೀತಿಯ ಚಿನ್ನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ದೈನಂದಿನ ಜೀವನದಲ್ಲಿ ನಮ್ಮ ಯೋಚನೆ ಮತ್ತು ಅಭಿವೃದ್ಧಿ ಪ್ರಕ್ರಿಯೆಯಲ್ಲಿ ಅಂಕಿಅಂಶಗಳ ಮಹತ್ವದ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲು ಭಾರತದಲ್ಲಿ ಪ್ರತಿ ವರ್ಷ ಜೂನ್ 29ರಂದು ರಾಷ್ಟ್ರೀಯ ಅಂಕಿಅಂಶ ದಿನವನ್ನು ಆಚರಿಸಲಾಗುತ್ತದೆ. ಪ್ರಸಿದ್ಧ ಸಂಖ್ಯಾಶಾಸ್ತ್ರಜ್ಞ ಪ್ರೊಫೆಸರ್ ಪ್ರಶಾಂತ್ ಚಂದ್ರ ಮಹಾಲನೋಬಿಸ್ ರವರ ಸಂಖ್ಯಾಶಾಸ್ತ್ರೀಯ ಕ್ಷೇತ್ರದಲ್ಲಿ ಅವರ ಅಮೂಲ್ಯ ಕೊಡುಗೆಗಳನ್ನು ಗುರುತಿಸಲು ಅವರ ಸ್ಮರಣಾರ್ಥ ಜೂನ್ 29ರಂದು ಇದನ್ನ ಆಚರಿಸಲಾಗುತ್ತದೆ. ಅಲ್ಲದೆ ಜೂನ್ 29ರಂದು ಪಿಸಿ ಮಹಾಲನೋಬಿಸ್ ರವರ ಜನ್ಮ ದಿನಾಚರಣೆಯಾಗಿದೆ. ಅವರು ಭಾರತೀಯ ಸಂಖ್ಯಾಶಾಸ್ತ್ರಜ್ಞ ಸಂಸ್ಥೆಯ ಸಂಸ್ಥಾಪಕರು. ದೈನಂದಿನ ಜೀವನದಲ್ಲಿ ಅಂಕಿಅಂಶಗಳ ಬಳಕೆಯನ್ನು ಜನಪ್ರಿಯಗೊಳಿಸಲು ಮತ್ತು ನೀತಿಗಳನ್ನು ರೂಪಿಸುವಲ್ಲಿ ಮತ್ತು ನಿರೂಪಿಸುವಲ್ಲಿ ಅಂಕಿಅಂಶಗಳು ಹೇಗೆ ಸಹಾಯ ಮಾಡುತ್ತವೆ ಎಂಬುದರ ಕುರಿತು ಸಾರ್ವಜನಿಕರನ್ನು ಸಂವೇದನಾಶೀಲಗೊಳಿಸಲು ಸರ್ಕಾರವು ಅಂಕಿಅಂಶ ದಿನವನ್ನು ಆಚರಿಸಲಾಗುತ್ತದೆ. ಇದನ್ನು ರಾಷ್ಟ್ರೀಯ ಮಟ್ಟದಲ್ಲಿ ಆಚರಿಸಬೇಕಾದ ವಿಶೇಷ ದಿನಗಳಲ್ಲಿ ಒಂದೆಂದು ಗೊತ್ತುಪಡಿಸಲಾಗಿದೆ. ಈ ದಿನವನ್ನು ಅಂಕಿಅಂಶ ಅಥವಾ ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯ ಆಯೋಜಿಸುತ್ತದೆ. ಆದರೆ ವಿಶ್ವ ಸಂಖ್ಯಾಶಾಸ್ತ್ರ ದಿನವನ್ನು ಪ್ರತಿ 5 ತಿಂಗಳಿಗೊಮ್ಮೆ ಅಕ್ಟೋಬರ್ 20ರಂದು ವಿಶ್ವಾದ್ಯಂತ ಆಚರಿಸಲಾಗುತ್ತದೆ. ಅಂಕಿಅಂಶಗಳ ಕ್ಷೇತ್ರದ ಪ್ರವರ್ತಕ ವ್ಯಕ್ತಿ ಪ್ರೊಫೆಸರ್ ಪ್ರಶಾಂತ್ ಚಂದ್ರ ಮಹಾಲನೋಬಿಸ್ ರವರ ಜನ್ಮ ವಾರ್ಷಿಕೋತ್ಸವದ ಸ್ಮರಣಾರ್ಥವಾಗಿ ಪ್ರತಿ ವರ್ಷ ಜೂನ್ 29ರಂದು ಭಾರತದಲ್ಲಿ ಅಂತಾರಾಷ್ಟ್ರೀಯ ಅಂಕಿಅಂಶ ದಿನವನ್ನು ಆಚರಿಸಲಾಗುತ್ತದೆ. ಭಾರತದ ಅಂಕಿಅಂಶ ವ್ಯವಸ್ಥೆಗಳ ಮೇಲೆ ಅವರ ಶಾಶ್ವತ ಪ್ರಭಾವವನ್ನು ಗೌರವಿಸುವ ಸರ್ಕಾರದ ನಿರ್ಧಾರ ನಂತರ ಮೊದಲು ನಂತರ ಮೊದಲ ಆಚರಣೆಯು 2007ರಲ್ಲಿ ನಡೆಯಿತು. ಅವರ ಕೊಡುಗೆಗಳು ದೇಶದಲ್ಲಿ ಆಧುನಿಕ ದತ್ತಾಂಶ ಸಂಗ್ರಹಣೆ ಮತ್ತು ವಿಶ್ಲೇಷಣೆಗೆ ಅಡಿಪಾಯವನ್ನು ಹಾಕಲು ಸಹಾಯ ಮಾಡಿದವು. ಅವರ ಜನ್ಮ ದಿನಾಂಕದ ಆಯ್ಕೆಯು ಸಂಖ್ಯಾಶಾಸ್ತ್ರಕ್ಕೆ

ಅವರ ಜೀವಮಾನದ ಬದ್ಧತೆಗೆ ಸೂಕ್ತವಾದ ಗೌರವವಾಗಿದೆ. ಪ್ರೊಫೆಸರ್ ಮಹಾಲನೋಬಿಸ್ ರವರು 1931ರಲ್ಲಿ ಭಾರತೀಯ ಸಂಖ್ಯಾಶಾಸ್ತ್ರೀಯ ಸಂಸ್ಥೆಯನ್ನು ಸ್ಥಾಪಿಸುವುದಕ್ಕಾಗಿ ಹೆಚ್ಚು ಹೆಸರುವಾಸಿಯಾಗಿದ್ದಾರೆ. ಇದು ನಂತರ ಸಂಶೋಧನೆ, ಶಿಕ್ಷಣ ಮತ್ತು ಅಂಕಿಅಂಶಗಳ ಅನ್ವಯಕ್ಕೆ ಪ್ರಮುಖ ಕೇಂದ್ರವಾಯಿತು. ಅವರು ದೊಡ್ಡ ಪ್ರಮಾಣದ ಮಾದರಿ ಸಮೀಕ್ಷೆಗಳನ್ನು ವಿನ್ಯಾಸಗೊಳಿಸುವಲ್ಲಿ ಮತ್ತು ನೈಜ ಪ್ರಪಂಚದ ಸಮಸ್ಯೆಯನ್ನು ಪರಿಹರಿಸಲು ಸಂಖ್ಯಾಶಾಸ್ತ್ರೀಯ ವಿಧಾನಗಳನ್ನು ಅನ್ವಯಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದರು. ಅವರ ನವೀನ ವಿಧಾನವು ಸ್ವಾತಂತ್ರ್ಯ ನಂತರದ ಭಾರತದಲ್ಲಿ ಹೆಚ್ಚು ನಿಖರವಾದ ಆರ್ಥಿಕ ಮತ್ತು ಸಾಮಾಜಿಕ ನೀತಿಗಳನ್ನು ರಚಿಸಲು ಸಹಾಯ ಮಾಡಿತು. ಕೈಗಾರಿಕಾ ಬೆಳವಣಿಗೆ ಮೇಲೆ ಕೇಂದ್ರೀಕರಿಸಿದ 2ನೇ ಪಂಚವಾರ್ಷಿಕ ಯೋಜನೆಗೆ ಅವರ ಸಂಖ್ಯಾಶಾಸ್ತ್ರೀಯ ಮಾದರಿಯನ್ನು ಸಹ ಅಳವಡಿಸಿಕೊಳ್ಳಲಾಯಿತು. ರಾಷ್ಟ್ರೀಯ ನೀತಿಗಳನ್ನು ರೂಪಿಸುವಲ್ಲಿ ಅಂಕಿಅಂಶಗಳ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸಲು ಭಾರತ ಸರ್ಕಾರ ರಾಷ್ಟ್ರೀಯ ಅಂಕಿಅಂಶ ದಿನವನ್ನು ಪರಿಚಯಿಸಿತು. ಆರ್ಥಿಕ ಯೋಜನೆ, ಆಡಳಿತ ಮತ್ತು ನಿರ್ಧಾರ ತೆಗೆದುಕೊಳ್ಳುವಿಕೆಯಲ್ಲಿ ದತ್ತಾಂಶದ ಪಾತ್ರದ ಬಗ್ಗೆ ಜ್ಞಾನವನ್ನು ಹರಡುವುದು ಇದರ ಉದ್ದೇಶವಾಗಿದೆ. ಶಾಲೆಗಳು, ವಿಶ್ವವಿದ್ಯಾಲಯಗಳು ಮತ್ತು ಸಂಶೋಧನಾ ಸಂಸ್ಥೆಗಳಲ್ಲಿ ಕಾರ್ಯಕ್ರಮಗಳನ್ನು ಆಯೋಜಿಸುವಲ್ಲಿ ಅಂಕಿಅಂಶಗಳನ್ನು ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯವು ಮುಂಚೂಣಿಯಲ್ಲಿದೆ. ಇದು ದತ್ತಾಂಶ ಆಧಾರಿತ ನಿರ್ಧಾರಗಳ ಮಹತ್ವವನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಪ್ರಶಂಸಿಸಲು ಯುವಕರನ್ನು ಪ್ರೋತ್ಸಾಹಿಸುತ್ತದೆ. ವರ್ಷಗಳಲ್ಲಿ ಈ ದಿನವು ಶೈಕ್ಷಣಿಕ ಮತ್ತು ನೀತಿ ವಲಯಗಳಲ್ಲಿ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಅಂಕಿಅಂಶಗಳ ಪ್ರಸ್ತುತಿಯನ್ನು ಎತ್ತಿ ತೋರಿಸಲು ದೇಶಾದ್ಯಂತ ವಿಚಾರ ಸಂಕಿರಣಗಳು, ಉಪನ್ಯಾಸಗಳು, ಪ್ರಬಂಧ ಸ್ಪರ್ಧೆಗಳು ಮತ್ತು ಕಾರ್ಯಾಗಾರಗಳನ್ನು ನಡೆಸಲಾಗುತ್ತದೆ. ಸಂಸ್ಥೆಗಳು ಹೆಚ್ಚಾಗಿ ಸಂಖ್ಯಾಶಾಸ್ತ್ರೀಯ ವಿಧಾನಗಳಲ್ಲಿ ತಮ್ಮ ಸಂಶೋಧನೆ ಮತ್ತು ನಾವೀನ್ಯತೆಗಳನ್ನು ಪ್ರದರ್ಶಿಸಲು ಈ ಅವಕಾಶವನ್ನು ಬಳಸಿಕೊಳ್ಳುತ್ತವೆ. ಈ ದಿನವು ಪ್ರೊಫೆಸರ್ ಮಹಾಲನೋಬಿಸ್ ರವರಿಗೆ ಗೌರವವನ್ನು ಸಲ್ಲಿಸುವುದಲ್ಲದೆ ನಾಗರಿಕರಲ್ಲಿ ದತ್ತಾಂಶ ಸಾಕ್ಷರತೆಯ ಸಂಸ್ಕೃತಿಯನ್ನು ಉತ್ತೇಜಿಸುತ್ತದೆ. ಅಭಿವೃದ್ಧಿ ಮತ್ತು ಪ್ರಗತಿಗೆ ವಿಶ್ವಾಸಾರ್ಹ ಅಂಕಿಅಂಶಗಳು ನಿರ್ಣಾಯಕ ಎಂಬ ಕಲ್ಪನೆಯನ್ನು ಇದು ಬಲಪಡಿಸುತ್ತದೆ. ಕೇಳುಗರ ಕೇಳಿದ್ರಲ್ಲ ಇವತ್ತಿನ ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿವರೆಗೂ ಕೇಳ್ತಾ ಇರಿ ಚನ್ನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಚನ್ನಧ್ವನಿ. ನಮಸ್ಕಾರ.

0: ಇನ್ನು ಮುಂದೆ ನಮ್ಮ ನಿಲಯದಿಂದ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 59 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
0: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
0: ದೀವಿಜಿಯವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
0: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
2: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVG ರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರಿಸೋಣ.
3: ಭೂವಿಷಯದಲ್ಲಿ ಪುದಿದ
4: ರಸವಾಸನೆಗಳೆಲ್ಲ
3: ಆವಿಯಾಗೇಳ್ದು
4: ಮುಗಿಲಾಗಿ ಮಳೆಗರೆದು
3: ಬಾವಿಗೂಟೆಯನಿತ್ತು
4: ನರರೊಡಲ ಸೇರುವುದು
3: ದೈವ ರಸತಂತ್ರವಿದು ಮಂಕುತಿಮ್ಮ.
2: ಮುಂದಿನ 3-4 ಮುಕ್ತಕಗಳಲ್ಲಿ ಎಲ್ಲ ಜೀವಿಗಳ ನಡುವೆ ಇರುವಂಥ ಅವಿನಾಭಾವ ಸಂಬಂಧ, ಜಡ ಜೀವದ ನಡುವೆ ಇರುವಂಥ ಇಂಟರ್ಡಿಪೆಂಡೆನ್ಸ್, ಅನ್ಯೋನ್ಯ ಭಾವ, ಇದರ ಬಗ್ಗೆ DVG ಅವರು ನಮಗೆ ಕೆಲವು ವಿಷಯಗಳನ್ನು ತಿಳಿಸ್ತಾರೆ. ಸೈನ್ಸ್ನಲ್ಲಿ

0: ಇವೆ ವಾಟರ್ ಸೈಕಲ್ ಅಂತ, ಜಲಚಕ್ರ. ಜಲಚಕ್ರ ಅಂದ್ರೇನು? ಸಮುದ್ರದಲ್ಲಿ ನೀರಿದೆ, ಆ ನೀರು ಸೂರ್ಯನ ಕಿರಣಗಳಿಂದಾಗಿ ಆವಿಯಾಗಿ ಮೇಲೆ ಹೋಗುತ್ತೆ, ಅದು ಮೋಡವಾಗುತ್ತೆ. ಗಾಳಿ ಅದನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಚಲನೆ ನೀಡಿ ಕೊಂಡೊಯ್ಯುತ್ತೆ. ಆ ಮೋಡಗಳು ಒಂದು ಕಡೆಯೆಲ್ಲ ಸೇರಿ ಘನೀಕೃತವಾದಾಗ ಕೆಲವೊಂದು ವಾಯುಗುಣಗಳ ಶಕ್ತಿಯಿಂದಾಗಿ ಮೋಡದಲ್ಲಿರುವಂಥ ಆವಿ ಮಳೆಯಾಗಿ ಕೆಳಗಡೆ ಬರುತ್ತೆ. ಕೆಳಗಡೆ ಬಿದ್ದಂಥ ನೀರು ಅದೇನಾಗುತ್ತೆ, ಮತ್ತೆ ಭೂಮಿ ಮೇಲೆ ಹರಿತಾ ಹರಿತಾ ಭೂಮಿಯ ಒಳಗೂ ಹೋಗುತ್ತೆ, ಭೂಮಿಯ ಮೇಲ್ಪದರದ ಮೇಲೂ ಹರಿತಾ ಹೋಗುತ್ತೆ. ಅದನ್ನೇ ನಾವು ಹರಿಯೋಂಥ ನೀರಿನ ರೂಪದಲ್ಲಿರೋ ನದಿಯಾಗಿ ನೋಡ್ತೀವಿ. ಒಳಗಡೆ ಹೀರಲ್ಪಟ್ಟಂಥ ನೀರನ್ನು ಬಾವಿಯಾಗಿಯೋ ಅಥವಾ ಅಂತರ್ಜಲವಾಗಿಯೋ ನೋಡ್ತೀವಿ. ಇವಾಗ ಆ ನೀರು ಮತ್ತೆ ಎಲ್ಲಿ ಹೋಯಿತು? ಮತ್ತೆ ಅದು ನದಿಯಾಗಿ ಹರಿತಾ ಹರಿತಾ ಸಮುದ್ರವನ್ನೇ ಸೇರಿತು. ಸಮುದ್ರವನ್ನು ಸೇರಿದ ನಂತರ ಸಮುದ್ರದ ನೀರಲ್ಲಿ ಒಟ್ಟಾರೆಯಾಗಿ ಅದೇ ಸೇರ್ತು, ತಿರ್ಗಾ ಸೂರ್ಯನ ಕಿರಣ, ತಿರ್ಗಾ ಆವಿ, ತಿರ್ಗಾ ಮೋಡ, ತಿರ್ಗಾ ಮಳೆ, ತಿರ್ಗಾ ವಾಪಸ್. ಸೊ ಈ ಜಲಚಕ್ರದಲ್ಲಿ ನರಮನುಷ್ಯ ಎಲ್ಲೋ ಮಧ್ಯೆ ಸೇರ್ಕೊಂಡಿದ್ದಾನೆ. ಅವನೇನು ಮಾಡ್ತಾನೆ, ತನಗೆ ಕೈಗೆಟುಕುವಂಥ ನೀರಿನ ರೂಪ ಅದು ಬಾವಿ ಅಂತ ಸಾಧಾರಣವಾಗಿ ನಾವು ತಗೋಬೋದು. ಬಾವಿಯಲ್ಲಿರುವಂಥ ನೀರನ್ನು ತನ್ನ ಉಪಯೋಗಕ್ಕೋಸ್ಕರ ಬಳಸ್ಕೊಳ್ತಾ ಇದ್ದಾನೆ. ಸೊ ಅವನಿಗೆ ಕಾಣಿಸ್ತಾ ಇರೋದು ಬಾವಿಯಲ್ಲಿರುವಂಥ ನೀರು ಮಾತ್ರ. ಈ ವಿಸ್ತೃತವಾದಂಥ ಜಲಚಕ್ರ ನೇರವಾಗಿ ಅವನಿಗೆ ಅರ್ಥ ಆಗ್ತಾ ಇಲ್ಲ. ಆದರೆ ಭಗವಂತನ ಒಂದು ಸೃಷ್ಟಿಯಲ್ಲಿರುವಂಥ ಈ ಸುಂದರವಾದಂಥ ಲೀಲೆ ನೋಡಿದರೆ ಜೀವಿಗಳಿಗೆ ಉಪಯೋಗವಾಗುವ ರೀತಿಯಲ್ಲಿ ನೀರನ್ನು ತಂದುಕೊಡ್ತಾ ಇದೆಯೇನೋ ಅಂತ ಅನಿಸೋ ರೀತಿಯಲ್ಲಿದೆ. ಸಮುದ್ರದಲ್ಲಿರುವಂಥ ಉಪ್ಪಿನ ನೀರಿನಲ್ಲಿ ನಾವ್ಯಾರೂ ಉಪಯೋಗಿಸ್ಕೊಂಡು ಬದುಕಕ್ಕೆ ಸಾಧ್ಯ ಇಲ್ಲ. ಅದು ನಮ್ಮ ಉಪಯೋಗಕ್ಕೆ ಬರಬೇಕು ಅಂತಂದರೆ ಸಿಹಿ ನೀರಿನ ರೂಪದಲ್ಲೇ ಬರಬೇಕು. ದೇವರ ಒಂದು ಸೃಷ್ಟಿಯ ಒಂದು ವೈಚಿತ್ರ್ಯ ಅಥವಾ ವಿಶೇಷತೆ ಏನಪ್ಪ ಅಂತಂದರೆ ಆಟೋಮ್ಯಾಟಿಕ್ ಡಿಸಲೈನೇಷನ್. ಉಪ್ಪಿನ ಅಂಶವನ್ನು ಆಟೋಮ್ಯಾಟಿಕ್ಕಾಗಿ ತೆಗೆದುಬಿಟ್ಟು ನಮಗೆ ಬರೀ ನೀರನ್ನು ಮಾತ್ರ ಕೊಡ್ತಾ ಇದೆಯಂತೆ. ಸೊ ಹಾಗೆ ಈ ಜಲಚಕ್ರದ ವರ್ಣನೆಯನ್ನು ಮಾಡ್ತಾ ಡಿ ವಿ ಜಿ ಅವರು ಇವಾಗ ನಮಗೆ ಹೇಳ್ತಾ ಇದ್ದಾರೆ, ಈ ಥರದ ಅನ್ಯೋನ್ಯತೆ ಪ್ರಕೃತಿಯಲ್ಲಿ ಅಡಕವಾಗಿದೆ, ಅದನ್ನು ನೀನು ಅರ್ಥ ಮಾಡ್ಕೋ. ಆ ಅನ್ಯೋನ್ಯತೆ ಅನ್ನುವಂಥದ್ದು ನಿನ್ನ ನೇರ ಉಪಯೋಗಕ್ಕೆ ಬರುವಂಥ ವಸ್ತುಗಳಿಂದ ನೀನು ಅರ್ಥ ಮಾಡ್ಕೊಳ್ಳೋಕೆ ಪ್ರಾರಂಭ ಮಾಡು. ಆದರೆ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಈ ಅನ್ಯೋನ್ಯತೆ ಇದೆ, ಅದನ್ನು ಈಗ ನೋಡೋಣ ಅಂತ ಈಗ ಮುಂದಿನ ಮುಕ್ತಕದಲ್ಲಿ ಅದನ್ನು ಮತ್ತಷ್ಟು ವರ್ಣನೆ ಮಾಡ್ತಾರೆ. ತರಣಿ ಕಿರಣದ ನಂಟು
1: ಗಗನ ಸಲಿಲದ ನಂಟು
0: ಧರಣಿ ಚಲನೆಯ ನಂಟು ಮರುತನೊಳ್ ನಂಟು ಪರಿಪರಿಯ ನಂಟುಗಳಿನ್
1: ಒಂದು ಗಂಟಿ ವಿಶ್ವ
0: ಕಿರಿದು ಪಿರಿದೊಂದುಂಟು ಮಂಕುತಿಮ್ಮ. ಸೊ ಈಗ ನಮಗೆ ನೇರವಾಗಿ ಕಾಣಿಸಿದಂತಹ ಜಲಚಕ್ರದ ಒಂದು ಭಾಗ ನಾವು ನೋಡ್ತೀವಿ, ಅದು ಬಾವಿಯಲ್ಲಿ ನಮಗೆ ಸಿಗ್ತಾ ಇರುವಂಥ ನೀರು. ಆದರೆ ಈ ನೀರಿನ ಮೂಲವನ್ನು ನಾವು ನೋಡಿದಾಗ ಸಮುದ್ರದಿಂದ ಬಂತು ಅಂತ ಅಂದ್ಕೊಂಡ್ವಿ. ಸೊ ಹಾಗೆ ಸೂರ್ಯ ಅಲ್ಲೆಲ್ಲೋ ಎಷ್ಟೋ ಸಹಸ್ರಾರು ಸಾವಿರ ಕಿಲೋಮೀಟರ್ಗಳ ದೂರದಲ್ಲಿರುವಂಥ ಸೂರ್ಯ ಇಲ್ಲಿ ತನಕ ನಮ್ಮನ್ನು ಬಂದು ಮುಟ್ತಾ ಇದ್ದಾನೆ ಅಂತಂದರೆ ಹೇಗೆ? ತರಣಿಯ ಕಿರಣಗಳು ನಮ್ಮ ಹತ್ರ ಬರ್ತಾ ಇವೆ. ಆ ಕಿರಣಗಳು ಸಲೀಲ ನೀರನ್ನು ಆವಿಯಾಗಿಸಿ ಒಂದು ರೀತಿಯಲ್ಲಿ ಸಂಸ್ಕರಣೆ ಮಾಡ್ತಾ ಇವೆ, ಪರಿವರ್ತನೆ ಮಾಡ್ತಾ ಇವೆ. ಪರಿವರ್ತನೆಯಾದ ತಕ್ಷಣ ಸಲೀಲ ಎಲ್ಲಿ ಹೋಗ್ತಾ ಇದೆ? ಗಗನಕ್ಕೆ ಹೋಗ್ತಾ ಇದೆ, ಆಕಾಶಕ್ಕೆ ಹೋಗ್ತಾ ಇದೆ. ಸೊ ಆ ಆಕಾಶದಲ್ಲಿ ಗಾಳಿ ಇದೆ, ಆ ಗಾಳಿಯ ಶಕ್ತಿಯಿಂದ ಇದು ಸಲೀಲ ಆಚೆ ಈಚೆ ಎಲ್ಲ ಹೋಗುತ್ತೆ. ಗಾಳಿಯ ಒಂದು ವಿಶೇಷ ಶಕ್ತಿಯೇ ಚಲನೆ. ಸೊ ಗಾಳಿ ಇದ್ದಾಗ ಎಲ್ಲ ವಸ್ತುಗಳು ಚಲನೆಯಲ್ಲಿದೆ ಅಂತ ನಾವು ಅಂದ್ಕೊಳ್ಬೋದು. ಹಾಗೆ

0: ಭೂಮಿ ಚಲನೆ ಮಾಡ್ತಾ ಇದೆ, ನಿರಂತರವಾಗಿ ಭೂಮಿ ಚಲಿಸ್ತಾ ಇದೆ, ತನ್ನ ಸುತ್ತಲೂ ಸುತ್ತಾ ಇದೆ, ಅದರ ಜೊತೆಗೆ ಸೂರ್ಯನ ಸುತ್ತಲೂ ಸುತ್ತಾ ಇದೆ. ಸೊ ಧರಣಿ ಅಂತಂದಾಗ ಇದು ತಿರುಗ್ತಾ ಇದೆ, ಸುತ್ತಾ ಇದೆ ಅನ್ನುವಂಥ ಕಲ್ಪನೆ ನಮ್ಮ ಮನಸ್ಸಿನಲ್ಲಿ ಬರುತ್ತೆ. ಸೊ ಅದು ಆಟೋಮ್ಯಾಟಿಕ್ಕು, ನಾವು ಭೂಮಿ ಅಂದ ತಕ್ಷಣ ಅದು ತಿರುಗುತ್ತೆ, ಸೂರ್ಯ ಅಂದ ತಕ್ಷಣ ಕಿರಣಗಳು, ಗಾಳಿ ಅಂದ ತಕ್ಷಣ ಚಲನೆ. ಸೊ ಹೀಗೆ ಪ್ರತಿಯೊಂದು ಅಂಶಕ್ಕೂ ಕೂಡ ತನ್ನದೇ ಆದಂತಹ ಒಂದು ವಿಶೇಷವಾದಂಥ ಶಕ್ತಿ ಇದೆ, ಅದಕ್ಕೂ ಇದಕ್ಕೂ ಒಂದು ಬಿಡಿಸಲಾರದಂಥ ಒಂದು ಸಂಬಂಧ ಇದೆ. ಆ ಬಿಡಿಸಲಾರದ ಸಂಬಂಧದಿಂದಲೇ ಪ್ರಕೃತಿ ನಿಂತಿರೋದು, ವಿಶ್ವ ನಿಂತಿರೋದು, ಜಗತ್ತು ನಡೀತಾ ಇರೋದು. ಸೊ ಹಾಗೆ ಆ ಪರಿಪರಿಯ ನಂಟುಗಳು, ಈ ಮೂರನ್ನು ಮಾತ್ರ ನಾವು ನೋಡಿದ್ವಿ. ಬೆಂಕಿ, ಬೆಂಕಿ ಸುಡುತ್ತೆ, ಬೆಂಕಿ ತಣ್ಣಗೆ ಮಾಡೋಕ್ಕಾಗಲ್ಲ. ನೀರು ತಣ್ಣಗೆ ಮಾಡುತ್ತೆ, ನೀರು ಸುಡಲ್ಲ. ನೀರನ್ನು ನಾವು ಮೇಲ್ಗಡೆ ಇಟ್ಟರೆ ಅದು ಕೆಳಗಡೆಗೆ ಬರುತ್ತೆ, ವಾಟರ್ ಫೈನ್ಸ್ ಇಟ್ಸ್ ಲೆವೆಲ್, ಕೆಳಗಡೆಗೆ ಹರಿತಾ ಬರುತ್ತೆ. ಅದೇ ನೀರು ಆವಿಯಾದರೆ ಕೆಳಗಿನಿಂದ ಮೇಲೆ ಹೋಗುತ್ತೆ. ಸೊ ಹೀಗೆ ಪ್ರತಿಯೊಂದು ವಸ್ತುವಿಗೂ ಕೂಡ ಕೆಲವೊಂದು ವಿಶೇಷ ಶಕ್ತಿಗಳಿವೆ. ಆ ನಂಟು, ಒಂದಕ್ಕೊಂದಿರೋಂತಹ ಬಿಡಿಸಲಾರದಂತಹ ಒಂದು ವೈಶಿಷ್ಟ್ಯ ಏನಿದೆಯೋ, ಆ ವೈಶಿಷ್ಟ್ಯಗಳು ಒಂದಕ್ಕೊಂದು ಒಂದಕ್ಕೊಂದು ಒಂದಕ್ಕೊಂದು ಸೇರಿಕೊಂಡೇ ಗಂಟು ಆಗಿರೋಂಥದ್ದು. ಆ ಗಂಟೆ ವಿಶ್ವ. ಪ್ರತಿಯೊಂದು ವಸ್ತುವಿನಲ್ಲೂ ತನ್ನದೇ ಆದಂತಹ ವಿಶೇಷ ಶಕ್ತಿ ಇದೆ. ಆ ಶಕ್ತಿ ಇನ್ನೊಂದು ವಸ್ತುವಿನ ಶಕ್ತಿಯ ಜೊತೆ ಸೇರಿ ಒಂದು ಕ್ರಿಯೆಯನ್ನು ನಡೆಸೋದಕ್ಕೆ ಪೂರಕವಾಗಿ ಸಹಕರಿಸುತ್ತೆ. ಆ ಸಹಕಾರದ ಶಕ್ತಿ ಇರೋದ್ರಿಂದಲೇ ವಿಶ್ವ ನಡೀತಾ ಇರೋವಂಥದ್ದು. ಸೊ ಇದರಲ್ಲಿ ಕೆಲವು ನಮಗೆ ನೇರವಾಗಿ ಕಾಣುವಂಥ, ಯಾವಾಗಲೂ ಕೆಲವೊಮ್ಮೆ ನಮಗೆ ಕಾಣುವಂಥ, ಕೆಲವೊಂದು ಬಹಳ ಹತ್ತಿರದ, ಕೆಲವೊಂದು ನಮಗೆ ಕಣ್ಣಿಗೇ ಕಾಣದಂಥ, ಹೀಗೆ ಅನೇಕ ಸ್ತರಗಳಲ್ಲಿ ಈ ನಂಟುಗಳು ಇದ್ದೇ ಇವೆ ವಿಶ್ವದಲ್ಲಿ. ಆ ನಂಟಿನ ಗಂಟಾದಂಥ ಈ ವಿಶ್ವವನ್ನು ನಾವು ಆ ಥರದ ಒಂದು ಕಾಂಪ್ಲೆಕ್ಸ್ ಸಿಚುವೇಶನ್, ಒಂದು ಕಾಂಪ್ಲೆಕ್ಸ್ ಐಡಿಯಾ, ಸಂಕೀರ್ಣವಾದಂತಹ ಒಂದು ವಿಚಾರ ಅಂತ ನೋಡೋಕ್ಕೆ ಪ್ರಾರಂಭ ಮಾಡಿದಾಗ ವಿಶ್ವದ ಪರಿಪೂರ್ಣತೆ ನಮಗೆ ಕಾಣಿಸೋಕ್ಕೆ ಸಾಧ್ಯ ಆಗುತ್ತೆ.
1: ಕೇಳುವರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 59 ಕುರಿತು ಎಸ್ವಿಓಎಂನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೊಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ರವರು ನಡೆಸಿಕೊಟ್ಟ ಕಾರ್ಯಕ್ರಮ ಬಿತ್ತರಗೊಂಡಿತು.

ಈ ಸಮಯ ಆನಂದಮಯ, ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರುವಂಥ ಸಮಯ. ಇಂದು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಿಬ್ಬಂದಿ ವರ್ಗದವರಾದ ಡಾಕ್ಟರ್ ಆರ್ ವಿ ಪ್ರತಿಭಾ ಹನುಮಂತರಾಜುರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದಾರೆ. ಇವರಿಗೆ ಆ ದೇವರು ಆರೋಗ್ಯ ಆಯಸ್ಸು ನೆಮ್ಮದಿ ಕೊಟ್ಟು ನೂರಾರು ವರ್ಷಗಳ ಕಾಲ ಸುಖವಾಗಿ ಬಾಳಲಿ ಎಂದು ಆಶಿಸುತ್ತಾ ಅವರಿಗಾಗಿ ಈ ಸುಮಧುರ ಗೀತೆಯನ್ನ ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ ಆಲಿಸಿ ಬರೋಣ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ ಪತ್ರಿಕಾ ಮಾಹಿತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇಂದು ಜೂನ್ ತಿಂಗಳ 29ನೇ ತಾರೀಕಿನ ಸೋಮವಾರ. ಬನ್ನಿ ಇವತ್ತಿನ ಪ್ರಮುಖಾಂಶಗಳನ್ನು ತಿಳಿಯೋಣ. ಮನೆ ಮನೆ ಭೇಟಿ ನಾಳೆಯಿಂದ. ಉದ್ದೇವರ್ತಿ ಕೆಇಎತ್ತ ಒಲವು. ಹುಣಸೂರು ಶೇಕಡಾ 99.90 ಗುರಿ ಸಾಧನೆ. ಸರಗೂರು ವಿವಿಧೆಡೆ ಅಭಿಯಾನ. ಅಭಿಯಾನ ಯಶಸ್ಸಿಗೆ ಬೆಂಗಳೂರಿಗೆ ಎರಡನೇ ಸ್ಥಾನ. ಬರ ಸಹಿಷ್ಣುತೆ ಎಂಎಲ್ 322 ರಾಗಿ ತಳಿ ಅಭಿವೃದ್ಧಿ. ಮೇಡ್ ಇನ್ ಇಂಡಿಯಾ ದೇಶದ ಗೌರವದ ಸಂಕೇತ. ಸ್ವಾವಲಂಬನೆಯತ್ತ ಭಾರತ ಪ್ರಧಾನಿ ಶ್ಲಾಘನೆ. ಕಡಲ ಭದ್ರತೆ ಸಹಕಾರ ವೃದ್ಧಿಗೆ ಪಣ. ಲೋಸೆಲ್ಲೋ ಮೆಸ್ಸಿ ಗೋಲು. ಬ್ರೆಜಿಲ್ ಸವಾಲಿಗೆ ಜಪಾನ್ ಸಿದ್ಧ. ಪ್ರಶಸ್ತಿ ಸುತ್ತಿಗೆ ಶ್ರೀಕಾಂತ್ ಲಗ್ಗೆ. ಕೌರ್ ಬಳಗಕ್ಕೆ ಕೈಗೊಂಡ ಸೆಮಿ ಕನಸು. ಐರ್ಲೆಂಡ್ಗೆ ಚಾರಿತ್ರಿಕ ಸರಣಿ ಜಯ. ಕಿಂಗ್ಸ್ಗೆ ಶರಣಾದ ಯೋಧಾಸ್. ಪ್ರಶಸ್ತಿ ಉಳಿಸಿಕೊಳ್ಳುವ ಛಲದಲ್ಲಿ ಸ್ಪಿನ್ನರ್. ಪ್ರಮುಖಾಂಶಗಳ ವಿವರಣೆ. ಮನೆ ಮನೆ ಭೇಟಿ ನಾಳೆಯಿಂದ. ಬೆಂಗಳೂರು ರಾಜ್ಯದಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಯ ಪೂರ್ವ ಸಿದ್ಧತೆಗಳು ಅಂತಿಮಗೊಂಡಿದ್ದು, ಮತಗಟ್ಟೆ ಮಟ್ಟದ ಅಧಿಕಾರಿಗಳು ಜೂನ್ 30 ಮಂಗಳವಾರದಿಂದ ಮನೆ ಮನೆ ಭೇಟಿ ಆರಂಭಿಸಲಿದ್ದಾರೆ. ಇನ್ನೊಂದೆಡೆ ರಾಜಕೀಯ ಪಕ್ಷಗಳು, ಸಾಮಾಜಿಕ ಸಂಘಟನೆಗಳು ಎಸ್ಐಆರ್ ಕುರಿತು ಮತದಾರರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳು ಆಯೋಜಿಸಿವೆ. ಉದ್ದೇವರ್ತಿ ಕೆಇಎತ್ತ ಒಲವು. ಬೆಂಗಳೂರು ಸರ್ಕಾರದ 18 ಇಲಾಖೆಗಳಲ್ಲಿನ ವಿವಿಧ ವೃಂದಗಳ 11,938 ಹುದ್ದೆಗಳಿಗೆ ನೇರ ನೇಮಕಾತಿ ಪ್ರಕ್ರಿಯೆ ನಡೆಸಲು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಸಿದ್ಧತೆ ನಡೆಸಿದೆ. ಅಕ್ರಮಗಳಿಗೆ ಆಸ್ಪದ ಇಲ್ಲದೆ ಪಾರದರ್ಶಕತೆಯಿಂದ ತ್ವರಿತಗತಿಯಲ್ಲಿ ನೇಮಕಾತಿ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸುವ ಕಾರಣಕ್ಕೆ ಬಹುತೇಕ ಇಲಾಖೆಗಳು ಖಾಲಿ ಹುದ್ದೆಗಳ ಭರ್ತಿಗೆ ಕೆಪಿಎಸ್ಸಿ ಬದಲು ಕೆಇಎ ಕಡೆಗೆ

ತೋರುತ್ತಿವೆ. ಹುಣಸೂರು ಶೇಕಡಾ 99.90 ಗುರಿ ಸಾಧನೆ. ಹುಣಸೂರು ತಾಲೂಕಿನ ಭಾನುವಾರ ನಡೆದ ಪಲ್ಸ್ ಪೋಲಿಯೋ ಅಭಿಯಾನದಲ್ಲಿ ಶೇಕಡಾ 99.90% ಗುರಿ ಸಾಧಿಸಲಾಗಿದೆ ಎಂದು ಸಾರ್ವಜನಿಕ ಆಸ್ಪತ್ರೆ ಆಡಳಿತ ಅಧಿಕಾರಿ ಡಾಕ್ಟರ್ ಶಿವಶಂಕರ್ ರವರು ತಿಳಿಸಿದ್ದಾರೆ. ಸರಗೂರು ವಿವಿಧೆಡೆ ಅಭಿಯಾನ. ಸರಗೂರು ಪಟ್ಟಣದ ಬಸ್ ನಿಲ್ದಾಣದಿಂದ ಭಾನುವಾರ ಪಲ್ಸ್ ಪೋಲಿಯೋ ಅಭಿಯಾನಕ್ಕೆ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಚೈತ್ರಾ ಸ್ವಾಮಿ ರವರು ಚಾಲನೆ ನೀಡಿದರು. ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ರವಿಕುಮಾರ್ ಟಿ ರವರು ಮಾತನಾಡಿ, ಸಾರ್ವಜನಿಕ ಆಸ್ಪತ್ರೆ, ಪ್ರಾಥಮಿಕ ಆರೋಗ್ಯ ಕೇಂದ್ರ ಸಾಗರಿ, ಸರಗೂರು ಶಾಂತಿಪುರ, ಬಡಗಲಪುರ, ಭೀಮಟ್ಕೆರೆ, ಮೊಳ್ಳೂರು, ದಡದಹಳ್ಳಿ, ಕೇಬಳ್ತೂರು ಹಾಗೂ ಸಂಚಾರಿ ಗಿರಿಜನ ಆರೋಗ್ಯ ಘಟಕಗಳಾದ ಎಂಸಿ ತಳದಲ್ಲೂ ಅಭಿಯಾನ ನಡೆಯಿತು. ಅಭಿಯಾನ ಯಶಸ್ಸಿಗೆ ಸಹಕರಿಸಿ. HD Kote ತಾಲೂಕಿನಲ್ಲಿ ಪಲ್ಸ್ ಪೋಲಿಯೋ ಅಭಿಯಾನ ಯಶಸ್ವಿಯಾಗಿದ್ದು 269 ಗ್ರಾಮಗಳಿಂದ ಒಟ್ಟು 132 ಬೂತಿವೆ. ಮನೆ ಮನೆ ಭೇಟಿ ಕಾರ್ಯಕ್ರಮಕ್ಕೂ ಜನರು ಸಹಕರಿಸಬೇಕು ಎಂದು ಶಾಸಕ ಅನಿಲ್ ಚಿಕ್ಮಾದೂರ್ ಅವರು ಮನವಿ ಮಾಡಿದರು. ಪಟ್ಟಣದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ನಡೆದ ಪಲ್ಸ್ ಪೋಲಿಯೋ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಬೆಂಗಳೂರಿಗೆ 2ನೇ ಸ್ಥಾನ. ರಸ್ತೆ ಅಪಘಾತಗಳು ಅತಿ ಹೆಚ್ಚು ಸಂಭವಿಸುವ ಪಟ್ಟಿಯಲ್ಲಿ ಬೆಂಗಳೂರು ನಗರ ದೇಶದಲ್ಲಿಯೇ 2ನೇ ಸ್ಥಾನದಲ್ಲಿದೆ. ದೆಹಲಿ ಮೊದಲ ಸ್ಥಾನದಲ್ಲಿದ್ದರೆ ಮಧ್ಯಪ್ರದೇಶದ ಜಬಲ್ಪುರ್ 3ನೇ ಸ್ಥಾನದಲ್ಲಿದೆ. ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯವು 2024 ಮಾಹಿತಿಯನ್ನು ಹಂಚಿಕೊಂಡಿದೆ. 2023 ಅಂಕಿ ಅಂಶಗಳಿಗೆ ಹೋಲಿಸಿದರೆ 2024 ಅಪಘಾತಗಳು ಕಡಿಮೆಯಾಗಿವೆ. ಬರ ಸಹಿಷ್ಣು ಎಂಎಲ್ 322 ರಾಗಿ ತಳಿ ಅಭಿವೃದ್ಧಿ. ಬೆಂಗಳೂರು ಮಳೆ ಅಭಾವದಲ್ಲೂ 110 ದಿನಗಳಷ್ಟು ಕಡಿಮೆ ಅವಧಿಯಲ್ಲಿ ಅಧಿಕ ಇಳುವರಿ ನೀಡುವ ಬರ ಸಹಿಷ್ಣು ರಾಗಿ ತಳಿ ಎಂಎಲ್ 322 ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯವು ಅಭಿವೃದ್ಧಿಪಡಿಸಿದ್ದು ಮಾರುಕಟ್ಟೆಗೆ ಬಿಡುಗಡೆ ಮಾಡಿದೆ. ಮುಂಗಾರು ಈ ಬಾರಿ ತಡವಾಗಿದ್ದು ಶೇಕಡಾ 30% ಮಳೆ ಕಡಿಮೆಯಾಗುವ ಸಂಭವ ಇದೆ. ಕಳೆದ ಹಲವು ವರ್ಷಗಳ ಸಂಶೋಧನೆಯಿಂದ ಅಭಿವೃದ್ಧಿಪಡಿಸಿರುವ ಈ ಸುಧಾರಿತ ತಳಿಯು ರೈತರಿಗೆ ಚೇತರಿಕೆ ನೀಡಲಿದೆ ಎನ್ನುತ್ತಾರೆ ಎಂದು ಕೃಷಿ ವಿಜ್ಞಾನಿಗಳು ಹೇಳಿದ್ದಾರೆ. ಮೇಡ್ ಇನ್ ಇಂಡಿಯಾ ದೇಶದ ಗೌರವದ ಸಂಕೇತ. ನವದೆಹಲಿ ಉತ್ಪನ್ನಗಳ ಮೇಲೆ ಬರೆದಿರುವ ಮೇಡ್ ಇನ್ ಇಂಡಿಯಾ ಎಂಬ ಪದವು ದೇಶದ ಗೌರವ ಮತ್ತು ಗುಣಮಟ್ಟದ ಬದ್ಧತೆಯನ್ನು ಪ್ರತಿನಿಧಿಸುತ್ತದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ರವರು ಹೇಳಿದ್ದಾರೆ. ಉತ್ಪನ್ನದ ಗುಣಮಟ್ಟವು ಕಾರ್ಪೊರೇಟ್ ಮಾನದಂಡ ಮಾತ್ರವೇ ಅಷ್ಟೇ ಅಲ್ಲ, ಬದಲಾಗಿ ಅದು ಇಡೀ ದೇಶದ ಜವಾಬ್ದಾರಿಯಾಗಿದೆ ಎಂದು ಹೇಳಿದ್ದಾರೆ. ಸ್ವಾವಲಂಬನೆಯತ್ತ ಭಾರತ, ಪ್ರಧಾನಿ ಶ್ಲಾಘನೆ. ನವದೆಹಲಿ ಭಾರತದಲ್ಲಿ ನಿರ್ಮಿಸಲಾದ C-295 ವಿಮಾನವು ವೈಮಾಂತರಿಕ ಕ್ಷೇತ್ರದ ಸಾಮರ್ಥ್ಯವನ್ನು ಮತ್ತಷ್ಟು ಹೆಚ್ಚಿಸಿದೆ ಮತ್ತು ಈ ವಲಯಕ್ಕೆ ಹೊಸ ಬಲವನ್ನು ತುಂಬುತ್ತದೆ ಎಂದು ಪ್ರಧಾನಿ ನರೇಂದ್ರ ಮೋದಿರವರು ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಶ್ಲಾಘಿಸಿದರು. ಭಾರತವು ಸ್ವಾವಲಂಬನೆಯಾಗುವತ್ತ ಸಾಧಿಸುವ ಗುರಿಗಳ ಕುರಿತು ಮೋದಿರವರು ಮೆಚ್ಚುಗೆ ವ್ಯಕ್ತಪಡಿಸಿದ್ದು, ಜೂನ್ ತಿಂಗಳಿನಲ್ಲಿಯೇ ದೇಶವು ವಾಯುಮಾನ ಕ್ಷೇತ್ರದಲ್ಲಿ ಪ್ರಮುಖ ಯಶಸ್ಸು ಸಾಧಿಸಿದೆ. ದೇಶದಲ್ಲಿ ಸುಮಾರು 40 ಇಂತಹ ವಿಮಾನಗಳನ್ನು ತಯಾರಿಸಲಾಗುತ್ತಿದೆ. ಇದು ಅತಿ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳಿಗೆ ಶಕ್ತಿ ತುಂಬಿದೆ. ಈ ಮೂಲಕ ಉದ್ಯೋಗಾವಕಾಶ ಸೃಷ್ಟಿಸಲಾಗುತ್ತದೆ. ಕಡಲ ಭದ್ರತೆ ಸಹಕಾರ ವೃದ್ಧಿಗೆ ಪಣ. ವಿಕ್ಟೋರಿಯಾ ರಕ್ಷಣೆ ಮತ್ತು ಕಡಲ ಭದ್ರತೆ, ಡಿಜಿಟಲ್ ಪಾವತಿ, ಬಾಹ್ಯಾಕಾಶ, ಆರೋಗ್ಯ, ಕೃಷಿ ಹಾಗೂ ಶಿಕ್ಷಣ ಕ್ಷೇತ್ರಗಳಲ್ಲಿ ಪರಸ್ಪರ ಸಹಕಾರವನ್ನು ವಿಸ್ತರಿಸುವುದಾಗಿ ಭಾರತ ಹಾಗೂ ಸ್ಪೆಷಲ್ ಘೋಷಿಸಿದೆ. 3 ದಿನಗಳ ಸ್ಪೆಷಲ್ ಪ್ರವಾಸದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿರವರು ಸ್ಪೆಷಲ್ ಅಧ್ಯಕ್ಷ ಹರ್ಮಿನ್ ಜೊತೆ ಭಾನುವಾರ ಮಾತುಕತೆ ನಡೆಸಿದರು. ಈ ವೇಳೆ ಉಭಯ ರಾಷ್ಟ್ರಗಳು ಒಟ್ಟು 19 ಕ್ಷೇತ್ರಗಳಲ್ಲಿ ಪರಸ್ಪರ ಸಹಕಾರವನ್ನು ವಿಸ್ತರಿಸುವ ಮಹತ್ವದ ನಿರ್ಧಾರ ತೆಗೆದುಕೊಂಡವು. ಕ್ರೀಡಾ ವಾರ್ತೆ. ಲೋಸೆಲೋ ಮೆಸ್ಸಿ ಗೋಲು. ಅರ್ಲಿಂಗ್ಸ್ಟನ್ ಲೋಸೆಲೋ ರವರು ಈ ಬಾರಿ ಫಿಫಾ ವಿಶ್ವಕಪ್ ಫುಟ್ಬಾಲ್ ಟೂರ್ನಿಯಲ್ಲಿ ಗೋಲು ಗಳಿಸಿದ ಅರ್ಜೆಂಟೀನಿಯಾದ ಮತ್ತೊಬ್ಬ ಆಟಗಾರನಾದರು. ಕಳೆದ 2 ಪಂದ್ಯಗಳಲ್ಲಿ ಲಿಯೋನೆಲ್ ಮೆಸ್ಸಿ ರವರು ಅವರೇ ಎಲ್ಲ 5 ಗೋಲುಗಳನ್ನು ಗಳಿಸುತ್ತಿದ್ದರು. ಭಾನುವಾರ ಬೆಳಗ್ಗೆ ನಡೆದ ಜೆ ಗುಂಪಿನ ಹಂತದ ಪಂದ್ಯದಲ್ಲಿ ಅರ್ಜೆಂಟೀನಾ 3-1 ಜೋರ್ಡಾನ್ ವಿರುದ್ಧ ಜಯಿಸಿತು. ಇದರೊಂದಿಗೆ ನಾಕೌಟ್ ಹಂತದಲ್ಲಿ ಪುಟ್ಟ ದೇಶ ಮತ್ತು ಇದೇ ಮೊದಲ ಬಾರಿ ವಿಶ್ವಕಪ್ ಆಡುತ್ತಿರುವ ಕೇಪ್ ವರ್ಡ್ ತಂಡವನ್ನು ಎದುರಿಸಲು ಸಿದ್ಧವಾಯಿತು. ಬ್ರೆಜಿಲ್ ಸವಾಲಿಗೆ ಜಪಾನ್ ಸಿದ್ಧ. ಯೂಸ್ಟನ್ 5 ಸಲದ ವಿಶ್ವ ಚಾಂಪಿಯನ್ ಕೋರ್ಲೋ ಆನ್ಸಿಲೋಟ್ ನೇತೃತ್ವದ ಬ್ರೆಜಿಲ್ ತಂಡವು ಸೋಮವಾರ ಫಿಫಾ ವಿಶ್ವಕಪ್ ಟೂರ್ನಿಯ 32 ಘಟ್ಟದಲ್ಲಿ ಜಪಾನ್ ತಂಡವನ್ನು ಎದುರಿಸಲಿದೆ. ಓದು ವರ್ಷ ಟೋಕಿಯೋದಲ್ಲಿ ನಡೆದ ಸ್ನೇಹಪರ ಪಂದ್ಯದಲ್ಲಿ ಜಪಾನ್ 3-2 ಬ್ರೆಜಿಲ್ ತಂಡಕ್ಕೆ ಸೋಲಿನ ರುಚಿ ತೋರಿಸಿತು. ಇದೀಗ ಆ ಸೋಲಿನ ಮುಂತೀರಿಸಿಕೊಳ್ಳುವ ಛಲದಲ್ಲಿ ಬ್ರೆಜಿಲ್ ಇದೆ. ಉಭಯ ತಂಡಗಳು 14 ಬಾರಿ ಮುಖಾಮುಖಿಯಾಗಲಿವೆ. 1 ಬಾರಿ ಮಾತ್ರ ಜಪಾನ್ ಜಯಿಸಿದೆ.
ಪ್ರಶಸ್ತಿ

0: ಜೊತೆಗೆ ಶ್ರೀಕಾಂತ್ ಲಗ್ಯ. ಪಿಟಿಐ ಭಾರತದ ಅನುಭವಿ ಆಟಗಾರ ಕಿದಂಬಿ ಶ್ರೀಕಾಂತ್ ಅವರು ಅಮೆರಿಕ ಓಪನ್ ಸೂಪರ್ 300 ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ನ ಪುರುಷರ ಸಿಂಗಲ್ಸ್ ಫೈನಲ್ಗೆ ಲಗ್ಗೆಯಿಟ್ಟರು. ಆದರೆ ಭರವಸೆಯ ಆಟಗಾರ್ತಿ ದೇವಿಕಾ ಸಿಂಘಾಂಕ್ ಹಾಗೂ ಉದ್ಯೋನ್ಮುಖ ಆಟಗಾರ ರನೌಕ್ ಚಹೋನ್ ರವರು ಯಶಸ್ಸಿನ ಓಟ ಸೆಮಿಫೈನಲ್ನಲ್ಲಿ ಅಂತ್ಯಗೊಂಡಿತು. ಕೌರ್ ಬಳಗಕ್ಕೆ ಕೈಗೂಡದ ಸೆಮಿ ಕನಸು. ಲಂಡನ್ ಎಲಿಸಾ ಪೆರಿ ಹಾಗೂ ಗಾರ್ಡ್ನರ್ ರವರ ಶತಕದ ಜೊತೆಯಾಟದ ಬಲದಿಂದ ಆಸ್ಟ್ರೇಲಿಯಾ ತಂಡವು 6 ವಿಕೆಟ್ಗಳಿಂದ ಭಾರತ ತಂಡವನ್ನು ಸೋಲಿಸಿತು. ಅದರೊಂದಿಗೆ ICC ಮಹಿಳಾ T20 ವಿಶ್ವಕಪ್ನಲ್ಲಿ ಹರ್ಮನ್ಪ್ರೀತ್ ಕೌರ್ ಪಡೆಯ ಅಭಿಯಾನವು ಗುಂಪು ಹಂತದಲ್ಲಿ ಅಂತ್ಯಗೊಂಡಿತು. ಲಾರ್ಡ್ಸ್ ಕ್ರೀಡಾಂಗಣದಲ್ಲಿ ಭಾನುವಾರ ನಡೆದ ನಿರ್ಣಾಯಕ ಪಂದ್ಯದಲ್ಲಿ ಟಾಸ್ ಗೆದ್ದ ಭಾರತ ತಂಡವು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿತು. ಸೂಕ್ತ ಸಮಯದಲ್ಲಿ ಲಯಕ್ಕೆ ಮರಳಿದ ಹರ್ಮನ್ಪ್ರೀತ್ ಕೌರ್ ಒಡೆದ ಅರ್ಧಶತಕದ ಬಲದಿಂದ ಭಾರತ ತಂಡವು 20 ಓವರ್ಗಳಲ್ಲಿ 4 ವಿಕೆಟ್ಗೆ 170 ರನ್ ಗಳಿಸಿತು. ಹರ್ಮನ್ 27 ಎಸೆತಗಳಲ್ಲಿ 56 ರನ್ ಗಳಿಸಿದರು. ಅದರಲ್ಲಿ ಅರ್ಧ ಡಜನ್ ಬೌಂಡ್ರಿ ಮತ್ತು 3 ಸಿಕ್ಸರ್ ಇದ್ದವು. ಐರ್ಲೆಂಡ್ಗೆ ಚಾರಿತ್ರಿಕ ಸರಣಿ ಜಯ. ಪಿಟಿಐ ಆತಿಥೇಯ ಐರ್ಲೆಂಡ್ ತಂಡವು ಭಾರತದ ಎದುರು T20 ಕ್ರಿಕೆಟ್ ಸರಣಿ ಗೆದ್ದು ಚಾರಿತ್ರಿಕ ಸಾಧನೆ ಮಾಡಿತು. ಭಾನುವಾರ ಇಲ್ಲಿ ನಡೆದ ಸರಣಿಯ ಅಂತಿಮ ಮತ್ತು 2ನೇ ಪಂದ್ಯದಲ್ಲಿ ಐರ್ಲೆಂಡ್ ತಂಡವು 1 ರನ್ ಅಂತರದ ರೋಚಕ ಜಯ ಸಾಧಿಸಿತು. 155 ರನ್ ಗೆಲುವಿನ ಗುರಿಯನ್ನು ಬೆನ್ನಟ್ಟಿದ್ದ ಭಾರತ ತಂಡವು 9 ವಿಕೆಟ್ಗಳಿಗೆ 153 ರನ್ ಸೇರಿಸಿ ಸೋತಿತು. ಐರ್ಲೆಂಡ್ ಬೌಲರ್ಗಳಾದ ಜೈಮುದ್ರಾ ಹಾಗೂ ಮ್ಯಾಥ್ಯೂಕ್ ಹೋರ್ಲಾಡ್ ಭಾರತದ ಸೋಲಿಗೆ ಕಾರಣರಾದರು. ಕಿಂಗ್ಸ್ಗೆ ಶರಣಾದ ಯೋಧರ್ಸ್ ಹುಬ್ಬಳ್ಳಿ. ಮಳೆಯ ಕಣ್ಣಾಮುಚ್ಚಾಲೆ ನಡುವೆಯೂ ಕೋಸ್ಟಲ್ ಕಿಂಗ್ಸ್ ಮಂಗಳೂರು ತಂಡವು ಮಹಾರಾಜ ಟ್ರೋಫಿ T20 ಕ್ರಿಕೆಟ್ ಟೂರ್ನಿಯ ಶಿವಮೊಗ್ಗ ಯೋಧರ್ಸ್ ಎದುರು 8 ವಿಕೆಟ್ಗಳಿಂದ ಸುಲಭ ಜಯ ಸಾಧಿಸಿತು. ಇಲ್ಲಿನ ರಾಜನಗರದ KSCA ಕ್ರೀಡಾಂಗಣದಲ್ಲಿ ಭಾನುವಾರ ಮಳೆ ಸುರಿದಿದ್ದರಿಂದ ಪಂದ್ಯವು 17 ಓವರ್ಗಳಿಗೆ ಸೀಮಿತಗೊಳಿಸಲಾಯಿತು. ಶಿವಮೊಗ್ಗ ತಂಡ ನೀಡಿದ 113 ರನ್ಗಳ ಗುರಿಯನ್ನು ಮಂಗಳೂರು ತಂಡವು 26 ಎಸೆತಗಳು ಬಾಕಿ ಇರುವಂತೆಯೇ ಮುಟ್ಟಿ ಈ ಗೆಲುವಿನೊಂದಿಗೆ ಮಂಗಳೂರು ತಂಡ ಅಂಕಪಟ್ಟಿಯಲ್ಲಿ 2ನೇ ಸ್ಥಾನಕ್ಕೇರಿತು. ಪ್ರಶಸ್ತಿ ಉಳಿಸಿಕೊಳ್ಳುವ ಛಲದಲ್ಲಿ ಸಿನ್ನರ್. ಲಂಡನ್ ಐತಿಹಾಸಿಕ ಆಲ್ ಇಂಗ್ಲೆಂಡ್ ಟೆನ್ನಿಸ್ ಕ್ಲಬ್ನಲ್ಲಿ ಹಸಿರಿನಿಂದ ಕಂಗೊಳಿಸುತ್ತಿರುವ ಅಂಕಣಗಳಲ್ಲಿ ಸೋಮವಾರದಿಂದ ಟೆನ್ನಿಸ್ ಕ್ರೀಡೆಯ ಸೊಬಗು ಕರಗಿದರಿದೆ. ವಿಶ್ವದ 4 ಗ್ರ್ಯಾಂಡ್ಸ್ಲಾಮ್ಗಳಲ್ಲಿ ಒಂದಾಗಿರುವ ಪ್ರತಿಷ್ಠಿತ ವಿಂಬಲ್ಡನ್ ಟೆನ್ನಿಸ್ ಟೂರ್ನಿಯ 140ನೇ ಆವೃತ್ತಿಯಲ್ಲಿ ತಾರೆಗಳು ಪ್ರಶಸ್ತಿಗಾಗಿ ಪೈಪೋಟಿ ನಡೆಸಲು ಸಜ್ಜಾಗಿದ್ದಾರೆ. 1877ರಲ್ಲಿ ಮೊದಲ ಬಾರಿ ಇಲ್ಲಿ ಟೂರ್ನಿಯವು ಆಯೋಜನೆಯಾಗಿತ್ತು. ಇವತ್ತಿನ ಶುಭಾಷಿತ. ಸಂಸ್ಕೃತಿ ಎಂದರೆ ಮನುಷ್ಯರ ಅನ್ಯೋನ್ಯ ಸಂಬಂಧಗಳಲ್ಲಿ ನಯವಿನಯಗಳ ಸೊಬಗು ಹಾಗೂ ಸ್ವಗುಣ ಪರರ ಗುಣಗಳ ಸಮ್ಮಿಶ್ರ ಕಾಂತಿ. ಡಿವಿ ಗುಂಡಪ್ಪರವರು.
1: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಚನವೈಭವ ವಚನಗಳ ನುಡಿಗುಚ್ಚ ಭಾಗ 29 ಕುರಿತು ನಂಜನಗೂಡಿನ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರು ಹಾಗೂ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರಾದ ಶ್ರೀಯುತ ಪ್ರಕಾಶ್ ಉಡಿಗಾಲರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ.
3: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
2: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
3: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನವೈಭವ.
2: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
3: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6 ಗಂಟೆಗೆ.
2: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.
4: ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಕರ್ನಾಟಕದಲ್ಲಿ 12ನೇ ಶತಮಾನ ಅದೊಂದು ವಿಶಿಷ್ಟ ಶತಮಾನವಾಗಿದೆ. ಶರಣರ ನುಡಿಗಡಣ ಶತಮಾನವೆಂದೇ ಹೇಳಬಹುದು. ಅಂದು ಆಡು ಭಾಷೆಯಲ್ಲಿ ಜನರ ಜೀವನ ಮಾರ್ಗ ಹೇಗಿರಬೇಕೆಂದು ತಿಳಿಸಿದಂತಹ ಶತಮಾನವದು. ಸಹಸ್ರ ವರ್ಷಗಳಾದರೂ ಕೂಡ ಆ ಮಾತುಗಳು ಇನ್ನೂ ಹಳಸಿಲ್ಲ, ಹೊಸತಾಗಿಯೇ ಇವೆ. ಪ್ರಸ್ತುತ ಸಮಾಜಕ್ಕೆ ನುಡಿಮುತ್ತುಗಳಾಗಿ

ಮಾಡಿವೆ. ಒಂದೊಂದು ನುಡಿಯು ವ್ಯಕ್ತಿಯ ಬದುಕಿಗೆ ದಾರಿದೀಪವಾಗಿವೆ. ಅಂತಹ ನುಡಿ ಮುತ್ತುಗಳನ್ನು ಜನಧ್ವನಿಯವರು ಪ್ರಸಾರ ಮಾಡುತ್ತಿರುವುದು, ಶರಣರ ನುಡಿಗಳಿಗೆ ನನ್ನ ಕಂಠವನ್ನು ಬಳಸಲು ಅವಕಾಶ ಮಾಡಿಕೊಟ್ಟಿರುವುದು ಶರಣರ ಕೃಪೆ ಎಂದು ನಾನು ಭಾವಿಸಿದ್ದೇನೆ. ಅದನ್ನು ಆಲಿಸಿ ಆನಂದಿಸುತ್ತಿರುವಂತಹ ಎಲ್ಲ ಕೇಳುಗರೊಂದಕ್ಕೆ ಹನುಮನದ ನಮಸ್ಕಾರಗಳು. ಕಳೆದ 28ನೇ ನುಡಿ ಸಂಚಿಕೆಯಲ್ಲಿ ನೀರತಾವರೆ ಮಹಾದೇವಿ ಅಕ್ಕನವರ ವಚನಗಳ ವಿಚಾರವನ್ನು, ಅವರು ಜಗತ್ತಿಗೆ ತಮ್ಮ ಜೀವನದ ಮೂಲಕವೇ ಸಂದೇಶ ನೀಡಿರುವುದನ್ನು, ಸ್ತ್ರೀ ಕುಲಕ್ಕೆ ವೀರತ್ವ ಧೀರತ್ವವನ್ನು ತುಂಬಿರುವುದನ್ನು ಸಂಕ್ಷಿಪ್ತವಾಗಿ ತಿಳಿಯಲು ಪ್ರಯತ್ನ ಮಾಡಿದ್ದೆವು. ಇಂದಿನ 28ನೇ ಸಂಚಿಕೆಯಲ್ಲಿ ನಾವು ಭಕ್ತಿ ಭಂಡಾರಿ ಬಸವಣ್ಣನವರ ಸಹೋದರಿ ಅಕ್ಕನಾಗಮ್ಮನವರ ಸುಪುತ್ರರಾದ ಅವಿರಳ ಜ್ಞಾನಿ ಷಡುಸ್ಥಲ ಮೂರ್ತಿ ಷಡುಸ್ಥಲ ಬ್ರಹ್ಮಿ ಎಂದೇ ಹೆಸರಾದ ಅಕ್ಕ ನಾಗಮ್ಮನವರ ಸುಪುತ್ರರು, ಸಮನ್ವಯ ಸ್ಥಲ ಸಿದ್ಧಾಂತವನ್ನು ಪ್ರತಿಪಾದಿಸಿದಂತಹವರು, ಭಕ್ತಿ ಭಂಡಾರಿ ಬಸವಣ್ಣನವರ ಸೋದರಳಿಯನವರು ಆದಂತಹ ಚನ್ನಬಸವಣ್ಣನವರ ವಚನ ವಿಚಾರಧಾರಿಯನ್ನು ತಿಳಿಯಲು ಪ್ರಯತ್ನ ಮಾಡೋಣ. ಸಮಗ್ರ ವಚನ ಸಂಪುಟದಲ್ಲಿ ಡಾಕ್ಟರ್ ಬಿವಿ ಮಲ್ಲಾಪುರ ರವರು ಚನ್ನಬಸವಣ್ಣನವರ 1763 ವಚನಗಳನ್ನು ಸಂಪಾದನೆ ಮಾಡಿ ವಚನಾಭಿಮಾನಿಗಳಿಗೆ ವಚನಾಸಕ್ತರಿಗೆ ಉಣಬಡಿಸಿರುವುದನ್ನ ನಾವು ಕಾಣಬಹುದಾಗಿದೆ. ಚನ್ನಬಸವಣ್ಣನವರು ಶರಣರಲ್ಲಿ ವಯಸ್ಸಿನಲ್ಲಿ ಬಹಳ ಚಿಕ್ಕವರು, ಆದರೆ ಅವರ ಚಿಂತನೆಗಳು ಬೆಳಗಿನೊಳಗಿನ ಬೆಳಗು. ಅಲ್ಲಮ ಸಿದ್ಧಮರಾಮರಂತಹವರು ಕೂಡ ಶರಣರೇ ಚನ್ನಬಸವಣ್ಣನವರ ಚಿಂತನೆಗಳಿಗೆ ತಲೆಬಾಗಿದ್ದಾರೆ. ಒಂದೆಡೆ ಪ್ರಭುದೇವರು ಚನ್ನಬಸವಣ್ಣನವರನ್ನ ಕುರಿತು ಹೀಗೆ ಹೇಳಿದ್ದಾರೆ: ಕಿರಿಯರಾದಡೇನು ಹಿರಿಯರಾದಡೇನು, ಅರಿವಿಂಗೆ ಹಿರಿದು ಕಿರಿದುಂಟೆ, ಆದಿ ಅನಾದಿ ಇಲ್ಲದಂದು ಅಜಾಂಡ ಬ್ರಹ್ಮಾಂಡ ಕೋಟಿಗಳು ಉದಯವಾಗದಂದು ಗುಹೇಶ್ವರ ಲಿಂಗದಲ್ಲಿ ನೀನೊಬ್ಬನೇ ಮಹಾಜ್ಞಾನಿ ಎಂಬುದು ಕಾಣಬಂದಿತ್ತು ಕಾಣ ಚನ್ನಬಸವಣ್ಣ. ಹೀಗೆ ಅಲ್ಲಮ ಪ್ರಭುದೇವರು ಚನ್ನಬಸವಣ್ಣನವರು ವಯಸ್ಸಿನಲ್ಲಿ ಅತ್ಯಂತ ಕಿರಿಯರು, ಆದರೆ ಜ್ಞಾನದಲ್ಲಿ ಮಹಾ ಮೇಧಾವಿಗಳು ಹಿರಿಯರು ಎನ್ನುತ್ತಾರೆ. ಬ್ರಹ್ಮಾಂಡದಲ್ಲಿ ನೀನೊಬ್ಬ ಮಹಾಜ್ಞಾನಿ ಎಂದು ತಿಳಿಸುತ್ತಾರೆ. ನಿಜವಾಗಲೂ ಆಶ್ಚರ್ಯವಾಗುತ್ತದೆ. ಹಾಗಾಗಿ ಚನ್ನಬಸವಣ್ಣನವರ ವಚನಗಳನ್ನು ಅತ್ಯಂತ ಜಾಗರೂಕತೆಯಿಂದ ಅರಿವಿನಿಂದ ಅಧ್ಯಯನ ಮಾಡಬೇಕಾಗುತ್ತೆ. ಅವರ ವಚನಗಳಲ್ಲಿ ವೀರಶೈವ ಲಿಂಗಾಯತದ ತತ್ವವಿದೆ. ಅಷ್ಟಾವರಣವೇ ಅಂಗ, ಪಂಚ ಆಚಾರಗಳೇ ಪ್ರಾಣ, ಷಡುಸ್ಥಲವೇ ಆತ್ಮ ಎನ್ನುವುದನ್ನು ಅವರು ವಚನ ಸಾಹಿತ್ಯದ ಮೂಲಕ ಪ್ರತಿಪಾದನೆ ಮಾಡಿದ್ದಾರೆ. ಅವರ ವಚನಗಳಲ್ಲಿ ಅಷ್ಟ ಆವರಣಗಳಾದಂತಹ ಗುರುಲಿಂಗ ಜಂಗಮ, ಪಾದೋದಕ ಪ್ರಸಾದ, ವಿಭೂತಿ ರುದ್ರಾಕ್ಷಿ ಮಂತ್ರಗಳ ಬಗ್ಗೆ ಅನೇಕ ವಿಚಾರಧಾರೆ ಇದೆ. ಪಂಚ ಆಚಾರಗಳಾದಂತಹ ಸದಾಚಾರ, ಶಿವಾಚಾರ, ಲಿಂಗಾಚಾರ, ಘಣಾಚಾರ, ವೃತ್ಯಾಚಾರದ ಬಗ್ಗೆ ವಿವರಣೆ ಇದೆ. ಷಡುಸ್ಥಲಗಳಾದಂತಹ ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ, ಹೀಗೆ ಈ ಸ್ಥಳಗಳ ಬಗೆಗಿನ ಸಮನ್ವಯತೆಯ ಸಿದ್ಧಾಂತದ ಪ್ರತಿಪಾದನೆಗಳಿದೆ. ಇಷ್ಟಲಿಂಗಾನುಸಂಧಾನದ ಮೂಲಕ ಪ್ರಸಾದ ಕಾಯವನ್ನಾಗಿಸುವಂತಹ, ಪ್ರಾಣಲಿಂಗಾನುಸಂಧಾನದ ಮೂಲಕ ಪ್ರಸಾದ ಕಾಯವನ್ನ ಪ್ರಕಾಶ ಕಾಯವನ್ನಾಗಿಸುವಂತಹ, ಆಕಾಶ ಕಾಯವನ್ನಾಗಿಸುವಂತಹ ವಿಶಿಷ್ಟ ವಿಚಾರವನ್ನ ಚನ್ನಬಸವಣ್ಣನವರು ತಮ್ಮ ವಚನಗಳಲ್ಲಿ ಸವಿಸ್ತಾರವಾಗಿ ತಿಳಿಸಿರುವುದನ್ನ ನಾವು ಕಾಣಬಹುದು. ಹೀಗೆ ಚನ್ನಬಸವಣ್ಣನವರು ವ್ಯಕ್ತಿ ಆಧ್ಯಾತ್ಮದ ದಾರಿಯಲ್ಲಿ ಉನ್ನತದೆಡೆಗೆ ಸಾಗಲು ಒಂದು ಸರಳ ಸಹಜ ಮಾರ್ಗವನ್ನ ತಿಳಿಸಿಕೊಟ್ಟಿದ್ದಾರೆ. ಈ ಮೂಲಕ ಜೀವನ ಮಾರ್ಗದಲ್ಲಿ ಬರುವಂತಹ ಎಡರು ತೊಡರುಗಳನ್ನ ದಾಟಿ ಉನ್ನತ ಮಾರ್ಗದೆಡೆಗೆ ಸಾಗುವಂತಹ ಧೈರ್ಯವನ್ನ ಸ್ಥೈರ್ಯವನ್ನ ತಮ್ಮ ವಚನದ ಮೂಲಕ ಜನತೆಗೆ ನೀಡಿದ್ದಾರೆ. ಅವರ ವಿಚಾರಗಳು ಅವರ ವ್ಯಕ್ತಿತ್ವವನ್ನ ದರ್ಶನ ಮಾಡಿಸುತ್ತವೆ. ಹಾಗಾಗಿಯೇ ಭಕ್ತಿ ಭಂಡಾರಿ ಬಸವಣ್ಣನವರು ಕೂಡ ತಮ್ಮ ಒಂದು ವಚನದಲ್ಲಿ ತಮ್ಮ ಸೋದರಳಿಯನನ್ನೇ ಎನಗೆ ಗತಿಪಥವನ್ನು ತೋರಿಸಲು ಈ ಜಗತ್ತಿನಲ್ಲಿ ಉದಯಿಸಿದ ಎನ್ನುವಂತಹ ಮಾತನ್ನ ತಮ್ಮ ವಚನದ ಮೂಲಕ ಹೇಳಿರುವುದನ್ನ ನಾವು ಕಾಣಬಹುದಾಗಿದೆ. ವಚನ ಹೀಗಿದೆ, ಅವರು ಹೇಳುತ್ತಾರೆ: ಬಿತ್ತದೆ ಬೆಳೆಯದೆ ಬೆಳೆದ ಹೆಬ್ಬೆಳಸಿನ ರಾಶಿಯ ನೋಡ, ಸುಗಂಧ ಬಂಧ ಬಂಧುರದಂತೆ ಹುಟ್ಟುತ್ತಲೇ ಜ್ಞಾನದ ಪರಿಮಳ, ಆದಿ ಅನಾದಿ ಇಲ್ಲದ ಮುನ್ನವೇ ತನ್ನಿಂದವೇ ತಾನಾಗಿರ್ದ ಕಾರಣ, ಮುಟ್ಟದೆ ತಟ್ಟದೆ ಗುರು ಕಾರುಣ್ಯವ ಪಡೆದು ಲಿಂಗ ಸ್ವಯವಾಗಿ ಎನಗೆ ಗತಿ ಪಥವ ತೋರಿಸಬೇಕೆಂದು ಆಗಾದನು ಕೂಡಲ ಸಂಗಮ ದೇವರಲ್ಲಿ ಚನ್ನಬಸವಣ್ಣನು, ಕೂಡಲ ಸಂಗಮ ದೇವರಲ್ಲಿ ಚನ್ನಬಸವಣ್ಣನವರು. ಎಂತಹ ವಿಚಾರ ಬಸವಣ್ಣನವರು ಹೇಳುವಂತಹ ವಿಚಾರ ಹೇಗಿದೆ? ಬಿತ್ತದೆ ಬೆಳೆಯದೆ ಬೆಳೆದ ಹೆಬ್ಬೆಳಸಿನ ರಾಶಿ, ಇಲ್ಲಿ ಬೀಜವನ್ನೇ ಬಿತ್ತದೆ, ತನಗೆ ತಾನೇ ಬೆಳೆದಂತೆ ಬೆಳೆದ ಜ್ಞಾನ ರಾಶಿ ಚನ್ನಬಸವಣ್ಣನವರು ಎನ್ನುತ್ತಾರೆ.

ಹೇಳುತ್ತಾರೆ. ಅಂತಹ ಚನ್ನಬಸವಣ್ಣ ಗುರುವಿನ ಅಸ್ತಮಸ್ತಕ ಸಂಯೋಗವಾಗದೆ ಗುರು ಕಾರುಣ್ಯವನ್ನು ಪಡೆದಂತಹ ಬೆಳಕು ಎನ್ನುತ್ತಾರೆ ಬಸವಣ್ಣನವರು. ಎನಗೆ ಮುಕ್ತಿ ಪಥವ ತೋರಿಸಲೆಂದೇ ಬಾದಂತಹ ಕಾರಣಿಕ ಶಕ್ತಿ ಎನ್ನುತ್ತಾರೆ. ಇಂತಹ ಮಾತುಗಳು ಬಸವಣ್ಣನವರೇ ಒಂದು ದೊಡ್ಡ ಶಕ್ತಿ. ಅಂತಹ ಶಕ್ತಿ ತಮ್ಮ ಸೋದರಳಿಯನ ಮೂಲಕ ನಾನು ಸದ್ಗತಿಯನ್ನು ಪಡೆದೆ ಎಂದು ಹೇಳುವಂತಹದ್ದು

ವಚನಗಳಿಂದ ತಿಳಿಸಿದ್ದಾರೆ. ಇಂತಹ ಶ್ರೇಷ್ಠರ ವಚನ ವಿಚಾರವನ್ನು ಅರಿಯಲು ನಾವು ಪ್ರಯತ್ನ ಮಾಡೋಣ. ಚನ್ನಬಸವಣ್ಣನವರಿಗೆ ತಮ್ಮ ಜೀವನದಲ್ಲಿ ಗುರುವಿನ ಬಗ್ಗೆ ಅತ್ಯಂತ ಶ್ರೇಷ್ಠವಾದಂತಹ ಪ್ರೇಮವನ್ನ, ಪ್ರೀತಿಯನ್ನ, ಭಕ್ತಿಯನ್ನ ಇಟ್ಟಿರುವುದನ್ನ ನಾವು ಅವರ ವಚನಗಳಲ್ಲಿ ಕಾಣಬಹುದಾಗಿದೆ. ಒಂದೆಡೆ ಗುರುವಿನ ಮಹತ್ವವನ್ನ ಅವರು ವಚನ ಸಾಹಿತ್ಯದಲ್ಲಿ ತಿಳಿಸಿರುವುದನ್ನು ನಾವು ಕಾಣುತ್ತೇವೆ. ವಚನ ಹೀಗಿದೆ, ಅವರು ಹೇಳುತ್ತಾರೆ: ಒಮ್ಮೆ ಶ್ರೀ ಗುರುವಿನ ಶ್ರೀ ಚರಣವ ನೆನೆದೆಡೆ ಭವ ಬಂಧನ ಹರಿವುದು. ಗುರುವೇ ಶರಣು, ಶ್ರೀ ಗುರುಲಿಂಗವೇ ಶರಣು, ಹರಿ ಬ್ರಹ್ಮಾದಿಗಳಿಗೆ ಅಗೋಚರವಾದ ಕೂಡಲ ಚನ್ನ ಸಂಘನ ತೋರಿದ ಗುರುವೇ ಶರಣು ಶರಣು ಎಂದು. ಹೀಗೆ ಚನ್ನಬಸವಣ್ಣನವರು ಸದ್ಗುರುವಿನ ಪಾದವನ್ನು, ಅಂದರೆ ಅವರ ಜ್ಞಾನವನ್ನು, ಅವರ ಕರುಣೆಯನ್ನು, ಅವರ ಧನೆಯ ದಯೆಯನ್ನು ನೆನೆದರೆ ಸಾಕು, ಅದನ್ನೇ ಪಾದ ಎನ್ನಲಾಗಿದೆ. ನಮ್ಮ ಭವ ಸಂಕೋಲೆ ಹೋಗಿ ದಿವ್ಯತ್ವ ದೊರಕುತ್ತದೆ ಎನ್ನುತ್ತಾರೆ. ಅಂತಹ ಗುರುಗಳಿಗೆ ನಾನು ಸದಾ ಶರಣನಾಗಿರುತ್ತೇನೆ ಎನ್ನುತ್ತಾರೆ. ದೇವಾದಿ ದೇವತೆಗಳಿಗೂ ನಿಲುಕದಂತಹ ಪರಮಾತ್ಮನನ್ನು ಕರುಣಿಸುವಂತಹ ಶಕ್ತಿ ಗುರುವಿಗಿದೆ ಎನ್ನುತ್ತಾರೆ ಚನ್ನಬಸವಣ್ಣನವರು. ಹೇಗೆ ಗುರುವಿನ ಮೇಲೆ ಅಪಾರ ಭಕ್ತಿ ಇದೆಯೋ ಅದೇ ರೀತಿ ಶರಣರ ಮೇಲೆಯೂ ಕೂಡ ಅಪಾರ ನಿಷ್ಠೆ ಇರುವುದನ್ನ ನಾವು ಚನ್ನಬಸವಣ್ಣನವರಲ್ಲಿ ಕಾಣಬಹುದಾಗಿದೆ. ಒಂದೆಡೆ ಅವರ ವಚನದಲ್ಲಿ ಹೀಗೆ ಹೇಳುತ್ತಾರೆ: ಕಾಮಿಸದಲ್ಲದೆ ಕೊಡದು ಕಾಮದೇನು, ಕಲ್ಪಿಸಿದಲ್ಲದೆ ಕೊಡದು ಕಲ್ಪವೃಕ್ಷ, ಚಿಂತಿಸದಲ್ಲದೆ ಕೊಡದು ಚಿಂತಾಮಣಿ, ಭಾವಿಸಿದಲ್ಲದೆ ಕೊಡನು ಶಿವನು. ಕಾಮಿಸದೆ, ಕಲ್ಪಿಸದೆ, ಚಿಂತಿಸದೆ, ಭಾವಿಸದೆ ಕೊಡಬಲ್ಲವನು ನೋಡ ಕೂಡಲ ಚನ್ನ ಸಂಘ ನಿಮ್ಮ ಶರಣರು. ಎಂತಹ ವಿಶ್ವಾಸದ ಮಾತು ಚನ್ನಬಸವಣ್ಣನವರದು. ಅವರು ಹೇಳುತ್ತಾರೆ: ಕಾಮದೇನು, ಕಲ್ಪತರು, ಚಿಂತಾಮಣಿಗಳು ಇವುಗಳು ಬಯಸದೆ ಏನನ್ನು ಸುಮ್ಮನೆ ಕೊಡುವುದಿಲ್ಲ. ಶಿವನು ಕೂಡ ಭಕ್ತ ಪ್ರಾರ್ಥಿಸದೆ, ಮೊರೆ ಇಡದೆ ಏನನ್ನು ಕೊಡುವುದಿಲ್ಲ. ಆದರೆ ನಮ್ಮ ಶರಣ ಬಯಸದೆ, ಪ್ರಾರ್ಥಿಸದೆ ಹಾಗೆಯೇ ತನ್ನನ್ನೇ ತಾನು ಸಮಾಜಕ್ಕೆ ಅರ್ಪಿಸಿಕೊಳ್ಳಬಲ್ಲ ಎನ್ನುತ್ತಾರೆ. ಹೌದಲ್ಲವೇ? ಒಂದೆಡೆ ಚನ್ನಬಸವಣ್ಣನವರು ಭಕ್ತ ಹೇಗಿರಬೇಕು, ಭಕ್ತನ ಗುಣಲಕ್ಷಣಗಳೇನು, ಹೀಗೆ ಭಕ್ತನ ಬಗ್ಗೆ ಅನೇಕ ವಿಚಾರಗಳನ್ನ ತಮ್ಮ ವಚನದಲ್ಲಿ ತಿಳಿಸಿರುವುದನ್ನ ನಾವು ಕಾಣಬಹುದಾಗಿದೆ. ಒಂದು ವಚನ, ಅವರು ಹೇಳುತ್ತಾರೆ ಭಕ್ತ ಹೇಗಿರಬೇಕು ಎಂದು. ಭಕ್ತ ಶಾಂತನಾಗಿರಬೇಕು, ತನ್ನ ಕುರಿತ ಠಾವಿನಲ್ಲಿ ಸತ್ಯವಾಗಿರಬೇಕು, ಭೂತ ಹಿತವಹ ವಚನವನ್ನುಡಿಯಬೇಕು, ಗುರು ಲಿಂಗ ಜಂಗಮದಲ್ಲಿ ನಿಂದೆ ಇಲ್ಲದಿರಬೇಕು. ಹೌದಲ್ಲವೇ? ಸಕಲ ಪ್ರಾಣಿಗಳ ತನ್ನಂತೆ ಭಾವಿಸುವುದ ಮಾಡಬೇಕು, ತನು ಮನ ಧನವ ಗುರುಲಿಂಗ ಜಂಗಮಕ್ಕೆ ಸವೆಸಲೇಬೇಕು. ಹೌದಲ್ಲವೇ? ಅಪಾತ್ರ ಧನವ ಮಾಡಲಾಗದು, ಸಕಲೇಂದ್ರಿಯಂಗಳ ತನ್ನ ವಶವ ಮಾಡಿಕೊಳ್ಳಬೇಕು. ಇದೇ ಮೊದಲಲ್ಲಿ ದೇಹ ಶೌಚ ನೋಡ, ಲಿಂಗವ ಪೂಜಿಸಿ ಪ್ರಸಾದವ ಪಡೆದಡೆ ಎನಗೆದೆ ಸಾಧನ ನೋಡ ಕೂಡಲ ಚನ್ನ ಸಂಗಮ ದೇವಾ. ಹೀಗೆ ಚನ್ನಬಸವಣ್ಣನವರು ಭಕ್ತನ ಗುಣಲಕ್ಷಣಗಳನ್ನ ತಮ್ಮ ವಚನ ಸಾಹಿತ್ಯದಲ್ಲಿ ಹಿಡಿದಿದ್ದಾರೆ. ಭಕ್ತ ಶಾಂತತ್ವದಿಂದ ಇರಬೇಕು, ಸತ್ಯವನ್ನೇ ನುಡಿಯಬೇಕು, ಗುರುಲಿಂಗ ಜಂಗಮವನ್ನ ಗೌರವಿಸಬೇಕು, ಸಕಲ ಪ್ರಾಣಿಗಳಲ್ಲಿ ದಯವುಳ್ಳವನಾಗಿರಬೇಕು, ಸತ್ಪಾತ್ರರಿಗೆ ದಾನವ ಮಾಡಬೇಕು. ಹೌದು, ಇಂದ್ರಿಯಗಳನ್ನು ತನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬೇಕು, ಇದು ಬಹಳ ಮುಖ್ಯ. ಲಿಂಗ ಪ್ರಸಾದವನ್ನೇ ದಿವ್ಯತೆ ಎಂದು ಅರಿಯಬೇಕು. ಹೀಗೆ ಭಕ್ತನನ್ನ ಕುರಿತು ಹೇಳಿರುವುದು, ನಾನು ಭಕ್ತ ಎಂದು ತಿರುಗಾಡುವಂತಹ ವೇಷಧಾರಿ ಭಕ್ತರಿಗೆ ತಾವು ಹೇಗಿರಬೇಕೆಂಬುದನ್ನು ನೇರವಾಗಿ ತಿಳಿಸಿದ್ದಾರೆ. ಇದು ನಿಜ ಭಕ್ತರಿಗೆ ದಾರಿದೀಪವಾಗಿದೆ. ಹಾಗೆಯೇ ಚನ್ನಬಸವಣ್ಣನವರು ಪೂಜೆಯ ಬಗ್ಗೆಯೂ ಕೂಡ ತಮ್ಮ ವಿಚಾರಧಾರೆಯನ್ನ ಹರಿಸಿರುವುದನ್ನು ನಾವು ಕಾಣಬಹುದಾಗಿದೆ. ಒಂದೆಡೆ ಅವರು ಹೇಳುತ್ತಾರೆ, ಸೋಮವಾರ ಶುಕ್ರವಾರ ಶಿವರಾತ್ರಿ ಎಂದು ಮಾಡುವ ಭಕ್ತರ ಲಿಂಗ ಭಕ್ತಿಗೆ ಎಂತು ಸರಿ ಎಂಬೆನಯ್ಯ, ದಿನ ಶ್ರೇಷ್ಠವೋ ಲಿಂಗ ಶ್ರೇಷ್ಠವೋ ಕೂಡಲ ಚನ್ನ ಸಂಘಯ್ಯನಲ್ಲಿ ದಿನ ಶ್ರೇಷ್ಠವೆಂದು ಮಾಡುವಂತಹ ಪಂಚ ಮಹಾಪಾತಕರ ಮುಖವ ನೋಡಲಾಗದು ನೋಡಲಾಗದು ಎಂದು ಬಿಡುತ್ತಾರೆ. ಹೌದಲ್ಲವೇ? ಹೀಗೆ ಚನ್ನಬಸವಣ್ಣನವರು ಕೇವಲ ಸೋಮವಾರದಂದು, ಶುಕ್ರವಾರದಂದು, ಶಿವರಾತ್ರಿ ಬಂತೆಂದು
ಮಾಡುವಂತಹ ಲಿಂಗ ಪೂಜೆ ಅದು ಪೂಜೆಯಲ್ಲ ಎಂದು ಬಿಡುತ್ತಾರೆ. ಅದೆಂತಹ ಪೂಜೆ ಎಂದು ಪ್ರಶ್ನೆ ಮಾಡುತ್ತಾರೆ. ಅವರು ಕೇಳುತ್ತಾರೆ, ನಿಮಗೆ ದಿನ ಶ್ರೇಷ್ಠವೇ ಅಥವಾ ಲಿಂಗ ಶ್ರೇಷ್ಠವೇ? ನಿಮಗೆ ಲಿಂಗ ಶ್ರೇಷ್ಠವಾಗಿದ್ದಲ್ಲಿ ಅನುದಿನ ಪೂಜಿಸಬೇಕು, ಸೋಮವಾರ ಶುಕ್ರವಾರವೆಂದಲ್ಲ ಎಂದು ಬಿಡುತ್ತಾರೆ. ಯಾರು ದಿನಶ್ರೇಷ್ಠವೆಂದು ಪೂಜಿಸುತ್ತಾರೋ ಅವರ ಮುಖವ ನೋಡಲಾಗದು, ಎನಗೆ ತೋರಿಸಬೇಡ ಎಂದು ಬಿಡುತ್ತಾರೆ. ಎಷ್ಟು ಸುಂದರವಾದಂತಹ ವಿಚಾರಧಾರೆ ಇದೆ ಚನ್ನಬಸವಣ್ಣನವರದು. ಅವರು ಮುಂದೆ

ಹೇಳುತ್ತಾರೆ, ಲಿಂಗವನ್ನ ಸದಾ ಧರಿಸಬೇಕು, ಆಗ ಮಾತ್ರ ನಾವು ಸತ್ಪಾತ್ರದೆಡೆಗೆ ಸಾಗಬಹುದು ಎನ್ನುವಂತಹ ವಿಚಾರವನ್ನ ಅವರದೇ ಆದಂತಹ ವಿಶೇಷ ಧಾರೆಯನ್ನ ಹರಿಸಿರುವುದನ್ನ ವಚನ ಸಾಹಿತ್ಯದಲ್ಲಿ ನಾವು ಕಾಣಬಹುದಾಗಿದೆ. ಅವರು ಹೇಳುತ್ತಾರೆ, ಒಮ್ಮೆ ನೆಲದಲ್ಲಿ ಬಿತ್ತಿದ ಬಿತ್ತುವ ಕಿತ್ತಿ ಕಿತ್ತಿ ಮತ್ತೆ ಮತ್ತೆ ಬಿತ್ತುತ್ತಾ ಹೋದಡೆ ಆ ಬಿತ್ತು ಮೊಳೆತು ಕಳೆಯೇರಿ ಬೆಳೆದು ಬೆಳಸನ್ನೀವ ಪರಿಯನ್ನೆಂತೋ ಮರುಳು ಮಾನವ. ಅದೇ ರೀತಿ ಗುರುವಿತ್ತ ಲಿಂಗವ ತೊರೆ ತೊರೆದು ಮರಳಿ ಮರಳಿ ಧರಿಸುತ್ತಾ ಹೋದಡೆ ಆ ಇಷ್ಟಲಿಂಗವು ನಿನ್ನ ಅನಿಷ್ಟವ ಕಳೆದು ಇಷ್ಟಾರ್ಥವನ್ನೀವ ಪರಿಯನ್ನೆಂತೋ ಮರುಳು ಮಾನವ. ಇದು ಕಾರಣ ಕೂಡಲ ಚನ್ನ ಸಂಘಯ್ಯನಲ್ಲಿ ಮುಕ್ತಿಯನ್ನ ಅರಸುವಡೆ ಅಂಗದಲ್ಲಿ ಹೆರೆ ಹಿಂಗದೆ ಲಿಂಗವ ಧರಿಸಬೇಕು ಎನ್ನುತ್ತಾರೆ. ಎಷ್ಟು ಸುಂದರವಾಗಿ ಹೇಳಿಬಿಡ್ತಾರೆ, ಬಹಳ ಸರಳವಾಗಿ ಹೇಳ್ತಾರೆ, ವಚನವನ್ನ ಅದ್ಭುತವಾಗಿ ತಮ್ಮ ವಿಚಾರವನ್ನು ಮಂಡಿಸಿದ್ದಾರೆ. ಅವರು ಹೇಳ್ತಾರೆ, ಒಮ್ಮೆ ಬಿತ್ತಿದ ಬೀಜವನ್ನು ಪದೇ ಪದೇ ಕಿತ್ತುತ್ತಾ ಬಿತ್ತುತ್ತಾ ಹೋದರೆ ಆ ಬಿತ್ತು ಬೆಳೆಯುವುದಾದರೂ ಹೇಗೆ, ಫಲ ನೀಡುವುದಾದರೂ ಹೇಗೆ ಎಂದು ಪ್ರಶ್ನೆ ಮಾಡುತ್ತಾರೆ, ಹೌದಲ್ಲವೇ? ಅದೇ ರೀತಿ ಗುರು ಕೊಟ್ಟಂತಹ ಲಿಂಗವನ್ನ ಗೂಟಕ್ಕೆ ಸಿಕ್ಕಿಸಿ ಗುರುಗಳು ಬಂದರೆಂದು ಶಿವರಾತ್ರಿ ಬಂತೆಂದು ಧರಿಸಿದರೆ ಆ ಇಷ್ಟಲಿಂಗವು ನಿನ್ನ ಅನಿಷ್ಟವನ್ನ ಕಳೆದು ಇಷ್ಟಾರ್ಥವ ಸಿದ್ಧಿಸುವುದಾದರೂ ಹೇಗೆ ಎಂದು ಪ್ರಶ್ನೆ ಮಾಡು. ಈ ಮೂಲಕ ಚನ್ನಬಸವಣ್ಣನವರು ಗುರು ಕೊಟ್ಟ ಲಿಂಗವನ್ನ ಸದಾ ಅಂಗದ ಮೇಲೆ ಧರಿಸಿ ಷಟ್ ಸ್ಥಳೀಯಾಗಬೇಕು ಎನ್ನುತ್ತಾರೆ. ಹಾಗೆಯೇ ಲಿಂಗ ಅದೊಂದು ಬ್ರಹ್ಮಾಂಡದ ಸಂಕೇತ, ಪರಾಶಕ್ತಿಯ ಬೆಳಕು. ಅದನ್ನ ಕರಸ್ಥಲದಲ್ಲಿಟ್ಟು ಪೂಜಿಸುವುದರಿಂದ ಆ ಬೆಳಕು ವ್ಯಕ್ತಿಯಲ್ಲಿ ಲೀನಗೊಂಡು ಆ ವ್ಯಕ್ತಿಯು ಬೆಳಕಾಗುತ್ತಾನೆ ಎನ್ನುತ್ತಾರೆ. ಅವರು ಒಂದು ಲಿಂಗದ ಶಕ್ತಿಯನ್ನು ತಮ್ಮದೇ ಆದ ರೀತಿಯಲ್ಲಿ ವಿಶಿಷ್ಟವಾಗಿ ಒಂದೆಡೆ ತಿಳಿಸುವುದನ್ನು ನಾವು ಕಾಣುತ್ತೇವೆ. ಅವರು ಹೇಳುತ್ತಾರೆ, ಅಂಗದ ಮೇಲೆ ಲಿಂಗ ಸಾಹಿತ್ಯವಾದ ಬಳಿಕ ತೀರ್ಥ ಕ್ಷೇತ್ರಕ್ಕೆ ಹೋಗಲೇಕಯ್ಯ. ಅಂಗದ ಮೇಲಿನ ಲಿಂಗ ಅಲ್ಲಿನ ಕಲ್ಲ ತಾಗಿದರೆ ಆವುದ ಘನವೆಂಬೆ ಆವುದ ಕಿರಿದೆಂಬೆ. ತಾಳ ಸಂಪುಟಕ್ಕೆ ಬಾರದ ಘನವನ್ನ ಅರಿಯದೆ ಕೆಟ್ಟರು ನೋಡ. ಜಂಗಮ ದರ್ಶನ ಶಿರ ಮುಟ್ಟಿ ಪಾವನ ಲಿಂಗ ದರ್ಶನ ಕರ ಮುಟ್ಟಿ ಪಾವನ. ಹತ್ತರಿದ್ದ ಲಿಂಗವ ಹುಸಿ ಮಾಡಿ ದೂರದಲ್ಲಿದ್ದ ಲಿಂಗಕ್ಕೆ ನಮಸ್ಕರಿಸುವ ರಥಗೇಡಿಯ ತೋರದರಿಯ ಕೂಡಲ ಚನ್ನ ಸಂಘಯ್ಯ. ನೇರವಾದ ಮಾತುಗಳಿದು. ಅವರು ಹೇಳುತ್ತಾರೆ, ಲಿಂಗವನ್ನು ಧರಿಸಿದ ಮೇಲೆ ತೀರ್ಥ ಕ್ಷೇತ್ರಕ್ಕೆ ಹೋಗಿ ಅಲ್ಲಿನ ಕಲ್ಲಿಗೆ ಅಂಗದ ಮೇಲೆ ಲಿಂಗ ತಾಗಿಸಿದರೆ ಅದು ಹೇಗೆ? ಅಲ್ಲಿನ ಕಲ್ಲು ಘನವೇ ಅಥವಾ ನಿನ್ನ ಲಿಂಗ ಘನವೇ? ಯಾವುದು ಕಿರಿದು, ಅಲ್ಲಿನ ಕಲ್ಲು ಕಿರಿದೆ ಅಥವಾ ನಿನ್ನ ಲಿಂಗ ಕಿರಿದೆ ಎಂದು ಪ್ರಶ್ನೆ ಮಾಡುತ್ತಾರೆ. ಮುಂದೆ ಹೇಳುತ್ತಾರೆ, ಹತ್ತಿರದಲ್ಲಿರುವಂತಹ ಅಂದರೆ ಅಂಗದ ಮೇಲೆ ಎದೆ ಮೇಲಿರುವಂತಹ ಲಿಂಗದ ಶಕ್ತಿಯನ್ನ ಅರಿಯದೆ ದೂರದ ಬೆಟ್ಟಕ್ಕೆ ಹೋಗಿ ಅಲ್ಲಿರುವಂತಹ ಕಲ್ಲಿಗೆ ನಮಸ್ಕರಿಸುವವರನ್ನ ಕುರಿತು ನಾನು ಏನು ಹೇಳಲಿ ಎಂದು ಪ್ರಶ್ನೆ ಮಾಡಿಬಿಡುತ್ತಾರೆ. ತಮ್ಮ ಒಂದು ವಚನದಲ್ಲಿ ಭಕ್ತ ಲಿಂಗದ ಬಗ್ಗೆ ಎಷ್ಟು ಗೌರವದಿಂದ ಇರಬೇಕು ಎನ್ನುವುದನ್ನ ತಿಳಿಸಿರುವುದನ್ನ ನಾವು ಕಾಣಬಹುದಾಗಿದೆ. ವಚನ ಹೀಗಿದೆ, ಗುರುವೆಂಬ ತಂದೆಗೆ ಶಿಷ್ಯನೆಂಬ ಮಗಳು ಹುಟ್ಟಿ ಲಿಂಗವೆಂಬ ಗಂಡನ ತಂದು ಮದುವೆ ಮಾಡಿದ ಬಳಿಕ ಇನ್ನಾರೊಡನೆ ಸರಸವಾಡಲೇಕಯ್ಯ. ಎಷ್ಟೊಂದು ಸಾಹಿತ್ಯಾತ್ಮಕವಾಗಿದೆ ವಚನ ಸಾಹಿತ್ಯ. ನಾಚಬೇಕು ಲಿಂಗದಡಿಯಲ್ಲಿ, ನಾಚಬೇಕು ಜಂಗಮದಡಿಯಲ್ಲಿ, ನಾಚಬೇಕು ಪ್ರಸಾದದಡಿಯಲ್ಲಿ. ನಾಚಿದಡೆ ಭಕ್ತನೆಂಬೆ ಯುಕ್ತನೆಂಬೆ ಶರಣನೆಂಬೆ. ನಾಚದಿದ್ದರೆ ಮಿಟ್ಟೆಯ ಭಂಡರೆಂಬನು ಕಾಣ ಕೂಡಲ ಚನ್ನ ಸಂಗಮ ದೇವ. ವಚನ ಕಾವ್ಯಾತ್ಮಕವಾಗೂ ಇದೆ. ಇಲ್ಲಿ ಅರಿವು ಮೂಡಿಸುವಂತಹ ಕೆಲಸ ಸಾಗಿದೆ ಚನ್ನಬಸವಣ್ಣನವರಿಂದ. ಅವರು ಹೇಳುತ್ತಾರೆ, ಗುರುವನ್ನು ತಂದೆಗೆ, ಶಿಷ್ಯನನ್ನು ಮಗಳಿಗೆ, ಲಿಂಗವನ್ನು ಗಂಡನಿಗೆ ಒಲಿಸಿದ್ದಾರೆ. ಶಿಷ್ಯನೆಂಬ ಮಗಳಿಗೆ ಲಿಂಗವೆಂಬ ಗಂಡನನ್ನ ತಂದು ಮದುವೆ ಮಾಡಲಾಗಿದೆ. ಹಾಗಾಗಿ ಶಿಷ್ಯ ಲಿಂಗದಲ್ಲಿ ನಾಚಬೇಕು ಅಂದರೆ ಅದರಲ್ಲಿ ಪ್ರೀತಿ ಇರಬೇಕು, ಭಕ್ತಿ ಇರಬೇಕು, ನಿಷ್ಠೆ ಇರಬೇಕು ಎನ್ನುತ್ತಾರೆ. ಅದೇ ರೀತಿ ಗುರು ತೋರಿದಂತಹ ಜಂಗಮದಲ್ಲಿ ಪ್ರಸಾದದಲ್ಲಿ ಶ್ರದ್ಧೆ ಭಕ್ತಿ ನಿಷ್ಠೆ ಇವು ಸಾಗಬೇಕು ಇರಬೇಕು ಎನ್ನುತ್ತಾರೆ. ಆಗ ಮಾತ್ರ ಭಕ್ತನಾಗಲು ಶರಣನಾಗಲು ಸಾಧ್ಯ ಎನ್ನುತ್ತಾರೆ. ಹೀಗೆ ಚನ್ನಬಸವಣ್ಣನವರ ವಿಚಾರಧಾರೆ ಬಹಳಷ್ಟಿರುವುದನ್ನು ನಾವು ಕಾಣುತ್ತೇವೆ. ವೀರಶೈವದಲ್ಲಿ ಪ್ರಾಣದಂತಿರುವಂತಹ ಪಂಚ ಆಚಾರದ ಬಗ್ಗೆ ತಮ್ಮ ಒಂದೇ ವಚನದಲ್ಲಿ ಅದರ ಸಾರವನ್ನೇ ತಿಳಿಸಿರುವುದನ್ನ ನಾವು ಕಾಣಬಹುದಾಗಿದೆ. ವಚನ ಹೀಗಿದೆ, ಲಿಂಗವನ್ನಲ್ಲದೆ ಅನ್ಯವನ್ನ ಅರಿಯದಿಹುದೇ ಲಿಂಗಾಚಾರ. ಸಜ್ಜನ ಕಾಯಕದಲ್ಲಿ ತಂದು ಗುರುಲಿಂಗ ಜಂಗಮಕ್ಕೆ ನೀಡಿ
ಸತ್ಯ ಶುದ್ಧನಾಗಿಹುದೇ ಸದಾಚಾರ. ಶಿವಭಕ್ತರಲ್ಲಿ ಕುಲಗೋತ್ರ ಜಾತ್ರಿ ವರ್ಣಾಶ್ರಮವನ್ನೆಣಿಸದೆ ಅವ

ರೊಕ್ಕುದ ಕೊಂಬುದೇ ಶಿವಾಚಾರ, ಶಿವಾಚಾರದ ನಿಂದೆಯ ಕೇಳದಿರ್ಪುದೇ ಘಣಾಚಾರ. ಶಿವಶರಣರೇ ಹಿರಿಯನಾಗಿ ತಾನೇ ಕಿರಿಯನಾಗಿ ಭಯಭಕ್ತಿಯಿಂದ ಆಚರಿಸುವುದೇ ಭೃತ್ಯಾಚಾರ. ಇಂತಿ ಪಂಚ ಆಚಾರವುಳ್ಳ ಪರಮ ಸದ್ಭಕ್ತರ ಒಕ್ಕುದ ನಿಕ್ಕಿ ಸಲಹೆಯ ಪ್ರಭುವೇ ಕೂಡಲ ಚನ್ನ ಸಂಗಮ ದೇವಾ. ಚನ್ನಬಸವಣ್ಣನವರು ಲಿಂಗವೇ ಶಕ್ತಿ, ಲಿಂಗವೇ ಯುಕ್ತಿ ಎಂದು ಲಿಂಗದಲ್ಲೇ ಪರಮ ಶ್ರೇಷ್ಠತ್ವವನ್ನು ಕಾಡುವುದೇ ಲಿಂಗಾಚಾರ ಎನ್ನುತ್ತಾರೆ. ಸತ್ಯ ಶುದ್ಧ ಕಾಯಕವ ಮಾಡಿ ಅದರಿಂದ ಬಂದಂತಹ ಹಣವನ್ನ ಗುರುಲಿಂಗ ಜಂಗಮಕ್ಕೆ ಅರ್ಪಿಸಿ ಸತ್ಯ ಶುದ್ಧನಾಗಿಹುದೇ ಸದಾಚಾರ ಎನ್ನುತ್ತಾರೆ. ಹಾಗೆಯೇ ಶಿವಶರಣರಲ್ಲಿ ಜಾತಿ ಮತ ಕುಲ ಗೋತ್ರ ಎಂದೆಣಿಸದೆ ಅವರ ನೀಡಿದ್ದನ್ನ ಸ್ವೀಕರಿಸುವುದೇ ಶಿವಾಚಾರ ಎನ್ನುತ್ತಾರೆ. ಶಿವಶರಣರಿಗೆ ಆಗುವಂತಹ ಅಪಮಾನ ನಿಂದೆ ಕುಹಕಗಳು ಬಂದಾಗ ಅದನ್ನು ಸಹಿಸದೆ ತಿರಸ್ಕರಿಸುವಂತಹ ಧೈರ್ಯವನ್ನು ತೋರಿಸುವುದು ಅಥವಾ ಅಂತಹ ಸ್ಥಳದಿಂದ ದೂರ ಸಾಗುವುದೇ ಘಣಾಚಾರ ಎನ್ನುತ್ತಾರೆ. ಎಂಥ ವಿಚಾರ! ಶಿವಶರಣರೇ ಹಿರಿಯರು, ನಾನೇ ಅತ್ಯಂತ ಕಿರಿಯ ಎನ್ನುವ ಭಾವದಿಂದ ಇರುವುದೇ ಭ್ರತ್ಯಾಚಾರ ಎನ್ನುತ್ತಾರೆ. ಕೊನೆಗೆ ಚನ್ನಬಸವಣ್ಣನವರು ಹೇಳುತ್ತಾರೆ, ಹೀಗೆ ಪಂಚ ಆಚಾರವುಳ್ಳಂತಹ ಶಿವಭಕ್ತ ನೀಡುವ ಪ್ರಸಾದವನ್ನ ಪಡೆದು ನಾನು ಬದುಕುವಂತೆ ಮಾಡು ಎಂದು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತಾರೆ. ಹೇಗಿದೆ ಪಂಚ ಆಚಾರದ ಲಕ್ಷಣಗಳು? ಹಾಗೆ ಅವರು ಷಷ್ಠಸ್ಥಲಗಳ ಬಗ್ಗೆಯೂ ಕೂಡ ತಮ್ಮ ವಚನಗಳಲ್ಲಿ ಅನೇಕ ವಿಚಾರಧಾರೆಗಳನ್ನು ಅರಿಸಿದ್ದಾರೆ. ಒಂದು ಸಂಕ್ಷಿಪ್ತವಾಗಿ ತಿಳಿಸುವಂತಹ ವಚನ ಹೀಗಿದೆ, ಅವರು ಹೇಳಿದ್ದಾರೆ: ಭಕ್ತನಾದರೆ ತನು ಮನ ಧನದಾಸೆ ಅಳಿದುಳಿದಿರಬೇಕು, ಮಹೇಶ್ವರನಾದರೆ ಪರಧನ ಪರಸತಿ ಆಸೆ ಅಳಿದು ಉಳಿದಿರಬೇಕು, ಪ್ರಸಾದಿಯಾದಡೆ ಪ್ರಸಾದ ಅವಗ್ರಾಹಿಯಾಗಿ ಪ್ರಸಾದದ ಘಟವಳ್ಳಿಯದೆ ಉಳಿದಿರಬೇಕು, ಪ್ರಾಣಲಿಂಗಿಯಾದರೆ ಸುಖ ದುಃಖವ ಮರೆತು ಪ್ರಾಣಲಿಂಗದಲ್ಲಿ ಪರಿಣಾಮಿಯಾಗಿ ಇರಬೇಕು, ಶರಣನಾದರೆ ಸತಿಯರ ಸಂಘವ ತೊರೆದು ತಾನು ಲಿಂಗಕ್ಕೆ ಸತಿಯಾಗಿರಬೇಕು. ಎಂತಹ ವಿಚಾರ! ಲಿಂಗೈಕ್ಯನಾದರೆ ಲಿಂಗದಲ್ಲಿ ಬೆರೆಸಿ ಬೇರಿಲ್ಲದಿರಬೇಕು. ಕೂಡಲ ಚನ್ನ ಸಂಗಯ್ಯ, ಷಟ್ಸ್ಥಲದ ವಿಚಾರ ಹೇಗಿದೆ? ಇಲ್ಲಿ ಚನ್ನಬಸವಣ್ಣನವರು ಷಟ್ಸ್ಥಲಿ ಬರುವಂತಹ ಒಂದೊಂದು ಸ್ಥಳದಲ್ಲಿಯೂ ಹೇಗೆ ಭಕ್ತ ತನ್ನ ಬೌದ್ಧಿಕ ಮತ್ತು ಆಧ್ಯಾತ್ಮಿಕ ಸ್ತರವನ್ನು ಹೆಚ್ಚಿಸಿಕೊಳ್ಳುತ್ತಾ ಸಾಗಬೇಕು ಎನ್ನುವ ವಿಷಯವನ್ನ ಬಹಳ ಸುಂದರವಾಗಿ ಹೇಳಿದ್ದಾರೆ. ಅವರು ಹೇಳುತ್ತಾರೆ, ಭಕ್ತ ಸ್ಥಳದಲ್ಲಿ ತನು ಮನ ಧನದ ಆಸೆಯನ್ನು ಅಳಿಯಬೇಕು, ಮಹೇಶ್ವರ ಸ್ಥಳದಲ್ಲಿ ಪರಧನ್ಯ ಪರಸತಿಯ ಆಸೆಯನ್ನು ಅಳಿಯಬೇಕು, ಪ್ರಸಾದಿ ಸ್ಥಳದಲ್ಲಿ ಪ್ರತಿಯೊಂದು ಪದಾರ್ಥದಲ್ಲಿಯೂ ಕೂಡ ಪ್ರಸಾದ ತತ್ವವನ್ನು ಕಾಣಬೇಕು, ಪ್ರಾಣಲಿಂಗ ಸ್ಥಳದಲ್ಲಿ ಪ್ರಾಣದಲ್ಲೇ ಲಿಂಗ ತತ್ವ ತುಂಬಿಕೊಂಡು ಇತರರಿಗೆ ಲಿಂಗದಂತೆ ಕಾಣುವಂತಾಗಬೇಕು, ಅದನ್ನೇ ಇಲ್ಲಿ ಪ್ರತಿಯೊಂದು ಸಾಲುಗಳಲ್ಲೂ ಅಳಿದು ಉಳಿದಿರಬೇಕು ಎನ್ನುತ್ತಾರೆ. ಶರಣ ಸ್ಥಳದಲ್ಲಿ ಲಿಂಗವನ್ನೇ ಪತಿ ಎಂದು ಭಾವಿಸಿ ತಾನೇ ಸತಿ ಎಂದು ತಿಳಿದು ತನ್ನ ಸತಿಯ ಸಂಘವ ತೊರೆಯಬೇಕು ಎನ್ನುತ್ತಾರೆ. ಐಕ್ಯ ಸ್ಥಳದಲ್ಲಿ ಲಿಂಗದ ಗುಣಗಳಲ್ಲೇ ಐಕ್ಯನಾಗಿ ಲಿಂಗವೇ ತಾನಾಗಬೇಕು ಎಂದು ಬಿಡುತ್ತಾರೆ. ಹೀಗೆ ಚನ್ನಬಸವಣ್ಣನವರು ಭಕ್ತ ತನ್ನ ಗುಣಗಳನ್ನ ಹೆಚ್ಚಿಸಿಕೊಳ್ಳುತ್ತಾ ಷಡು ಸ್ಥಳ ಸಿದ್ಧಾಂತದಡಿಗೆ ಸಾಗಬೇಕು, ಷಡುಸ್ಥಲಿಯಾಗಬೇಕು. ಹೀಗೆ ಚನ್ನಬಸವಣ್ಣನವರು ಸಮ ಸಮನ್ವಯ ಸಿದ್ಧಾಂತವನ್ನ ತಿಳಿಸಿರುವುದನ್ನು ನಾವು ವಚನ ಸಾಹಿತ್ಯದಲ್ಲಿ ಕಾಣಬಹುದಾಗಿದೆ. ಚನ್ನಬಸವಣ್ಣನವರ ವಿಚಾರಧಾರೆ ಬಹಳ ಜ್ಞಾನಪೂರ್ಣವಾಗಿದೆ. ಅವರು ಕೆಲವು ವಿಚಾರಗಳನ್ನು ಗಮನಿಸೋಣ. ಒಂದೆಡೆ ಹೇಳುತ್ತಾರೆ, ಕ್ರಿಯೆ ಜ್ಞಾನ, ಜ್ಞಾನವೇ ಕ್ರಿಯೆ, ಜ್ಞಾನವೆಂದೆಡೆ ತಿಳಿಯುವುದು, ಕ್ರಿಯೆ ಎಂದೆಡೆ ತಿಳಿದಂತೆ ಮಾಡುವುದು, ಪರಸ್ತ್ರೀಯ ಭೋಗಿಸಬಾರದೆಂಬುದೇ ಜ್ಞಾನ, ಅದರಂತೆ ಅರಿತು ಆಚರಿಸುವುದೇ ಕ್ರಿಯೆ, ಅಂತೂ ಆಚರಿಸಿದ್ದೆಡೆ ಅದುವೇ ಅಜ್ಞಾನ ನೋಡ ಕೂಡಲ ಚನ್ನ ಸಂಗಮ ದೇವ ಎನ್ನುತ್ತಾರೆ. ಎಂತಹ ಮಾತು! ಕ್ರಿಯೆ ಮತ್ತು ಜ್ಞಾನ ಇದು ಸಮನ್ವಯವಾಗಬೇಕು, ಆಗ ಕ್ರಿಯೆ ಸತ್ಕ್ರಿಯೆಯಾಗಲು ಸಾಧ್ಯ, ಜ್ಞಾನ ಸುಜ್ಞಾನವಾಗಲು ಸಾಧ್ಯ, ಇಲ್ಲವಾದಲೇ ಜ್ಞಾನವಿದ್ದರೂ ಅದು ಅಜ್ಞಾನ ಎನ್ನುತ್ತಾರೆ. ಅದನ್ನೇ ಇಲ್ಲಿ ಪರಸ್ತ್ರೀಯರ ಭೋಗಿಸಬಾರದೆಂಬುದೇ ಜ್ಞಾನ, ಅದರಂತೆ ನಡೆದುಕೊಳ್ಳುವುದೇ ಸುಜ್ಞಾನ ಎನ್ನುತ್ತಾರೆ. ಪ್ರಸ್ತುತ ಸಮಾಜದಲ್ಲಂತೂ ಓದಿದವರ ಸಂಖ್ಯೆ ಬಹಳಷ್ಟಿದೆ, ಆದರೆ ಓದಿನಂತೆ ಅವರಿಲ್ಲ. ಕುಟುಂಬದ, ಸಮಾಜದ, ನಾಡಿನ ಶಾಂತಿಯನ್ನೇ ಹದಗೆಡಿಸುವಂತಹವರ ಸಂಖ್ಯೆ ಹೆಚ್ಚಾಗುತ್ತದೆ.
ಸರ್ವರು ಚನ್ನಬಸವಣ್ಣರ ವಚನ ವಿಚಾರವನ್ನು ಅರಿತು ನಡೆದರೆ ಸಮಾಜಕ್ಕೆ ಒಳಿತು. ಇನ್ನೊಂದು ವಚನವನ್ನು ಗಮನಿಸೋಣ. ಅವರು ಹೇಳುತ್ತಾರೆ, ಓದಿದರೇನು ಕೇಳಿದರೇನು, ಆಸೆ ಅಳಿಯದು, ರೋಷ ಬಿಡದು.

0: ಮಜ್ಜನಕ್ಕೆ ನೀಡಿ ಫಲವೇನು? ವಚನಾರಂಭ ನುಡಿಯ ಕಲಿತವರೆಲ್ಲ ಅನುಭಾವಿಗಳಪ್ಪರೇ, ಅಷ್ಟ ಷಷ್ಠಿ ತೀರ್ಥಂಗಳ ಮೆಟ್ಟಿದವರೆಲ್ಲ ತೀರ್ಥವಾಸಿಗಳಪ್ಪರೇ, ಅಷ್ಟವಿಧಾರ್ಚನೆ ಷೋಡಶೋಪಚಾರವು ಮಾಡಿದವರೆಲ್ಲ ಲಿಂಗಾರ್ಚಕರಪ್ಪರೇ. ಎಂತಹ ಮಾತಲ್ಲವೇ! ಲಾಂಛನವು ಹೊತ್ತು ಕಾಂಚನಕ್ಕೆ ಕೈ ನೀಡುವ ಜಗಬಂಡರ ಮೆಚ್ಚ. ಇನ್ನೊಂದು ಬಾರಿ, ಲಾಂಛನವು ಹೊತ್ತು ಕಾಂಚನಕ್ಕೆ ಕೈ ನೀಡುವ ಜಗಬಂಡರ ಮೆಚ್ಚ ನಮ್ಮ ಕೂಡಲ ಚನ್ನ ಸಂಗಮ ದೇವ. ಎಂತಹ ಮಾತು! ಓದಿದಾಕ್ಷಣ ಅಥವಾ ಕೇಳಿದಾಕ್ಷಣ ಆಸೆ ರೋಷ ಹೋಗುವುದಿಲ್ಲ ಎನ್ನುತ್ತಾರೆ, ವಚನಗಳನ್ನು ಕಲಿತರೆ ಅನುಭವ ಬರುವುದಿಲ್ಲ ಎನ್ನುತ್ತಾರೆ, ಬರೀ ಕೇವಲ ತೀರ್ಥಕ್ಷೇತ್ರಗಳಿಗೆ ಹೋದಾಕ್ಷಣ ಸುಕೃತರಾಗಲು ಸಾಧ್ಯವಿಲ್ಲ ಎನ್ನುತ್ತಾರೆ, ಅಷ್ಟವಿಧಾರ್ಚನೆ ಷೋಡಶೋಪಚಾರ ಮಾಡಿದವರೆಲ್ಲ ಲಿಂಗಾರ್ಚಕರು ಎನ್ನಲು ಸಾಧ್ಯವಿಲ್ಲ ಎನ್ನುತ್ತಾರೆ. ಹಾಗಾಗಿ ಸಮಾಜದಲ್ಲಿ ಅನೇಕ ಜನ ಲಿಂಗವನ್ನ ಕಟ್ಟಿಕೊಂಡು ಮೋಸ ಮಾಡುವವರನ್ನ ಕಂಡಿದ್ದೇನೆ ಎನ್ನುವ ಕ್ರೋಧ ಕೋಪ ಅವರಲ್ಲಿದೆ. ಅದಕ್ಕಾಗಿಯೇ ಅವರು ಒಂದೆಡೆ ಹೇಳುತ್ತಾರೆ, ಕಾವಿಕಾಶಾಯಂಬರ ಜಡಮಣಿ ಮಾಲೆ ವಿಭುಕ್ತಿ ರುದ್ರಾಕ್ಷಿ ಧರಿಸಿದರೇನು ಜಂಗಮನಾಗಬಲ್ಲನೆ, ಸಾಕಾರದಲ್ಲಿ ಸನುಮತನಲ್ಲ, ನಿರಾಕಾರದಲ್ಲಿ ನಿರುತನಲ್ಲ, ಪರಮಾರ್ಥದಲ್ಲಿ ಪರಿಣಾಮಿಯಲ್ಲ, ತುರುಬು ಜೋಡು ಜಡೆ ಭೋಳೆನ್ನದೆ ಅರಿವುಳ್ಳಾತನೆ ಜಂಗಮ, ಅರಿವಿಲ್ಲದವ ವೇಷಧಾರಿ ನೋಡ ಕೂಡಲ ಚನ್ನ ಸಂಗಮ ದೇವ ಎನ್ನುತ್ತಾರೆ. ಹೌದಲ್ಲವೇ, ಕೇವಲ ವೇಷವ ಧರಿಸಿದರೆ ಜಂಗಮನಾಗಲು ಸಾಧ್ಯವಿಲ್ಲ ಎನ್ನುತ್ತಾರೆ. ಸಾಕಾರ ನಿರಾಕಾರದಲ್ಲಿ ಪರಮಾತ್ಮನನ್ನು ಕಾಣಬೇಕು, ಅದರ ಪರಿಣಾಮ ಅವನಲ್ಲಿ ತೋರಬೇಕು, ಅರಿವು ಮೂಡಿ ಬರಬೇಕು. ಅರಿವಿನ ಶಕ್ತಿಯನ್ನೇ ಜಂಗಮನಿರವರಲ್ಲೇ ಹೊರತು ಅರಿವಿಲ್ಲದ ಕೇವಲ ವೇಷಧಾರಿ ಅವನು ಅಂಧಕಾರದಲ್ಲಿರುತ್ತಾನೆ ಹೊರತು ಜಂಗಮನಾಗಲು ಸಾಧ್ಯವಿಲ್ಲ ಎಂದು ಬಿಡುತ್ತಾರೆ. ಹೀಗೆ ಚನ್ನಬಸವಣ್ಣನವರ ವಚನ ವಿಚಾರ ಸಾಗುವುದನ್ನು ಕಾಣಬಹುದು. ಯಾರಿಗೆ ಚನ್ನಬಸವಣ್ಣನ ವಿಚಾರಧಾರೆ ಇಷ್ಟವಾಗುತ್ತದೋ ಅವರು ವಚನ ಸಾಹಿತ್ಯಗಳನ್ನ ಮತ್ತಷ್ಟು ಓದಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಳ್ತೇನೆ. ಕೊನೆಯದಾಗಿ ಚನ್ನಬಸವಣ್ಣ ಹೇಳ್ತಾರೆ, ಕೊನೆಯದಾಗಿ ನಾವು ಇಷ್ಟಾದರೂ ಮಾಡೋಣ ಎನ್ನುವುದು ಅವರ ಕಲ್ಪನೆಯಾಗಿದೆ. ಅವರು ವಚನದ ಹೇಳ್ತಾರೆ, ಮಂಡೆ ಮಾಸಿದಡೆ ಮಹಾಮಜ್ಜನವು ಮಾಡುವುದು, ವಸ್ತ್ರ ಮಾಸಿದಡೆ ಮಡಿವಾಳಂಗೆಕ್ಕುವುದು, ಅದೇ ರೀತಿ ಮನದ ಮೈಲಿಗೆ ತೊಳೆಯಬೇಕಾದರೆ ಕೂಡಲ ಚನ್ನ ಸಂಘಯ್ಯನ ಶರಣರ ಅನುಭವ ಮಾಡಬಹುದು ಎಂದು ಹೇಳುತ್ತಾರೆ. ಹೌದು, ನಾವು ಹೇಗೆ ಸ್ನಾನ ಮಾಡಿ ನಮ್ಮನ್ನು ಶುಚಿ ಮಾಡಿಕೊಳ್ಳುತ್ತೇವೋ, ನಮ್ಮ ಬಟ್ಟೆಗಳನ್ನ ಮಡಿ ಮಾಡಿಕೊಳ್ಳುತ್ತೇವೋ, ಅದೇ ರೀತಿ ಶರಣರ ಅನುಭವದಲ್ಲಿ ನಾವು ಬೆರೆತು ನಮ್ಮ ಅಂತರಂಗ ಬಹಿರಂಗಗಳನ್ನ ಶುದ್ಧ ಮಾಡಿಕೊಳ್ಳೋಣ ಎನ್ನುವ ವಿಷಯವನ್ನ ತಮ್ಮ ಮುಂದೆ ಇರಿಸುತ್ತಾ ಇಂದಿನ ಸಂಚಿಕೆಯನ್ನು ಮುಕ್ತಾಯ ಮಾಡುತ್ತಿದ್ದೇನೆ. ಸರ್ವರಿಗೂ ಧನ್ಯವಾದಗಳು. ಓಂ ಶ್ರೀ ಗುರುಬಸವಲಿಂಗಾಯ ನಮಃ.
1: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ,
2: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
1: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
2: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.
1: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
2: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
1: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.
3: ಕೇಳುಗರೆ, ಇದುವರೆಗೂ ವಚನ ವೈಭವ ಕಾರ್ಯಕ್ರಮ ಬಿತ್ತರಗೊಂಡಿತು.
4: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ ಬೆಳಬಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಬನ್ನಿ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನು ತಿಳಿದು ಬರೋಣ. ಬೀನ್ಸ್ 65 ರೂಪಾಯಿ, ಪೆನ್ಸಿಲ್ ಬೀನ್ಸ್ 65 ರೂಪಾಯಿ, ಮೆಣಸಿನಕಾಯಿ 15 ರೂಪಾಯಿ, ಸೌತೆಕಾಯಿ 14 ರೂಪಾಯಿ, ಎಂಸಿ 6 ರೂಪಾಯಿ, ಸುನಾಮಿ 4 ರೂಪಾಯಿ, ಏಳವನ 5 ರೂಪಾಯಿ, ಗುಂಡು ಬದನೆಕಾಯಿ 25 ರೂಪಾಯಿ, ಕುಂಬಳಕಾಯಿ 6 ರೂಪಾಯಿ, ಹೀರೆಕಾಯಿ 26 ರೂಪಾಯಿ, ಪಡವಲಕಾಯಿ 20 ರೂಪಾಯಿ, ತೊಂಡೆಕಾಯಿ 19 ರೂಪಾಯಿ, ಆಗಲಕಾಯಿ 25 ರೂಪಾಯಿ, ಕಾಲಿಫ್ಲವರ್

ಎಂಟು ರೂಪಾಯಿ, ಪೈರ್ 30 ರೂಪಾಯಿ, ದಪ್ಪ ಮೆಣಸಿನಕಾಯಿ 59 ರೂಪಾಯಿ, ಸೋರೆಕಾಯಿ 11 ರೂಪಾಯಿ, ಬದನೆಕಾಯಿ 20 ರೂಪಾಯಿ, ಕೋಸು 24 ರೂಪಾಯಿ, ಸೀಮೆ ಬದನೆಕಾಯಿ 28 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 55 ರೂಪಾಯಿ, ಬೆಂಡೆಕಾಯಿ 13 ರೂಪಾಯಿ, ಟೊಮೊಟೊ 16 ರೂಪಾಯಿ. ಕೇಳುಗರ, ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ. ಇಲ್ಲಿಗೆ ಇವತ್ತಿನ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ.
1: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
0: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
1: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.
0: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
1: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ 6:00.
0: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.
2: ಈ ಮನೆಯಲ್ಲಿ ಮೊಟ್ಟೆ ಇಡಲು ನಮ್ಮನ್ನು ಯಾರು ತಡೆಯುವಂತಿಲ್ಲ.
3: ನಾನು ತಡೆಯುತ್ತೇನೆ.
2: ಗೊತ್ತಿಲ್ಲ, ನಾವು ಡೆಂಗ್ಯು ಮತ್ತು ಚಿಕನ್ ಗುನ್ಯ ಹರಡುವ ಏಡಿ ಸೊಳ್ಳೆಗಳು.
3: ಶಾಲೆಯಲ್ಲಿ ಮೇಸ್ ರೋ ಡೆಂಗು ಸೊಳ್ಳೆಗಳಿಂದ ರಕ್ಷಣೆಗೋಸ್ಕರ
2: ಎಲ್ಲ ಉಪಾಯ ಹೇಳಿಕೊಟ್ಟಿದ್ದಾರೆ.
4: ಹೌದಪ್ಪ ಡೆಂಗ, ನಮ್ಗೆ ಚಾಲೆಂಜ್. ಜಾಗ ಖಂಡಿತ
3: ಸಿಗುದಿಲ್ಲ.
5: ಡೆಂಗುವನ್ನು ತಡೆಗಟ್ಟಲು ಕೂಲರ್ ನೀರು ಪ್ರತಿ ವಾರಕ್ಕೊಮ್ಮೆ ಬದಲಾಯಿಸಿ, ಬಾಲ್ದಿ ಮತ್ತು ಟ್ಯಾಂಕಿಯನ್ನು ಸರಿಯಾಗಿ ಮುಚ್ಚಿಡಿ, ಉದ್ದನೆಯ ಕೈ ಬಟ್ಟೆಯನ್ನು ಧರಿಸಿ, ಸೊಳ್ಳೆಗಳನ್ನು ಉಳಿಸುವ ಕ್ರೀಮ್ ಕಾಯಿಲ್ ಮತ್ತು ಅಗರಬತ್ತಿಯನ್ನು ಉಪಯೋಗಿಸಿ.
3: ಡೆಂಗುನೊಂದಿಗೆ ಹೋರಾಟ, ಡೆಂಗುನಿಂದ ಸಂರಕ್ಷಣೆ.
5: ನ್ಯಾಷನಲ್ ವೆಕ್ಟರ್ ಬೋರ್ನ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಂ ಜನಹಿತಕ್ಕಾಗಿ ಜಾರಿಯಲ್ಲಿದೆ.
6: ಇನ್ನು ಮುಂದೆ ನಮ್ಮ ನಿಲಯದಿಂದ ಕನ್ನಡ ಟಿಪ್ಪಣಿ. ಡಾಕ್ಟರ್ ಪ್ರಭುಶಂಕರ ಸಾಹಿತಿಗಳ ಕುರಿತು ಕಬ್ಬಹಳ್ಳಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಎಂಎನ್ ಕವಿತಾರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಎಲ್ಲರಿಗೂ ನಮಸ್ಕಾರ. ನಾನು ಕವಿತಾ ಎಂಎನ್, ಕನ್ನಡ ಸಹ ಪ್ರಾಧ್ಯಾಪಕಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ನಾನು ಈ ದಿನ ವ್ಯಕ್ತಿತ್ವವೇ ಸಂಸ್ಕೃತಿಯಾದ ಸಂಪನ್ನ ಸಾಹಿತಿ ಡಾಕ್ಟರ್ ಪ್ರಭುಶಂಕರ ಅವರ ಪರಿಚಯ ಮಾಡಿಕೊಡ್ತಾ ಇದ್ದೇನೆ. ಸಾಹಿತ್ಯ ಸಂಸ್ಕೃತಿಯ ಅತ್ಯುತ್ತಮ ಫಲ. ಹಿರಿಯರು ಹಿರಿಯತನ ಉಳಿಸಿಕೊಂಡವರಲ್ಲಿ ಡಾಕ್ಟರ್ ಪ್ರಭುಶಂಕರ ಅವರು ಪ್ರಮುಖರಾದವರು. ಈ ಮಾತನ್ನು ಹೇಳಿದವರು ಖ್ಯಾತ ವಿಮರ್ಶಕರಾದಂತಹ ಪ್ರೊಫೆಸರ್ ಜಿ ಎಚ್ ನಾಯ್ಕ. ತಮ್ಮ ಗುರುಗಳ ಬಗೆಗೆ ಅಭಿಮಾನದಿಂದ ಅವರು ಹೇಳಿದ ಮಾತು ಕೇವಲ ಬಾಯಿ ಮಾತಿನ ಹೊಗಳಿಕೆ ಅಲ್ಲ, ಪ್ರಭುಶಂಕರ ಅವರು ಬದುಕಿದ್ದ ನಿಜವಾದ ರೀತಿಯೇ ಹಾಗಿತ್ತು. ತಮ್ಮ ಪಾಡಿಗೆ ತಾವು ಇರುವ, ಬೇರೆಯವರ ಹಂಗಿಗೆ ಒಳಗಾಗದೆ ವಶೀಲಿ ಮಾಡಿ ಅವಕಾಶಗಳನ್ನು ಗಿಟ್ಟಿಸಿಕೊಳ್ಳದ ಸಾತ್ವಿಕ ಗುಣ ಅವರದಾಗಿತ್ತು. ಸರಳತೆ ಅವರ ಬದುಕಿನ ಮಂತ್ರವಾಗಿತ್ತು, ವಿನಯ ಅವರ ಬದುಕಿನ ಲಕ್ಷಣವಾಗಿತ್ತು. ಯಾವ ಭೇದವೂ ಇಲ್ಲದೆ ಸರ್ವರನ್ನ ಪ್ರೀತಿಯಿಂದ ಕಾಣುವುದು ಅವರ ಬದುಕಿನ ತಾತ್ವಿಕತೆ. ಸದಾ ಒಳ್ಳೆಯವರು ಹೇಳಿದಂತಹ ಮಾತುಗಳು, ಅವುಗಳ ಮನನ ಭವಿಷ್ಯದಲ್ಲಿ ಯುವ ಸಮುದಾಯದ ಬದುಕಿನ ಬಗೆಗೆ ಚಿಂತಿಸುವ ಇವರ ಆಲೋಚನೆಗಳಲ್ಲಿ ಸರ್ವರನ್ನು ಸಮನಾಗಿ ಕಾಣುವ, ಜಾತಿ ಪದ್ಧತಿಯನ್ನು ಸುಧಾರಿಸುವ, ಕೈಲಾಗದ ಅಸಹಾಯಕ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುವ ಮನೋವೈಶಾಲ್ಯತೆ ಇತ್ತು. ಗುರುಗಳು ಮತ್ತು ವಿದ್ಯಾರ್ಥಿಗಳು ಅವರಿಗೆ ಬದುಕಿನ ಸ್ಫೂರ್ತಿ. ಗುರುಗಳನ್ನು ಗೌರವಿಸ್ತಾ, ವಿದ್ಯಾರ್ಥಿ ಮಿತ್ರರನ್ನು ಪ್ರೀತಿಸುತ್ತಾ, ಸರಳ ಅಂತರ್ಜಾತಿ ವಿವಾಹಗಳ ಮೂಲಕ ಸಮಾಜದ

ಸಮಾಜದಲ್ಲಿ ಸ್ವಸ್ಥತೆಯನ್ನ ಸಹಬಾಳ್ವೆಯನ್ನ ಏರ್ಪಡಿಸಬೇಕೆಂಬ ತುಡಿತ ಅವರದಾಗಿತ್ತು. ಅನೇಕ ಸಂವೇದನಾಶೀಲ ಕೃತಿಗಳನ್ನ ಕನ್ನಡ ಲೋಕಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ. ಅವುಗಳಲ್ಲಿ ಕೆಲವು ನವೋದಯ ಸಾಹಿತ್ಯದ ಲಕ್ಷಣಗಳನ್ನು ಒಳಗೊಂಡಿದ್ರೆ, ಕೆಲವು ನವ್ಯವನ್ನು, ಕೆಲವು ದಲಿತ ಬಂಡಾಯ ಪ್ರಜ್ಞೆಯನ್ನು, ಮತ್ತು ಕೆಲವು ಪಾತ್ರಗಳು ಸ್ತ್ರೀವಾದಿ ಸಂವೇದನೆಯನ್ನು ಬೆಸೆಸಿವೆ. ಅವರನ್ನು ಯಾವುದೋ ಒಂದೇ ಒಂದು ಕಾಲಘಟ್ಟದ ಫ್ರೇಮಿನೊಳಗೆ ಇಟ್ಟು ವಿಶ್ಲೇಷಿಸುವುದು ಕಷ್ಟಸಾಧ್ಯವಾದ ಕೆಲಸ. ಪ್ರಭುಶಂಕರ ಅವರು ಚಿಕ್ಕಂದಿನಿಂದಲೂ ಧಾರ್ಮಿಕ ತೇಜಸ್ವಿಗಳಾದ ವ್ಯಕ್ತಿತ್ವಗಳ ಬಗೆಗೆ ಒಲವು ಉಳ್ಳವರು. ರಾಮಕೃಷ್ಣ ಪರಮಹಂಸ ವಿವೇಕಾನಂದರ ದಿವ್ಯವಾಣಿಯಿಂದ ಪ್ರೇರಿತರಾದರು. ನೆಚ್ಚಿನ ಗುರು ಕುವೆಂಪು ಅವರ ಸಾಹಿತ್ಯದಲ್ಲೂ ಕಿರೀಟ ಗೌರವ ಇರುವುದು ಆಧ್ಯಾತ್ಮಕ್ಕೆ. ಬೌದ್ಧ ವೀರಶೈವ ಸಾಹಿತ್ಯವನ್ನು ಆಳವಾಗಿ ಅಭ್ಯಾಸ ಮಾಡಿರುವುದಲ್ಲದೆ ಉಪನಿಷತ್ತು ತತ್ವಶಾಸ್ತ್ರವನ್ನು ಚೆನ್ನಾಗಿ ಬಲ್ಲವರಾಗಿದ್ದರು. 45 ಹೆಚ್ಚು ಕೃತಿಗಳನ್ನು ರಚಿಸಿರುವ ಇವರು ವೈಚಾರಿಕತೆ, ಜೀವನ ಪ್ರೀತಿ, ಜನಪರ ಕಾಳಜಿ, ಆಧ್ಯಾತ್ಮ, ಹಾಸ್ಯ, ಅನಾತ್ಮವಾದಗಳನ್ನು ತಮ್ಮ ಸಾಹಿತ್ಯದ ವಿಶಿಷ್ಟ ಲಕ್ಷಣಗಳಾಗಿ ಕಂಡುಕೊಂಡಿದ್ದಾರೆ. ಮೂಲತಃ ಚಾಮರಾಜನಗರ ಜಿಲ್ಲೆಯವರಾದ ಪ್ರಭುಶಂಕರ ಅವರ ತಂದೆ ದಿವಂಗತ ಆರ್ ಕರಿಬಸಪ್ಪನವರು ವ್ಯಾಪಾರಸ್ಥರಾಗಿದ್ದರೂ ಕೂಡ ಧಾರ್ಮಿಕ ಗ್ರಂಥಗಳ ಪಾರಾಯಣ ಪ್ರಿಯರಾಗಿದ್ದರು. ಜೊತೆಗೆ ಅತ್ಯುತ್ತಮ ಆಯುರ್ವೇದ ಪಂಡಿತರು ಕೂಡ ಆಗಿದ್ದರು. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಗಮನ ಕೊಟ್ಟಂಥ ಇವರು ಮನೆ ಪಾಠಕ್ಕಾಗಿ ಶಿಕ್ಷಕರನ್ನು ನಿಯೋಜಿಸಿದ್ದರು. ತಾಯಿ ರುದ್ರಮ್ಮ ಅವರು ಕೂಡ ಲೋಯರ್ ಸೆಕೆಂಡರಿವರೆಗಿನ ಶಿಕ್ಷಣವನ್ನು ಪಡೆದಿದ್ದರು. ಜೊತೆಗೆ ಇವರಿಗೂ ಗ್ರಂಥಗಳನ್ನು ಓದುವ ಅಭ್ಯಾಸ ಇತ್ತು. ತಂದೆ ತಾಯಿಯರಿಗಿದ್ದ ಈ ಪುಸ್ತಕ ಪ್ರೀತಿಯೇ ತಾವೆಲ್ಲ ದೊಡ್ಡ ವಿದ್ಯಾವಂತರಾಗಲು ಪ್ರೇರಣೆಯಾಯಿತೆಂದು ಪ್ರಭುಶಂಕರ ಅವರನ್ನೊಮ್ಮೆ ಭೇಟಿಯಾಗಿದ್ದಾಗ ಹೇಳಿದ್ದಾರೆ. ಒಟ್ಟು 8 ಜನ ಮಕ್ಕಳಲ್ಲಿ ಪ್ರಭುಶಂಕರ ಅವರು 4ನೆಯವರು. ಇವರು 15 ಫೆಬ್ರವರಿ 1929 ಹುಟ್ಟಿದ್ದು. ಓದಿನ ಕಾಲಘಟ್ಟದಲ್ಲಿ ನಿರಂತರವಾಗಿ ಮಹಾಪ್ರತಿಭಾನ್ವಿತ ವಿದ್ಯಾರ್ಥಿಯಾಗಿ ಉನ್ನತ ದರ್ಜೆಯಲ್ಲೇ ತೇರ್ಗಡೆಯಾದವರು. ಪ್ರೌಢಶಾಲಾ ಶಿಕ್ಷಣದ ಸಮಯದಲ್ಲಿ ಬೆಂಗಳೂರಿನ ರಾಮಕೃಷ್ಣಾಶ್ರಮದಲ್ಲಿ ಉಳಿದುಕೊಳ್ಳೋದಕ್ಕೆ ಅವಕಾಶ ಸಿಗತ್ತೆ. ಚಿಕ್ಕಂದಿನಲ್ಲೇ ರಾಮಕೃಷ್ಣಾಶ್ರಮದ ಬಗೆಗೆ ಒಲವು ಬೆಳೆಯೋದಕ್ಕೆ ಇದೇ ಮುಖ್ಯ ಕಾರಣ ಆಗತ್ತೆ. ಹೈಯರ್ ಪ್ರೈಮರಿ ಶಾಲೆಯಲ್ಲಿ ಕಲಿಯುವಂತಹ ಸಂದರ್ಭದಲ್ಲಿ ಶ್ರೀಯುತ ಡಿ ಆರ್ ಚೆನ್ನೇಗೌಡರವರು ಬರೆದಂತಹ ರಾಮಕೃಷ್ಣ ಪರಮಹಂಸ ಅನ್ನುವಂತಹ ಪುಸ್ತಕ, ಆ ಪುಸ್ತಕ ಬರೆದಂತಹ ಚೆನ್ನೇಗೌಡರು ಶ್ರೀಮತಿ ಶಾಂತಾ ಪ್ರಭುಶಂಕರ ಅವರ ತಂದೆ. ಈ ಪುಸ್ತಕ ಪ್ರಭುಶಂಕರ ಅವರ ಆಧ್ಯಾತ್ಮಿಕ ಹಾಗೂ ವೈವಾಹಿಕ ಬದುಕು ಎರಡನ್ನೂ ರೂಪಿಸಿತು. ರಾಮಕೃಷ್ಣ ಆಶ್ರಮದಲ್ಲಿಯೇ ಅವರ ಮೇಲೆ ಇಬ್ಬರು ಸ್ವಾಮೀಜಿಗಳ ಗಾಢ ಪ್ರಭಾವವಾಗಿದೆ. ಮೊದಲನೆಯವರು ಕೇರಳದ ಸ್ವಾಮಿ ತ್ಯಾಗೇಶಾನಂದರ ಪ್ರಭಾವ, ದೊಡ್ಡ ಸಂಸ್ಕೃತ ವಿದ್ವಾಂಸರು ಇವರು. ಇವರೊಂದಿಗಿನ ಒಡನಾಟದಿಂದಾಗಿ ಪ್ರಭುಶಂಕರರಿಗೆ ಸಂಸ್ಕೃತದ ಬಗೆಗೆ ಆಸಕ್ತಿ ಹುಟ್ಟಿತು. ಇನ್ನೊಬ್ಬರು ಸ್ವಾಮಿ ಯತೀಶ್ವರಾನಂದರು. ಇವರು ತಮ್ಮ ದೀಕ್ಷಾ ಗುರುಗಳಂಥೇಳಿ ಮಿಂಚಿನ ತೇರು ಕೃತಿಯ ಮೊದಲ ಮಾತು ಭಾಗದಲ್ಲಿ ಹೇಳಿಕೊಂಡಿದ್ದಾರೆ. ಅಮೇರಿಕಾದಲ್ಲಿ 9 ಇದ್ದು ಭಾರತಕ್ಕೆ ಹಿಂದಿರುಗಿದಂತಹ ಈ ಗುರುಗಳು ತ್ಯಾಗ ವೈರಾಗ್ಯಗಳಲ್ಲಿ ಅವರಿಗೆ ಸಮನಾದ ವ್ಯಕ್ತಿಯನ್ನು ಕಾಣೋದಕ್ಕೆ ಸಾಧ್ಯವೇ ಇಲ್ಲ ಅಂಥೇಳಿ ಪ್ರಭುಶಂಕರ ಅವರೇ ಹೇಳಿಕೊಂಡಿದ್ದಾರೆ. ಅಂತರಂಗದ ತುಂಬ ಪ್ರೀತಿಯನ್ನು, ಜ್ಞಾನವನ್ನು, ನಡೆನುಡಿಗಳಲ್ಲಿ ಅಚ್ಚುಕಟ್ಟುತನವನ್ನು ರೂಪಿಸಿಕೊಂಡಿದ್ದಂತಹ ಈ ಸ್ವಾಮೀಜಿಗಳ ಇಂಗ್ಲೀಷ್ ಉಚ್ಚಾರಣೆ, ಶಿಷ್ಟ ನಡವಳಿಕೆ, ಅವರ ಒಡನಾಟ, ಇಂಗ್ಲೀಷ್ ಭಾಷೆಯ ಬಗೆಗೆ ಇದ್ದಂತಹ ವಿಸ್ತಾರವಾದ ಜ್ಞಾನವನ್ನು, ಅಮೇರಿಕಾ ದೇಶದ ಬಗೆಗೆ ಮೋಹವನ್ನು ಪ್ರಭುಶಂಕರ ಅವರಲ್ಲಿ ಬೆಳೆಸ್ತಂತೆ. ಪ್ರಭುಶಂಕರ ಅವರು ಇಂಟರ್ಮೀಡಿಯೇಟ್ ಕಾಲೇಜಿಗೆ ಪ್ರವೇಶ ಪಡೆದಾಗ ಅಲ್ಲಿದ್ದಂತಹ ಬಹುದೊಡ್ಡ ವಿದ್ವಾಂಸರ ಪಡೆ, ಯಾರ್ಯಾರಪ್ಪ ಅಂದರೆ ನಾಕಸ್ತೂರಿಯವರು, ಎಂ ವಿ ಸೀತಾರಾಮಯ್ಯನವರು, ಎಸ್ ಶೇಷಗಿರಿಯವರು, ಜಿ ಪಿ ರಾಜರತ್ನಮ್ಮವರು, ತೀನಂ ಶ್ರೀಕಂಠಯ್ಯನವರು, ಎಲ್ ಗುಂಡಪ್ಪ ಅವರು, ಸಿ ಡಿ ಗೋವಿಂದರಾವ್ ಮೊದಲಾದವರು. ಒಂದು ದೊಡ್ಡ ಪರಂಪರೆ, ಗುರು ಪರಂಪರೆ ಅವರಿಗೆ ಸಿಗ್ತದೆ.
ನಾಕಸ್ತೂರಿಯವರು ಗ್ರೀಕ್ ರೋಮ್ನ

ಚರಿತ್ರೆಗೆ ಸಂಬಂಧಿಸಿದಂತೆ ಹೇಳ್ಕೊಟ್ಟಂತಹ ಪಾಠಗಳನ್ನು ಸುಮಾರು 80 ವರ್ಷಗಳಾದರೂ ಕೂಡ ಪ್ರಭುಶಂಕರ ಅವರು ನೆನಪಿನಲ್ಲಿ ಇಟ್ಟಿದ್ದರು. ಅಷ್ಟೊತ್ತಿಗಾಗಲೇ ಪ್ರಭುಶಂಕರ ಅವರಿಗೆ ಮರವು ಬಂದಿದ್ದರೂ ಕೂಡ ಅವರು ಗುರುಗಳು ಹೇಳ್ಕೊಟ್ಟಂತಹ ಪಾಠಗಳ ಬಗೆಗೆ ಅವರಿಗೆ ಮರವಿರಲಿಲ್ಲ ಅನ್ನೋದು ಒಂದು ವಿಶೇಷವಾದ ಸಂಗತಿಯಾಗಿತ್ತು. ಅವರ ಆತ್ಮೀಯರಾದ ಬೆಂಗಳೂರಿನ ಸರ್ಕಾರಿ ವಾಣಿಜ್ಯ ಕಾಲೇಜಿನ ಎಚ್ ಎನ್ ಮುರಳೀಧರ ಅವರು ಹೇಳ್ತಾರೆ, ಪ್ರಭುಶಂಕರ ಅವರು ಯಾವುದು ಲೋಕೋತ್ತರ ದ್ರವ್ಯವೋ ಅದನ್ನು ಅವರು ಮರೆತೇ ಇಲ್ಲ, ಅವರ ಮರೆವು ಲೋಕದ್ರವ್ಯದ ಕಡೆಗೆ ಮಾತ್ರ ಅಂತ ಹೇಳ್ತಾರೆ. ಈ ಸನ್ನಿವೇಶಕ್ಕೆ ಈ ಅನುರೂಪವಾಗಿ ಹೇಳಿದಂಥ ಮಾತದು. ಇಂಗ್ಲಿಷ್ ಕನ್ನಡ ಎರಡನ್ನು ಸಮರ್ಥವಾಗಿ ಬಳಸಬಲ್ಲಂತಹ ಕೆಲವೇ ಕೆಲವು ಕನ್ನಡ ವಿದ್ವಾಂಸರಲ್ಲಿ ಪ್ರಭುಶಂಕರ ಅವರು ಪ್ರಮುಖರು. 1947ರಲ್ಲಿ ರಾಮಕೃಷ್ಣ ಆಶ್ರಮ ಬಿಡೋದಕ್ಕೆ ಅವರಿಗೆ ಮನಸ್ಸಿಲ್ಲದೆ ಇದ್ದರೂ ಕೂಡ ಕುವೆಂಪು ಅವರ ಸಾಹಿತ್ಯ ಆಧ್ಯಾತ್ಮಿಕತೆ ಬಗೆಗೆ ಇದ್ದಂತಹ ಗೌರವ ಅವರನ್ನು ಮೈಸೂರು ಕಡೆಗೆ ಬರೋ ಹಾಗೆ ಮಾಡುತ್ತೆ, ಪ್ರೇರಣೆಯನ್ನು ನೀಡುತ್ತೆ. ಮೈಸೂರು ಮಹಾರಾಜ ಕಾಲೇಜಿಗೆ ಕನ್ನಡ BA ಆನರ್ಸ್ ಕಲಿಯೋದಕ್ಕೆ ಅಂಥೇಳಿ ಬರ್ತಾರೆ. ಇಲ್ಲಿ ಕುವೆಂಪು ಅವರ ಸಾನ್ನಿಧ್ಯ ದೊರಕಿದ್ದಷ್ಟೇ ಅಲ್ಲದೆ ಅವರಿಗೆ ಮಾನಸಪುತ್ರರೇ ಆಗಿ ಇದ್ದಂಥದ್ದು ಎಲ್ರಿಗೂ ಗೊತ್ತಿರುವಂಥ ವಿಷಯವೇ. ಇಲ್ಲಿ ಕೂಡ ಕುವೆಂಪು ಅವರ ಹಾಗೆ ಅನೇಕ ವಿದ್ವಾಂಸರು ಅವರಿಗೆ ನೆಚ್ಚಿನ ಗುರುಗಳಾಗಿ ಸಿಗ್ತಾರೆ. SV ಸಂಪತ್ ಅವರು, KV ರಾಘವಾಚಾರ್ ಅವರು, SS ಅನಂತಾಚಾರ್ಯರು, ದೇ ಜವರೇಗೌಡರು, UK ಸುಬ್ಬರಾಯಾಚಾರ್ಯರು, RR ಗುರುರಾಜಾಚಾರ್ಯರು, MR ರಾಮರಾಯರು ಇವರುಗಳನ್ನು ಪದೇ ಪದೇ ಅವರು ನೆನಪಿಸ್ಕೊಳ್ತಾ ಇದ್ರು ಅನ್ನೋದು ಮುಖ್ಯವಾದ ವಿಚಾರ. 1950ರಲ್ಲಿ HV ನಂಜುಂಡಯ್ಯ ಚಿನ್ನದ ಪದಕದೊಂದಿಗೆ BA ಆನರ್ಸ್ ಪದವಿಯನ್ನು ಪಡ್ಕೊಳ್ತಾರೆ. 1951ರಲ್ಲಿ ಕೇಣಿ ಸಿದ್ದಪ್ಪನವರ ಚಿನ್ನದ ಪದಕದೊಂದಿಗೆ ಕನ್ನಡ MA ಪದವಿಯನ್ನು ಪಡ್ಕೊಳ್ತಾರೆ. ಇದೇ ವರ್ಷ ಬೆಂಗಳೂರಿನ ಇಂಟರ್ಮೀಡಿಯೇಟ್ ಕಾಲೇಜಿನಲ್ಲಿ ಕನ್ನಡ ಅಧ್ಯಾಪಕರಾಗಿ ಕೆಲಸಕ್ಕೆ ಕೂಡ ಸೇರಿಕೊಳ್ತಾರೆ. ರಾಮಕೃಷ್ಣ ಆಶ್ರಮದಲ್ಲಿ ಮತ್ತೆ ಉಳಿಯುವ ಅವಕಾಶ ಅವರಿಗೆ ಒದಗಿ ಬರುತ್ತೆ. ಮರು ವರ್ಷ ಅವರಿಗೆ ಕೋಲಾರದ ಇಂಟರ್ಮೀಡಿಯೇಟ್ ಕಾಲೇಜಿಗೆ ವರ್ಗಾವಣೆ ಆಗುತ್ತೆ. ಅಲ್ಲಿ ಅನೇಕ ಸನ್ಮಿತ್ರರು ಅವರಿಗೆ ದೊರೀತಾರೆ. ಇವರ ಆಪ್ತ ಹಾಗೂ ಮೆಚ್ಚಿನ ಗೆಳೆಯ ಅಂಬಳೆ ವೆಂಕಟರಾಮ್ ಪರಿಚಿತರಾದದ್ದು ಕೋಲಾರದಲ್ಲೇ. 1954ರವರೆಗೆ ಕೋಲಾರದಲ್ಲೇ ಕರ್ತವ್ಯ ನಿರ್ವಹಣೆ ಮಾಡಿ ರಜೆ ದಿನಗಳಲ್ಲಿ ರಾಮಕೃಷ್ಣಾಶ್ರಮದಲ್ಲಿ ಕಾಲ ಕಳೀತಾರೆ. 1954ರಲ್ಲಿ ಮೈಸೂರಿನ ಯುವರಾಜ ಕಾಲೇಜಿಗೆ ವರ್ಗಾವಣೆಗೊಳ್ತಾರೆ. 1956ರಲ್ಲಿ ಭಾರತ ಸರ್ಕಾರದ ವಿದ್ಯಾರ್ಥಿ ವೇತನ ಪಡೆದು 3 ವರ್ಷಗಳ ಕಾಲ ಗುರು ಕುವೆಂಪು ಅವರ ಮಾರ್ಗದರ್ಶನದಲ್ಲಿ ಕನ್ನಡದಲ್ಲಿ ಭಾವಗೀತೆ ಅನ್ನುವಂತಹ ಮಹಾಪ್ರಬಂಧವನ್ನು ಸಿದ್ಧಪಡಿಸಿ ಮೈಸೂರು ವಿಶ್ವವಿದ್ಯಾನಿಲಯದಿಂದ PhD ಪದವಿಯನ್ನು 1959ರಲ್ಲಿ ಪಡೀತಾರೆ. ಮೈಸೂರು ವಿಶ್ವವಿದ್ಯಾನಿಲಯದ ಮೊಟ್ಟ ಮೊದಲ ಕನ್ನಡ ಸಂಶೋಧನಾ ಮಹಾಪ್ರಬಂಧ ಅನ್ನುವಂತಹ ಹೆಗ್ಗಳಿಕೆಯನ್ನು ಈ ಕೃತಿ ಪಡ್ಕೊಳ್ಳುತ್ತೆ. ಇಷ್ಟೆಲ್ಲ ಸಾಧನೆಯನ್ನು ಮಾಡಿದರೂ ಕೂಡ ಪ್ರಭುಶಂಕರ ಅವರು ಪ್ರಾಧ್ಯಾಪಕರಾದದ್ದು ಮಾತ್ರ ತಮ್ಮ ನಿವೃತ್ತಿಯ ಕೊನೆಯ 4 ವರ್ಷಗಳಲ್ಲಿ. 1963ರಲ್ಲಿ ಅವರು NCC ಪ್ರಶಿಕ್ಷಣವನ್ನು ಪಡ್ಕೊಳ್ತಾರೆ. NCC ಅಧಿಕಾರಿಯಾಗಿ ಕೂಡ 1 ವರ್ಷ ಸೇವೆ ಸಲ್ಲಿಸ್ತಾರೆ. 1964ರಿಂದ 1981ರ ಅವಧಿಯಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದ ಪ್ರಸಾರಂಗದಲ್ಲಿ ನಿರ್ದೇಶಕರಾಗಿ ಒಂದು ಮಹತ್ವದ ಅಧಿಕಾರವನ್ನು ಪಡೀತಾರೆ. ಈ ಸಂದರ್ಭ ಅವರ ವೃತ್ತಿ ಜೀವನದಲ್ಲಿ ಮಹತ್ವದ ಘಟ್ಟ ಅಂತಲೇ ಹೇಳಬಹುದು. ಪ್ರಭುಶಂಕರ ಅವರು ಪ್ರಸಾರಂಗದಲ್ಲಿ ಇದ್ದಂತಹ ಅವಧಿಯಲ್ಲಿ ತಮ್ಮ ದೂರದರ್ಶಿತ್ವದಿಂದಾಗಿ ಹಲವಾರು ಮಹತ್ವಪೂರ್ಣವಾದಂತಹ ಶಾಶ್ವತ ಯೋಜನೆಗಳನ್ನು ಸ್ಥಾಪಿಸ್ತಾರೆ. ಇಂಗ್ಲಿಷ್ ಕನ್ನಡ ನಿಘಂಟು ಯೋಜನೆಯನ್ನು ರೂಪಿಸ್ತಾರೆ. ಈ ಯೋಜನೆಗೆ ಶಿವರಾಮ್ ಕಾರಂತ, SV ರಂಗಣ್ಣ, RL ನರಸಿಂಹಯ್ಯ, ಕೂಶಿ ಹರಿದಾಸ ಭಟ್ಟ, RC ಹಿರೇಮಠ್ ಮೊದಲಾದ ಖ್ಯಾತನಾಮರನ್ನು ಸದಸ್ಯರನ್ನಾಗಿ ನೇಮಿಸ್ಕೊಳ್ತಾರೆ. ಭಾರತೀಯ ಭಾಷೆಗಳಲ್ಲೇ ಇಷ್ಟು ಸಮಗ್ರವಾದ ಬೃಹತ್ತಾದ ದ್ವಿಭಾಷಾ ನಿಘಂಟು ಬೇರೊಂದಿಲ್ಲ ಅನ್ನುವಂತಹ ಹೆಗ್ಗಳಿಕೆ ಈ ನಿಘಂಟು ಪಡ್ಕೊಳ್ಳೋ ಹಾಗೆ ಮಾಡ್ತಾರೆ.

ಇಂಥದ್ದೇ ಮಹತ್ವಪೂರ್ಣವಾದ ಯೋಜನೆ ಕನ್ನಡ ಗ್ರಂಥಸೂಚಿ ಯೋಜನೆ. ಕನ್ನಡದಲ್ಲಿ 1817 ಪ್ರಕಟವಾದ ಮೊದಲ ಪುಸ್ತಕದಿಂದ ಹಿಡಿದು 1968 ಬಹುತೇಕ ಎಲ್ಲ ಕನ್ನಡ ಪುಸ್ತಕಗಳನ್ನು, ಅಂದರೆ ಲೇಖಕರ ಹೆಸರು, ಆ ಕೃತಿಯ ಹೆಸರು, ಪ್ರಕಟಣೆಯಾದ ವರ್ಷ, ಪ್ರಕಾಶಕರ ವಿವರ, ಪುಟಗಳ ಸಂಖ್ಯೆ, ಪುಸ್ತಕದ ಗಾತ್ರ, ರಟ್ಟು ಕಟ್ಟಿರ್ತಕ್ಕಂಥ ರೀತಿ, ಅದರ ಬೆಲೆ, ಹಾಗೂ ಒಂದು ಸಾಲಿನಲ್ಲಿ ಕೃತಿ ಪರಿಚಯವನ್ನು ಒಳಗೊಂಡಂಥದ್ದು ಗ್ರಂಥಸೂಚಿ. ಅದನ್ನು ಪ್ರಕಟಿಸಿ ಅದನ್ನು ಕನ್ನಡದ ಜನತೆಗೆ ಅರ್ಪಿಸ್ತಾರೆ. ಹೀಗೆ ಅನೇಕ ಕೃತಿಗಳ ಒಂದು ಪ್ರಕಟಣೆಯಲ್ಲಿ ಪ್ರಭುಶಂಕರ್ ಅವರು ಮುಖ್ಯವಾದ ಪಾತ್ರವನ್ನು ವಹಿಸ್ತಾರೆ. ಇಂಗ್ಲೀಷ್ ಕೃತಿ ಶ್ರೇಣಿಗಳನ್ನು ಕನ್ನಡಕ್ಕೆ ತರ್ತಾರೆ. ಯುಗಯಾತ್ರಿ ಮತ್ತು ಭಾರತೀಯ ಸಂಸ್ಕೃತಿ, ಕಲ್ಚರಲ್ ಹೆರಿಟೇಜ್ ಆಫ್ ಇಂಡಿಯಾ ಅನ್ನುವಂತಹ ಮಹತ್ವವಾದ ಕೃತಿಯನ್ನು ಕನ್ನಡಕ್ಕೆ ತರ್ತಾರೆ. ಅಷ್ಟೇ ಅಲ್ಲದೆ ಹೋಮ್ ಯೂನಿವರ್ಸಿಟಿ ಲೈಬ್ರರಿ ಮಾದರಿಯಲ್ಲಿ, ಅಂದರೆ ಕನ್ನಡದಲ್ಲಿ ಗೃಹ ಸರಸ್ವತಿ ಮಾಲೆ ಅಂತ ಹೇಳಿ ಆರಂಭಿಸ್ತಾರೆ. ಆಯುರ್ವೇದ, ತೋಟಗಾರಿಕೆ, ವಿಜ್ಞಾನ ಶಾಖೆಗಳು, ಕಾನೂನು ಶಾಸ್ತ್ರ, ಸಂಗೀತ ಶಾಸ್ತ್ರ ಮೊದಲಾದ ಜ್ಞಾನ ಶಾಖೆಗಳಲ್ಲಿ ಉತ್ಕೃಷ್ಟವಾದ ಕೃತಿಗಳನ್ನು ಪ್ರಕಟಣೆ ಮಾಡ್ತಾರೆ. ಮೈಸೂರು ವಿಶ್ವವಿದ್ಯಾನಿಲಯದ ಪ್ರಸಾರಂಗದಿಂದ ಪ್ರೇರಿತರಾಗಿ ಇತರ ಅನೇಕ ವಿಶ್ವವಿದ್ಯಾನಿಲಯಗಳನ್ನು ತಮ್ಮಲ್ಲಿ ಇರ್ತಕ್ಕಂತಹ ಪ್ರಸಾರಂಗ ಅನ್ನುವಂಥ ವಿಭಾಗವನ್ನು ಆರಂಭ ಮಾಡಿ ಇಂಥದ್ದೇ ಕೆಲಸಗಳನ್ನು, ಪ್ರಕಟಣಾ ಕೆಲಸವನ್ನು ಆರಂಭಿಸ್ತಾರೆ. ಪ್ರಭುಶಂಕರ ಅವರು ತಮ್ಮ ಸಹೋದ್ಯೋಗಿಗಳನ್ನು ಹೇಗೆ ನೋಡ್ಕೋತಾ ಇದ್ರು ಅಂತ ಹೇಳಿದ್ರೆ, ಸೇವಕರನ್ನೂ ಒಳಗೊಂಡಂತೆ ಎಲ್ಲರನ್ನು ತುಂಬ ಗೌರವದಿಂದ ಕಾಣ್ತಾ ಇರ್ತಾರೆ. ಅಟೆಂಡೆನ್ಸ್ ರಿಜಿಸ್ಟರ್ ಪುಟ್ಟಣ್ಣಯ್ಯ ಅಂತ ಹೇಳಿ ಒಂದು ವ್ಯಕ್ತಿ ಚಿತ್ರವನ್ನು ಕಟ್ಕೊಡ್ತಾರೆ. ಅಟೆಂಡರ್ ಅಬ್ದುಲ್ ಸತ್ತಾರ್ ಸಾಹೇಬ್ರು ಅನ್ನುವಂತಹ ಒಂದು ಕೃತಿ, ಒಂದು ಲೇಖನವನ್ನು ಬರೀತಾರೆ. ಜನಮನ ಅನ್ನುವ ಕೃತಿಯಲ್ಲಿ ಎಲ್ಲರ ಬಗೆಗೆ ಲೇಖನ ಇದೆ. ಹೀಗೆ ಸಾಹಿತ್ಯಕ್ಕೆ ಮಹತ್ವವಾದಂತಹ ಕೊಡುಗೆಯನ್ನು ಕೊಟ್ಟಂತಹ ಪ್ರಭುಶಂಕರ ಅವರು 1976 1978 ಅವಧಿಯಲ್ಲಿ ಬನಾರಸ್ ಹಿಂದೂ ವಿಶ್ವವಿದ್ಯಾನಿಲಯದಲ್ಲಿ ಮೊದಲ ಬಾರಿಗೆ ಸ್ಥಾಪಿಸಿದ್ದಂತಹ ಕನ್ನಡ ಪೀಠಕ್ಕೆ ಸಂದರ್ಶಕ ಪ್ರಾಧ್ಯಾಪಕರಾಗಿ ನೇಮಕ ಆಗ್ತಾರೆ. ಕಾಶಿಯಲ್ಲಿ ಕನ್ನಡ ಪತಾಕೆಯನ್ನು ಹಾರಿಸಿದಂತಹ ಹೆಗ್ಗಳಿಕೆ ಅವ್ರದ್ದು, ಕನ್ನಡದ ಮೊದಲ ಸಂದರ್ಶಕ ಪ್ರಾಧ್ಯಾಪಕರು ಅನ್ನುವಂತಹ ಹೆಗ್ಗಳಿಕೆ ಕೂಡ ಅವ್ರದ್ದಾಗಿದೆ.

ಕೇಳುಗರೇ, ಇದುವರೆಗೂ ಕನ್ನಡ ಟಿಪ್ಪಣಿ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪ್ರಭುಶಂಕರ ಸಾಹಿತಿಗಳ ಕುರಿತು ಕಬ್ಬಹಳ್ಳಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಎಂಎನ್ ಕವಿತಾರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಗು ನಿಜವಾಗಿಯೂ ಅತ್ಯುತ್ತಮವಾದ ಔಷಧವೇ ಎಂಬ ವಿಷಯದ ಕುರಿತ ಜ್ಞಾನಸುಧ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ನಗು ನಿಜವಾಗಿಯೂ ಅತ್ಯುತ್ತಮವಾದ ಔಷಧವೇ ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ಬಹಳ ಕಾಲದಿಂದಲೂ ನಗುವು ಒಂದು ಅತ್ಯುತ್ತಮವಾದ ಔಷಧವೆಂದು ಜನರು ಹೇಳುತ್ತಾ ಬಂದಿದ್ದಾರೆ. ಇದರರ್ಥ, ಆನಂದದಿಂದ ಇರುವವರು ಸ್ವಾಭಾವಿಕವಾಗಿ ತಮ್ಮನ್ನು ತಾವು ಗುಣಪಡಿಸಿಕೊಳ್ಳುತ್ತಾರೆ ಎಂಬುದನ್ನು ಎಲ್ಲೋ ಯಾರೋ ತಿಳಿದುಕೊಂಡಿದ್ದಾರೆ ಎಂದಾಯಿತು. ನೀವು ಆರೋಗ್ಯದಿಂದ ಇದ್ದೀರೋ ಅಥವಾ ಅನಾರೋಗ್ಯದಿಂದ ನರಳುತ್ತಿದ್ದೀರೋ ಎನ್ನುವುದು ನಿಮ್ಮ ಶರೀರವು ಎಷ್ಟು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ. ಅದರ ಕಾರ್ಯನಿರ್ವಹಣೆಯು ಉತ್ತಮವಾಗಿದ್ದರೆ ಅದನ್ನು ಆರೋಗ್ಯವೆಂದು, ಇಲ್ಲದಿದ್ದರೆ ಅದನ್ನು ಅನಾರೋಗ್ಯವೆಂದು ಕರೆಯುತ್ತೇವೆ. ನೀವು

ಆನಂದವಾಗಿದ್ದಾಗ ನಿಮ್ಮ ಭೌತಿಕ ಶರೀರವು ಹತ್ಯಮೋಗವಾದ ರೀತಿಯಲ್ಲಿ ಕೆಲಸ ಮಾಡುತ್ತದೆ. ನಿಮ್ಮ ರೋಗವನ್ನು ಗುಣಪಡಿಸುವುದು ನಗುವಲ್ಲ, ಅದನ್ನು ಗುಣಪಡಿಸುವುದು ಆನಂದ. ಆದರೆ ನಗು ಎಂದರೆ ಆನಂದವಾಗಿರುವುದು ಎಂಬುವಷ್ಟರ ಮಟ್ಟಿಗೆ ಅವೆರಡು ಕೂಡಿಕೊಂಡು ಬಿಟ್ಟಿವೆ. ನಗುವು ಒಂದು ಬಂಧನವಾಗಿಯೂ ಬಿಡಬಹುದು, ಆನಂದವಾಗಿರಬಹುದು. ಎಂದರೆ ನೀವು ಯಾವಾಗಲೂ ನಗುತ್ತಿರಬೇಕು ಎಂದು ನೀವು ನಂಬಿದ್ದರೆ ನೀವು ತುಂಬಾ ಹಾಸ್ಯಾಸ್ಪದವಾಗಿ ಬಿಡುತ್ತೀರಿ. ಏಕೆಂದರೆ ನೀವು ಯಾವುದೇ ಸಂದರ್ಭದ ಘನತೆಗೆ, ಘನತೆ ಮತ್ತು ವ್ಯಾಪ್ತಿಯನ್ನು ಅರಿಯದೆ ಎಲ್ಲ ಸಂದರ್ಭಗಳಲ್ಲೂ ಆಹಾ ಎಂದು ನಗುತ್ತಿರುತ್ತೀರಿ. ಆನಂದದ ಅರ್ಥ ನಗುವಲ್ಲ. ಆನಂದವೆನ್ನುವುದು ಪ್ರತಿಯೊಂದು ಸಂಭವನೀಯ ರೀತಿಯಲ್ಲೂ ತನ್ನ ಅಭಿವ್ಯಕ್ತಿಯನ್ನು ಕಂಡುಕೊಳ್ಳಬಹುದು. ಅದು ಯಾವುದೇ ಒಂದು ನಿರ್ದಿಷ್ಟ ರೀತಿಯಲ್ಲಿರಬೇಕಿಲ್ಲ. ನಗುವು ಅದರ ಒಂದು ಅಭಿವ್ಯಕ್ತಿಯಾಗಬಹುದು, ಮೌನವು ಅದರ ಇನ್ನೊಂದು ಅಭಿವ್ಯಕ್ತಿಯಾಗಬಹುದು. ಆನಂದವು ನಿಮ್ಮಲ್ಲಿ ಸ್ಥಿರತೆ ಉಂಟು ಮಾಡಬಹುದು, ಅಥವಾ ಅದು ನಿಮ್ಮನ್ನು ಕ್ರಿಯಾಶೀಲನ್ನಾಗಿಸಬಹುದು, ಅಥವಾ ಅದು ನಿಮ್ಮಲ್ಲಿ ಕಣ್ಣೀರನ್ನು ತರಿಸಬಹುದು. ಗೌತಮ ಬುದ್ಧನು ಆನಂದದ ಮೂರ್ತ ರೂಪವಾಗಿದ್ದರೂ ಸಹ ಅವನು ನಗುತ್ತಿರುವುದನ್ನು ಯಾವ ಸಮಯದಲ್ಲಿಯೂ ಯಾರು ನೋಡಿರಲಿಲ್ಲ. ಗೌತಮನು ಕೇಕೆ ಹಾಕಿ ನಗಲಿಲ್ಲ, ಅಥವಾ ವ್ಯಕ್ತವಾಗುವ ರೀತಿಯಲ್ಲಿ ಮುಗುಳ್ನಗೆಯನ್ನು ಬೀರಲಿಲ್ಲ. ಅವನ ಮಂದಹಾಸವು ಬಹಳ ಚಿಕ್ಕದಾಗಿತ್ತು. ಆನಂದವೆಂದರೆ ನಗು ಅಥವಾ ಮುಗುಳ್ನಗೆ ಎಂದರ್ಥವಲ್ಲ. ಆನಂದವೆಂದರೆ ನೀವು ಜೀವನದ ಆಂತರ್ಯದಲ್ಲಿದ್ದೀರಿ ಎಂದರ್ಥ. ಆನಂದವೆಂದರೆ ಮೂಲಭೂತವಾಗಿ ನೀವು ಜೀವನದಲ್ಲಿ ಆಳವಾಗಿ ಬೇರೂರಿದ್ದೀರಿ ಎಂದರ್ಥ. ಕೇವಲ ಅದರ ಮೇಲ್ಮೇಲಲ್ಲ, ನೀವು ಆನಂದದ ಮೂಲದಲ್ಲಿದ್ದೀರಿ. ಆದ ಕಾರಣ ನೀವೇ ಆನಂದ. ಜನರು ಆನಂದವನ್ನು ಪಡೆಯಲು ವಿರುದ್ಧ ದಿಕ್ಕಿನಲ್ಲಿ ಯಾವಾಗಲೂ ಪ್ರಯತ್ನಿಸುತ್ತಿದ್ದಾರೆ. ಕೆಲವರು ಮದ್ಯಪಾನ ಮಾಡುವುದು ಆನಂದವೆಂದುಕೊಂಡರೆ ಇನ್ನು ಕೆಲವರು ನಗುವುದನ್ನು ಆನಂದವೆಂದುಕೊಳ್ಳುತ್ತಾರೆ. ನಿಮಗೆ ಗೊತ್ತಲ್ಲ, ಕೆಲವರು ನಗುತ್ತಿರುವ ಜನರ ಒಂದು ಸಮಾಜವನ್ನೇ ಕಟ್ಟಿದ್ದಾರೆ. ಭೀತಿಯಲ್ಲಿ ಎಲ್ಲೆಡೆಯೂ ಅವರು ಬೇರೆ ರೀತಿಯಾಗಿ ನಗುತ್ತಿರುತ್ತಾರೆ. ಆರಂಭದಲ್ಲಿ ಅದು ವಿನೋದವೆನಿಸಬಹುದು, ಆದರೆ ನೀವು ಎಲ್ಲ ಸಮಯದಲ್ಲೂ ನಗುತ್ತಿರುವವರೊಟ್ಟಿಗೆ ಬದುಕಬೇಕೆಂದಾದರೆ ಅವರ ನಗುವನ್ನು ನಿಲ್ಲಿಸುವ ಸಲುವಾಗಿ ಒಂದು ದಿನ ನಿಮಗವರನ್ನು ಕೊಂದು ಬಿಡಬೇಕು ಎಂದೆನಿಸಬಹುದು. ಇತ್ತೀಚಿನ ದಿನಗಳಲ್ಲಿ ನಗುವ ಯೋಗ ರೀತಿಯ ಯೋಗವು ಚಾಲ್ತಿಯಲ್ಲಿದೆ. ಒಬ್ಬರು ಎದುರು ಇನ್ನೊಬ್ಬರು ನಿಂತು ನಾನು ಬೇರೆ ರೀತಿಯಾಗಿ ಮಿಮಿಕ್ರಿ ಮಾಡಿ ನಗುತ್ತೇನೆ ಎಂದು ನಗುತ್ತೇನೆ ಎಂಬ ರೀತಿಯದ್ದು. ಇದು ಹುಚ್ಚುತನವಷ್ಟೇ. ಅಮೆರಿಕನ್ ಶಿಕ್ಷಕನೊಬ್ಬ ನೀವು ದಿನಕ್ಕೆ 10 ನಿಮಿಷಗಳಷ್ಟು ಕಾಲ ನಗಬೇಕು ಎಂದು ಉಪದೇಶ ಮಾಡಿರುವುದನ್ನು ನಾನು ಎಲ್ಲ ಓದಿದೆ. ನೀವು ಆಗೇನಾದರೂ ಮಾಡಿದ್ದೇ ಆದರೆ ಶೀಘ್ರದಲ್ಲೇ ಹುಚ್ಚಾಸ್ಪತ್ರೆಯನ್ನು ಸೇರುತ್ತೀರಿ. ನೋಡಿ, ನಿಮ್ಮ ತೋಟದಲ್ಲಿ ನಿಮಗೆ ಹೂಗಳಿರಬೇಕು ಎಂದಾದರೆ ನೀವು ಪ್ಲಾಸ್ಟಿಕ್ ಹೂಗಳನ್ನು ಖರೀದಿಸಿ ಅವುಗಳನ್ನು ನಿಮ್ಮ ತೋಟದಲ್ಲಿರಿಸುವುದಿಲ್ಲ ತಾನೇ? ಅದಕ್ಕಾಗಿ ನೀವು ಹೂಗಳಂತೆ ಕಾಣಿಸಿದಂತಹ ವಿಷಯಗಳಲ್ಲಿ ತೊಡಗಿಸಿಕೊಳ್ಳಬೇಕು. ಮಣ್ಣು, ಗೊಬ್ಬರ, ನೀರು, ಸೂರ್ಯನ ಬೆಳಕು ಸರಿಯಾಗಿ ಇರುವಂತೆ ನೋಡಿಕೊಳ್ಳಬೇಕು. ಇವುಗಳಲ್ಲಿ ಯಾವುದು ಸಹ ಹೂಗಳಂತೆ ಕಾಣಿಸುವುದಿಲ್ಲ, ಭಾಸವಾಗುವುದಿಲ್ಲ ಅಥವಾ ಪರಿಮಳವನ್ನು ಬೀರುವುದಿಲ್ಲ. ಆದರೆ ನೀವು ಈ ವಿಷಯಗಳನ್ನು ಸರಿಯಾಗಿ ನಿರ್ವಹಿಸಿದ್ದೇ ಆದರೆ ಹೂಗಳು ಹರಳುತ್ತವೆ. ಅಂತೆಯೇ ಪ್ರತಿದಿನ ನಾನು ನಗುತ್ತೇನೆ ಎಂಬ ನಿಲುವನ್ನು ನೀವು ತೆಗೆದುಕೊಂಡ ಮಾತ್ರಕ್ಕೆ ನೀವು ನಗುವುದಿಲ್ಲ. ನಿಮ್ಮೊಳಗೆ ನೀವು ಒಂದು ರೀತಿಯ ಸವಿಯಾದ ಸ್ಥಿತಿಯಲ್ಲಿದ್ದರೆ ಏತಕ್ಕೆ ಎಂದು ತಿಳಿಯದೆಯೇ ಮಂದ ಆಸವೊಂದು ನಿಮ್ಮ ಮುಖದಲ್ಲಿ ಹರಳುತ್ತದೆ. ಒಂದು ಸಣ್ಣ ಕಚಗುಳಿಯಿಂದ ನೀವು ನಗುತ್ತೀರಿ. ನಗುವೊಂದು ಪರಿಣಾಮ. ಆ ಪರಿಣಾಮವನ್ನು ಸೃಷ್ಟಿಸಲು ಪ್ರಯತ್ನಿಸಬೇಡಿ. ಅದರ ಮೂಲದತ್ತ ಗಮನಹರಿಸಿ. ಆನಂದವೆನ್ನುವುದು ನೀವು ಮಾಡಬೇಕಾದಂತಹ ವಿಷಯವಲ್ಲ. ನಿಮ್ಮೊಳಗೆ ತುಡಿಯುತ್ತಿರುವ ಜೀವದ ಮೂಲ ಪ್ರಕ್ರಿಯೆಗೆ ನೀವು ಯಾವುದೇ ಅಡೆತಡೆಗಳನ್ನು ಒಡ್ಡದಿದ್ದರೆ ಆನಂದವೆನ್ನುವುದು ಒಂದು ಸ್ವಾಭಾವಿಕ ಫಲಿತಾಂಶ. ಆನಂದವೆನ್ನುವುದು ಒಂದು ಸಾಧನೆಯಲ್ಲ. ಆನಂದವು ನಿಮ್ಮ ಮೂಲಸ್ಥಿತಿ. ಯೋಗದಲ್ಲಿ ನಾವು ಮಾನವ ದೇಹವನ್ನು 5 ಶರೀರಗಳ ಒಂದು ರಚನೆಯಾಗಿ ನೋಡುತ್ತೇವೆ. ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ ಮತ್ತು ಆನಂದಮಯ ಕೋಶ. ಆದ್ದರಿಂದ ನಿಮ್ಮ ಅಂತರಾಳವೇ ಆನಂದ. ದೇಹದ ಮೊದಲ 3 ಆಯಾಮಗಳು ಭೌತಿಕ, ಮಾನಸಿಕ ಮತ್ತು
ಪ್ರಾಣಶಕ್ತಿ ಶರೀರಗಳು ಸರಿಯಾದ ಹೊಂದಾಣಿಕೆಯಲ್ಲಿದ್ದರೆ

0: ನಿಮ್ಮ ಅಂತರಾಳವು ಅಂದರೆ ಪರಮಾನಂದವು ಸ್ವಾಭಾವಿಕವಾಗಿ ತನ್ನ ಅಭಿವ್ಯಕ್ತಿಯನ್ನು ಕಂಡುಕೊಳ್ಳುತ್ತದೆ. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ನಗು ನಿಜವಾಗಿಯೂ ಅತ್ಯುತ್ತಮವಾದ ಔಷಧವೇ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶಿಲ್ಪಾ ಹೆಚ್.ಎಂ. ಮುಖ್ಯಾಂಶಗಳು. ನವದೆಹಲಿಯಲ್ಲಿಂದು ಶೌರ್ಯ ಪ್ರಶಸ್ತಿ ಪ್ರದಾನ ಮಾಡಲಿರುವ ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಪ್ರಧಾನಿ ನರೇಂದ್ರ ಮೋದಿ ಸೀಶೆಲ್ಸ್ ಪ್ರವಾಸ, ಭಾರತೀಯ ಸಮುದಾಯದೊಂದಿಗೆ ಮಾತುಕತೆ, ಹಿಂದೂ ದೇವಾಲಯಕ್ಕೆ ಭೇಟಿ. ಅಯೋಧ್ಯೆ ರಾಮಮಂದಿರ ದೇಣಿಗೆ ಅಕ್ರಮ ಆರೋಪ, ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಯ ತುರ್ತು ವಿಚಾರಣೆ ನಿರಾಕರಿಸಿದ ಸುಪ್ರೀಂ ಕೋರ್ಟ್. ಅಸ್ಸಾಂನಲ್ಲಿ ಪ್ರವಾಹ, 22,000 ಹೆಚ್ಚು ಮಂದಿಗೆ ಸಂಕಷ್ಟ, ರೈಲ್ವೆ ಸೇತುವೆ ಭಾಗಶಃ ಕುಸಿತ. ಫಿಫಾ ವಿಶ್ವಕಪ್ ಫುಟ್ಬಾಲ್ ನಾಕೌಟ್ ಹಂತ, ಇಂದು ರಾತ್ರಿ ಬ್ರೆಜಿಲ್ ಜಪಾನ್ ತಂಡಗಳು ಮುಖಾಮುಖಿ. ವಾರ್ತೆಗಳ ವಿವರ. ಭಾರತದ ಸಶಸ್ತ್ರ ಪಡೆಗಳು, ಕೇಂದ್ರೀಯ ಸಶಸ್ತ್ರ ಪೊಲೀಸ್ ಪಡೆಗಳು ಮತ್ತು ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಪೊಲೀಸ್ ಸಿಬ್ಬಂದಿಯ ಅಪ್ರತಿಮ ಸಾಹಸ ಹಾಗೂ ಶೌರ್ಯವನ್ನು ಗೌರವಿಸುವ ನಿಟ್ಟಿನಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇಂದು ನವದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ 2026 ಎರಡನೇ ರಕ್ಷಣಾ ಗೌರವ ಸಮಾರಂಭದಲ್ಲಿ ಶೌರ್ಯ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ಈ ಸಮಾರಂಭ ಇಂದು ಸಂಜೆ 5 ನಡೆಯಲಿದೆ. ಸಶಸ್ತ್ರ ಪಡೆಗಳು ಮತ್ತು ಇತರ ಭದ್ರತಾ ಸಂಸ್ಥೆಗಳ ಸಿಬ್ಬಂದಿ ತೋರಿದ ಅಸಾಧಾರಣ ಶೌರ್ಯದ ಕಾರ್ಯಗಳನ್ನು ಗುರುತಿಸಿ ಈ ಪ್ರಶಸ್ತಿಗಳನ್ನು ನೀಡಲಾಗುತ್ತಿದೆ. ಜಮ್ಮು ಮತ್ತು ಕಾಶ್ಮೀರ, ಈಶಾನ್ಯ ಭಾರತ ಹಾಗೂ ದೇಶದ ಗಡಿಭಾಗಗಳಲ್ಲಿ ಭಯೋತ್ಪಾದನೆ, ದಂಗೆಗಳು ಮತ್ತು ಶತ್ರುಗಳ ಬೆದರಿಕೆಗಳ ವಿರುದ್ಧ ಭಾರತವು ನಡೆಸುತ್ತಿರುವ ನಿರಂತರ ಹೋರಾಟವನ್ನು ಈ ಪ್ರಶಸ್ತಿಗಳು ಪ್ರತಿಬಿಂಬಿಸುತ್ತವೆ. ಇದರ ಜೊತೆಗೆ ವಾಯುಯಾನ, ಕಡಲ ಕಾರ್ಯಾಚರಣೆಗಳು ಮತ್ತು ಮಾನವೀಯ ನೆರವು ಹಾಗೂ ರಕ್ಷಣಾ ಕಾರ್ಯಾಚರಣೆಗಳ ವೇಳೆ ಪ್ರದರ್ಶಿಸಲಾದ ಅಸಾಧಾರಣ ಧೈರ್ಯವನ್ನು ಈ ಪ್ರಶಸ್ತಿಗಳ ಮೂಲಕ ಗೌರವಿಸಲಾಗುತ್ತಿದೆ. ಸೀಶೆಲ್ಸ್ ಪ್ರವಾಸದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ಅವರಿಂದು ವಿಕ್ಟೋರಿಯಾದಲ್ಲಿ ಸೀಶೆಲ್ಸ್ನಲ್ಲಿ ನೆಲೆಸಿರುವ ಭಾರತೀಯ ಸಮುದಾಯವನ್ನು ಭೇಟಿ ಮಾಡಿದರು. ಬಳಿಕ ಪ್ರಧಾನಿ ವಿಕ್ಟೋರಿಯಾದ ಕ್ವಿನ್ಸಿ ರಸ್ತೆಯಲ್ಲಿರುವ ಅರುಳ್ ಮಿಹು ನವಶಕ್ತಿ ವಿನಯಗಾರ್ ದೇವಾಲಯಕ್ಕೆ ಭೇಟಿ ನೀಡಿದರು. ಈ ದೇವಾಲಯ 1992 ನಿರ್ಮಿಸಲಾಗಿದ್ದು ದ್ರಾವಿಡ ಶೈಲಿ ಗೋಪುರ ಹೊಂದಿದೆ ಹಾಗೂ ಇಲ್ಲಿ ಭಗವಾನ್ ಗಣೇಶನ ಆರಾಧನೆ ನಡೆಯುತ್ತದೆ. ಪ್ರಧಾನಿ ನರೇಂದ್ರ ಮೋದಿ ಇಂದು ಪೀಸ್ ಪಾರ್ಕ್ನಲ್ಲಿರುವ ಮಹಾತ್ಮ ಗಾಂಧೀಜಿಯವರ ಪ್ರತಿಮೆಗೆ ಪುಷ್ಪ ನಮನ ಸಲ್ಲಿಸಿದರು. ನಿನ್ನೆ ಅವರು ಸೀಶೆಲ್ಸ್ ದೇಶದ ಸ್ವಾತಂತ್ರ್ಯದ 50 ವರ್ಷದ ಸುವರ್ಣ ಮಹೋತ್ಸವದ ರಾಷ್ಟ್ರೀಯ ದಿನಾಚರಣೆಯಲ್ಲಿ ಪಾಲ್ಗೊಂಡಿದ್ದರು. ಇದೀಗ ಪ್ರಧಾನಿ ಸೀಶೆಲ್ಸ್ ಪ್ರವಾಸವನ್ನು ಸಂಪನ್ನಗೊಳಿಸಿ ಮರಳಿ ನವದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ದೇಣಿಗೆ ಮತ್ತು ಕಾಣಿಕೆಗಳ ನಿರ್ವಹಣೆಯಲ್ಲಿ ನಡೆದಿದೆ ಎನ್ನಲಾದ ಆರ್ಥಿಕ ಅಕ್ರಮಗಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನ್ಯಾಯಾಲಯದ ಉಸ್ತುವಾರಿಯಲ್ಲಿ ತನಿಖೆ ನಡೆಸಬೇಕು ಎಂದು ಕೋರಿದ್ದ ಸಾರ್ವಜನಿಕ ಹಿತಾಸಕ್ತಿಯ ಅರ್ಜಿಯ ತುರ್ತು ವಿಚಾರಣೆಯನ್ನು ಸುಪ್ರೀಂ ಕೋರ್ಟ್ ನಿರಾಕರಿಸಿದೆ. ನ್ಯಾಯಮೂರ್ತಿಗಳಾದ ಎಂಎಂ ಸುಂದರೇಶ್ ಮತ್ತು ಶೀಲ್ನಾಗ್ ಅವರ ಪೀಠ ಪ್ರಕರಣದ ತುರ್ತು ಅಗತ್ಯವನ್ನು ಪ್ರಶ್ನಿಸಿತು ಹಾಗೂ ಬೇಸಿಗೆ ರಜೆಯ ನಂತರ ನ್ಯಾಯಾಲಯ ಪುನರಾರಂಭಗೊಂಡ ತಕ್ಷಣವೇ ಅರ್ಜಿಯನ್ನು ಪಟ್ಟಿ ಮಾಡಲು ಆದೇಶಿಸಿದೆ. ವಕೀಲ ನರೇಂದ್ರ ಕುಮಾರ್ ಗೋಸ್ವಾಮಿ ಅವರು ಸಲ್ಲಿಸಿರುವ ಈ ಅರ್ಜಿಯಲ್ಲಿ ದೇವಸ್ಥಾನದ ದೇಣಿಗೆಯ ದಾಖಲೆಗಳು ಮತ್ತು ಸಿಸಿಟಿವಿ ದೃಶ್ಯಾವಳಿಗಳನ್ನು ತಕ್ಷಣವೇ ಸಂರಕ್ಷಿಸಲು ಹಾಗೂ ರಾಷ್ಟೀಯ ಪ್ರಾಮುಖ್ಯತೆಯ ದೇವಸ್ಥಾನಗಳ ಕಾಣಿಕೆಗಳ ನಿರ್ವಹಣೆಯಲ್ಲಿ ಪಾರದರ್ಶಕತೆ ತರಲು ಸಾಂವಿಧಾನಿಕ ಸುರಕ್ಷತಾ ಕ್ರಮಗಳನ್ನು ರೂಪಿಸುವಂತೆ ಕೋರಲಾಗಿದೆ. ಕೇಂದ್ರ ಸರ್ಕಾರ ಜನ ವಿಶ್ವಾಸ ನಿಬಂಧನೆಗಳ ತಿದ್ದುಪಡಿ ಕಾಯ್ದೆ 2026 ಮೂಲಕ ಕಾನೂನು ಮಾಪನಶಾಸ್ತ್ರ ಕಾಯ್ದೆ 2009 ಅಡಿಯಲ್ಲಿ ಇಂಪ್ರೂವ್ಮೆಂಟ್ ನೋಟಿಸ್ ಮೆಕ್ಯಾನಿಸಂ ಅಂದರೆ ಸುಧಾರಣಾ ಸೂಚನಾ ವ್ಯವಸ್ಥೆಯನ್ನು ಜಾರಿಗೆ ತಂದಿದೆ. ಗ್ರಾಹಕರ ಹಿತಾಸಕ್ತಿಗಳನ್ನು ಕಾಯ್ದುಕೊಳ್ಳುವುದರ ಜೊತೆಗೆ ಸ್ವಯಂ ಪ್ರೇರಿತ ನಿಯಮ ಪಾಲನೆ ಉತ್ತೇಜಿಸುವುದು, ಅನಗತ್ಯ ಮೊಕದ್ದಮೆಗಳನ್ನು ಕಡಿಮೆ ಮಾಡುವುದು ಮತ್ತು ಉದ್ಯಮ ಸ್ನೇಹಿ ವಾತಾವರಣ ನಿರ್ಮಿಸುವುದು ಈ ಸುಧಾರಣೆಯ ಮುಖ್ಯ ಉದ್ದೇಶವಾಗಿದೆ. ಈ ವ್ಯವಸ್ಥೆಯಡಿ ಪ್ರಮುಖವಾಗಿ ಮೊದಲ ಬಾರಿಗೆ ಸಣ್ಣ ಪುಟ್ಟ ಲೋಪದೋಷಗಳನ್ನು ಎಸಗುವ ಉತ್ಪಾದಕರು, ಆಮದುದಾರರು, ಪ್ಯಾಕರ್ಗಳು, ವರ್ತಕರು ಮತ್ತು ಎಂಎಸ್ಎಂಇ ಸೇರಿದಂತೆ ಇತರೆ ನಿಯಂತ್ರಿತ ಸಂಸ್ಥೆಗಳಿಗೆ ಶಿಕ್ಷೆ ವಿಧಿಸುವ ಮುನ್ನ ತಮ್ಮ ತಪ್ಪುಗಳನ್ನು

0: ತಿದ್ದಿಕೊಳ್ಳಲು ಶಿಕ್ಷೆ ಅಥವಾ ದಂಡ ವಿಧಿಸುವ ಬದಲಿಗೆ ಒಂದು ಪೂರ್ವ ಎಚ್ಚರಿಕೆಯ ರೂಪದಲ್ಲಿ ಒಂದು ಸುವರ್ಣ ಅವಕಾಶ ನೀಡಲಾಗುತ್ತದೆ. ಆದರೆ ಈ ಸುಧಾರಣೆ ಗ್ರಾಹಕ ರಕ್ಷಣೆಯನ್ನು ಯಾವುದೇ ರೀತಿಯಲ್ಲೂ ದುರ್ಬಲಗೊಳಿಸುವುದಿಲ್ಲ ಎಂದು ಗ್ರಾಹಕ ವ್ಯವಹಾರಗಳ ಸಚಿವಾಲಯ ಸ್ಪಷ್ಟಪಡಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಅಸ್ಸಾಂ ಮತ್ತು ನೆರೆಯ ಅರುಣಾಚಲ ಪ್ರದೇಶದಲ್ಲಿ ಸುರಿಯುತ್ತಿರುವ ನಿರಂತರ ಮಳೆಯಿಂದಾಗಿ ಅಸ್ಸಾಂನಲ್ಲಿ ಪ್ರವಾಹ ಪರಿಸ್ಥಿತಿ ತಲೆದೋರಿದ್ದು 6 ಜಿಲ್ಲೆಗಳ 22,000 ಹೆಚ್ಚು ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂದು ಸ್ಥಳೀಯ ಅಧಿಕಾರಿಗಳು ತಿಳಿಸಿದ್ದಾರೆ. ಅಸ್ಸಾಂ ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಪ್ರಕಾರ ಧೇಮಾಜಿ, ನಲ್ವಾರಿ, ದಿಬ್ರುಗಢ್, ಚಿರಂಗ್, ಲಖಿಂಪುರ್ ಮತ್ತು ಕೋಕ್ರಾಜಾರ್ ಜಿಲ್ಲೆಗಳು ಪ್ರವಾಹಕ್ಕೆ ಹಾನಿಗೊಳಗಾಗಿವೆ. ಅದರಲ್ಲೂ ಧೇಮಾಜಿ ಜಿಲ್ಲೆಯಲ್ಲಿ ಪ್ರವಾಹ ತೀವ್ರವಾಗಿದ್ದು 15,000 ಹೆಚ್ಚು ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಒಟ್ಟು 96 ಹಳ್ಳಿಗಳು ಜಲಾವೃತಗೊಂಡಿದ್ದು ಸುಮಾರು 1,690 ಹೆಕ್ಟೇರ್ ಕೃಷಿ ಭೂಮಿ ಮತ್ತು 48,000 ಹೆಚ್ಚು ಜಾನುವಾರುಗಳು ತೊಂದರೆಗೊಳಗಾಗಿವೆ. ಶಿವಸಾಗರ ಜಿಲ್ಲೆಯ ದಿಜಾಂಗ್ ನದಿಯು ಅಪಾಯದ ಮಟ್ಟ ಮೀರಿ ಹರಿಯುತ್ತಿದೆ. ಮತ್ತೊಂದೆಡೆ ಭಾರೀ ಮಳೆ ಮತ್ತು ನದಿದಂಡೆಯ ಸವೆತದಿಂದಾಗಿ ಧೇಮಾಜಿ ಜಿಲ್ಲೆಯ ಸಿಮೆನ್ ನದಿಯ ರೈಲ್ವೆ ಸೇತುವೆಯ ಕಂಬವೊಂದು ಅಸ್ಥಿರಗೊಂಡು ಸೇತುವೆ ಭಾಗಶಃ ಕುಸಿದಿದೆ. ಮಳೆ ಮುಂದುವರಿಯುತ್ತಿರುವುದರಿಂದ ಕಟ್ಟೆಚ್ಚರ ವಹಿಸಲು ಜಿಲ್ಲಾಡಳಿತಗಳಿಗೆ ಸೂಚಿಸಲಾಗಿದೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ 3 ಜುಲೈ ಆರಂಭವಾಗಲಿರುವ ವಾರ್ಷಿಕ ಶ್ರೀ ಅಮರನಾಥಜಿ ಯಾತ್ರೆಗೆ ಸಕಲ ಸಿದ್ಧತೆಗಳು ಪೂರ್ಣಗೊಂಡಿವೆ. ಯಾತ್ರೆಯು ಸುಗಮವಾಗಿ ಮತ್ತು ಸುರಕ್ಷಿತವಾಗಿ ಸಾಗುವಂತೆ ನೋಡಿಕೊಳ್ಳಲು ಅಗತ್ಯವಿರುವ ಎಲ್ಲಾ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ. ಅಧಿಕೃತವಾಗಿ ಯಾತ್ರೆ ಆರಂಭವಾಗುವ ಮುನ್ನ ಭದ್ರತಾ ವ್ಯವಸ್ಥೆಗಳು, ವಾಹನಗಳ ಬೆಂಗಾವಲು ಪಡೆ, ಸಂಚಾರ ಮತ್ತು ಒಟ್ಟಾರೆ ಸನ್ನದ್ಧತೆಯನ್ನು ಪರಿಶೀಲಿಸುವ ನಿಟ್ಟಿನಲ್ಲಿ ಒಂದು ಪೂರ್ಣ ಪ್ರಮಾಣದ ತಾಲೀಮು ನಡೆಸಲಾಯಿತು ಎಂದು ನಮ್ಮ ಬಾತ್ಮೀದಾರರು ವರದಿ ಮಾಡಿದ್ದಾರೆ. ಒಡಿಶಾದ ಪವಿತ್ರ ಕ್ಷೇತ್ರವಾದ ಪುರಿಯ ಶ್ರೀ ಜಗನ್ನಾಥ ದೇವಾಲಯದಲ್ಲಿ ಇಂದು ಮುಂಜಾನೆ ಸಾಂಪ್ರದಾಯಿಕ ಸಡಗರ ಮತ್ತು ವೈಭವದೊಂದಿಗೆ ಭಗವಾನ್ ಜಗನ್ನಾಥ್, ಬಲಭದ್ರ ಮತ್ತು ದೇವಿ ಸುಭದ್ರ ಅವರ ಪವಿತ್ರ ದೇವಸ್ಥಾನ ಯಾತ್ರೆ ನಡೆದಿದ್ದು ಲಕ್ಷಾಂತರ ಭಕ್ತರು ಪುರಿ ನಗರಕ್ಕೆ ಹರಿದು ಬಂದಿದ್ದಾರೆ. ವಿಶ್ವ ಪ್ರಸಿದ್ಧ ರಥಯಾತ್ರೆಗೂ ಮುನ್ನ ನಡೆಯುವ ಈ ವಾರ್ಷಿಕ ಧಾರ್ಮಿಕ ಆಚರಣೆ ದೇವಸ್ನಾನ ಪೂರ್ಣಿಮೆಯ ಪವಿತ್ರ ದಿನದಂದು ನಡೆಯುತ್ತದೆ. ಇಂದು ಮುಂಜಾನೆ ದೇವತೆಗಳ ವಿಗ್ರಹಗಳನ್ನು ಭವ್ಯ ಮೆರವಣಿಗೆಯ ಮೂಲಕ ಸ್ನಾನ ಮಂಟಪಕ್ಕೆ ತರಲಾಯಿತು. ಅಲ್ಲಿ ವೇದಘೋಷ, ಶಂಖನಾದ ಮತ್ತು ಭಕ್ತಿ ಸಂಗೀತದ ನಡುವೆ ದೇವಸ್ಥಾನದ ಪವಿತ್ರ ಚಿನ್ನಬಾವಿಯಿಂದ ತರಲಾದ 108 ಕಳಸಗಳ ಪೂಜಿತ ತೀರ್ಥದಿಂದ ದೇವತೆಗಳಿಗೆ ಮಂಗಳ ಸ್ನಾನ ಮಾಡಿಸಲಾಯಿತು. ಯುಕೆ ಪ್ರವಾಸವನ್ನು ಯಶಸ್ವಿಯಾಗಿ ಸಂಪನ್ನಗೊಳಿಸಿರುವ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಗ್ರೀಸ್ನ ಅಥೆನ್ಸ್ ದೇಶಕ್ಕೆ ಉನ್ನತ ಮಟ್ಟದ ಉದ್ಯಮ ನಿಯೋಗದೊಂದಿಗೆ ಭೇಟಿ ನೀಡುತ್ತಿದ್ದಾರೆ. ಈ ಭೇಟಿ ಉಭಯ ದೇಶಗಳ ನಡುವಿನ ವ್ಯಾಪಾರ, ಹೂಡಿಕೆ ಮತ್ತು ಕಾರ್ಯತಂತ್ರದ ಆರ್ಥಿಕ ಸಹಕಾರವನ್ನು ಬಲಪಡಿಸುವ ಉದ್ದೇಶ ಹೊಂದಿದೆ. ಗ್ರೀಸ್ ಭೇಟಿಯ ಸಂದರ್ಭದಲ್ಲಿ ಈ ನಿಯೋಗವು ಅಥೆನ್ಸ್ ಸ್ಟಾರ್ಟ್ಅಪ್ ಬಿಸಿನೆಸ್ ಇನ್ಕ್ಯುಬೇಟರ್ನಲ್ಲಿ ನಡೆಯಲಿರುವ ಪ್ರಸ್ತುತಿಗಳು ಮತ್ತು ನವೋದ್ಯಮ ಪ್ರದರ್ಶನಗಳಲ್ಲಿ ಭಾಗವಹಿಸಲಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ತಿಳಿಸಿದೆ. ಹೋಸ್ಟನ್ನಲ್ಲಿ ಇಂದು ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ನಾಕೌಟ್ ಹಂತದ 32 ಸುತ್ತಿನ ಪಂದ್ಯದಲ್ಲಿ ಬ್ರೆಜಿಲ್ ಮತ್ತು ಜಪಾನ್ ತಂಡಗಳು ಮುಖಾಮುಖಿಯಾಗಲಿವೆ. ಈ ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10:30 ಆರಂಭವಾಗಲಿದೆ. ಇಂದು ಭಾರತೀಯ ಕಾಲಮಾನ ಮಧ್ಯರಾತ್ರಿ 2 ಅಮೆರಿಕದ ಬಾಸ್ಟನ್ ಕ್ರೀಡಾಂಗಣದಲ್ಲಿ ನಡೆಯಲಿರುವ 32 ಸುತ್ತಿನ ಮತ್ತೊಂದು ಪಂದ್ಯದಲ್ಲಿ ಜರ್ಮನಿ ಮತ್ತು ಪೆರಾಗ್ವೆ ತಂಡಗಳು ಮುಖಾಮುಖಿಯಾಗಲಿವೆ. ಅಮೆರಿಕದ ಕ್ಯಾಲಿಫೋರ್ನಿಯಾದ ಫುಲ್ಲರ್ಟನ್ನಲ್ಲಿ ನಡೆಯಿರುವ ಯುಎಸ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯ ಪುರುಷರ ಸಿಂಗಲ್ಸ್ ವಿಭಾಗದ ಫೈನಲ್ ಪಂದ್ಯದಲ್ಲಿ ಭಾರತದ ಕಿಡಂಬಿ ಶ್ರೀಕಾಂತ್ ಚೀನಾ ತೈಪೆಯ ಸೂ ಲಿ ಯಾಂಗ್ ವಿರುದ್ಧ 15-21, 21-16, 9-21 ಅಂತರದಲ್ಲಿ ಪರಾಭವಗೊಂಡಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿಂದು ಶೌರ್ಯ ಪ್ರಶಸ್ತಿ ಪ್ರದಾನ ಮಾಡಲಿರುವ ರಾಷ್ಟಪತಿ ದ್ರೌಪದಿ ಮುರ್ಮು.

0: ನರೇಂದ್ರ ಮೋದಿ ಸೀಶೆಲ್ಸ್ ಪ್ರವಾಸ, ಭಾರತೀಯ ಸಮುದಾಯದೊಂದಿಗೆ ಮಾತುಕತೆ, ಹಿಂದೂ ದೇವಾಲಯಕ್ಕೆ ಭೇಟಿ. ಅಯೋಧ್ಯೆ ರಾಮಮಂದಿರ ದೇಣಿಗೆ ಅಕ್ರಮ ಆರೋಪ, ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಯ ತುರ್ತು ವಿಚಾರಣೆ ನಿರಾಕರಿಸಿದ ಸುಪ್ರೀಂ ಕೋರ್ಟ್. ಅಸ್ಸಾಂನಲ್ಲಿ ಪ್ರವಾಹ, 22,000 ಹೆಚ್ಚು ಮಂದಿಗೆ ಸಂಕಷ್ಟ, ರೈಲ್ವೆ ಸೇತುವೆ ಭಾಗಶಃ ಕುಸಿತ. ಫಿಫಾ ವಿಶ್ವಕಪ್ ಫುಟ್ಬಾಲ್ ನಾಕೌಟ್ ಹಂತ, ಇಂದು ರಾತ್ರಿ ಬ್ರೆಜಿಲ್ ಜಪಾನ್ ತಂಡಗಳು ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
1: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
2: ಕೇಳುವರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಹಾಡು ಹಸೆ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ದೇವಕಿ ಕುಡಿಸಿದ ಹಾಲು ಭಗವಾನ್ ಶ್ರೀಕೃಷ್ಣನಿಗೆ, ತಾಯಿ ದೇವಕಿ ಕುಡಿಸಿದ ಹಾಲು ಇದೇ ಒಳ್ಳೆ ಹಾಲು, ತಾಯಿ ಎದೆಯ ಹಾಲು ಪರಮಾತ್ಮನ ಸೃಷ್ಟಿ ಹಾಲು.
1: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.

0: ಕೊಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಇಂದು ಡಿಜಿಟಲ್ ಅರೆಸ್ಟ್ ಮೋಸದ ಕುರಿತು ಮಾಹಿತಿಯನ್ನು ತಿಳಿಯೋಣ. ನಮಸ್ಕಾರ ಕೇಳುಗರೆ, ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಡಿಜಿಟಲ್ ಸುರಕ್ಷತೆಗೆ ಸ್ವಾಗತ. ಇಂದು ನಾವು ದೇಶಾದ್ಯಂತ ಹೆಚ್ಚುತ್ತಿರುವ ಒಂದು ಗಂಭೀರ ಸಮಸ್ಯೆ ಸೈಬರ್ ಮೋಸದ ಬಗ್ಗೆ ಮಾತನಾಡಲಿದ್ದೇವೆ. ಅದೇ ಡಿಜಿಟಲ್ ಅರೆಸ್ಟ್ ಮೋಸ. ಈ ಮೋಸದಿಂದ ಹಲವರು ತಮ್ಮ ಹಣ, ಸಮಯ ಮತ್ತು ಮಾನಸಿಕ ಶಾಂತಿಯನ್ನು ಕಳೆದುಕೊಳ್ಳುತ್ತಿದ್ದಾರೆ. ಆದರೆ ಸರಿಯಾದ ಜಾಗೃತಿ ಇದ್ದರೆ ಇದರಿಂದ ತಪ್ಪಿಸಿಕೊಳ್ಳಬಹುದು. ಹಾಗಿದ್ರೆ ಡಿಜಿಟಲ್ ಅರೆಸ್ಟ್ ಅಂದ್ರೇನು? ಮೊದಲು ಒಂದು ಮುಖ್ಯ ವಿಷಯ ತಿಳಿದುಕೊಳ್ಳೋಣ. ಡಿಜಿಟಲ್ ಅರೆಸ್ಟ್ ಎಂಬುದು ಕಾನೂನಿನ ಪದವೇ ಅಲ್ಲ. ಇದು ಸೈಬರ್ ಮೋಸಗಾರರು ಬಳಸುವ ಸುಳ್ಳು ತಂತ್ರ. ಮೋಸಗಾರರು ಪೊಲೀಸ್, ಸಿಬಿಐ, ಕಸ್ಟಮ್ಸ್ ಅಧಿಕಾರಿ ಅಥವಾ ಸೈಬರ್ ಕ್ರೈಂ ಅಧಿಕಾರಿಗಳಂತೆ ನಟಿಸುತ್ತಾರೆ. ಅವರು ಫೋನ್ ಅಥವಾ ವಿಡಿಯೋ ಕಾಲ್ ಮಾಡಿ ಹೇಳುತ್ತಾರೆ, ನಿಮ್ಮ ಆಧಾರ್ ಸಂಖ್ಯೆ ಅಪರಾಧಕ್ಕೆ ಬಳಕೆಯಾಗಿದೆ, ನಿಮ್ಮ ಬ್ಯಾಂಕ್ ಖಾತೆ ಹಣಕಾಸು ಮೋಸಕ್ಕೆ ಸಂಬಂಧಿಸಿದೆ, ನಿಮ್ಮ ಮೇಲೆ ಪ್ರಕರಣ ದಾಖಲಾಗಿದೆ, ನೀವು ಡಿಜಿಟಲ್ ಅರೆಸ್ಟ್ ಅಡಿ ಇದ್ದೀರಿ. ನಂತರ ಅವರು ಹೇಳುತ್ತಾರೆ, ಈ ವಿಷಯವನ್ನು ಯಾರಿಗೂ ಹೇಳಬೇಡಿ, ಇದೀಗಲೇ ಹಣ ಪಾವತಿಸಿ, ಇಲ್ಲದಿದ್ದರೆ ಬಂಧನವಾಗುತ್ತದೆ. ಇವೆಲ್ಲ ಭಯ ಹುಟ್ಟಿಸುವ ನಾಟಕಗಳು. ಹಾಗಿದ್ರೆ ಸತ್ಯ ಏನು? ಯಾರನ್ನು ಫೋನ್ ಅಥವಾ ವಿಡಿಯೋ ಕಾಲ್ ಮೂಲಕ ಬಂಧಿಸಲು ಸಾಧ್ಯವಿಲ್ಲ. ಹಾಗಿದ್ರೆ ಈ ಮೋಸ ಹೇಗೆ ನಡೆಯುತ್ತೆ? ಈ ಮೋಸಗಾರರು ತುಂಬಾ ಚತುರರು. ಅವರು ನಿಮ್ಮ ಹೆಸರನ್ನು, ವಿಳಾಸವನ್ನು ಹೇಳಬಹುದು, ನಕಲಿ ಐಡಿ ಕಾರ್ಡ್ ತೋರಿಸಬಹುದು, ಪೊಲೀಸ್ ಉಡುಪು ಧರಿಸಿ ವಿಡಿಯೋ ಕಾಲ್ ಮಾಡಬಹುದು, ಅಧಿಕೃತ ಕಚೇರಿ ಹಿನ್ನೆಲೆ ತೋರಿಸಬಹುದು. ಅವರು ನಿಮ್ಮನ್ನು ಗಂಟೆಗಳ ಕಾಲ ಲೈನ್ನಲ್ಲಿ ಇಡಬಹುದು, ಕುಟುಂಬದವರ ಜೊತೆ ಮಾತನಾಡದಂತೆ ತಡೆಯಬಹುದು. ಕೊನೆಯಲ್ಲಿ ಕೇಳುವುದು ಒಂದೇ, ಹಣ. ಪರಿಶೀಲನೆ ಶುಲ್ಕ, ಕೇಸ್ ಕ್ಲೋಸ್ ಮಾಡಲು ಹಣ, ಬೇಲ್ ಹಣ, ಇವೆಲ್ಲ ಸುಳ್ಳು. ಈ ಡಿಜಿಟಲ್ ಅರೆಸ್ಟ್ ಮೋಸದ ಕುರಿತು ಒಂದು ಕಿರುನಾಟಕ ಈಗ ನಿಮ್ಮ ಮುಂದೆ.
1: ನಮಸ್ಕಾರ, ನಾನು ಸೈಬರ್ ಕ್ರೈಂ ಅಧಿಕಾರಿ ಮಾತನಾಡುತ್ತಿದ್ದೇನೆ. ನಿಮ್ಮ ಆಧಾರ್ ನಂಬರ್ ಕ್ರಿಮಿನಲ್ ಕೇಸ್ನಲ್ಲಿ ಸಿಕ್ಕಿದೆ.
2: ಏನು ಸರ್, ನನಗೇನು ಗೊತ್ತಿಲ್ಲ.
1: ನೀವು ಡಿಜಿಟಲ್ ಅರೆಸ್ಟ್ ಅಡಿ ಇದ್ದೀರಿ. ಈಗಲೇ 50,000 ರು ಟ್ರಾನ್ಸ್ಫರ್ ಮಾಡಿ, ಇಲ್ಲದಿದ್ದರೆ ನಿಮ್ಮನ್ನ ಬಂಧನ ಮಾಡ್ತೇವೆ.
2: ಸರ್ ದಯವಿಟ್ಟು
3: ಒಂದ್ ನಿಮಿಷ ಇರು. ನಿಜವಾದ ಪೊಲೀಸು ಯಾರು ಹಣ ಕೇಳೋದಿಲ್ಲ, ಕರೆ ಕಟ್ ಮಾಡು.
0: ಇಲ್ಲಿ ಸ್ನೇಹಿತೆಯು ಸರಿಯಾದ ಸಲಹೆಯನ್ನು ನೀಡಿದಳು. ಇಂತಹ ಸಂದರ್ಭಗಳಲ್ಲಿ ಶಾಂತವಾಗಿರುವುದು ಅತ್ಯಂತ ಮುಖ್ಯ. ನಿಮ್ಮ ರಕ್ಷಣೆಗಾಗಿ ಸಲಹೆಗಳು ಇಲ್ಲಿವೆ. ಮೊದಲನೆಯದಾಗಿ ಭಯಪಡಬೇಡಿ, OTP ಅಥವಾ ಬ್ಯಾಂಕ್ ವಿವರ ಹಂಚಬೇಡಿ, ಅಪರಿಚಿತ ಲಿಂಕ್ ಕ್ಲಿಕ್ ಮಾಡಬೇಡಿ, ಬೆದರಿಕೆ ಕರೆ ಬಂದರೆ ಕರೆ ಕಟ್ ಮಾಡಿ, ಕುಟುಂಬದವರ ಜೊತೆ ಚರ್ಚಿಸಿ, ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ಪರಿಶೀಲಿಸಿ. ಭಾರತದಲ್ಲಿ ಸೈಬರ್ ಮೋಸ ಸಹಾಯವಾಣಿ ನಂಬರ್ 1930 ಅಧಿಕೃತ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ತಕ್ಷಣ ವರದಿ ಮಾಡಿದರೆ ಹಣ ಉಳಿಯುವ ಸಾಧ್ಯತೆ ಇದೆ. ಈ ಮೋಸಕ್ಕೆ ಯಾರು ಹೆಚ್ಚಾಗಿ ಅಪಾಯಕ್ಕೆ ಒಳಗಾಗುತ್ತಾರೆ ಎಂದರೆ ಹಿರಿಯ ನಾಗರಿಕರು, ವಿದ್ಯಾರ್ಥಿಗಳು, ಆನ್ಲೈನ್ ಸೇವೆ ಹೆಚ್ಚು ಬಳಸುವವರು, ತಂತ್ರಜ್ಞಾನದಲ್ಲಿ ಹೊಸಬರು. ಆದ್ದರಿಂದ ನಿಮ್ಮ ಮನೆ ಮಂದಿಗೆ ತಿಳಿಸಿ. ಪ್ರಿಯ ಕೇಳುಗರೆ, ಜಾಗೃತಿಯೇ ದೊಡ್ಡ ರಕ್ಷಣೆ. ಒಂದು ಕರೆ ನಿಮ್ಮ ಹಣ ಕಳೆದುಕೊಳ್ಳುವಂತೆ ಮಾಡಬಹುದು, ಆದರೆ ಒಂದು ಮಾಹಿತಿ ನಿಮ್ಮನ್ನು ರಕ್ಷಿಸಬಹುದು. ನೆನಪಿಡಿ, ಪೊಲೀಸ್ ಫೋನ್ನಲ್ಲಿ ಹಣ ಕೇಳುವುದಿಲ್ಲ, ಡಿಜಿಟಲ್ ಅರೆಸ್ಟ್ ಎಂಬುದು ಸುಳ್ಳು. ಈ ಮಾಹಿತಿಯನ್ನು ನಿಮ್ಮ ಕುಟುಂಬ, ಸ್ನೇಹಿತರು ಮತ್ತು ನೆರೆಹೊರೆಯವರ ಜೊತೆ ಹಂಚಿಕೊಳ್ಳಿ. ನಾನು ಇನ್ನು ಇಂದಿನ ಕಾರ್ಯಕ್ರಮದಿಂದ ವಿದಾಯ ಹೇಳುತ್ತೇನೆ. ಸುರಕ್ಷಿತವಾಗಿರಿ, ಎಚ್ಚರಿಕೆಯಿಂದಿರಿ, ಡಿಜಿಟಲ್ ಜಗತ್ತಿನಲ್ಲಿ ಜಾಣರಾಗಿರಿ.
4: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.

0: ಹೃದಯ ಸಂಬಂಧಿ ಕಾಯಿಲೆ ಬರಬಹುದು.
1: ಭಾರತ ಸರ್ಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಸಾರ್ವಜನಿಕ ಹಿತಾಸಕ್ತಿ ನೀಡಲಾಗಿದೆ.
2: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಜ್ಞಾನ ಜಾಣ ಸುದ್ದಿ. ಪ್ರತಿ ವಾರ ಹೊಸ ಜ್ಞಾನ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗಲಿದೆ.
3: ನಮಸ್ಕಾರ, ಇದು ಜಾಣ ಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿ ವಾರ ನಿಮಗಾಗಿ ಹೊಸ ಜ್ಞಾನ.
4: ಕೇಳು ಜಾಣ ಸುದ್ದಿಯ ಕೇಳು.

ಧೂಮಪಾನ ಮಾಡುವವರಿಗೆ ಧೂಮಪಾನದಿಂದ ಬರುವ ಕೆಮ್ಮಿನ ಬಗ್ಗೆ ತಿಳಿದಿರುತ್ತದೆ. ನಿಮ್ಮ ದೇಹದಲ್ಲಿ ಏನೋ ತೊಂದರೆ ಇದೆ ಎಂದು ಅದು ತಿಳಿಸುತ್ತದೆ. ಆದರೆ ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮಿದ್ದರೆ ಅದು ಗಂಭೀರ ಸಂಕೇತವಾಗಿರಬಹುದು, ಅದರಿಂದ ಕ್ಷಯ ಬರಬಹುದು. ನೀವು ಬಿಡುವ ಹೊಗೆಯಿಂದ ನಿಮ್ಮ ಹತ್ತಿರದವರಿಗೆ ಈ ರೀತಿ ಆಪತ್ತು ಬರಬಹುದು. ಪ್ರತಿಯೊಂದು ಬೀಡಿ ಸಿಗರೇಟ್ನಿಂದ ನಿಮಗೂ ನಿಮ್ಮ ಹತ್ತಿರದವರಿಗೂ ಅಸ್ತಮಾ, ಎಂಫಿಸಿಮಾ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್,

ಜಾಣ ಸುದ್ದಿ ಸಂಪುಟ 8 ಸಂಚಿಕೆ 18 ಜೂನ್ 2026. ಇಂದಿನ ಜಾಣ ಸುದ್ದಿಯಲ್ಲಿ ನೀವು ಕೇಳಲಿದ್ದೀರಿ: ಆಕಾಶಕ್ಕೆ ಕೈಚಾಚಿದ ರೋಬೋಟ್, ಮೊಸರಿನಂತಹ ವಿದ್ಯುತ್ ಬ್ಯಾಟರಿ ಹಾಗೂ ಕಬಣಿ ಬೀಸುವ ಜೇಡ. ಆಕಾಶಕ್ಕೆ ಕೈಚಾಚಿದ ರೋಬಾಟು, ಬಾಲಹನುಮಂತನ ಕತೆ ಕೇಳಿದ್ದೀರಲ್ಲ? ಆಕಾಶದಲ್ಲಿ ಕೆಂಪಗೆ ಉರಿಯುತ್ತಿದ್ದ ಸೂರ್ಯನನ್ನು ಹಣ್ಣು ಅಂತ ಬಾಲಹನುಮಂತ ಭಾವಿಸಿದನಂತೆ. ಅದನ್ನು ಹಿಡಿದು ತಿಂದೇ ಬಿಡುತ್ತೇನೆ ಅಂತ ಆಕಾಶಕ್ಕೆ ಹಾರಿಬಿಟ್ಟನಂತೆ. ಅವನೇನಾದರೂ ಅದನ್ನು ಹಿಡಿದು ತಿಂದು ಬಿಟ್ಟರೆ ಲೋಕದ ಪಾಡೇನು ಎಂದು ಗಾಬರಿಯಾಗಿ ಬಾಲಹನುಮ ಹಾಗೆ ಮಾಡದಂತೆ ತಡೆದರು ಎನ್ನುತ್ತದೆ ನಮ್ಮ ರಾಮಾಯಣ ಮಹಾಭಾರತದ ಕತೆಗಳು. ಅದು ಕತೆ. ಆದರೆ ಇದೀಗ ಅದೇ ರೀತಿಯಲ್ಲಿ ಆಕಾಶದಲ್ಲಿ ಸುತ್ತುತ್ತಿರುವ ದೊಡ್ಡದೊಂದು ನೌಕೆಯನ್ನು ಹಿಡಿಯಲು ರೋಬೋಟು ಒಂದು ಗಗನಕ್ಕೆ ಹಾರಲಿದೆ. ಇನ್ನೊಂದು ತಿಂಗಳೊಳಗೆ ಅಮೆರಿಕದ ವ್ಯೋಮಯಾನ ಸಂಸ್ಥೆ ನಾಸಾದಿಂದ ಗುತ್ತಿಗೆ ಪಡೆದ ಖಾಸಗಿ ಸಂಸ್ಥೆ ಕೆಟಲಿಸ್ಟ್ ಸ್ಪೇಸ್ ಟೆಕ್ನಾಲಜೀಸ್ ತಯಾರಿಸಿರುವ ಲಿಂಕ್ ಎನ್ನುವ ರೋಬೋಟು ನೌಕೆ ಭೂಮಿಯಿಂದ ಮೇಲೆ ಹಾರಿ ಸುಮಾರು 400 ಕಿಲೋಮೀಟರ್ ಎತ್ತರದಲ್ಲಿ ಭೂಮಿಯನ್ನು ಸುತ್ತುತ್ತಿರುವ ಸ್ವಿಫ್ಟ್ ಎನ್ನುವ ಕಬೌತ ವೀಕ್ಷಣಾಲಯವನ್ನು ತಬ್ಬಿ ಹಿಡಿದು 200 ಕಿಲೋಮೀಟರ್ ಎತ್ತರಕ್ಕೆ ದೂಡಲಿದೆ. ಪ್ರಪಂಚದಲ್ಲಿಯೇ ಮೊತ್ತ ಮೊದಲ ಬಾರಿಗೆ ಸ್ವಯಂಚಾಲಿತ ನೌಕೆಯೊಂದು ಅಂತರಿಕ್ಷದಲ್ಲಿ ಚಲಿಸುತ್ತಿರುವ ಮತ್ತೊಂದು ನೌಕೆಯನ್ನು ಹಿಡಿದು ತಡೆಯಲಿದೆ. ಈ ಕಥೆ ಆರಂಭವಾಗುವುದು 20 ವರ್ಷಗಳ ಹಿಂದೆ. ಸ್ವಿಫ್ಟ್ ಎಂಬ ಹೆಸರಿನ ಅಂತರಿಕ್ಷ ವೀಕ್ಷಣಾಲಯವನ್ನು ನಾಸಾ ಸಂಸ್ಥೆ 2004 ಅಂದರೆ 21ನೇ ಶತಮಾನದ ಆರಂಭದಲ್ಲಿ ಹಾರಬಿಟ್ಟಿತ್ತು. ಇದರಿಂದ ದೊರೆಯುವ ಮಾಹಿತಿ ಖಗೋಳ ವಿಜ್ಞಾನಿಗಳಿಗೆ ಅತ್ಯಂತ ವಿಶಿಷ್ಟವಾದದ್ದು. ವಿಶ್ವದಲ್ಲಿ ದೂರ ದೂರದಲ್ಲಿರುವ ತಾರೆಗಳಿಂದ ಸಿಡಿದು ಹೊಮ್ಮುವ ಎಕ್ಸ್ರೇ, ಗ್ಯಾಮಾರೇ ಹಾಗೂ ಅವಕೆಂಪು ಕಿರಣಗಳಂತಹ ಸಾಧಾರಣ ದೂರದರ್ಶಕಗಳು ಗ್ರಹಿಸಲಾಗದ ಅದೃಶ್ಯ ಬೆಳಕಿನ ಚಿತ್ರಗಳನ್ನು ಈ ದೂರದರ್ಶಕ ಗ್ರಹಿಸುತ್ತದೆ. ಅದರ ಅಧ್ಯಯನದಿಂದ ತಾರೆಗಳ ಹುಟ್ಟು ಸಾವು, ವಿಶ್ವದ ಬೆಳವಣಿಗೆ, ವಿಕಾಸದ ಬಗ್ಗೆ ಹೊಸ ಅರಿವು ಮೂಡುತ್ತದೆ. ಈ ಉದ್ದೇಶದಿಂದ ಹಾರಬಿಟ್ಟ ಸ್ವಿಫ್ಟ್ ಸಾಕಷ್ಟು ಮಾಹಿತಿಯನ್ನೇನೋ ಕೊಟ್ಟಿತು. ಆದರೆ ಇತ್ತೀಚೆಗೆ ಅದರ ಪಥ ಸ್ವಲ್ಪ ಬದಲಾಗಿತ್ತು. ಸಾಮಾನ್ಯವಾಗಿ ಅದು ಸಾಗಬೇಕಿದ್ದ ಹಾದಿಗಿಂತಲೂ ಇಂಚಿಂಚು ಎನ್ನುವಂತೆ ಕೆಳಗೆ ಸರಿಯುತ್ತಿತ್ತು. ಅರ್ಥಾತ್ ನಿಧಾನವಾಗಿ ಭೂಮಿಯತ್ತ ಕುಸಿಯುತ್ತಿದೆ ಎಂದಷ್ಟೆ. ಸಾಮಾನ್ಯವಾಗಿ ಸ್ವಿಫ್ಟ್ ಪ್ರತಿ ಗಂಟೆಗೆ 27,500 ಕಿಲೋಮೀಟರ್ ದೂರವನ್ನು ಕ್ರಮಿಸಬೇಕು. ಹಾಗೆಯೇ ಒಂದು ನಿಮಿಷದಲ್ಲಿ ಅದು ಒಂದು ಬದಿಯಿಂದ ಇನ್ನೊಂದು ಬದಿಗೆ ತನ್ನ ಕ್ಯಾಮೆರಾವನ್ನು ಹೊರಳಿಸಿ ಚಿತ್ರವನ್ನು ತೆಗೆಯುವಷ್ಟು ಚುರುಕಾಗಿದೆ. ಇದೇ ಕಾರಣದಿಂದಲೇ ಈ ವೀಕ್ಷಣಾಲಯಕ್ಕೆ ಸ್ವಿಫ್ಟ್ ಎಂದು ಹೆಸರಿಸಲಾಗಿದೆ. ಸ್ವಿಫ್ಟ್ ಎನ್ನುವ ಹಕ್ಕಿಫ್ಟ್ ಎನ್ನುವ ಹಕ್ಕಿ ನಮ್ಮೂರ ತಾಳೆ ಬಾನಾಡಿಯಂತಹ ಹಕ್ಕಿ. ಹಾರುತ್ತಲೇ ಹೊರಳಿ ತಟಕ್ಕನೆ ಕೀಟಗಳನ್ನು ಬೇಟೆಯಾಡಬಲ್ಲುದು. ಈ ವೀಕ್ಷಣಾಲಯವು 1,000 ಕಿಲೋಮೀಟರ್ ವೇಗದಿಂದ ಚಲಿಸುವಾಗಲೂ ಬದಿಗೆ ಹೊರಳಿ ಚಿತ್ರಗಳನ್ನು ತೆಗೆಯಬಲ್ಲುದಾದ್ದರಿಂದ ಈ ಹೆಸರನ್ನು ಕೊಡಲಾಗಿತ್ತು. ಹಾರಿಬಿಟ್ಟ ದಿನದಿಂದ 2030ನೇ ಇಸವಿಯವರೆಗೂ ಸ್ವಿಫ್ಟ್ ತನ್ನ ಪಥದಲ್ಲಿಯೇ ಮುಂದುವರಿಯುತ್ತದೆ ಎಂದು ಯೋಜಿಸಿದ್ದರು. ಮನುಷ್ಯ ಯೋಜಿಸಿದಂತೆ ಎಲ್ಲವೂ ನಡೆಯುವುದು ಉಂಟೆ? ಸ್ವಿಫ್ಟ್ನ ಕಥೆಯು ಹಾಗೆಯೇ ಆಯಿತು. 2 ವರ್ಷಗಳ ಹಿಂದೆ ಸ್ವಿಫ್ಟ್ನ ಗತಿ ಕಡಿಮೆಯಾಗಿ ಅದರ ಪಥ ಬದಲಾಗಿರುವುದು ಕಂಡಿತು. 600 ಕಿಲೋಮೀಟರ್ನ ಬದಲಿಗೆ ಅದು 370 ಕಿಲೋಮೀಟರ್ನ ಎತ್ತರಕ್ಕೆ ಬಂದು ಸುತ್ತುತ್ತಿರುವುದು ತಿಳಿಯಿತು. ಇದೇ ರೀತಿಯಲ್ಲಿ ಅದನ್ನು ಬಿಟ್ಟರೆ ಇನ್ನೊಂದು ವರ್ಷದಲ್ಲಿ ಭೂಮಿಗೆ ಬಂದು ಬೀಳುವುದು ನಿಶ್ಚಿತ ಎಂದು ಭವಿಷ್ಯ ಹೇಳಿದವರು ಉಂಟು. ಆ ಭವಿಷ್ಯವನ್ನು ಸುಳ್ಳು ಮಾಡುವ ಯತ್ನವೇ ಈ ಲಿಂಕ್ ರೋಬೋಟಿನ ಹಾರಾಟ. ಅಂತರಿಕ್ಷದಲ್ಲಿರುವ ಉಪಗ್ರಹಗಳು ಭೂಮಿಗೆ ಬೀಳುವುದು ಅಪರೂಪವೇನಲ್ಲ. ಸ್ವಿಫ್ಟಿಗಿಂತಲೂ ದೊಡ್ಡದಾದ ವೀಕ್ಷಣಾಲಯಗಳು ಸ್ಪೇಸ್

0: ಲ್ಯಾಬ್ಗಳು, ಸ್ಪೇಸ್ ಸ್ಟೇಷನ್ಗಳು ಭೂಮಿಗೆ ಬಿದ್ದಿವೆ. 2019 ಇಸವಿಯಲ್ಲಿ ಹೀಗೆಯೇ ಒಂದು ಅಂತರಿಕ್ಷ ಪ್ರಯೋಗಾಲಯ ಹೇಳದೇ ಕೇಳದೆ ಭೂಮಿಗೆ ಬಂದು ಬಿದ್ದಿತ್ತು. ಅದು ಚೀನಾ ಹಾರಿಸಿದ್ದ ಮೊತ್ತ ಮೊದಲ ಅಂತರಿಕ್ಷ ಪ್ರಯೋಗಾಲಯ ಟಿಯಾಂಗಾಂಗ್. ಸಾಮಾನ್ಯವಾಗಿ ತಮ್ಮ ಆಯುಸ್ಸು ಮುಗಿಸಿದ ನೌಕೆಗಳು ಭೂಮಿಗೆ ಬೀಳುವುದನ್ನು ವಿಜ್ಞಾನಿಗಳು ನಿಯಂತ್ರಿಸಲು ಉಪಾಯಗಳನ್ನು ಮಾಡಿರುತ್ತಾರೆ. ಅವೆಲ್ಲವೂ ವಿಫಲವಾದರಷ್ಟೇ ನೌಕೆಗಳು ತಮ್ಮಂತಾವೇ ಭೂಮಿಗೆ ಬೀಳುತ್ತವೆ. ಟಿಯಾಂಗಾಂಗ್ ಅಂತರಿಕ್ಷಕ್ಕೆ ಹಾರಿದ ಒಂದೇ ವರ್ಷದಲ್ಲಿ ಮರಳಿ ಭೂಮಿಗೆ ಕುಸಿದಿತ್ತು. ಪುಣ್ಯಕ್ಕೆ ಅದು ಶಾಂತಸಾಗರದಲ್ಲಿ ಎಲ್ಲೋ ಹೋಗಿಬಿತ್ತು. ಜನವಸತಿ ಇರುವ ಕಡೆ ಅಷ್ಟು ದೊಡ್ಡ ನೌಕೆಗಳು ಬಂದು ಅಪ್ಪಳಿಸಿದರೆ ಆಗುವ ಅಪಾಯ ಉಲ್ಕಾಪಾತದಿಂದ ಆಗುವುದಕ್ಕಿಂತ ಕಡಿಮೆ ಏನಿರುವುದಿಲ್ಲ. ಟಿಯಾಂಗಾಂಗು ಹಿಂದೆ 50 ವರ್ಷಗಳಿಗೆ ಮೊದಲು 1979 ನಾಸಾ ಅಂತರಿಕ್ಷದಲ್ಲಿ ಇರಿಸಿದ್ದ ಸ್ಕೈಲ್ಯಾಬ್ ಎನ್ನುವ ನೌಕೆಯು ಇದೇ ರೀತಿ ನಿಯಂತ್ರಣ ತಪ್ಪಿ ಭೂಮಿಗೆ ಮರಳಿತು. ಆಗ ಗಂಟೆಗೊಮ್ಮೆ ಎನ್ನುವಂತೆ ಅದನ್ನು ಗಮನಿಸಿ ವರದಿ ನೀಡುತ್ತಿದ್ದರು. ಅದು ಬಂದು ಬೀಳಬಹುದಾದ ಜಾಗಗಳಲ್ಲಿದ್ದ ಜನರಿಗೆ ಎಚ್ಚರ ನೀಡುತ್ತಿದ್ದರು. ಪುಣ್ಯಕ್ಕೆ ಅದುವೂ ಕೂಡ ಜನವಸತಿ ಇಲ್ಲದ ಮರುಭೂಮಿಯಲ್ಲಿ ಬಿದ್ದು ಬೂದಿಯಾಗಿತ್ತು. ಅಂದಿನಿಂದಲೂ ಅಂತರಿಕ್ಷಕ್ಕೆ ಹಾರಿಬಿಡುವ ಎಲ್ಲ ನೌಕೆಗಳ ಅಂತ್ಯವನ್ನು ಅವು ಹಾರುವ ಮೊದಲೇ ತೀರ್ಮಾನಿಸಲಾಗಿರುತ್ತದೆ. ಹಾಗಿದ್ದು ಸ್ವಿಫ್ಟ್ನ ಯೋಜನೆ ಕೈಕೊಟ್ಟಿತ್ತು. ಇದಕ್ಕೆ ಕಾರಣ ಅಚಾನಕ್ಕಾಗಿ ಆದ ಒಂದು ಸೌರ ವಿದ್ಯಮಾನ. 4 ವರ್ಷಗಳ ಹಿಂದೆ ಸೂರ್ಯನಲ್ಲಿ ಅತೀವ ಚಟುವಟಿಕೆಗಳು ಕಂಡುಬಂದವು. ಸೂರ್ಯನಲ್ಲಿ ಪ್ರತಿ 11 ವರ್ಷಕ್ಕೊಮ್ಮೆ ಈ ರೀತಿಯಲ್ಲಿ ಸೌರಮಾರುತ, ಸೌರಕಲೆ ಮೊದಲಾದ ಚಟುವಟಿಕೆಗಳು ಮೇರುಮಟ್ಟವನ್ನು ಮುಟ್ಟುತ್ತವೆ. ಆದರೆ ಈ ಬಾರಿ ಇದು ತುಸು ಹೆಚ್ಚೇ ತೀವ್ರವಾಗಿತ್ತಿತ್ತು. ಅದರ ಫಲವಾಗಿ ಬೀಸಿದ ಸೌರಮಾರುತ ಭೂಮಿಯ ವಾಯುಮಂಡಲದ ಹೊರಪದರವನ್ನು ಬಿಸಿಮಾಡಿ ಉಬ್ಬಿಸಿತ್ತು. ಇದರಿಂದಾಗಿ ಅಂತರಿಕ್ಷದಲ್ಲಿ ಚಲಿಸುತ್ತಿದ್ದ ನೌಕೆಗಳಿಗೆ ಎದುರು ಗಾಳಿ ಬೀಸಿದಂತಾಗಿ ಅವುಗಳ ಗತಿ ನಿಧಾನವಾದುವು. ಗತಿ ನಿಧಾನವಾದ ಕೂಡಲೇ ಅಂತರಿಕ್ಷ ದೀಕ್ಷ ನೌಕೆಗಳ ಮೇಲೆ ಭೂಮಿಯ ಗುರುತ್ವಾಕರ್ಷಣೆಯ ಬಲ ಹೆಚ್ಚಾಗುವುದರಿಂದ ಅವು ನಿಧಾನವಾಗಿ ಭೂಮಿಯತ್ತ ಚಲಿಸುತ್ತವೆ. ಸ್ವಿಫ್ಟ್ಗೆ ಆಗಿದ್ದೂ ಇದೆ. ಅದು ಯೋಜಿಸಿದ್ದಕ್ಕಿಂತಲೂ ಹೆಚ್ಚು ಕುಸಿಯಲಾರಂಭಿಸಿತ್ತು. ಫೆಬ್ರವರಿ ತಿಂಗಳಿನಿಂದ ನೌಕೆಯ ಕುಸಿತ ಇನ್ನೂ ಹೆಚ್ಚಾಗದಿರಲಿ ಎಂದು ಅದರ ಎಲ್ಲ ವೈಜ್ಞಾನಿಕ ಚಟುವಟಿಕೆಗಳನ್ನು ಸ್ಥಗಿತಗೊಳಿಸಲಾಗಿದೆ. ಈ 4 ತಿಂಗಳಲ್ಲಿಯೇ ಸ್ವಿಫ್ಟ್ ಇಲ್ಲದಿದ್ದರೆ ಏನಾಗುತ್ತದೆ ಅನ್ನುವ ಅರಿವು ಜಗತ್ತಿನ ಖಗೋಳ ವಿಜ್ಞಾನಿಗಳಿಗೆ ಆಗಿದೆಯಂತೆ. ಅದರಿಂದ ದೊರೆಯುತ್ತಿದ್ದ ಅಮೂಲ್ಯ ಮಾಹಿತಿ ಇಲ್ಲದೆಯೇ ಹೊರವಿಶ್ವದಲ್ಲಿನ ಆಗುಹೋಗುಗಳ ಬಗ್ಗೆ ತಿಳಿಯುವುದು ಕಷ್ಟವಾಗಿ. ಹೀಗೆ ಸ್ವಿಫ್ಟ್ ಸಂಗ್ರಹಿಸುವ ಮಾಹಿತಿಯು ಜಗತ್ತಿನ ಬಹುತೇಕ ಖಗೋಳ ವಿಜ್ಞಾನದ ಸಂಶೋಧನೆಗಳಿಗೆ ಅಮೂಲ್ಯವಾದ್ದರಿಂದ ಈ ನೌಕೆಯನ್ನು ಇದ್ದಲ್ಲಿಯೇ ಉಳಿಸಿಕೊಳ್ಳುವುದು ಸಾಧ್ಯವೇ ಎಂಬ ಯೋಚನೆ ಹುಟ್ಟಿತು. ನಾಸಾ 1 ವರ್ಷದ ಹಿಂದೆ ಅದಕ್ಕಾಗಿ ಇಂಗ್ಲೆಂಡಿನ ಕೆಟಲಿಸ್ಟ್ ಸಂಸ್ಥೆಗೆ ರೋಬೋ ನೌಕೆಯನ್ನು ತಯಾರಿಸಲು ಗುತ್ತಿಗೆ ನೀಡಿತು. ಕೆಟಲಿಸ್ಟ್ ಸಂಸ್ಥೆ ಕೇವಲ 7 ತಿಂಗಳಲ್ಲಿ ನೌಕೆಯ ವಿನ್ಯಾಸದಿಂದ ಮೊದಲುಗೊಂಡು ತಯಾರಿಯವರೆಗೆ ಎಲ್ಲ ಕೆಲಸಗಳನ್ನು ಮುಗಿಸಿದೆ. ಇದೀಗ ನೌಕೆ ನಾಸಾದ ಪರೀಕ್ಷಣಾ ಕೇಂದ್ರದಲ್ಲಿ ಪರೀಕ್ಷೆಗೆ ಒಳಪಟ್ಟಿದೆ. ಅಂತರಿಕ್ಷಕ್ಕೆ ಹಾರಿದ 1 ವಾರದೊಳಗೆ ಲಿಂಕ್ ನೌಕೆ ಸ್ವಿಫ್ಟ್ ದೂರದರ್ಶಕದ ಬಳಿಗೆ ಸಾರಲಿದೆ. 1-2 ವಾರ ಅದರ ಜೊತೆಗೆ ಭೂಮಿಯನ್ನು ಸುತ್ತಲಿದೆ. ಈ ಅವಧಿಯಲ್ಲಿ ಸ್ವಿಫ್ಟ್ ನೌಕೆಗೆ ಆಗಿರುವ ಹಾನಿ, ಅದನ್ನು ಸರಿಪಡಿಸಲು ಬೇಕಾಗುವ ಸಿದ್ಧತೆ ಮೊದಲಾದವುಗಳ ಬಗ್ಗೆ ಸ್ಪಷ್ಟ ಚಿತ್ರವನ್ನು ಭೂಮಿಯಲ್ಲಿರುವ ವಿಜ್ಞಾನಿಗಳಿಗೆ ಒದಗಿಸಲಿದೆ. ಅನಂತರ ನಿಧಾನವಾಗಿ ಅದು ಸ್ವಿಫ್ಟ್ ನೌಕೆಯನ್ನು 3 ಬಾಹುಗಳಿಂದ ಹಿಡಿದುಕೊಳ್ಳಲಿದೆ. ಇದು ಹೇಳಿದಷ್ಟು ಸುಲಭವಲ್ಲ. ಯಾಕೆಂದರೆ ಸ್ವಿಫ್ಟ್ ಆಗಲು ಸಾಕಷ್ಟು ವೇಗದಿಂದ ಭೂಮಿಯ ಪ್ರದಕ್ಷಿಣೆ ಮಾಡುತ್ತಿರುತ್ತದಷ್ಟೇ. ಒಂದಿಷ್ಟು ಆಚೀಚೆ ಆದರೂ 2 ಅಥವಾ 2 ನೌಕೆಗೂ ಅಪಾಯ ಕಟ್ಟಿಟ್ಟದ್ದು. ಹೀಗೆ ಅಡ್ಡಿಗಳನ್ನು ದೂರವಿಟ್ಟು ತಾಳೆಬಾನಾಡಿಯಂತೆಯೇ ಹಾರುತ್ತಿರುವ ಸ್ವಿಫ್ಟನ್ನು ಹಿಡಿದುಕೊಳ್ಳುತ್ತದೆ. ನಂತರ ಅದರೊಟ್ಟಿಗೆ ಸ್ವಲ್ಪವೇ ವೇಗವನ್ನು ಹೆಚ್ಚಿಸಿಕೊಂಡು ಸ್ವಿಫ್ಟನ್ನು ಇನ್ನೂ ಎತ್ತರದ ಪಥಕ್ಕೆ 600 ಕಿಲೋಮೀಟರ್ ಎತ್ತರಕ್ಕೆ ಕೊಂಡೊಯ್ದು ಬಿಡಲಿದೆ. ಅನಂತರ ನಿಧಾನವಾಗಿ ಬಾಹುಗಳನ್ನು ಬಿಡಿಸಿಕೊಂಡು ದೂರ ಸರಿಯಲಿದೆ. ಇವಿಷ್ಟನ್ನೂ ಮಾಡುವುದಕ್ಕೆ ನಾಸಾ $3 ಕೋಟಿ ತೆಗೆದಿಟ್ಟಿದೆ. ಇದು ಕಡಿಮೆಯೇ. ಯಾಕೆಂದರೆ ಮತ್ತೊಂದು ಸ್ವಿಫ್ಟ್ ನೌಕೆಯನ್ನು ಹೊಸದಾಗಿ ಸಿದ್ಧಪಡಿಸಲು ಇದರ 10 ಪಟ್ಟು ವೆಚ್ಚ ಮಾಡಬೇಕಾದೀತು. ಅದಕ್ಕೆ ಬದಲು ಈ ಯತ್ನ ಸಫಲವಾದಲ್ಲಿ ಕಡಿಮೆ ವೆಚ್ಚದಲ್ಲಿಯೇ ಸ್ವಿಫ್ಟನ್ನು ಉಳಿಸಿಕೊಂಡಂತೆ. ಒಂದು ವೇಳೆ ಈ ಯತ್ನ ವಿಫಲವಾದರೂ ಅದರಿಂದ ಕಲಿತ ಪಾಠಗಳು ವ್ಯರ್ಥವಂತೂ ಆಗುವುದಿಲ್ಲ ಎನ್ನುವುದು ನಾಸಾದ ಯೋಚನೆ.
1: ಮೊಸರಿನಂತಹ ವಿದ್ಯುತ್ ಬ್ಯಾಟರಿ ಬಗ್ಗೆ ಯಾರಿಗೆ ಗೊತ್ತಿಲ್ಲ?

ಒಂದಾನೊಂದು ಕಾಲದಲ್ಲಿ ಕೆಲವರಿಗಷ್ಟೇ ಇದರ ಪರಿಚಯವಿರುತ್ತಿತ್ತು. ಆದರೆ ಮೊಬೈಲ್ ಯುಗದಲ್ಲಿ ಬ್ಯಾಟರಿ ಎನ್ನುವ ಸಾಧನದ ಬಗ್ಗೆ ಹಾಗೂ ಅದರಲ್ಲಿ ವಿದ್ಯುತ್ತನ್ನು ಕಾದಿಡುವ ಚಾರ್ಜಿಂಗ್ ಬಗ್ಗೆ ತಿಳಿಯದವರೇ ಇಲ್ಲ. ವಿದ್ಯುತ್ತು ಎಂದರೇನೆಂದು ತಿಳಿಯದವರು ಬ್ಯಾಟರಿಯ ಚಾರ್ಜ್ ಕಡಿಮೆಯಾಗಿದೆ, ಮುಗಿದಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುವ ದಿನಗಳು ಇವು. ಮೊಸರಿನಂತಹ ಬ್ಯಾಟರಿಯು ಸಾಧ್ಯವಂತೆ, ಅಂದರೆ ಮೊಸರಿನಂತೆಯೇ ಮೃದುವಾದ ವಿದ್ಯುತ್ತನ್ನು ಶೇಖರಿಸಿಟ್ಟುಕೊಳ್ಳುವ ಸಾಧನ ತಯಾರಾಗುತ್ತಿದೆ. ಲೋಹದ ಪ್ರಭಾವವೇ ಹೆಚ್ಚಿರುವ ಬ್ಯಾಟರಿಗಳ ಪ್ರಾಬಲ್ಯವನ್ನು ಕುಗ್ಗಿಸುವ ಇಂತಹ ಸಂಶೋಧನೆಯೊಂದರ ವಿವರಗಳನ್ನು ಸೆಲ್ ಪತ್ರಿಕೆ ಪ್ರಕಟಿಸಿದೆ. ಬೆಳಕಿಗೆ ತೆರೆದಿಟ್ಟಾಗ ಅಥವಾ ವಿದ್ಯುತ್ತನ್ನು ಹರಿಸಿ ಚಾರ್ಜ್ ಮಾಡಿದಾಗ ಮೊಸರಿನಂತೆ ಗಟ್ಟಿಯಾಗುವ ದ್ರವವೊಂದನ್ನು ತಯಾರಿಸಲಾಗಿದೆಯಂತೆ. ಅನಂತರ ಬೇಕೆಂದಾಗ ಅದರಿಂದ ವಿದ್ಯುತ್ತನ್ನು ಪಡೆಯಬಹುದು ಎನ್ನುವ ಸ್ವಾರಸ್ಯಕರ ವಿಷಯವನ್ನು ಅಮೆರಿಕೆಯ ನಾರ್ತ್ ವೆಸ್ಟರ್ನ್ ವಿಶ್ವವಿದ್ಯಾನಿಲಯದ ರಸಾಯನ ವಿಜ್ಞಾನಿ ಸ್ಯಾಮ್ಯುಯಲ್ ಸ್ಟಪ್ ಮತ್ತು ಸಂಗಡಿಗರು ವರದಿ ಮಾಡಿದ್ದಾರೆ. ಬ್ಯಾಟರಿ ಎಂದರೆ ಇನ್ನೇನಲ್ಲ, ವಿದ್ಯುತ್ ಚಾರ್ಜು ಅಥವಾ ವಿದ್ಯುತ್ ಆವೇಶ ಇರುವ ಕಣಗಳನ್ನು ಸಂಗ್ರಹಿಸಿಟ್ಟುಕೊಂಡ ಸಾಧನ. ಸಾಮಾನ್ಯವಾಗಿ ನಾವು ಬಳಸುವ ಎಲ್ಲಾ ಬ್ಯಾಟರಿಗಳಲ್ಲಿಯೂ ವಿದ್ಯುತ್ತನ್ನು ಧನ ಅಥವಾ ಪಾಸಿಟಿವ್ ಮತ್ತು ಋಣ ಅಥವಾ ನೆಗೆಟಿವ್ ಎನ್ನುವ ಎರಡು ಬಗೆಯ ವಿದ್ಯುತ್ ಆವೇಶಗಳನ್ನಾಗಿ ಸಂಗ್ರಹಿಸಲಾಗಿರುತ್ತದೆ. ಋಣ ಆವೇಶ ಇರುವ ಕಣಗಳಲ್ಲಿ ಅಧಿಕವಾಗಿ ಇರುವ ಇಲೆಕ್ಟ್ರಾನು ಧನ ಆವೇಶ ಇರುವ ಕಣಗಳ ಬಳಿಗೆ ಹೋಗದಂತೆ ತಡೆಗಟ್ಟಲಾಗಿರುತ್ತದೆ. ವಿದ್ಯುತ್ ಹರಿಯಬಲ್ಲ ಲೋಹದ ತಂತಿಯಿಂದ ಈ ಎರಡೂ ಧ್ರುವಗಳನ್ನು ಜೋಡಿಸಿ ಇಲೆಕ್ಟ್ರಾನುಗಳಿಗೆ ಹರಿದು ಹೋಗಲು ಹಾದಿ ಮಾಡಿಕೊಟ್ಟಾಗ ವಿದ್ಯುತ್ತು ಹರಿಯುತ್ತದೆ. ಫೋನು, ಬ್ಯಾಟರಿ ದೀಪ, ಹೆಡ್ಫೋನುಗಳು ಕೆಲಸ ಮಾಡುತ್ತವೆ. ಸ್ಕೂಟರು, ಕಾರುಗಳಲ್ಲಿರುವ ಬ್ಯಾಟರಿಗಳ ಕೆಲಸವೂ ಇದೇ ರೀತಿಯೇ. ಈ ಎಲ್ಲ ಬ್ಯಾಟರಿಗಳಲ್ಲಿಯೂ ಲೋಹದ ವಸ್ತುಗಳದ್ದೇ ಪ್ರಧಾನ ಪಾತ್ರ. ಸೋಡಿಯಂ, ಪೊಟ್ಯಾಷಿಯಂ, ಮೆಗ್ನೀಷಿಯಂ ಅಥವಾ ಲೀಥಿಯಂನಂತಹ ಲೋಹಗಳ ಸಂಯುಕ್ತಗಳನ್ನು ಚಾರ್ಜ್ ಹಿಡಿದಿಡಲು ಬಳಸುತ್ತಾರೆ. ವಿದ್ಯುತ್ ಹರಿಸಿದಾಗ ಈ ಲೋಹಗಳ ಸಂಯುಕ್ತಗಳು ಇಲೆಕ್ಟ್ರಾನುಗಳನ್ನು ಹೆಚ್ಚೆಚ್ಚು ಸಂಗ್ರಹಿಸಿಟ್ಟುಕೊಳ್ಳಬಲ್ಲವು. ಬ್ಯಾಟರಿ ಲೋಕದಲ್ಲಿ ಲೋಹಗಳ ಈ ಪ್ರಾಧಾನ್ಯವೇ ಒಂದು ತೊಡಕುವಾಗಿದೆ. ಲೋಹಗಳ ಸರಬರಾಜು ಎಲ್ಲಾ ಕಡೆಯೂ ಒಂದೇ ತರನಾಗಿಲ್ಲ. ಲೀಥಿಯಂನಂತಹ ಕೆಲವು ಲೋಹಗಳಂತೂ ಚೀನಾ, ಆಸ್ಟ್ರೇಲಿಯಾ, ಅಮೆರಿಕಾದಂತಹ ಕೆಲವೇ ರಾಷ್ಟ್ರಗಳಲ್ಲಿ ಹೆಚ್ಚು ದೊರೆಯುವುದರಿಂದ ಬ್ಯಾಟರಿಗಳನ್ನು ಬೇಕೆಂದ ರೀತಿಯಲ್ಲಿ ಬಳಸಲಾಗುತ್ತಿಲ್ಲ. ಲೋಹಗಳೇ ಇಲ್ಲದ ಬ್ಯಾಟರಿಯನ್ನು ತಯಾರಿಸಬಹುದೇ? ಇದು ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ, ಲೀಥಿಯಂ ಮೊದಲಾದ ಲೋಹಗಳಂತೆ ಸಾಮಾನ್ಯ ಸ್ಥಿತಿಯಲ್ಲಿಯೂ, ಅಂದರೆ ಸಾಮಾನ್ಯ ಉಷ್ಣತೆಯಲ್ಲಿಯೂ ಹೆಚ್ಚೆಚ್ಚು ಇಲೆಕ್ಟ್ರಾನುಗಳನ್ನು ಸೇರಿಸಿಟ್ಟುಕೊಳ್ಳಬಲ್ಲ ಅಣುರಚನೆ ಇರುವ ವಸ್ತುಗಳು ಬೇಕು. ಅಂತಹ ರಚನೆ ಸಾಧ್ಯವಾದರೆ ಬಹುಶಃ ಇಲೆಕ್ಟ್ರಾನುಗಳನ್ನು ತನ್ಮೂಲಕ ವಿದ್ಯುತ್ತನ್ನು ಸಂಗ್ರಹಿಸಿಟ್ಟುಕೊಳ್ಳುವ ವಸ್ತುಗಳನ್ನು ಸೃಷ್ಟಿಸಬಹುದು. ಇದು ಸ್ಟಪ್ ತಂಡದ ಯೋಚನೆ. ಈ ಯೋಚನೆಯ ಜಾಡು ಹಿಡಿದು ನಡೆದ ಇವರು ಚಾರ್ಜ್ ಮಾಡಿದಾಗ ಮೊಸರಿನಂತೆ ಗಟ್ಟಿಯಾಗಿ, ವಿದ್ಯುತ್ ಖಾಲಿಯಾದಾಗ ಮೊದಲಿನಂತೆ ನೀರಾಗುವ ವಸ್ತುವನ್ನು ಸೃಷ್ಟಿಸಿದ್ದಾರೆ. ಇಲೆಕ್ಟ್ರಾನುಗಳನ್ನು ಕೂಡಿಸಲು ಇದಕ್ಕೆ ವಿದ್ಯುತ್ತೇ ಬೇಕಿಲ್ಲ. ಬಿಸಿಲಿನಲ್ಲಿರುವ ಶಕ್ತಿಯಿಂದಲೇ ಅಧಿಕ ಇಲೆಕ್ಟ್ರಾನುಗಳನ್ನು ಇದು ಹೀರಿಕೊಂಡು ಸಂಗ್ರಹಿಸಬಲ್ಲದು. ಅರ್ಥಾತ್ ಮೃದುವಾದೊಂದು ಸೌರವಿದ್ಯುತ್ ಫಲಕ ಕಂ ಬ್ಯಾಟರಿಯೂ ಆಗಬಹುದು. ಸ್ಟಪ್ ಅವರಿಗೆ ಈ ನಿಟ್ಟಿನಲ್ಲಿ ಪ್ರೇರಣೆಯಾಗಿದ್ದು ಜೀವಕೋಶಗಳ ಹೊದಗೆಯಲ್ಲಿರುವ ಬೃಹತ್ ಪಾಲಿಮರ್ ಅಣುಗಳು. ಪ್ರೋಟೀನ್ನಿಂದ ತಯಾರಾದ ಈ ಅಣುಗಳು ನಿರಂತರವಾಗಿ ಬದಲಾಗುತ್ತಿರುತ್ತವೆ. ಜೀವಕೋಶದಲ್ಲಿರುವ ಶಕ್ತಿಯನ್ನು ಹೀರಿಕೊಂಡು ಇಲ್ಲವೇ ತಮ್ಮಲ್ಲಿದ್ದ ಶಕ್ತಿಯನ್ನು ಬಿಟ್ಟುಕೊಟ್ಟು ಆಕಾರವನ್ನು ಬದಲಾಯಿಸಿಕೊಳ್ಳುತ್ತವೆ. ಇದೇ ಕೆಲಸವನ್ನು ಅವು ವಿದ್ಯುತ್ತನ್ನು ಹಿಡಿದಿಟ್ಟುಕೊಂಡು ಮಾಡಿದರೆ ಬ್ಯಾಟರಿಗೆ ತಕ್ಕ ವಸ್ತು ಸಿಕ್ಕಂತೆಯೇ ಸರಿ. ಹೀಗೆ ಇಲೆಕ್ಟ್ರಾನುಗಳು ಕೂಡಿದ ಕೂಡಲೇ ಆಕಾರ ಹಾಗೂ ರಚನೆಯನ್ನು ಬದಲಾಯಿಸಿಕೊಳ್ಳಬಲ್ಲ ಪಾಲಿಮರ್ಗಳನ್ನು ತಯಾರಿಸಲು ಸ್ಟೆಪ್ ತಂಡ ಹೊರಟು. ಇದಕ್ಕಾಗಿ ಇವರು ಎರಡು ವಿಭಿನ್ನ ಪಾಲಿಮರ್ ಅಣುಗಳನ್ನು ಬೆಸೆದರು. ಅಮೈನೋ ನಾಫ್ತಲಿನ್ನಿಂದ ತಯಾರಾದ ಒಂದು ಅಣು ಶಕ್ತಿಯನ್ನು ಹೀರಿಕೊಂಡು ಇಲೆಕ್ಟ್ರಾನನ್ನು ಬಿಡುಗಡೆ ಮಾಡಬಲ್ಲದು. ಅದರ ಜೊತೆಗೆ ಇರುವ ಮೀಥೈಲ್ ವಯೋಲಿಜನ್ ಎನ್ನುವ ಅಣುವು ಈ ಇಲೆಕ್ಟ್ರಾನ್ಗಳನ್ನು ಹೀರಿಕೊಳ್ಳಬಲ್ಲದು. ಇವೆರಡೂ ಹೀಗೆ ಶಕ್ತಿಯನ್ನು ಹೀರಿಕೊಂಡು ಬದಲಾದ ಫಲವಾಗಿ ಒಂದಿನ್ನೊಂದಕ್ಕೆ ಇನ್ನಷ್ಟು ಭದ್ರವಾಗಿ ಅಂಟಿಕೊಳ್ಳುತ್ತವೆ. ಅಂಟಿಕೊಂಡು ಅದೇ ಸ್ಥಿತಿಯಲ್ಲಿ ಇರುತ್ತವೆ. ಆದರೆ ಈ ಸ್ಥಿತಿ ಹೀಗೇ ಇರಬೇಕೆಂದಿಲ್ಲ. ಕೆಲವು ಸಂದರ್ಭಗಳಲ್ಲಿ ಇದು ಮರಳಿ ಮೊದಲಿನ ಸ್ಥಿತಿಗೆ ಬರುವಂತೆ ಮಾಡಬಹುದು. ಅಂತಹ ಅವಕಾಶ ಒದಗಿಸಿದಾಗ ಇವು ಸಂಗ್ರಹಿಸಿಟ್ಟುಕೊಂಡ ಇಲೆಕ್ಟ್ರಾನನ್ನು ಬಿಟ್ಟುಕೊಟ್ಟು ಮೊದಲಿನ ಸ್ಥಿತಿಗೆ ಮರಳುತ್ತವೆ, ಅಂದರೆ ಬ್ಯಾಟರಿಯಂತೆ ಕೆಲಸ ಮಾಡುತ್ತವೆ ಅಂತ ಅರ್ಥ. ಸ್ಟಪ್ ತಂಡ ತಯಾರಿಸಿರುವ ಇದು ಹಳದಿ ಬಣ್ಣದ ದ್ರವ. ವಿಶೇಷವೆಂದರೆ ಇದಕ್ಕೆ ಶಕ್ತಿ ಇಂಥದ್ದೇ ಮೂಲದಿಂದ ಒದಗಬೇಕು ಎಂದಿಲ್ಲ. ಬೆಳಕು, ವಿದ್ಯುತ್, ಎಕ್ಸ್ರೇ ಅಥವಾ ರಾಸಾಯನಿಕ ಕ್ರಿಯೆ ಯಾವುದಾದರೂ ಆದೀತು, ಬಿಡುಗಡೆಯಾದ ಶಕ್ತಿಯನ್ನು ಹೀರಿಕೊಂಡು ಹಾಲು ಮೊಸರಾದ ಹಾಗೆ ಜೆಲ್ಲಿಯಾಗಿ ಬಿಡುತ್ತದೆ. ಈ ಜೆಲ್ಲಿಯನ್ನು ಹಾಗೆಯೇ ಎತ್ತಿಟ್ಟು ಬೇಕೆಂದಾಗ ಅದಕ್ಕೊಂದಿಷ್ಟು ಗಾಳಿಯನ್ನು, ಆಕ್ಸಿಜನ್ ಅನ್ನು ಅಥವಾ ಇಲೆಕ್ಟ್ರಾನುಗಳನ್ನು ಬೇಡುವ ರಾಸಾಯನಿಕ ಅಣುಗಳ ಜೊತೆಗೆ ತೆರೆದಿಟ್ಟರೆ ಸಾಕು. ತನ್ನಲ್ಲಿರುವ ಇಲೆಕ್ಟ್ರಾನುಗಳನ್ನು ಬಿಟ್ಟುಕೊಟ್ಟು ಮೊದಲಿನಂತೆ ದ್ರವವಾಗುತ್ತವೆ, ಹಾಲಿನಂತೆ ಆಗುತ್ತದೆ. ಮತ್ತೆ ಅವುಗಳನ್ನು ಚಾರ್ಜ್ ಮಾಡಿದರೆ ಜೆಲ್ಲಿಯಾಗುತ್ತದೆ. ಹಾಗಾದರೆ ಇನ್ನು ಮೇಲೆ ನೀರಿನ ಟ್ಯಾಂಕ್ನಂತೆ ಈ ವಸ್ತು ತುಂಬಿದ ಗಾಜಿನ ಟ್ಯಾಂಕನ್ನು ಅಥವಾ ಈ ವಸ್ತು ತುಂಬಿದ ಪಾರದರ್ಶಕ ಟ್ಯೂಬ್ಗಳನ್ನು ಮನೆಯ ಸೂರ್ಯನ ಮೇಲಿಟ್ಟು ಸೌರಶಕ್ತಿಯನ್ನು ತಯಾರಿಸಬಹುದಲ್ಲ ಎಂದು ಖುಷಿಯಾದೀರಾ? ತಾಳಿ, ಆ ದಿನಗಳು ಇನ್ನೂ ಬಂದಿಲ್ಲ. ಏಕೆಂದರೆ ಸದ್ಯಕ್ಕೆ ಸ್ಟಪ್ ಅವರು ಇಂತಹ ವಸ್ತುವಿನ ಸೃಷ್ಟಿ ಸಾಧ್ಯ ಎಂದಷ್ಟೇ ತೋರಿಸಿಕೊಟ್ಟಿದ್ದಾರೆ. ಆದರೆ ಈ ದ್ರವದೊಳಗೆ ಎಷ್ಟು ವಿದ್ಯುತ್ ತುಂಬಬಹುದು ಎನ್ನುವುದು ಸಿದ್ಧವಾಗಬೇಕು. ದಾಸ್ತಾನಿಟ್ಟ ಶಕ್ತಿಯನ್ನು ನಿಯಂತ್ರಿತವಾಗಿ ಹೇಗೆ ಹೊರತೆಗೆಯುವುದು ಎನ್ನುವುದಕ್ಕೂ ಉಪಾಯ ಹುಡುಕಬೇಕು. ಆಮೇಲಷ್ಟೇ ಇದು ಬ್ಯಾಟರಿಯಾಗಿ ಕೆಲಸ ಮಾಡಬಲ್ಲದು. ಅದೇನೇ ಆಗಲಿ, ಲೋಹವೇ ಇಲ್ಲದ ಬ್ಯಾಟರಿಯ ತಯಾರಿಕೆ ಸಾಧ್ಯ ಎನ್ನುವ ಆಸೆಯನ್ನು ಇದು ಹುಟ್ಟಿಸಿದೆ. ದೇಹ

0: ಲ್ಲಿ ಬಳಸುವ ಪೇಸ್ಮೇಕರ್ ಮೊದಲಾದ ಸಾಧನಗಳಿಗೆ ಲೋಹವಿಲ್ಲದ ನಿರಬಾಯಕಾರಿಯಾದ ವಿದ್ಯುದಾಗಾರವನ್ನು ಈ ಜೆಲ್ಲಿ ಒದಗಿಸಬಹುದು ಎನ್ನುವ ಆಶಯ ಸ್ಟೆಪ್ ಅವರದ್ದು. ಕಾದು ನೋಡೋಣ.
1: ಕವಣೆ ಬೀಸುವ ಜೇಡ. ಜೇಡ ಬಲೆ ಕಟ್ಟುವುದನ್ನು ನೋಡಿದ್ದೇವೆ. ಬಲವಾದ ಹಾಗೂ ಸುಂದರವಾದ ಬಲೆಯನ್ನು ಕಟ್ಟಿ ಬೇಟೆ ಅಲ್ಲಿಗೆ ಬರಲಿ ಎಂದು ಕಾಯ್ದು ಕುಳಿತುಕೊಳ್ಳುತ್ತದೆ. ಕೆಲವು ಜೇಡುಗಳು ಖೆಡ್ಡ ತೋಡುವುದುಂಟು. ಕರೆಂಟ್ ಬಯಾಲಜಿ ಪತ್ರಿಕೆಯಲ್ಲಿ ಇದೀಗ ಇನ್ನೊಂದು ಸುದ್ದಿ ಬಂದಿದ. ಆಸ್ಟ್ರೇಲಿಯಾದ ಒಂದು ಜೇಡ ತನ್ನ ಬೇಟೆಯನ್ನು ಗಾಳ ಹಾಕಿ ಟಟಕ್ಕನೆ ತನ್ನೆಡೆಗೆ ಸೆಳೆದುಕೊಳ್ಳುತ್ತದಂತೆ. ಪಾಪ, ಬೇಟೆ ಜೇಡನ ಬಲೆ ಅಪಾಯ ಎಂದು ತಿಳಿದು ಅದನ್ನು ಕತ್ತರಿಸಲು ಹೋಗುತ್ತದಂತೆ. ಅದೇ ಅದಕ್ಕೆ ಮುಳುವಾಗಿ ನೇರವಾಗಿ ಜೇಡನ ಬಳಿಗೆ ಹೋಗಿ ಬೀಳುವಂತಾಗುತ್ತದಂತೆ. ಆಸ್ಟ್ರೇಲಿಯಾದ ಮೆಕ್ವಾಯಿರಿ ವಿಶ್ವವಿದ್ಯಾನಿಲಯದ ಪ್ರಕೃತಿ ವಿಜ್ಞಾನಿ ಅಜಯ್ ನರೇಂದ್ರ ಮತ್ತು ಸಂಗಡಿಗರು ಹೀಗೊಂದು ಜೇಡವನ್ನು ಪತ್ತೆ ಮಾಡಿದ್ದಾರೆ. ಪ್ರೊಪೋಸ್ಥಿರಾ ಕುಲಕ್ಕೆ ಸೇರಿದ ಈ ಜೇಡ ಆಸ್ಟ್ರೇಲಿಯಾದ ಕವಣೆ ಬೀಸಿ ಬೇಟೆಯಾಡುವ ಜೇಡಗಳಲ್ಲಿ ಒಂದು. ಕೀಟಗಳಲ್ಲಿ ಮಿಡತೆಗಳು, ಕೆಲವು ಜಲವಾಸಿ ಕೀಟಗಳು ಹಾಗೂ ಜೇಡುಗಳು ಈ ರೀತಿಯಲ್ಲಿ ಕವಣೆ ಬೀಸಿ ಬೇಟೆಯಾಡುತ್ತವೆ. ಅರ್ಥಾತ್ ಎಲ್ಲಿಯೋ ಒಂದೆಡೆ ಸ್ಪ್ರಿಂಗ್ ಮೇಲೆ ಮುಚ್ಚಳ ಹೊದಿಸಿ ಮುಚ್ಚಳವನ್ನು ಒತ್ತಿದೊಡನೆ ಸಿಡಿದೇಳುವ ಸಾಧನದಂತೆ ಇವು ಬೇಟೆಗಳು ಮುಟ್ಟಿದೊಡನೆ ಸಿಡಿಯುವ ಸಾಧನಗಳನ್ನು ಸೃಷ್ಟಿಸುತ್ತವೆ. ಅಮಾಯಕ ಬೇಟೆಗಳು ಆ ಸಾಧನಗಳನ್ನು ಮುಟ್ಟಿದೊಡನೆ ಅವು ಚಿಮ್ಮಿ ಬೇಟೆಯನ್ನು ಸುಲಭವಾಗಿ ಕೀಟಗಳಿಗೆ ತಲುಪಿಸುತ್ತವೆ. ಪ್ರೊಪೋಸ್ಟಿರಾ ಕೂಡ ಇದೇ ರೀತಿಯ ಸ್ಪ್ರಿಂಗ್ ಸಾಧನವನ್ನು ರೂಪಿಸುತ್ತದಂತೆ. ಆದರೆ ಅಮಾಯಕ ಬೇಟೆಗಳಿಗಾಗಿ ಅಲ್ಲ. ಬೇಟೆಯೇಯಾದರೂ ಉಗ್ರವಾದ ಕೀಟವನ್ನು ಹಿಡಿಯುವುದಕ್ಕಾಗಿ ಈ ವಿಧಾನವನ್ನು ಅದು ರೂಪಿಸಿಕೊಂಡಿದೆ ಎನ್ನುತ್ತಾರೆ ನರೇಂದ್ರ. ಪ್ರೊಪೋಸ್ಟಿರಾ ಆಸ್ಟ್ರೇಲಿಯಾದ ಕಾಡುಗಳಲ್ಲಿ ಮರಗಳಲ್ಲಿ ವಾಸಿಸುತ್ತದೆ. ಇದರ ಸಮೀಪದಲ್ಲಿಯೇ ಅತಿ ಉಗ್ರವಾದ ಇರುವೆಯೊಂದು ವಾಸಿಸುತ್ತದೆ. ಈಕೋಫಿಲಾಸ್ ಮರಾಗ್ಡಿನಾ ಎನ್ನುವ ಈ ಇರುವೆ ಅತಿ ಉಗ್ರವಾದ ಇರುವೆಗಳಲ್ಲಿ ಒಂದು. ಎದುರಾದವರನ್ನು ಕಚ್ಚದೇ ಇರುವುದಿಲ್ಲ. ತಾನಿರುವ ನೆಲೆಯ ಬಳಿ ಯಾವುದೇ ಕೀಟವನ್ನು ಸುಳಿಯಲು ಬಿಡುವುದಿಲ್ಲ. ಜೊತೆಗೆ ಗುಂಪು ಗುಂಪಾಗಿ ಮರದ ಎಲ್ಲೆಡೆ ಆಹಾರಕ್ಕಾಗಿ ಹುಡುಕಾಡುತ್ತಿರುತ್ತವೆ. ಆದರೆ ಇವು ಪ್ರೊಪೋಸ್ಟಿರಾಗೆ ಆಹಾರ. ಪಾಪ, ಪ್ರೊಪೋಸ್ಟಿರಾ ಇಂತಹ ಉಗ್ರ ಬೇಟೆಯನ್ನು ಹಿಡಿಯುವುದಾದರೂ ಹೇಗೆ? ಬಹುಶಃ ಅದಕ್ಕೆ ನಿಸರ್ಗವೇ ಇದಕ್ಕೊಂದು ಉಪಾಯ ಹುಡುಕಿಕೊಟ್ಟಿರಬೇಕು ಎಂದು ನರೇಂದ್ರ ತಂಡ ತರ್ಕಿಸಿದೆ. ಈ ಜೇಡ ಕೇವಲ ಈ ಇರುವೆಗಳನ್ನು ಹಿಡಿಯಲೆಂದೇ ವಿಶೇಷವಾದ ಬಲೆಗಳನ್ನು ಹೆಣೆಯುತ್ತದೆ. ಉಳಿದಂತೆ ಬೇರೆ ಕೀಟಗಳಿಗೆ ಸಾಧಾರಣವಾಗಿ ಕಟ್ಟಿದ ಬಲೆಯನ್ನೇ ಬಳಸುತ್ತದೆ. ಈ ವಿಶೇಷ ಬಲೆ ಒಂದು ಮುಚ್ಚಿದ ಟೋಪಿ ಅಥವಾ ಡೇರೆಯಂತೆ ಎನ್ನಿ. ತಾನು ಬಲೆ ಕಟ್ಟಿರುವೆಡೆ ಸ್ವಲ್ಪ ಕೆಳಭಾಗದಲ್ಲಿ ಇರುವ ಎಲೆಗಳ ಮೇಲೆ ಈ ಗಾಳವನ್ನು ಜೇಡ ಕಟ್ಟುತ್ತದೆ. ಭದ್ರವಾಗಿ ಎಳೆದೆಳೆದು ಕಟ್ಟಿದ ರಬ್ಬರಿನ ಎಳೆಗಳಂತೆ ತನ್ನ ರೇಷ್ಮೆಯ ಎಳೆಗಳನ್ನು ನುಲಿದು ಈ ಡೇರೆಯನ್ನು ನಿರ್ಮಿಸುತ್ತದೆ. ಎಲೆಯನ್ನು ಭದ್ರವಾಗಿ ಹಿಡಿದಿಡುತ್ತದೆ. ಈಗ ಬೇಟೆಯಾಡುವುದು ಸುಲಭ. ಈ ಡೇರೆಯ ಯಾವುದೇ ಎಳೆಯನ್ನು ಕತ್ತರಿಸಿದರೂ ಇಡೀ ಡೇರೆ ಸ್ಪ್ರಿಂಗ್ ಬಿಡಿಸಿದಾಗ ಹಾರುವ ಮುಚ್ಚಳದಂತೆ ಟಟಕ್ಕನೆ ಸಿಡಿಯುತ್ತದೆ. ಸಿಡಿಯುವುದರೊಟ್ಟಿಗೆ ತನ್ನನ್ನು ಕಚ್ಚಿಕೊಂಡಿರುವ ಇರುವೆಯನ್ನು ಕೊಂಡೊಯ್ಯುತ್ತದೆ. ಮೇಲ್ಗಡೆ ಇರುವ ಜೇಡನ ಬಲೆಯಲ್ಲಿ ಸ್ಥಾಪಿಸಿಬಿಡುತ್ತದೆ. ಅಲ್ಲಿಗೆ ಮುಗಿಯಿತಲ್ಲ, ಜೇಡನಿಗೆ ಆಹಾರ ಗ್ಯಾರಂಟಿ. ಆದರೆ ಈ ವಿದ್ಯಮಾನ ಅಷ್ಟು ಸರಳವೇನಲ್ಲ ಎಂದು ನಾಗೇಂದ್ರ ತಂಡದ ಲೆಕ್ಕಾಚಾರ. ಈ ತಂಡ ಈ ಜೇಡನ ಪ್ರತಿ ಚಲನವಲನವನ್ನು ಹೈಸ್ಪೀಡ್ ಕ್ಯಾಮರಾದಿಂದ ವಿಡಿಯೋ ಹಿಡಿದು ಅದು ಬೇಟೆಯಾಡುವ ವಿಧಾನವನ್ನು ಅರಿತು. ಅಷ್ಟೇ ಅಲ್ಲ, ಈ ವಿಡಿಯೋಗಳಿಂದ ಜೇಡ ನುಲಿದೆಳೆದು ಕಟ್ಟಿದ ಆ ಗಾಳದ ಬಲವೆಷ್ಟು ಎಂದು ಲೆಕ್ಕ ಹಾಕಿದೆ. ಅದು ಟಟಕ್ಕನೆ ಸಿಡಿಯುವ ವೇಗವನ್ನು ಲೆಕ್ಕ ಹಾಕಿದೆ. ನಂಬಿದನೆ ನಂಬಿ, ಗಾಳವನ್ನು ಕಚ್ಚಿ ಅದರೊಟ್ಟಿಗೆ ಸಿಡಿದ ಇರುವೆ ಸೆಕೆಂಡಿಗೆ 1 ಕಿಲೋಮೀಟರ್ಗಿಂತಲೂ ವೇಗದಲ್ಲಿ ಹಾರುತ್ತದಂತೆ. ಅಂದರೆ ನಿಮಿಷಕ್ಕೆ 3,500 ಕಿಲೋಮೀಟರ್ ದೂರ ಚಲಿಸುವ ವೇಗ. ಇಷ್ಟು ಕ್ಷಿಪ್ರವಾಗಿ ಹಾರುವುದರಿಂದ ಇರುವೆಗೆ ತಪ್ಪಿಸಿಕೊಳ್ಳಲು ಅವಕಾಶವೇ ಸಿಗುವುದಿಲ್ಲ. ಜೊತೆಗೆ ಜೇಡ ತಾನಿರುವ ಜಾಗದಿಂದ 1-2 ಅಡಿ ದೂರ ಇರುವ ಇರುವೆಯನ್ನು ಹೀಗೆ ತನ್ನ ಬಳಿಗೆ ಗಾಳ ಹಾಕಿ ಸೆಳೆಯಬಲ್ಲದು. ಇನ್ನೊಂದು ವಿಶೇಷವೆಂದರೆ ಈ ಖೆಡ್ಡ ಕೇವಲ ಈ ಇರುವೆಗೆ ಮಾತ್ರ. ಈ ಇರುವೆಗಳು ಇಲ್ಲದ ಜಾಗದಲ್ಲಿ ಮನೆ ಇರುವ ಜೇಡುಗಳು ಈ ಬಗೆಯ ಗಾಳವನ್ನು ನಿರ್ಮಿಸುವುದಿಲ್ಲ. ಅಂದರೆ ಕೇವಲ ಈ ಕುಲದ ಇರುವೆಗೆ ಮಾತ್ರವೇ ಜೇಡ ವಿಶೇಷ ಗಾಳವನ್ನು ನಿರ್ಮಿಸುತ್ತದೆ. ಪ್ರಕೃತಿಯಲ್ಲಿ ಇದು ವಿಚಿತ್ರವೆನಿಸುವ ವಿದ್ಯಮಾನ. ಒಂದೇ ಒಂದು ಬೇಟೆಗಾಗಿ ಅಷ್ಟೊಂದು ಶ್ರಮ, ಸಮಯ ಹಾಗೂ ರೇಷ್ಮೆಯನ್ನು ವ್ಯಯ ಮಾಡುವುದು ಉಚಿತವೇ? ಇನ್ನೊಂದು ಪ್ರಶ್ನೆ, ಕೇವಲ ಆ ಇರುವೆ ಇರುವಲ್ಲಿಯಷ್ಟೇ ಏಕೆ? ನರೇಂದ್ರ ಅವರ ಊಹೆ ಹೀಗಿದೆ. ಬಹುಶಃ ಇವೆಂಡೂ ಜೀವಿಗಳು ಒಂದಿನ್ನೊಂದರ ಜೊತೆಗೆ ವಿಕಾಸವಾಗಿರಬೇಕು. ಇರುವೆಯ ಕಡಿತ ಬಲವಾಗಿದ್ದರಿಂದ ಅದರಿಂದ ದೂರವಿದ್ದೇ ಬೇಟೆಯಾಡುವ ವಿದ್ಯಮಾನವು ಜೇಡದಲ್ಲಿ ಬಲಗೊಂಡಿರಬೇಕು. ಈ ಬಗೆಯ ವಿಕಾಸದಿಂದಾಗಿ ಜೇಡವು ಕೇವಲ 1 ಇರುವೆಯ ಬೇಟೆಗಾಗಿ ಅಷ್ಟೇ ವಿಶಿಷ್ಟ ಗಾಳವನ್ನು ತಯಾರಿಸುವಂತಾಗಿದೆ.

0: ಇದು ಇಂದಿನ ಜಾಣ ಸುದ್ದಿ. ರಚನೆ ಕೊಳ್ಳೇಗಾಲ ಶರ್ಮ. ಜಾಣ ಧ್ವನಿ
1: ಎಐ ಜೆಮಿನಿ ಧ್ವನಿಗಳು.
0: ಜಾಣ ಸುದ್ದಿ ಒಂದು ಉಚಿತ ಧ್ವನಿ ಪತ್ರಿಕೆ. ಇದನ್ನು ನೀವು ಸ್ಪೋಟಿಫೈ, ಯೂಟ್ಯೂಬ್ ಹಾಗೂ ಅಮೆಜಾನ್ ಪ್ರೈಮ್ ಮ್ಯೂಸಿಕ್ಗಳಲ್ಲಿ ಕೂಡ ಕೇಳಬಹುದು. ಜಾಣ ಸುದ್ದಿಯ ಬಗ್ಗೆ ನಿಮಗೆ ಸಂದೇಹ, ಸಲಹೆ, ಪ್ರಶ್ನೆಗಳೇನಾದರೂ ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ಕರೆ ಮಾಡಿ ಇಲ್ಲವೇ ವಾಟ್ಸಪ್ ಮಾಡಿ.
2: ಕೆಳಗುರೆ, ಇದುವರೆಗೂ ವಿಜ್ಞಾನ ಜಾಣ ಸುದ್ದಿ ಪ್ರತಿ ವಾರ ಹೊಸಜ್ಞಾನ ವಿಶೇಷ ಕಾರ್ಯಕ್ರಮ ಬಿತ್ತರಗೊಂಡಿತು.
3: ನಮಸ್ಕಾರ ಪ್ರಿಯ ಕೇಳುಗರಿ, ನೀವು ಕೇಳ್ತಾ ಇದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ರೇಡಿಯೋ ಕೇಳ್ತಿ ಪ್ರೀತಿ. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಸಾಮಾಜಿಕ ಜಾಲತಾಣದ ಸುರಕ್ಷತೆಯ ಕುರಿತು. ಅಂದರೆ ಸಾಮಾಜಿಕ ಜಾಲತಾಣ ಎಂದರೆ ಏನು, ಇದರಿಂದ ಆಗುವಂತಹ ತೊಂದರೆಗಳು ಹಾಗೂ ಸುರಕ್ಷತೆಯ ಕುರಿತು ತಿಳಿದುಕೊಳ್ಳೋಣ. ಇಂದು ನಾವು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಮುಂತಾದ ಜಾಲತಾಣಗಳಲ್ಲಿ ಫೋಟೋಗಳು, ವಿಡಿಯೋಗಳು, ವೈಯಕ್ತಿಕ ಮಾಹಿತಿಯನ್ನು ಹಂಚಿಕೊಳ್ಳುತ್ತಿದ್ದೇವೆ. ಆದರೆ ನಾವು ಹಂಚುವ ಪ್ರತಿಯೊಂದು ಮಾಹಿತಿ ನಮ್ಮ ಸುರಕ್ಷತೆಗೆ ಸಂಬಂಧಿಸಿದೆ.
4: ನಾನು ಈಗ ಮೈಸೂರಿಗೆ ಹೋಗುತ್ತಿದ್ದೇನೆ, ಮನೆ ಖಾಲಿ ಇದೆ ಅಂತ ಪೋಸ್ಟ್ ಮಾಡಿದ್ದೇನೆ.
5: ಅಯ್ಯೋ, ಇದು ತುಂಬಾ ಅಪಾಯಕಾರಿ, ಯಾರಾದರೂ ಇದನ್ನ ನೋಡಿ ದುರುಪಯೋಗ ಮಾಡಿಕೊಳ್ಳಬಹುದು.
3: ಲೊಕೇಶನ್ ಶೇರಿಂಗ್, ಟ್ರಾವೆಲ್ ಪ್ಲಾನ್ಸ್ ಪೋಸ್ಟಿಂಗ್, ಲೈವ್ ಅಪ್ಡೇಟ್ಸ್, ಇವುಗಳು ಅಪರಾಧಿಗಳಿಗೆ ಅವಕಾಶ ಕೊಡಬಹುದು. ಫಿಶಿಂಗ್ ಮತ್ತು ನಕಲಿ ಲಾಗಿನ್ಗಳಿಂದ ಆಗುವಂತಹ ತೊಂದರೆಗಳ ಬಗ್ಗೆ ತಿಳಿದುಕೊಳ್ಳೋಣ.
5: ನನಗೆ ಇನ್ಸ್ಟಾಗ್ರಾಮ್ ಲಾಗಿನ್ ಎಕ್ಸ್ಪೈರ್ಡ್ ಆಗಿದೆ ಅಂತ ಒಂದು ಲಿಂಕ್ ಬಂದಿದೆ.
4: ಹೌದಾ, ಇದು ಫಿಶಿಂಗ್ ಅಟ್ಯಾಕ್. ಫೇಕ್ ಲಾಗಿನ್ ಪೇಜ್ ಪಾಸ್ವರ್ಡ್ ಸ್ಟೀಲ್ ಮಾಡ್ತಾರೆ.
3: ಯು ಆರ್ ಎಲ್ ತಪ್ಪಾಗಿ ಕಾಣಬಹುದು, ಉದಾಹರಣೆಗೆ instagram.com ಅಫಿಷಿಯಲ್ ಸೈಟ್ ಆಗಿ ಕಾಣಬಹುದು, ಆದರೆ ಫೇಕ್ ಆಗಿರುತ್ತದೆ. ಹಾಗೆ ಈಗ ಅಕೌಂಟ್ ಹ್ಯಾಕಿಂಗ್ ಬಗ್ಗೆ ತಿಳಿದುಕೊಳ್ಳೋಣ.
4: ಓ, ನನ್ನ ಅಕೌಂಟ್ ಹ್ಯಾಕ್ ಆಗಿದೆ, ನನ್ನ ಹೆಸರಿನಲ್ಲಿ ಮೆಸೇಜ್ ಹೋಗ್ತಿದೆ.
5: ಹೌದಾ, ನೀನು 2FA ಎನೇಬಲ್ ಮಾಡಿದೀಯಾ?
4: ಇಲ್ವಲ್ಲ.
3: 2FA ಇಲ್ಲದಿದ್ದರೆ ಅಕೌಂಟ್ ಹ್ಯಾಕ್ ಆಗುವುದು ಸುಲಭ. ಜಾಗೃತರಾಗಿರಿ, ಸುರಕ್ಷಿತರಾಗಿರಿ. ನಾವೀಗ ಸಾಮಾಜಿಕ ಜಾಲತಾಣದ ಸುರಕ್ಷತಾ ಕ್ರಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಸ್ಟ್ರಾಂಗ್ ಪಾಸ್ವರ್ಡ್ ಸ್ಟ್ರಾಟರ್ಜಿ. ಕನಿಷ್ಠ 12 ಅಕ್ಷರಗಳನ್ನು ಹೊಂದಿರಬೇಕು. ಅಂದರೆ ಅಪ್ಪರ್ ಕೇಸ್, ಲೋವರ್ ಕೇಸ್, ನಂಬರ್ಸ್, ಸಿಂಬಲ್ಸ್ ಇರಿಸಿ ಪಾಸ್ವರ್ಡ್ ಇಡುವುದು ಉತ್ತಮ. ಎಕ್ಸಾಂಪಲ್, ಕರ್ನಾಟಕ ಅಟ್ 2026 #safe.
4: ಟೂ ಫ್ಯಾಕ್ಟರ್ ಅಥೆಂಟಿಕೇಶನ್, 2FA ಪಾಸ್ವರ್ಡ್ ಜೊತೆಗೆ OTP ಅಥೆಂಟಿಕೇಟರ್ ಆಪ್ ಹ್ಯಾಕ್ ಆಗೋ ಸಾಧ್ಯತೆ ಕಡಿಮೆಯಾಗುತ್ತದೆ. ಮೂರನೆಯದಾಗಿ ಪ್ರೈವಸಿ ಸೆಟ್ಟಿಂಗ್ ಕಸ್ಟಮೈಸೇಷನ್. ಹೂ ಕ್ಯಾನ್ ಸೀ ಯುವರ್ ಪೋಸ್ಟ್, ಫ್ರೆಂಡ್ಸ್ ಓನ್ಲಿ, ಹೂ ಕ್ಯಾನ್ ಕಾಂಟ್ಯಾಕ್ಟ್ ಯು ಲಿಮಿಟ್. ಓವರ್ ಶೇರಿಂಗ್ ತಪ್ಪಿಸಲು ನಿಜವಾದ ವಿಳಾಸವನ್ನು ಹೇಳಬಾರದು, ನಮ್ಮ ಫೋನ್ ನಂಬರನ್ನು ಕೊಡಬಾರದು, ಬ್ಯಾಂಕ್ ಡೀಟೇಲ್ಸ್ ಅನ್ನು ನೀಡಬಾರದು ಹಾಗೂ ಟ್ರಾವೆಲ್ ಪ್ಲಾನ್ ಅನ್ನು ತಿಳಿಸಬಾರದು.
3: ಹಾಗಾದರೆ ಫೇಕ್ ಪ್ರೊಫೈಲ್ಸ್ ಗುರುತಿಸುವುದು ಹೇಗೆ? ಪ್ರೊಫೈಲ್ ಫೋಟೋ ಕಾಪಿಡ್ ಆಗಿರಬಹುದು, ಫಾಲೋವರ್ಸ್ ಕಡಿಮೆ ಆಗಿರಬಹುದು, ಹಾಗೆ ಹೊಸ ಅಕೌಂಟ್ ಎಂದು ಕಾಣಿಸಬಹುದು. ಈ ರೀತಿಯಲ್ಲಿ ಕಂಡುಬಂದರೆ ಇದನ್ನು ಫೇಕ್ ಅಕೌಂಟ್ ಎಂದು ತಿಳಿಯಬಹುದು.
4: ಅನುಮಾನಾಸ್ಪದ ಲಿಂಕ್ಗಳಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಎಂದರೆ, ಶಾರ್ಟ್ ಲಿಂಕ್ ಜಾಗ್ರತೆ ವಹಿಸುವುದು, ಕ್ಲಿಕ್ ಮಾಡುವ ಮೊದಲೇ ಪರಿಶೀಲನೆ ನಡೆಸುವುದು ಉತ್ತಮ.
3: ಡಿವೈಸ್ ಸೆಕ್ಯೂರಿಟಿಯನ್ನು ಹೇಗೆ ಕಾಪಾಡಿಕೊಳ್ಳಬಹುದೆಂದರೆ, ಸ್ಕ್ರೀನ್ ಲಾಕ್ ಮತ್ತು ಆ್ಯಪ್ ಲಾಕ್ ಇಡುವುದರ ಮುಖಾಂತರ ಹಾಗೂ ಸಾಮಾಜಿಕ ಜಾಲತಾಣವನ್ನು ಬಳಸಿದ ನಂತರ ಲಾಗ್ಔಟ್ ಮಾಡುವುದರ ಮುಖಾಂತರ.
4: ರೆಗ್ಯುಲರ್ ಚೆಕ್ ಹೇಗೆ ಮಾಡುವುದು, ಲಾಗಿನ್ ಆಕ್ಟಿವಿಟಿ ಚೆಕ್ ಮಾಡುವುದು, ಅನ್ನೋನ್ ಡಿವೈಸ್ ಲಾಗ್ಔಟ್ ಮಾಡುವುದು, ರಿಕವರಿ ಅವೇರ್ನೆಸ್ ಬಗ್ಗೆ ತಿಳಿದುಕೊಳ್ಳುವುದು, ಅಕೌಂಟ್ ಹ್ಯಾಕ್ ಆದಲ್ಲಿ ಏನು ಮಾಡಬೇಕು, ಪಾಸ್ವರ್ಡ್ ಚೇಂಜ್ ಮಾಡುವುದು, ಇಮೇಲ್ ವೆರಿಫೈ ಮಾಡುವುದು, ಸೈಬರ್ ಕ್ರೈಮ್ಗೆ ರಿಪೋರ್ಟ್ ನೀಡುವುದು. ಹೆಚ್ಚಿನ ಮಾಹಿತಿಗಾಗಿ 1930

0: ಕರೆ ಮಾಡಿ cybercrime.gov.in ನಲ್ಲಿ ದೂರು ನೀಡುವುದು. ಸಾಮಾಜಿಕ ಜಾಲತಾಣಗಳು ನಮ್ಮ ಜೀವನವನ್ನು ಸುಲಭ ಮಾಡುತ್ತದೆ, ಆದರೆ ಸುರಕ್ಷತೆ ನಮ್ಮ ಕೈಲಿದೆ. ಜಾಗೃತರಾಗಿರಿ,
1: ಜವಾಬ್ದಾರಿಯಿಂದ ಬಳಸಿ,
0: ನಿಮ್ಮ ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
1: ಸುರಕ್ಷಿತ ಬಳಕೆ ಸುಖಕರ ಬದುಕು ಅಂತ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣದ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗುರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.

0: ಎಲ್ಲರಿಗೂ ನಮಸ್ಕಾರ.
1: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
0: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
0: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
1: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
0: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
1: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
0: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
1: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
0: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
1: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
0: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
1: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
0: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
0: ದೂರವಾಣಿ ಸಂಖ್ಯೆ 7337765608.
1: ಮತ್ತೊಂದು ದೂರವಾಣಿ ಸಂಖ್ಯೆ 7760292911. ಧನ್ಯವಾದಗಳು.

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೀನಿ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ದು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದನ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

0: ಜಾನಪದ ಸೊಗಡಿನ ಕಾರ್ಯಕ್ರಮ ಜಾನಪದ ಲೋಕ.
1: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಜಾನಪದ ಹಾಡುಗಳು ಪ್ರಸಾರವಾಗಲಿದೆ.
0: ಜಾನಪದ ಸೊಗಡಿನ ಕಾರ್ಯಕ್ರಮ ಜಾನ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು: ಪೆರು ದೇಶದೊಂದಿಗೆ ರಾಜ್ಯ ಸರ್ಕಾರ ಸಿಸ್ಟರ್ ಸಿಟಿ ಒಪ್ಪಂದ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಚನ್ನಪಟ್ಟಣದಲ್ಲಿ ರೈಲ್ವೆ ರಸ್ತೆ ಮೇಲ್ಸೇತುವೆ ಉದ್ಘಾಟಿಸಿದ ಕೇಂದ್ರ ಸಚಿವ ವಿ ಸೋಮಣ್ಣ. ವಂದೇ ಭಾರತ್ ರೈಲುಗಳ ಸಂಖ್ಯೆ ಹೆಚ್ಚಿಸುವಂತೆ ಸಚಿವ ಎಂಬಿ ಪಾಟೀಲ್ ಮನವಿ. ನಾಳೆಯಿಂದ ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ. ರಾಜ್ಯ ಸರ್ಕಾರದ ಆಕ್ಷೇಪಕ್ಕೆ ಚುನಾವಣಾ ಆಯೋಗ ಉತ್ತರ ನೀಡಿಲ್ಲ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ರಾಜ್ಯಸಭಾ ಸದಸ್ಯರಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ

0: ಮಲ್ಲಿಕಾರ್ಜುನ ಖರ್ಗೆ ಪ್ರಮಾಣವಚನ ಸ್ವೀಕಾರ. ರಾಜ್ಯದಲ್ಲಿ ಬರದ ಭೀತಿಯ ನಡುವೆ ತಮಿಳುನಾಡಿಗೆ ಪ್ರತಿದಿನ 2,000 ಕ್ಯೂಸೆಕ್ ನೀರು ಬಿಡುಗಡೆ, ಬಿಜೆಪಿ ಆರೋಪ. ಪೆರು ದೇಶದೊಂದಿಗೆ $10 ಬಿಲಿಯನ್ ದ್ವಿಪಕ್ಷೀಯ ವ್ಯಾಪಾರ ವೃದ್ಧಿಗೆ ಐತಿಹಾಸಿಕ ಸಿಸ್ಟರ್ ಸಿಟಿ ಒಪ್ಪಂದ ಮಾಡಿಕೊಳ್ಳಲು ರಾಜ್ಯ ಸರ್ಕಾರ ಅತ್ಯಂತ ಉತ್ಸುಕವಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ಭಾರತ ಮತ್ತು ಪೆರು ನಡುವಿನ 63 ವರ್ಷಗಳ ರಾಜತಾಂತ್ರಿಕ ಬಾಂಧವ್ಯ ಹಾಗೂ ಪೆರು ಗಣರಾಜ್ಯದ 205ನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಆಯೋಜಿಸಲಾಗಿದ್ದ ಉನ್ನತ ಮಟ್ಟದ ರಾಜತಾಂತ್ರಿಕ ಸಮಾರಂಭದಲ್ಲಿ ಅವರು ಮಾತನಾಡಿದರು. ಭಾರತದ ಐಟಿ ಸಾಫ್ಟ್ವೇರ್ ಅಭಿವೃದ್ಧಿ ಮತ್ತು ಜೈವಿಕ ತಂತ್ರಜ್ಞಾನ ಉತ್ಪಾದನೆಯಲ್ಲಿ ರಾಜ್ಯವು %40 ಹೆಚ್ಚಿನ ಪಾಲನ್ನು ಹೊಂದುವ ಮೂಲಕ ದೇಶದಲ್ಲೇ ಪ್ರಥಮ ಸ್ಥಾನದಲ್ಲಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಬೆಂಗಳೂರು ಮತ್ತು ಪೆರು ದೇಶದ ಪ್ರಮುಖ ನಗರಗಳ ನಡುವೆ ವ್ಯಾಪಾರ, ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರಗಳಲ್ಲಿ ನೇರ ಸಾಂಸ್ಥಿಕ ಸಹಯೋಗ ಹೆಚ್ಚಿಸುವ ನಿಟ್ಟಿನಲ್ಲಿ ಈ ಸಿಸ್ಟರ್ ಸಿಟಿ ಒಪ್ಪಂದವು ಅತ್ಯಂತ ಮಹತ್ವದ್ದಾಗಿದೆ ಎಂದು ತಿಳಿಸಿದರು. ಇದು ಭವಿಷ್ಯದಲ್ಲಿ ಉಭಯ ದೇಶಗಳ ನಡುವಿನ $10 ಬಿಲಿಯನ್ ದ್ವಿಪಕ್ಷೀಯ ವ್ಯಾಪಾರ ವೃದ್ಧಿಗೆ ಮುನ್ನುಡಿಯಾಗಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ನಡೆಯುತ್ತಿರುವ ರೈಲ್ವೆ ಯೋಜನೆಗಳಿಗೆ ಕೇಂದ್ರ ಸರ್ಕಾರ ಸಂಪೂರ್ಣ ಸಹಕಾರ ನೀಡುತ್ತಿದೆ ಎಂದು ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ತಿಳಿಸಿದ್ದಾರೆ. ಚನ್ನಪಟ್ಟಣದ ಎಲೆಕೇರಿ ಸಮೀಪ ಲೆವೆಲ್ ಕ್ರಾಸಿಂಗ್ ಬದಲಿಗೆ ರಸ್ತೆ ಮೇಲ್ಸೇತುವೆ ಉದ್ಘಾಟಿಸಿ ಮಾತನಾಡಿದ ಅವರು, ಬೆಂಗಳೂರು ಸುತ್ತಮುತ್ತ 140 ಹೆಚ್ಚು ಮೇಲ್ಸೇತುವೆ ನಿರ್ಮಾಣಕ್ಕೆ ಈಗಾಗಲೇ ಚಾಲನೆ ನೀಡಲಾಗಿದ್ದು, ಸುಮಾರು 46 ಲೆವೆಲ್ ಕ್ರಾಸಿಂಗ್ ಸ್ಥಳಗಳಲ್ಲಿ ಮೇಲ್ಸೇತುವೆ ನಿರ್ಮಿಸಲಾಗಿದೆ ಎಂದು ಹೇಳಿದ್ದಾರೆ.
1: ಇತ್ತೀಚಿನ ದಿನಗಳಲ್ಲಿ ರಾಷ್ಟ್ರದ ಪ್ರಧಾನಮಂತ್ರಿಗಳು 100 ಈ LC ಗೇಟ್ಗಳಿಗೆ ಭಾರತ ಸರ್ಕಾರನೇ ಹಣ ಕೊಡಬೇಕು ಅಂತ ತೀರ್ಮಾನವಾದ ಮೇಲೆ ರಾಷ್ಟ್ರದಲ್ಲಿ 14,000 ಮೇಲ್ಪಟ್ಟ LC ಗೇಟ್ಗಳನ್ನ ಮುಗಿಸಿರ್ತಕ್ಕಂಥ ಇತಿಹಾಸ ರಾಷ್ಟ್ರದಲ್ಲಿ ಇರ್ತಕ್ಕಂಥದ್ದು. ಅದು ಮೋದಿಯವರ ಸರ್ಕಾರದಲ್ಲಿ 700 ಗೇಟ್ಗಳನ್ನು ಮುಗಿಸಿದ್ದೀವಿ. ಇನ್ನು 2 ವರ್ಷದಲ್ಲಿ ಬೆಂಗಳೂರು ನಾಡಪ್ರಭು ಕೆಂಪೇಗೌಡರ ಬೆಂಗಳೂರಿನಲ್ಲಿ ಒಂದೇ ಒಂದು LC ಗೇಟ್ ಇಲ್ದಾಗೆ ನಡ್ತಕ್ಕಂಥ ತೀರ್ಮಾನವನ್ನು ಭಾರತ ಸರ್ಕಾರ ಮಾಡ್ತಾ ಇದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ.
0: ರಾಜ್ಯದ ಬೃಹತ್ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಮಾತನಾಡಿ, ಬೆಂಗಳೂರು ಸುತ್ತಮುತ್ತಲ 100 ವ್ಯಾಪ್ತಿಯಲ್ಲಿನ ರೈಲು ಸಂಪರ್ಕವನ್ನು 4 ಪಥಗಳಿಗೆ ಮೇಲ್ದರ್ಜೆಗೇರಿಸಿದ್ದಲ್ಲಿ ಸ್ಯಾಟಲೈಟ್ ನಗರಗಳ ಅಭಿವೃದ್ಧಿಗೆ ಹೆಚ್ಚು ಅನುಕೂಲವಾಗಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಈಗಿರುವ ವಂದೇ ಭಾರತ್ ರೈಲುಗಳ ಸಂಖ್ಯೆ ಹೆಚ್ಚಳ ಮಾಡಬೇಕು ಹಾಗೂ ಬೆಂಗಳೂರು ಮತ್ತು ಚೆನ್ನೈ ನಡುವಿನ ಸೂಪರ್ ಸ್ಪೀಡ್ ಹಳಿಯನ್ನು ಮೈಸೂರಿನವರೆಗೆ ವಿಸ್ತರಣೆ ಮಾಡಬೇಕು ಎಂದು ಮನವಿ ಮಾಡಿದರು. ಇದೇ ವೇಳೆ ಇನ್ನು 2 ಸ್ಥಳಗಳಲ್ಲಿ ಮೇಲ್ಸೇತುವೆ ಮಾಡುವಂತೆ ರೈಲ್ವೆ ಸಚಿವರಿಗೆ ಶಾಸಕ ಸಿಪಿ ಯೋಗೇಶ್ವರ್ ಮನವಿ ಮಾಡಿದರು. ನಾಳೆಯಿಂದ ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ SIR ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಸಹಕರಿಸುವಂತೆ ಚುನಾವಣಾ ಆಯೋಗ ಮನವಿ ಮಾಡಿದೆ. ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿ ಮತದಾರರ ಮಾಹಿತಿ ಪರಿಶೀಲನೆ ಹಾಗೂ ನವೀಕರಣ ಕಾರ್ಯವನ್ನು ನಡೆಸಲಿದ್ದಾರೆ. ಮತದಾರರ ಪಟ್ಟಿಯ ಡೀಪ್ ಕ್ಲೀನಿಂಗ್ ಮತ್ತು ನಕಲಿ ಮತದಾರರನ್ನು ಪಟ್ಟಿಯಿಂದ ಕೈಬಿಡುವುದು ಪ್ರಮುಖ ಉದ್ದೇಶವಾಗಿದೆ. ನಾಳೆಯಿಂದ July 29 ಮನೆ ಮನೆ ಸಮೀಕ್ಷೆ, August 5 ಕರಡು ಮತದಾರರ ಪಟ್ಟಿಯನ್ನು ಆಯೋಗ ಪ್ರಕಟಿಸಲಿದೆ. August 5 September 4 ಹಕ್ಕು ಮತ್ತು ಆಕ್ಷೇಪಣೆಗಳ ಸಲ್ಲಿಕೆಗೆ ಅವಕಾಶ ನೀಡಲಾಗಿದೆ. October 7 ಆಯೋಗ ಅಂತಿಮ ಮತದಾರರ ಪಟ್ಟಿ ಪ್ರಕಟಿಸಲಿದೆ. ರಾಜ್ಯದಲ್ಲಿ ನಡೆಯುತ್ತಿರುವ SIR ಬಗ್ಗೆ ಈಗಾಗಲೇ ಕೇಂದ್ರ ಚುನಾವಣಾ ಆಯೋಗಕ್ಕೆ ಸರ್ಕಾರ 8-10 ಆಕ್ಷೇಪಣೆಗಳನ್ನು ಸಲ್ಲಿಸಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸರ್ಕಾರದ ಆಕ್ಷೇಪಕ್ಕೆ ಆಯೋಗ ಇನ್ನೂ ಉತ್ತರ ನೀಡಿಲ್ಲ ಎಂದು ಹೇಳಿದ್ದಾರೆ. ಗೊಂದಲಗಳಿದ್ದರೆ ನ್ಯಾಯಮಂಡಳಿಯಲ್ಲಿ ಪ್ರಶ್ನಿಸಲು ಅವಕಾಶ ಮಾಡಿಕೊಡಬೇಕು. ದಾಖಲೆಗಳಲ್ಲಿ ಅಕ್ಷರಗಳು ತಪ್ಪಾದ ಮಾತ್ರಕ್ಕೆ ಮತದಾರರ ಹಕ್ಕು ಕಿತ್ತುಕೊಳ್ಳಲು ಸಾಧ್ಯವಿಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಇದೇ ವೇಳೆ ಬಿಡದಿ ಟೌನ್ಶಿಪ್ ವಿಚಾರ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ಭೂಮಿ ಕೊಡಿ ಎಂದು ಯಾವ ರೈತರಿಗೂ ಬಲವಂತ ಮಾಡುವಂತಿಲ್ಲ. ಯಾರು ಸ್ವ ಇಚ್ಛೆಯಿಂದ ಭೂಮಿ ಕೊಡುತ್ತಾರೋ ಅದನ್ನು ಪರಿಗಣಿಸಲಾಗುವುದು ಎಂದು ಹೇಳಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR

0: ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ರಾಜ್ಯಸಭಾ ಸದಸ್ಯರಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನವದೆಹಲಿಯಲ್ಲಿ ಇಂದು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಪ್ರತಿಜ್ಞಾವಿಧಿ ಬೋಧಿಸಿದರು. ಸಂವಿಧಾನದ ಪ್ರತಿ ಹಿಡಿದು ಮಲ್ಲಿಕಾರ್ಜುನ ಖರ್ಗೆ ಅವರು ಹಿಂದಿ ಭಾಷೆಯಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದರು. ಇದೇ ವೇಳೆ ಕಾಂಗ್ರೆಸ್ ಹಿರಿಯ ನಾಯಕಿ ಸೋನಿಯಾ ಗಾಂಧಿ, ಸಂಸದೆ ಪ್ರಿಯಾಂಕಾ ವಾದ್ರಾ, ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು, ಕಾನೂನು ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ರಾಜ್ಯದಲ್ಲೇ ಮುಂಗಾರು ಕ್ಷೀಣಿಸಿದ್ದು ಬರದ ಭೀತಿ ಆವರಿಸಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ಜನ ಕುಡಿಯುವ ನೀರಿಗೂ ಪರದಾಡುವ ಭೀಕರ ಪರಿಸ್ಥಿತಿ ಎದುರಾಗಿದೆ. ಆದರೆ ರಾಜ್ಯ ಸರ್ಕಾರ ಕದ್ದು ಮುಚ್ಚಿ ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ ಮಾಡುತ್ತಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಸಾಮಾಜಿಕ ಜಾಲತಾಣದ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು, ಕಳೆದ 3 ದಿನಗಳಿಂದ ಪ್ರತಿದಿನ 2,000 ಕ್ಯೂಸೆಕ್ ನೀರನ್ನು ತಮಿಳುನಾಡಿಗೆ ಹರಿಸಲಾಗುತ್ತಿದೆ ಎಂದು ದೂರಿದ್ದಾರೆ. ಹೈಕಮಾಂಡ್ ಅಣತಿಯಂತೆ ರಾಜ್ಯ ಸರ್ಕಾರ ನಾಡಿನ ಜನತೆಯ ಹಿತ ಕಾಯದೆ ತಮಿಳುನಾಡಿನ ಜೊತೆ ರಾಜಿ ಮಾಡಿಕೊಳ್ಳುವುದು ಎಷ್ಟು ಸರಿ ಎಂದು ಆರ್ ಅಶೋಕ ಪ್ರಶ್ನಿಸಿದ್ದಾರೆ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅವರನ್ನು ಕರ್ನಾಟಕ ಒಲಿಂಪಿಕ್ ಸಂಸ್ಥೆಯ ಪದಾಧಿಕಾರಿಗಳ ನಿಯೋಗ ಇಂದು ವಿಧಾನಸೌಧದ ಕಾರ್ಯಾಲಯದಲ್ಲಿ ಸೌಹಾರ್ದಯುತವಾಗಿ ಭೇಟಿ ಮಾಡಿತು. ಈ ಸಂದರ್ಭದಲ್ಲಿ ರಾಜ್ಯದಲ್ಲಿ ಕ್ರೀಡಾಭಿವೃದ್ಧಿ, ಯುವ ಪ್ರತಿಭೆಗಳಿಗೆ ಹೆಚ್ಚಿನ ಅವಕಾಶಗಳ ಸೃಷ್ಟಿ, ಕ್ರೀಡಾ ಮೂಲಸೌಕರ್ಯಗಳ ಬಲವರ್ಧನೆ ಹಾಗೂ ಒಲಿಂಪಿಕ್ ಕ್ರೀಡೆಗಳ ಉತ್ತೇಜನಕ್ಕೆ ಸಂಬಂಧಿಸಿದ ವಿವಿಧ ವಿಷಯಗಳ ಕುರಿತು ಸುದೀರ್ಘವಾಗಿ ಚರ್ಚೆ ನಡೆಯಿತು. ರಾಜ್ಯದ ಕ್ರೀಡಾ ಕ್ಷೇತ್ರವನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಅಗತ್ಯ ಸಹಕಾರ ಹಾಗೂ ಬೆಂಬಲ ನೀಡುವುದಾಗಿ ಡಾ ಜಿ ಪರಮೇಶ್ವರ್ ಭರವಸೆ ನೀಡಿದರು. ಚಾಮರಾಜನಗರ ಜಿಲ್ಲಾ ನ್ಯಾಯಾಲಯಕ್ಕೆ 3ನೇ ಬಾರಿ ಹುಸಿ ಬಾಂಬ್ ಬೆದರಿಕೆ ಇಮೇಲ್ ಸಂದೇಶವನ್ನು ಕಳುಹಿಸಲಾಗಿದೆ. ಇದರಿಂದ ವಕೀಲರು ಹಾಗೂ ಸಾರ್ವಜನಿಕರು ಕೆಲಕಾಲ ಆತಂಕಗೊಂಡಿದ್ದರು. ಅಂಬುನಾಥನ್ ಅರಿಯಪ್ಪನ್ ಎಂಬಾತನ ಹೆಸರಿನಲ್ಲಿ ಇಮೇಲ್ ಕಳುಹಿಸಲಾಗಿತ್ತು. ಇದೊಂದು ಹುಸಿ ಸಂದೇಶ ಎಂದು ಪೊಲೀಸರು ದೃಢಪಡಿಸಿದ ಬಳಿಕ ನ್ಯಾಯಾಲಯದ ಕಲಾಪ ಆರಂಭಗೊಂಡಿತು. ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ರಾಷ್ಟೀಯ ಹೆದ್ದಾರಿಯಲ್ಲಿ 96 ಕಿಲೋಮೀಟರ್ ಮಾರ್ಗ ವಾಹನ ಸಂಚಾರಕ್ಕೆ ಮುಕ್ತವಾಗಿದೆ. ಇದರಲ್ಲಿ 71 ಕಿಲೋಮೀಟರ್ ಬೇತಮಂಗಲದಿಂದ ಆಂಧ್ರಪ್ರದೇಶದ ಬೈರೆಡ್ಡಿಪಲ್ಲಿ ನಡುವಿನ 25 ಕಿಲೋಮೀಟರ್ ಮಾರ್ಗವನ್ನು ಇತ್ತೀಚೆಗೆ ಲೋಕಾರ್ಪಣೆ ಮಾಡಲಾಗಿದೆ. ಇದರಿಂದ ಚಿತ್ತೂರು, ತಿರುಪತಿ ಮತ್ತು ಚೆನ್ನೈ ಸಂಪರ್ಕ ಇನ್ನಷ್ಟು ಸುಗಮವಾಗಿದೆ. ಎನ್ಜಿ ಹುಲ್ಲೂರು, ಸುಂದರಪಾಳ್ಯ, ಹೆಡಗಿನ ಬೆಲೆ, ಬೇತಮಂಗಲ ಬಳಿ ಎಕ್ಸ್ಪ್ರೆಸ್ ವೇಗೆ ಪ್ರವೇಶ ಮತ್ತು ನಿರ್ಗಮನಕ್ಕೆ ರಸ್ತೆಗಳನ್ನು ನಿರ್ಮಿಸಲಾಗಿದೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ದಾವಣಗೆರೆಯಲ್ಲಿ ಪ್ರಸಕ್ತ ಸಾಲಿನ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ವಿವಿಧ ಮುಂಗಾರು ಬೆಳೆಗಳ ವಿಮೆ ನೋಂದಣಿ ಪ್ರಕ್ರಿಯೆ ಚುರುಕಿನಿಂದ ನಡೆಯುತ್ತಿದೆ. ನೋಂದಣಿ ಮಾಡಿಸಲು ಜುಲೈ 31 ಕೊನೆಯ ದಿನವಾಗಿದೆ ಎಂದು ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರಾದ ಶ್ರೀಧರ ಮೂರ್ತಿ ಡಿಎಂ ತಿಳಿಸಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಪೋಲಿಯೋ ಲಸಿಕಾ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದ್ದು 95.15% ಗುರಿ ಸಾಧಿಸಲಾಗಿದೆ ಎಂದು ಮಕ್ಕಳ ಆರೋಗ್ಯ ಅಧಿಕಾರಿ ಡಾ ಎಂ ಜಯಾನಂದ ಮಾಹಿತಿ ನೀಡಿದ್ದಾರೆ. ಬಾಗಲಕೋಟೆ ನವನಗರದ ಯೂನಿಟ್ 2 10 ಎಕರೆ ಪ್ರದೇಶದಲ್ಲಿ ನಿರ್ಮಿಸಲಾಗಿರುವ ಬೃಹತ್ ಉದ್ಯಾನವನವನ್ನು ಶಾಸಕ ಉಮೇಶ್ ಮೇಟಿ ನಿನ್ನೆ ಲೋಕಾರ್ಪಣೆಗೊಳಿಸಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪೆರು ದೇಶದೊಂದಿಗೆ ರಾಜ್ಯ ಸರ್ಕಾರ ಸಿಸ್ಟರ್ ಸಿಟಿ ಒಪ್ಪಂದ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಚನ್ನಪಟ್ಟಣದಲ್ಲಿ ರೈಲ್ವೆ ಮೇಲ್ಸೇತುವೆ ಉದ್ಘಾಟಿಸಿದ ಕೇಂದ್ರ ಸಚಿವ ವಿ ಸೋಮಣ್ಣ. ವಂದೇ ಭಾರತ್ ರೈಲುಗಳ ಸಂಖ್ಯೆ ಹೆಚ್ಚಿಸುವಂತೆ ಸಚಿವ ಎಂಬಿ ಪಾಟೀಲ್ ಮನವಿ. ನಾಳೆಯಿಂದ ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ. ಸರ್ಕಾರದ ಆಕ್ಷೇಪಕ್ಕೆ ಚುನಾವಣಾ ಆಯೋಗ ಉತ್ತರ ನೀಡಿಲ್ಲ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ರಾಜ್ಯಸಭಾ ಸದಸ್ಯರಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಪ್ರಮಾಣ ವಚನ ಸ್ವೀಕಾರ. ರಾಜ್ಯದಲ್ಲಿ ಬರದ ಭೀತಿಯ ನಡುವೆ ತಮಿಳುನಾಡಿಗೆ ಪ್ರತಿದಿನ 2,000 ಕ್ಯೂಸೆಕ್ ನೀರು ಬಿಡುಗಡೆ, ಬಿಜೆಪಿ ಆರೋಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
3: ಇನ್ನು ಮುಂದೆ ಕೇಳಿ ಬರೋಣ ಕಲರವ. ಮಕ್ಕಳಿಗೊಂದು ರಸಪ್ರಶ್ನೆ ಕಾರ್ಯಕ್ರಮ ಕುರಿತು ಮೈಸೂರಿನ ವಿಜ್ಞಾನ ಶಿಕ್ಷಕರಾದ ಶ್ರೀಯುತ ರಾಜ್ ಗೋಪಾಲ್ ನಾಯಕ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಾಜಗೋಪಾಲ್ ನಾಯಕ್. ನಾನು ವಿಜ್ಞಾನ ಶಿಕ್ಷಕ. ನಾನಿವತ್ತು ವಿಜ್ಞಾನ ರಸಪ್ರಶ್ನೆ ಕಾರ್ಯಕ್ರಮ ನಡೆಸಿಕೊಡ್ಲಿಕ್ಕೆ ಬಂದಿದ್ದೇನೆ. ನಾವು ಸಾಮಾನ್ಯವಾಗಿ ಸಾಮಾನ್ಯ ಕೋಣೆಯ ಉಷ್ಣಾಂಶದಲ್ಲಿ ಸಿಗುವಂತಹ ಲೋಹ ಯಾವುದು ಅನ್ನೋದನ್ನ ಕೇಳಿರ್ತೀವಿ. ಅದಕ್ಕೆ ಉತ್ತರ ಪಾದರಸ, ಮರ್ಕ್ಯೂರಿ, ಇಂಗ್ಲಿಷ್ನಲ್ಲಿ ಮರ್ಕ್ಯೂರಿ ಅಂತ ಕರಿತೀವಿ. ಆದರೆ ನಾವು ಕಂಡುಹಿಡಿದಿರತಕ್ಕಂತಹ 118 ಧಾತುಗಳಲ್ಲಿ ಒಂದು ಅಲೋಹ ಮಾತ್ರ ನಮಗೆ ಸಾಮಾನ್ಯ ಕೋಣೆಯ ಉಷ್ಣಾಂಶದಲ್ಲಿ ದ್ರವ ರೂಪದಲ್ಲಿ ಸಿಗುತ್ತೆ, ಅದು ಬ್ರೋಮಿನ್. ಇದರ ಪರಮಾಣು ಸಂಖ್ಯೆ 35. ಸಾಮಾನ್ಯ ಕೋಣೆಯ ಉಷ್ಣಾಂಶ ಅಂದ್ರೆ ಸುಮಾರು 25 ಡಿಗ್ರಿ ಸೆಲ್ಸಿಯಸ್ ನಿಂದ 27 ಡಿಗ್ರಿ ಸೆಲ್ಸಿಯಸ್ ತಾಪಮಾನವನ್ನ ನಾವು ಸಾಮಾನ್ಯ ಕೋಣೆಯ ಉಷ್ಣಾಂಶ ಅಂತ ಹೇಳಿ ಕರಿತೀವಿ. ಮುಂದಿನ ಪ್ರಶ್ನೆ, ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಪ್ರತಿ ವರ್ಷ ಫೆಬ್ರವರಿ 28ರಂದು. ನಮ್ಮ ಭಾರತೀಯ ವಿಜ್ಞಾನಿಯಾದಂತಹ ಸರ್ ಸಿ ವಿ ರಾಮನ್ ರವರು ಬೆಳಕಿನ ಚದುರುವಿಕೆಯ ಪರಿಣಾಮವನ್ನ ವಿವರಿಸ್ತಾರೆ. ಸೊ ಅದನ್ನ ರಾಮನ್ ಪರಿಣಾಮ ಅಂತಾನೆ ಹೇಳಿ ಕರಿತೀವಿ. ಈ ರಾಮನ್ ಪರಿಣಾಮವನ್ನ 1928 ಫೆಬ್ರವರಿ 28ರಂದು ಅವರು ಕಂಡುಹಿಡಿತಾರೆ. ಅಂದ್ರೆ ಒಂದು ಬೆಳಕು ಒಂದು ಮಾಧ್ಯಮದ ಮೂಲಕ ಚಲಿಸಬೇಕಾದ್ರೆ ಅದು ಹೇಗೆ ಚದುರುತ್ತೆ, ಅದರ ಬಣ್ಣ ಹೇಗೆ ಬದಲಾಗುತ್ತೆ, ಆ ಬಣ್ಣದ ವ್ಯತ್ಯಾಸವನ್ನ ರಾಮನ್ ಅವರು ವಿವರಿಸಿದಂತಹ ದಿನವನ್ನ ಸ್ಮರಿಸೋದಕ್ಕೋಸ್ಕರ ನಾವು ರಾಷ್ಟ್ರೀಯ ವಿಜ್ಞಾನ ದಿನವನ್ನ ಪ್ರತಿ ವರ್ಷ ಫೆಬ್ರವರಿ 28ರಂದು ಆಚರಿಸ್ತೇವೆ. ಈ ರಾಮನ್ ಪರಿಣಾಮಕ್ಕೆ 1930ರಲ್ಲಿ ಅವರಿಗೆ ನೊಬೆಲ್ ಪ್ರಶಸ್ತಿ ಕೂಡ ದೊರೆತಿದೆ. ಇದು ಭಾರತೀಯರೆಲ್ಲರಿಗೂ ಕೂಡ ಹೆಮ್ಮೆ ಪಡ್ತಕ್ಕಂತಹ ಒಂದು ವಿಷಯ. ಮುಂದಿನ ಪ್ರಶ್ನೆ, ಕಣ್ಣುಗಳನ್ನು ತೆರೆದು ನಿದ್ರಿಸುವ ಪ್ರಾಣಿ ಯಾವುದು? ಉತ್ತರ ಹಾವು. ಏಕೆಂದ್ರೆ ಮಾನವರಂತೆ ಕಣ್ಣಿನ ರೆಪ್ಪೆಗಳು ಅದಕ್ಕೆ ಇರೋದಿಲ್ಲ. ನಮಗೆ ಮಾನವರಿಗೆ ಆಗಿರ್ಬೋದು ಅಥವಾ ಇತರ ಜೀವಿಗಳೆಲ್ಲ ನಾವು ನೋಡಿದಾಗ ನಮಗೆ ಕಣ್ಣಿನ ರೆಪ್ಪೆಗಳು ಐ ಲೀಡ್ಸ್ಗಳಿದ್ದಾವೆ. ಆದರೆ ಹಾವಿನಲ್ಲಿ ಈ ಐ ಲೀಡ್ಸ್ ಕಂಡು ಬರೋದಿಲ್ಲ. ಹಾವುಗಳ ಕಣ್ಣುಗಳ ಮೇಲೆ ಪಾರದರ್ಶಕವಾದ ಒಂದು ವಿಶೇಷ ಪದರ ಇದೆ, ಅದಕ್ಕೆ ನಾವು ಬ್ರಿಲ್ ಅಥವಾ ಸ್ಪೆಕ್ಟಾಕಲ್ ಅಂತ ಹೇಳಿ ಕರಿತೀವಿ. ಈ ಪದರ ಏನ್ಮಾಡುತ್ತೆ, ಕಣ್ಣುಗಳನ್ನು ಧೂಳು, ಗಾಯ ಮತ್ತು ಒಣಗುವಿಕೆಯಿಂದ ರಕ್ಷಣೆ ನೀಡೋದ್ರಿಂದ ಹಾವುಗಳು ನಿದ್ರಿಸುವಾಗಲೂ ಕೂಡ ಅವು ಕಣ್ಣು ತೆರೆದಿರುವಂತೆಯೇ ನಮಗೆ ಕಾಣಿಸ್ತವೆ. ಬೇರೆ ಪ್ರಾಣಿಗಳಲ್ಲಿ ಕೂಡ ಈ ಕೂದಲಿನ ರಚನೆಯನ್ನು ನಾವು ನೋಡಬಹುದು. ನಾಯಿ ಅಥವಾ ಬೆಕ್ಕು ಅವುಗಳನ್ನು ಗಮನಿಸಿದಾಗ ಅಲ್ಲೂ ಕೂದಲಿನ ರಚನೆಯನ್ನು ನೋಡ್ತೀವಿ. ಆದರೆ ಹಾವುಗಳು ಅಂತ ಬಂದಾಗ ಅಲ್ಲಿ ಯಾವುದೇ ರೀತಿಯ ಐಲಿಡ್ಸ್ಗಳನ್ನು, ಆ ರೆಪ್ಪೆಗಳನ್ನು ನಾವು ನೋಡದೇ ಇರೋದ್ರಿಂದ ಸೊ ಅವು ಮಲಗುವಾಗಲೂ ಕೂಡ ಅಂದರೆ ನಿದ್ರಿಸುವಾಗಲೂ ಕೂಡ ಕಣ್ಣುಗಳನ್ನು ತೆರೆದೆ ನಿದ್ರಿಸ್ತವೆ. ಆಭರಣ ತಯಾರಿಕೆಯಲ್ಲಿ ಚಿನ್ನದೊಂದಿಗೆ ಮಿಶ್ರ ಮಾಡುವ ಲೋಹ ಯಾವುದು? ಉತ್ತರ ತಾಮ್ರ, ಇಂಗ್ಲಿಷ್ನಲ್ಲಿ ಕಾಪರ್ ಅಂತ ಹೇಳಿ ಕರಿತೀವಿ. ನಾವು ಶುದ್ಧ ಚಿನ್ನವನ್ನು ತಗೊಂಡಾಗ ಅದು ತುಂಬಾನೇ ಮೃದುವಾಗಿರುತ್ತೆ, ತುಂಬ ವೆರಿ ಸಾಫ್ಟ್ ಮೆಟಲ್ ಯಾವುದು? ಚಿನ್ನ. ಆದ್ದರಿಂದ ಅದಕ್ಕೆ ಸ್ವಲ್ಪ ತಾಮ್ರವನ್ನು ನಾವು ಬೆರೆಸ್ತೀವಿ. ಈ ತಾಮ್ರ ಏನ್ಮಾಡುತ್ತೆ, ಅದಕ್ಕೆ ಗಡಸುತನವನ್ನ, ಶುದ್ಧ ಚಿನ್ನಕ್ಕೆ ಸ್ವಲ್ಪ ಗಡಸುತನ ಅಂದ್ರೆ ಗಟ್ಟಿತನವನ್ನ, ಹಾಗೆ ಅದರ ಬಾಳಿಕೆಯನ್ನ ಕೂಡ ಹೆಚ್ಚಿಸುತ್ತೆ. ಹಾಗಾಗಿ ನಾವು ಜ್ಯುವೆಲ್ರಿ ಅಂತ ಏನ್ ತಗೊಳ್ತೀವಿ, ನೆಕ್ಲೆಸ್ ಆಗಿರ್ಬೋದು, ಒಡವೆ ಅಂತ ಏನೇನ್ ತಗೊಳ್ತೀವಿ, ಅದರಲ್ಲೆಲ್ಲೂ ಕೂಡ ಶುದ್ಧ ಚಿನ್ನ ಇರಲ್ಲ. 24 ಕ್ಯಾರೆಟ್ ಅಂತ ಹೇಳಿ ಕರಿತೀವಿ ಶುದ್ಧ ಚಿನ್ನನ. ಆದ್ರೆ ನಾವು ತಗೊಳ್ಳುವಂಥದ್ದು, ಆಭರಣವಾಗಿ ತಗೊಳ್ಳುವಂಥದ್ದು 22 ಕ್ಯಾರೆಟ್ ಅಥವಾ 18 ಕ್ಯಾರೆಟ್ಸ್ ಈ ರೀತಿ ಇರುತ್ತೆ. ಏಕೆಂದರೆ ಶುದ್ಧ ಚಿನ್ನವನ್ನು ತಗೊಂಡಾಗ ನಾವು ಬೇಕಾದಂಥ ಆಭರಣ ಮಾಡಲಿಕ್ಕೆ ಅಥವಾ ಬೇಕಾದಂಥ ಶೇಪ್ ಆಕಾರವನ್ನು ಕೊಡಲಿಕ್ಕೆ ಆಗೋದಿಲ್ಲ. ಏಕೆಂದರೆ ಅದು ಬಹಳ ತುಂಬ ಮೃದು ಇರುವಂಥ ಒಂದು ಲೋಹ ಅಂತಲೇ ಹೇಳ್ಬೋದು. ಮುಂದಿನ ಪ್ರಶ್ನೆ, ಮೃತ ಸಮುದ್ರ ಯಾವ ದೇಶಗಳ ನಡುವೆ ಕಂಡುಬರುತ್ತದೆ? ಉತ್ತರ ಇಸ್ರೇಲ್ ಮತ್ತು ಜೋರ್ಡಾನ್. ಇದನ್ನ ಡೆಡ್ ಸಿ ಅಂತ ಹೇಳಿ ಕರೀತಾರೆ. ಯಾಕೆಂದ್ರೆ ಈ ಜಲಮೂಲದಲ್ಲಿ 33.7% ಲವಣಾಂಶ ಇರುತ್ತೆ. ಇದು ಸಾಮಾನ್ಯ ಸಮುದ್ರಗಳಿಗಿಂತ 8.6% ಹೆಚ್ಚಿರುವಂಥದ್ದು. ಲವಣಾಂಶ ಅಂದ್ರೆ ಉಪ್ಪಿನಂಶ ಹೆಚ್ಚಿರುತ್ತೆ. ಹಾಗಾಗಿ ಇಲ್ಲಿ ಭಾರದ ವಸ್ತುಗಳು ಮುಳುಗೋದಿಲ್ಲ, ತೇಲುತ್ತೆ. ಆದರೂ ಕೂಡ ಮುಳುಗೋದಿಲ್ಲ, ತೇಲಿದ್ರೂ ಕೂಡ ಯಾಕೆ ಮೃತ ಸಮುದ್ರ ಅಂತ ಕರಿತೀವಿ ಅಂತಂದ್ರೆ, ಈ ಲವಣಾಂಶ ಇರುವಂತಹ ವಾತಾವರಣದಲ್ಲಿ

ಯಾವುದೇ ಜೀವಿಗಳು ಕೂಡ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದನ್ನ ಮೃತ ಸಮುದ್ರ ಅಂತ ಹೇಳಿ ಕರಿತೀವಿ. ಆಶ್ಚರ್ಯ ಏನಂತಂದ್ರೆ, ಇಲ್ಲಿಗೆ ಬಿದ್ದವ್ರು ಯಾರೂ ಕೂಡ ಮುಳುಗೋದಿಲ್ಲ. ಯಾಕೆಂದ್ರೆ ಅಲ್ಲಿ ಲವಣಾಂಶ ಹೆಚ್ಚಿರೋದ್ರಿಂದ. ಇದನ್ನ ಬೇಕಾದ್ರೆ ಒಂದು ಪ್ರಾಯೋಗಿಕವಾಗಿ ನಾವು ಮಾಡಬಹುದು. ಒಂದು ಲೆಮನ್ ನಿಂಬೆಹಣ್ಣನ್ನು ತೆಗೆದುಕೊಂಡು, ಒಂದು ಗ್ಲಾಸಲ್ಲಿ ವಾಟರ್ನ ತಗೊಂಡ್ಕೊಂಡು ನಾವು ನಿಂಬೆಹಣ್ಣನ್ನು ನೀರಿಗೆ ಹಾಕಿದಾಗ ಆ ನೀರಿನಲ್ಲಿ ಅದು ಮುಳುಗುತ್ತೆ. ಅದೇ ಉಪ್ಪು ನೀರಿಗೆ ಹಾಕಿದಾಗ, ಒಂದು ಗಾಜಿನ ಲೋಟದಲ್ಲಿ ಉಪ್ಪು ನೀರನ್ನ ತಗೊಂಡು ಅದಕ್ಕೆ ಒಂದು ನಿಂಬೆಹಣ್ಣ ಹಾಕಿದಾಗ ಅದು ತೇಲುತ್ತೆ. ಯಾಕೆ ಅಂದರೆ ಅಲ್ಲಿ ನೀರಿನ ಸಾಂದ್ರತೆ, ಉಪ್ಪಿನ ನೀರಿನ ಸಾಂದ್ರತೆ ಹೆಚ್ಚಿರುತ್ತೆ. ಹಾಗಾಗಿ ಭಾರದ ವಸ್ತು ಆ ನಿಂಬೆಹಣ್ಣ ಏನಾಗುತ್ತೆ, ತೇಲುತ್ತೆ. ಈ ಕಾನ್ಸೆಪ್ಟ್ ಮೇಲೇ ಈ ಮೃತ ಸಮುದ್ರದಲ್ಲಿ ಏನಾಗುತ್ತೆ, ಭಾರದ ವಸ್ತುಗಳು ತೇಲುವಂತಹದ್ದು. ಓಜೋನ್ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಉತ್ತರ, ಪ್ರತಿ ವರ್ಷ ಸೆಪ್ಟೆಂಬರ್ 16ರಂದು ಓಜೋನ್ ದಿನವನ್ನು ನಾವು ಆಚರಿಸ್ತೇವೆ. ಓಜೋನ್ ಪದರ ಭೂಮಿಯನ್ನು ಸೂರ್ಯನ ಹಾನಿಕಾರಕ ನೇರಳಾತೀತ ಕಿರಣಗಳಿಂದ, ಅಲ್ಟ್ರಾವಯೊಲೆಟ್ ರೇಸ್ನಿಂದ ರಕ್ಷಣೆಯನ್ನು ನೀಡುತ್ತದೆ. ಆದರೆ ನಾವು ಬಳಸ್ತಾ ಇರತಕ್ಕಂತಹ ರೆಫ್ರಿಜರೇಟರ್ಸ್ಗಳಾಗಿರ್ಬೋದು, ಏರ್ ಕಂಡೀಷನರ್ಸ್ಗಳಾಗಿರ್ಬೋದು, ಸ್ಪ್ರೇಸ್ಗಳಾಗಿರ್ಬೋದು, ಸೊ ಅದರಲ್ಲಿರೋಂತಹ CFC ಕ್ಲೋರೋಫ್ಲೋರೋಕಾರ್ಬನ್ ಏನು ಮಾಡುತ್ತೆ, ವಾತಾವರಣಕ್ಕೆ ಕ್ಲೋರಿನ್ ಅಣುಗಳನ್ನು ಬಿಡುಗಡೆ ಮಾಡುತ್ತೆ. ಈ ಕ್ಲೋರಿನ್ ಅಣುಗಳು ಓಜೋನ್ ಪದರವನ್ನು ನಾಶ ಮಾಡ್ತಾ ಇರೋದ್ರಿಂದ ಆ ಅಲ್ಟ್ರಾವಯೊಲೆಟ್ ರೇಸ್ಗಳು ನಮ್ಮ ಭೂಮಿಯನ್ನು ತಲುಪಿ ಸೊ ಹಲವಾರು ರೋಗಗಳಿಗೆ ಕಾರಣ ಆಗ್ತಾ ಇದೆ. ಹಾಗಾಗಿ ನಮ್ಮನ್ನು ಆ ನೇರಳಾತೀತ ಕಿರಣಗಳಿಂದ ರಕ್ಷಿಸ್ತಾ ಇರುವಂತಹ ಓಜೋನ್ ಪದರವನ್ನು ರಕ್ಷಿಸೋದು ಕೂಡ ನಮ್ಮ ಕರ್ತವ್ಯ. ಇದರ ಜಾಗೃತಿಯನ್ನು ಮೂಡಿಸುವ ಸಲುವಾಗಿ ಪ್ರತಿ ವರ್ಷ ಸೆಪ್ಟೆಂಬರ್ 16ರಂದು ನಾವು ಓಜೋನ್ ದಿನವನ್ನು ಆಚರಿಸ್ತೇವೆ. ಪ್ರತಿ ವರ್ಷವೂ ಒಂದೊಂದು ಥೀಮನ್ನು ನಾವು ನೋಡ್ತೀವಿ. ಅದೇ ರೀತಿ ಕಳೆದ ವರ್ಷ ಅಂದರೆ 2025ರ ಓಜೋನ್ ದಿನದ ಥೀಮ್ ಏನಾಗಿತ್ತು ಅಂದರೆ, ಓಜೋನ್ ಮತ್ತು ಹವಾಮಾನಕ್ಕಾಗಿ ವಿಜ್ಞಾನವನ್ನು ಕಾರ್ಯರೂಪಕ್ಕೆ ತರೋಣ ಎಂಬುದು ಕಳೆದ ವರ್ಷದ ಥೀಮ್. ಸೊ ಈ ವರ್ಷದ ಥೀಮ್ ಏನು ಅಂತ ಈ ಸಲ ನೋಡಬೇಕಾಗುತ್ತೆ. ಮುಂದಿನ ಪ್ರಶ್ನೆ, ಪ್ರಾಣವಾಯು ಎಂದು ಯಾವ ಅನಿಲವನ್ನು ಕರೆಯುತ್ತೇವೆ? ಉತ್ತರ, ಆಮ್ಲಜನಕ. ನಾವು ಉಸಿರಾಡುವಂತಹ ಗಾಳಿಯಲ್ಲಿ ಕೇವಲ ಆಮ್ಲಜನಕ ಮಾತ್ರ ಇರುವುದಿಲ್ಲ, ಅದರೊಂದಿಗೆ ನೈಟ್ರೋಜನ್ ಹಾಗೂ ಇತರ ಅನಿಲಗಳು ಕೂಡ ಸೇರಿಕೊಂಡಿರ್ತವೆ. ಆದರೆ ನಮ್ಮ ಶ್ವಾಸಕೋಶಗಳು ಆಮ್ಲಜನಕವನ್ನು ಮಾತ್ರ ರಕ್ತಕ್ಕೆ ಸೇರಿಸ್ತವೆ. ನಮ್ಮ ದೇಹದಲ್ಲಿರುವಂತಹ ಜೀವಕೋಶಗಳು ಈ ಆಮ್ಲಜನಕವನ್ನು ಬಳಸಿಕೊಂಡು ನಾವು ತಿಂದಂತಹ ಆಹಾರವನ್ನು ಶಕ್ತಿಯನ್ನಾಗಿ ರೂಪಿಸ್ತವೆ. ಹಾಗಾಗಿ ನಮ್ಮ ದೇಹಕ್ಕೆ ಆಹಾರ ತಿಂದರೂ ಕೂಡ ಅದಕ್ಕೆ ಶಕ್ತಿ ಬರಬೇಕು ಅಂದರೆ ನಮಗೆ ಆಮ್ಲಜನಕ ಬಹಳ ಅವಶ್ಯಕ. ಇದನ್ನು ಸೆಲ್ಯುಲಾರ್ ರೆಸ್ಪಿರೇಷನ್ ಅಂತ ಹೇಳಿ ಕರಿತೀವಿ. ನಾವು ತಿಂದಂಥ ಆಹಾರವನ್ನು ಜೀವಕೋಶಗಳು ಆಮ್ಲಜನಕವನ್ನು ಬಳಸಿಕೊಂಡು ಶಕ್ತಿಯನ್ನಾಗಿ ಪರಿವರ್ತಿಸುವಂಥ ಕ್ರಿಯೆಗೆ ಸೆಲ್ಯುಲಾರ್ ರೆಸ್ಪಿರೇಷನ್ ಅಂತ ಹೇಳಿ ನಾವು ಕರೀತೀವಿ. ಹಾಗಾಗಿ ಬಹುತೇಕ ಎಲ್ಲ ಜೀವಿಗಳು ಕೂಡ ಆಮ್ಲಜನಕವನ್ನು ಉಸಿರಾಡುತ್ತವೆ. ಹಾಗಾಗಿ ವಾತಾವರಣದಲ್ಲಿ ಯಾವುದೇ ಅನಿಲಗಳಿದ್ದರೂ ಕೂಡ ನಮಗೆ ಉಸಿರಾಡೋದಕ್ಕೆ, ನಾವು ಶಕ್ತಿ ಪಡ್ಕೊಳ್ಳೋದಕ್ಕೆ ಆಮ್ಲಜನಕ ಬಹಳ ಅವಶ್ಯಕವಾದಂಥದ್ದು. ಹಾಗಾಗಿ ಇದನ್ನು ಪ್ರಾಣವಾಯು ಅಂತ ಹೇಳಿ ನಾವು ಕರಿತೀವಿ. ಮುಂದಿನ ಪ್ರಶ್ನೆ, ಹೆಲ್ಮೆಟ್ ಹಕ್ಕಿ ಎಂದು ಪ್ರಸಿದ್ಧವಾದ ಪಕ್ಷಿ ಯಾವುದು? ಉತ್ತರ, ಕ್ಯಾಸೋವರಿ. ಈ ಹಕ್ಕಿಗೆ ಹೆಲ್ಮೆಟ್ ರೀತಿಯ ಕಿರೀಟ ಇರೋದ್ರಿಂದ ಹೆಲ್ಮೆಟ್ ಹಕ್ಕಿ ಅಂತ ಹೇಳಿ ನಾವು ಕರಿತೀವಿ. ಉದಾಹರಣೆಗೆ ನಾವು ಕೋಳಿಯನ್ನು ನೋಡಿದ್ರೆ ಆ ಕೋಳಿಯ ತಲೆ ಮೇಲೆ ಕೆಂಪನೆಯ ಒಂದು ಪುಕ್ಕ ಥರ ನಾವು ನೋಡ್ತೀವಲ್ವಾ. ಸೊ ಅದೇ ರೀತಿ ಈ ಹಕ್ಕಿಯ ಕಿರೀಟ ಅಂದರೆ ತಲೆಯ ಮೇಲೆ ಹೆಲ್ಮೆಟ್ ರೀತಿಯ ಕಿರೀಟ ಇರೋದ್ರಿಂದ ಇದನ್ನು ನಾವು ಹೆಲ್ಮೆಟ್ ಹಕ್ಕಿ ಅಂತ ಹೇಳಿ ಕರಿತೀವಿ. ಸೊ ನಿಸರ್ಗದಲ್ಲಿ ಪ್ರತಿಯೊಂದು ಜೀವಿಯು ಕೂಡ ಎಷ್ಟು ವಿಶಿಷ್ಟವಾದ ರಚನೆಯನ್ನು ಹೊಂದಿದೆ, ಹಾಗೆ ಈ ಹಕ್ಕಿನೂ ಕೂಡ ತನ್ನ ರಕ್ಷಣೆಗೆ, ಸಂವೇದನೆಗೆ ಹಲವಾರು ವಿಶಿಷ್ಟ ರಚನೆಗಳನ್ನು ಹೊಂದಿರೋದನ್ನ ನಾವು ನಿಸರ್ಗದಲ್ಲಿ ನೋಡಬಹುದು. ಎರಡನೆಯ ಪ್ರಶ್ನೆ, ಓಜೋನ್ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಉತ್ತರ, ಪ್ರತಿ ವರ್ಷ ಸೆಪ್ಟೆಂಬರ್ 16ರಂದು ಓಜೋನ್ ದಿನವನ್ನು ನಾವು ಆಚರಿಸ್ತೇವೆ. ಓಜೋನ್ ಪದರ ಭೂಮಿಯನ್ನು ಸೂರ್ಯನ ಹಾನಿಕಾರಕ ನೇರಳಾತೀತ ಕಿರಣಗಳಿಂದ, ಅಲ್ಟ್ರಾವಯೊಲೆಟ್ ರೇಸ್ನಿಂದ ರಕ್ಷಣೆಯನ್ನು ನೀಡುತ್ತದೆ. ಆದರೆ ನಾವು ಬಳಸ್ತಾ ಇರತಕ್ಕಂತಹ ರೆಫ್ರಿಜರೇಟರ್ಸ್ಗಳಾಗಿರ್ಬೋದು, ಏರ್ ಕಂಡೀಷನರ್ಸ್ಗಳಾಗಿರ್ಬೋದು, ಸ್ಪ್ರೇಸ್ಗಳಾಗಿರ್ಬೋದು, ಸೊ ಅದರಲ್ಲಿರೋಂತಹ CFC ಕ್ಲೋರೋಫ್ಲೋರೋಕಾರ್ಬನ್ ಏನು ಮಾಡುತ್ತೆ, ವಾತಾವರಣಕ್ಕೆ ಕ್ಲೋರಿನ್ ಅಣುಗಳನ್ನು ಬಿಡುಗಡೆ ಮಾಡುತ್ತೆ. ಈ ಕ್ಲೋರಿನ್ ಅಣುಗಳು ಓಜೋನ್ ಪದರವನ್ನು ನಾಶ ಮಾಡ್ತಾ ಇರೋದ್ರಿಂದ ಆ ಅಲ್ಟ್ರಾವಯೊಲೆಟ್ ರೇಸ್ಗಳು ನಮ್ಮ ಭೂಮಿಯನ್ನು ತಲುಪಿ
ಸೊ ಹಲವಾರು

0: ರೋಗಗಳಿಗೆ ಕಾರಣ ಆಗ್ತಾ ಇದೆ. ಹಾಗಾಗಿ ನಮ್ಮನ್ನ ಆ ನೇರಳಾತೀತ ಕಿರಣಗಳಿಂದ ರಕ್ಷಿಸ್ತಾ ಇರುವಂತಹ ಓಜೋನ್ ಪದರವನ್ನ ರಕ್ಷಿಸೋದು ಕೂಡ ನಮ್ಮ ಕರ್ತವ್ಯ. ಇದರ ಜಾಗೃತಿಯನ್ನ ಮೂಡಿಸುವ ಸಲುವಾಗಿ ಪ್ರತಿ ವರ್ಷ ಸೆಪ್ಟೆಂಬರ್ 16ರಂದು ನಾವು ಓಜೋನ್ ದಿನವನ್ನ ಆಚರಿಸ್ತೇವೆ. ಪ್ರತಿ ವರ್ಷವೂ ಒಂದೊಂದು ಥೀಮ್ ಅನ್ನ ನಾವು ನೋಡ್ತೀವಿ. ಅದೇ ರೀತಿ ಕಳೆದ ವರ್ಷ ಅಂದ್ರೆ 2025ರ ಓಜೋನ್ ದಿನದ ಥೀಮ್ ಏನಾಗಿತ್ತು ಅಂದ್ರೆ, ಓಜೋನ್ ಮತ್ತು ಹವಾಮಾನಕ್ಕಾಗಿ ವಿಜ್ಞಾನವನ್ನು ಕಾರ್ಯರೂಪಕ್ಕೆ ತರೋಣ ಎಂಬುದು ಕಳೆದ ವರ್ಷದ ಥೀಮ್. ಸೊ ಈ ವರ್ಷದ ಥೀಮ್ ಏನು ಅಂತ ನೀವು ಈ ಸಲ ನೋಡಬೇಕಾಗುತ್ತೆ. ಸಾಮಾನ್ಯ ಕೋಣೆಯ ಉಷ್ಣಾಂಶದಲ್ಲಿ ದ್ರವರೂಪದಲ್ಲಿರುವ ಅಲೋಹ ಯಾವುದು? ಉತ್ತರ, ಬ್ರೋಮಿನ್. ನಾವು ಸಾಮಾನ್ಯವಾಗಿ ಸಾಮಾನ್ಯ ಕೋಣೆಯ ಉಷ್ಣಾಂಶದಲ್ಲಿ ಸಿಗುವಂತಹ ಲೋಹ ಯಾವುದು ಅನ್ನೋದನ್ನ ಕೇಳಿರ್ತೀವಿ. ಅದಕ್ಕೆ ಉತ್ತರ ಪಾದರಸ, ಮರ್ಕ್ಯೂರಿ, ಇಂಗ್ಲಿಷ್ನಲ್ಲಿ ಮರ್ಕ್ಯೂರಿ ಅಂತ ಕರಿತೀವಿ. ಆದರೆ ನಾವು ಕಂಡುಹಿಡಿದಿರತಕ್ಕಂತಹ 118 ಧಾತುಗಳಲ್ಲಿ ಒಂದು ಅಲೋಹ ಮಾತ್ರ ನಮಗೆ ಸಾಮಾನ್ಯ ಕೋಣೆಯ ಉಷ್ಣಾಂಶದಲ್ಲಿ ದ್ರವರೂಪದಲ್ಲಿ ಸಿಗುತ್ತೆ, ಅದು ಬ್ರೋಮಿನ್. ಇದರ ಪರಮಾಣು ಸಂಖ್ಯೆ 35. ಸಾಮಾನ್ಯ ಕೋಣೆಯ ಉಷ್ಣಾಂಶ ಅಂದರೆ ಸುಮಾರು 25°C -27°C ತಾಪಮಾನವನ್ನ ನಾವು ಸಾಮಾನ್ಯ ಕೋಣೆಯ ಉಷ್ಣಾಂಶ ಅಂತ ಹೇಳಿ ಕರಿತೀವಿ. ಮುಂದಿನ ಪ್ರಶ್ನೆ, ಇದು ಒಗಟಿನ ರೂಪದಲ್ಲಿ ಇರುತ್ತೆ ಆದರೆ ಇದು ವಿಜ್ಞಾನಕ್ಕೆ ಸಂಬಂಧಪಟ್ಟದ್ದಾಗಿರುತ್ತೆ. ಬೆಳಗ್ತೀನಿ ಸೂರ್ಯ ಅಲ್ಲ, ಕರಗ್ತೀನಿ ಬೆಲ್ಲ ಅಲ್ಲ, ಕರೆಂಟ್ ಹೋದಾಗ ನಾನು ನಿಮಗ್ ಬೇಕಲ್ಲ, ನಾನ್ ಯಾರು ಹೇಳ? ಉತ್ತರ, ಮೇಣದ ಬತ್ತಿ. ಹೌದಲ್ವಾ, ಬೆಳಕನ್ನ ನೀಡುತ್ತೆ. ಇದು ಬೆಳಕಿನ ಆಕಾರವನ್ನಾಗಿ ನಾವು ಬಳಸ್ತೀವಿ. ಹೆಚ್ಚಾಗಿ ಬಳಸುವಂತದ್ದು ಕರೆಂಟ್ ಹೋದಂತಹ ಸಂದರ್ಭದಲ್ಲಿ. ಆ ಬೆಳಕಿನ ಶಾಖಕ್ಕೆ ಮೇಣದ ಬತ್ತಿ ಕರಗ್ತಾ ಹೋಗುತ್ತೆ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಮೇಣದ ಬತ್ತಿ. ಮುಂದಿನ ಒಟ್ಟು ನಿಮಗೆ ಉತ್ತರ ಕಂಡುಕೊಳ್ಳಲಿ. ಇದಕ್ಕೆ ಹರಿತೀನಿ ನೀರಲ್ಲ, ಉರಿತೀನಿ ಸೌದೆ ಅಲ್ಲ, ಭೂಮಿ ಒಳಗೆ ಅಡಿಗೆ ಇರ್ತೀನಿ ಕಳ್ಳ ಅಲ್ಲ, ನಾನಿಲ್ಲದೆ ನಿಮ್ಮ ಕಾರು ಬೈಕು ಓಡಲ್ಲ, ನಾನ್ ಯಾರು? ಸೊ ಇದಕ್ಕೆ ಉತ್ತರವನ್ನ ನೀವೇ ಹೇಳಬೇಕು. ಓಕೆನಾ? ಸೊ ಇದು ಈ ವಾರದ ವಿಜ್ಞಾನ ರಸಪ್ರಶ್ನೆ ಕಾರ್ಯಕ್ರಮ ಆಗಿತ್ತು. ಸೊ ಎಲ್ಲರೂ ಚೆನ್ನಾಗಿ ಕೇಳಿದ್ದೀರಾ ಅಂತ ಭಾವಿಸ್ತೀನಿ. ಎಲ್ರಿಗೂ ಕೂಡ ಬಹಳ ಧನ್ಯವಾದಗಳು. ಮುಂದಿನ ಒಗಟು, ಗುಂಡಗದೀನಿ ಚೆಂಡಲ್ಲ, ಹುಳಿಯಾಗದೀನಿ ಹುಣಸಿ ಅಲ್ಲ, ಬೇಸಿಗೆಯಲ್ಲಿ ನಾನು ನಿಮಗೆ ಬೇಕಲ್ಲ, ಸಕ್ಕರೆ ಜೊತೆ ನನ್ನ ರಸ ಚೆನ್ನಾಗೇ ಇರುತ್ತಲ್ಲ, ನಾನ್ ಯಾರು? ಉತ್ತರ, ನಿಂಬೆ ಹಣ್ಣು. ಹೌದಲ್ವಾ, ನಿಂಬೆ ಹಣ್ಣಿನ ಆಕಾರ ನೋಡಿ, ಅದು ಗುಂಡಗಿರುತ್ತೆ, ಅದರ ರುಚಿ ಹುಳಿ ಹುಳಿ ಅಲ್ವಾ. ಬೇಸಿಗೆಯಲ್ಲಿ ನಾವು ಹೆಚ್ಚಾಗಿ ಇದನ್ನ ಶರ್ಬತ್ ಮಾಡ್ಕೊಂಡು ಕುಡಿತಾ ಇರ್ತೀವಿ ಅಲ್ವಾ. ನಿಂಬೆಣ್ಣು ಶರ್ಬತ್ ಎಲ್ಲರೂ ಕುಡಿದಿರ್ತೀರ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ನಿಂಬೆ ಹಣ್ಣು.
1: ಮೊದಲನೇ ಪ್ರಶ್ನೆ, ನಮ್ಮ ಸೌರಮಂಡಲದಲ್ಲಿರುವ ಅತ್ಯಂತ ಚಿಕ್ಕ ಗ್ರಹ ಯಾವುದು? ನಮ್ಮ ಸೌರಮಂಡಲದಲ್ಲಿ ಒಟ್ಟು 8 ಗ್ರಹಗಳಿವೆ. ಅದರಲ್ಲಿ ಅತ್ಯಂತ ದೊಡ್ಡ ಗ್ರಹ ಗುರು ಮತ್ತು ಅತ್ಯಂತ ಚಿಕ್ಕ ಗ್ರಹ ಬುಧ. ಈ ಬುಧ ಗ್ರಹ ಸೂರ್ಯನಿಗೆ ಅತ್ಯಂತ ಸಮೀಪದಲ್ಲಿರುವ ಗ್ರಹ ಕೂಡ ಆಗಿದೆ. ಮುಂದಿನ ಪ್ರಶ್ನೆಗೆ ಹೋಗೋಣ ಮಕ್ಕಳ. ಪಕ್ಷಿಗಳಂತೆ ಹಾರುವ ಸಸ್ತನಿ ಯಾವುದು? ಸರಿಯಾದ ಉತ್ತರ ಬಾವಲಿ. ನಾವು ಇದನ್ನ ಇಂಗ್ಲಿಷಲ್ಲಿ ಬ್ಯಾಟ್ ಅಂತಲೂ ಕರಿತೀವಿ. ಈ ಬಾವಲಿ ಪಕ್ಷಿಯಂತೆ ಕಂಡರೂ ಅದು ನಮ್ಮಂತೆಯೇ ಸಸ್ತನಿಗಳ ಗುಂಪಿಗೆ ಸೇರುತ್ತದೆ. ಅದು ತನ್ನ ಮಗುವಿಗೆ ನೇರವಾಗಿ ಜನ್ಮ ನೀಡುತ್ತದೆ ಮತ್ತು ತನ್ನ ಮರಿಗಳಿಗೆ ಹಾಲುಣಿಸುತ್ತದೆ. ಹಾಗಾಗಿ ಇದು ಪಕ್ಷಿಯಲ್ಲ, ಇದು ಸಸ್ತನಿ. ನಾವು ಇಂಗ್ಲಿಷಲ್ಲಿ ಮ್ಯಾಮಲ್ಸ್ ಅಂತ ಕರಿತೀವಿ. ಹಾಗಾಗಿ ನಾವು ಹಲವಾರು ಬಾರಿ ಈ ಬಾವಲಿನೂ ಕೂಡ ಒಂದು ಪಕ್ಷಿ ಅಂತ ತಪ್ಪಾಗಿ ಅರ್ಥ ಮಾಡ್ಕೊಂಡಿರ್ತೀವಿ. ಹಾಗಾಗಿ ಬಾವಲಿ ಯಾವ ಗುಂಪಿಗೆ ಸೇರುತ್ತೆ? ಬಾವಲಿ ಸಸ್ತನಿಗಳ ಗುಂಪಿಗೆ ಸೇರುತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ ಮಕ್ಕಳ. ಹಾಲಿನ ಸಾಂದ್ರತೆಯನ್ನು ಅಳೆಯುವ ಸಾಧನ ಯಾವುದು? ಸರಿಯಾದ ಉತ್ತರ ಲ್ಯಾಕ್ಟೋಮೀಟರ್. ನೀವು ನಿಮ್ಮೂರಿನ ಹಾಲಿನ ಡೈರಿಯಲ್ಲಿ ಈ ಸಾಧನವನ್ನು ನೋಡಿರ್ತೀರ. ಇದು ಹಾಲಿನ ಸಾಂದ್ರತೆ ಮತ್ತು ಅದರ ಗುಣಮಟ್ಟವನ್ನು ಅಳೆಯಲು ನಾವು ಬಳಸ್ತೀವಿ. ಇದನ್ನು ನಾವು ಹಾಲಿಗೆ ಮುಳುಗಿಸಿದಾಗ ಈ ಒಂದು ಲ್ಯಾಕ್ಟೋಮೀಟರ್ ಅದರೊಳಗಡೆ ಸಂಪೂರ್ಣವಾಗಿ ಮುಳುಗ್ಬಿಟ್ರೆ ಹಾಲಿನ ಸಾಂದ್ರತೆ ಕಡಿಮೆ ಇದೆ.

ಅದರಲ್ಲಿ ನಾವು ನೀರಿನ ಅಂಶ ಜಾಸ್ತಿ ಇದೆ ಅಂತ ತಿಳ್ಕೋಬಹುದು. ಇದೇನಾದ್ರೂ ಅದರಲ್ಲಿ ತೇಲಿದ್ರೆ ಹಾಲಿನ ಸಾಂದ್ರತೆ ಜಾಸ್ತಿ ಇದೆ ಅಂತ ನಾವು ತಿಳ್ಕೋಬಹುದು. ಹಾಗಾಗಿ ಈ ಲ್ಯಾಕ್ಟೋಮೀಟರ್ ಎಂಬ ಸಾಧನದ ಮೂಲಕ ನಾವು ಹಾಲಿನ ಗುಣಮಟ್ಟವನ್ನು ನಾವು ತಿಳ್ಕೋಬಹುದು. ಮುಂದಿನ ಪ್ರಶ್ನೆಗೆ ಹೋಗೋಣ ಮಕ್ಕಳ. ಸೂರ್ಯನ ಬೆಳಕು ಭೂಮಿಗೆ ತಲುಪಲು ಎಷ್ಟು ಸಮಯ ಬೇಕಾಗುತ್ತದೆ? ಸರಿಯಾದ ಉತ್ತರ 8:20. ಸೂರ್ಯ ನಮ್ಮಿಂದ ತುಂಬಾ ದೂರ ಇದ್ರೂ ಕೂಡ ಅದು ಭೂಮಿಗೆ ತಲುಪಲು 8:20 ಮಾತ್ರ ತೆಗೆದುಕೊಳ್ಳುತ್ತೆ. ಏಕೆಂದ್ರೆ ಬೆಳಕಿನ ವೇಗ ತುಂಬಾ ಜಾಸ್ತಿ. ಅದೆಷ್ಟಪ್ಪ ಅಂದ್ರೆ 1 ಸೆಕೆಂಡ್ಗೆ ಸುಮಾರು 300,000 ಕಿಲೋಮೀಟರ್ನಷ್ಟು ದೂರ ಚಲಿಸುತ್ತೆ. ಹಾಗಾಗಿ ಭೂಮಿಗೆ ಸೂರ್ಯನ ಬೆಳಕು ಬರಲು ಬರೀ 8:20 ಸಾಕು. ಮುಂದಿನ ಪ್ರಶ್ನೆ, ವಿಶ್ವ ಪರಿಸರ ದಿನವನ್ನು ಯಾವ ದಿನದಂದು ಆಚರಿಸ್ತೀವಿ? ಸರಿಯಾದ ಉತ್ತರ 5 June. ನಾವು ಪ್ರತಿ ವರ್ಷ 5 June ವಿಶ್ವ ಪರಿಸರ ದಿನವನ್ನು ಆಚರಿಸ್ತೀವಿ. ಈ ವರ್ಷದ ಘೋಷವಾಕ್ಯ ಏನಪ್ಪ ಅಂದ್ರೆ, ಇನ್ಸ್ಪೈರ್ಡ್ ಬೈ ನೇಚರ್ ಫಾರ್ ಕ್ಲೈಮೇಟ್ ಫಾರ್ ಅವರ್ ಫ್ಯೂಚರ್. ನಮ್ಮ ಮುಂದಿನ ಭವಿಷ್ಯ ಚೆನ್ನಾಗಿರಬೇಕು ಅಂದ್ರೆ ನಮ್ಮ ಪರಿಸರನೂ ಕೂಡ ಚೆನ್ನಾಗಿರಬೇಕು. ಹಾಗಾಗಿ ಪರಿಸರದ ರಕ್ಷಣೆ ನಮ್ಮೆಲ್ಲರ ಹೊಣೆ. ಮುಂದಿನ ಪ್ರಶ್ನೆಗೆ ಹೋಗೋಣ ಮಕ್ಕಳ. ಈ ಕರಿಬೇವಿನ ಎಲೆಗಳಲ್ಲಿ ಯಥೇಚ್ಛವಾಗಿ ಸಿಗುವ ವಿಟಮಿನ್ ಯಾವುದು? ಸರಿಯಾದ ಉತ್ತರ ವಿಟಮಿನ್ A. ಇದು ನಮ್ಮ ಕಣ್ಣಿನ ಆರೋಗ್ಯಕ್ಕೆ ತುಂಬಾ ಮುಖ್ಯ. ಹಾಗಾಗಿ ನಾವು ಊಟ ಮಾಡುವಾಗ ಕರಿಬೇವಿನ ಎಲೆಗಳನ್ನ ತಟ್ಟೆಯಿಂದ ಎತ್ತಿಡದೆ ಎಲ್ಲವನ್ನು ತಿನ್ಕೋಬೇಕು. ಗಾಳಿಯಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿರುವ ಅನಿಲ ಯಾವುದು? ಸರಿಯಾದ ಉತ್ತರ ನೈಟ್ರೋಜನ್. ನಾವು ಕನ್ನಡದಲ್ಲಿ ಇದನ್ನ ಸಾರಜನಕ ಅಂತ ಕರಿತೀವಿ. ಗಾಳಿಯಲ್ಲಿ 78% ಸಾರಜನಕನೇ ಇರುತ್ತೆ. ಇನ್ನು ಉಳಿದ ಭಾಗ ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್ ಮತ್ತು ಇತರ ಅನಿಲಗಳು ಇರುತ್ತೆ. ಮುಂದಿನ ಪ್ರಶ್ನೆ, ಮಿಂಚು ಗುಡುಗಿನ ಸಂದರ್ಭದಲ್ಲಿ ಮೊದಲು ಮಿಂಚು ಗೋಚರಿಸುತ್ತದೆ, ನಂತರ ನಮಗೆ ಗುಡುಗಿನ ಶಬ್ದ ಕೇಳುತ್ತೆ, ಇದಕ್ಕೆ ಕಾರಣ ಏನು? ಇದಕ್ಕೆ ಉತ್ತರ ಏನಪ್ಪ ಅಂದ್ರೆ, ಬೆಳಕಿನ ವೇಗ ಶಬ್ದದ ವೇಗಕ್ಕಿಂತ ತುಂಬಾ ಜಾಸ್ತಿ. ಹಂಗಾಗಿ ನಮಗೆ ಮೊದಲು ಬೆಳಕು ಕಂಡು ನಂತರ ಶಬ್ದ ಕೇಳುತ್ತೆ. ಮುಂದಿನ ಪ್ರಶ್ನೆ ಮಕ್ಕಳ, ರಕ್ತದಲ್ಲಿರುವ ಯಾವ ಅಂಶ ಆಮ್ಲಜನಕದ ಸಾಕಾಣಿಕೆಯಲ್ಲಿ ಸಹಾಯ ಮಾಡುತ್ತದೆ? ಸರಿಯಾದ ಉತ್ತರ ಹಿಮೋಗ್ಲೋಬಿನ್. ನಮಗೆ ರಕ್ತದಲ್ಲಿರುವ ಕೆಂಪು ರಕ್ತ ಕಣಗಳಲ್ಲಿ ಈ ಹಿಮೋಗ್ಲೋಬಿನ್ ಎಂಬ ಅಂಶ ಇರುತ್ತೆ. ಇದು ನಮ್ಮ ದೇಹದ ಎಲ್ಲಾ ಭಾಗಗಳಿಗೂ ಆಕ್ಸಿಜನ್ ಪೂರೈಕೆ ಮಾಡಲು ಸಹಾಯ ಮಾಡುತ್ತೆ. ಮುಂದಿನ ಪ್ರಶ್ನೆ, ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯಾಗಿ ಬದಲಾಯಿಸುವ ಸಾಧನ ಯಾವುದು? ಸರಿಯಾದ ಉತ್ತರ ವಿದ್ಯುತ್ ಮೋಟಾರ್. ಈ ವಿದ್ಯುತ್ ಮೋಟಾರನ್ನು ನಾವು ದಿನನಿತ್ಯ ಜೀವನದಲ್ಲಿ ತುಂಬಾ ಕಡೆ ಬಳಸ್ತೀವಿ. ಎಲ್ಲೆಲ್ಲಿ ಬಳಸ್ತೀವಿಯಪ್ಪ ಅಂತ ಅಂದ್ರೆ, ನಾವು ಫ್ಯಾನ್ಗಳಲ್ಲಿ ಬಳಸ್ತೀವಿ, ಮಿಕ್ಸರ್ಗಳಲ್ಲಿ ಬಳಸ್ತೀವಿ, ಗ್ರೈಂಡರ್ಗಳಲ್ಲಿ, ವಾಹನಗಳಲ್ಲಿ ಮತ್ತು ನಿಮ್ಮ ಆಟಿಕೆ ಕಾರುಗಳಲ್ಲಿ ಕೂಡ ನಾವು ವಿದ್ಯುತ್ ಮೋಟಾರ್ಗಳನ್ನ ಬಳಸ್ತೀವಿ. ಇದ್ರ ಕೆಲಸ ಏನಪ್ಪಾ ಅಂದ್ರೆ, ವಿದ್ಯುತ್ ಶಕ್ತಿಯನ್ನ ಯಾಂತ್ರಿಕ ಶಕ್ತಿಯಾಗಿ ಬದಲಾಯಿಸುತ್ತೆ.

ಬೆಳಗುರೆ, ಇದುವರೆಗೂ ಕಲರವ ಕಾರ್ಯಕ್ರಮದಲ್ಲಿ ಮಕ್ಕಳಿಗೊಂದು ರಸಪ್ರಶ್ನೆ ಕಾರ್ಯಕ್ರಮ ಕುರಿತು ಮೈಸೂರಿನ ವಿಜ್ಞಾನ ಶಿಕ್ಷಕರಾದ ಶ್ರೀಯುತ ರಾಜ್ ಗೋಪಾಲ್ ನಾಯ್ಕರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.

0: ನಿಲ್ತಾನೆ ಇಲ್ವಲ್ಲಪ್ಪ.
1: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಂಪಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ.
2: ಬಪ್ಪ ಕುಮಾರ, ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
1: ಏ ಸಿದ್ದಣ್ಣ, ಈ ಬೀಡಿ ಸಿಗರೆಟ್ ಸೇದೋದಿಂದನೆ ನಿನಗೆ ಕೆಮ್ಮು ಬಂದಿರೋದು.
2: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
1: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
2: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲನ ತಿಂತಾ ಇರ್ತಾನೆ. ಯಾಕೋ
0: ಓ ಕುಮಾರ ರಾಮು, ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರು, ಅದನ್ನ ಬಿಡಾಕೆ ಐತೆ ಅಲ್ಲ, ಏನ್ ಮಾಡ್ಬೇಕು?
1: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
0: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
1: ಸಿದ್ದಣ್ಣ, ನೀ ಸೇವ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, ಟಿಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
0: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
2: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
0: ಇದೇನಪ್ಪ ಇದು, ಬೀದಿ ಲೋಗ ಮಾರೆ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಕ ಎಲ್ಲನೂ ಬಿಟ್ಬಿಡ್ತೀನಿ.
1: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನೆ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
2: ಇದು ಕಲಾ ಕುಮಾರ ಮಾತು ಅಂದ್ರೆ,
3: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೀನಿ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ದು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದನ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.
3: ಧೂಮಪಾನ ಮಾಡುವವರಿಗೆ ಧೂಮಪಾನದಿಂದ ಬರುವ ಕೆಮ್ಮಿನ ಬಗ್ಗೆ ತಿಳಿದಿರುತ್ತದೆ. ನಿಮ್ಮ ದೇಹದಲ್ಲಿ ಏನೋ ತೊಂದರೆ ಇದೆ ಎಂದು ಅದು ತಿಳಿಸುತ್ತದೆ. ಆದರೆ ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮಿದ್ದರೆ ಅದು ಗಂಭೀರ ಸಂಕೇತವಾಗಿರಬಹುದು. ಅದರಿಂದ ಕ್ಷಯ ಬರಬಹುದು. ನೀವು ಬಿಡುವ ಹೊಗೆಯಿಂದ ನಿಮ್ಮ ಹತ್ತಿರದವರಿಗೆ ಈ ರೀತಿ ಆಪತ್ತು ಬರಬಹುದು. ಪ್ರತಿಯೊಂದು ಬೀಡಿ ಸಿಗರೇಟ್ನಿಂದ ನಿಮಗೂ ನಿಮ್ಮ ಹತ್ತಿರದವರಿಗೂ ಅಸ್ತಮಾ, ಎಂಫಿಸಿಮಾ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ ಬರಬಹುದು.
4: ಭಾರತ ಸರ್ಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಸಾರ್ವಜನಿಕ ಹಿತಾಸಕ್ತಿ ನೀಡಲಾಗಿದೆ.
5: ಈ ಮನೆಯಲ್ಲಿ ಮೊಟ್ಟೆ ಇಡಲು ನಮ್ಮನ್ನು ಯಾರು ತಡೆಯುವಂತಿಲ್ಲ.
6: ನಾನು ತಡೆಯುತ್ತೇನೆ.
5: ಗೊತ್ತಿಲ್ಲ, ನಾವು ಡೆಂಗ್ಯೂ ಮತ್ತು ಚಿಕನ್ ಗುನ್ಯಾ ಹರಡುವ ಏಡಿ ಸೊಳ್ಳೆಗಳು.
6: ಶಾಲೆಯಲ್ಲಿ ಮೇಸ್ ರೋ ಡೆಂಗು ಸೊಳ್ಳೆಗಳಿಂದ ರಕ್ಷಣೆಗೋಸ್ಕರ
5: ಎಲ್ಲ ಉಪಾಯ ಹೇಳಿಕೊಟ್ಟಿದ್ದಾರೆ.
7: ಡೆಂಗುವನ್ನು ತಡೆಗಟ್ಟಲು ಕೂಲರ್ನ ನೀರು ಪ್ರತಿ ವಾರಕ್ಕೊಮ್ಮೆ ಬದಲಾಯಿಸಿ, ಬಾಲ್ದಿ ಮತ್ತು ಟ್ಯಾಂಕಿಯನ್ನು ಸರಿಯಾಗಿ ಮುಚ್ಚಿಡಿ, ಉದ್ದನೆಯ ಕೈ ಬಟ್ಟೆಯನ್ನು ಧರಿಸಿ, ಸೊಳ್ಳೆಗಳನ್ನು ಉಳಿಸುವ ಕ್ರೀಮ್, ಆಯಿಲ್ ಮತ್ತು ಅಗರಬತ್ತಿಯನ್ನು ಉಪಯೋಗಿಸಿ.
6: ಡೆಂಗುನೊಂದಿಗೆ ಹೋರಾಟ ಡೆಂಗುನಿಂದ ಸಂರಕ್ಷಣೆ.
7: ನ್ಯಾಷನಲ್ ವೆಕ್ಟರ್ ಬೋರ್ನ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಂ ಜನಹಿತಕ್ಕಾಗಿ ಜಾರಿಯಲ್ಲಿದೆ.
8: ಇನ್ನು ಮುಂದೆ ನಮ್ಮ ನಿಲಯದಿಂದ ಸಾಮಾನ್ಯ ಜ್ಞಾನ ಕಾರ್ಯಕ್ರಮ. ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಯಲ್ಲಿ ಭಾರತದ ಭೂಗೋಳಶಾಸ್ತ್ರ ವಿಷಯದಲ್ಲಿ ಕೇಳಲಾಗುವ ಮುಖ್ಯ ಪ್ರಶ್ನೆಗಳು ಹಾಗೂ ಹೊಸ ಮುದ್ರಿಕೆ ಪುಸ್ತಕಗಳ

0: ಸಾಹಿತ್ಯ ಕುರಿತು ಚಿತ್ರದುರ್ಗದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಕಲಾ ವಿಭಾಗದ ಇತಿಹಾಸ ಸಹ ಪ್ರಾಧ್ಯಾಪಕರಾದ ಶ್ರೀಯುತ ಶಿವಪ್ರಸಾದ್ ಎಸ್ಪಿರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಸಾಮಾನ್ಯ ಜ್ಞಾನ,
2: ಸಾಧನೆಗೆ ದಾರಿ ತೋರುವ,
1: ಮಾರ್ಗದರ್ಶನ ನೀಡುವ,
2: ಜ್ಞಾನವನ್ನ ವೃದ್ಧಿಗೊಳಿಸಲು ಸಹಕಾರಿಯಾಗುವ
1: ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು,
2: ಪ್ರಚಲಿತ ವಿದ್ಯಮಾನಗಳು,
1: ಪಠ್ಯ ಹಾಗೂ ಪಠ್ಯೇತರ ವಿಷಯಗಳ ಬಗ್ಗೆ ಮಾಹಿತಿ ನೀಡಿ
2: ಮುಂದಿನ ಭವಿಷ್ಯಕ್ಕೆ ದಾರಿದೀಪವಾಗುವ ಕಾರ್ಯಕ್ರಮ
1: ಸಾಮಾನ್ಯ ಜ್ಞಾನ. ಸಾಮಾನ್ಯ ಜ್ಞಾನ, ಜ್ಞಾನವನ್ನ ಸಮೃದ್ಧಿಗೊಳಿಸುವ ಕಾರ್ಯಕ್ರಮ.
3: ನಮಸ್ಕಾರ, ಜನಧ್ವನಿ 90.8 FM ಗೆ ಸ್ವಾಗತ. ನಾನು ಎಸ್ ಬಿ ಶಿವಪ್ರಸಾದ್, ಇತಿಹಾಸ ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಕಲಾ ಕಾಲೇಜು ಚಿತ್ರದುರ್ಗ. ಇಂದು ನಾನು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ಭೂಗೋಳ ಅಥವಾ ಜಾಗ್ರಫಿ ವಿಷಯವನ್ನ ಯಾವ ರೀತಿ ಸಿದ್ಧತೆ ಮಾಡಿಕೊಳ್ಳಬಹುದು ಅನ್ನೋದ್ರ ಬಗ್ಗೆ ಕೆಲವು ಮಾದರಿಗಳನ್ನ ನಿಮ್ಮ ಮುಂದೆ ಇರ್ತೇನೆ. ಭೂಗೋಳ ಅನ್ನೋದು ಸಾಮಾನ್ಯ ಜ್ಞಾನ ಪತ್ರಿಕೆಯಲ್ಲಿ ಕೇಳಬಹುದಾದಂತಹ ಒಂದು ವಿಭಾಗ. ಸಾಮಾನ್ಯವಾಗಿ ಸಾಮಾನ್ಯ ಜ್ಞಾನ ಪತ್ರಿಕೆಯಲ್ಲಿ ಇತಿಹಾಸ, ಭೂಗೋಳ, ಸಂವಿಧಾನ, ಆರ್ಥಿಕತೆ, ಸಂಸ್ಕೃತಿ ಹೀಗೆ ಬೇರೆ ಬೇರೆ ವಿಷಯಗಳನ್ನ ಪಟ್ಟಿ ಮಾಡಿರ್ತಾರೆ. ಈ ಭೂಗೋಳ ವಿಷಯದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದಿಂದ ನಡೆಸತಕ್ಕಂತ ಪರೀಕ್ಷೆಗಳಲ್ಲಿ ಕೇಳಬಹುದಾದಂತಹ ಪ್ರಮುಖ ವಿಭಾಗಗಳು ಯಾವುವು ಅಂತಂದ್ರೆ ಪ್ರಪಂಚದ ಭೂಗೋಳ, ಭಾರತದ ಭೂಗೋಳ ಮತ್ತು ಕರ್ನಾಟಕದ ಭೂಗೋಳ. ಅದೇ ರೀತಿ ಕೇಂದ್ರ ಸರ್ಕಾರದಿಂದ ಮತ್ತೆ ಕೇಂದ್ರ ಸರ್ಕಾರದ ಮಟ್ಟಿನ ಪ್ರಶ್ನೆಗಳಲ್ಲಿ ಕೇಳಬಹುದಾದಂತಹ ವಿಭಾಗಗಳು ಭಾರತದ ಭೂಗೋಳ ಮತ್ತು ಪ್ರಪಂಚದ ಭೂಗೋಳ. ಹೀಗಾಗಿ ನಾವು ಕರ್ನಾಟಕ ರಾಜ್ಯ ಸರ್ಕಾರದ ಪರೀಕ್ಷೆಗಳನ್ನ ಗಮನದಲ್ಲಿಟ್ಟುಕೊಂಡು ಈ ಭೂಗೋಳ ಶಾಸ್ತ್ರದಲ್ಲಿ ಬರಬಹುದಾದಂತಹ ಅಥವಾ ಇರಬಹುದಾದಂತಹ ವಿವಿಧ ವಿಭಾಗಗಳು, ಬೇರೆ ಬೇರೆ ವಿಚಾರಗಳು, ಅವುಗಳನ್ನ ಯಾವ ರೀತಿ ಸಿದ್ಧತೆ ಮಾಡಿಕೊಳ್ಬಹುದು ಅನ್ನೋದನ್ನ ಇಲ್ಲಿ ಸ್ವಲ್ಪ ಚರ್ಚೆ ಮಾಡೋಣ ಅಂತ. ಈಗ ಭೂಗೋಳ ವಿಷಯ ಅಂತಂದ್ರೆ ನಾವು ತಗೊಂಡಾಗ ನಮ್ಮ ಅದರ ಪರಿಚಯ ಎಷ್ಟಿದೆ ಅನ್ನೋದನ್ನ ಸ್ವಲ್ಪ ಗಮನಿಸೋಣ. ಬಹುತೇಕ ನಾವೆಲ್ಲ ಭೂಗೋಳವನ್ನು ಓದಿರೋದು 10ನೇ ತರಗತಿವರೆಗನ್ನ ಮಾತ್ರ. 6ನೇ ತರಗತಿಯಿಂದ 10ನೇ ತರಗತಿವರೆಗೆ ಸಮಾಜ ವಿಜ್ಞಾನ ಅನ್ನೋ ಪಠ್ಯದಲ್ಲಿ ನಮಗೆ ಭೂಗೋಳದ ವಿಷಯಗಳನ್ನ ನಾವು ನೋಡಿದ್ವಿ. 10ನೇ ತರಗತಿ ಆದ್ಮೇಲೆ ಸೈನ್ಸ್, ಆರ್ಟ್ಸ್, ಕಾಮರ್ಸ್ ಈ ರೀತಿ ನಾವು ಬೇರೆ ಬೇರೆ ವಿಭಾಗಗಳನ್ನ ಆಯ್ಕೆ ಮಾಡಿಕೊಂಡಾಗ ಅಲ್ಲಿಂದ ನಮಗೆ ಭೂಗೋಳ ಶಾಸ್ತ್ರದ ಬಗ್ಗೆ ಪರಿಚಯ ಮತ್ತೆ ಅದುವರೆಗೆ ನಾವು ಓದಂತ ವಿಷಯಗಳು ಮುಂದುವರಿಸ್ತಾ ಇರೋದ್ರಿಂದಾಗಿ ನಮಗೆ ಇದು ಹೆಚ್ಚು ಕಡಿಮೆ ಒಂದು ರೀತಿಯಲ್ಲಿ ಹೊಸ ಪ್ರಕಾರದ ಅಧ್ಯಯನ ಆಗ್ಬಿಟ್ಟಿದೆ ಅಂತ ಅನ್ಸುತ್ತೆ. ಆದ್ರೆ ಸಾಮಾನ್ಯ ಜ್ಞಾನದ ಪರೀಕ್ಷೆಯಲ್ಲಿ ಕೇಳಬಹುದಾದಂತಹ ಪ್ರಶ್ನೆಗಳ ಲೆವೆಲ್ ಅಥವಾ ಮಟ್ಟ ಯಾವ ರೀತಿ ಇರುತ್ತೆ ಅಂತಂದ್ರೆ ಬಹುತೇಕ ನಮ್ಮ 6ನೇ ತರಗತಿಯಿಂದ 10ನೇ ತರಗತಿವರೆಗಿನ ಪಠ್ಯದಲ್ಲಿ ಯಾವ ವಿಚಾರಗಳಿರುತ್ತೋ ಅವೇ ವಿಚಾರಗಳನ್ನೇ ಇಲ್ಲೂ ಕೂಡ ಕೇಳಲಾಗುತ್ತೆ. ಹೀಗಾಗಿ ನಮ್ಮ ಸಿದ್ಧತೆಗೆ ಬೇಕಾಗಿರ್ತಕ್ಕಂತಹ ಅಧ್ಯಯನ ಸಾಮಗ್ರಿ ಅಂತಂದ್ರೆ 6ನೇ ತರಗತಿಯಿಂದ 10ನೇ ತರಗತಿವರೆಗಿನ ಭೂಗೋಳ ಶಾಸ್ತ್ರ ಅಥವಾ ಸಮಾಜ ವಿಜ್ಞಾನ ವಿಷಯದ ಪಠ್ಯಪುಸ್ತಕಗಳಲ್ಲಿರ್ತಕ್ಕಂಥ ಭೂಗೋಳಶಾಸ್ತ್ರದ ಪಾಠಗಳು. ಇಲ್ಲಿ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಪ್ರಿಪೇರ್ ಆಗೋರಿಗೆ NCERT ಇಂದ ಪಬ್ಲಿಷ್ ಆಗಿರ್ತಕ್ಕಂಥ ಲೇಟೆಸ್ಟ್ ವರ್ಷನ್ ಅಂದ್ರೆ ಯಾವ ಇತ್ತೀಚಿನ ಯಾವ ಪಠ್ಯ ಪ್ರಕಟ ಆಗಿದೆ ಅಂದ್ರೆ 2018 ಪರಿಷ್ಕರಣೆ ಆಗಿದೆ, 2023 ಪರಿಷ್ಕರಣೆ ಆಗಿದೆ ಅನ್ನೋದಾದ್ರೆ 2023 ಪ್ರಕಟ ಆಗಿರ್ತಕ್ಕಂತಹ NCERTಯ 6ನೇ ತರಗತಿಯಿಂದ 10ನೇ ತರಗತಿವರೆಗಿನ ಜಿಯಾಗ್ರಫಿ ಪುಸ್ತಕಗಳನ್ನ ಇಲ್ಲಿ ಅಧ್ಯಯನ ಸಾಮಗ್ರಿಯಾಗಿ ಬಳಸ್ಕೊಳ್ಬೇಕಾಗತ್ತೆ. ಅದೇ ರೀತಿ ಕನ್ನಡದಲ್ಲಿ ಪರೀಕ್ಷೆಗೆ ಸಿದ್ಧತೆ ನಡೆಸ್ತಾ ಇರೋರು 6ನೇ ತರಗತಿಯಿಂದ 10ನೇ ತರಗತಿವರೆಗಿನ ಭೂಗೋಳ ಶಾಸ್ತ್ರಕ್ಕೆ ಸಂಬಂಧಿಸಿದಂತಹ ಪಠ್ಯಗಳನ್ನ ಇಲ್ಲಿ ನೋಡ್ಬೇಕಾಗತ್ತೆ. ಅಗೇನ್ ಇಲ್ಲೂ ಕೂಡ ಅಷ್ಟೇ, 2015, 2017, 2020, 2022, 2024 ಹೀಗೆ ಬೇರೆ ಬೇರೆ ವರ್ಷಗಳಲ್ಲಿ ಪಠ್ಯಕ್ರಮಗಳು ಪರಿಷ್ಕರಣೆ ಆಗ್ತಾ ಬಂದಿದ್ದಾವೆ ಮತ್ತೆ ಪಠ್ಯಪುಸ್ತಕಗಳಲ್ಲಿ ಕೂಡ ಹೊಸ ಹೊಸ ವಿಚಾರಗಳನ್ನು ಸೇರ್ಪಡೆ ಮಾಡ್ತಾ ಬಂದಿದ್ದಾರೆ, ಬದಲಾಯಿಸ್ತಾ ಬಂದಿದ್ದಾರೆ. ಸೊ ಅತ್ಯಂತ ಲಭ್ಯವಿರತಕ್ಕಂಥ ಈಗಿನ ಮಟ್ಟಿಗೆ ಹೇಳೋದಾದ್ರೆ ಕರ್ನಾಟಕ ರಾಜ್ಯ ಸರ್ಕಾರ 2024 ಪಠ್ಯಪುಸ್ತಕಗಳನ್ನ ಪರಿಷ್ಕರಣೆ ಮಾಡಿ ಅದರ ವೆಬ್ಸೈಟ್ ನಲ್ಲಿ ಅದು ಪ್ರಕಟಿಸಿದೆ. KTBS.KAR.NIC.IN ಇದು ಕರ್ನಾಟಕ ಪಠ್ಯಪುಸ್ತಕ ಮಂಡಳಿಯ ಒಂದು ವೆಬ್ಸೈಟ್. ಈ ವೆಬ್ಸೈಟ್ ನಿಂದ ನೀವು 1ನೇ ತರಗತಿಯಿಂದ 10ನೇ ತರಗತಿವರೆಗಿನ ಎಲ್ಲಾ ಪುಸ್ತಕಗಳನ್ನ PDF ರೂಪದಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು. ಅಲ್ಲಿ ನೀವು ಇದನ್ನ ತಗೋಬಹುದು. ಒಂದ್ ವೇಳೆ ನಿಮಗೆ PDF ನಲ್ಲಿ ಅಧ್ಯಯನ ಮಾಡೋದಕ್ಕೆ ಅಷ್ಟೊಂದು ಕಂಫರ್ಟ್ ಆಗಲ್ಲ ಅನ್ನೋದಾದ್ರೆ ನೀವನ್ನ ಹಾರ್ಡ್ ಕಾಪಿ ಬೇಕಾದ್ರೆ ಪ್ರಿಂಟ್ ತೆಗೆದುಕೊಂಡು ಅದನ್ನ ನಿಮ್ಮ ಅಧ್ಯಯನ ಸಾಮಗ್ರಿಯಾಗಿ ಬಳಸ್ಕೊಳ್ಬಹುದಾಗಿದೆ. ಈಗಾಗಲೇ ಹೇಳಿದಂತೆ ಭೂಗೋಳಕ್ಕೆ ಸಂಬಂಧಪಟ್ಟಂತೆ ನಮ್ಮ ಅಧ್ಯಯನ ಆರಂಭದಿಂದಲೇ ಆರಂಭಿಸಬೇಕಿರೋದ್ರಿಂದ ಅಂದ್ರೆ ಫ್ರಮ್ ABCD ಆರಂಭಿಸಬೇಕಿರೋದ್ರಿಂದ ಭೂಗೋಳ ಶಾಸ್ತ್ರ ಮತ್ತೆ ಅದು ನಮಗೆ ನಂತರದಲ್ಲಿ ಬರದೇ ಇರೋ ವಿಚಾರ ಆಗಿರೋದ್ರಿಂದಾಗಿ ನಮಗೆ ಇಲ್ಲಿ ಕೆಲವು ಅಡೆತಡೆಗಳು ಆಗಬಹುದು. ಅಂದ್ರೆ ಆ ಒಂದು ಸಬ್ಜೆಕ್ಟ್ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತೇ ಇರಬಹುದು, ಅಥವಾ ಆ ಬಗ್ಗೆ ನಮಗೆ ಮೂಲಭೂತ ಅಥವಾ ಪ್ರಾಥಮಿಕ ಜ್ಞಾನ ಇಲ್ವೇನೋ, ಅದಕ್ಕೆ ಅರ್ಥ ಆಗ್ತಿಲ್ವೇನೋ ಅಂತ ಅನ್ಸ್ಬೋದು. ಹೀಗಾಗಿ ಒಂದ್ ಕೆಲಸ ಇದ್ರ ಪ್ರಿಪರೇಷನ್ ಹೇಗಿರ್ಬೇಕು ಅಂತಂದ್ರೆ ನೀವು ನಿಮ್ಮ ದೈನಂದಿನ ಸಿದ್ಧತೆ

ಮೂವತ್ತು ನಿಮಿಷದಿಂದ 45 ನಿಮಿಷ ಭೂಗೋಳಶಾಸ್ತ್ರ ಕೆತ್ತಡಿ. 2 ಗಂಟೆ 3 ಗಂಟೆ ಇದೇ ಒಂದು ಸಬ್ಜೆಕ್ಟ್ ಅನ್ನ ಓದೋ ಪ್ರಯತ್ನ ಮಾಡಿದ್ರೆ ಭೂಗೋಳಶಾಸ್ತ್ರದ ಬಗ್ಗೆ ಅಷ್ಟೊಂದು ನಮಗೆ ಅಂದಾಜು ಇಲ್ಲದೆ ಇರೋದ್ರಿಂದಾಗಿ ಅದು ಒಂದು ರೀತಿಯಲ್ಲಿ ಬೋರಿಂಗ್ ಅನಿಸ್ಬಹುದು, ಅಥವಾ ಓದಿದ್ದು ಸರಿಯಾಗಿ ನಮಗೆ ಮನನ ಆಗದೇ ಇರಬಹುದು. ಹೀಗಾಗಿ ಭೂಗೋಳಶಾಸ್ತ್ರವನ್ನ ಓದೋದಕ್ಕೆ 30-45 ನಿಮಿಷ ನೀವು ಎತ್ತಿಡಿ ಅದನ್ನ. 30-45 ನಿಮಿಷ ಎತ್ತಿಡಿ. ನಾನೀಗ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ವಿಚಾರಗಳನ್ನ ಯಾವ ರೀತಿ ಅಧ್ಯಯನ ಮಾಡಬಹುದು ಅನ್ನೋದಕ್ಕೆ ಒಂದು ರಫ್ ಟೈಮ್ ಟೇಬಲ್ ತರ ಹೇಳ್ತೇನೆ. ಸುಮಾರು ಹತ್ತು ವಾರ ಪ್ರತಿದಿನ 30-45 ನಿಮಿಷಗಳ ಅವಧಿಯಲ್ಲಿ ಭೂಗೋಳಶಾಸ್ತ್ರದ ವಿಚಾರಗಳನ್ನ ಯಾವ ರೀತಿ ಓದಬಹುದು ಮತ್ತೆ ಯಾವ ರೀತಿ ಅದನ್ನ ಪಾಯಿಂಟ್ಸ್ ಮಾಡ್ಕೊಂತ ಹೋಗಿ ರಿವಿಷನ್ ಗೆ ಬಳಸ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಒಂದು ರಫ್ ಐಡಿಯಾ ಕೊಡ್ತೇನೆ. ಒಂದ್ ವೇಳೆ ನಿಮಗೆ ಅಷ್ಟು ಟೈಮ್ ಇಲ್ಲ ಅಂದ್ರೆ 10 ವಾರಗಳ ಈ ಶೆಡ್ಯೂಲ್ ನಿಮ್ಗೆ ಅಷ್ಟು ಕಂಫರ್ಟ್ ಆಗಲ್ಲ, 5 ವಾರ ಸಾಕು ಅನ್ನೋದಾದ್ರೆ ನಿಮ್ಮ ಡೈಲಿ ಸ್ಟಡಿ ಹವರ್ಸ್ ಏನಿದೆ ಅಲ್ವಾ 30-45 ನಿಮಿಷ, ಅದನ್ನ ಸ್ವಲ್ಪ ಜಾಸ್ತಿ ಮಾಡಬೇಕಾಗತ್ತೆ. ಅಂದ್ರೆ 45 ನಿಮಿಷದಿಂದ 1.5 ಗಂಟೆ ಈ ರೀತಿಯಲ್ಲಿ ನೀವೇ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಟೈಮ್ ಟೇಬಲ್ ಅನ್ನ ಮತ್ತೆ ನಂಬರ್ ಆಫ್ ಡೇಸ್ ಅನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ನಿಮ್ಮ ಮುಂದೆ ಒಂದು ಚಿಕ್ಕದಾಗ ಒಂದು ಬ್ಲೂ ಪ್ರಿಂಟ್ ತರ ಇಡ್ತೇನೆ. ಈ ರೀತಿ ನಾವು ಸಿದ್ಧತೆ ಮಾಡ್ಕೊಳ್ಬಹುದು, ಈ ರೀತಿ ಎಲ್ಲಾ ವಿಷಯಗಳನ್ನ ನಾವು ಕವರ್ ಮಾಡ್ಕೋಬಹುದು ಅನ್ನೋ ಒಂದು ರಫ್ ಐಡಿಯಾ ನಿಮ್ಮ ಮುಂದೆ ಇಡ್ತೇನೆ. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಅದನ್ನ ಬದಲಾಯಿಸ್ಕೊಳ್ಬಹುದು. ಈಗ ನಾನು ಇದನ್ನ 1ನೇ ವಾರ 2ನೇ ವಾರ 3ನೇ ವಾರ ಅದರಲ್ಲಿ ಯಾವ್ಯಾವ ವಿಷಯಗಳನ್ನ ಯಾವ ರೀತಿಯ ವಿಷಯಗಳನ್ನ ಓದ್ಕೊಳ್ತಾ ಹೋಗ್ಬೇಕು ಅಂತ ಹೇಳ್ತೇನೆ, ನೀವು ಅದನ್ನ ಗುರುತು ಮಾಡ್ಕೊಳ್ಳಿ. ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ 1ನೇ ವಾರದಲ್ಲಿ ನಾವು ಮಾಡಬೇಕಾಗಿರೋ ಕೆಲಸ ಏನು ಅಂತಂದ್ರೆ, ನಾವು ಯಾವ ಪರೀಕ್ಷೆಗೆ ಸಿದ್ಧತೆ ನಡೆಸ್ತಾ ಇದೀವೋ ಆ ಪರೀಕ್ಷೆಯ ಸಿಲೆಬಸ್ ನಲ್ಲಿ ಪಠ್ಯಕ್ರಮದಲ್ಲಿ ಇರ್ತಕ್ಕಂತಹ ವಿಚಾರಗಳು, ಭೂಗೋಳಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು ಏನು ಅನ್ನೋದನ್ನ ಗಮನಿಸಬೇಕು. ಕರ್ನಾಟಕದ ಭೂಗೋಳ, ಭಾರತದ ಭೂಗೋಳ, ಪ್ರಪಂಚದ ಭೂಗೋಳ ಅಥವಾ ಪ್ರಾಕೃತಿಕ ಅಂಶಗಳು, ಸಂಪನ್ಮೂಲಗಳು, ಈ ರೀತಿ ಯಾವ ವಿಚಾರಗಳು ಭೂಗೋಳಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ವಿಷಯಗಳನ್ನ ನಾವಲ್ಲಿ ಅಧ್ಯಯನ ಮಾಡಬೇಕು ಅನ್ನೋದನ್ನ ಮೊದಲು ಗಮನಿಸಬೇಕು. ಅದರ ಜೊತೆಗೆ ಅದೇ ಪರೀಕ್ಷೆಗೆ ಸಂಬಂಧಿಸಿದಂತೆ ಇದಕ್ಕೂ ಮುಂಚೆ ನಡೆದಿರಬಹುದಂತಹ ಪ್ರಶ್ನೆ ಪತ್ರಿಕೆಗಳು ಮತ್ತೆ ಅದಕ್ಕೆ ಸಂಬಂಧಪಟ್ಟಂತಹ, ಉದಾಹರಣೆಗೆ ನೀವು ಕೆಸೆಟ್ ಅಥವಾ ನೆಟ್ ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇದ್ದೀರಾ ಅನ್ನೋದಾದ್ರೆ ನಿಮಗೆ KAS ಮತ್ತೆ IAS ಪರೀಕ್ಷೆಯ ಹಳೆ ಪ್ರಶ್ನೆ ಪತ್ರಿಕೆಗಳು ಕೂಡ ಸ್ವಲ್ಪ ಸಹಾಯ ಮಾಡ್ತವೆ. ಫಾರ್ ಎಕ್ಸಾಂಪಲ್, ನೀವಿಲ್ಲಿ ಜಿಯಾಗ್ರಫಿ ಆ ಒಂದು ಹಳೆ ಪ್ರಶ್ನೆ ಪತ್ರಿಕೆಯಲ್ಲಿ ಭೂಗೋಳಶಾಸ್ತ್ರದಿಂದ ಕೇಳಲಾದಂತಹ ಪ್ರಶ್ನೆಗಳು, ಈ ರೀತಿ ಅವನ ಒಂದ್ಸರಿ ಗಮನಿಸಿ. ಅವಾಗ ನಮಗೆ ಒಂದು ಅಂದಾಜು ಸಿಗುತ್ತೆ ಯಾವ ಟಾಪಿಕ್ ನಿಂದ ಯಾವ ರೀತಿಯ ಮತ್ತೆ ಯಾವ ಡೆಪ್ತ್ ನಲ್ಲಿ ಪ್ರಶ್ನೆಗಳನ್ನ ಕೇಳಬಹುದು ಅನ್ನೋ ಒಂದು ಅಂದಾಜು ನಮಗೆ ಸಿಗುತ್ತೆ. ಇದು ನಾವು ಮಾಡಬೇಕಾದ್ರೆ ಮೊದಲನೇ ಕೆಲಸ. ಸೊ ಮೊದಲು ನಾವು ಪಠ್ಯಕ್ರಮ ಏನಿದೆ ಅಂತ ನೋಡ್ಬೇಕು, ಅಂಡ್ ಸಾಧ್ಯ ಆದಷ್ಟು ಒಂದಷ್ಟು ಪ್ರಶ್ನೆ ಪತ್ರಿಕೆಗಳನ್ನ ಗಮನಿಸಿ ಅದರಲ್ಲಿ ಭೂಗೋಳಶಾಸ್ತ್ರದ ವಿವಿಧ ಶಾಖೆಗಳಲ್ಲಿ ಯಾವ ರೀತಿಯ ಪ್ರಶ್ನೆಗಳನ್ನ ಯಾವ ಮಟ್ಟದಲ್ಲಿ ಕೇಳಿದರೆ ಅನ್ನೋದನ್ನ ಗಮನಿಸಿದ್ರೆ ಮುಂದೆ ನಾವು ಅಧ್ಯಯನ ಮಾಡಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಗಮನಗಳನ್ನ ಹರಿಸೋದಕ್ಕೆ ಸಾಧ್ಯ ಆಗುತ್ತೆ. ಉದಾಹರಣೆಗೆ ಒಂದು ಎಕ್ಸಾಂಪಲ್ ಕೊಟ್ಟು ನಿಮ್ಗೆ ಮುಂದೆ ಹೋಗ್ತೀನಿ ನಾನು. ಹಾಲಿನ ಉತ್ಪಾದನೆಯಲ್ಲಿ ಭಾರತ 1ನೇ ಸ್ಥಾನದಲ್ಲಿದೆ ಅನ್ನೋ ಒಂದು ಪ್ರಶ್ನೆ ಆಗಿರಬಹುದು, ಅಥವಾ ಪ್ರೈರಿ ಹುಲ್ಲುಗಾವಲು ಎಲ್ಲಿ ಕಂಡು ಬರುತ್ತದೆ ಅನ್ನೋದಾಗಿರಬಹುದು, ಅಥವಾ ವಿಶ್ವದ 2ನೇ ಅತಿದೊಡ್ಡ ಮರುಭೂಮಿ ಯಾವುದು ಅನ್ನೋದಾಗಿರಬಹುದು, ಅಥವಾ ಭಾರತದಲ್ಲಿ ಅತಿ ಹೆಚ್ಚು ದೊರೆಯುವ ನೈಸರ್ಗಿಕ ಖನಿಜ ಯಾವುದು ಅನ್ನೋದಾಗಿರಬಹುದು. ಸೊ ಹೀಗಾಗಿ ಹಳೆ ಪ್ರಶ್ನೆ ಪತ್ರಗಳನ್ನು ಗಮನಿಸಿದಾಗ ಈ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಕೆಲವು ಪದಗಳು ಮತ್ತೆ ಕೆಲವು ವಿಚಾರಗಳು, ಕೆಲವು ಟಾಪಿಕ್ಗಳು ನಮ್ಮ ಗಮನಕ್ಕೆ ಬರುತ್ತೆ. ಅವನ್ನ ನಾವು ಅಧ್ಯಯನ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಚಾಪ್ಟರ್ಗಳಲ್ಲಿ ಬಂದಾಗ ಆ ವಿಷಯಗಳಿಗೆ ಸಂಬಂಧಪಟ್ಟಂತೆ ನೋಟ್ಸ್ ಮಾಡ್ತಾ ಹೋಗ್ಬೇಕಾಗತ್ತೆ. ಇನ್ನು 1ನೇ ವಾರದಲ್ಲಿನೇ ಇಷ್ಟು ಗಮನಿಸಿದ್ದಾದ್ಮೇಲೆ NCERT, ನಾನು ಇಲ್ಲಿ ಕರ್ನಾಟಕ ರಾಜ್ಯ ಪರೀಕ್ಷೆಗಳನ್ನ ಗಮನದಲ್ಲಿಟ್ಟುಕೊಂಡು ಕರ್ನಾಟಕ ಟೆಕ್ಸ್ಟ್ ಬುಕ್ ಅನ್ನೋ ವರ್ಡ್ ಯೂಸ್ ಮಾಡ್ತಾರೆ. ಈ ಟೆಕ್ಸ್ಟ್ ಬುಕ್ ಅನ್ನೋ ಪದ ನಾನು ಯಾವಾಗೆಲ್ಲ ಬಳಸಿದ್ರು ಕೂಡ ಇಂಗ್ಲಿಷ್ ಮೀಡಿಯಂನವರು ಅದನ್ನ NCERT ಅಂತ ಕನ್ಸಿಡರ್ ಮಾಡ್ಕೊಳ್ಳಿ, ಕನ್ನಡ ಮೀಡಿಯಂನವರು ಕರ್ನಾಟಕ ರಾಜ್ಯ ಸರ್ಕಾರದ ಪಠ್ಯ ಪುಸ್ತಕಗಳು ಅಂತ ನೀವನ್ನ ರೆಫರೆನ್ಸ್ ತಗೊಳ್ಳಿ. 6ನೇ ತರಗತಿಯಿಂದ 8ನೇ ತರಗತಿವರೆಗಿನ ಜಿಯಾಗ್ರಫಿ ಟೆಕ್ಸ್ಟ್ ಬುಕ್ಸ್ ಏನಿದಾವೆ ಅವುಗಳನ್ನ ಗಮನಿಸಿ 1ನೇ ವಾರದಲ್ಲಿ. ಹೆವಿ ಮಾಡ್ಕೋಬೇಡಿ ಆರಂಭದಲ್ಲಿ, ಯಾಕಂದ್ರೆ ನಾವಿಲ್ಲಿ ABCD ಸ್ಟಾರ್ಟ್ ಮಾಡಬೇಕು ಅನ್ನೋದನ್ನ ಆರಂಭದಲ್ಲೇ ಡಿಕ್ಲೇರ್ ಮಾಡಿಬಿಟ್ಟಿದ್ದೇವೆ. ಹೀಗಾಗಿ ಆರಂಭದಲ್ಲಿ ನೇರವಾಗಿ ಹೈಸ್ಕೂಲ್ ಅಂದ್ರೆ 8, 9, 10 ಇಲ್ಲಿ ಹೋಗ್ಬೇಡಿ. ಆರಂಭದ ದಿನಗಳಲ್ಲಿ ಅಂದ್ರೆ 1ನೇ ವಾರದಲ್ಲಿ ಕವರ್ ಮಾಡಬೇಕಾಗಿರೋ ಸಿಲೆಬಸ್ ಎಷ್ಟು ಅಂದ್ರೆ 6, 7 ಮತ್ತು 8ನೇ ತರಗತಿಯ ಭೂಗೋಳಶಾಸ್ತ್ರದ ಎಲ್ಲಾ ಪಠ್ಯಗಳು, ಭೂಗೋಳಶಾಸ್ತ್ರದ ಎಲ್ಲಾ ಪಠ್ಯಗಳು, ಅದರ ಜೊತೆಗೆ ಇಷ್ಟನ್ನ ಓದಿದಾದ್ಮೇಲೆ ಅದೇ ಪಠ್ಯ ಪುಸ್ತಕದಲ್ಲಿನೇ ಅಭ್ಯಾಸ ಪ್ರಶ್ನೆಗಳು ಅಂತ ಇರುತ್ತೆ. ಅಭ್ಯಾಸ ಪ್ರಶ್ನೆಗಳು ಅವು ಮೇ ಬಿ ಆಬ್ಜೆಕ್ಟಿವ್ ಇರಬಹುದು, ಅಥವಾ ಒನ್ ಲೈನ್ ಆನ್ಸರ್ ಇರಬಹುದು, ಅಥವಾ ಬ್ರೀಫ್ ನೋಟ್ 2 ಅಥವಾ 3 ವಾಕ್ಯದಲ್ಲಿ ಉತ್ತರಿಸಿ ಅನ್ನೋದಿರಬಹುದು. ಅವನ್ನ ಕೊನೆಯ ದಿನ, 1ನೇ ವಾರದ ಕೊನೆಯ ದಿನ 6ನೇ ತರಗತಿಯಿಂದ 8ನೇ ತರಗತಿವರೆಗೆ ನೀವೇನು ಓದಿದ್ದೀರಾ ಅದನ್ನ ಒಂದ್ಸರಿ ಪರೀಕ್ಷೆ ಮಾಡ್ಕೊಳ್ಳಿ. ಅಲ್ಲಿಗೆ 1ನೇ ವಾರದಲ್ಲಿ ನಾವು ಸಿಲೆಬಸ್ ಅನ್ನ ನೋಡಿದಂತಾಗತ್ತೆ, ಅದಾದ್ಮೇಲೆ ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ಗಮನಿಸಿದಂತಾಗತ್ತೆ, 6, 7 ಮತ್ತು 8ನೇ ತರಗತಿಯ ಪಠ್ಯವನ್ನ ಓದಿ ನಮ್ಮ ಸಿದ್ಧತೆ ಎಷ್ಟಿದೆ ಅನ್ನೋದನ್ನ ಪರಿಶೀಲನೆ ಮಾಡಿದಂತಾಗತ್ತೆ. ಇನ್ನು 2ನೇ ವಾರದಲ್ಲಿ 9, 10
ಸಾತ್.

ಆದ್ರೆ 11ನೇ ತರಗತಿಯ ಭೂಗೋಳ ಶಾಸ್ತ್ರದ ಪಠ್ಯಪುಸ್ತಕ. 11ನೇ ತರಗತಿ ಭೂಗೋಳ ಶಾಸ್ತ್ರ ಪಠ್ಯಪುಸ್ತಕ ಏನಿದೆ ಅಂತಂದ್ರೆ, ಪ್ರಾಕೃತಿಕ ಭೂಗೋಳ ಶಾಸ್ತ್ರದ ಮೂಲಭೂತ ಅಂಶಗಳು, ಫಂಡಮೆಂಟಲ್ಸ್ ಆಫ್ ಫಿಸಿಕಲ್ ಜಿಯಾಗ್ರಫಿ. ಫಂಡಮೆಂಟಲ್ಸ್ ಆಫ್ ಫಿಸಿಕಲ್ ಜಿಯಾಗ್ರಫಿ, ಪ್ರಾಕೃತಿಕ ಭೂಗೋಳ ಅಂತ ಮೂಲಭೂತ ಅಂಶಗಳು ಅನ್ನೋದಿದೆ. ಸಾಧ್ಯ ಆದರೆ ಅದನ್ನ ಗಮನಿಸಿ. ಅದರಲ್ಲಿ ನಮಗೆ ಭೂಮಿಯ ರಚನೆ, ಭೂಮಿಯ ಸ್ವರೂಪ, ಖನಿಜ, ಅದಿರು, ವ್ಯತ್ಯಾಸಗಳು, ಈ ತರ ಸಾಕಷ್ಟು ವಿಷಯಗಳು ನಮಗೆ ಸಿಗುತ್ತೆ. ಸಾಧ್ಯ ಆದ್ರೆ 9, 10, 11 ಅಂಡ್ ಪ್ರಿಫರಬಲಿ 11ನೇ ತರಗತಿ ಪುಸ್ತಕವನ್ನು, 12ನೇ ತರಗತಿ ಪುಸ್ತಕ ಅದನ್ನ ಆಮೇಲೆ ನೋಡೋಣ ಅಂತ. 2ನೇ ವಾರದಲ್ಲಿ ನಾವು ಗಮನಿಸಬೇಕಾಗಿರೋದು ತರಗತಿ 9, 10 ಮತ್ತು 11ನೇ ತರಗತಿಯ ಭೂಗೋಳ ಶಾಸ್ತ್ರದ ಪಠ್ಯಪುಸ್ತಕಗಳು. ಅಂಡ್ 2ನೇ ವಾರದ ಕೊನೆಯಲ್ಲಿ ಅಗೇನ್ ನಾವು 1ನೇ ವಾರ ಏನ್ ಮಾಡಿದ್ವಲ್ಲ, ಅದೇ ರೀತಿಯ ಒಂದು ಸೆಲ್ಫ್ ಅಸೆಸ್ಮೆಂಟ್ ಟೆಸ್ಟ್ ಮಾಡ್ಕೋಬೇಕು. 1ನೇ ವಾರ ಯಾವ ರೀತಿ ಮಾಡಿತ್ತು, ಅದೇ ರೀತಿ 2ನೇ ವಾರ ಕೂಡ ಒಂದು ಸೆಲ್ಫ್ ಅಸೆಸ್ಮೆಂಟ್ ಟೆಸ್ಟ್. ಅಂದ್ರೆ 9, 10 ಮತ್ತು 11ನೇ ತರಗತಿಯ ಭೂಗೋಳ ಶಾಸ್ತ್ರದ ಪಠ್ಯಗಳಲ್ಲಿ ನಾವೇನನ್ನ ಓದಿದೀವಿ, ಏನನ್ನ ಕಲ್ತಿದೀವಿ ಅನ್ನೋದನ್ನ ಗಮನದಲ್ಲಿಟ್ಟುಕೊಂಡು ಕೊನೆ ದಿನ ಅದರ ಅಭ್ಯಾಸಗಳಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳನ್ನ ಮನನ ಮಾಡಿಕೊಂಡು ನಾವು ಅದರಲ್ಲ ಭಾಗವಹಿಸೋದ್ರೆ ನಮಗೆ ಓದಿದ್ದು ಮತ್ತಷ್ಟು ಚೆನ್ನಾಗಿ ಮುಂದಿನ ದಿನಗಳಲ್ಲಿ ಉಪಯೋಗ ಬರುತ್ತೆ. ಇನ್ನು 3ನೇ ವಾರದಲ್ಲಿ 11ಮತ್ತು 12ನೇ ತರಗತಿಯ ಟೆಕ್ಸ್ಟ್ ಬುಕ್ಗಳನ್ನು ಗಮನಿಸಿ. 11ಮತ್ತು 12ನೇ ತರಗತಿ ಇಲ್ಲಿ ಕರ್ನಾಟಕ ಸರ್ಕಾರದ ಟೆಕ್ಸ್ಟ್ ಬುಕ್ ಆಗಿರಲಿ ಅಥವಾ NCERT ಟೆಕ್ಸ್ಟ್ ಬುಕ್ ಆಗಿರಲಿ, ಎರಡು ಒಂದೇ ಸಿಲೆಬಸ್ ಇರುತ್ತೆ. PUC ಈಗಾಗಲೇ ನಿಮಗೆ ಗೊತ್ತಿದೆ, ಹೈಸ್ಕೂಲಿಂದ PUC ವರ್ಗನ NCERT ಟೆಕ್ಸ್ಟ್ ಬುಕ್ ಏನಿರುತ್ತೋ ಅದನ್ನೇ ಕನ್ನಡದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದವರು ಬಹುತೇಕ ಯಥಾವತ್ತಾಗಿ ತರೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಸೋಷಿಯಲ್ ಸೈನ್ಸಸ್ ಅಂಡ್ ಸೈನ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಅಂತೂ ಕಡ್ಡಾಯವಾಗಿ NCERT ಸಿಲೆಬಸ್ ಅನ್ನೇ DSERTನವರು ಕೂಡ ತರ್ತಾ ಇದ್ದಾರೆ. ಸೊ 3ನೇ ವಾರದಲ್ಲಿ ತರಗತಿ 11 ಮತ್ತು 12ರ ಟೆಕ್ಸ್ಟ್ ಬುಕ್ಸ್, ಎರಡು ರೀತಿಯ ಪತ್ರಿಕೆಗಳು ಸಿಗುತ್ತೆ ನಿಮಗೆ. ಒಂದು ಇಂಡಿಯಾ ಫಿಸಿಕಲ್ ಎನ್ವಿರಾನ್ಮೆಂಟ್, ಇದು ಫಸ್ಟ್ PUCನಲ್ಲಿ ಭಾರತದ ಪ್ರಾಕೃತಿಕ ಪರಿಸರ ಅನ್ನೋದು. ಇನ್ನು ಸೆಕೆಂಡ್ PUCನಲ್ಲಿ ಇರ್ತಕ್ಕಂಥದ್ದು ಅಂದ್ರೆ ಫಂಡಮೆಂಟಲ್ಸ್ ಆಫ್ ಹ್ಯೂಮನ್ ಜಿಯಾಗ್ರಫಿ, ಮಾನವ ಭೂಗೋಳ ಶಾಸ್ತ್ರದ ಮೂಲಭೂತ ಅಂಶಗಳು. ಅಂಡ್ ಮತ್ತೊಂದು ಇಂಡಿಯಾ ಪೀಪಲ್ ಅಂಡ್ ಎಕಾನಮಿ, ಭಾರತ ಜನಸಂಖ್ಯೆ ಮತ್ತು ಆರ್ಥಿಕತೆ. ಆರ್ಥಿಕತೆ ಅಂದ್ರೆ ನೀವು ಎಕನಾಮಿಕ್ಸ್ ಅನ್ಕೋಬಿಟ್ರೆ, ಯೂಶುವಲ್ ಏನಾದ್ರೆ ಎಕನಾಮಿಕ್ ಜಿಯಾಗ್ರಫಿ ಅಂತ ಕರಿತೀವಿ, ಆರ್ಥಿಕ ಭೂಗೋಳ ಶಾಸ್ತ್ರ ಅಂತ ಕರಿತೀವಿ. ಸೊ 3ನೇ ವಾರದಲ್ಲಿ ನಾವು ಮಾಡಬೇಕಾಗಿರೋದು ಸೆಕೆಂಡ್ PUC ಮತ್ತು ಫಸ್ಟ್ PUC ಯ ಟೆಕ್ಸ್ಟ್ ಬುಕ್ಗಳನ್ನ, ಅದರಲ್ಲಿರೋ ಪಠ್ಯಗಳನ್ನ ಕವರ್ ಮಾಡ್ಕೊಳ್ಳೋದು. ಅಂಡ್ ಯಥಾವತ್ತಾಗಿ ಕೊನೆ ದಿನದಲ್ಲಿ ನಾವೆಷ್ಟು ಓದಿದೀವಿ ಅನ್ನೋದ್ರ ಒಂದು ಸೆಲ್ಫ್ ಅಸೆಸ್ಮೆಂಟ್ ಟೆಸ್ಟ್ ಅನ್ನ ಕೈಗೊಳ್ಳೋದು. ಅಲ್ಲಿಗೆ ಮೊದಲ 3 ವಾರದಲ್ಲಿ ನಾವು ಪ್ರಶ್ನೆ ಯಾವ ರೀತಿ ಇರುತ್ತೆ ಅಂಡ್ ಅದರಲ್ಲಿ ಏನೇನನ್ನ ನೋಡಿದ್ವಿ ಅನ್ನೋದು ಬರುತ್ತೆ. ಇಲ್ಲಿ ಎಲ್ಲೂ ಕೂಡ ನೀವು ಪ್ರತಿಯೊಂದು ಟೆಕ್ಸ್ಟ್ ಅಥವಾ ಪ್ರತಿಯೊಂದು ಚಾಪ್ಟರ್ ನನಗೆ ಅರ್ಥ ಆಗ್ಲೇಬೇಕು, ಅರ್ಥ ಆಗೋವರೆಗೂ ಮುಂದಿನ ಚಾಪ್ಟರ್ ಹೋಗಲ್ಲ ನಾನು ಅನ್ನೋ ರೀತಿನಲ್ಲಿ ಪ್ರಿಪೇರ್ ಆಗ್ಬೇಡಿ. ಏಕೆ ಅಂತಂದ್ರೆ 1ನೇ ಬಾರಿ ಅಥವಾ 2ನೇ ಬಾರಿ ಓದ್ತಾ ಇರೋದ್ರಿಂದಾಗಿ ಕೆಲವು ವಿಚಾರಗಳು ನಮ್ಮ ತಲೆ ಒಳಗೆ ಹೋಗಲ್ಲ. ಹಾಗಾಗಿ 1ನೇ 3 ವಾರ ಜಿಯಾಗ್ರಫಿಗೆ ಸಂಬಂಧಪಟ್ಟಂತೆ ನಾವು ಗ್ಲಾನ್ಸ್ ಅಂತ ಕರಿತೀವಿ, ಏನಂತ ಮುನ್ನೋಟ ಅಥವಾ ಅವಲೋಕನ ಅಂತ ಕರಿತೀವಿ. ಜಿಯಾಗ್ರಫಿ ಅಥವಾ ಭೂಗೋಳಕ್ಕೆ ಸಂಬಂಧಪಟ್ಟಂತಹ ಅಂಶಗಳು, ವಿವಿಧ ಶಾಖೆಗಳು, ವಿವಿಧ ಟಾಪಿಕ್ ಅಥವಾ ಶೀರ್ಷಿಕೆಗಳು ಅಥವಾ ಚಾಪ್ಟರ್ ಟೈಟಲ್ಸ್ ಏನಿದಾವೆ ಇವುಗಳನ್ನ ಅವಲೋಕನ ಮಾಡಿ 3 ವಾರ. ಜಾಸ್ತಿ ಅರ್ಜೆಂಟ್ ಮಾಡ್ಕೋಬೇಡಿ, ಯಾಕೆ ಅಂತಂದ್ರೆ ಹೊಸ ವಿಷಯವನ್ನ ಕಲಿತಾ ಇರೋದ್ರಿಂದಾಗಿ ನಾವು ಇದಕ್ಕೆ ಸಾಕಷ್ಟು ಸ್ಪೇಸ್ ಕೊಡಬೇಕಾಗತ್ತೆ. 1ನೇ 3 ವಾರ ನಾವು ಭೂಗೋಳ ಶಾಸ್ತ್ರದ ವಿವಿಧ ಅಂಶಗಳು ಯಾವ್ಯಾವು ಅನ್ನೋದನ್ನ ಗಮನಿಸ್ತೇವೆ. ಅಂಡ್ ನಮಗೆ ಎಷ್ಟು ತಿಳುವಳಿಕೆ ಇದೆ, ಎಷ್ಟು ನಾವು ಅರ್ಥ ಮಾಡ್ಕೊಡಿದ್ವಿ ಅನ್ನೋದನ್ನ ನೋಡ್ತೇವೆ. ಇನ್ನು 4ನೇ ವಾರದಿಂದ ದ ಇನ್ ಡೆಪ್ತ್ ಸ್ಟಡಿ ಅಥವಾ ವಿಷಯದ ಆಳವಾದ ಅಧ್ಯಯನವನ್ನ 4ನೇ ವಾರದಿಂದ ಮಾಡೋಣ. 4ನೇ ವಾರದಿಂದ ಇಲ್ಲಿನ ಕೆಲವು ಚಾಪ್ಟರ್ಗಳನ್ನ ಹೇಳ್ತಾ ಹೋಗ್ತೇನೆ. ಯೂಶುವಲಿ ನಾವು ಯಾವ್ಯಾವ ಏರಿಯಾದಿಂದ ಪ್ರಶ್ನೆಗಳು ಬರಬಹುದು ಮತ್ತೆ ಯಾವ್ಯಾವ ರೀತಿಯಿಂದ ಬರಬಹುದು ಅಂತ ಬಹುತೇಕ ನೀವು ಈ ಚಾಪ್ಟರ್ಗಳನ್ನ ನೀವು ಮತ್ತೆ ಬೇರೆ ಕಡೆ ಹುಡುಕೋ ಅವಶ್ಯಕತೆ ಇಲ್ಲ. ಅಗೇನ್ ನಾವು 6ನೇ ಕ್ಲಾಸು 7ನೇ ಕ್ಲಾಸಿಂದ PUC ವರ್ಗನ ಇರೋ ಜಾಗ್ರಫಿ ಟೆಕ್ಸ್ಟ್ ಬುಕ್ಗಳಲ್ಲಿ ಎಲ್ಲಾ ಚಾಪ್ಟರ್ಸ್ ಕವರ್ ಆಗಿದಾವೆ. ಬಟ್ ಸಿಸ್ಟಮ್ಯಾಟಿಕ್ ಆಗಿ ಒಂದಷ್ಟು ಚಾಪ್ಟರ್ಗಳನ್ನ ಮಿಸ್ ಆಗದಂತೆ ಕವರ್ ಮಾಡ್ಕೊಡಿ. ಅಂಡ್ ಇಂಗ್ಲಿಷ್ ಮೀಡಿಯಂನವ್ರಿಗೆ ಈ ಜಿಸ್ಟ್ ಆಫ್ NCERT, ಜಿಸ್ಟ್ ಅಂದ್ರೆ ಸಾರಾಂಶ, NCERT ಪಠ್ಯದ ಸಾರಾಂಶಗಳು ಅನ್ನೋ ಕೆಲವು ಪುಸ್ತಕಗಳು ಕೂಡ ಟೆಲಿಗ್ರಾಮ್ ಗ್ರೂಪ್ಸ್ ಅಲ್ಲಿ ಬೇರೆ ಬೇರೆ ಕಡೆ ಇರೋದನ್ನ ನಾನು ಗಮನಿಸಿದ್ದೇನೆ. ಆ ತರ ಇತ್ತು ಅಂತಂದ್ರೆ ಅದನ್ನು ಕೂಡ ನೀವು ಸಮ್ಮರಿ ತರ ಇಲ್ಲಿ 3ನೇ ವಾರ ಮತ್ತೆ 4ನೇ ವಾರದ ಮಧ್ಯೆ ಅದನ್ನೊಂದ್ಸರಿ ನೋಡ್ಬೋದು. ಬಹುತೇಕ ಕವರ್ ಮಾಡಬೇಕಾಗಿರೋ ಅಂಶಗಳು ಯಾವ್ಯಾವು ಅಂತಂದ್ರೆ, ಭೂಮಿಯ ರಚನೆ ಅಂದ್ರೆ ಮರುಭೂಮಿ, ಕರಾವಳಿ ಪ್ರದೇಶ, ದ್ವೀಪಗಳು, ಹವಳದ ದ್ವೀಪಗಳು, ಸರೋವರಗಳು, ನೀರಿನ ಹರಿವಿನಿಂದ ಪರಿವರ್ತನೆ ಆದಂತಹ ಭೂಸ್ವರೂಪಗಳು ಅಥವಾ ಹಿಮಾಚಾದಿತ ಪ್ರದೇಶಗಳ ಭೂಸ್ವರೂಪಗಳು, ಬೆಟ್ಟ ಪ್ರದೇಶಗಳು ಅಂಡ್ ಸುಣ್ಣಕಲ್ಲು, ಈ ರೀತಿ ಇರ್ತಕ್ಕಂಥ ಭೂಮಿಯ ಬೇರೆ ಬೇರೆ ರಚನೆಯ ಸ್ವರೂಪಗಳ ಬಗ್ಗೆ ಕೆಲವು ಮೂಲಭೂತ ಅಂಶಗಳನ್ನ ತಗೊಳ್ರಿ. ಅಂಡ್ ಅದಕ್ಕೆ ಕೆಲವು ಉದಾಹರಣೆಗಳನ್ನ ತಗೊಳ್ರಿ. ಈಗ ಭಾರತದಲ್ಲಿ ಇರ್ತಕ್ಕಂತಹ ಅತ್ಯಂತ ದೊಡ್ಡ ಉಪ್ಪು ನೀರಿನ ಸರೋವರ ಯಾವುದು,
ಅಥವಾ ಭಾರತದಲ್ಲಿ ಇರ್ತಕ್ಕಂತ ಅತ್ಯಂತ ದೊಡ್ಡ ಸಿಹಿ ನೀರಿನ ಸರೋವರ ಯಾವುದು ಅಂದ್ರೆ, ಇಲ್ಲಿ ನಾವಿಲ್ಲಿ ಸರೋವರ ಅನ್ನೋದನ್ನ ಅಷ್ಟೇ ಅಲ್ಲದೆ ಅದರಲ್ಲಿ ಉಪ್ಪು ನೀರು, ಸಿಹಿ ನೀರು, ಹಿನ್ನೀರು, ಜೌಗು ನೀರು, ಈ ತರದ ಬೇರೆ ಬೇರೆ ಅಂಶಗಳನ್ನು ಕೂಡ ಇಲ್ಲಿ ಗಮನಿಸ್ತಾ ಹೋಗ್ಬೇಕಾಗತ್ತೆ ಸರೋವರಗಳು ಅನ್ನೋ ವಿಷಯ ಬಂದಾಗ. ಅದೇ ರೀತಿ ಮರುಭೂಮಿ ಅಂತ ಬಂದಾಗ ಮರುಭೂಮಿ ಎಲ್ಲಿದೆ, ಅದರ ಸ್ಥಾನ ಎಷ್ಟು ಅಂದ್ರೆ ಪ್ರಪಂಚದ ಮರುಭೂಮಿಗಳಲ್ಲಿ ಅದರ ಸ್ಥಾನ ಎಷ್ಟು, ಈ ರೀತಿಯಿಂದ ನೋಡ್ತಾ ಬಂದೆ. ಇನ್ನು ಅದರ ನಂತರದಲ್ಲಿ

ಇದೇ ವಾರದಲ್ಲಿನೇ ನಾಲ್ಕನೇ ವಾರದಲ್ಲಿ. ಇದಕ್ಕೆ ಜಾಸ್ತಿ ಟೈಪ್ ಬೇಕಾಗಲ್ಲ ಭೂಸ್ವರೂಪಗಳಿಗೆ. ಇದರಲ್ಲಿ ಇನ್ನೂ ಒಂದು ನಾವು ಕವರ್ ಮಾಡಬೇಕಾಗಿದ್ದು ಭೂಮಿ ಮತ್ತೆ ವಿಶ್ವ, ಭೂಮಿ, ಸೌರವ್ಯೂಹ, ನಕ್ಷತ್ರಗಳು, ನಕ್ಷತ್ರದ ಪ್ರಕಾರಗಳು, ಸಾಗರಗಳು, ಅಗ್ನಿಪರ್ವತಗಳು, ಮತ್ತೆ ವಾತಾವರಣ ಮತ್ತು ಹವಾಗುಣಕ್ಕೆ ಸಂಬಂಧಪಟ್ಟಂತಹ ಪ್ರದೇಶಗಳು, ಇವುಗಳನ್ನ ಮತ್ತು ಅವುಗಳ ಮೂಲಾಂಶಗಳನ್ನ ನಾಲ್ಕನೇ ವಾರದಲ್ಲಿ ಕವರ್ ಮಾಡೋದಕ್ಕೆ ಪ್ರಯತ್ನ ಪಡಿ. ಇನ್ನು ಐದನೇ ವಾರದಲ್ಲಿ ನಾವು ಹವಾಮಾನ, ಹವಾಮಾನ ವೈಪರೀತ್ಯ

ಅದಕ್ಕೆ ಸಂಬಂಧಪಟ್ಟಂತಹ ಅಂಶಗಳನ್ನು ನಾವು ಗಮನಿಸಬೇಕಾಗತ್ತೆ. ಪ್ರಪಂಚದಲ್ಲಿರ್ತಕ್ಕಂಥ ವಿವಿಧ ರೀತಿಯ ಪರಿಸರದ ಪ್ರಕಾರಗಳು ಯಾವುವು? ಉಷ್ಣವಲಯ, ಶೀತವಲಯ, ಸಮಶೀತೋಷ್ಣವಲಯ ಇತ್ಯಾದಿ, ಅಕ್ಷಾಂಶ, ರೇಖಾಂಶ, ಮತ್ತೆ ಶೀತ ಸಮುದ್ರ ಮಾರುತಗಳು, ಉಷ್ಣ ಸಮುದ್ರ ಮಾರುತಗಳು, ಈ ರೀತಿಯ ಅಂಶಗಳನ್ನ ಐದನೇ ವಾರದಲ್ಲಿ ಗಮನಿಸಿ. ಇನ್ನು ಆರನೇ ವಾರ ಇಲ್ಲಿಗೆ ಪ್ರಪಂಚದ ಮತ್ತು ಒಟ್ಟಾರೆ ಭೂಗೋಳ ಶಾಸ್ತ್ರದ ಮೂಲಭೂತ ಅಂಶಗಳನ್ನು ಗಮನಿಸಿದಂತಾಯ್ತು. ಇನ್ನು ಆರು ಮತ್ತು ಏಳನೇ ವಾರದಲ್ಲಿ ಭಾರತಕ್ಕೆ ಸಂಬಂಧಪಟ್ಟಂತಹ ಭೌಗೋಳಿಕ ಅಂಶಗಳನ್ನು ಗಮನಿಸಬೇಕಾಗುತ್ತೆ. ಸೇಮ್ ಭಾರತದಲ್ಲಿ ಭಾರತದ ಅಕ್ಷಾಂಶ ಮತ್ತು ರೇಖಾಂಶಗಳು, ಭಾರತದ ಪ್ರಮುಖ ಭೌಗೋಳಿಕ ವಿಭಾಗಗಳು, ಹಿಮಾಲಯ ಪರ್ವತ ಪ್ರದೇಶ, ಗಂಗಾ ಮತ್ತು ಯಮುನಾ ನದಿ ಬಯಲು ಪ್ರದೇಶ, ದಖನ್ ಪ್ರಸ್ಥಭೂಮಿ, ಮರುಭೂಮಿಗಳು, ಹವಾಮಾನ, ಮಾನ್ಸೂನ್, ನದಿ ಹರಿವಿನ ಪ್ರದೇಶಗಳು, ಪ್ರಮುಖ ನದಿ ಅಣೆಕಟ್ಟು, ಮಣ್ಣು, ಮಣ್ಣಿನ ಸ್ವರೂಪ, ಸಂಪನ್ಮೂಲಗಳು, ಪ್ರಾಣಿ ಮತ್ತು ಸಸ್ಯ ಸಂಪತ್ತು, ಈ ರೀತಿ ಭಾರತದ ಭೂಗೋಳಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಆ ಬುಕ್ಕಲ್ಲಿ ಏನಿದೆ ಅಲ್ವಾ ಆ ತರದಲ್ಲಿ ನೋಡ್ತಾ ಹೋಗಿ. ಆರನೇ ವಾರದಲ್ಲಿ ಭಾರತದ ಭೂಗೋಳಕ್ಕೆ ಸಂಬಂಧಪಟ್ಟಂತೆ ಸಿದ್ಧತೆಯನ್ನು ಮಾಡ್ಕೊಳ್ಳಿ. ಏಳನೇ ವಾರದಲ್ಲಿ ನಾವು ಪ್ರಾಕೃತಿಕ ಭೂಗೋಳಕ್ಕೆ ಸಂಬಂಧಪಟ್ಟಂತ ಅಂಶಗಳನ್ನ ಗಮನಿಸಬೇಕಾಗತ್ತೆ. ಯಾವುದು? ಸಮುದ್ರಗಳು, ಸಾಗರಗಳು, ಹವಾಮಾನ, ಮತ್ತೆ ಭೌಗೋಳಿಕ ಸ್ವರೂಪಗಳಲ್ಲಿನ ಬದಲಾವಣೆಗಳು, ಪರಿಸರ ಮಾಲಿನ್ಯ, ಇದು ಪರ್ಟಿಕ್ಯುಲರ್ ಆಗಿ ಭಾರತಕ್ಕೆ ಸಂಬಂಧಪಟ್ಟಂತೆ ಏಳನೇ ವಾರದಲ್ಲಿ ನೋಡ್ಕೋಬೇಕಾಗತ್ತೆ. ಇನ್ನು ಎಂಟನೇ ವಾರದಲ್ಲಿ ನಾವು ಅಗೇನ್ ಮನುಷ್ಯ ಮತ್ತು ಆರ್ಥಿಕ ಭೂಗೋಳ, ಇದು ತುಂಬಾ ಇಂಪಾರ್ಟೆಂಟ್, ಈ ತರ ಪ್ರಶ್ನೆಗಳು ತುಂಬಾ ಬರ್ತಾ ಇರುತ್ತೆ. ಈಗ ಹೈನುಗಾರಿಕೆ ಅಂತ ಕರೆದ್ರೆ ಅದು ಬರೀ ಆರ್ಥಿಕತೆ ಆಗಲ್ಲ, ಭೌಗೋಳಿಕತೆನೂ ಆಗುತ್ತೆ. ಅದೇ ರೀತಿ ಅದಿರುಗಳು ಮತ್ತೆ ಖನಿಜಗಳು ಇವು ಕೂಡ ಅಷ್ಟೇ. ಈ ಎಕನಾಮಿಕ್ ಜಾಗೃತಿ ಅಂತ ಕರಿತೀವಿ, ಇದನ್ನ ಎಂಟನೇ ವಾರಕ್ಕೆ ಸೀಮಿತ ವರ್ಷ, ಎಂಟನೇ ವಾರದಲ್ಲಿ ಇಟ್ಕೊಡ್ರಿ. ಇಲ್ಲಿ ಅದಿರುಗಳು, ಶಕ್ತಿಯ ಸ್ವರೂಪಗಳು, ಅಣೆಕಟ್ಟುಗಳು, ಮನುಷ್ಯನ ಚಟುವಟಿಕೆಯಿಂದ ಆಗಿರ್ತಕ್ಕಂತಹ ಭೌಗೋಳಿಕ ಬದಲಾವಣೆಗಳು, ಜನಸಂಖ್ಯೆ, ಜನಸಂಖ್ಯೆಗೆ ಸಂಬಂಧಪಟ್ಟಂತಹ ಪ್ರದೇಶಗಳು ಅಂದ್ರೆ ಎಲ್ಲಿ ಜಾಸ್ತಿ ಜನಸಂಖ್ಯೆ ಇದೆ, ಎಲ್ಲಿ ಕಡಿಮೆ ಜನಸಂಖ್ಯೆ ಇದೆ ಅನ್ನೋದು, ಅದೇ ರೀತಿ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಭೌಗೋಳಿಕ ಸಂಪತ್ತಿನ ಪಾತ್ರ ಏನು ಅನ್ನೋದು, ಮತ್ತೆ ಕೈಗಾರಿಕೆಗಳು, ಕೃಷಿ, ಇದಕ್ಕೆ ಸಂಬಂಧಪಟ್ಟಂತಹ ಅಂಶಗಳನ್ನು ಇಲ್ಲಿ ಗಮನಿಸಬೇಕಾಗುತ್ತೆ. ಕೃಷಿಯಲ್ಲಿ ಬೇರೆ ಬೇರೆ ರೀತಿಯ ಸ್ವರೂಪಗಳಿರುತ್ತೆ, ನೀರಾವರಿ ಬಾವಿಯಿಂದ ನೀರಾವರಿ, ಕಾಲುವೆಯಿಂದ ನೀರಾವರಿ, ಈ ರೀತಿ ನೀರಾವರಿ ಪ್ರಕಾರಗಳು, ನೀರಾವರಿಯ ವಿವಿಧ ವಿಧಾನಗಳು ಅಂದ್ರೆ ನಾವು ಸ್ಟೆಪ್ ಇರಿಗೇಷನ್ ಅಂತ ಕರಿತೀವಿ, ಕಂಟಿನ್ಯೂಷನ್ ಇರಿಗೇಷನ್ ಅಂತ ಕರಿತೀವಿ, ಈ ತರದಲ್ಲಿ ವಿವಿಧ ಆಯಾಮಗಳು ಗಮನಿಸ್ಕೊಡಿ. ಯಾವುದು? ಎಂಟನೇ ವಾರದಲ್ಲಿ ಹ್ಯೂಮನ್ ಅಂಡ್ ಇಕನಾಮಿಕ್ ಜಿಯೋಗ್ರಫಿ ಅಂತ ಏನಿದೆ, ಮಾನವ ಮತ್ತು ಆರ್ಥಿಕ ಭೂಗೋಳ ಶಾಸ್ತ್ರ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ನೋಡಿ. ಇನ್ನು ಒಂಬತ್ತನೇ ವಾರದಲ್ಲಿ ನಾವು ಮಾಡಬೇಕಾಗಿರೋದು ಏನು ಅಂದ್ರೆ, ನಾವು ಓದಿರೋ ಎಲ್ಲದನ್ನು ಕಣ್ಣು ಮುಂದೆ ತಂದ್ಕೊಳ್ಳುವಂತ ಒಂದು ಪ್ರದೇಶ, ಕಣ್ಣು ಮುಂದೆ ತರಂತ ಪ್ರದೇಶ ಅಂದ್ರೆ ಭೂಗೋಳ ನಮಗೆ ಕಣ್ಣಿಗೆ ಕಾಣೋದು ಯಾವಾಗ ಅಂತಂದ್ರೆ ಬಹುತೇಕ ಅಟ್ಲಾಸ್ಗಳು ಮತ್ತೆ ಮ್ಯಾಪ್ಗಳನ್ನು ನೋಡಿದ್ರೆ ನಮಗೆ ಕಣ್ಣಿಗೆ ಕಾಣುತ್ತೆ. ಈಗ ಹಿಮಾಲಯ ಪರ್ವತ ಪ್ರದೇಶಗಳು ಮತ್ತೆ ಗಂಗಾ ಮತ್ತೆ ಯಮುನಾ ನದಿ ಬಯಲು ಪ್ರದೇಶ, ಇದು ನಾವು ಗಂಟೆಗಟ್ಟಲೆ ಓದಿದ್ರು ಕೂಡ ಒಂದು ಮ್ಯಾಪ್ ತಗೊಂಡು ನೋಡಿದಾಗ ಭಾರತದ ಉತ್ತರ ಭಾಗದಲ್ಲಿ ಹಿಮಾಲಯ ಪರ್ವತಗಳಿದೆ, ಅಂಡ್ ಅದರ ದಕ್ಷಿಣ ಭಾಗದಲ್ಲಿ ಗಂಗಾ ಯಮುನಾ ನದಿ ಬಯಲು ಪ್ರದೇಶ ಇದೆ, ಎರಡು ಕರಾವಳಿಗಳ ಮಧ್ಯೆ ದಖನ್ ಪ್ರಸ್ಥ ಭೂಮಿ ಇದೆ. ಈ ರೀತಿ ಅಂಶಗಳು ನಮಗೆ ಕಣ್ಣಿಗೆ ಕಾಣೋ ತರ ಕಾಣಬೇಕು ಅಂದ್ರೆ ನಾವಲ್ಲಿ ಒಂದು ಅಟ್ಲಾಸ್ ಅನ್ನ ತಗೋಬೇಕಾಗತ್ತೆ, ಅಟ್ಲಾಸ್ ಅನ್ನ ತಗೋಬೇಕಾಗತ್ತೆ. ಅದರಲ್ಲಿ ನಾವು ಗಮನಿಸಬೇಕಾಗಿರೋದು ಒಂದು ಒಳ್ಳೆ ಅಟ್ಲಾಸ್ ಅಂದ್ರೆ ಆಕ್ಸ್ಫರ್ಡ್ ಸ್ಕೂಲ್ ಅಟ್ಲಾಸ್ ಚೆನ್ನಾಗಿದೆ, ಅಂಡ್ ಕೇಂಬ್ರಿಡ್ಜ್ ಸ್ಕೂಲ್ ಅಟ್ಲಾಸ್ ಚೆನ್ನಾಗಿದೆ. ಅದು ಇಂಗ್ಲಿಷ್ ಅಲ್ಲಿ ಇದೆ ಅಂತ ಅನ್ಕೋಬೇಡ್ರಿ, ಕನ್ನಡದಲ್ಲಿ ಕೂಡ ಬಂದಿದಾವೆ ಅಂತ ಅನ್ಸುತ್ತೆ. ನೀವಲ್ಲಿ ಗಮನಿಸಿ, ಭಾರತದ ಪ್ರಾಕೃತಿಕ ಭೂಗೋಳ, ಭಾರತದ ನೈಸರ್ಗಿಕ ಸಂಪನ್ಮೂಲಗಳ ನಕ್ಷೆ, ಭಾರತದ ಅಣುಶಕ್ತಿ ಕೇಂದ್ರಗಳು, ಭಾರತದ ಪ್ರಮುಖ ಅಣೆಕಟ್ಟುಗಳು, ಭಾರತದ ನದಿ ಮತ್ತು ನದಿ ಬಯಲು ಪ್ರದೇಶಗಳು, ಈ ರೀತಿ ಒಂದೊಂದೇ ಭೂಪಟಗಳನ್ನ, ಒಂದೊಂದೇ ಮ್ಯಾಪ್ಗಳನ್ನ ಸಪರೇಟ್ ಆಗಿ ಕೊಟ್ಟಿರ್ತಾರೆ ಅವರು. ಇವನ್ನ ನೀವು ಗಮನಿಸ್ತಾ ಹೋಗಿ, ಅವಾಗ ನಾವು ಇಲ್ಲಿವರೆಗೂ ಓದಿರೋದು ನಮ್ಮ ಕಣ್ಮುಂದೆ ಒಂದು ಪಿಕ್ಚರ್ ತರ ರೆಡಿ ಆಗುತ್ತೆ. ಸೊ ಕಣ್ಮುಂದೆ ಪಿಕ್ಚರ್ ತರ ರೆಡಿ ಆದಾಗ ನಮ್ಗೆ ಅದು ಎಕ್ಸಾಮ್ ಅಲ್ಲಿ ರೀಕಾಲ್ ಮಾಡೋದಕ್ಕೆ ಸುಲಭ ಅಂತ ಅನ್ಸುತ್ತೆ. ಇನ್ನು ನನ್ನ ಯೋಜನೆ ಪ್ರಕಾರ ಹತ್ತನೇ ವಾರ ಅಂದ್ರೆ ಕೊನೆ ವಾರದಲ್ಲಿ ನಾವು ಮಾಡಬೇಕಾಗಿರೋದು ನಮ್ಮ ಇಡೀ ಒಂಬತ್ತು ವಾರದ ಸಿದ್ಧತೆಯನ್ನ ರಿವಿಷನ್ ಮಾಡ್ಕೊಡೋದು, ಕಂಪ್ಲೀಟ್ ಆಗಿ ರಿವಿಷನ್ ಮಾಡ್ಕೊಡೋದು. ಏನು ಅಂದ್ರೆ ಆ ವಾರದಲ್ಲಿ ಮೊದಲನೇ ಮೂರು ದಿನ ಏನ್ ಮಾಡ್ತೀರಾ ಅಂತಂದ್ರೆ NCERT ಅಥವಾ ನಾವೇನೀಗ ಟೆಕ್ಸ್ಟ್ ಬುಕ್ಸ್ ಅಂತ ಕರೆದಲ್ಲ, ಆ ಟೆಕ್ಸ್ಟ್ ಬುಕ್ಗಳಲ್ಲಿ ಇರ್ತಕ್ಕಂತಹ ಅಭ್ಯಾಸದ ಪ್ರಶ್ನೆಗಳನ್ನ ಒಂದನ್ನು ಬಿಡದಂತೆ ಎಲ್ಲವನ್ನು ಸಾಲ್ವ್ ಮಾಡೋದಕ್ಕೆ ಪ್ರಯತ್ನ ಪಡಿ. ಅಂಡ್ ಅದರ ನಂತರದ ಒಂದೆರಡು ದಿನಗಳಲ್ಲಿ ಆನ್ಲೈನ್ ನಲ್ಲಿ ಅಥವಾ ಬೇರೆ ಬೇರೆ ಬುಕ್ಗಳಲ್ಲಿ ನಿಮಗೆ ಮಾರ್ಕ್ ಟೆಸ್ಟ್ಗಳು ಅಥವಾ ಭೂಗೋಳಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಯಾವೆಲ್ಲ ಸಿಗ್ತವೋ ಅವುಗಳನ್ನ ಸಾಲ್ವ್ ಮಾಡೋದಕ್ಕೆ ಪ್ರಯತ್ನ ಪಡಿ. ಅಂಡ್ ಕೊನೆಯ ಎರಡು ಮೂರು ದಿನ ಏನ್ ಮಾಡ್ತೀರಾ ಅಂದ್ರೆ, ನೀವು ಯಾವ ಪರೀಕ್ಷೆಗೆ ಸಿದ್ಧತೆ ಮಾಡ್ತಾ ಇದ್ರೋ ಅದಕ್ಕೆ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ಹಳೆ ಪ್ರಶ್ನೆ ಪತ್ರಿಕೆಗಳನ್ನ ಈಗಾಗಲೇ ನೀವು ಗಮನಿಸಿದ್ರಿ ಅಂತ ಮತ್ತಷ್ಟು ಪ್ರಶ್ನೆ ಪತ್ರಿಕೆಗಳನ್ನ ಕಲೆಕ್ಟ್ ಮಾಡ್ತಾನೆ ಇರಿ. ಅಂಡ್ ಫೈನಲಿ ಆ ಎಲ್ಲಾ ಪ್ರಶ್ನೆ ಪತ್ರಿಕೆಗಳಲ್ಲಿರ್ತಕ್ಕಂತಹ ಭೂಗೋಳಕ್ಕೆ ಸಂಬಂಧಿಸಿದ ಎಲ್ಲಾ ಪ್ರಶ್ನೆಗಳನ್ನ ಸ್ವಂತಕ್ಕೆ ಸಾಲ್ವ್ ಮಾಡೋದಕ್ಕೆ ಪ್ರಯತ್ನ ಪಡಿ. ಸೊ ಹೀಗೆ ಒಂದು ನಾನು ನಿಮ್ಗೆ ಅಂದಾಜು ಕೊಟ್ಟಿದ್ದು ಒಂದು ಹತ್ತು ವಾರದಲ್ಲಿ ಪ್ರತಿದಿನ 30-45 ನಿಮಿಷ ಪ್ರಿಪೇರ್ ಆಗ್ಕೊಳ್ತಾ ಒಂದು ಹತ್ತು ವಾರದಲ್ಲಿ ಯಾವ ರೀತಿ ಭೂಗೋಳಕ್ಕೆ ಸಂಬಂಧಿಸಿದಂತಹ ಅಂಶಗಳನ್ನ ಗಮನಿಸಬಹುದು ಅಂತ ನಾನು ನಿಮಗೆ ಹೇಳಿದೆ. ನಿಮ್ಮ ಸಿದ್ಧತೆ ಮತ್ತೆ ನಿಮ್ಮ ಕಾಲಾವಕಾಶಕ್ಕೆ ಸಂಬಂಧಪಟ್ಟಂತೆ ಇದನ್ನ ಕಡಿಮೆನೂ ಮಾಡ್ಕೊಡ್ಬಹುದು, ಜಾಸ್ತಿನೂ ಮಾಡ್ಕೋಬಹುದು. ಬಟ್ ಪ್ರಿಫರಬಲಿ ಹತ್ತು ವಾರಕ್ಕಿಂತ ಜಾಸ್ತಿ ಮಾಡ್ಕೋಬಹುದು. ಇದೇ ಹತ್ತು ವಾರಕ್ಕಿಂತ ಜಾಸ್ತಿ ಟೈಮ್ ಸಿಗುತ್ತೆ ಅಂದ್ರೆ ಇದನ್ನ ಅಗೇನ್ ರಿವಿಷನ್ ಮಾಡೋದಕ್ಕೆ ಬಳಸ್ಕೊಳ್ಳಿ ಅದನ್ನ. ಅಥವಾ ಐದೇ ವಾರ ಟೈಮ್ ಸಿಗುತ್ತೆ ಅಂದ್ರೆ ನೀವು ಪ್ರತಿದಿನ 30 ನಿಮಿಷದ ಬದಲು ಅಂದ್ರೆ ಅರ್ಧ ಗಂಟೆ ಬದಲು 1 ಗಂಟೆ ಓದೋದಕ್ಕೆ ಪ್ರಯತ್ನ ಪಡಿ. ಸೊ ಈ ರೀತಿ ನಾವು ಭೂಗೋಳ ಶಾಸ್ತ್ರವನ್ನ ನಾವೇನು 10ನೇ ತರಗತಿ
ತರಗತಿವರೆಗೂ ಓದಿದ್ವಿ. 10ನೇ ಕ್ಲಾಸ್ ವರೆಗೂ ಓದಿರೋ ಜಾಗ್ರಫಿಯನ್ನ ಮತ್ತೆ 6ನೇ ಕ್ಲಾಸ್ ಇಂದ ಶುರು ಮಾಡಿಕೊಂಡು

0: ಯಾವ ರೀತಿ ಕಾಂಪಿಟೇಟಿವ್ ಎಕ್ಸಾಮ್ ಗಳಿಗೆ ನಾವು ಪ್ರಿಪೇರ್ ಆಗಬಹುದು ಮತ್ತೆ ಭೂಗೋಳ ಶಾಸ್ತ್ರದ ಪರೀಕ್ಷೆಗಳನ್ನ ಆ ವಿಭಾಗದ ಪ್ರಶ್ನೆಗಳನ್ನ ಪರಿಹರಿಸಬಹುದು ಅನ್ನೋದಕ್ಕೆ ನನ್ನ ಒಂದು ಸಣ್ಣ ಬ್ಲೂ ಪ್ರಿಂಟ್ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಮತ್ತೆ ಈ ಒಂದು ನನ್ನ ಯೋಚನೆಗಳನ್ನ ನಿಮ್ಮೆಲ್ಲರ ಮುಂದೆ ತಂದಿಡೋದಕ್ಕೆ ಅವಕಾಶ ಮತ್ತು ವೇದಿಕೆ ನೀಡಿದಂತಹ ಜನಧ್ವನಿ 90.8 FM ನ ಎಲ್ಲರಿಗೂ ನಾನು ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಧನ್ಯವಾದಗಳು.
1: ಸಾಮಾನ್ಯ ಜ್ಞಾನ
2: ಸಾಧನೆಗೆ ದಾರಿ ತೋರುವ,
1: ಮಾರ್ಗದರ್ಶನ ನೀಡುವ,
2: ಜ್ಞಾನವನ್ನ ವೃದ್ಧಿಗೊಳಿಸಲು ಸಹಕಾರಿಯಾಗುವ
1: ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು,
2: ಪ್ರಚಲಿತ ವಿದ್ಯಮಾನಗಳು,
1: ಪಠ್ಯ ಹಾಗೂ ಪಠ್ಯೇತರ ವಿಷಯಗಳ ಬಗ್ಗೆ ಮಾಹಿತಿ ನೀಡಿ
2: ಮುಂದಿನ ಭವಿಷ್ಯಕ್ಕೆ ದಾರಿದೀಪವಾಗುವ ಕಾರ್ಯಕ್ರಮ
1: ಸಾಮಾನ್ಯ ಜ್ಞಾನ. ಸಾಮಾನ್ಯ ಜ್ಞಾನ ಜ್ಞಾನವನ್ನ ಸಮೃದ್ಧಿಗೊಳಿಸುವ ಕಾರ್ಯಕ್ರಮ. ಕೇಳುಗರೆ, ಇದುವರೆಗೂ ಸಾಮಾನ್ಯ ಜ್ಞಾನ ಕಾರ್ಯಕ್ರಮ ಬಿತ್ತರಗೊಂಡಿತು.
3: ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಇಂದು ನಾವು ಮಾತನಾಡಲಿರುವ ವಿಷಯ ಅತ್ಯಂತ ಮಹತ್ವದ್ದಾಗಿದೆ. ಇನ್ವೆಸ್ಟ್ ಸ್ಕ್ಯಾಮ್ ಎಂದರೆ ಹೂಡಿಕೆ ಹೆಸರಿನಲ್ಲಿ ನಡೆಯುತ್ತಿರುವ ವಂಚನೆಗಳು. ಇತ್ತೀಚಿನ ದಿನಗಳಲ್ಲಿ ಡಬಲ್ ಹಣ, ಗ್ಯಾರಂಟಿ ಲಾಭ, ರಿಸ್ಕ್ ಇಲ್ಲದ ಇನ್ವೆಸ್ಟ್ಮೆಂಟ್ ಎಂಬ ಆಮಿಷಗಳು ಸಾಮಾಜಿಕ ಜಾಲತಾಣಗಳಲ್ಲಿ, ವಾಟ್ಸಪ್ ಗುಂಪುಗಳಲ್ಲಿ, ಟೆಲಿಗ್ರಾಮ್ ಚಾನೆಲ್ಗಳಲ್ಲಿ ತುಂಬಾ ಕಾಣಿಸುತ್ತಿವೆ. ಹಲವರು ತಮ್ಮ ಜೀವನ ಪೂರ್ತಿ ಸಂಗ್ರಹಿಸಿದ ಹಣವನ್ನೇ ಕಳೆದುಕೊಂಡಿರುವ ಘಟನೆಗಳು ಹೆಚ್ಚಾಗುತ್ತಿವೆ. ಹಾಗಾದರೆ ಇನ್ವೆಸ್ಟ್ ಸ್ಕ್ಯಾಮ್ ಎಂದರೇನು? ಅದು ಹೇಗೆ ನಡೆಯುತ್ತದೆ? ನಾವು ಅದರಿಂದ ಹೇಗೆ ತಪ್ಪಿಸಿಕೊಳ್ಳಬಹುದು? ಇವೆಲ್ಲದರ ಬಗ್ಗೆ ಇಂದು ವಿವರವಾಗಿ ತಿಳಿದುಕೊಳ್ಳೋಣ.
4: ಹಾಗಾದರೆ ಇನ್ವೆಸ್ಟ್ ಸ್ಕ್ಯಾಮ್ ಎಂದರೇನು? ಇನ್ವೆಸ್ಟ್ ಸ್ಕ್ಯಾಮ್ ಎಂದರೆ ಹೂಡಿಕೆ ಹೆಸರಿನಲ್ಲಿ ಜನರನ್ನು ಮೋಸಗೊಳಿಸಿ ಅವರಿಂದ ಹಣ ಕಸಿದುಕೊಳ್ಳುವ ವಿಧಾನ. ಸ್ಕ್ಯಾಮರ್ಗಳು ಸಾಮಾನ್ಯವಾಗಿ ಹೀಗೆ ಹೇಳುತ್ತಾರೆ: ನೀವು 10,000 ಹೂಡಿಸಿದರೆ 30 ದಿನಗಳಲ್ಲಿ 20,000 ಆಗುತ್ತದೆ. ಇದು ಸರ್ಕಾರ ಮಾನ್ಯತೆ ಪಡೆದ ಯೋಜನೆ. ಸ್ಟಾಕ್ ಮಾರ್ಕೆಟ್ ಅಥವಾ ಕ್ರಿಪ್ಟೋದಲ್ಲಿ ಖಚಿತ ಲಾಭ ಸಿಗುತ್ತದೆ. VIP ಗ್ರೂಪ್ಗೆ ಸೇರಿಸಿದರೆ ಸಿಗ್ನಲ್ ಕೊಡುತ್ತೇವೆ ಎಂದು ಹೇಳುತ್ತಾರೆ. ಆರಂಭದಲ್ಲಿ ಅವರು ಸ್ವಲ್ಪ ಲಾಭ ತೋರಿಸಬಹುದು. ಇದರಿಂದ ಜನರಲ್ಲಿ ನಂಬಿಕೆ ಮೂಡುತ್ತದೆ. ನಂತರ ದೊಡ್ಡ ಮೊತ್ತ ಹೂಡಿಸಲು ಹೇಳುತ್ತಾರೆ. ಹಣ ಹಾಕಿದ ನಂತರ ಫೋನ್ ಸ್ವಿಚ್ ಆಫ್, ವೆಬ್ಸೈಟ್ ಕ್ಲೋಸ್, ಗ್ರೂಪ್ ಡಿಲೀಟ್.
5: ಸಾಮಾನ್ಯವಾಗಿ ಕಾಣುವ ಇನ್ವೆಸ್ಟ್ ಸ್ಕ್ಯಾಮ್ಗಳ ವಿಧಗಳು: ಫೋನ್ಸಿ ಸ್ಕೀಮ್, ಹೊಸ ಜನರಿಂದ ಹಣ ತೆಗೆದು ಹಳೆಯವರಿಗೆ ಲಾಭ ನೀಡುವುದು, ಹೊಸ ಸದಸ್ಯರು ಬರದೇ ಹೋದರೆ ಯೋಜನೆ ಕುಸಿಯುತ್ತದೆ. ಕ್ರಿಪ್ಟೋ ಸ್ಕ್ಯಾಮ್, ಹೊಸ ಕ್ರಿಪ್ಟೋ ಕಾಯಿನ್, ಬ್ಲ್ಯಾಕ್ ಚೈನ್ ಪ್ರಾಜೆಕ್ಟ್ ಹೆಸರಿನಲ್ಲಿ ಹೂಡಿಕೆ ಕೇಳುವುದು. ಫೇಕ್ ಟ್ರೆಂಡಿಂಗ್ ಆ್ಯಪ್ಗಳು, ನಕಲಿ ಆ್ಯಪ್ಗಳಲ್ಲಿ ಲಾಭ ತೋರಿಸಿ ವಿತ್ಡ್ರಾ ಮಾಡಲು ಹೋದಾಗ ಟ್ಯಾಕ್ಸ್ ಚಾರ್ಜ್ ಹೆಸರಿನಲ್ಲಿ ಮತ್ತೆ ಹಣ ಕೇಳುವುದು. ವಾಟ್ಸಪ್ ಅಥವಾ ಟೆಲಿಗ್ರಾಮ್ ಟ್ರೆಂಡಿಂಗ್ ಗ್ರೂಪ್ಗಳು, ಸ್ಟಾಕ್ ಟಿಪ್ಸ್, ಇಂಟರ್ಡೇ ಸಿಗ್ನಲ್ ಹೆಸರಿನಲ್ಲಿ ಹಣವನ್ನು ಕಲೆ ಹಾಕುವುದು, ರಿಯಲ್ ಎಸ್ಟೇಟ್ ಅಥವಾ ಚಿಟ್ ಫಂಡ್ ಮೋಸಗಳು, ಕಡಿಮೆ ದರದಲ್ಲಿ ಜಾಗ ಕೊಡುತ್ತೇವೆ ಎಂದು ಹೇಳಿ ಮುಂಗಡ ಹಣ ಪಡೆದು ನಾಪತ್ತೆಯಾಗುವುದು.
6: ಈ ಸ್ಕ್ಯಾಮ್ ಅನ್ನು ಗುರುತಿಸುವ ಲಕ್ಷಣಗಳು ಇಂತಿವೆ: ಅತಿಯಾದ ಲಾಭದ ಭರವಸೆಯನ್ನು ನೀಡುವುದು, ತಕ್ಷಣ ಹಣ ಹೂಡಲು ಒತ್ತಡವನ್ನು ಇರುವುದು, ದಾಖಲೆಗಳಿಲ್ಲದಂತಹ ಕಂಪನಿಗಳು, ಅಧಿಕೃತ ವೆಬ್ಸೈಟ್ ಅಥವಾ ರಿಜಿಸ್ಟ್ರೇಷನ್ ಮಾಹಿತಿ ಇಲ್ಲದಿರುವುದು, ಈ ಆಫರ್ ಇಂದು ಮಾತ್ರ ಎಂದು ಒತ್ತಡದ ಮಾತುಗಳನ್ನು ಆಡುವುದು. ಒಂದು ಮಾತು ನೆನಪಿಟ್ಟುಕೊಳ್ಳಿ: ಹೆಚ್ಚು ಲಾಭ ಎಂದರೆ ಹೆಚ್ಚು ಅಪಾಯ. ಅಪಾಯವೇ ಇಲ್ಲದೆ ಹೆಚ್ಚು ಲಾಭ ಎಂದರೆ ಅದು ಸ್ಕ್ಯಾಮ್ ಅಥವಾ ಮೋಸ ಆಗಿರುವ ಸಾಧ್ಯತೆ ಹೆಚ್ಚು. ಯಾಕೆ ಜನರು ಮೋಸಕ್ಕೆ ಒಳಗಾಗುತ್ತಾರೆ? ಬೇಗನೆ ಶ್ರೀಮಂತರಾಗಬೇಕೆಂಬ ಆಸೆ, ಆರ್ಥಿಕ ಸಂಕಷ್ಟ, ಇತರರು ಲಾಭ ಪಡೆದಿದ್ದಾರೆಂಬ ನಂಬಿಕೆ, ಸಾಮಾಜಿಕ ಜಾಲತಾಣದ ಪ್ರಭಾವ ಮತ್ತು ಆರ್ಥಿಕ ಜ್ಞಾನದ ಕೊರತೆ. ಸ್ಕ್ಯಾಮರ್ಗಳು ನಮ್ಮ ಭಾವನೆಗಳನ್ನು ಬಳಸುತ್ತಾರೆ. ಲೋಭ, ಭಯ, ತುರ್ತು ಪರಿಸ್ಥಿತಿ. ಹೇಗೆ ಜಾಗರೂಕರಾಗಬೇಕು? ಯಾವುದೇ ಹೂಡಿಕೆ ಮಾಡುವ ಮುನ್ನ ಕಂಪನಿಯ ರಿಜಿಸ್ಟ್ರೇಷನ್ ಪರಿಶೀಲಿಸಬೇಕು. ಸೆಬಿ ಅಥವಾ RBI ಮಾನ್ಯತೆ ಇದೆ ಎಂಬುದನ್ನು ಖಚಿತಪಡಿಸಿಕೊಳ್ಳಬೇಕು. ಗೂಗಲ್ನಲ್ಲಿ ಕಂಪನಿಗಳ ಬಗ್ಗೆ ರಿವ್ಯೂಗಳನ್ನು ನೋಡಬೇಕು ಹಾಗೂ ಕುಟುಂಬದವರೊಂದಿಗೆ ಚರ್ಚಿಸಬೇಕು. ತಕ್ಷಣ ಹಣ ಹಾಕಿ ಎಂದರೆ ಒತ್ತಡಕ್ಕೆ ಒಳಗಾಗಬಾರದು ಹಾಗೂ ಅಜ್ಞಾತ ಲಿಂಕ್ಗಳನ್ನು ಕ್ಲಿಕ್ ಮಾಡಬಾರದು. ಒಂದು ಸರಳ ನಿಯಮ: ನಿಮಗೆ ಅರ್ಥವಾಗದ ಹೂಡಿಕೆಯನ್ನು ಮಾಡಬೇಡಿ.

0: ಪಾವತಿ ನೀಡಿದರೆ ಹಣ ವಾಪಸ್ ಸಿಗುವ ಸಾಧ್ಯತೆ ಹೆಚ್ಚಿರುತ್ತದೆ.
1: ಒಂದು ಚಿಕ್ಕ ನೈಜ ಕತೆ. ಒಬ್ಬ ನಿವೃತ್ತ ಶಿಕ್ಷಕರು ತಮ್ಮ ಪಿಂಚಣಿ ಹಣವನ್ನ ಡಬಲ್ ಆಗುತ್ತದೆ ಎಂಬ ಅಂಶಕ್ಕೆ ಒಳಗಾಗಿ ಹೂಡಿಕೆ ಮಾಡಿದರು. ಆರಂಭದಲ್ಲಿ 5,000 ಲಾಭ ತೋರಿಸಿದರು. ನಂತರ ಅವರು 5,00,000 ಹೂಡಿದರು. ಒಂದು ವಾರದ ನಂತರ ಆಪ್ ಕೆಲಸ ನಿಲ್ಲಿಸಿತು, ಗ್ರೂಪ್ ಅಳಿಸಲಾಯಿತು. ಇದು ಕೇವಲ ಒಂದು ಉದಾಹರಣೆ. ಇಂತಹ ಸಾವಿರಾರು ಪ್ರಕರಣಗಳು ನಡೆಯುತ್ತಿವೆ.
2: ಇದಕ್ಕೆ ಆರ್ಥಿಕ ಜ್ಞಾನ ತುಂಬಾ ಅಗತ್ಯ. ಹಣ ಗಳಿಸುವುದು ಕಷ್ಟ, ಆದರೆ ಕಳೆದುಕೊಳ್ಳುವುದು ಸುಲಭ. ಹೂಡಿಕೆ ಮಾಡಲು ಬ್ಯಾಂಕ್ನಲ್ಲಿ FD ಇಡುವುದು, ಮಾನ್ಯತೆ ಪಡೆದ ಸಂಸ್ಥೆಗಳ ಮೂಲಕ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಮಾಡುವುದು, ಸರ್ಕಾರದ ಬಾಂಡ್ಗಳ ಮೇಲೆ ಇನ್ವೆಸ್ಟ್ ಮಾಡುವುದು, ವಿಶ್ವಾಸಾರ್ಹ ಹಣಕಾಸು ಸಲಹೆಗಾರರ ಸಲಹೆ ಪಡೆಯುವುದು, ಇವುಗಳಂತಹ ಸುರಕ್ಷಿತ ಮಾರ್ಗಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು.
1: ಅಂತಿಮ ಸಂದೇಶ ಸ್ನೇಹಿತರೆ, ಸ್ಕ್ಯಾಮರ್ಗಳು ಹೊಸ ಹೊಸ ರೂಪದಲ್ಲಿ ಬರುತ್ತಾರೆ, ಆದರೆ ನಮ್ಮ ಜಾಗರೂಕತೆ ಅವರಿಗಿಂತ ಒಂದು ಹೆಜ್ಜೆ ಮುಂದೆ ಇರಬೇಕು. ಡಬಲ್ ಹಣ ಎಂಬ ಮಾತು ಕೇಳಿದಾಗ ಒಮ್ಮೆ ಯೋಚಿಸಿ, ಪರಿಶೀಲಿಸಿ, ಆಮೇಲೆ ಮಾತ್ರ ನಿರ್ಧಾರ ತೆಗೆದುಕೊಳ್ಳಿ. ನಿಮ್ಮ ಪರಿಶ್ರಮದ ಹಣವನ್ನು ರಕ್ಷಿಸುವುದು ನಿಮ್ಮ ಜವಾಬ್ದಾರಿ. ಇಂದಿನ ಕಾರ್ಯಕ್ರಮ ಇಷ್ಟವಾದರೆ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರ ಜೊತೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತಿದೆ. ಮತ್ತೊಂದು ಉಪಯುಕ್ತ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಜಾಗರೂಕರಾಗಿರಿ, ಸುರಕ್ಷಿತರಾಗಿರಿ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಧನ್ಯವಾದಗಳು.

0: ಇನ್ನು ಮುಂದೆ ನಮ್ಮ ನಿಲಯದಿಂದ ಮನೆಯ ಮೊದಲ ಪಾಠಶಾಲೆ ಮಕ್ಕಳಿಗೆ ಯೋಗಾಭ್ಯಾಸ ಏಕೆ ಅಗತ್ಯ ಎಂಬ ವಿಷಯದ ಕುರಿತು ಮೈಸೂರಿನಲ್ಲಿ ಯೋಗ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀಯುತ ಸುಕೇಶ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಮನೆಯೇ ಮೊದಲ ಪಾಠಶಾಲೆ,
2: ಜನನಿ ತಾನೇ ಮೊದಲ ಗುರುವು,
1: ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು
2: ಎಂಬ ಕವಿವಾಣಿಯಂತೆ ಹಿರಿಯರ ಅನುಭವ,
1: ಗುರುಗಳ ಮಾರ್ಗದರ್ಶನ,
2: ತಂದೆ ತಾಯಂದಿರ ಪ್ರೀತಿ ವಾತ್ಸಲ್ಯದ ಜೊತೆಗೆ
1: ಮಗುವಿನ ಕಲಿಕಾ ಸಾಮರ್ಥ್ಯವನ್ನು ಅನಾವರಣಗೊಳಿಸುವ ಕಾರ್ಯಕ್ರಮವೇ
2: ಮನೆಯೇ ಮೊದಲ ಪಾಠಶಾಲೆ.
1: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 10:20
2: ಹಾಗೂ ಮರುಪ್ರಸಾರ ಸೋಮವಾರ ಮಧ್ಯಾಹ್ನ 3:40
1: ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
3: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಇಂದಿನ ಮನೆಯ ಮೊದಲ ಪಾಠಶಾಲೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದಿನ ಆಧುನಿಕ ಜೀವನ ಶೈಲಿಯಲ್ಲಿ ಮಕ್ಕಳ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಒಂದು ದೊಡ್ಡ ಸವಾಲಾಗಿದೆ. ಆರೋಗ್ಯವಂತ ದೇಹ ಮತ್ತು ಚುರುಕಾದ ಮನಸ್ಸನ್ನು ರೂಪಿಸುವಲ್ಲಿ ಯೋಗಾಭ್ಯಾಸ ಮಹತ್ವದ ಪಾತ್ರವನ್ನು ವಹಿಸುತ್ತದೆ. ಯೋಗವು ಮಕ್ಕಳಲ್ಲಿ ಏಕಾಗ್ರತೆ, ಆತ್ಮವಿಶ್ವಾಸ, ಶಿಸ್ತು ಹಾಗೂ ಸಕಾರಾತ್ಮಕ ಚಿಂತನೆಗಳನ್ನು ಬೆಳೆಸಲು ಸಹಕಾರಿಯಾಗಿದೆ. ಆದ್ದರಿಂದ ಇಂದು ನಾವು ಮಕ್ಕಳಿಗೆ ಯೋಗಾಭ್ಯಾಸ ಏಕೆ ಅಗತ್ಯ ಎಂಬ ಮಹತ್ವದ ವಿಷಯದ ಕುರಿತು ಚರ್ಚೆ ಮಾಡಲಿದ್ದೇವೆ. ಈ ವಿಷಯದ ಬಗ್ಗೆ ಮಾಹಿತಿಯನ್ನು ನೀಡಲು ಇಂದು ನಮ್ಮೊಂದಿಗೆ ದಾರಿ ಮೈಸೂರಿನಲ್ಲಿ ಯೋಗ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀಯುತ ಸುಕೇಶ್ ರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಮನೆಯ ಮೊದಲ ಪಾಠಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್
4: ನಮಸ್ಕಾರ, ಸ್ವಾಗತ ನಿಮಗೂ.
3: ಸರ್, ಮೊದಲಿಗೆ ನಿಮ್ಮ ಪರಿಚಯವನ್ನ ನಮ್ಮ ಜನಧ್ವನಿ ಕೇಳುಗರಿಗೆ ಮಾಡಿಕೊಡಿ.
4: ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಸುಕೇಶ್ ಅಂತ, ಮೈಸೂರಿಂದ. ನಾನು ಒಬ್ಬ ಯೋಗ ಶಿಕ್ಷಕ. ನನ್ನ ಯೋಗಾಭ್ಯಾಸ 35 ಮೀರಿದ್ದು.
3: ಓಕೆ ಸರ್.
4: ನಾನು ಮೈಸೂರಿನಲ್ಲೇ ಯೋಗಾಭ್ಯಾಸ ಮಾಡಿದೆ. ನಮ್ಮ ಗುರುಗಳಾದ ಶ್ರೀಯುತ ಶಾಂತಾರಾಮ್ ಅವರ ಕೆಳಗಡೆ ನನ್ನ ಯೋಗಾಭ್ಯಾಸ ಶುರು ಆಯ್ತು. ಅಲ್ಲಿಂದನೇ ಅವ್ರ ಜೊತೆನೆ ಸತತವಾಗಿ 12-14 ವರ್ಷಗಳ ಕಾಲ ಅವ್ರ ಜೊತೆನೆ ಅಭ್ಯಾಸ ಮಾಡಿದೆ. ಒಂದು 6 ಅವ್ರ ಜೊತೆ ಅಭ್ಯಾಸ ಮಾಡಿದ ನಂತರ ನನಗೆ ಅವ್ರ ಜೊತೆನೆ ಯೋಗ ಶಿಕ್ಷಣ ಕೊಡೋ ಅಂತ ಒಂದು ಸೌಭಾಗ್ಯ ಸಿಕ್ತು. ಹಾಗಾಗಿ ಅವ್ರ ಅಸಿಸ್ಟೆನ್ಸ್ ಅಂಡರ್ ಅಲ್ಲೇನೆ ನಾನು ಯೋಗ ಶಿಕ್ಷಣ ಅಂದ್ರೆ ಯೋಗ ಹೇಳ್ಕೊಡಕ್ಕೆ ಶುರು ಮಾಡಿದೆ. ಅವಾಗ ನಾನು ಆಲ್ಮೋಸ್ಟ್ ಒಂದು 4-6 ಆಗಿತ್ತು. ಯಾಕಂದ್ರೆ ನಾನು ಸೇರಿದಾಗ 10+ ನನ್ನ ಎಕ್ಸಾಕ್ಟ್ ಆಗಿ

0: ಇಲ್ಲ, ಒಂದು 4-5 ವರ್ಷ ಪ್ರಾಕ್ಟೀಸ್ ಮಾಡಿದ ನಂತರ ಅವ್ರಿಗೆ ಸ್ಟೂಡೆಂಟ್ಸ್ ಜಾಸ್ತಿ ಆಗಿದ ಕಾರಣ ನಾನು ಅವ್ರಿಗೆ ಅಸಿಸ್ಟ್ ಮಾಡೋ ರೀತಿ ಒಂದು ಅವಕಾಶ ಸಿಕ್ತು. ಅಲ್ಲಿಂದ ನನ್ನ ಯೋಗ ಶಿಕ್ಷಕನ ಜರ್ನಿ ಶುರು ಆಯ್ತು. ಅಲ್ಲಿಂದ ಒಂದು ಕೆಲವು ವರ್ಷಗಳ ಅವ್ರ ಜೊತೆ ಹೇಗೆ ಶಿಕ್ಷಣ ಕೊಡಬೇಕು ಅಂತ ಟಿಪ್ಸ್ ತಗೊಂಡು, ಹಾಗೆ 1-to-1 ಅಂದ್ರೆ ಒಬ್ಬ ವಿದ್ಯಾರ್ಥಿನ ನೋಡ್ಕೊಳ್ಳುವಂತ ಜವಾಬ್ದಾರಿ ಬಂತು ನನಗೆ. ಒಬ್ರಿಗೆ ಹೇಳ್ಕೊಡ್ತಾ ಇದ್ದೆ, ಇಬ್ರಿಗೆ ಹೇಳ್ಕೊಡ್ತಾ ಇದ್ದೆ, ಹಾಗೆ ಒಂದು MBA ದೊಂದು ದೊಡ್ಡ ಟೀಮ್ ಬಂತು ನಮ್ಮ ಯೋಗ ಸೆಂಟರ್ಗೆ. ಸೊ ಅದು 100 ಜನಕ್ಕೂ ಮೀರಿದ್ದ ಒಂದು ಟೀಮ್ ಅದು. ಅವ್ರೊಬ್ರಿಗೆ ಹೇಳ್ಕೊಡಕ್ ಆಗದೆ ಇರೋ ಕಾರಣ ಅವ್ರ ಜೊತೆ ನಾನು ಕೂಡಿ ಹೇಳ್ಕೊಟ್ಟಿದ್ದು, ಅದು ನನಗೆ ತುಂಬಾ ಸಹಾಯ ಆಯ್ತು. ಅಲ್ಲಿಂದ ನಾನು ಯೋಗ ಶುರು ಮಾಡಿ ಅದಾದ್ಮೇಲೆ ಅವರ ಜೊತೆಗೆ ನಮ್ಮ ಇನ್ನ ಕೆಲವು ವೆಲ್ ವಿಶರ್ಸ್ ಸಹಾಯದಿಂದ ನನಗೆ ಹೊರದೇಶದಲ್ಲೂ ಅವಕಾಶ ಸಿಕ್ತು. ಹೊರದೇಶಕ್ಕೆ ಹೋಗಿ ಸತತವಾಗಿ 10 ವರ್ಷ ಅಲ್ಲಿ ನನ್ನ ಸೇವೆ ಸಲ್ಲಿಸಿದ್ದೀನಿ. ಅದಾದ್ಮೇಲೆ ಭಾರತೀಯ ಜನತೆ ಮತ್ತೆ ನಾನು ಎಲ್ಲಿ ಕಲಿತೆ ಅಲ್ಲಿಯವರೆಗೂ ನನ್ನಿಂದ ಏನು ಹೇಳ್ಕೊಡ್ಬೋದು ಆ ಸಹಾಯ ಅಥವಾ ಅವ್ರ ಜೊತೆಗಿದ್ದು ನನ್ನ ಡೆವಲಪ್ಮೆಂಟ್ ಇನ್ನೇನು ಅನುಕೂಲ ಆಗುತ್ತೆ ಅಂತ ಆ ಕೆಲಸನ ಬಿಟ್ಟು ಪುನಃ ಮೈಸೂರಿಗೆ ಬಂದು ಮೈಸೂರಲ್ಲಿ ಈಗ ಆಲ್ರೆಡಿ 15-16 ವರ್ಷ ಆಯ್ತು ಯೋಗ ಶಿಕ್ಷಕನಾಗಿ ಇಲ್ಲೇ ಹೇಳ್ಕೊಡ್ತಾ ಇದ್ದೀನಿ.
1: ಬಹಳ ಸಂತೋಷ ಸರ್. ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇರುವಂತ ವಿಷಯ ಮಕ್ಕಳಿಗೆ ಯೋಗಾಭ್ಯಾಸ ಏಕೆ ಅಗತ್ಯ ಅನ್ನೋ ವಿಷಯವಾಗಿ, ಹಾಗಿದ್ರೆ ಮಕ್ಕಳಿಗೆ ಯೋಗಾಭ್ಯಾಸ ಯಾಕೆ ಅಗತ್ಯ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ.
0: ಮಕ್ಕಳಿಗೆ ಯೋಗಾಭ್ಯಾಸ ಅಗತ್ಯನ ಅಂದ್ರೆ ಸ್ಟ್ರೇಟ್ ಆಗಿ ಹೌದು, ತುಂಬಾ ಬಹಳ ಅಗತ್ಯ. ಯಾಕಂದ್ರೆ ಈಗಿನ ಸಮಾಜ ಬೇರೆ ತರನೇ ಯೂಸ್ ಮಾಡ್ಕೋತಾ ಇದೆ ನಮ್ಮ ಸಿಟಿಜನ್ಸ್ ನ, ನಮ್ಮ ಮಕ್ಕಳಾಗಿರ್ಬೋದು ಅಥವಾ ನಮ್ಮ ಯುವಕರಾಗಿರ್ಬೋದು. ಬೇರೆ ರೀತಿನೇ ಅಂದ್ರೆ ನಮ್ದು ಸೊಸೈಟಿನೇ ಚೇಂಜ್ ಆಗಿದೆ, ಜೊತೆಗೆ ಡೆವಲಪ್ಮೆಂಟ್ ಸ್ಪೀಡ್ ಏನಿದೆ ಅದು ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ. ಆ ಸ್ಪೀಡ್ಗೆ ಮಾನವ ದೇಹ ಅಥವಾ ಮಾನವ ಮನಸ್ಸು ಹೊಂದ್ಕೊಳ್ಳಿಕ್ಕೆ ಯೋಗ ಬೇಕೇ ಬೇಕು. ಮಕ್ಕಳ ಮನಸ್ಸಿನ ಮೇಲೆ ಮಕ್ಕಳ ಏನಕ್ಕೆ ಯೋಗ ಬೇಕಂದ್ರೆ ಅವರು ಮುಂದಿನ ಪೀಳಿಗೆ, ಅವರು ಈಗ ಆಲ್ರೆಡಿ ಇಷ್ಟು ಸ್ಪೀಡ್ ಜನರೇಷನ್ ಅಲ್ಲಿ ಎಷ್ಟೊಂದು ಅಪ್ಸ್ ಅಂಡ್ ಡೌನ್ಸ್ ಗಳಾಗ್ತಾ ಇದೆ, ಅಪ್ಸ್ಕಿಂತ ಜಾಸ್ತಿ ಡೌನ್ಸೇ ಆಗ್ತಾ ಇರೋದ್ರಿಂದ ಎಸ್ಪೆಷಲಿ ನಮ್ಮ ಯುವ ಜನತೆಗೆ. ಈಗಿನ ಸಣ್ಣ ಮಕ್ಕಳು ಅಂದ್ರೆ ಏನಂದ್ರೆ 8-10 ವರ್ಷದ ಮಕ್ಕಳು ಏನಿದ್ದಾರೆ ಅವ್ರಿಗೆ ಯೋಗಾಭ್ಯಾಸ ತುಂಬಾ ಅಗತ್ಯ. ಯಾಕಂದ್ರೆ ಈಗ ನೋಡಿ, ನಾವು ಮಾಡ್ತಾ ಇರೋ ಜೀವನ ಶೈಲಿಯಲ್ಲಿ ಆಹಾರ ಸರಿ ಇಲ್ಲ, ಆಹಾರ ಪದ್ಧತಿ ಬೇರೆ ಬಿಡಿ, ಆಹಾರದಲ್ಲಿ ಪೌಷ್ಟಿಕಾಂಶದ ಕೊರತೆ ತುಂಬಾ ಇದೆ, ಜೊತೆಗೆ ವಿದ್ಯಾಭ್ಯಾಸದ ಹೊರೆನೂ ಜಾಸ್ತಿ ಇದೆ. ಈಗೇನಾಗಿದೆ ಅಂದ್ರೆ ವಿದ್ಯಾಭ್ಯಾಸ ಏನಕ್ಕೆ ಮಾಡ್ತಿದೀವಿ ಅನ್ನೋ ಲಾಜಿಕ್ ನ ತುಂಬಾ ಟ್ರೈ ಮಾಡ್ತಾ ಇದಾರೆ ಮಕ್ಕಳ ಮೇಲೆ. ನೀವ್ ಇದ್ ಮಾಡಿದ್ರೇನೆ ಆ ಟಾರ್ಗೆಟ್ ರೀಚ್ ಆಗ್ಬೋದು, ನಿಮ್ ಜಾಬ್ ಆಗ್ಬೋದು, ಪ್ರೊಫೆಷನ್, ತುಂಬಾನೇ ಕಾಂಪಿಟೇಷನ್ ಆಗ್ಬಿಟ್ಟಿದೆ, ತುಂಬಾನೇ ಪ್ರೆಷರ್ಸ್ ಇದೆ. ಸೊ ಫಸ್ಟ್ ಆಫ್ ಆಲ್ ಸೊಸೈಟಿ, ಸೆಕೆಂಡ್ ಫುಡ್, ಆಹಾರ, ನಂತರ ಈ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ಎಜುಕೇಶನ್ ಅನ್ನೋದು ಬಿಸ್ನೆಸ್ ಆಗ್ಬಿಟ್ಟಿದೆ. ಸೊ ಹಾಗಾಗಿ ಇದೆಲ್ಲದ ಮೀರಿ ಅವರ ಕ್ವಾಲಿಟಿ ಆಗ್ಲಿ, ಅವರ ಓವರ್ ಆಲ್ ಪರ್ಫಾರ್ಮೆನ್ಸ್ ಆಗ್ಲಿ, ಅಥವಾ ಅವರ ಓವರ್ ಆಲ್ ಹೆಲ್ತ್ ಬೀಯಿಂಗ್, ವೆಲ್ ಬೀಯಿಂಗ್ ಆಗ್ಲಿ, ಅದಕ್ಕೆ ಯೋಗ ತುಂಬಾನೇ ಅಗತ್ಯ.
1: ಹೌದು ಸರ್.
0: ಯೋಗ ಏನಂದ್ರೆ ದೇಹಕ್ಕೆ ಮನಸ್ಸಿಗೆ ಜೊತೆಗೆ ಈ ಒತ್ತಡಗಳನ್ನ ನಿವಾರಣೆ ಮಾಡ್ಕೊಳ್ಳೋದು ಅಥವಾ ಒತ್ತಡಗಳನ್ನ ಹೇಗೆ ನಿರ್ವಹಿಸೋದು ಹೇಳದ್ ಸುಲಭ, ಅದೆಲ್ಲ ಹೇಗ್ ಮಾಡೋದು ಅದು ಯೋಗದಿಂದ ಬಹಳ ಉಪಯೋಗ ಆಗುತ್ತೆ. ಹಾಗಾಗಿ ಈಗಿನ ಜನರೇಷನ್ಗೆ ಮಕ್ಕಳಿಗೆ ಯೋಗಾಭ್ಯಾಸ ತುಂಬಾನೇ ಮುಖ್ಯ.
1: ಹೌದು ಸರ್. ಸರ್, ಹಾಗಾದ್ರೆ ಯಾವ ವಯಸ್ಸಿನ ಮಕ್ಕಳಿಗೆ ಯೋಗವನ್ನ ಕಲಿಸಬಹುದು?
0: ನೋಡಿ, ಯೋಗ ಅಂದ್ರೆ ಒಂದ್ ಪದ. ಈಗ ಯೋಗನ ಏನ್ ಮಾಡಿದ್ದಾರೆ ಅಂದ್ರೆ ಅದ್ರಲ್ಲಿ ಒಂದು ಭಾಗ ಮಾತ್ರ ತಗೊಂಡು ಹೇಳ್ಕೊಡ್ತಿರೋದ್ರಿಂದ ಯೋಗಾಸನ ಅನ್ನೋದು ಇನ್ನೊಂದ್ ಭಾಗ ಆಗ್ತಿದೆ. ಯೋಗನ ನಾವು ಚಿಕ್ಕ ಮಕ್ಕಳಿಂದಾನು ಹೇಳ್ಕೊಡ್ಬೋದು. 4-5 ವರ್ಷ ನಮ್ಮ ಮಾತವ್ರಿಗೆ ಅರ್ಥ ಆಗ್ತಾ ಇದೆ ಅಂದ್ರೆ ಅಲ್ಲಿಂದನು ಶುರು ಮಾಡ್ಬೋದು. ಬಟ್ ಯೋಗಾಸನ ಅಂತ ಬಂದಾಗ ಏನಾಗುತ್ತೆ, ಅಟ್ಲೀಸ್ಟ್ ಮಿನಿಮಮ್ 8 ವರ್ಷ ಆಗಿರ್ಬೋದು. ಆ ಮಗು ದೈಹಿಕವಾಗಿ ಸ್ವಲ್ಪ ಈಗ ಹೈಟ್ ವೈಸ್ ಆಗ್ಲಿ ಅದೆಲ್ಲ ಸ್ವಲ್ಪ ಆ ಎಲಿಜಿಬಿಲಿಟಿ ಇದ್ರೆ, 8 ವರ್ಷದ ಮಗುಗೆ ಏನಿರ್ಬೇಕಂತಿದ್ರೆ ಅಲ್ಲಿ 8 ವರ್ಷದಿಂದ ಶುರು ಮಾಡ್ಬೋದು. ಇಲ್ಲ, ಕೆಲವ್ರ ಮಕ್ಕಳ ಬೆಳವಣಿಗೆ ಸ್ವಲ್ಪ ನಿಧಾನ ಇರುತ್ತೆ, ಅದಾದ್ಮೇಲೆ ಮಾತುಗಳನ್ನ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿನೂ ಸ್ವಲ್ಪ ಕಮ್ಮಿ ಇರೋದ್ರಿಂದ 8-10 ವರ್ಷದೊಳಗಡೆ ಆ ಏಜ್ ಅಲ್ಲಿ ಯೋಗ ಶುರು ಮಾಡೋದು ತುಂಬಾನೇ ಒಳ್ಳೇದು.
1: ಹಾಗಾದ್ರೆ ಸರ್, ಯೋಗಾಭ್ಯಾಸ ಮಕ್ಕಳ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ?
0: ಯೋಗಾಭ್ಯಾಸ ಅಗತ್ಯ ಅಂತ ಹೇಳಿದೆ, ಅದು ಹೇಗೆ ಪ್ರಭಾವ ಬೀರುತ್ತೆ ಅದು ತುಂಬಾ ಮುಖ್ಯ.
1: ಹೌದು ಸರ್.
0: ನಮ್ಮ ಸಂಸ್ಕೃತಿ ಏನಾಗಿದೆ ಅಂದ್ರೆ ತುಂಬಾ ವಿಷಯಗಳು ನಮಗ್ ಗೊತ್ತು, ತುಂಬಾ ವಿಷಯಗಳು ನಾವು, ಇಫ್ ಐ ಆಮ್ ನಾಟ್ ರಾಂಗ್, ಬೇರೆಯವರಿಗೆ ಧಾರೆನೇ ಎರೆದ್ಬಿಟ್ಟಿದ್ವಿ ನಾವು. ಆದ್ರೆ ನಮ್ ಸಂಸ್ಕೃತಿಲಿ ಏನಂದ್ರೆ ಅದ್ರದ್ದು ಏನು ಉಪಯೋಗ, ಮಹತ್ವ ಏನು ಅಂತ ಹೇಳ್ಕೊಡ ಕ್ಷಮತೆ ಅಥವಾ ಹೇಳ್ಕೊಡೋ ಒಂದು ಸಂಸ್ಕೃತಿ ಅಥವಾ ಹೇಳ್ಕೊಡೋ ಒಂದು ರೀತಿ ಮಕ್ಕಳಿಗೆ ಅರ್ಥ ಆಗದೆ ಇರೋ ಕಾರಣಗಳಿಂದ ಏನಾಗುತ್ತಂದ್ರೆ ಮಹತ್ವ ಏನು ಅಂತ ಗೊತ್ತಾಗ್ತದೆ.

0: ಮಗು ಈಗ 8 ವರ್ಷನೂ ಇಲ್ಲ ಅಂದ್ರೆ ಜಸ್ಟ್ ಒಂದು ಉಸಿರಾಟದ ಮೇಲೆ ಸ್ವಲ್ಪ ಅವರು ಗಮನ ಇಟ್ಕೋತಾ ಬಂದ್ರೆ ಅದು ಒಂದು ರೀತಿ ಯೋಗನೇ. ಮಾನಸಿಕವಾಗಿ ಅದು ಶಾಂತವಾಗಿರ್ಸುತ್ತೆ, ಜೊತೆಗೆ ಏಕಾಗ್ರತೆ ಬೆಳೆಸುತ್ತೆ. ಜಸ್ಟ್ ಒಂದ್ ಸ್ವಲ್ಪ ಹೊತ್ತು ಕೂತು, ಒಂದ್ ಬಂಗಿಲ್ ಕೂತು ಉಸಿರಾಟದ ಮೇಲೆ ಗಮನಿಸಿರೋದ್ರಿಂದನೇ ಅಷ್ಟೊಂದು ಉಪಯೋಗ ಇದೆ, ದೈಹಿಕವಾಗಿ ಅಥವಾ ಮಾನಸಿಕ ಆರೋಗ್ಯದ ಮೇಲೆ ಅಂತ ಹೇಳ್ತೀವಿ. ನಾವು ಯೋಗಾಭ್ಯಾಸದಲ್ಲಿ ನಾನು ಹೇಳ್ದಂಗೆ ಕನ್ಸಿಸ್ಟೆನ್ಸಿ ಇರುತ್ತೆ, ದಿನನಿತ್ಯ ಅಭ್ಯಾಸ ಮಾಡ್ತಿರ್ತೀವಿ. ಅದರಿಂದ ನೋಡುಗರಿಗೆ ಅಂದ್ರೆ ಔಟರ್ ಲುಕ್ ಏನ್ ಅನ್ಸುತ್ತೆ ಅಂದ್ರೆ ದೇಹ ಬಲ ಚೆನ್ನಾಗಾಗುತ್ತೆ. ಈಗಿನ ಮಕ್ಕಳಿಗೆ ಮೇನ್ ದೈಹಿಕ ಬಲ ವೃದ್ಧಿ ಆಗುತ್ತೆ. ದೈಹಿಕ ಬಲ ವೃದ್ಧಿ ಜೊತೆಗೆ ಏಕಾಗ್ರತೆ, ಯಾಕಂದ್ರೆ ನಾವು ಒಂದೇ ಆಸನ ಅಥವಾ ಕೆಲವು ಆಸನಗಳನ್ನ ಪ್ರತಿನಿತ್ಯ ಅಭ್ಯಾಸ ಮಾಡೋದ್ರಿಂದ ಅದರ ಮೇಲೆ ಗಮನ, ಅದನ್ನೇ ಪ್ರತಿನಿತ್ಯ ಅಭ್ಯಾಸ ಮಾಡೋದ್ರಿಂದ ಏಕಾಗ್ರತೆ, ಎಲ್ಲೆಲ್ಲಿ ಯಾವ್ಯಾವ ಭಂಗಿ ಹೇಗೇಗಿರ್ಬೇಕು ಉಸಿರಾಟದ ಮೇಲೆ, ಜೊತೆಗೆ ಈಗ ಜ್ಞಾಪಕ ಶಕ್ತಿನೇ ಇಲ್ಲ ಮಕ್ಕಳುಗಳಿಗೆ. ಅದಾದ್ಮೇಲೆ ಇನ್ನೊಂದು, ಓದಿನ ಒತ್ತಡದಿಂದ ಅವ್ರ ನರ್ವಸ್ ಸಿಸ್ಟಮ್ ಮೇಲೆ ತುಂಬಾ ಪ್ರಭಾವ ಬೀರ್ತಾ ಇದೆ ಈಗ. ಸೊ ಹಾಗಾಗಿ ಯೋಗ ರೆಗ್ಯುಲರ್ ಪ್ರಾಕ್ಟೀಸ್ ಇಂದ ಅಂದ್ರೆ ನಿರಂತರ ಅಥವಾ ನಿಯಮಿತ ಅಭ್ಯಾಸದಿಂದ ಏನಾಗುತ್ತೆ, ಮಸಲ್ ಗ್ರೋತ್ ಆಗ್ತಾ ಇರುತ್ತೆ. ಈಗ ಸಣ್ಣ ಮಕ್ಕಳಿಗೆ ಮಸಲ್ ಗ್ರೋತ್ ಹೌದು, ಅದು ಮಾಡ್ಲಿ ಮಾಡದೆ ಹೋಗ್ಲಿ ಆಗುತ್ತೆ. ಬಟ್ ಯೋಗದಿಂದ ಏನ್ ಉಪಯೋಗ ಅಂದ್ರೆ ಸ್ಪೆಷಲ್ ಬೆನಿಫಿಟ್ ಏನಂದ್ರೆ ಮಸಲ್ ಗ್ರೋತ್, ಆ ಮಸಲ್ ಕ್ವಾಲಿಟಿನ ಮೇಂಟೈನ್ ಮಾಡ್ಕೊಂಡು ಮಸಲ್ ಗ್ರೋತ್ ಆಗುತ್ತೆ. ಈಗ ಬೇರೆ ಸ್ಪೋರ್ಟ್ಸ್ ಆಗ್ಬೋದು, ಈಗ ಮಕ್ಕಳಿಗೆ ಬೇರೆ ಸ್ಪೋರ್ಟ್ಸ್ ಆಗ್ಬೋದ ಸರ್ ಯೋಗಿಂತ ಏನ್ ಬೇರೆ ಸ್ಪೋರ್ಟ್ಸ್ ಗಿಂತ ಯೋಗ ಏನ್ ಸ್ಪೆಷಲ್ ಅಂತ ಕೇಳ್ತಾರೆ. ಬೇರೆ ಸ್ಪೋರ್ಟ್ಸ್ ಅಲ್ಲೆಲ್ಲ ಏನಂದ್ರೆ ಪರ್ಟಿಕ್ಯುಲರ್ ರೀಜನ್ ನ ಫೋಕಸ್ ಮಾಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಈಗ ಅವ್ರನ್ನ ರನ್ನರ್ ಮಾಡ್ಬೇಕು ಅಂದ್ರೆ ಅವ್ರ ಕೋರ್, ಲೋವರ್ ಬಾಡಿ, ಫಿಸಿಕಲ್ ಸ್ಟ್ರೆಂತ್ ಅದನ್ನ ಮಾತ್ರ ಫೋಕಸ್ ಮಾಡ್ತಾರೆ, ಬೇರೆದ್ ಮಾಡಲ್ಲ ಅಂತಲ್ಲ. ಬೇರೆದೆಲ್ಲ ಆತರ ಎಲ್ಲ ಆಗದೇನಾಗತ್ತೆ ಅಂದ್ರೆ ಪರ್ಟಿಕ್ಯುಲರ್ ಮಸಲ್ ನ ಟಾರ್ಗೆಟ್ ಮಾಡೋದ್ರಿಂದ ತುಂಬಾ ಮಸಲ್ಸ್ ಅಥವಾ ತುಂಬಾ ಗ್ರೂಪ್ಸ್ ನಾವು ಇಗ್ನೋರ್ ಮಾಡ್ತಾ ಹೋಗ್ಬಿಡ್ತೀವಿ. ಬಟ್ ಯೋಗದಲ್ಲಿ ಹಾಗಾಗಲ್ಲ. ಯೋಗದಲ್ಲಿ ಏನಂದ್ರೆ ಓವರ್ ಆಲ್ ಬಾಡಿಗೆ ಪ್ರಾಕ್ಟೀಸ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಈಗ ಒಂದು ಆಸನ ಮಾಡ್ತಾ ಇದೀವಿ ಅಂದ್ರೆ ಈಗ ಒಂದ್ ಭಂಗಿ, ಈಗ ಕೈ ತೆಗೆದು ಮುಂದೆ ಇಡೋದು ಅಥವಾ ಕಾಲ್ ತೆಗೆದು ಹಿಂದೆ ಇಡೋದು, ಅದನ್ನ ದಿನನಿತ್ಯ ಅಭ್ಯಾಸ ಮಾಡೋದ್ರಿಂದ ಏನಾಗುತ್ತೆ, ಆ ಮೆಸಲ್ ಮೆಮೊರಿ, ಬ್ರೈನ್ ಕನೆಕ್ಟಿವಿಟಿ ಮತ್ತೆ ಮಸಲ್ ಮೆಮೊರಿ ಶಾರ್ಪ್ ಆಗ್ತಾ ಹೋಗುತ್ತೆ. ಓಕೆ, ಅದರಿಂದ ಮಸಲ್ ಗ್ರೋತ್ ಏನಿದೆ, ಆ ಮಸಲ್ ಕ್ವಾಲಿಟಿ ಏನಿದೆ, ಅದೆಲ್ಲ ಚೆನ್ನಾಗಾಗ್ತಾ ಹೋಗುತ್ತೆ. ಓಕೆ, ಜೊತೆಗೆ ಇನ್ನೊಂದ್ ಏನಾಗುತ್ತೆ ಅಂದ್ರೆ ಬೇರೆ ಯೋಗಾಸನ ಮಾಡೋದ್ರಿಂದ, ಬೇರೆ ಸ್ಪೋರ್ಟ್ಸ್ ಮಾಡೋದ್ರಿಂದ ಏನಾಗುತ್ತೆ, ಸುಸ್ತಾಗುತ್ತೆ, ಎಜುಕೇಶನ್ ಮೇಲೆ ಫೋಕಸ್ ಮಾಡೋಕ್ಕಾಗಲ್ಲ. ಯೋಗಾಭ್ಯಾಸ ಮಾಡೋದ್ರಿಂದ ಏನಾಗುತ್ತೆ, ದೈಹಿಕ ಅಂದ್ರೆ ಬಾಡಿ ಮೂವ್ಮೆಂಟ್ ಜೊತೆ ಉಸಿರಾಟನೂ ಸಿಂಕ್ ಮಾಡೋದ್ರಿಂದ, ಜೊತೆಗೂಡಿಸೋದ್ರಿಂದ ಆ ಟೈಮ್ ಟು ಟೈಮ್ ಆ ಟೆನ್ಷನ್ ಏನ್ ಬರುತ್ತೆ ಮಸಲ್ಸ್ ಮೇಲೆ, ಎವ್ರಿ ಟೈಮ್ ಅಂದ್ರೆ ಎವ್ರಿ ಸೆಕೆಂಡ್ ಅಥವಾ ಎವ್ರಿ ಟೈಮ್ ಟು ಟೈಮ್ ನೌ ಅಂಡ್ ದೆನ್ ಏನ್ ಪ್ರೆಷರ್ಸ್ ಬರುತ್ತೆ, ಆ ಬ್ರೀತಿಂಗ್ ಸಿಂಕ್ರನೈಸಿಂಗ್ ಇಂದ ಆ ಪ್ರೆಷರ್ಸ್ ಕಮ್ಮಿ ಆಗಿ ತುಂಬಾ ಕಾಮಿಂಗ್ ಫೀಲ್ ಆಗುತ್ತೆ. ಸೊ ಈ ಕನ್ಸಿಸ್ಟೆಂಟ್ ಪ್ರಾಕ್ಟೀಸ್ ಇಂದ ಏನಾಗುತ್ತೆ, ದಿನನಿತ್ಯ ಪ್ರಾಕ್ಟೀಸ್ ಮಾಡೋದ್ರಿಂದ ನರ್ವಸ್ ಸಿಸ್ಟಮ್ ಕಾಮ್ ಆಗಿ ಏಕಾಗ್ರತೆ ಮತ್ತೆ ಜ್ಞಾಪಕ ಶಕ್ತಿ ಜೊತೆಗೆ ದೇಹ ಬಲನು ಕ್ರಮೇಣವಾಗಿ ವೃದ್ಧಿ ಆಗುತ್ತೆ. ಮಾನಸಿಕ ಆರೋಗ್ಯ ಅಂದ್ರೆ ಏನು ಅಂತಂದ್ರೆ, ಈಗ ಜ್ಞಾಪಕ ಶಕ್ತಿ ಇಲ್ಲ ಅಂದ್ರೆ ಮಾನಸಿಕವಾಗಿ ಆ ವ್ಯಕ್ತಿ ಅಷ್ಟು ಪ್ರಬಲನಲ್ಲ ಅಂತಾನೆ ಅರ್ಥ. ನೆನಪಿನ ಶಕ್ತಿ, ಏಕಾಗ್ರತೆ, ಮಾನಸಿಕ ಎಲ್ಲ ಒಂದಕ್ಕೊಂದಕ್ ಜೊತೆಗೂಡಿದೆ. ಇವಾಗಿನ ಇಂಗ್ಲಿಷ್ ಅಲ್ಲಿ ಹೇಳೋದಾದ್ರೆ ಇವಾಗಿನ ಸೈನ್ಸ್ ಏನ್ ಹೇಳುತ್ತೆ ಅಂದ್ರೆ ಎಲ್ಲಾನು ಸಪರೇಟ್ ಮಾಡಿ ಸಪರೇಟ್ ಚಾನಲೈಸ್ ತರ ತಗೊಂಡೋಗ್ತಾ ಇದೆ. ಬಟ್ ಯೋಗ ಎಲ್ಲ ಒಂದು ಚಾನಲ್ ಇಂದ ತಗೊಂಡೋಗ್ತಾ ಇರೋದ್ರಿಂದ ಮಾನಸಿಕ ಆರೋಗ್ಯ ಸರಿ ಇದ್ರೆ ಆರೋಗ್ಯವಾದ ದೇಹ, ಆರೋಗ್ಯವಾದ ಮನಸ್ಸು, ಸೊ ಅವೆರಡ್ ಇದ್ರೆ ಏಕಾಗ್ರತೆನೂ ಇರುತ್ತೆ, ನೆನಪಿನ ಶಕ್ತಿನೂ ತಾನಾಗ್ತಾನೆ ಜಾಸ್ತಿ ಆಗುತ್ತೆ. ಬಟ್ ಇದಕ್ಕೆಲ್ಲ ಏನಂದ್ರೆ ಕ್ರಮೇಣ ಅಭ್ಯಾಸ ಬೇಕು, ಪ್ರತಿನಿತ್ಯ ಅಭ್ಯಾಸ ಬೇಕು.
1: ಹೌದು ಸರ್, ನಿಮ್ ಇವಾಗ ಹೇಳಿದ್ರಿ ಅಂದ್ರೆ ಯೋಗ ಮಾಡ್ತಾ ಹೋಗ್ತಾ ಇದ್ರೆ ನಮ್ಮ ಮಾನಸಿಕ ಆರೋಗ್ಯ ಕೂಡ ತುಂಬಾ ವೃದ್ಧಿ ಆಗುತ್ತೆ, ಹಾಗೇನೆ ಯೋಗ ಮಾಡೋದ್ರಿಂದ ಏಕಾಗ್ರತೆ ಮತ್ತೆ ನೆನಪಿನ ಶಕ್ತಿ ಕೂಡ ಹೆಚ್ಚಾಗುತ್ತೆ ಅನ್ನೋದ್ರ ಬಗ್ಗೆ ಮಾತಾಡಿದ್ರಿ ಸರ್. ಹಾಗೇನೆ ಮಕ್ಕಳಲ್ಲಿ ಆತ್ಮವಿಶ್ವಾಸ ಮತ್ತೆ ಶಿಸ್ತು ಬೆಳೆಸೋದಿಕ್ಕೆ ಯೋಗ ಹೇಗೆ ಸಹಕಾರಿಯಾಗುತ್ತೆ?
0: ಆತ್ಮವಿಶ್ವಾಸ ಅನ್ನೋದು ಹೇಳ್ಕೊಟ್ಟು ಬರುವಂತದ್ದಲ್ಲ, ಏನಾಗುತ್ತೆ ಅಂದ್ರೆ ಅದು ಸೋತು ಗೆಲ್ಬೇಕು ಅಂತ ಒಂದಿದೆ. ಸೋಲ್ದೇನೆ ಗೆಲುವು ರುಚಿ ಕಂಡ್ಬಿಟ್ಟು ಬರೀ ಗೆಲ್ತಾನೆ ಹೋದ್ರೆ ಆ ಸೋಲಿನ ರುಚಿ ಕಂಡಾಗ ಆತ್ಮವಿಶ್ವಾಸ ಕುಗ್ಗೋದು ಅದು ಸಹಜ. ಯೋಗದಲ್ಲಿ ಯೋಗಾಭ್ಯಾಸದಿಂದ ಈ ಪರ್ಟಿಕ್ಯುಲರ್ ವಿಷಯಕ್ಕೆ ಏನು ಒತ್ತು ಕೊಡುತ್ತೆ ಯೋಗ ಅಂದ್ರೆ ಆಸನ ಅಭ್ಯಾಸ ಮಾಡ್ತೀವಿ, ಅದು ಸ್ಪೆಷಲಿ ಮಕ್ಕಳಲ್ಲಿ. ದೊಡ್ಡವ್ರು ನೋಡಿದಾಗ ಏನನ್ಸುತ್ತೆ, ಮಕ್ಕಳಿಗೆ ಎಲ್ಲ ಆಸನಗಳು ಈಸಿ ಅನ್ಸ್ಬಿಡುತ್ತೆ. ಆದ್ರೆ ಎಲ್ಲ ಆಸನಗಳು ಸುಲಭವಾಗಿರಲ್ಲ, ಕೆಲವು ಸುಲಭ ಆಸನಗಳು ಮಾಡಿದಾಗ ಅವ್ರಿಗೆ ಖುಷಿ ಆಗುತ್ತೆ. ಆ ಖುಷಿ ಸಣ್ಣದಾಗಿ ಒಂದು ಈಗೋ ರೀತಿ ಬದಲಾಗುತ್ತೆ.

0: ಅದೇ ಸಮಯದಲ್ಲಿ ಕೆಲವು ಸಲ ಕ್ಲಿಷ್ಟಕರವಾದ ಆಸನಗಳ ಅಭ್ಯಾಸ ಮಾಡ್ಬೇಕಾದ್ರೆ ಅಷ್ಟು ಸುಲಭವಾಗಿ ಅವ್ರಿಗೆ ಬರ್ಲಿಲ್ಲ ಅಂದ್ರೆ ಅವಾಗ ಅದೇ ಈಗೋ ಹರ್ಟ್ ಆಗುತ್ತೆ ಅವ್ರಿಗೆ. ಈಗೋ ಹರ್ಟ್ ಆಗುತ್ತೆ, ಮಾಡ್ಬೇಕು ಅನ್ನೋ ಛಲ ಬರುತ್ತೆ, ಕಲಿಬೇಕು ಅನ್ನೋ ಛಲ ಬರುತ್ತೆ. ಬಟ್ ಇವಾಗಿನ ಜನರೇಷನ್ ಅಲ್ಲಿ ಹೇಳ್ತಾರೆ ನೀವು ಮಾಡ್ಲೇಬೇಕು ಇದು ಅಂತ. ಯೋಗದಲ್ಲಿ ನಾವ್ ಹೇಳ್ಕೊಡಲ್ಲ, ಯೋಗ ಶಿಕ್ಷಕರು ಯಾವತ್ತೂ ಅದ್ ಹೇಳಲ್ಲ, ಮಾಡ್ಬೇಕು ಕಲಿಬೇಕು ಅಷ್ಟೇ. ಸೊ ಆ ಸಹಜವಾಗಿ ಅಭ್ಯಾಸ ಮಾಡ್ತಾ ಮಾಡ್ತಾ ಅವ್ರಿಗೆ ಏನಾಗುತ್ತೆ, ಆ ಕ್ಲಿಷ್ಟಕರವಾದ ಆಸನ ಒಂದ್ಸಲ ಬಂದ್ಬಿಟ್ರೆ ಆ ಈಗೋನ ಮೀರಿ ನಿಂತಾಗ ಭಯ ಹೋಗುತ್ತೆ, ಸೋತಿರ್ತಾರೆ, ಈಗೋ ಹರ್ಟ್ ಆಗಿರುತ್ತೆ, ಜೊತೆಗೆ ಭಯ ಇರುತ್ತೆ. ಅದನ್ನ ಪ್ರತಿನಿತ್ಯ ಅಭ್ಯಾಸದಿಂದ ಆ ಈಗೋನ ಓವರ್ಕಮ್ ಮಾಡ್ತಾರಲ್ಲ, ಆ ಭಯ ಹೋಗುತ್ತಲ್ಲ, ನಿರಂತರ ಅಭ್ಯಾಸನೇ ಅವ್ರಿಗೆ ಆತ್ಮವಿಶ್ವಾಸ ಕೊಡುತ್ತೆ.
1: ಓಕೆ, ಇವಾಗ ಹೇಳಿದ್ರಿ ನೀವು ಯೋಗದಿಂದ ಆತ್ಮವಿಶ್ವಾಸ ಕೂಡ ಹೇಗೆ ನೀಗಿಸಬಹುದು ಅನ್ನೋದ್ರ ಬಗ್ಗೆ ಮಾತಾಡಿದ್ರಿ.
0: ಉಸಿರಾಟ ಇದೆ, ಆಸನಗಳಿದೆ, ಬಟ್ ಪ್ರಾಕ್ಟಿಕಲ್ ಆಗಿ ಅಂದ್ರೆ ಏನ್ ಎದುರಿಸ್ತಾರೆ ಮಕ್ಕಳು.
1: ಹೌದು,
0: ಆದ್ರೂ ಪ್ಯಾರಲಲ್ ಅಥವಾ ಕಂಪ್ಯಾರಿಸನ್ ಅಂದ್ರೆ ಅದಕ್ಕೆ ತಕ್ಕಂಗೆ ಅಂತ ಹೇಳ್ತಾ ಇಲ್ಲ ನಾನು. ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ಈ ರೀತಿ ಆಸನಗಳಲ್ಲಿ, ಈ ರೀತಿ ನಮ್ಮ ಮ್ಯಾಟ್ ಮೇಲೆ, ಯೋಗ ಮ್ಯಾಟ್ ಮೇಲೆ ಎದುರಿಸಿರುವಂತಹ ಅಥವಾ ಅವ್ರಿಗೆ ಮುಂದೆ ಬರುವಂತಹ ಆ ಪ್ರಶ್ನೆಗಳೇನಿದೆ ಅದನ್ನ ಅವ್ರು ಗೊತ್ತೋ ಗೊತ್ತಿಲ್ದೇನೋ ದಿನನಿತ್ಯ ಫೇಸ್ ಮಾಡ್ತಾ ಇರೋದ್ರಿಂದ ಅದನ್ ಯಾವಾಗ ಒಂದು ಆಸನದಲ್ಲಿ ಸಕ್ಸಸ್ ಆಗುತ್ತೆ ಅದ್ ಹೇಳಲ್ಲ. ಓ ನೀನ್ ಇಂಥದ್ರಲ್ಲಿ ಸಕ್ಸಸ್ ಆಗಿದ್ಯಾ, ಕಂಗ್ರಾಚ್ಯುಲೇಷನ್ಸ್ ಅಥವಾ ಹೇಳಲ್ಲ. ಆತರ ಆ ಖುಷಿ ಇದೆಯಲ್ಲ, ಆ ಭಯದಿಂದ ಹೊರಗಡೆ ಬಂದಿರೋ ಖುಷಿ, ಅದು ಅವರ ಆತ್ಮವಿಶ್ವಾಸ. ಈ ರೀತಿ ದಿನನಿತ್ಯ ಅಭ್ಯಾಸ ಮಾಡೋದ್ರಿಂದ ಪ್ರತಿಯೊಬ್ಬ ಮಗುವಿಗೂ ಆತ್ಮವಿಶ್ವಾಸ ಬಹಳ ಬಹಳ ಜಾಸ್ತಿ ಆಗುತ್ತೆ.
1: ಹಾಗೇನೆ ಸರ್, ಇಂದಿನ ಒತ್ತಡದ ಜೀವನದಲ್ಲಿ ಮಕ್ಕಳಿಗೆ ಯೋಗ ಯಾವ ರೀತಿಯಲ್ಲಿ ನೆರವಾಗುತ್ತೆ?
0: ಒತ್ತಡ, ಒತ್ತಡ ಅಂದ ತಕ್ಷಣ ದೈಹಿಕ ಒತ್ತಡ ಅಂತ ಬರಲ್ಲ, ಇಲ್ಲಿ ಮಾನಸಿಕ ಒತ್ತಡ ಅಂತಾನೆ ಬಂದ್ಬಿಡುತ್ತೆ. ಈಗ ಎಲ್ಲಾ ಕಡೆನು ಹಾಗೆ ಆಗಿರುತ್ತೆ, ಮನಸ್ಸಿನ ಮೇಲೆ ತುಂಬಾ ಭಾರ ಆಗ್ತಾ ಇದೆ. ಅದು ದೈಹಿಕವಾಗಿ ಮಾನಸಿಕ ಒತ್ತಡವನ್ನ ಹೇಗ್ ನಿವಾರಿಸ್ಕೊಳ್ಳೋದು ಅನ್ನೋದು ಒಂದು ಪ್ರಶ್ನೆ ಬರುತ್ತೆ. ಈಗ ನಮ್ಮ ಮನಸ್ಸಿನ ಆಲೋಚನೆಗಳು ನಾವ್ ಯಾವತ್ತೂ ಹೊರ ಹಾಕ್ಲಿಲ್ಲ ಅಂದ್ರೆ, ಹೇಳ್ಕೊಳ್ಳಿಲ್ಲ ಅಂದ್ರೆ, ಇವಾಗಿನ ಜನರೇಷನ್ ಹಾಗೆ ಆಗ್ತಿರೋದು, ಹೇಳ್ಕೊಳ್ಳಿಲ್ಲ ಅಂದ್ರೆ ಅದು ಹಾಗೆ ಉಳ್ಕೊಂಡ್ಬಿಡುತ್ತೆ, ಅದು ದೈಹಿಕವಾಗೂ ಪರಿಣಾಮ ಬೀಳುತ್ತೆ. ಸೊ ಇದನ್ನ ನಾವು ಆಪೋಸಿಟ್ ರೀತಿ ಉಲ್ಟಾ ತಗೊಳಕ್ಕಾದ್ರೆ ದೈಹಿಕ ಶ್ರಮದಿಂದ, ದಿನನಿತ್ಯ ದೈಹಿಕ ಶ್ರಮದಿಂದ, ಆ ಶ್ರಮ ಯಾವ ತರ, ಸ್ಪೋರ್ಟ್ಸ್ ಆಡೋದ್ರಿಂದ ಆಗಲ್ವಾ ಸರ್ ಅಂತೀರಾ, ಹೌದು ಆಗುತ್ತೆ. ಬಟ್ ಸ್ಪೋರ್ಟ್ಸ್ ಅಲ್ಲಿ ಯೋಗದ ಏನಂದ್ರೆ ನಾವು ದೈಹಿಕ ಶ್ರಮ ಉಸಿರಾಟದ ನಿಯಂತ್ರಣದ ಜೊತೆಗೆ ನಾವು ದೈಹಿಕ ಅಭ್ಯಾಸನ ಮಾಡ್ತೀವಿ. ಈಗ ಆಸನ ಮಾಡ್ತೀವಿ, ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಉದಾಹರಣೆಗೆ ಉಸಿರು ತಗೊಳ್ತಾ ಕೈಗಳನ್ನ ಮೇಲೆತ್ತೀವಿ, ಅದು ಎಲ್ಲರೂ ಮಾಡ್ಬಿಡ್ತಾರೆ, ದೊಡ್ಡವರಾಗ್ಲಿ ಚಿಕ್ಕವರಾಗ್ಲಿ. ಉಸಿರು ಬಿಡ್ತಾ ಮುಂದೆ ಬಗ್ಗೆ ಅಂತೀವಿ, ಅದನ್ನು ಚೆನ್ನಾಗಿ ಮಾಡ್ತಾರೆ. ಕೆಲವು ಸಲ ಏನಾಗುತ್ತೆ ಅಂದ್ರೆ ಉಸಿರು ತೆಗೆದುಕೊಳ್ತಾ ಕೈಗಳನ್ನ ಮುಂದೆ ತಗೋಬೇಕು, ಕಾಲ್ಗಳನ್ನ ಹಿಂದೆ ತಗೋಬೇಕಾಗಿರುವಂತ ಒಂದು ಭಂಗಿ ಇರುತ್ತೆ, ಅದನ್ನ ವೀರಭದ್ರಾಸನ ಅಂತ ಕರೀತಾರೆ. ಸೊ ಆತರ ಎರಡೂ ಭಂಗಿಗಳು, ಒಂದಂಗ ಮುಂದೆ ಹೋಗ್ತಾ ಇದೆ, ಇನ್ನೊಂದಂಗ ಹಿಂದೆ ಹೋಗ್ತಾ ಇದೆ, ಅದ್ರ ಜೊತೆಗೆ ಉಸಿರು ದೀರ್ಘವಾಗಿ ಶ್ವಾಸ ಒಳಗಡೆ ಹೋಗ್ತಾ ಇದೆ, ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ದೈಹಿಕ ಒತ್ತಡಕ್ಕೆ ನಮ್ಮ ಉಸಿರಾಟದ ಒಂದು ಸಮತೋಲನವಾದ ಉಸಿರಾಟ ಏನಾಗುತ್ತೆ, ಆ ಒತ್ತಡಗಳನ್ನ ಅಲ್ಲಿಂದಲ್ಲೇ ಶಮನ ಮಾಡ್ತಾ ಬರುತ್ತೆ. ಸೊ ಈ ಅಭ್ಯಾಸ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ, ಈಗ ಕಾಲ್ ಮೇಲೆ, ಈಗ ಉತ್ಕಟಾಸನ ಅಂತ ಒಂದು ಆಸನ ಇದೆ, ವಯಸ್ಕರು ಮೊದಲನೇ ದಿನನೇ ಅಭ್ಯಾಸ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ತೊಡೆಗಳು ವೈಬ್ರೇಟ್ ಆಗಕ್ ಶುರು ಆಗುತ್ತೆ, ಅದಿರುತ್ತೆ, ನಡುಗುತ್ತೆ ಅಂತೀವಲ್ಲ ಆತರ. ಅದೇನಾಗುತ್ತೆ ಅಂದ್ರೆ ಆ ಉಸಿರಾಟದ ಜೊತೆ ಆ ಸ್ನಾಯುಗಳು ಹೊಂದ್ಕೋತಾ ಇರಲ್ಲ, ಹೊಂದಾಣಿಕೆಯಲ್ಲಿ ಪ್ರಾಕ್ಟೀಸ್ ಮಾಡ್ತಿರಲ್ಲ, ಅಭ್ಯಾಸ ಆಗಿರುತ್ತೆ. ಸೊ ಆತರ ಇದ್ದಾಗ ಆ ಪ್ರೆಷರ್ಸ್, ಒತ್ತಡ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ದೈಹಿಕ ಅಭ್ಯಾಸ ಜೊತೆಗೆ ನಿರಂತರ ಉಸಿರಾಟದ ಸಮತೋಲನ ಎರಡೂ ಇರೋದ್ರಿಂದ ಈ ಎರಡೂ ಕ್ರಿಯೆಗಳನ್ನ ನಮ್ಮ ಮನಸ್ಸು, ಶಾಂತವಾದ ಮನಸ್ಸು, ಏಕಾಗ್ರತೆಯಿಂದ ಗಮನಿಸ್ಕೊಂಡು ಅಭ್ಯಾಸ ಮಾಡ್ತಿರ್ತೀವಿ, ನಿರಂತರ ಅಭ್ಯಾಸದಿಂದ ಎಂತಹದ್ದೇ ಒತ್ತಡ ಆಗ್ಲಿ ಅದನ್ನ ನಿವಾರಿಸ್ಕೊಳ್ಳಕ್ಕೆ ಬಹಳ ಉಪಯೋಗ ಆಗುತ್ತೆ. ಸ್ಪೆಷಲಿ ಮಕ್ಕಳಿಗೆ ಏನಂದ್ರೆ, ಮಕ್ಕಳಂದ್ರೆ ಒಂಥರ ಒದ್ದೆ ಮಣ್ಣು, ಎಷ್ಟು ಸಾಫ್ಟ್ ಅಂದ್ರೆ ಏನಾದ್ರೂ ಅವರು ತುಂಬಾ ಈಸಿಯಾಗಿ ಸ್ವೀಕರಿಸ್ತಾರೆ, ತುಂಬಾ ಈಸಿಯಾಗಿ ಅಡಾಪ್ಟ್ ಮಾಡ್ಕೋತಾರೆ. ಸೊ ಈ ಪ್ರಾಕ್ಟೀಸ್, ಯೋಗಾಭ್ಯಾಸ ದಿನನಿತ್ಯ ಮಾಡೋದ್ರಿಂದ ಈ ಒತ್ತಡಗಳ ನಿವಾರಣೆ ಅಂತ ಬರೋದೇ ಇಲ್ಲ ಮಕ್ಕಳುಗಳಿಗೆ. ಅಭ್ಯಾಸ ಮಾಡ್ಕೊಂಡೋದ್ರೆ ಮಕ್ಕಳು, ಈಗ 10 ವರ್ಷದ ಮಕ್ಕಳು ಮಿನಿಮಮ್ ಒಂದ್ 6 ತಿಂಗಳು ಪ್ರಾಕ್ಟೀಸ್ ಮಾಡ್ಬಿಟ್ರೆ ನೀವು ಅವ್ರದ್ದು ಚೇಂಜಸ್ ಎಷ್ಟು ನೀಟಾಗಿ ನೋಡ್ಬೋದು, ಅಷ್ಟು ನೀಟಾಗಿ ನೋಡ್ಬೋದು. ಈ ರೀತಿ ಒತ್ತಡಗಳನ್ನ ನಿವಾರಿಸ್ಕೊಳ್ಳಕ್ಕೆ ಯೋಗ ಬಹಳ ಉಪಯುಕ್ತವಾಗಿದೆ.
1: ಸರ್, ಹಾಗೇನೆ ಹಿಂದಿನ ಕಾಲದಲ್ಲಿ ಅಂದ್ರೆ ಮೊಬೈಲ್ ಮತ್ತೆ ಟಿವಿನ ಅತಿಯಾಗಿ ಬಳಕೆ ಮಾಡ್ತಾ ಇದಾರೆ ಮಕ್ಕಳು, ಇದರಿಂದ ಆಗುವಂತ ಸಮಸ್ಯೆ

0: ನಾವು ಯೋಗದ ಮೂಲಕ ಹೇಗೆ ನಿವಾರಿಸಬಹುದು?
1: ಇದು ಕ್ವಶನ್ ಸ್ವಲ್ಪ ಟ್ವಿಸ್ಟ್ ಇದೆ, ಯಾಕಂದ್ರೆ ಈಗ ಮೊಬೈಲ್ ಬಗ್ಗೆ ಏನೇ ಹೇಳಿದ್ರು ಕೇಳುವಂತಹ ಮನಸ್ಥಿತಿಯಲ್ಲಿ ಪೋಷಕರಿಲ್ಲ.
0: ಹೌದು ಸರ್.
1: ಟಿವಿ ಬಿಡಿ, ಅದು ಮನೆ ಮನೋರಂಜನೆ. ಬಟ್ ಮೊಬೈಲ್ಸ್ ಏನಾಗಿದೆ ಅಂದ್ರೆ ಪೋಷಕರಿಗೆ ಒಂದು ಅಡ್ವಾಂಟೇಜ್ ಆಗ್ಬಿಟ್ಟಿದೆ. ಮಕ್ಕಳನ್ನ ನೋಡ್ಕೊಳಕ್ ಆಗಲ್ಲ, ಹೈಪರ್ ಆಕ್ಟಿವ್ ಮಕ್ಕಳೀಗ ಅಂದ್ರೆ ಸ್ವಲ್ಪ ಒಂದು 80% ಮಕ್ಕಳು ಹೈಪರ್ ಆಕ್ಟಿವ್. ಪೋಷಕರಿಗೆ ಏನಂದ್ರೆ ಎನರ್ಜಿ ಲೆವೆಲ್ ತುಂಬಾ ಕಮ್ಮಿ ಇರುತ್ತೆ, ಸೊ ಹಾಗಾಗಿ ಅವರು ಮೊಬೈಲ್ ನ ಮೊರೆ ಹೋಗ್ತಾರೆ. ಮೊಬೈಲ್ ಇಂದ ಎಷ್ಟು ತೊಂದರೆಗಳು, ಏಕಾಗ್ರತೆ ಮೇಲೆ ಬಹಳ ಪ್ರಭಾವ ಬೀರುತ್ತೆ. ಆಮೇಲೆ ಸೋಷಿಯಲೈಸೇಷನ್, ಸಾಮಾಜಿಕವಾಗಿ ಅಂದ್ರೆ ಹೊರಗಡೆ ಯಾರ ಹತ್ರ ಮಾತಾಡಕ್ ಇಷ್ಟಪಡಲ್ಲ ಮಕ್ಕಳು. ಅದೇ ಕಾಲಕ್ರಮೇಣ ಏನಾಗ್ಬಿಡುತ್ತೆ ಅಂದ್ರೆ ಸ್ಟೇಜ್ ಫಿಯರ್ ಅಂತ ಅನ್ಬಿಡ್ತಾರೆ. ಆಮೇಲೆ ಮೊಬೈಲ್ ದಿನನಿತ್ಯ ಅಥವಾ ತುಂಬಾ ಓವರ್ ಯೂಸ್ ಅಥವಾ ಸ್ಕ್ರೀನ್ಗೆ ಫ್ಲೇ ಮಾಡಬಾರ್ದು ಮಕ್ಕಳನ್ನ. ಮಕ್ಕಳು ನರ್ವ್ಸ್ ಆಗ್ಲಿ, ಮಕ್ಕಳದು ಕಣ್ಣುಗಳಾಗ್ಲಿ ತುಂಬಾ ಸೂಕ್ಷ್ಮ. ಮೊಬೈಲ್ ನಿಂದ ಸ್ಕ್ರೀನ್ ಇಂದ ಬರೋ ಲೈಟ್ ಏನಿದೆ ಅದು ಬ್ಲೂ ಲೈಟ್ ಅಂತೀವಿ. ಬ್ಲೂ ಲೈಟ್ ದೊಡ್ಡವರಿಗೆ ಒಳ್ಳೇದಲ್ಲ, ಮಕ್ಕಳಿಗಂತೂ ಬಹಳ ಒಳ್ಳೇದಲ್ಲ. ಸೊ ಈ ತರ ಮೊಬೈಲ್ ಮತ್ತೆ ಟಿವಿಗೆ ತುಂಬಾ ಅಡಿಕ್ಟ್ ಆಗಿರುವಂತ ಮಕ್ಕಳು ಯೋಗ ಮಾಡೋದ್ರಿಂದ ಏನಿದೆ ಅಂದ್ರೆ ಆ ಸ್ಕ್ರೀನ್ಗೆ ತುಂಬಾ ಅಡಿಕ್ಟ್ ಆಗಿರ್ತಾರಲ್ಲ, ಅವ್ರ ವಿಷನ್ ಲೆವೆಲ್ ಅಷ್ಟು ಸ್ಟ್ರಾಂಗ್ ಆಗಿರಲ್ಲ. ನಾರ್ಮಲ್ ವಿಷನ್ನೇ ಹೋಗ್ ಚೆಕ್ ಮಾಡಿಸಿದ್ರೆ ನಾರ್ಮಲ್ ವಿಷನ್ನೇ ಬರುತ್ತೆ ಮಕ್ಕಳಿಗೆ, ವಿಷನ್ ಅಷ್ಟು ಸ್ಟ್ರೆಂತ್ ಇರಲ್ಲ, ಯಾಕಂದ್ರೆ ಸ್ಕ್ರೀನ್ಗೆ ಅಡಿಕ್ಟ್ ಆಗಿರ್ತಾರೆ. ಸೊ ಯೋಗ ಮಾಡೋದ್ರಿಂದ ಏನಾಗುತ್ತೆ, ಹಲವಾರು ಕೆಮಿಕಲ್ ಪ್ರೊಡಕ್ಷನ್ ಆಗುತ್ತೆ ನಮ್ಮ ಸಿಸ್ಟಮ್ ಅಲ್ಲಿ. ಉದಾಹರಣೆಗೆ ಸೂರ್ಯ ನಮಸ್ಕಾರ ಮಾಡಿದಾಗ ಒಂದ್ ಆಸನದಲ್ಲಿ ಕಣ್ಣನ್ನ ಮೇಲ್ ನೋಡಿದ್ರೆ ಇನ್ನೊಂದು ಆಸನದಲ್ಲಿ ದೃಷ್ಟಿನ ಕೆಳಗ್ ಮಾಡ್ಬೇಕು. ಅದೇ ರೀತಿ ನಾವು ಒಂದರ ಸುತ್ತಲ್ಲಿ 12 ಸಲ ದೃಷ್ಟಿ ಬದಲಾಯಿಸ್ತೀವಿ. ಅದೇ ರೀತಿ ನಾವು 12 ಸುತ್ತ ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಅಷ್ಟು ಸಲ ದೃಷ್ಟಿಗಳು ಮೇಲೆ ಕೆಳಗೆ ಮೇಲೆ ಕೆಳಗೆ ಬದಲಾಗ್ತಾ ಇರೋದ್ರಿಂದ ತುಂಬಾ ಬಹಳ ಕೆಮಿಕಲ್ ಪ್ರೊಡಕ್ಷನ್ ಆಗೋದ್ರಿಂದ ವಿಷನ್ಗೆ ತುಂಬಾ ಇಂಪ್ರೂವ್ಮೆಂಟ್ ಸಿಗುತ್ತೆ. ಓಕೆ, ಸೊ ವಿಷನ್ ಇಂಪ್ರೂವ್ಮೆಂಟ್. ಸೆಕೆಂಡ್, ಟಿವಿ ಮೊಬೈಲ್ ಇಂದ ನರ್ವಸ್ ಸಿಸ್ಟಮ್ ಮೇಲೆ ಬಹಳ ಬಹಳ ಎಫೆಕ್ಟ್ ಆಗುತ್ತೆ, ಬಟ್ ಫಿಸಿಕಲಿ ತುಂಬಾ ಸ್ಟ್ರಾಂಗ್ ಇರೋ ಮಕ್ಕಳುಗಳಿಗೆ ಅದು ಗೊತ್ತಾಗಲ್ಲ. ಸೊ ಅಂತಹ ಮಕ್ಕಳಿಗೆ ಯೋಗಾಭ್ಯಾಸ ಬಹಳ ಬಹಳ ಉಪಯುಕ್ತ. ಉಸಿರಾಟದ ಜೊತೆ ನಾವು ದೈಹಿಕ ಆಸನಗಳನ್ನ ಅಭ್ಯಾಸ ಮಾಡೋದ್ರಿಂದ ಆ ಸ್ಟ್ರೆಚಸ್ ಮತ್ತೆ ಕಾಂಟ್ರಾಕ್ಷನ್, ಸ್ನಾಯುಗಳು ಸಂಕುಚಿತಗೊಳ್ಳುತ್ತೆ, ಅದಾದ್ಮೇಲೆ ಸ್ನಾಯುಗಳನ್ನ ತುಂಬಾ ಎಳಿತೀವಿ. ಆಗಾಗ ಆಗ್ತಾ ಇರೋ ಕಾಂಟ್ರಾಕ್ಷನ್ ಮತ್ತೆ ಈ ಸ್ಟ್ರೆಚಿಂಗ್ ಇಂದ ಇನ್ನೂ ಬಹಳ ಕೆಮಿಕಲ್ ಪ್ರೊಡಕ್ಷನ್ಸ್ ಜಾಸ್ತಿ ಆಗಿ ಓವರ್ ಆಲ್ ವೆಲ್ ಬೀಯಿಂಗ್ ಜೊತೆಗೆ ನರ್ವಸ್ ಸಿಸ್ಟಮ್ ಮೇಲೆ ತುಂಬಾ ತುಂಬಾ ಹೆಲ್ಪ್ ಇದೆ ಮಕ್ಕಳಿಗೆ, ಎಸ್ಪೆಷಲಿ ಮಕ್ಕಳಿಗೆ.
0: ಸರ್, ಹಾಗಾದ್ರೆ ಈಗ ಮಕ್ಕಳು ಎಷ್ಟು ಸಮಯ ಯೋಗಾಭ್ಯಾಸ ಮಾಡಿದ್ರೆ ಸೂಕ್ತ ಅಂತ ಹೇಳ್ತೀರಾ?
1: ನೋಡಿ, ಮಕ್ಕಳಿಗೆ ಯೋಗಾಭ್ಯಾಸ ಹೇಳ್ಕೊಡೋದು ಬಹಳ ಕಷ್ಟ. ಅವರು ದಿನನಿತ್ಯ ಮಾಡುವಂತಹ ಒಂದು ಅಭ್ಯಾಸ ರೂಢಿಸೋದು ಇನ್ನೂ ಕಷ್ಟ. ಸೊ ಹಾಗಾಗಿ ನನ್ನ ಯೋಗ ಕೇಂದ್ರಕ್ಕೆ ಕೆಲವು ಬರ್ತಾರೆ ಮಕ್ಕಳು, ಅವರು 10 ನಿಮಿಷ ಅವರ ಏಕಾಗ್ರತೆ ಏನಿದ್ರು 10 ನಿಮಿಷ, ಅದಾದ್ಮೇಲೆ ಎಲ್ಲೆಲ್ಲೋ ಹೋಗುತ್ತೆ ಅವ್ರ ಮನಸ್ಸುಗಳು. ಸೊ ಹಾಗಾಗಿ ನನ್ನ ದೃಷ್ಟಿಕೋನದಿಂದ ಏನ್ ಹೇಳ್ಬೇಕಂದ್ರೆ, ಈಗ ಮಕ್ಕಳು ಬಿಗಿನಿಂಗ್ ಸ್ಟೇಜ್ ಅಲ್ಲಿ ಇದ್ರೆ, ಒಂದು ವಾರ ಎರಡು ವಾರ ಆಗ ಸ್ಟಾರ್ಟ್ ಮಾಡ್ತಾ ಇದ್ರೆ 20 ಮಿನಿಟ್ ಸಾಕು ಅವ್ರಿಗೆ. 20 ನಿಮಿಷದಿಂದ ಸ್ಟಾರ್ಟ್ ಮಾಡಿದ್ರೆ ಅದು ಸಾಕಾಗುತ್ತೆ. ಜೊತೆಗೆ ಅವರಿಗೆ ಇಷ್ಟ ಆಗುವಂತ ಆಸನಗಳು, ಇಷ್ಟ ಆಗುವಂತ ಶೈಲಿಲಿ ಹೇಳ್ಕೊಟ್ರೆ ಅವರ ಏಕಾಗ್ರತೆ ಅಥವಾ ಅವರು ಸಪೋರ್ಟ್ ಮಾಡ್ತಾರಲ್ಲ ಕ್ಲಾಸ್ ರೂಮ್ ಅಲ್ಲಿ, ಅದು ಇನ್ನೊಂದ್ ಸ್ವಲ್ಪ ನಿಮಿಷಗಳು ಜಾಸ್ತಿ ಆಗ್ಬೋದು. 20-1 ಗಂಟೆ, 1 ಗಂಟೆ ಕಾಲನು ಮಾಡ್ಬೋದು. ನಾನು ಹೇಳಿದ ಈಗ ಬಿಗಿನಿಂಗ್ ಮಕ್ಕಳುಗಳಿಗೆ, ಅವರು ಒಂದ್ ಕಡೆ ಕೂರಲ್ಲ ಒಂದ್ ಕಡೆ ನಿಲ್ಲಲ್ಲ ಅನ್ನೋ ಮಕ್ಕಳುಗಳಿಗೆ ಹೇಳಿದ್ದು. ಅದಾದ್ಮೇಲೆ ಅಭ್ಯಾಸ ಆಗ್ತಾ ಆಗ್ತಾ ಅವ್ರಿಗೆ 1 ಅವರ್ ಪ್ರಾಕ್ಟೀಸ್ ಸಾಕು, ಯಾಕಂದ್ರೆ ಅವರು ಬೇರೆ ಇದ್ರಲ್ಲೂ ಫೋಕಸ್ ಮಾಡೋದ್ರಿಂದ 45 ನಿಮಿಷದಿಂದ 1 ಗಂಟೆಗಳ ಕಾಲ ಯೋಗಾಭ್ಯಾಸ ಸೂಕ್ತ.
0: ಸರ್, ಹಾಗಾದ್ರೆ ಮಕ್ಕಳಲ್ಲಿ ಯಾವ್ಯಾವ ತರ ಸರಳ ಯೋಗಾಸನಗಳು ಕಲಿಬಹುದು ಮಕ್ಕಳು?
1: ಅಲ್ಲೇ ಹೇಳ್ದಾಗೆ ಅವರಿಗೆ ಇಂಟ್ರೆಸ್ಟ್ ಬರೋ ರೀತಿ ನಾವು ಹೇಳ್ಕೊಟ್ರೆ ಅವ್ರು ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ತೋರಿಸ್ತಾರೆ. ಸೊ ಹಾಗಾಗಿ ಈಗ ಮಗು 8 ವರ್ಷ ದಾಟಿದೆ ಅಂದ್ರೆ ಅಂತವ್ರಿಗೆ ಸೂರ್ಯ ನಮಸ್ಕಾರ ಹೇಳ್ಕೊಡ್ಬೋದು. ಅವ್ರು ಕಲಿಯೋ ಕೆಪಾಸಿಟಿ ಇದ್ರೆ, ಅಂದ್ರೆ ಮಕ್ಕಳಿಗೆ ಇನ್ನೂ ಆ ಮೆಚುರಿಟಿ ಬಂದಿರಲ್ಲ, ಇಲ್ಲ ಅಂದ್ರೆ ಪ್ರತ್ಯೇಕವಾಗ ಆಸನಗಳ ತರ ಮಾಡ್ಕೋಬಹುದು. ಈಗ ಆಸನಗಳಲ್ಲಿ ಮೇನ್ ಏನಂದ್ರೆ ಅವ್ರಿಗೆ ದೈಹಿಕವಾಗಿ ಫೋಕಸ್ ಮಾಡ್ತೀವಿ ಫಸ್ಟ್, ಸೊಂಟ ಬಿಗಿ ಆಗತ್ತೆ, ಜಾಯಿಂಟ್ಸ್ ಎಲ್ಲ ಸ್ಟ್ರಾಂಗ್ ಆಗುತ್ತೆ. ಸೊ ಅದಕ್ಕೆಲ್ಲ ಏನ್ ಆಸನಗಳಂದ್ರೆ, ಈಗ ಥಾಡಾಸನ ಅಂತ ಎಲ್ರಿಗೂ ಗೊತ್ತು, ಯೋಗದ ಮೊದಲನೇ ಆಸನ. ತಾಡಾಸನ ಹೇಳ್ಕೊಡ್ತಾರೆ.

0: ಆಗ್ಬೋದು ಅಂದ್ರೆ ಸುಮ್ಮನೆ ನೇರವಾಗಿ ನಿಂತು ಎಲ್ಲ ಅಂಗಗಳ ಮೇಲೆ ಗಮನ ಹರಿಸಿ ಡೀಪ್ ಬ್ರೀತ್ ದೀರ್ಘ ಶ್ವಾಸಗಳು ಮಾಡ್ಬೇಕು. ಅದ್ರ ನಂತರ ಸೊಂಟದ ಶಕ್ತಿಗೋಸ್ಕರ ಕಟಿ ಚಕ್ರಾಸನ ಅಂತ ಇದೆ, ಅರ್ಧ ಕಟಿ ಚಕ್ರಾಸನ ಅಂತ ಇದೆ. ಕಾಲುಗಳ ಶಕ್ತಿಗೋಸ್ಕರ ಉತ್ಕಟಾಸನ ಇದೆ, ವೀರಭದ್ರಾಸನ ಇದೆ, ಧನುರಾಸನ. ಇವೆಲ್ಲ ಏನಾಗುತ್ತೆ ಅಂದ್ರೆ ಹೈಟ್ಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಮಕ್ಕಳುಗಳಿಗೆ. ಜೊತೆಗೆ ಶಲಭಾಸನ ಇದೆ, ಶಲಭಾಸನ ಜೊತೆ ಭುಜಂಗಾಸನ, ಇವೆಲ್ಲ ಹೊಟ್ಟೆ ಮೇಲೆ ಮಾಡುವಂತ ಭಂಗಿಗಳು. ಇದ್ರಿಂದ ಏನಾಗುತ್ತೆ ಅಂದ್ರೆ ಈ ಬ್ಯಾಗ್ ಹೊತ್ಕೊಂಡು ಹೋಗ್ತಾರೆ ಮಕ್ಕಳು, ಜೊತೆಗೆ ಕೂತ್ಕೋತಾರೆ ಕ್ಲಾಸ್ ರೂಮ್ ಅಲ್ಲಿ 40-45 ನಿಮಿಷ ಆತರ. ದಿನನಿತ್ಯ ಕೂತು ಕೂತು ಮಾಡೋದ್ರಿಂದ ಏನಾಗುತ್ತಂದ್ರೆ ಬೆನ್ನು ಸ್ವಲ್ಪ ಬಲ ಕಳ್ಕೊಂಡಿರುತ್ತೆ. ಈ ಭುಜಂಗಾಸನ, ಶಲಭಾಸನ, ಈ ಧನುರಾಸನ ಇವೆಲ್ಲ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಬೆನ್ನಿನ ಸ್ನಾಯುಗಳಿಗೆ ಬಹಳ ಶಕ್ತಿ ಸಿಗುತ್ತೆ. ಮೊದ್ಲೇ ಹೇಳಿದಾಗೆ ಯೋಗ ಯಾವತ್ತು ಪರ್ಟಿಕ್ಯುಲರ್ ರೀಜನ್ ಗೆ ಫೋಕಸ್ ಮಾಡಲ್ಲ. ಸೊ ಹಾಗಾಗಿ ಏನಂದ್ರೆ ಯೋಗಾಸನ ಕಾಲಿಂದ ಹಿಡಿದು ತಲೆ ಹೊರಗಡೆ ತಲೆ ತನಕ ಯಾವ ಯಾವ ಅಂಗಗಳಿಗೆ ಎಷ್ಟೆಷ್ಟು ಶಕ್ತಿ ಬೇಕು ಅಷ್ಟು ಶಕ್ತಿ ಕೊಡಕ್ಕೆ ಬಹಳ ಉಪಯುಕ್ತ. ಸೊ ವೃಕ್ಷಾಸನ ಇದರಿಂದ ಅವ್ರು ಸ್ವಲ್ಪ ಇನ್ಸ್ಪೈರ್ ಆಗಿ ಮಾಡಬಹುದು ಅಂದ್ರೆ ಹೆಣ್ಮಕ್ಳು 10-12 ವರ್ಷ ಆ ತರದ್ ಶುರು ಮಾಡೋದಾದ್ರೆ ದಿನನಿತ್ಯ ಬದ್ಧ ಕೋಣಾಸನ, ಉಪವಿಷ್ಟ ಕೋಣಾಸನ, ಸುಪ್ತ ಪಾದಾಂಗುಷ್ಟಾಸನ, ಏಕೈಕ ಪಾದಾಸನ, ಶಲಭಾಸನ ಇವೆಲ್ಲ ಏನಾಗುತ್ತೆ ಅಂದ್ರೆ 12 ದಾಟದ ಹೆಣ್ಮಕ್ಳುಗಳಿಗೆ ಮುಂದೆ ಹೋಗ್ತಾ ಹೋಗ್ತಾ ಅವ್ರ ಬೆಳವಣಿಗೆಗೆ ತುಂಬಾ ಉಪಯುಕ್ತವಾದ.
1: ಸರ್, ಈಗ ಯೋಗಾಭ್ಯಾಸ ಮಕ್ಕಳ ನಿದ್ರೆ ಮತ್ತು ಆಹಾರ ಪದ್ಧತಿಯಲ್ಲಿ ಯಾವ ರೀತಿಯ ಬದಲಾವಣೆಯನ್ನ ತರುತ್ತೆ?
0: ಯೋಗಾಭ್ಯಾಸ ನಿದ್ರೆಗೆ ಹೇಗೆ ಉಪಯೋಗ? ಸ್ಪೆಷಲಿ ಮಕ್ಕಳಲ್ಲಿ ಪೀನಿಯಲ್ ಗ್ಲ್ಯಾಂಡ್ ಅಂತ ಒಂದಿರುತ್ತೆ ಎಲ್ಲರಲ್ಲೂ. ಅದು ಏನಾಗುತ್ತೆ ಅಂದ್ರೆ ಆಫ್ಟರ್ ಸರ್ಟನ್ ಏಜ್ ಅದು ಓಪನ್ ಅಪ್ ಆಗಕ್ ಶುರು ಆಗುತ್ತೆ. 8 ವರ್ಷ ಒಂದು ಸ್ಟ್ಯಾಂಡರ್ಡೈಸ್, 8 ವರ್ಷ ಅದಾದ್ಮೇಲೆ ಓಪನ್ ಅಪ್ ಆಗಕ್ ಶುರು ಆಗುತ್ತೆ. ಅದು ಏನೇನ್ ಮಾಡುತ್ತೆ ಅಂದ್ರೆ ಪೀನಿಯಲ್ ಗ್ಲ್ಯಾಂಡು ಸಣ್ಣದೊಂದು ಗ್ಲ್ಯಾಂಡ್ ಅದು ನಿದ್ರೆಗೆ ಜೊತೆಗೆ ರೀಪ್ರೊಡಕ್ಟಿವ್ ಆರ್ಗನ್ಸ್ ಡೆವಲಪ್ಮೆಂಟ್ ಮೇಲೆ ಅದ್ರ ಮೇಲೆ ಪ್ರಭಾವ ಬೀರ್ತಾ ಹೋಗುತ್ತೆ. ಯೋಗ ಮಾಡೋದ್ರಿಂದ, ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಹಲವಾರು ಭಂಗಿ ಅಥವಾ ಆ ಭಂಗಿಗೆ ತಕ್ಕಂತಹ ಉಸಿರಾಟದ ಸಹಕಾರ ಇದೆಲ್ಲ ಆ ಪೀನಿಯಲ್ ಗ್ಲ್ಯಾಂಡ್ ಫಂಕ್ಷನ್ಸ್ ನ ಪ್ರಾಪರ್ ಆಗಿ ಇಟ್ಕೊಳಕ್ ಶುರು ಮಾಡುತ್ತೆ. ಪೀನಿಯಲ್ ಗ್ಲ್ಯಾಂಡ್ ಇನ್ನೊಂದ್ ಏನ್ ಮಾಡುತ್ತೆ ಅಂದ್ರೆ ಪಿಟ್ಯುಟರಿ ಗ್ಲ್ಯಾಂಡ್ ಅಂತ ಇನ್ನೊಂದ್ ಬರುತ್ತೆ. ಅದು ಎಲ್ಲಾ ಗ್ರಂಥಿಗಳಿಗೂ ಮಾಸ್ಟರ್. ಅದು ಅದು ಗ್ರೋತ್ ಹಾರ್ಮೋನ್, ಥೈರಾಯ್ಡ್ ಹಾರ್ಮೋನ್ಸ್ ನು ಟ್ರಿಗರ್ ಮಾಡುತ್ತೆ. ಜೊತೆಗೆ ಈ ಗ್ಲ್ಯಾಂಡ್ಗಳ ಮೇಲೆ ಯೋಗ ಹೇಗೆ ಪ್ರಭಾವ ಬೀರುತ್ತೆ ಅಂದ್ರೆ ಮೊದ್ಲೇ ಹೇಳಿದಾಗೆ ಬಾಡಿ ಮೂವ್ಮೆಂಟ್ಸ್ ಒಂದ್ ಭಾಗದಿಂದ ಇನ್ನೊಂದು ಭಾಗಕ್ಕೆ ಅಥವಾ ಒಂದ್ ಭಂಗಿಯಿಂದ ಇನ್ನೊಂದು ಭಂಗಿಗೆ ಬದಲಾಯಿಸಬೇಕಾದ್ರೆ ನಾವು ಉಸಿರಾಟದ ಜೊತೆ ಬದಲಾಯಿಸ್ತೀವಿ. ಸೊ ಆ ಉಸಿರಾಟ, ದೇಹದ ಭಂಗಿಗಳು ಇದೆಲ್ಲನ ಏಕಾಗ್ರತೆಯಿಂದ ಮನಸ್ಸಿಟ್ಟು ಮಾಡೋದ್ರಿಂದ ಈ ಗ್ಲ್ಯಾಂಡ್ಗಳೇನಿದೆ, ಪೀನಿಯಲ್ ಗ್ಲ್ಯಾಂಡ್ ಮತ್ತೆ ಪಿಟ್ಯುಟರಿ ಗ್ಲ್ಯಾಂಡ್, ಅದರ ಮೇಲೆ ಒಳ್ಳೆ ರೀತಿ ಪ್ರಭಾವ ಬೀರ್ತಾ ಹೋಗುತ್ತೆ. ಇದು ಮಕ್ಕಳಿಗೆ ಏನಕ್ಕೆ ಈ ಟೈಮಲ್ಲಿ ಯೋಗಾಭ್ಯಾಸ ಮಾಡೋದು ತುಂಬಾ ಉಪಯೋಗ ಅಂದ್ರೆ ಆಗ ತಾನೇ ಓಪನ್ ಆಗ್ತಾ ಇರೋ ಗ್ಲ್ಯಾಂಡ್ಸ್ ಅದು ಮಕ್ಕಳಿಗೆ. ಆ ಗ್ಲ್ಯಾಂಡ್ಸ್ ಎಲ್ಲಾ ತರದ ಇನ್ಫಾರ್ಮೇಶನ್ಸ್ ಯಾವ ರೀತಿ ಡೈಜೆಸ್ಟ್ ಮಾಡ್ಕೋಬೇಕು, ಯಾವ ರೀತಿ ತಗೋಬೇಕು, ಯಾವ ರೀತಿ ಎದುರಿಸ್ಬೇಕು ಅದೆಲ್ಲನೂ ನಮ್ಮ ಅಭ್ಯಾಸದಿಂದ ಅವ್ರಿಗೆ ಕರಗತ ಮಾಡ್ತಾ ಬರುತ್ತೆ. ಆಹಾರ ಪದ್ಧತಿ ಅಂತ ಹೇಳಿದ್ರಿ, ಆಹಾರ ಪದ್ಧತಿಲಿ ನಮ್ಮಲ್ಲಿ ಗೊತ್ತಿರೋ ಹಾಗೆ ಸಾತ್ವಿಕ ಆಹಾರ ಇವಾಗಿನ ಬೆಳವಣಿಗೆ ಅಥವಾ ಹಲವಾರು ರೀತಿಯ ಜನ ಇರೋದ್ರಿಂದ ಒಳ್ಳೆ ಮನೇಲಿ ಮಾಡಿದಂತ ಆಹಾರ ಪದ್ಧತಿ ಅದು ಮನೇಲಿ ರೂಢಿಸ್ಕೋಬೇಕು ಫಸ್ಟ್ ಆಫ್ ಆಲ್. ಸೆಕೆಂಡ್ ಏನಂದ್ರೆ ಆಹಾರದಲ್ಲಿ ಪೌಷ್ಟಿಕಾಂಶ ಕೊರತೆ ಇರೋದ್ರಿಂದ ನಾವೇನ್ ಮಾಡ್ಬೋದು ನಮ್ಮ ಲೆವೆಲ್ಗೆ, ಅದು ಆಹಾರದಲ್ಲಿ ಪೌಷ್ಟಿಕಾಂಶ ಇರೋದು ಅದು ಸೊಸೈಟಿ ಲೆವೆಲ್ ಒಟ್ಟೋಗುತ್ತೆ. ನಮ್ಮ ಲೆವೆಲ್ಗೆ ಏನ್ ಮಾಡ್ಬೋದು ಅಂದ್ರೆ ನ್ಯೂಟ್ರಿಷನ್ ಅಬ್ಸಾರ್ಬ್ ಮಾಡ್ಕೊಳ್ಳೋ ಕೆಪಾಸಿಟಿನ ಜಾಸ್ತಿ ಮಾಡ್ಕೋಬಹುದು. ಈಗ ಸೂರ್ಯ ನಮಸ್ಕಾರದಲ್ಲಿ ಒಂದು ಪ್ರಸರಣಾಸನ ಅಂತ ಬರುತ್ತೆ. ಈಗ ಅದು ಪ್ರಸರಣಾಸನ ಅಂದ್ರೆ ಕೆಲವ್ರಿಗೆ ಅರ್ಥ ಆಗದೆ ಇರ್ಬೋದು, ಅಶ್ವಸಂಚಲನಾಸನ ಅಂತಾರೆ. ಅದು ಮಾಡ್ತಾ ಮಾಡ್ತಾ ಹೋಗೋದ್ರಿಂದ ಅಬ್ಸಾರ್ಪ್ಷನ್, ಡೈಜೆಸ್ಟಿವ್ ಸಿಸ್ಟಮ್ ಸ್ಟ್ರಾಂಗ್ ಆಗುತ್ತೆ, ಜೊತೆಗೆ ತಿನ್ನೋ ಆಹಾರದಲ್ಲಿರೋ ಪೌಷ್ಟಿಕಾಂಶನ ಅಬ್ಸಾರ್ಬ್ ಮಾಡ್ಕೊಳ್ಳೋ ಸ್ಟ್ರೆಂತ್ ಜಾಸ್ತಿ ಆಗ್ಬಿಡುತ್ತೆ. ಅದು ಈಗಿನ ಮಕ್ಕಳಲ್ಲಿ ಹಲವಾರು ಕಾರಣಗಳಿಂದ ಅದು ಕಮ್ಮಿ ಆಗ್ತಾ ಇದೆ. ಸೊ ಅದ್ರ ಬಗ್ಗೆ ಬಹಳ ಒತ್ತು ನೀಡುತ್ತೆ. ಯೋಗದಲ್ಲಿ ಸೂರ್ಯ ನಮಸ್ಕಾರ

0: ಅದಕ್ಕೆ ಬಹಳ ಪ್ರಾಮುಖ್ಯತೆ ಇದೆ. ನಾನು ಈ ಮೂಲಕ ಎಲ್ರಿಗೂ ಸಜೆಸ್ಟ್ ಮಾಡೋದೇನಂದ್ರೆ, ಉಸಿರಾಟದ ತರಗತಿ ಕಳಿಸ್ಕೊಡಿ. ಅವ್ರು ಯೋಗ ಮಾಡಕ್ ಆಗ್ಲಿಲ್ಲ, ತುಂಬಾ ಜಾಸ್ತಿ ಸ್ಪೋರ್ಟ್ಸ್ ಆಡ್ಬಿಟ್ಟಿದ್ದಾನೆ ನಮ್ಮ ಪಾಪು, ಅಷ್ಟೊಂದಿಲ್ಲ ಅಂದ್ರೆ ಪ್ರಾಣಾಯಾಮ. ಅಲ್ಲೇನ್ ತುಂಬಾ ಕ್ಲಿಷ್ಟಕರವಾದ ಪ್ರಾಣಾಯಾಮ ಹೇಳ್ಕೊಡಲ್ಲ, ಅದು 18-20 ವರ್ಷದ ಒಳಗಡೆ ಮಕ್ಕಳಿಗೆ ಅಷ್ಟೊಂದು ಹೇಳ್ಕೊಡಲ್ಲ. ಇಲ್ಲಾಂದ್ರೆ ಸಹಜವಾಗಿರುವಂತ ಪ್ರಾಣಾಯಾಮ ಹೇಳ್ಕೊಡ್ತಾರೆ. ಅದರಲ್ಲಿ ಬ್ರಾಹ್ಮರಿ ಅಂತ ಬರುತ್ತೆ, ಅನುಲೋಮ ವಿಲೋಮ ಅಂತ ಬರುತ್ತೆ. ಈ ಪ್ರಾಣಾಯಾಮಗಳು ಈ ರೀತಿ ಎಲ್ಲ ಅಭ್ಯಾಸ ಮಾಡ್ಕೊಂಡು ಹೋಗ್ತಾ ಇರೋದ್ರಿಂದ ಏನಾಗುತ್ತಂದ್ರೆ, ಮನಸ್ಸು ಶಾಂತವಾಗುತ್ತೆ. ಮನಸ್ಸು ಶಾಂತವಾಗಿದ್ರೆ ಏಕಾಗ್ರತೆ ಆಗ್ಲಿ ಅಥವಾ ನಿದ್ರೆ ಮೇಲಿಂದಾಗ್ಲಿ ಅಥವಾ ಆಹಾರದಲ್ಲಿರುವ ಪೌಷ್ಟಿಕಾಂಶನ ಹೀರುವಿಕೆ ಅಬ್ಸಾರ್ಪ್ಷನ್ ಕೆಪಾಸಿಟಿ ಆಗ್ಲಿ ಎಲ್ಲನೂ ಕಾಲಕ್ರಮೇಣ ಪ್ರೋಗ್ರೆಸಿವ್ ಕಡೆಗೆ ಕರ್ಕೊಂಡು ಹೋಗ್ತಾ ಇರುತ್ತೆ.
1: ಸರ್, ಇದುವರೆಗೂ ಯೋಗಾಭ್ಯಾಸ ಅಭ್ಯಾಸ ಮಾಡ್ತಾ ಬಂದ್ರೆ ಮಕ್ಕಳಲ್ಲಿ ಮಾನಸಿಕ ಆರೋಗ್ಯ, ದೈಹಿಕ ಆರೋಗ್ಯ ಹೇಗೆ ಸಫಲಗೊಳ್ಳುತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋದ್ವಿ. ಬಹಳ ಸಂತೋಷ ಸರ್, ಇದುವರೆಗೂ ನಮ್ಮ ಜೊತೆ ಇದ್ದು ಮಕ್ಕಳಲ್ಲಿ ಯೋಗಾಭ್ಯಾಸ ಏಕೆ ಅಗತ್ಯ ಎಂಬ ವಿಚಾರವನ್ನ ನಮ್ಮ ಕೇಳುಗರಿಗೆ ತಿಳಿಸಿಕೊಟ್ಟಿದ್ದೀರಾ. ಹಾಗಾಗಿ ಜನಧ್ವನಿ ಪರವಾಗಿ ಹಾಗೂ ಕೇಳುಗರ ಪರವಾಗಿ ಧನ್ಯವಾದಗಳು ಸರ್.
0: ಬಹಳ ಧನ್ಯವಾದಗಳು ನಿಮಗೂ ಕೂಡ. ನಾನು ನಿಮ್ಮ ವಾಹಿನಿ ಮೂಲಕ ಎಲ್ರಿಗೂ ಹೇಳೋದು ಒಂದು ವಿಷಯ, ನಮ್ಮ ಸಂಸ್ಕೃತಿ ಹಲವಾರು ಜನಗಳಿಗೆ ದಾರೆ ಎರೆದು ಕೊಟ್ಟಿದೆ ಆ ವಿದ್ಯೆಗಳನ್ನ. ನಮ್ಮ ಸಂಸ್ಕೃತಿಗೆ ಸ್ವಲ್ಪ ಮಟ್ಟಿಗೆ ರೆಸ್ಪೆಕ್ಟ್ ಕೊಟ್ಟು ಅದನ್ನ ಆಧರಿಸಿ ತಿಳ್ಕೊಂಡಿರೋದು ಬೇರೆ, ತಿಳ್ಕೊಳ್ಳೋದು ಎಲ್ಲ ತಿಳ್ಕೊಂಡಿರ್ತೀರ, ಆದ್ರೆ ದಿನನಿತ್ಯ ಜೀವನದಲ್ಲಿ ದಯವಿಟ್ಟು ನಮ್ಮ ಸಂಸ್ಕೃತಿಯ 1/10 ನಿಮ್ಮ ಮನೆಯಿಂದ ಶುರುವಾಗ್ಲಿ ಈ ಅಭ್ಯಾಸಗಳು. ಯೋಗಾಭ್ಯಾಸ ಬಹಳ ದೊಡ್ಡ ಸಂಸ್ಕೃತಿ ಇದು. ಮಕ್ಕಳಿಗೆ ನೀವು ಯೋಗಾಭ್ಯಾಸ ಹೇಳ್ಕೊಡ್ತೀರಾ, ಕಳಿಸ್ತಾ ಇದ್ದೀರಾ ಯೋಗ ಕಲಿಯಕ್ಕೆ ಅಂದ್ರೆ ಅದೇ ದೊಡ್ಡ ವಿಷಯ. ಆ ಮಗು ಕನ್ಸಿಸ್ಟೆಂಟ್ ಆಗಿ ಪ್ರಾಕ್ಟೀಸ್ ಮಾಡೋ ರೀತಿ ದಯವಿಟ್ಟು ನೋಡ್ಕೊಳ್ಳಿ. ಯಾಕಂದ್ರೆ ಈಗಿನ ಓದು ಬರಹ ಈಗ್ಲೇ ನೋಡಿದ್ರಿ, ಡಿಗ್ರಿ ಇದ್ರೆ ಓಕೆ ಆಗಿತ್ತು, ಮಾಸ್ಟರ್ ಡಿಗ್ರಿ ಇದ್ರೆ ಓಕೆ ಆಯ್ತು, PhD ಇದ್ರೆ ಓಕೆ ಆಯ್ತು. ಈಗ ಯಾವ ಡಿಗ್ರಿಗೂ ಬೆಲೆ ಇಲ್ಲ, AI ಪ್ರಪಂಚ ಈಗ. ಸೊ ಹಾಗಾಗಿ ನಮ್ಮ ಸಂಸ್ಕೃತಿಯಲ್ಲಿ ಬಹಳಷ್ಟು ವಿಷಯಗಳಿದೆ, ಯೋಗಾಭ್ಯಾಸ ಅದರಲ್ಲಿ ಒಂದು ಭಾಗ ಆಗಿರೋದ್ರಿಂದ ದಿನನಿತ್ಯ ನಿಮ್ಮ ಮಗು ಹಾಗೂ ನೀವು ಯೋಗಾಭ್ಯಾಸದ ಮಾಡಿ, ಯೋಗಾಭ್ಯಾಸನ ಕನ್ಸಿಸ್ಟೆಂಟ್ ಆಗಿ ಇಟ್ಕೊಳ್ಳಿ. ಇದರಿಂದ ಆಗೋ ಫಲಗಳನ್ನ, ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ, ಒಂದು 6 ಮಾಡಿ, ಇದರಿಂದ ಆಗೋ ಫಲಗಳನ್ನ ಬೇರೆಯವ್ರಿಗೆ ಶೇರ್ ಮಾಡಿ, ನಮ್ಮ ಸಂಸ್ಕೃತಿನ ಬೆಳೆಸಿ, ನಿಮ್ಮ ಮಗುಗೆ ಯೋಗಾಭ್ಯಾಸ ದಯವಿಟ್ಟು ಮಾಡಿಸಿ.
1: ನಮ್ಮ ಕೇಳುಗರಿಗೆ ಒಂದು ಒಳ್ಳೆ ಸಂದೇಶ ನೀಡಿದ್ರಿ ಸರ್, ಧನ್ಯವಾದಗಳು ಸರ್.
0: ಥ್ಯಾಂಕ್ ಯು.
1: ಮಕ್ಕಳ ದಿನನಿತ್ಯದ ಜೀವನದಲ್ಲಿ ಯೋಗವನ್ನು ಅಳವಡಿಸುವುದರಿಂದ ಅವರು ಆರೋಗ್ಯವಂತರು, ಚಿಂತನಶೀಲರು ಮತ್ತು ಜವಾಬ್ದಾರಿಯುತ ವ್ಯಕ್ತಿಗಳಾಗಿ ಬೆಳೆಯಲು ಸಾಧ್ಯವಾಗುತ್ತದೆ. ಆದ್ದರಿಂದ ಪೋಷಕರು ಮತ್ತು ಶಿಕ್ಷಕರು ಮಕ್ಕಳಲ್ಲಿ ಯೋಗದ ಬಗ್ಗೆ ಆಸಕ್ತಿ ಮೂಡಿಸಿ ನಿಯಮಿತ ಯೋಗಾಭ್ಯಾಸಕ್ಕೆ ಪ್ರೋತ್ಸಾಹಿಸಬೇಕು ಎಂದು ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಮತ್ತೆ ಮತ್ತೊಂದು ವಿಚಾರದಲ್ಲಿ ತಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
2: ಮನೆಯೇ ಮೊದಲ ಪಾಠಶಾಲೆ,
3: ಜನನಿ ತಾನೇ ಮೊದಲ ಗುರುವು,
2: ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು
3: ಎಂಬ ಕವಿವಾಣಿಯಂತೆ ಹಿರಿಯರ ಅನುಭವ,
2: ಗುರುಗಳ ಮಾರ್ಗದರ್ಶನ,
3: ತಂದೆ ತಾಯಂದಿರ ಪ್ರೀತಿ ವಾತ್ಸಲ್ಯದ ಜೊತೆಗೆ
2: ಮಗುವಿನ ಕಲಿಕಾ ಸಾಮರ್ಥ್ಯವನ್ನು ಅನಾವರಣಗೊಳಿಸುವ ಕಾರ್ಯಕ್ರಮವೇ
3: ಮನೆಯೇ ಮೊದಲ ಪಾಠಶಾಲೆ.
2: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 10:20
3: ಹಾಗೂ ಮರುಪ್ರಸಾರ ಸೋಮವಾರ ಮಧ್ಯಾಹ್ನ 3:40
2: ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
4: ಕೇಳುಗರೆ, ಇದುವರೆಗೂ ಮನೆಯ ಮೊದಲ ಪಾಠಶಾಲೆ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 58 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಹಾಗೂ ಮೂಳೆ ರೋಗ ತಜ್ಞರಾದ ಡಾ MR ಸೀತಾರಾಮ್ ರವರು ನಡೆಸಿಕೊಡುವ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ ಪ್ರಸಾರವಾಗಲಿದೆ.
5: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
6: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
5: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
6: DVJ ಮಂಕುತಿಮ್ಮನ ಕಗ್ಗ.
5: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
6: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
5: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15

0: ಪ್ರದೇಶಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ
1: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ. ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರೆಸೋಣ.
2: ಹೆಸರ ನರಿಯದ ಸಸಿಯೊಳ್
1: ಇರವೆ ರಸಗಂಧಗಳು
2: ಬಿಸಿಲ್ ಅದನ್ನು ಪಕ್ವಗೊಳಿಸುತ್ತೆ
1: ಬಿಡಿಸದಿಹುದೇ
2: ಪಸರಿಸದೆ ಗಾಳಿಯದನ್
1: ಒಯ್ದು ದಿಸೆಗಳೊಳು
2: ಉಸಿರುತಿಹೆವದ ನಾವು
1: ಮಂಕುತಿಮ್ಮ. ಗೆರೆ ಮಾತ್ರ ಕಾಣಿಸ್ತಾ ಇರುವಂತಹ ಒಂದು ಚಿತ್ರದ ಪರಿಪೂರ್ಣತೆಯನ್ನು ನಾವು ಅರಸಬೇಕು ಅಂತ ನಾವು ಹಿಂದಿನ ಮುಕ್ತಕದಲ್ಲಿ ನೋಡಿದ್ವಿ. ಅದು ಅರಸಿದ ಅರಿವು ನಮಗೆ ಆಗೋ ತನಕ ಸೃಷ್ಟಿ ಒಂದು ರಹಸ್ಯ, ನಮಗೆ ಕಣ್ಣಿಗೆ ಕಾಣಿಸದೇ ಇರುವಂಥ ಒಂದು ವಿಶೇಷತೆ ಅಂತ ನಾವು ನೋಡಿದ್ವಿ. ಹಾಗೆ ನಮಗೆ ಗೊತ್ತಿರುವಂಥ ಕೆಲವು ಅಂಶಗಳು ವಿಷಯಗಳು ಇರುತ್ತವೆ. ಆ ಗೊತ್ತಿರೋದಕ್ಕೆ ನಾವು ಕೆಲವು ಹೆಸರುಗಳನ್ನು ಇಡ್ತೀವಿ. ಈಗ ನಮ್ಮದು ಮೈಸೂರು ಕ್ಷೇತ್ರ, ಮೈಸೂರು ಮಲ್ಲಿಗೆಗೆ ಬಹಳ ಪ್ರಸಿದ್ಧಿ. ಮೈಸೂರು ಮಲ್ಲಿಗೆ ಯಾಕೆ ಬಹಳ ಪ್ರಸಿದ್ಧಿ? ಅದು ಅದರ ಸುಗಂಧ ಅದೆಷ್ಟೋ ದೂರದವರೆಗೂ ಹರಡಿರುತ್ತೆ. ಯಾರೋ ಮನೆಯಲ್ಲಿ ಒಬ್ಬರು ಮಲ್ಲಿಗೆ ಹೂ ಮುಡ್ಕೊಂಡ್ರು ಅಂತಂದರೆ ಮೂರು ಮನೆ ಆಚೆಯವರೆಗೂ ಗೊತ್ತಾಗುತ್ತೆ, ಓ ಇವ್ರ ಮನೇಲಿ ಮಲ್ಲಿಗೆ ಹೂ ಮುಡ್ಕೊಂಡಿದ್ದಾರೆ. ಅಂತಹ ಸುಗಂಧ ಅದು. ಅದು ನಮಗೆ ಬಹಳ ಪ್ರೀತಿ, ನಮಗೆ ಅದರದ್ದು ವಿಶೇಷತೆ ನಮಗೆ ಗೊತ್ತು. ಅದಕ್ಕೆ ನಾವೇನು ಮಾಡಿದ್ವಿ, ಆ ಗಿಡಕ್ಕೆ ಒಂದು ವಿಶೇಷ ಸ್ಥಾನವನ್ನು ಕೊಟ್ವಿ, ಅದಕ್ಕೆ ಮಲ್ಲಿಗೆ ಅಂತ ಹೆಸರಿಟ್ವಿ. ಅದನ್ನು ತೊಗೊಂಬಂದು ಪ್ರತಿ ಮನೆಯಲ್ಲೂ ನಾವು ಹಾಕ್ಕೊಳ್ತೀವಿ. ಅದು ಆ ಹೂ ಬಿಟ್ಟಾಗೆಲ್ಲ ನಾವು ಸಂತೋಷ ಪಡ್ತೀವಿ. ಅದನ್ನು ಇಟ್ಕೊಂಡು ಮುಡ್ಕೊಳ್ಳೋಂಥ ಮಹಿಳೆಯರಿದ್ದಾರೆ, ಭಗವಂತನಿಗೆ ಅರ್ಪಣೆ ಮಾಡುವಂಥ ಭಕ್ತರಿದ್ದೀವಿ. ಸೊ ಹೀಗೆ ಯಾವುದರಲ್ಲಿ ನಾವು ವಿಶೇಷತೆಯನ್ನು ಕಂಡುಕೊಂಡ್ವೋ ಅದಕ್ಕೆ ಒಂದು ಹೆಸರಿಟ್ಟಿದ್ದೀವಿ. ಅದು ನಮಗೆ ಕಂಡು ಬಂದಂಥ ಒಂದು ಗೆರೆ. ನಾವು ಹೆಸರೇ ಇಟ್ಟಿಲ್ಲ ಅಂತ ಅನ್ನೋಂಥ ಒಂದು ಗಿಡ ಕಾಡಿನಲ್ಲಿ ಇದೆ ಅಂತ ಅಂದ್ಕೊಳ್ಳೋಣ. ಆ ಕಾಡಿನಲ್ಲಿರೋಂಥ ನಾವು ಕಂಡರಿಯದಂತಹ, ಹಾಗಾಗಿ ನಾವು ಹೆಸರೇ ಇಡದೇ ಇರೋಂತಹ ಗಿಡದಲ್ಲೂ ಕೂಡ ಹೂವು ಬರಬಹುದು. ಆ ಹೂವುಕ್ಕೂ ಕೂಡ ಒಂದು ಸುಗಂಧ ಇರಬಹುದು, ನಮಗೆ ಗೊತ್ತಿಲ್ಲ ಅದಷ್ಟೇ. ಆದರೆ ಆ ರಸ ಗಂಧಗಳು ಭೂಮಿಯಲ್ಲಿದ್ದದ್ದನ್ನು ಆ ಗಿಡ ಮಲ್ಲಿಗೆ ಥರನೇ ಹೀರ್ಕೊಳ್ಳುತ್ತೆ. ಮಲ್ಲಿಗೆಯ ಗಿಡ ಹೇಗೆ ಆ ಎಲ್ಲ ರಸಗಂಧಗಳನ್ನು ಮಲ್ಲಿಗೆ ಹೂವಿಗೆ ಧಾರೆ ಎರೆಯುತ್ತೋ ಅದೇ ರೀತಿಯಲ್ಲಿ ಈ ಕಾಡಿನಲ್ಲಿರುವಂಥ ಹೆಸರು ಕೊಡದೇ ಇರೋ ಗಿಡವೂ ಕೂಡ ತನ್ನ ಹೂವಿಗೆ ಆ ಈ ಎಲ್ಲ ರಸಗಂಧಗಳನ್ನು ಧಾರೆ ಎರೆಯುತ್ತೆ. ಅದನ್ನು ಅರಳಿಸಿದಂಥ ಬಿಸಿಲು, ಸೂರ್ಯನ ಕಿರಣಗಳ ಶಕ್ತಿಗೆ ಇದಕ್ಕೆ ಹೆಸರಿಟ್ಟಿದ್ದಾರೆ. ಇದಕ್ಕೆ ಹೆಸರಿಟ್ಟಿಲ್ಲ ಮನುಷ್ಯರು, ಅದಕ್ಕೋಸ್ಕರ ಇದನ್ನು ನಾನು ಅರಳಿಸಲ್ಲಪ್ಪ, ಬರೀ ಮಲ್ಲಿಗೆಯನ್ನು ಮಾತ್ರ ಅರಳಿಸ್ತೀನಿ ಅನ್ನೋಂಥ ಬುದ್ಧಿ ಯೋಚನೆ ಬರಲ್ವಂತೆ. ಬಿಸಿಲು ಮಲ್ಲಿಗೆಯನ್ನು ಹೇಗೆ ಅರಳಿಸುತ್ತೋ ಕಾಡಲ್ಲಿರೋಂಥ ಆ ಹೆಸರೇ ಇಡದೇ ಇರೋ ಹೂವನ್ನು ಕೂಡ ಅರಳಿಸುತ್ತೆ. ಯಾಕೆ? ಅದು ಕೂಡ ಸೃಷ್ಟಿಯ ಪೇಟಿಯೊಳಗಿರೋಂಥ ರಹಸ್ಯದ ಒಂದು ಭಾಗ. ನಮಗೆ ಕಾಣಿಸ್ತಾ ಇರೋದು ಬರೀ ಮಲ್ಲಿಗೆ. ಸೊ ಹಾಗೆ ಬಿಸಿಲು ಅದನ್ನು ನೋಡಿದೆ, ಬಿಸಿಲು ನೋಡಿದಂತಹ ಆ ಹೂವು ಕೂಡ ಅರಳಿದೆ. ಅಲ್ಲಿಗೆ ನಿಲ್ಲಿಲ್ಲ, ಪ್ರಕೃತಿ ಸಹಜವಾಗಿರುವಂತಹ ವಾಯು ಮಲ್ಲಿಗೆಯ ಗಂಧವನ್ನು ಹೇಗೆ ನಾಲ್ಕಾರು ಮನೆಗಳ ಆಚೆವರೆಗೂ ತಗೊಂಡು ಹೋಗುತ್ತೋ ಹಾಗೆ ಇದರ ಗಂಧವನ್ನೂ ಕೂಡ ವಾಯು ಬೇರೆ ಕಡೆಯೆಲ್ಲ ಪಸರಿಸುತ್ತಂತೆ. ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾದಂಥ ಇನ್ನೊಂದು ಸೂಕ್ಷ್ಮ ಏನಂದರೆ, ನಾವು ಮಲ್ಲಿಗೆಗೆ ಪ್ರಾಶಸ್ತ್ಯವನ್ನು ಯಾಕೆ ಕೊಟ್ವಿ? ಅದು ನಮಗೆ ಇಷ್ಟವಾಯಿತು ಅದಕ್ಕೋಸ್ಕರ. ಸಪೋಸ್ ಆ ಥರದ ಸುಗಂಧಭರಿತವಾದಂಥ ಪುಷ್ಪ ಇರಲಿಲ್ಲಪ್ಪ ಆ ಗಿಡಕ್ಕೆ, ಈ ಕೆಟ್ಟ ವಾಸನೆ ಇತ್ತು ಅಂತಲೇ ಅಂದ್ಕೊಳ್ಳೋಣ. ಕೆಟ್ಟದ್ದು ಅನ್ನೋಂಥವ್ರು ಯಾರು? ನಾವು. ನಮ್ಮ ಪರಿಗಣನೆಯಲ್ಲಿ ಆ ವಾಸನೆ ಚೆನ್ನಾಗಿಲ್ಲ, ದುರ್ಗಂಧ. ಇದು ಸುಗಂಧ, ಅದು ದುರ್ಗಂಧ. ಯಾರ ಪರಿಕಲ್ಪನೆ? ನಮ್ಮ ಪರಿಗಣನೆ, ನಮ್ಮ ಪರಿಕಲ್ಪನೆ. ಆದರೆ ಸೂರ್ಯನಿಗೆ ಅದರ ಯಾವ ಚಿಂತೆಯೂ ಇಲ್ಲ. ಆ ದುರ್ಗಂಧ

0: ಸಂಬಂಧ ಅಂತ ನಾವು ಯಾವುದನ್ನು ಹೇಳ್ತೀವೋ ಅದನ್ನೂ ಕೂಡ ಅಷ್ಟೇ ಪ್ರೀತಿಯಿಂದ, ಅಷ್ಟೇ ಪ್ರಖರತೆಯಿಂದ, ಅಷ್ಟೇ ಶಕ್ತಿ ಊರ್ಜಾ ಶಕ್ತಿಯಿಂದ ಅರಳಿಸ್ತಾನೆ ಸೂರ್ಯ. ಗಾಳಿಯೂ ಕೂಡ, ಓ ಅಲ್ಲಿ ದುರ್ಗಂಧಪ್ಪ ನಾನು ಅಲ್ಲಿ ಹೋಗಲ್ಲ ಅಲ್ಲ, ವಾಯು ಅಲ್ಲೂ ಗಾಳಿ ಬೀಸುತ್ತೆ. ಯಾವ ಗಂಧ ಇದೆಯೋ ಆ ಗಂಧವನ್ನು ಆಚೆ ಈಚೆ ಪಸರಿಸುತ್ತೆ. ಸೊ ಹಾಗೆ ದಿಸೆ ದಿಸೆಯೊಳು ಪಸರಿಸುವಂತಹ ಶಕ್ತಿ ವಾಯುವಿಗಿದೆ. ಆ ವಾಯುವಿಗೆ ಇದು ಚೆನ್ನಾಗಿದೆ ಅದು ಚೆನ್ನಾಗಿಲ್ಲ ಅನ್ನೋಂಥ ಒಂದು ಕ್ಷುಲ್ಲಕವಾದಂಥ ಪರಿಗಣನೆ ಇರೋದಿಲ್ಲ. ಸೊ ಹಾಗೆ ವಿಸ್ತೃತವಾದಂತಹ ಒಂದು ದೃಷ್ಟಿಕೋನ ನಾವು ಪ್ರಕೃತಿಯಲ್ಲಿ ನೋಡ್ತೀವಿ. ಭೂಮಿಗೂ ಕೂಡ ಅಷ್ಟೇ. ಭೂಮಿ, ನಾನು ಮಲ್ಲಿಗೆಗೆ ಮಾತ್ರ ಈ ಥರ ರಸವನ್ನು ಕೊಡ್ತೀನಿ, ಅದ್ರ ಪಕ್ಕದಲ್ಲಿರೋ ಕಾಡುಗಿಡಕ್ಕೆ ಕೊಡಲ್ಲ ಅನ್ನೋಂಥ ಭಾವನೆ ಇರಲ್ಲ. ಮಾವಿನ ಹಣ್ಣಿಗೆ ಮಾತ್ರ ಸ್ಪೆಷಲ್ ಗೊಬ್ಬರ ಕೊಡ್ತೀನಿ ನಾನು, ಬೇರೆ ಗಿಡಗಳಿಗೆ ಕೊಡಲ್ಲ ಅನ್ನೋಂಥ ತಾರತಮ್ಯದ ಭಾವನೆ ಅದರಲ್ಲೇನೂ ಇರಲ್ಲ. ಸೊ ಹಾಗೆ ನಮ್ಮ ದೃಷ್ಟಿ ವಿಶಾಲವಾಗ್ತಾ ಹೋದಾಗ ಎಲ್ಲವನ್ನೂ ನಾವು ಸ್ವೀಕರಿಸುವಂಥ ಬುದ್ಧಿಯನ್ನು ಬೆಳೆಸ್ಕೊಳ್ತೀವಿ. ಆ ಸ್ವೀಕರಿಸೋದಕ್ಕೆ ಮುಂಚೆ ಅದನ್ನು ನೋಡೋದಕ್ಕೆ, ಅದನ್ನು ಪರಿಗಣಿಸೋದಕ್ಕೆ ಪ್ರಾರಂಭ ಮಾಡಬೇಕು. ನನಗೆ ತಿಳಿದಿದ್ದಷ್ಟೇ ಸತ್ಯ ಅನ್ನುವಂಥ ಸೀಮಿತವಾದಂಥ ಭಾವನೆಯನ್ನು ದಾಟಿ ನನ್ನ ಕಣ್ಣಿಗೆ ಕಾಣದ ವಿಚಾರಗಳು ಇರಬಹುದು, ಅದನ್ನೂ ಕೂಡ ನಾನು ಅನ್ವೇಷಿಸಿ ಅರ್ಥ ಮಾಡಿಕೊಳ್ಬೇಕು ಅನ್ನುವಂಥ ವಿನಮ್ರತೆ ನಮಗೆ ಬಂದಾಗ ನಾವು ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀವಿ. ಅದು ಉಸಿರಿಸೋದು, ನಮಗವೆಲ್ಲ ಬರ್ತಾ ಇದೆ, ಆಟೋಮ್ಯಾಟಿಕ್ಕಾಗಿ ನಮಗೆಲ್ಲ ಬರ್ತಾ ಇದೆ. ಇವಾಗ ನಾನು ಅಲ್ಲೇ ಇದ್ದೀನಿ, ಮಲ್ಲಿಗೆನೂ ಅಲ್ಲೇ ಇದೆ, ಕಾಡುಗಿಡವೂ ಅಲ್ಲೇ ಇದೆ ಅಂತಂದರೆ ಆಗಲೇ ನೋಡಿದಂತೆ ಸೂರ್ಯನ ಬೆಳಕಿನಿಂದ ಮಲ್ಲಿಗೆಯೂ ಅರಳುತ್ತೆ, ಕಾಡುಗಿಡವೂ ಅರಳುತ್ತೆ. ವಾಯುವಿನ ಶಕ್ತಿಯಿಂದ ಮಲ್ಲಿಗೆಯ ಸುಗಂಧವೂ ನನಗೆ ಬರುತ್ತೆ, ಕಾಡುಗಿಡದ ದುರ್ಗಂಧವೂ ನನಗೆ ಬರುತ್ತೆ, ಹೆಸರಿಸದ ಗಿಡದ ದುರ್ಗಂಧವೂ ನನಗೆ ಬರುತ್ತೆ. ಎಲ್ಲವನ್ನೂ ನಾವು ಉಸಿರಿಸುತ್ತಿದ್ದೇವೆ, ನಮ್ಮ ಒಳಗಡೆ ಎಲ್ಲವೂ ಹೋಗ್ತಾ ಇದೆ. ಸೊ ಆ ಎಲ್ಲವನ್ನು ಸ್ವೀಕರಿಸುವಂಥ ವಿಶಾಲ ದೃಷ್ಟಿಕೋನ ನಮಗಿರಬೇಕು. ಇದು ಸರಿ ಅದು ತಪ್ಪು ಅನ್ನೋಂಥ ನಿಷ್ಕರ್ಷೆ ಬಹಳ ಬೇಗ ಮಾಡೋದಕ್ಕೆ ನಾವು ಬಿದ್ದುಬಿಡ್ತೀವಿ, ಬಹಳ ಬೇಗ ಆ ಥರದ ಡಿಸಿಷನ್ಸ್ ತೊಗೊಂಬಿಡ್ತೀವಿ. ವಿ ಜಂಪ್ ಟು ಕನ್ಕ್ಲೂಷನ್ಸ್, ಇದು ಸರಿ ಇದು ತಪ್ಪು, ಇದು ಹೌದು ಇದು ಅಲ್ಲ. ವಿಷಯವನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ವಿಮರ್ಶೆ ಮಾಡಿ ಎಲ್ಲವನ್ನು ಸಮಾನ ದೃಷ್ಟಿಯಿಂದ ನೋಡೋದಕ್ಕೆ ಪ್ರಾರಂಭ ಮಾಡಿದಾಗ ಮಾತ್ರ ಸೃಷ್ಟಿಯ ಒಳಗುಟ್ಟು ನಮಗೆ ತಿಳಿಯೋದಕ್ಕೆ ಸಾಧ್ಯವಾಗುತ್ತೆ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಕೇಳುಗರೇ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ ಪ್ರಸಾರವಾಯಿತು. ನಮ್ಮ ನಿಲಯದಿಂದ ಇನ್ನು ಮುಂದೆ ಸಾಲದ ಭಾರಕ್ಕಿಂತ ಉಪಕಾರದ ಭಾರವೇ ಹೆಚ್ಚು ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ಅವರು ನಡೆಸಿಕೊಡುವ ಜ್ಞಾನಸುಧ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಸಾಲದ ಭಾರಕ್ಕಿಂತ ಉಪಕಾರದ ಭಾರವೇ ಹೆಚ್ಚು ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ನಮ್ಮ ಜೀವನದ ಸುಗಮ ನಿರ್ವಹಣೆಗೆ ನಾವು ನಮ್ಮದೇ ಆದ ಹಲವು ರೀತಿ ನೀತಿಗಳನ್ನು ರೂಪಿಸಿಕೊಂಡಿರುತ್ತೇವೆ. ಅಂಥವುದು ಸರಿ ಎನ್ನಿಸಿದಾಗ ಅದನ್ನು ನಾವು ಅನುಸರಿಸುತ್ತೇವೆ. ಅದು ತಪ್ಪು

ಯಾವಾಗ ಕಂಡುಬರುವುದೋ ಆಗ ಅದನ್ನು ಕೈಬಿಟ್ಟು ಮತ್ತೊಂದು ಮಾರ್ಗ ಅನುಸರಿಸುವುದು ಬುದ್ಧಿವಂತಿಕೆ ಎನಿಸಿಕೊಳ್ಳುತ್ತದೆ. ನಮ್ಮ ಜೀವನವು ಸಾಮಾನ್ಯವಾಗಿ ಪರಸ್ಪರ ಅವಲಂಬನೆಯ ಆಧಾರದ ಮೇಲೆ ನಿಂತಿರುವಂತಹದು. ಈ ಸಮಾಜದಲ್ಲಿ ನಾವು ಬದುಕಿರುವವರೆಗೂ ಹಲವರಿಂದ ಹಲವು ರೀತಿಯ ಸಹಾಯವನ್ನು ಪಡೆಯಬೇಕಾಗುತ್ತದೆ. ಇಂತಹ ಸಹಾಯ ಎರಡು ರೀತಿಯದು. ಒಂದು ಹಣಕಾಸಿನ ನೆರವಾದರೆ ಮತ್ತೊಂದು ಮನಃಪೂರ್ವಕವಾಗಿ ಪಡೆಯುವಂತಹ ಉಪಕಾರ. ನಮ್ಮ ಹಿರಿಯರು ಹೇಳುತ್ತಿದ್ದ ಮಾತೆಂದರೆ ಸಾಲದ ಭಾರಕ್ಕಿಂತ ಉಪಕಾರದ ಭಾರವೇ ಜಾಸ್ತಿ ಎಂದು. ಕೆಲವೊಮ್ಮೆ ನಾವು ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಕೆಲವು ಅಪಮಾರ್ಗಗಳನ್ನು ಅನುಸರಿಸಿ ಬಿಡುತ್ತೇವೆ. ಅಂಥವುದರಲ್ಲಿ ಒಂದು ಕುಡಿತ. ಆರಂಭದಲ್ಲಿ ನಾವು ಯಾವುದೇ ಕಾರಣಕ್ಕೂ ಕುಡಿಯುವುದಿಲ್ಲ ಎಂದು ನಿರ್ಧರಿಸುತ್ತೇವೆ, ಏಕೆಂದರೆ ಅದರ ದುಷ್ಪರಿಣಾಮಗಳ ಹರಿವು ನಮಗಿರುತ್ತದೆ. ಆದರೆ ನಾವು ಸ್ವಲ್ಪ ಮಾನಸಿಕವಾಗಿ ದುರ್ಬಲರಾಗಿರುವಾಗ ನಮ್ಮ ಸ್ನೇಹಿತರು, ಕೆಲವೊಮ್ಮೆ ನೆಂಟರು ಅಥವಾ ಸಹೋದ್ಯೋಗಿಗಳ ಒತ್ತಾಯಕ್ಕೆ ಕಟ್ಟುಬಿದ್ದು ನಮ್ಮ ನಿರ್ಧಾರದಿಂದ ಹೊರಬಂದು ಬಿಡುತ್ತೇವೆ. ನಾವು ಕುಡಿಯದಿದ್ದರೆ ನಾಗರಿಕರಂತೆ ಕಂಡುಬರುವುದಿಲ್ಲ ಎಂದು ಕೆಲವರು ನಮ್ಮನ್ನು ಪ್ರಚೋದಿಸುತ್ತಾರೆ. ಈ ಹಿಂದೆ ಒಮ್ಮೆ ಬೇರೊಂದು ದೂರದ ತಾಲೂಕಿನ ಪರಿಶೀಲನೆಗೆ ಹೋಗಬೇಕಾಯಿತು. ನನ್ನೊಡನೆ ಒಬ್ಬ ಸಹೋದ್ಯೋಗಿ ಇದ್ದರು. ಅವರು ಈ ಕುಡಿತದ ಅಭ್ಯಾಸ ಹೊಂದಿದ್ದವರು. ಅವರು ನಿತ್ಯ ಕುಡಿಯುವ ಹವ್ಯಾಸದವರೇನು ಅಲ್ಲ. ಆದರೆ ಸ್ನೇಹಿತರು ಸಿಕ್ಕಿ ಒತ್ತಾಯ ಮಾಡಿದಾಗ ಕುಡಿಯುವುದು ಅವರ ಅಭ್ಯಾಸ. ಆ ಸ್ಥಳದ ಪರಿಶೀಲನೆ ಸಮಯದಲ್ಲಿ ಅವರು ಅಲ್ಲಿ ಬೇಗ ಒಂದಷ್ಟು ಜನರನ್ನು ಪರಿಚಯ ಮಾಡಿಕೊಂಡರು. ಸಂಜೆಯಾದಾಗ ಅವರು ಸೇರುವುದು ಕುಡಿಯುವುದು ನಡೆಯುತ್ತಿತ್ತು. ನಾವು ಮೇಲಿನ ಕಚೇರಿಯವರಾದ್ದರಿಂದ ಅಲ್ಲಿನವರು ನಮಗೆ ವಿಶೇಷ ಗೌರವ ನೀಡುತ್ತಿದ್ದರು. ಇದನ್ನು ನನ್ನ ಸಹೋದ್ಯೋಗಿ ಉಪಯೋಗಿಸಿಕೊಂಡರು. ನಂತರ ನೀವು ಮಾಡಿದ್ದು ಸರಿಯಲ್ಲ ಅಲ್ಲವೇ ಎಂದಾಗ ಅವರು ಹೇಳಿದ್ದು, ನಾವು ಕುಡಿಯುವ ಅಭ್ಯಾಸ ಹೊಂದದಿದ್ದರೆ ಇಷ್ಟೊಂದು ಸ್ನೇಹಿತರ ಸಂಘ ನಮಗೆ ಸಿಗುವುದಿಲ್ಲ. ಅವರಿಗೆ ಅಭ್ಯಾಸವಿದೆ, ನಾನು ಅವರೊಡನೆ ಸೇರುತ್ತಿದ್ದೇನೆ ಅಷ್ಟೇ. ಇದು ತಪ್ಪಲ್ಲ ಎಂಬುದು ಅವರ ವಾದ. ನಮಗೆ ಇಂಥವುದ್ದೇ ಸಾಕಷ್ಟು ಕಾರಣಗಳು ಸಿಗುತ್ತವೆ. ಅಂತಹ ದುರ್ಬಲ ಮನಸ್ಸಿನವರಾದರೆ ನಾವು ಬಹಳ ವರ್ಷಗಳಿಂದ ಆಚರಿಸಿಕೊಂಡು ಬಂದಿರುವಂತಹ ನಮ್ಮ ನಡವಳಿಕೆಯನ್ನು ಬದಲಿಸಿಕೊಂಡು ಬಿಡುತ್ತೇವೆ. ಇದು ನಮ್ಮ ದಾರಿಯನ್ನೇ ಬದಲಿಸಿ ಬಿಡುತ್ತದೆ. ಆರಂಭದಲ್ಲಿ ಒತ್ತಾಯಕ್ಕೆ ಕಟ್ಟುಬಿದ್ದೋ ಅಥವಾ ಅದಕ್ಕೆ ನಾನೇನು ಖರ್ಚು ಮಾಡಬೇಕಾಗಿಲ್ಲವಲ್ಲ ಎಂದು ಒಪ್ಪಿಕೊಂಡರೆ ನಾವು ಆ ಸ್ನೇಹಿತರಿಗಿಂತಲೂ ದೊಡ್ಡ ಕುಡುಕರಾಗಿ ಬಿಡುತ್ತೇವೆ. ಈ ಬಗ್ಗೆ ಎಚ್ಚರ ಇರಬೇಕು. ಅದೇ ರೀತಿಯ ಮತ್ತೊಂದು ಹವ್ಯಾಸ ಸಾಲ ಮಾಡುವುದು. ಇದು ಒಂದು ರೀತಿ ಅಂಟು ಜಾಡ್ಯದಂತೆ. ಕೆಲವೊಮ್ಮೆ ಸಾಲ ಮಾಡುವುದು ಅನಿವಾರ್ಯವಾದರೂ ಅದನ್ನೇ ಅಭ್ಯಾಸ ಮಾಡಿಕೊಂಡವರು ಅದನ್ನು ಒಂದು ರೀತಿ ಚಾಳಿಯಂತೆ ಬೆಳೆಸಿ ಕೊಂಡು ಬಿಡುತ್ತಾರೆ. ಯಾರೋ ಒಬ್ಬ ಕೊಟ್ಟ ಸಾಲವನ್ನು ದಾಕ್ಷಿಣ್ಯಕ್ಕೆ ಕಟ್ಟುಬಿದ್ದು ಕೇಳದಿರಬಹುದು. ಅದನ್ನೇ ಮನಸ್ಸಿನಲ್ಲಿಟ್ಟುಕೊಂಡು ಮತ್ತಷ್ಟು ಜನರ ಹತ್ತಿರ ಸಾಲ ಕೇಳುವುದು ಕೆಟ್ಟ ಅಭ್ಯಾಸವಾಗಿ ಮುಂದುವರಿಯುತ್ತದೆ. ಕೊನೆಗೆ ಅದು ಒಂದು ಪಿಡುಗಾಗುತ್ತದೆ. ನಾನು ಒಬ್ಬ ವ್ಯಕ್ತಿ ಈ ಸಾಲದ ಸುಳಿಯಲ್ಲೇ ಜೀವನ ಕಳೆದುಕೊಂಡಿದ್ದನ್ನು ಕಂಡಿದ್ದೇನೆ. ತನ್ನ ಮನೆ ಬಹಳ ವಿಶೇಷವಾಗಿ ಕಂಡು ಬರಬೇಕು ಎಂಬ ಕಾರಣಕ್ಕೆ ಅಗತ್ಯವಿಲ್ಲದ ಹಲವು ವಸ್ತುಗಳನ್ನು ಕೊಳ್ಳುತ್ತಿದ್ದರು. ದುಡ್ಡೆಲ್ಲಿ ಬರುತ್ತದೆ ಎಂದರೆ ಇದಕ್ಕೆ ದುಡ್ಡು ಬೇಕಾಗಿಲ್ಲ, ಅದು ಮಾಸಿಕ ಕಂತಿನ ರೂಪದಲ್ಲಿ ದೊರೆಯುತ್ತದೆ. ತಿಂಗಳಿಗೆ 20,000 ಅಷ್ಟೇ ಎಂಬ ನಿಲುವು ಅವರದ್ದು. ಸರಿ, ಅವರ ವೇತನಕ್ಕೆ ಆ ಹಣ ದೊಡ್ಡದಲ್ಲ. ಬುದ್ಧಿವಂತಿಕೆ ಇದ್ದರೆ ಅದು ಅಷ್ಟಕ್ಕೆ ನಿಲ್ಲಬೇಕಾಗಿತ್ತು. ಆದರೆ ಅದಾಗಲಿಲ್ಲ. ಮತ್ತೊಂದು ಮಗದೊಂದು ಎಂದು ಕಾರು ಇತ್ಯಾದಿಗಳನ್ನು ಖರೀದಿಸುತ್ತಿದ್ದರು. ಕೊನೆಗೆ ಅವರ ವೇತನಕ್ಕಿಂತ ಈ ಮಾಸಿಕ ಕಂತಿನ ಹಣದ ಮೊತ್ತ ಜಾಸ್ತಿಯಾಯಿತು. ಸಾಲ ಕೊಟ್ಟವರು ಒತ್ತಾಯಿಸಿದಾಗ ಆಗಿಕೊಂಡ ಒಂದೊಂದೇ ವಸ್ತುವನ್ನು ಮಾರಿದರು. ನಮಗೆ ಗೊತ್ತಿದೆ, ನಾವಾಗೆ ಮಾರಲು ಹೊರಟಾಗ ಯಾವ ವಸ್ತುವಿಗೂ ಸರಿಯಾದ ಬೆಲೆ ಸಿಗುವುದಿಲ್ಲ. ಒತ್ತಡ ಜಾಸ್ತಿಯಾದಾಗ ಅವರು ತಾವು ತಂದ ಪದಾರ್ಥಗಳನ್ನು ಸಿಕ್ಕಿದ ಬೆಲೆಗೆ ಮಾರಿದರು. ಇದರಿಂದ ಒತ್ತಡ ಕಡಿಮೆಯಾಗಲಿಲ್ಲ, ಇನ್ನು ಜಾಸ್ತಿಯಾಯಿತು. ಪರಿಣಾಮ ಅವರಿಗಿದ್ದ ಸಣ್ಣ ಕಾಯಿಲೆಗಳು ಉಲ್ಬಣಿಸಿತು. ಕೊನೆಗೆ ಅದರಿಂದಲೇ ಅವರು ಮೃತರಾದರು. ಸಾಲದ ಪರಿಣಾಮ ಹೀಗೂ ಆಗಬಹುದು. ಈ ಬಗ್ಗೆ ಎಚ್ಚರ ಅವಶ್ಯಕ. ಸಾಲ ಮಾಡುವುದು ಅನಿವಾರ್ಯವಾದಾಗ ಸಾಲ ಮಾಡುವುದು ತಪ್ಪಲ್ಲ. ಆದರೆ ಅದನ್ನು ತೀರಿಸುವ ಮನೋಭಾವ, ಮಾರ್ಗೋಪಾಯಗಳು ಗೊತ್ತಿದ್ದರೆ ಸರಿ. ಸಾಲ

ಅಥವಾ ಮತ್ತಷ್ಟು ಹೆಚ್ಚುವರಿ ಬಡ್ಡಿ ನೀಡುವುದಾಗಿ ಒಂದು ಒಪ್ಪಂದಕ್ಕೆ ಬರಬಹುದು. ಆದರೆ ಸಾಲದ ಭಾರ ಅದನ್ನು ತೀರಿಸುವವರೆಗೂ ನಮ್ಮನ್ನು ಬಾಧಿಸುತ್ತದೆ. ಒಂದೊಮ್ಮೆ ಆ ಹಣವನ್ನು ಪೂರ್ಣವಾಗಿ ಹಿಂತಿರುಗಿಸಿದ ನಂತರ ನಾವು ಒಂದು ರೀತಿ ಋಣಮುಕ್ತರಾದಂತೆ ಭಾರವನ್ನು ಕಡಿಮೆ ಮಾಡಿಕೊಂಡಂತೆ ಭಾಸವಾಗುತ್ತದೆ. ಆದರೆ ನಮಗೆ ಮತ್ತೊಂದು ಭಾರದ ವಿಷಯ ಅಷ್ಟಾಗಿ ಗಮನಕ್ಕೆ ಬರುವುದಿಲ್ಲ, ಅದು ಉಪಕಾರದ ಭಾರ. ಸಾಲದ ಭಾರಕ್ಕೂ ಉಪಕಾರದ ಭಾರಕ್ಕೂ ಸಾಕಷ್ಟು ವ್ಯತ್ಯಾಸವಿದೆ. ಸಾಲಕ್ಕೆ ಒಂದು ನಿರ್ದಿಷ್ಟ ಮೌಲ್ಯವಿರುತ್ತದೆ, ಅದನ್ನು ನಗದು ರೂಪದಲ್ಲೋ ಒಡವೆ ವಸ್ತುವಿನ ರೂಪದಲ್ಲೋ ಮರುಪಾವತಿ ಮಾಡಿಬಿಡಬಹುದು. ಆದರೆ ಉಪಕಾರದ ಭಾರ ಎನ್ನುವುದು ಮೌಲ್ಯ ಕಟ್ಟಲಾಗದ ಅಮೂಲ್ಯವಾದುದು. ಈ ಭಾರವನ್ನು ಇಳಿಸಿಕೊಳ್ಳುವುದು ಅಷ್ಟು ಸುಲಭವಲ್ಲ, ಕೆಲವೊಮ್ಮೆ ಸಾಧ್ಯವೂ ಆಗುವುದಿಲ್ಲ. ನಾವು ಮದುವೆ ಮುಂಜಿ ಗೃಹ ಪ್ರವೇಶದಂತಹ ಸಮಾರಂಭಗಳಿಗೆ ಹೋದಾಗ ಅವರಿಗೆ ನಮ್ಮ ಕಡೆಯಿಂದ ಒಂದು ಕಾಣಿಕೆ ನೀಡುವುದು ವಾಡಿಕೆ. ಇದು ಏಕೆ ಆರಂಭವಾಯಿತೋ ತಿಳಿಯದು. ಬಹುಶಃ ಮದುವೆ, ಮನೆ ಕಟ್ಟುವುದು ಮುಂತಾದುವುದನ್ನು ಮಾಡುವಾಗ ಅವರಿಗೆ ಆರ್ಥಿಕ ಹೊರೆ ಬಿದ್ದಿರುತ್ತದೆ. ಅದನ್ನು ನಾವು ನೀಡುವ ಅಲ್ಪ ಕಾಣಿಕೆಯಿಂದ ಸರಿಹೊಂದಿಸಿಕೊಳ್ಳಲಿ ಎಂಬ ಉದ್ದೇಶ ಇರಬಹುದು. ಆದರೆ ಅದನ್ನು ಪಡೆಯದವನ ಮೇಲೆ ಒಂದು ರೀತಿಯ ಒತ್ತಡ ಆರಂಭವಾಗುತ್ತದೆ. ಸುಮ್ಮನೆ ಯಾರಿಂದಲೂ ಹಾಗೆ ಸಹಾಯ ಪಡೆಯಲು ಮನಸ್ಸು ಸಾಮಾನ್ಯವಾಗಿ ಒಪ್ಪುವುದಿಲ್ಲ. ಈ ಹಿಂದೆ ಹಾಗೂ ಈಗಲೂ ಕೆಲ ಗ್ರಾಮೀಣ ಭಾಗದಲ್ಲಿ ಮದುವೆಯಂತಹ ಸಮಾರಂಭಗಳಲ್ಲಿ ಕಾಣಿಕೆಯನ್ನು ನಗದು ರೂಪದಲ್ಲಿ ನೀಡಿದಾಗ ಅದನ್ನು ಧ್ವನಿವರ್ಧಕದಲ್ಲಿ ಹೇಳಲಾಗುತ್ತದೆ. ಇಂಥವರು ಇಷ್ಟು ಹಣ ನೀಡಿದ್ದಾರೆ ಎಂದು ದಾಖಲಿಸುವ ವಿಧಾನ ಇದು. ಇದರ ಅರ್ಥ ಅವರು ನಮ್ಮ ಮನೆಯ ಕಾರ್ಯಕ್ರಮದಲ್ಲಿ ಇಷ್ಟು ಹಣವನ್ನು ಕಾಣಿಕೆಯಾಗಿ ನೀಡಿದ್ದಾರೆ. ಮುಂದೆ ಈ ರೀತಿ ಕಾಣಿಕೆ ನೀಡಿದವರ ಮನೆಯಲ್ಲಿ ಇಂತಹ ಸಮಾರಂಭ ನಡೆದರೆ ನಾವು ಕನಿಷ್ಠ ಅವರು ಕೊಟ್ಟಷ್ಟು ಹಣವನ್ನು ಅದಕ್ಕೆ ಸರಿದೂಗುವ ವಸ್ತುವನ್ನು ನೀಡಬೇಕಾಗುತ್ತದೆ. ಅದಕ್ಕಾಗಿ ನಮ್ಮ ಮನೆ ಸಮಾರಂಭದಲ್ಲಿ ಹಣ ವಸ್ತು ನೀಡಿದವರ ಪಟ್ಟಿಯನ್ನು ನಾವು ರಕ್ಷಿಸಿ ಇಟ್ಟುಕೊಳ್ಳಬೇಕು. ಅವರ ಮನೆಯ ಸಮಾರಂಭದಲ್ಲಿ ಅಷ್ಟು ಅಥವಾ ಅದಕ್ಕಿಂತ ಹೆಚ್ಚು ನೀಡಿದಾಗ ನಮಗೆ ನಿರಾಳವಾಗುತ್ತದೆ. ಇದು ಎಲ್ಲೆಡೆ ಕಂಡುಬರುವ ರೀತಿ. ಹಾಗೆ ನಮಗೆ ಶಕ್ತಿ ಇದ್ದು ಹಣ ನೀಡದಿದ್ದರೆ ನಾವು ಕೃತಜ್ಞರಂತೆ ಕಂಡುಬರುತ್ತೇವೆ. ನಾವು ಮಾಡಿದ ಸಾಲವನ್ನು ಹೇಗಾದರೂ ತೀರಿಸಬಹುದು. ಅದಕ್ಕೆ ಬಡ್ಡಿಯೋ ಚಕ್ರ ಬಡ್ಡಿಯೋ ಕೊಟ್ಟಲ್ಲಿ ಅದು ತೀರುತ್ತದೆ. ಆದರೆ ಉಪಕಾರ ಹಾಗಲ್ಲ. ಅನೇಕ ವೇಳೆ ಅದನ್ನು ಮತ್ತೆ ಯಾವುದೇ ರೀತಿಯಲ್ಲಿ ತೀರಿಸಲಾಗದು. ಹಾಗೆಯೇ ಉಪಕಾರ ಮಾಡಿದವರು ನಮ್ಮ ಕಣ್ಣು ಮುಂದೆ ಕಂಡಾಗಲೆಲ್ಲ ನಮ್ಮ ಮನಸ್ಸಿನಲ್ಲಿ ಗೌರವ, ಕೃತಜ್ಞತೆ ಮೂಡುತ್ತದೆ. ಅದು ಉಪಕಾರದ ಶಕ್ತಿ. ನಾವು ಉಪಕಾರ ಮಾಡಿದವರ ಬಗ್ಗೆ ಕೃತಜ್ಞತೆ ಮಾತ್ರವೇ ಸಲ್ಲಿಸಬಹುದು. ಆದ್ದರಿಂದ ಉಪಕಾರದ ಭಾರದಿಂದ ಋಣಮುಕ್ತನಾಗುವುದು ಕಷ್ಟದ ಕೆಲಸ ಎನಿಸುತ್ತದೆ. ಉಪಕಾರ ಮಾಡಿದ ವ್ಯಕ್ತಿಗೆ ನಾವು ಅದೆಷ್ಟು ಬಾರಿ ಪ್ರತಿಉಪಕಾರ ಮಾಡಲಾಗುವುದಿಲ್ಲ. ಆದರೆ ಅಂತಹ ಸ್ಮರಣ ಸ್ವಭಾವ ಬೆಳೆಸಿಕೊಂಡಾಗ ಸ್ವಲ್ಪ ನಿರಾಳತೆ ಕಂಡುಕೊಳ್ಳಬಹುದು ಅಷ್ಟೇ. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ಸಾಲದ ಭಾರಕ್ಕಿಂತ ಉಪಕಾರದ ಭಾರವೇ ಹೆಚ್ಚು ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ನಿಲಯದಿಂದ ಇನ್ನು ಮುಂದೆ ಸಾಲದ ಭಾರಕ್ಕಿಂತ ಉಪಕಾರದ ಭಾರವೇ ಹೆಚ್ಚು ಎಂಬ ವಿಷಯದ ಕುರಿತು ಶ್ರೀಪ್ರಕಾಶ್ ಅವರು ನಡೆಸಿಕೊಡುವ ಜ್ಞಾನಸುಧ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ. ನಮ್ಮ ನಿಲಯದಿಂದ ಇನ್ನು ಮುಂದೆ ಸ್ಫೂರ್ತಿ ಸೆಲೆ ಕಾರ್ಯಕ್ರಮ, ಸನ್ಯಾಸಿಯ ಬದುಕು ಹಾಗೂ ಅನುರೂಪ ದಾಂಪತ್ಯ ಭಾಗ 4 ಕುರಿತು ಡಾಕ್ಟರ್ ಗುರುರಾಜ ಕರ್ಜಗಿರವರು ನಡೆಸಿಕೊಡುವ ಸ್ಫೂರ್ತಿ ಸೆಲೆ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಎಲ್ಲ ಸಹೋದರರಿಗೆ ನಮಸ್ಕಾರ. ನಿನ್ನೆ ದಿವಸ ಶ್ರೀರಾಮಕೃಷ್ಣ ಪರಮಹಂಸರ ಬಾಲ್ಯದ ಕೆಲವು ವಿಚಾರಗಳನ್ನು ನೋಡ್ತಾ ಹೇಗೆ ಅವರಲ್ಲಿ ಭಾವಾವೇಶ ಬರೋಕ್ಕೆ ಶುರುವಾಯಿತು ಅಂತ. ಅದು ಬಂದಾಗ ಹೊರಗಡೆ ನೋಡೋರಿಗೆ ಅದು ಮೂರ್ಛೆ ರೋಗ ಅಂತ ಅನ್ನೋಂಗೆ ಅನಿಸಿದರೆ, ಒಳಗಡೆ ಮಾತ್ರ ಅಂತರ್ಯದಲ್ಲಿ ತುಂಬ ಸಂತೋಷ ಇರ್ತಿತ್ತು ಅಂತ ಹೇಳ್ತಾ ಇದ್ರು. ನಿನ್ನೆ ದಿವಸ ಒಂದು ಘಟನೆ ನೋಡಿದ್ವಿ. ಶಿವರಾತ್ರಿ ದಿವಸ ಆ ಶಿವನ ಪಾತ್ರ ಮಾಡುವಂಥ ನಟ ಬರದೇ ಹೋದಾಗ ಇವರಿಗೆ ಶಿವನ ಅಲಂಕಾರ ಹಾಕಿದಾಗ ಮೈ ಮರೆತು ಹಾಗೆ ನಿಂತದ್ದು, ನಾಟಕ ನಿಂತು ಹೋದದ್ದು, ಅದನ್ನೆಲ್ಲ ಕಂಡಿದ್ವಿ ನಿನ್ನೆ. ಅದಾದಮೇಲೆ ಈ ಥರದ ಭಾವ ಮೇಲೆ ಮೇಲೆ ಬರೋಕ್ಕೆ ಶುರುವಾಯಿತು. ಯಾವತ್ತಾದರೂ ಒಂದು ಸಲ ತನ್ಮಯತೆ ಬಂದಾಗ ಆ ಭಾವದ ಉನ್ಮತ್ತತೆ ಬರ್ತದೆ ಅಂತಿತ್ತು. ಆದರೆ ಇದು ಮೇಲೆ ಮೇಲೆ ಆಗೋಕ್ಕೆ ಶುರು ಆದಾಗ ಯಾವ ದೇವರ ಹೆಸರು ಹೇಳಿದ್ರಾಯಿತು, ದೇವಿ ಸ್ತೋತ್ರ ಹೇಳಿದ್ರಾಯಿತು, ಒಂದೇ ಸಲ ಎಚ್ಚರ ತಪ್ಪಿಬಿಡ್ಬೇಕು, ಈ ಥರದ್ದಾಗ್ತಾಯಿತ್ತು. ಹೀಗಾದಾಗ ಶಾಲೆ ಕಡೆ ಹೋಗೋಕ್ಕೆ ಮನಸ್ಸೇ ಬರಲ್ಲಲ್ಲ. ಈಗ ಶಾಲೆಯಲ್ಲಿ ಒಂದು ಬಹಳ ಡಿಫ್ರೆನ್ಸ್ ಇರೋದೇ ಅದು, ದ ಗ್ಯಾಪ್ ಬಿಟ್ವೀನ್ ದ ರಿಯಲ್ ವರ್ಲ್ಡ್ ಆ್ಯಂಡ್ ದಿ ಇಲ್ಯೂಷನರಿ ವರ್ಲ್ಡ್. ಇಲ್ಯೂಷನ್ ಅನ್ನೋ ತಪ್ಪಾಗ್ಬೋತಿದ್ದೇನೋ, ನಾವು ಭಾವಾವೇಶದಲ್ಲಿ ಇರುವಂಥ ಜಗತ್ತೇ ಬೇರೆ. ಇಮೋಷನಲ್ ಮೈಂಡ್ ಇಸ್ ಡಿಫ್ರೆಂಟ್ ಫ್ರಮ್ ರ್ಯಾಷನಲ್ ಮೈಂಡ್. ಶಾಲೆಯಲ್ಲಿ ಸ್ಟ್ರಕ್ಚರ್ಡ್ ಎಜುಕೇಷನ್, ನೀವು ಬೇಕೋ ಬೇಡವೋ, ಮೊದಲೇ ಪೀರಿಯಡ್ ಮ್ಯಾಥಮೆಟಿಕ್ಸ್, ಅದಾದಮೇಲೆ ಎರಡನೇ ಪೀರಿಯಡ್ ಸೋಷಿಯಲ್ ಸೈನ್ಸ್, ಅದು ಹಾಗೆ ಆಸಕ್ತಿ ಇದೆಯಲ್ಲೋ ಗೊತ್ತಿಲ್ಲ. ಅಫ್ಕೋರ್ಸ್ ಇದನ್ನು ಸಾಕಷ್ಟು ಬದಲಾವಣೆ ಜಪಾನ್ನಲ್ಲಿ ಮಾಡಿದರು, ತೋತೋ ಚಾನ್ ಅಂತ ಶುರು ಆಯಿತು. ಆದರೆ ಆಗಿನ ಕಾಲಕ್ಕೆ 100 ವರ್ಷದ ಹಿಂದಿದ್ದಾಗ ಒಂದು ವ್ಯವಸ್ಥಿತವಾದ ಶಿಕ್ಷಣ ಅಂದಾಗ ಸ್ವಚ್ಛಂದವಾದ ಮನಸ್ಸಿಗೆ ಅದೊಂದು ಬಂಧನ ಅಂತ ಅನಿಸ್ಬಿಡುತ್ತೆ. ಒಬ್ಬ ಒಳ್ಳೆಯ ಆರ್ಟ್ ಟೀಚರಿಗೆ, ಆರ್ಟ್ ಮನುಷ್ಯ ಇದ್ದರೆ, ಆರ್ಟ್ ತೆಗೆಯುವಂಥ ಮನುಷ್ಯ, ಡಾನ್ಸರು ಸಿಂಗರ್ ಇದ್ದಾಗ ಅವ್ರನ್ನ ಕ್ಲಾಸಲ್ಲಿ ಕೂಡಿಸಿ 3-3 ತಾಸು ಉಪನ್ಯಾಸ ಕೇಳು ಅಂದರೆ ತಲೆ ಕೆಟ್ಟು ಹೋಗ್ಬಿಡ್ತಾರೆ. ಯಾಕಂದರೆ ಅವ್ರ ಮನಸ್ಸಾದಲ್ಲ, ಸ್ವಚ್ಛಂದವಾಗಿದ್ದಾಗಲೇ ಸೃಷ್ಟಿಯಾಗುವಂಥದ್ದು ಸೃಜನಶೀಲವಾದಂಥ ಮನಸ್ಸು. ಇವರಿಗೆ ಅತ್ಯಂತ ಸೃಜನಶೀಲವಾದ ಮನಸ್ಸು ಮತ್ತು ಕ್ಷಣ ಕ್ಷಣಕ್ಕೂ ಬದಲಾಯಿಸುವಂಥ ಮನಸ್ಸು, ಏನು ಮಾಡಿದರೂ ಮತ್ತೆ ದೇವರ ಕಡೆಗೆ ಹೋಗುವಂಥ ಮನಸ್ಸು ಅಂಥದ್ದು. ಶಾಲೆಗೆ ಹೋಗೋಕ್ಕೆ ಕಷ್ಟ ಆಯಿತು. ನಾನು ನಿನ್ನೆ ಹೇಳಿದ ಹಾಗೆ ಈ ಸಮಯಕ್ಕೆ ಒಂದು ಘಟನೆಯಾಗಿ ರಾಮಕುಮಾರನ ಹೆಂಡತಿ ಗರ್ಭಿಣಿಯಾಗಿ ಮಗುವನ್ನು ಹೆತ್ತು ಆಕೆ ತೀರ್ಕೊಂಡ್ರು. ಆ ಮಗನಿಗೆ ಅಕ್ಷಯ ಕುಮಾರ ಅಂತ ಹೆಸರಿಟ್ರು. ಮಗನ ಬಿಟ್ಟು ರಾಮಕುಮಾರ ಕಲ್ಕತ್ತಾಗೆ ಹೋದ. ಜೀವನ ನಡೆಸ್ಬೇಕಲ್ಲ, ಇಲ್ಲಿದ್ದರೆ ಆಗೋಲ್ಲ, ಉತ್ಪನ್ನ ಆಗೋಲ್ಲ. ದೊಡ್ಡ ಊರಿಗೆ ಹೋದಾಗ ಅದಕ್ಕೆ ನಂಬಲ್ಲಿ ಒಂದು ಮಾತಿದೆ, ಕೆಟ್ಟ ದೊಡ್ಡ ಊರು ಸೇರಿದ್ರು ಅಂತ, ಕೆಟ್ಟ ಪಟ್ಟಣ ಸೇರಿದ್ರು ಅಂತ. ಅಲ್ಲಿಗೆ ಹೋದಾಗ ಸ್ವಲ್ಪ ಏನಾದರೂ ಗಳಿಸಿ ಮನೆ ಕಳಿಸ್ಬಹುದಲ್ಲ, ಸಂಸಾರ ನಡೆಸ್ಬೋದು ಅಂತ ಆಸೆಯಿಂದ ಹೋದ. ಉದ್ದೇಶ ಏನು ಅಂದರೆ ಅಲ್ಲೊಂದು ಸಂಸ್ಕೃತ ಪಾಠಶಾಲೆ ನಡೆಸಬೇಕು, ಅದ್ರ ಮೂಲಕ ಏನು ಫೀಸ್ ಬರುತ್ತೆ ತನಗೊಂದಿಷ್ಟಾಗುತ್ತೆ, ಮನೆ ಕಳಿಸ್ಬೋದು ಅಂತ ಹೋದ. ಈ ಕಡೆ ಗದಾಧರನ ಮನಸ್ಸು ಪೂರ್ತಿ ಬೇರೆ ಬೇರೆ ಆಗೋಕ್ಕೆ ಶುರುವಾಯಿತು. ಒಂದು ವಿಚಿತ್ರ ಗಮನಿಸಿದ್ದು ಪರಿವಾರದಲ್ಲಿ ಅಂತಂದರೆ, ಈ ಹುಡುಗ ಮೊದಲು ಆಸಕ್ತಿ ತೋರಿಸಿಲ್ಲ, ಏಕಾಏಕಿ ಚಿತ್ರ ಬಿಡಿಸೋದ್ರಲ್ಲಿ ಆಸಕ್ತಿ ಬರೋಕ್ಕೆ ಶುರುವಾಯಿತು. ಶಾಲೆಗೆ ಹೋಗಿಲ್ಲ, ಚಿತ್ರ ಬಿಡಿಸೋದನ್ನು ಕಲ್ತಿಲ್ಲ. ಆದರೆ ಎಷ್ಟು ಚಂದ ಚಿತ್ರ ಬಿಡಿಸ್ಬೇಕು ಅಂದರೆ ಪ್ರೊಫೆಷ್ನಲ್ ಆರ್ಟಿಸ್ಟ್ ಮಾಡ್ದಂಗೆ ಮಾಡ್ತಿದ್ರು. ಅದು ದೈವದತ್ವವಾಗಿ ಬಂದ ಹಾಗೆ ಅದರಲ್ಲೂ ದೇವ ದೇವತೆಯರ ಚಿತ್ರ ಬಿಡಿಸೋದು ಅಂದ್ರೆ ತುಂಬ ಖುಷಿ ಅವ್ರಿಗೆ. ಅದ್ರ ಜೊತೆಗೆ ಶಿಲ್ಪ ಕಲೆ ಕಲ್ಕೊಂಬಿಟ್ರು. ಎಲ್ಲಿ ಹೋದದ್ದಲ್ಲ, ಮಣ್ಣು ಸಿಕ್ಕರೆ ಮಣ್ಣಿನ ತಗೊಂಡು ಬೊಂಬೆ ಮಾಡೋದು. ಆ ಬೊಂಬೆ ಎಷ್ಟು ಚಂದ ಮಾಡ್ತಿದ್ರು ಅಂತಂದರೆ, ಇದು ಯಾರೋ ಅಂಗಡಿಯಲ್ಲಿ ಕೊಂಡ್ಕೊಂಬಂದಿದ್ದ ಅಂತ ಕೇಳುವಷ್ಟು ಮಟ್ಟಿಗೆ ಚೆನ್ನಾಗಿರ್ತಿತ್ತಂತೆ. ಒಂದು ಕಡೆ ಬರೀತಾರೆ, ಆ ಊರಲ್ಲಿ ಒಬ್ಬ ಶಿಲ್ಪಿ ಒಂದು ವಿಗ್ರಹ ಕೆತ್ತಾ ಇದ್ದಂತೆ, ದೇವಿ ವಿಗ್ರಹ ಕೆತ್ತಾ ಇದ್ದ. ರಾಮಕೃಷ್ಣರು ಪಕ್ಕದಲ್ಲೇ ಕೂತಿದ್ದಾರೆ. ಆ ಮುಗಿಯೋಕೆ ಬಂದಾಗ ಹೇಳಿದ್ರಂತೆ, ಯಾಕೋ ಕಣ್ಣು ಸರಿ ಬರಲಿಲ್ಲ ನಿಂದು ಅಂತ ಹೇಳಿದ್ರಂತೆ, ಆ ವಿಗ್ರಹದ ಕಣ್ಣು ಸರಿ ಬರಲಿಲ್ಲ ಅಂತ. ಆತ ಹೇಳ್ದೆ, ನಾನು ಇಡೀ ಜನ್ಮ ಕಳೆದಿದ್ದೇನೆ ವಿಗ್ರಹ ಶಿಲ್ಪ ಕಡಿದ್ರೊಳಗೆ, ನಿನಗೇನಯ ಗೊತ್ತು ಅಂತ. ಆಗ ಅವ್ರು ಹೇಳ್ತಾರೆ, ವಿಗ್ರಹದ ಕಣ್ಣು ಹಿಂಗಿರಬಾರ್ದು, ವಿಗ್ರಹದ ಕಣ್ಣು ಬೇರೆ ಇರಬೇಕು ಅಂತ ಕಾಗದದಲ್ಲಿ ಬಿಡಿಸಿ ತೋರಿಸಿ ಇಡೀ ಮುಖ ತೋರಿಸಿದ್ರಂತೆ. ಅವನ ಹತ್ರ ಕಣ್ಣು ಚೇಂಜ್ ಮಾಡಿದ. ಅವ್ನು ಹೇಳ್ತಾನೆ, ಮರಾಯ ನಾನು 30 ವರ್ಷ ಮಾಡಿದ್ದೀನಿ ಶಿಲ್ಪಕಲೆ, ನನಗೆ ಯಾರೂ ಹೇಳಲಿಲ್ಲ ಇದನ್ನು. ಅಂದರೆ ಅದು ಹೇಗೆ ಬಂತು ಅಂತ ಗೊತ್ತಿಲ್ಲ, ಶಿಲ್ಪಕಲೆಯಲ್ಲಿ ಬಂತು, ವಿಗ್ರಹಗಳನ್ನು ಮಾಡೋದು, ಮಣ್ಣಲ್ಲಿ ಎಲ್ಲ ಮಾಡೋದು. ಇದು ಬೆಳ್ಕೊಂಡು ಹೋದಾಗ ಇನ್ನೊಂದು ವಿಚಿತ್ರವಾದಂಥ ಹವ್ಯಾಸ ಬಂತು ಅವರಿಗೆ. ಏನಿದೆ ಹಾಗಾದ್ರೆ ಹೆಣ್ಣಿನ ವೇಷ ಧರಿಸೋದು, ಹೆಣ್ಮಕ್ಳಂಗೆ ಡ್ರೆಸ್ ಮಾಡ್ಕೊಂಡು ಹೋಗೋದು. ಆ ಕೆರೆಗೆ ಒಂದು ಕೊಳ್ಳಿ ಸೊಂಟದಲ್ಲಿ ಒಂದು ಬಿಂದಿಗೆ ಇಟ್ಕೊಂಡು ಸೀರೆ ಉಟ್ಕೊಂಡು

ಹೋದ್ರೆ ಹೆಣ್ಮಕ್ಳಿಗೂ ಗೊತ್ತಾಗ್ತಿದ್ದಿಲ್ಲಂತ ಇವ್ರು ಯಾರು ಅಂತ. ಅದು ಎಷ್ಟರ ಮಟ್ಟಿಗೆ ಚೆನ್ನಾಗಿತ್ತು ಅಂದ್ರೆ ಮತ್ತೊಬ್ಬನ ಇಮಿಟೇಟ್ ಮಾಡೋದು, ಮಿಮಿಕ್ರಿ ಅಂತೀವಲ್ಲ, ತುಂಬಾ ಚೆನ್ನಾಗಿ ಮಾಡ್ತಿದ್ರು ಅಂತ. ಅವ್ರ ಧ್ವನಿ ಅವರಂಗೆ ಮಾಡೋದು, ಧ್ವನಿ ಬದಲಾಯಿಸೋದು, ನಾಟಕ ಮಾಡೋದು, ಅಭಿನಯ ಮಾಡೋದು, ಮತ್ತೊಬ್ಬರ ಬಗ್ಗೆ ಅವ್ರ ಹಾಗೆ ನಟನೆ ಮಾಡೋದು, ಇದೆಲ್ಲ ತುಂಬಾ ಇತ್ತು. ಅಲ್ಲಿ ಊರಿನ ಹೆಣ್ಮಕ್ಳು ಹೇಳ್ತಿದ್ರಂತೆ, ಈ ಗದಾಯಿ ಬಂದ ಅಂದ್ರೆ ಹುಡುಗ ಅಂತ ಗೊತ್ತೇ ಆಗಲ್ಲ ಇವನು, ಆ ಥರದ ಅಲಂಕಾರ ಮಾಡ್ಕೊಂಡು ಬರಬೇಕು. ಅವನ ಕೈ ಮೈ ಚಲನ ನೋಡಿದಾಗ ಅವ್ರು ಹೇಳ್ತಿದ್ರಂತೆ, ನಮಗೆ ಕಲ್ಕೋಬೇಕಪ್ಪ ಇವನು ನೋಡಿದ್ರೆ ಅನ್ನೋ ಹಂಗಿದ್ದಾನೆ ಇವನು ಅಂತ ಹೇಳ್ತಿದ್ರಂತೆ. ಒಂದು ತಮಾಷೆ ಘಟನೆ ಬರೀತಾರೆ, ಬಹಳ ಚೆನ್ನಾಗಿರೋ ತಮಾಷೆ ಘಟನೆ ಅದು. ಅಂದ್ರೆ ಬಹಳ ದೇವತೆಯರು ಪೂಜೆ ಮಾಡ್ತಿದ್ರು, ಅವ್ರ ವಿಗ್ರಹಗಳನ್ನು ಮಾಡ್ತಿದ್ರು ಅಂದ್ರೆ ಬಹಳ ಸೀರಿಯಸ್ ಅಸಾಮಿ ಅಂತ ತಿಳ್ಕೊಬಾರ್ದು ನಾವು. ಸಾಕಷ್ಟು ಜೋಕ್ಸ್ ಮಾಡೋದು, ತಮಾಷೆ ಮಾಡೋದು, ಮತ್ತೊಬ್ಬರ ಕಾಲು ಎಳೆಯೋದು, ಇದೆಲ್ಲ ಬೇಕಾದಷ್ಟಿತ್ತು, ಅವ್ರ ಗ್ಯಾಂಗೇ ಇತ್ತು ಅಂತ. ಇವ್ರ ಕತೆ ಹೇಳೋದು, ಹಾಡು ಹಾಡೋದು ಇದೆಯಲ್ಲ, ವಿಪರೀತ ಹಾಡು ಹಾಡೋದು, ಚಂದ ಹಾಡೋದು, ಲಾವಣಿ ಪದ ಹಾಡೋದು, ಇದರಿಂದಾಗಿ ಊರಿನ ಹೆಣ್ಮಕ್ಳಲ್ಲಿ ನನ್ನಲ್ಲಿ ಬಹಳ ಪ್ರೀತಿ. ಹಿ ಬಿಕೇಮ್ ಎ ಹೀರೋ ಫಾರ್ ಆಲ್ ದಿ ವಿಮೆನ್ ಆಫ್ ದಿ ಟೌನ್ ವಿಲೇಜ್. ಎಲ್ಲರೂ ಬರಬೇಕು ಇವನು ಹಾಡು ಕೇಳೋದಕ್ಕೆ, ಮನೆಗೆ ಬರಬೇಕು, ಬಂದು ಹಾಡೋ ಗದಾಯ ಅಂದ್ರೆ ಇವ್ರು ಗದಾಯ ಹಾಡೋಕೆ ಶುರು ಮಾಡಬೇಕು. ಆ ಊರಲ್ಲಿ ಸೀತಾನಾಥ್ ಪೈನೆ ಅಂತ ಒಬ್ಬ ಇದ್ದ, ಅವನು ವೈಶ್ಯರವನು. ಅವರೆಲ್ಲ ಏನು ಮಾಡಿದ್ರು ಅಂದ್ರೆ, ಎಲ್ಲರೂ ಬಳಗದವ್ರು, ತಮ್ಮಂದಿಕರು, ಅಣ್ಣಂದಿರು, ತಮ್ಮಂದಿರು ಎಲ್ಲ ಸೇರಿ ಒಂದು ವಠಾರ ಥರ ಮಾಡ್ಕೊಂಡ್ಬಿಟ್ಟಿದ್ರು, ಅದು ವೈಶ್ಯರ ವಠಾರ ಅಂತ ಹೆಸರು. ಸಾಮಾನ್ಯ ಈತ ಅವ್ರು ಸೀತಾನಾಥ್ ಪೈತೆ ಮನೇಲಿ ಒಂದು ಪೈನೆ ಮನೇಲಿ ಒಂದು ಕೆಲಸ ಏನಂದ್ರೆ, ಅವನ ಮನೆಗೆ ಯಾರಾದರೂ ಹೋಗ್ಬೋದು, ಅವ್ರ ಹೆಣ್ಮಕ್ಳು ಬೇರೆ ಮನೆಗೆ ಹೋಗ್ತಿರ್ಲಿಲ್ಲ, ಆದ್ರೆ ಅವರಿಗೆ ಇವನ್ ಗದಾಯನ್ನು ಹಾಡು ಕೇಳಬೇಕು ಅಂತ ಬಹಳ ಆಸೆ. ಅವ್ರು ಹೇಳಿದಾಗ ಇವ್ರು ಹೇಳಿದಂತೆ ಚಿಂತೆ ಮಾಡ್ತೇನೆ, ನಾನೇ ಬಂದು ಹಾಡ್ತೀನಿ ನಿಮ್ಮ ಮನೆಗೆ ಅಂತ. ಈತ ಅವ್ರ ಮನೆಗೆ ಹೋಗ್ಬೇಕು, ಸೀತಾನಾಥ್ ಪೈನೆ ಮನೆಯಲ್ಲಿ ಎಲ್ಲ ಹೆಣ್ಮಕ್ಳು ಬಂದು ಕೂಡ್ಬೇಕಾಗಿ, ಇದನ್ನ ಹಾಡು, ಇದನ್ನ ಹಾಡು, ಇದನ್ನ ಹಾಡು ಅಂತ ದಿನಕ್ಕೊಂದು ಎರಡು ಮೂರು ತಾಸು ಆದರೂ ಅಲ್ಲಿ ಹೋಗಿ ಹಾಡ್ಬೇಕು. ಇದೆಲ್ಲ ಸಂಭ್ರಮ ನಡೀತಾ ಇತ್ತು. ಆಗ ಇನ್ನೊಬ್ಬ ಮನುಷ್ಯ ಇದ್ದ, ಅವ್ರ ಸಂಬಂಧಿಕ, ದುರ್ಗಾದಾಸ್ ಪೈನೆ ಅಂತ. ಅವನಂತರ ವಿಚಿತ್ರ ಮನುಷ್ಯ, ಈ ಕೆಲವರು ಡಾಮಿನೇಟಿಂಗ್ ಇರ್ತಾರೆ, ಕೆಲವು ನೋಡ್ಬೇಕು ಮನೆಯಲ್ಲಿ ತುಂಬಾ ಡಾಮಿನೇಟ್ ಮಾಡ್ತಾರೆ, ಎಲ್ಲಿವರೆಗೆ ಅಂದ್ರೆ ಅವ್ರು ಇರೋ ತನಕ ಯಾರು ಸರಿಯಾಗಿ ಉಸಿರಾಡ್ಸೋಕೆ ಸಾಧ್ಯ ಇಲ್ಲ. ನನ್ನ ಶಿಷ್ಯ ಒಬ್ಬ ಇದ್ದ, ಆ ಥರ ಅವನು ಪಿ ಎಚ್ ಡಿ ಮಾಡೋಕೆ ಬಂದವನು, 26-27 ವರ್ಷ ಇರಬೇಕು ಹುಡುಗನಿಗೆ. ಬಾಂಬೆದಲ್ಲಿ ಒಳ್ಳೆ ಇನ್ಸ್ಟಿಟ್ಯೂಟಲ್ಲಿ ಎಮ್ ಎಸ್ ಸಿ ಮಾಡಿದ್ದಾನೆ, ಬಂದ ಬುದ್ಧವಂತ, ಎಮ್ ಎಸ್ ಸಿಯಲ್ಲಿ ಮಾರ್ಕ್ಸ್ ಎಲ್ಲ ಚೆನ್ನಾಗಿದೆ. ಸಾಮಾನ್ಯವಾಗಿ ಇದು ರಿಸರ್ಚ್ ಮಾಡುವಾಗ ಡೈರೆಕ್ಟ್ಲಿ ಗೈಡ್ ಕಡೆ ಯಾರೂ ಹೋಗಲ್ಲ, ಮೊದಲು ಆ ಸೀನಿಯರ್ ಸ್ಟೂಡೆಂಟ್ಸ್ ಇರ್ತಾರೆ, ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಅವರು. ಅದಾದಮೇಲೆ ಕೊನೆ ಡೌಟ್ ಇದೆ ನಮ್ಮ ಕಡೆ ಬರಬೇಕು ಗೈಡ್ ಕಡೆ. ಒಂದು ಸೇರಿಕೊಂಡು 8 ದಿವಸ ಆಗಿಲ್ಲ, ಬಂದ ನನ್ನ ಕಡೆಗೆ, ಸರ್ ಒಂದು 50 ml ಆಲ್ಕೋಹಾಲ್ ತೊಗೊಳ್ಳ ಸರ್ ಅಂದ. ಯಾಕಪ್ಪ ಅಂತ ಕೇಳಿದೆ. ಇಲ್ಲ ಸರ್ ಪ್ರಾಕ್ಟಿಕಲ್ಗೆ ಅಂದ. ಪ್ರಾಕ್ಟಿಕಲ್ಗೆ ಆದರೂ ತಗೋ ಪರವಾಗಿಲ್ಲ, ನಮ್ಮಲ್ಲಿ 1 ಲೀಟರ್ಗಟ್ಟಲೆ ಆಲ್ಕೋಹಾಲ್ ಇರಬೇಕು ಕೆಮಿಸ್ಟ್ರಿ ಲ್ಯಾಬಲ್ಲಿ. ತಗೊಂಡೆ, ಮತ್ತೆ 5 ನಿಮಿಷಕ್ಕೆ ಬಂದ, ಅದನ್ನು ಕುದಿಸ್ಲ ಸರ್ ಅಂದ. ಕುದಿಸು ಅಂದೆ. ಈ ಕಂಪೌಂಡ್ ಹಾಕ್ಲ ಸರ್ ಅಂದ. ಹಾಕು ಅಂದೆ. 5-5 ನಿಮಿಷಕ್ಕೆ ಬರೋನು. ಇದು ಮಾಡ್ಲ, ಸೋಸ್ಲ ಸರ್, ಓವನ್ನಲ್ಲಿ ಇಡ್ಲ ಸರ್ ಅಂತ ಕೇಳೋನು. 5-6 ಸಲ ನನಗೂ ತಲೆ ಬಿಸಿ ಆಯಿತು. ಕರೆದೆ ಅವನ, ಇಲ್ಲಿ ಬಾರೋ ಇಲ್ಲಿ. ಅವನು ಹೇಳಿದೆ, ಅಲ್ಲೂ ಬಾಪ ಇಲ್ಲಿ, ನೀನು ಎಮ್ ಎಸ್ ಸಿ ಪಾಸ್ ಆಗಿಲ್ಲೋ ಅಂತ ಕೇಳಿದೆ. ಆಗಿದ್ದೇನೆ ಸರ್ ಅಂದ. ಇಂಗ್ಲೀಷ್ ಬರುತ್ತಲ್ಲ? ಬರುತ್ತೆ. ಅಲ್ಲಪ್ಪ ನಿನಗೊಂದು ಪ್ರೊಸೀಜರ್ ಕೊಟ್ಟಿದ್ದಾರೆ ಏನು ಮಾಡಬೇಕು ಅಂತ, ನೋಡ್ಕೊಂಡು ಮಾಡಕ್ಕೆ ಬರಲ್ವಾ? ಅಲ್ಲಪ್ಪ ರೆಸಿಪಿ ಬುಕ್ ಹಿಡ್ಕೊಂಡು ಅಡುಗೆ ಮಾಡ್ತಾರಂತೆ, ನೀನು ಪ್ರೊಸೆಸ್ ಕೊಟ್ಟರೆ ಎಮ್ ಎಸ್ ಸಿ ಯಾವುದೊಂದು ಮಾಡೋಕ್ಕಾಗಲ್ವಾ ಅಂದೆ. ಯಾಕೆ ಕೇಳ್ತಿ ತಿರ್ಗಮ್ಮರ್ಗೆ 5-5 ನಿಮಿಷಕ್ಕೊಮ್ಮೆ ಅಂದೆ. ಒಂದು ಪೈ ಚೆನ್ನಾಗಿ ನಕ್ಬಿಟ್ಟು ಸುಮ್ಮನೆ ಕೇಳಿದೆ ಸರ್ ಅಂದ. ಸುಮ್ಮನೆ ಕೇಳ್ತಾ ಏನಿರ್ಬೇಕಪ್ಪ ಇನ್ನೊಂದೆ. ಒಂದು ವಾರ ಬಿಟ್ಟ ಬಂದ, ಸರ್ ನಾನು ಬೇಗ ಮನೆಗೆ ಹೋಗ್ಲ ಸರ್ ಇವತ್ತು ಅಂದ. ಹೋಗು ಅಂದೆ. ಇದನ್ನು ಪ್ರೈಮರಿ ಸ್ಕೂಲ್ ಕೆಟ್ಟೋಯ್ತ, ನೀವು ಮನೆಗೆ ಹೋಗ್ಲ, ಹೋಗ್ಲಿ ಪರ್ಮಿಷನ್ ತೊಗೊಂಡು ಹೋಗೋದಕ್ಕೆ. ನೋಡಪ್ಪ ನೀನು ಬೇಗ ಬೇಗ ಕೆಲಸ ಮಾಡ್ಬೇಕಂದ್ರೆ ಜಾಸ್ತಿ ಕೆಲಸ ಮಾಡಬೇಕು, ಪಿ ಎಚ್ ಡಿ ಬೇಗ ಆಗಬೇಕಂದ್ರೆ. ಏನು ನನಗೆ ಅನಿಸ್ತು ಪಾಪ ಬೇಗ ಹೋಗ್ತೀನಿ ಅಂತಾನೆ ತೊಂದರೆ ಇರಬೇಕು ಅಂಥೇಳಿ. ಏನಾದರೂ ಕಷ್ಟ ಇದೆಯಾ, ಏನೋ ತೊಂದರೆ? ಏನಿಲ್ಲ ಸರ್, ಅಮ್ಮ ಮನೆಯಲ್ಲಿದ್ದಾರಲ್ಲ ಸರ್, ಅದಕ್ಕೆ ಹೋಗ್ಬೇಕು ಸರ್ ಅಂದ. ಅಮ್ಮ ಇದು ನೀನು ಯಾಕೆ ಹೋಗಬೇಕು ಅಂತ ಕೇಳಿದೆ. ಶರ್ಟ್ ತೊಗೋಬೇಕಾಗಿದೆ ಸರ್. ಅಮ್ಮ ಯಾಕೆ ಬೇಕು? ಸರ್ ಅವರೇ ಸಿಲೆಕ್ಟ್ ಮಾಡ್ಬೇಕು ಸರ್, ನನ್ನ ಬಣ್ಣ ಗೊತ್ತಾಗಲ್ಲ ಸರ್ ಅಂದ. ಎಲ್ಲ ಚೆಂಡಲ್ಲ, ಕೆಮಿಸ್ಟ್ರಿ ಪಿ ಎಚ್ ಡಿ ಮಾಡೋ ಬಂದಿದ್ದಾನೆ, ಬಣ್ಣ ಗೊತ್ತಿಲ್ಲ ಅಂದ್ರೆ ಪಿ ಎಚ್ ಡಿ ಏನು ಮಾಡ್ತಾನೆ ತಲೆ? ಅವನು ಕೆಮಿಸ್ಟ್ರಿ ಎಲ್ಲ ಬಣ್ಣದೇ ಇರೋದು, ಬಣ್ಣ ಗೊತ್ತಾಗಲ್ವ ಅಂತ. ಹಂಗಲ್ಲ ಸರ್, ನನಗೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಅಂತ ಗೊತ್ತಾಗಲ್ಲ ಸರ್, ಅಮ್ಮನ ಸೆಲೆಕ್ಟ್ ಮಾಡೋದು ಸರ್, ಅವತ್ತಿಂದ ಅವರೇ ಮಾಡ್ತಾರೆ ಸರ್ ಅಂತ. 27 ವರ್ಷ ಆದವನಿಗೆ ಒಂದು ಶರ್ಟ್ ತೊಗೊಳಕಾಗಲ್ಲ ಅಂದ್ರೆ ಪಿ ಎಚ್ ಡಿ ಹೆಂಗೆ ಮಾಡ್ತಾನೆ ಇವನು? ನನಗೆ ಆ ಚಿಂತೆ, ಇವನು ಯಾಕೆ ಹಿಂಗಾದ ಅಂತ ನನಗೆ ಬಲೆ ಆಸೆ. ಅವನು ಮನೆಗೆ ಹೋಗ್ಬೇಕು ಅಂತ ನನ್ನ ಆಸೆ. ಸುಮ್ಮ ಸುಮ್ಮನೆ ಹೋಗ

ಹೇಳ್ತೀನಿ ಪಿ ಎಚ್ ಡಿ ಗೈಡ್ ಆಗ್ಬಿಟ್ಟು. ದೀಪಾವಳಿ ಬಂತು, ಅವರಪ್ಪ ನನ್ನ ಫೋನ್ ಮಾಡಿದ್ರು, ಪ್ರೊಫೆಸರ್ ಮನೇಲಿ ದೀಪಾವಳಿ ಬರಬೇಕು ಅಂದರು. ಕಾಯ್ತಾ ಇದ್ದೆ ನಾನು, ಕರೆಕ್ಟಾಗಿ ಹೋದೆ ಅವ್ರು ಹೇಳಿದ ಟೈಮ್ಗೆ. ಬಾಗಿಲು ಪೂರ್ತಿ ಹಾಕಿದ್ರೆ ಬೆಲ್ ಮಾಡ್ಬೋದಪ್ಪ, ತೆಗೆದಿದ್ರೆ ಕಾಣುತ್ತೆ. ಇದು ಮುಕ್ಕಾಲು ಭಾಗ ಮುಚ್ಕೊಂಡಿತ್ತು. ಇನ್ನೇನು ಬೆಲ್ ಮಾಡಬೇಕು ಅಂತ ಹಿಂಗೆ ಹೋಗ್ತೀನಿ, ಒಳಗಿಂದ ಬೂಮಿಂಗ್ ವಾಯ್ಸ್ ಜೋರಾಗಿ ಬಂತು, ಎಸ್ ಕಮ್ ಇನ್ ಅಂತ. ಬಾಗಿಲು ತೊಳ್ಕೊಂಡು ಒಳಗೆ ಕಾಲಿಟ್ಟೆ. ಒಳಗೆ ಕಾಲಿಟ್ಟ ತಕ್ಷಣ ಎದುರಿಗೆ ನೋಡ್ತೀನಿ, ಆ 3-seater ಸೋಫಾ ಇರ್ತದಲ್ಲ, 3 ಜನ ಕೂಡೋದು, ಅದ್ರ ತುಂಬ ಕೂತಿದ್ದಾರೆ ಅವರು. ಯಾರಪ್ಪ ಕೂತ್ಬಿಟ್ಟು ಬನ್ನಿ ಒಳಗಡೆ ಅಂದರು. ಒಳಗಡೆ ಹೆಜ್ಜೆ ಇಟ್ಟ ತಕ್ಷಣ ಜೋರಾಗಿ ಕೂತ್ಕೊಂಡ್ರು. ಸುಧಾಕರ ಅಂದರು, ರಾ ಅನ್ನೋದಕ್ಕೆ ಬಂದಿದ್ದ ಅವನಲ್ಲಿ. ಸುಧಾಕರ ರಾ ಅನ್ನೋದ್ರಲ್ಲಿ ಬಂದ್ಬಿಟ್ಟಿದ, ಕೈ ಮುಗ್ದ. ನಮಸ್ಕಾರ ಸರ್, ಮನೆಗೆ ಬಂದದ್ದು ಭಾಳ ಸಂತೋಷ ಸರ್, ಬನ್ನಿ ಕೂತ್ಕೊಳ್ಳಿ ಸರ್ ಅಂತೊಂದು ಕುರ್ಚಿ ಕಡೆ ಕೈ ಮಾಡಿದ. ನಾನು ಆ ಕಡೆ ಒಂದು ಹೆಜ್ಜೆ ಇಟ್ಟೆ. ಮತ್ತವ್ರು ಕೂತ್ಕೊಂಡ್ರು. ಕೀರ್ತಿ ಅಂದರು. ಇದ್ಯಾವ ಕೀರ್ತಿದು? ಅವನ ತಂಗಿ. ಆಕೆ ಬಂತು, ಅದೇ ಡೈಲಾಗ್. ನಮಸ್ಕಾರ ಸರ್, ಮನೆಗೆ ಬಂದದ್ದು ಭಾಳ ಸಂತೋಷ ಸರ್, ಕೂತ್ಕೊಳ್ಳಿ ಸರ್, ಅದೇ ಕುರ್ಚಿನೇ, ಬೇರೆ ಚಾನ್ಸ್ ಇಲ್ಲ. ಮತ್ತೊಂದು ಹೆಜ್ಜೆ ಆ ಕಡೆ ಇಟ್ಟೆ. ಮತ್ತೆ ಜೋರಕ್ಕೆ ಹೋಗಿದ್ರು. ಜಾನಕಿ ಅಂದರು. ಇದ್ಯಾವ ಜಾನಕಿ? ಮತ್ತೆ ನೀವು ಸುಧಾಕರನ ಅಮ್ಮ, ಅವ್ರ ಹೆಂಡತಿ. ಅವ್ರು ಬಂದರು. ಅವ್ರು ಹಂಗೇನೆ, ನಮಸ್ಕಾರ ಸರ್, ಮನೆಗೆ ಬಂದದ್ದು ಭಾಳ ಸಂತೋಷ ಸರ್, ಕೂತ್ಕೊಳ್ಳಿ ಸರ್. ಕುರ್ಚಿ ಮೇಲೆ ಕೂತ್ಕೊಂಡಿದ್ದೀನಿ. ಮತ್ತೆ ಜೋರಕ್ಕೆ ಹೋಗಿದ್ರು. ಜಾನಕಿ ಅಂದರು. ಏನ ಇವನ ಎರಡನೇ ಜಾನಕಿ? ಒಂದು ಜಾನಕಿ ಬಂದ್ರಲ್ಲ, ಇನ್ಯಾವ ಜಾನಕಿಯಪ್ಪ? ಎರಡನೇ ಸಲಕ್ಕೆ ಹೋಗಿದಾಗ ಆಕೆ ಒಳಗೆ ಹೋದರು. ಓಹೋ, ರಿಹರ್ಸಲ್ ಪಕ್ಕ ಆಗ್ಬಿಟ್ಟಿವೆ ಅಂದರೆ, ಮೊದಲನೇ ಸಲ ಜಾನಕಿ ಅಂತ ಕರೆದಾಗ ಎಂಟರ್, ಎರಡನೇ ಸಲ ಕರೆದಾಗ ಎಕ್ಸಿಟ್. ನಮ್ಮ ಡ್ರಾಮಾ ರಿಹರ್ಸಲ್ ಮಾಡಿಸ್ತಾರೆ ಎಂಟರ್ ಎಕ್ಸಿಟ್ ಅಂತ, ಹಾಗೆ ಪಕ್ಕ ಆಗಿದೆ. ಆಮೇಲೆ ಈ ಪ್ರತಿಯೊಂದು ಗೊತ್ತಾಯ್ತು. ಅವ್ರು ಕೂತ್ಕೊಂಡು ಹೇಳ್ತಾರೆ, ನೋಡಿ ಇವನು ಹೆಂಗೆ ಬೆಳೆಸಿದ್ದೀನಿ ಗೊತ್ತೋ ನಾನು, ನನಗೆ ಗೊತ್ತಾಯ್ತು ಅವಾಗ ಹೆಂಗೆ ಬೆಳೆಸಿದ್ದಾರೆ ಅಂತ. ಕೆಲವರು ಅಭಿಮಾನಿ ಅಂತ ಹೇಳ್ಕೊತಾರೆ, ಅಪ್ಪ ಅಮ್ಮ ನಾ ಹಾಕಿದ ಗೆರೆ ದಾಟಲ್ಲ ಮಗ, ಎಷ್ಟು ಗೆರೆ ಹಾಕ್ತೀರಿ? ಅವನು ಗೆರೆ ಒಳಗೆ ಕೂತ್ಕೊಂಡ್ರೆ ಬೆಳೆಯೋದು ಹೆಂಗೆ ಅವನು? ಆಗ ಅರ್ಥ ಆಯ್ತು ಹೆಂಗೆ ಅದೇನ ಅಂತ. ಒಂದು ಅನುಕೂಲ ಅಂದರೆ ಪಿ ಎಚ್ ಡಿಯಲ್ಲಿ ಯಾರೂ ನಪಾಸ್ ಆಗಲ್ಲ. ಎಸ್ ಎಸ್ ಎಲ್ ಸಿಯಲ್ಲಿ ನಪಾಸ್ ಆಗ್ಬೋದು, ಪಿ ಎಚ್ ಡಿಯಲ್ಲಿ ನಪಾಸ್ ಆಗಲ್ಲ ಯಾರೂ. ಮೇ ಒಂದು 6 ತಿಂಗಳು ಜಾಸ್ತಿ ತಗೋತಾರೆ. ಪಿ ಎಚ್ ಡಿ ಮುಗಿಸ್ದವ್ ಬೆಂಗಳೂರಿಗೆ ಬಂದ. ಬಂದಾಗ ಅವ್ರ ತಂದೆ ಫೋನ್ ಮಾಡಿದರು, ಪ್ರೊಫೆಸರ್ ಒಂದು ಒಳ್ಳೆ ಸುದ್ದಿ ನಿಮಗೆ ಅಂದರು. ಏನು ಒಳ್ಳೆ ಸುದ್ದಿ ಅಂತ ಕೇಳಿದೆ. ನಿಮ್ಮ ಸ್ಟೂಡೆಂಟ್ಗೆ ಮದುವೆ ಗೊತ್ತು ಮಾಡಿಬಿಟ್ಟಿದ್ದೀನಿ ಅಂದರು. ಅಯ್ಯೋ ಕರ್ಮವೇ, ಮದುವೆ ಬೇರೆ ಕೇಳಿ ಇವನಿಗೆ ಅಂದ್ಕೊಂಡು. ಯಾರು ಸರ್ ಹುಡುಗಿ ಅಂದೆ. ಅವ್ರು ಹೇಳಿದ್ದೀನಿ, ತಲ್ಲಿದ್ದಾಳೆ, ಈಗ ಲೆಕ್ಚರರ್ ಕೆಲಸ ಮಾಡ್ತಾಳೆ ಅಂದರು. ನನಗೆ ಎದೆ ಹೊಡೆದೋಯ್ತು. ಆ ಹುಡುಗಿನ ಇಷ್ಟಿದ್ದಾಗಿಂದ ನೋಡಿದ್ದೀನಿ ನಾನು. ಆ ಹುಡುಗಿ ನಗ್ತಾಳೆ ನಗ್ತಾಳೆ, ಅಸಾಧ್ಯ ನಗ್ತಾಳೆ. ಕಾರ್ಟೂನ್ ಶೋಕ್ ಚಪ್ಪಾಳೆ ತಟ್ಟ ನಗ್ತಾಳಾಕೆ. ಇವ್ರ ಮನೇಲಿ ನಗೋದೊಂದು ಕ್ರೈಮ್. ಹೆಂಗೆ ಬದುಕ್ತಾಳಪ್ಪ ಈಕೆ ಅನ್ಸ್ಬಿಡ್ತು. ಮದುವೆ ಆಗಿ ಒಂದು ವಾರ ಆಗಿದೆ, ರಾತ್ರಿ 10:30 ನನ್ನ ಫೋನ್ ಬಂತು. ಆ ಹುಡುಗಿ ಫೋನ್ ಮಾಡ್ತಾಳೆ, ಅಂಕಲ್ ಸುಧಾಕರ್ ಮೊದಲೇ ಗೊತ್ತಿತ್ತ ನಿಮಗೆ ಅಂದ್ಕೇಳ್ದು. ಗೊತ್ತಿತ್ತೇನಮ್ಮ, ನನ್ನ ಕಣ್ಣು ಮಾಡಿದಾನಲ್ಲ ಕೆಲಸ ಅವನು ಅಂದೆ. ಒಂದು ಮೊದಲೇ ಯಾಕೆ ಹೇಳಿಲ್ಲ ನನಗೆ ಅಂದು. ನನಗೇನು ಗೊತ್ತು ನೀ ಮದುವೆ ಆಗ್ತೇವನ್ನ ಅಂತ. ಮದುವೆ ಕಾರ್ಡ್ ಬಂದಮೇಲೆ ಗೊತ್ತಾದದ್ದು ನನಗೆ. ಎಂತ ಕರಾರು ಅಂತ ಕೇಳಿದೆ. ನಿಮಗೆ ಗೊತ್ತಲ್ಲ, ನನ್ನ ನಗದೆ ಇರೋಕೆ ಸಾಧ್ಯ ಇಲ್ಲ. ಅವ್ರ ಬಳಿ ನಗಬೇಕಾದ್ರೆ 3 ಪರ್ಮಿಷನ್ ತೊಗೋಬೇಕು. ಹೆಂಗೆ ಬದುಕಲಿ ನಾನು ಅಂದು. ನೋಡಮ್ಮ, ಎರಡೇ ಹಾದಿ ಇರೋದು. ಒಂದು, ನೀನು ಅವರಂಗೆ ಗುಮ್ ಅಂತ ಕೂತ್ಕೋ, ಇಲ್ಲದೆ ಹೋದರೆ ಅವ್ರು ನಗಸು. ಶಿ ಟುಕ್ 4 years ಟು ಮೇಕ್ ದೀಸ್ ಫೆಲೋಸ್ ಲಾಫ್. 4 ವರ್ಷ ತೊಗೊಂಡ್ಲಿಕ್ಕೆ. ಯಾಕೆ ಹೇಳ್ತೀನಿ ಅಂದರೆ, ಯಾರಾದರೂ ಒಬ್ಬ ಮನೇಲಿ ದರ್ಪದ ವ್ಯಕ್ತಿ ಇದ್ದುಬಿಟ್ರೆ ಆ ಇಡೀ ಮನೆಯ ಮಕ್ಕಳು ವಾತಾವರಣನ ಬದಲಿ ಆಗಿಬಿಡುತ್ತೆ. ಒಲುಗಾಡಕ್ಕೆ ಬಿಡಲ್ಲ ಅವ್ರನ್ನ, ಆ ಥರ ಬೆಳೆಸ್ತಾರೆ. ಇದು ದುರ್ಗಾದಾಸ್ ಪೈನೆ ಆಗಿದ್ದದ್ದು. ಅವನ ಅಭಿಮಾನ ಏನು ಅಂದರೆ, ನನ್ನ ಮನೆ ಹೆಂಗಸರು ಏನಿದ್ದಾರೆ ಹೆಣ್ಮಕ್ಕಳು, ಅವರು ಯಾರು ಪರಪುರುಷರು ಅವ್ರನ್ನ ನೋಡಿಲ್ಲ. ಅವ್ರು ನೋಡಿರ್ಬೋದು ಕಿಟಕಿಯಿಂದ ಬೇರೆದವ್ರನ್ನ, ಆದರೆ ಅವ್ರನ್ನ ಯಾರೂ ನೋಡಿಲ್ಲ. ನಮ್ಮ ಮನೆ ಗಂಡು ನೊಣ ಬರೋಕ್ಕೆ ಸಾಧ್ಯ ಇಲ್ಲ ಅಂತ ಅವನು ಅಭಿಮಾನಿ ಅಂತ ಹೇಳ್ಕೊತಿದ್ದ. ಅದನ್ನ ಮಾತು ಕೇಳಿಸ್ಕೊಂಡು ಈ ರಾಮಕೃಷ್ಣ ಹೋಗಿ ಕೇಳ್ತಾರೆ, ಅಲ್ಲ ಅದೇ ನಿರ್ಜೀವ ವಸ್ತುಗಳು ಹಾಕಿ ಕಟ್ಟಿಟ್ಟಿದ್ದೀರೋ, ಅವ್ರನ್ನೆಲ್ಲ ಕಪಾಟಲ್ಲಿ ಹಾಕಿದಂಗೆ ಬಂದರೆ ಏನು ತಪ್ಪು? ಹೊರಗಡೆ ಬಂದರೆ ಮಾತಾಡಿದ್ರೆ ಎಲ್ಲ ಹೆಣ್ಮಕ್ಳು ಬರಲ್ವಾ? ನನ್ನ ಹಾಡು ಕೇಳ್ತಾರೆ ಮಾತಾಡ್ತಾರೆ. ಅದೆಲ್ಲ ಇಲ್ಲ ಕಣಯ್ಯ, ನಮ್ಮ ಮನೆಯಲ್ಲಿ ಸಾಧ್ಯ ಇಲ್ಲ. ಗಂಡಸರು ಯಾರು ನಮ್ಮ ಮನೆ ಒಳಗೆ ಬರೋಂಗಿಲ್ಲ, ನಮ್ಮ ಮನೆ ಎಷ್ಟು ಕೋಣೆ ಇದೆ ಅಂತ ಯಾರಿಗೂ ಗೊತ್ತಾಗೋಕೆ ಸಾಧ್ಯ ಇಲ್ಲ. ಹೌದಾ? ನಾನೇ ಬರ್ತೀನಿ ಮನೆಗೆ, ನಮ್ಮ ಮನೆಗೆ ಬಂದು ನೋಡಿ ಏನಾಗ್ತದೆ ನಿನ್ನ ಅವಸ್ಥೆ ಅಂತ ಆತ ಹೇಳ್ದ ದುರ್ಗಾದಾಸ್ ಪೈನೆ. 2-3 ದಿವಸ ಹೋಗಿರಬೇಕು. ಕಟ್ಟೆ ಮೇಲೆ ಕೂತಿದ್ದಾನೆ ದುರ್ಗಾದಾಸ್ ಪೈನೆ. ಸಾಯಂಕಾಲ 6-6:30 ಹೊತ್ತಿಗೆ ಒಬ್ಬ ನೇಕಾರ ಹೆಣ್ಮಗಳು ಬಂದು ಈ ಹಳೆ ಸೀರೆ
ಮಾಸಲ್ ಸೀರೆ.

ಕೈಯಲ್ಲೆಲ್ಲ ಬೆಳ್ಳಿ ಕಡಗ, ಬೆಳ್ಳಿ ಆಭರಣ, ಕುಂಕುಮ ಹಚ್ಕೊಂಡು ತಲೆ ಮೇಲೆ ಸೆರಗು ಹೊದ್ಕೊಂಡು ಬಂದ ಹೆಣ್ಮಗಳು ಬಂದು, ಯಾರ ಮನೇನೋ ಅಂತ ಕೇಳಿದವು. ನಾನು ನೇಕಾರ ಹುಡುಗಿ, ವ್ಯಾಪಾರಕ್ಕೆ ಬಂದಿದ್ದೆ, ನನ್ನ ಜೊತೆಯವರೆಲ್ಲ ಹೋಗ್ಬಿಟ್ರೆ ನಾನು ಒಬ್ಬಳೇ ಇದ್ದೀನಿ, ಈಗ ನನಗೆ ಒಬ್ಬಳೇ ಹೋಗೋಕೆ ಭಯ ಆಗ್ತಾ ಇದೆ, ಇವತ್ತು ರಾತ್ರಿ ಮನೇಲಿ ಮಲ್ಕೊಳ್ಳೋಕ್ಕೆ ಇಳ್ಕೊಳ್ಳೋ ಜಾಗ ಕೊಟ್ಟರೆ ಸಾಕು, ಬೆಳಗ್ಗೆ ಹೋಗ್ಬಿಡ್ತೀನಿ ನಾನು ಅಂತ. ನೀವು 10 ಪ್ರಶ್ನೆ ಕೇಳಿದೆ, ಯಾವ ಊರು ನಿಮ್ಮದು, ಯಾರು ಮಗಳು ನೀನು, ಯಾರು ನಿಮ್ಮಪ್ಪ, ಎಲ್ಲ ಕರೆಕ್ಟಾಗಿ ಉತ್ತರ ಕೊಟ್ರು. ಉತ್ತರ ಸರಿ ಆದಮೇಲೆ ಒಂದು ಕೆಲಸ ಮಾಡು, ಒಳಗಡೆ ಹೋಗು, ನಾನು ಹೇಳಿದ್ದೀನಿ ಅಂತ ಹೇಳು, ಅಲ್ಲೇ ಪಟಸಾಲೆಯಲ್ಲಿ ಒಂದು ನಿಮ್ಗೆ ಹಾಸಿಗೆ ಹಾಸ್ಕೊಡ್ತಾರೆ, ಅಲ್ಲೇ ಮಲ್ಕೊಂಬಿಡು ಆಯಿತಾ. ಆಯಿತು ಅಂತ ಒಳಗೆ ಹೋದ್ಲಕ್ಕೆ ನೇಕಾರ ಹುಡುಗಿ. ಒಳಗಡೆ ಹೋಗಿ ಹೆಣ್ಮಕ್ಳ ಹತ್ರ ಮಾತಾಡಿದ್ರು, ಅವ್ರಿಗೂ ಪಾಪ ಚಂದ ಅನ್ನಿಸ್ತು, ಇವರಿಗೆ ಆ ಚುರುಮುರಿ ಅಂತ ಜಾಸ್ತಿ ಬಂಗಾಳದಲ್ಲಿ, ನಮ್ಮ ಕಡೆ ಪಪ್ಪು ಇದು ಪುರಿ ಅಂತೀವಲ್ಲ, ಆ ಪುರಿನ ಅವಲಕ್ಕಿ ದಿಶ್ ಬೆಲ್ಲ ಎಲ್ಲ ಕೊಟ್ಟರು, ತಿಂದರು. ಆ ಹುಡುಗಿ ಮಾತಾಡ್ತಾ ಇದ್ಲು, ಅವರೆಲ್ಲ ಮಾತು ಕೇಳಿ ಮಾ ಚಂದ ಮಾತಾಡೋದು, ಹಾಡುಗಿಡ ಚಂದ ಹಾಡ್ತಿದ್ರು, ಅವರೆಲ್ಲ ಕೂತ್ಕೊಂಡು ಹಾಡು ಕೇಳೋಕೆ ಶುರು ಮಾಡಿದರು. ಎಷ್ಟು ಒಳ್ಳೆಯವನಿವನು ಅಂಥೇಳಿ, ನಿಮ್ಮ ಮನೆ ಇಷ್ಟೇನಾ ಅಂತ ಕೇಳಿದೆ. ಇಲ್ಲ, ಒಳಗೆ ತೋರಿಸ್ತೀನಿ ಬಾ ಅಂದರು ಅವರು. ಒಳಗೆ ಕರ್ಕೊಂಡು ಎಲ್ಲ ಮನೆ ಪೂರ್ತಿ ನೋಡ್ಕೊಂಬಂದೆ ನಾನು, ನೋಡ್ಕೊಂಬಂದು ರಾತ್ರಿ ಸಂಜೆ ಆಯಿತು, ರಾತ್ರಿ 8-8 ಆಗಿಬಿಟ್ಟಿದೆ. ಇಲ್ಲಿ ತಾಯಿ ಚಂದ್ರಮಣಿ ಚಿಂತೆ, ಬೆಳಗ್ಗೆ ಹೋಗಿದ್ದಾನೆ ಬಂದೇ ಇಲ್ಲ ಮನೆಗಿನ್ನು, ಎಲ್ಲಿ ಹೋದ ಅವನು, ಅವನೆಲ್ಲಿ ಹೋಗ್ತಾನೆ, ರಾಮೇಶ್ವರ ಅಣ್ಣ ಹೇಳ್ದ, ಅವನೆಲ್ಲಿ ಹೋಗ್ತಾನೆ, ಆ ಸೀತಾನಾಥ್ ಪೈನೆ ಮೇಲೆ ಕೂತಿರ್ತಾನೆ, ಹಾಡ್ತಾ ಇರ್ತಾನೆ, ಹೆಣ್ಮಕ್ಳು ಕೂತಿದ್ದಾರೆ ಸುತ್ತಲು, ಕರ್ಕೊಂಬಾರೋ ಮಾರಾಯ, ರಾತ್ರಿ 8 ಆಯಿತು ಅಂತ ಹೇಳಿದ್ರು. ಈತ ಹೋಗ್ಬಿಟ್ಟು ಸೀತಾನಾಥ್ ಪೈನೆ ಮನೆ ಕೂಗಿದ, ಗದಾಯಿ ಗದಾಯಿ ಎಲ್ಲಿದೆಯಾ, ಬಾ ಹೊರಗಡೆ ಅಂತ. ಅವನ ಮನೇಲಿ ಇಲ್ಲಲ್ಲ ಅವನು. ಅವನು ಹೇಳಿದಂತೆ, ಈಗ ಅವನು ದುರ್ಗಾದಾಸ್ ಮನೆ ಹತ್ರ ಹೋಗಿರ್ಬೇಕನ್ನೋ ಗೊತ್ತಿಲ್ಲ, ನಮ್ಮ ಮನೆ ಅಂತೂ ಬಂದಿಲ್ಲ ಅಂತ. ಅವನು ದುರ್ಗಾದ ಒಠಾರ ಇದ್ದಂಗಲ್ವ ಅದು, ದುರ್ಗಾದಾಸ್ ಮನೆ ಬಂದು, ಗದಾಯಿ ಎಲ್ಲಿದ್ದೀಯಪ್ಪ, ಅಮ್ಮ ಹುಡುಕ್ತಾ ಇದ್ದಾಳೆ ಬಾ ಅಂದರು. ಈಗ ಬಂದೆ ಅಣ್ಣ ಅಂತ ಜೋರಾಗಿ ಮನೆಯಿಂದ ಕೂಕೊಂಡು ಹೊರಗೆ ಬಂದ. ಬಂದದ್ದು ಹುಡುಗಿ, ಅದ್ರ ಧ್ವನಿ ಗದಾದ್ರಂದು, ದುರ್ಗಾದಾಸ್ ಪೈ ಎಲ್ಲ ಕಟ್ಟೆ ಮೇಲೆ ಕೂತಿದ ನಿನ್ನ. ಈತ ಬಂದು ಹೊರಗೆ ಬಂದಾಗ ಆ ಹೆಣ್ಮಕ್ಳಿಗೆಲ್ಲ ಭಾರಿ ಆಶ್ಚರ್ಯ ಆಯ್ತಂತೆ, ಓ ಬಂದವನು ಇದು ಹುಡುಗಿ ಅಲ್ಲ, ಇದು ಇವನು ಗದಾದರ ಅವನು, ಇವ್ನು ಗೊತ್ತೇ ಆಗ್ಲಿಲ್ಲಲ್ಲ ನಮಗೆ ಅಂತ. ಹೊರಗೆ ಬಂದು ಹೇಳ್ದಂತೆ, ನೋಡಿ ನಿಮ್ಮ ಮನೇಲಿ ಎಷ್ಟು ರೂಮ್ ಇದೆ ಹೇಳ್ಬಿಡ್ಲ, ನಿಮ್ಮಲ್ಲಿ ಎಷ್ಟು ಜನ ಇದ್ದಾರೆ ಹೇಳ್ಬಿಡ್ಲ, ಎಲ್ಲರನ್ನೂ ಮಾತಾಡ್ಸಿದ್ದೀನಿ ನಾನೀಗ ಅಂತ ಹೇಳ್ದಂತೆ. ಅವನು ಸಿಟ್ಟು ಬಂತು, ನಾನು ಹಿಂಗೆ ಹಠ ತೊಟ್ಟಿದ್ದೀನಿ ಯಾರನ್ನೂ ಬಿಡೋಲ್ಲ ಅಂಥೇಳಿ, ಆದರೂ ಬಂದನಲ್ಲ ಒಳಗಡೆ ಇವನು ಅಂತ ಅನಿಸಿದ್ರು ಕೂಡ ಹುಡುಗ ಚೂಟಿ ಇವನು. ಆ ವಯಸ್ಸೆಷ್ಟು ಗದಾದರಿಗೆ? 13. ಇನ್ನೂ ಧ್ವನಿ ಒಡೆದಿಲ್ಲ, ಆ ಹುಡುಗಿ ಧ್ವನಿನೇ ಇದೆ ಅವನು. ಆ ಬಣ್ಣ ಆಕಾರ ಎಲ್ಲ ಹಾಕುವ ಅಲಂಕಾರ ಮಾಡ್ಕೊಂಡು ಹೋಗಿದ್ದಾನೆ ದುರ್ಗಾದಾಸ್ ಹೇಳಿದಂತೆ. ನನಗೆ ಒಂದು ಗೊತ್ತಾಗಲಿಲ್ಲಲ್ಲೋ, ನನ್ನ ಮೋಸ ಮಾಡಿಬಿಟ್ಟೆ ನೀನು ಹುಡುಗ, ನೀನು ಉಡಾಳ ಇದೆಯಪ್ಪ ನೀನು ಅಂತ ಹೇಳಿಬಿಟ್ಟು ಆದರೆ ಮೆಚ್ಕೊಂಡಂತೆ ನಂತರ. ಆ ನಂತರ ಸೀತಾನಾಥ್ ಪೈ ಮನೆಯಲ್ಲಿ ಹಾಡು ಹಾಡ್ತಿರ್ಬೇಕಾದ್ರೆ ದುರ್ಗಾದಾಸ್ ಪೈ ಹೆಣ್ಮಕ್ಳು ಕೂಡ ಬಂದು ಕೂಡ್ತಿದ್ರು ಅಂತ, ಪೈನ ಹೆಣ್ಮಕ್ಳು ಬಂದು ಕೂಡ್ತಿದ್ರು ಅಂತ. ಅಂದರೆ ಫಸ್ಟ್ ಟೈಮ್ ಲಿಬರೇಷನ್ ಮಾಡಿದ್ದವರು ಅಂತ, ಮನೆಯಲ್ಲಿ ಕಟ್ಟಿ ಹಾಕಿದಂಥ ಹೆಣ್ಮಕ್ಳು ಹೊರಗೆ ಬರೋ ಹಾಗೆ ಮಾಡಿದ್ದು ಈ ನಾಟಕದಿಂದ ಮಾಡಿದ್ದು, ಹೊರಗೆ ಬರೋ ಹಾಗೆ ಮಾಡಿದರು. ಬೇಸಿಕಲಿ ಅವ್ರಿಗೆ ಯಾಕಿತ್ತು ಅಂದರೆ ಹೆಣ್ಮಕ್ಳ ಬಗ್ಗೆ ತುಂಬ ಪ್ರೀತಿ, ಅನುಕಂಪೆ, ಸಹಾನುಭೂತಿ ಇತ್ತು. ಆಗಿನ ಕಾಲದಲ್ಲಿ ಈಗ ಸಿಕ್ಕ ಹಾಗೆ ಅವಕಾಶಗಳಿರಲಿಲ್ಲ ಹೆಣ್ಮಕ್ಳಿಗೆ. ಗಂಡಸರು ಹೆಂಗೆ ಕೇಳ್ತಾರೋ ಹಾಗೆ ಇರಬೇಕು ಅದು. ಆವತ್ತಿನ ಬಿಡಿ, ನಾ ಬಾಲಕರಿದ್ದಾಗೆ ನೋಡಿದ್ದು, ಹೆಣ್ಮಕ್ಳಿಗೆ ಯಾವ ಮಾತಾಡೋಕ್ಕೆ ಅಧಿಕಾರನೇ ಇರಲಿಲ್ಲ. ನನಗೆ ಗೊತ್ತು, ನಮ್ಮೂರಲ್ಲಿ ಜೋರು ಮಾಡಬೇಕು, ಹೆಣ್ಮಕ್ಳಿಗೆ ಏನು ಕೆಲಸ ಇಲ್ಲ ಗಂಡಸರು ಮಾತಾಡುವಾಗ, ಇನ್ನು ಬಿಲಿ ಬುದ್ಧಿ ಇಲ್ವ ಅವ್ರಿಗೆ, ಅದು ಇರೋದು ಹಾಗೆ. ಆ ಥರದ ಮೇಲ್ ಶಾವನಿಸಮ್ ಹೀಗೆ ಇರಬೇಕಾದ್ರೆ ಅವಾಗ ಹೆಂಗಿದ್ದಿರಬೇಕು. ಆದರೆ ಅದನ್ನು ಒಡೆದು ದುರ್ಗಾದಾಸ್ ಪೈನೆ ಅಂತ ಭಿಷನ ಬದಲಿಸಿ ಆ ಹೆಣ್ಮಕ್ಳು ಮನೆಯಿಂದ ಹೊರಗೆ ಬಂದು ಎಲ್ಲರ ಹಾಗೆ ಮಿಕ್ಸ್ ಮಾಡುವಂಗೆ ಮಾಡಿದ್ರಲ್ಲ, ಅದೊಂದು ದೊಡ್ಡ ಕೆಲಸ ಅಂತ ನಾನು ಅಂದ್ಕೊಂಡಿದ್ದೆ.

0: ಹತ್ತರಿಂದ ಹತ್ತೊಂಬತ್ತು ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
1: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
0: ಈ ಎಲ್ಲ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.
2: ಏನೀ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
3: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ
4: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಕ್ನ ಒಗ ಬಿಡ್ತಾನೆ ಇರ್ತಾನ.
3: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದಾನೆ ನಿನಗೆ ಕೆಮ್ಮು ಬಂದಿರೋದು.
4: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
3: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕ ನಿಂಗೆ?
4: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು, ಪಾನ್ ಪರಾಗು ಇವೆಲ್ಲನೂ ತಿಂತಾನೆ ಇರ್ತಾನೆ. ಯಾಕೋ
2: ಓ ಕುಮಾರ, ರಾಮೋ ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರೋ, ಅದನ್ನ ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
3: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
2: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
3: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, TB, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
2: ಅಯ್ಯೋಯ್ಯೋ, ಏನ್ ಹೇಳ್ತಿದೆ ಕುಮಾರ ನೀನು, ಇವೆಲ್ಲ ಬಂದವ?
4: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದೆ ತಾನೆ.
2: ಇದೇನಪ್ಪ ಇದು, ಬೀದಿ ಲೋಕ ಮಾರೆ ಮನೆಗೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು, ಪಾನ್ ಪರಕು, ಗುಟ್ಕಾ ಎಲ್ಲನೂ ಬಿಟ್ಬಿಡ್ತೀನಿ.
3: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನೆ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
4: ಇದು ಕಲಾಕುಮಾರ ಮಾತು ಅಂದ್ರೆ,
5: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಗಟ್ಟಿ ಮೂಳೆ ಗಟ್ಟಿ ದೇಹ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ ಪ್ರಸಾರವಾಗಲಿದೆ.
6: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಗಟ್ಟಿ ಮೂಳೆ ಗಟ್ಟಿ ದೇಹ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಮೂಳೆಗಳ ಆರೋಗ್ಯವನ್ನು ಉತ್ತಮವಾಗಿ ಇಟ್ಟುಕೊಳ್ಳುವುದು ನಮ್ಮ ಒಟ್ಟಾರೆ ದೇಹದ ದೃಢತೆಗೆ ಮತ್ತು ಸಕ್ರಿಯ ಜೀವನಕ್ಕೆ ಅತ್ಯಂತ ಅಗತ್ಯ. ವಯಸ್ಸಾಗುತ್ತಿದ್ದಂತೆ ಮೂಳೆಗಳು ಬಲಹೀನವಾಗುವ ಸಾಧ್ಯತೆ ಇರುವುದರಿಂದ ಆರಂಭದಿಂದಲೇ ಅವುಗಳ ಕಡೆಗೆ ಗಮನ ಹರಿಸುವುದು ಮುಖ್ಯವಾದ ಕೆಲಸ. ಅತಿಯಾದ ಉಪವಾಸ, ಅಕಾಲ ಭೋಜನ, ಅತಿಯಾದ ಒಣ ಆಹಾರಗಳ ನಿರಂತರ ಸೇವನೆ, ರಾತ್ರಿ ನಿದ್ದೆಗೆಡುವುದು, ಅತಿಯಾದ ವ್ಯಾಯಾಮ, ಅಕಾಲದಲ್ಲಿ ವ್ಯಾಯಾಮ, ಕೆಲವು ದಿನ ಅತಿಯಾದ ವ್ಯಾಯಾಮ,

ಕೆಲವು ದಿನ ಸಂಪೂರ್ಣವಾಗಿ ವಿಶ್ರಾಂತಿ, ಇಂತಹ ಅಭ್ಯಾಸಗಳು ಮೂಳೆಯ ವಿಕೃತಿಗೆ ಕಾರಣವಾಗುತ್ತದೆ. ಆಹಾರ ಸೇವಿಸಿ ಅಥವಾ ಹಿಂದೆ ತಿಂದ ಆಹಾರನ ಜೀರ್ಣವಾಗುವ ಮೊದಲೇ ಅಥವಾ ಜ್ವರ, ಅಜೀರ್ಣ ಮುಂತಾದ ತೊಂದರೆಗಳು ಇರುವಾಗ ವ್ಯಾಯಾಮ ಮಾಡುವುದರಿಂದ ಮೂಳೆ ಮತ್ತು ಸಂಧಿಗಳ ಶಕ್ತಿ ಕುಂಠಿತವಾಗುತ್ತದೆ. ಇವು ಮೂಳೆ ಮುರಿಯುವಿಕೆ, ಸ್ವಯಂ ರೋಗ ನಿರೋಧಕ, ಮೂಳೆ ವಿಕಾರಗಳು, ಮೂಳೆ ಕ್ಯಾನ್ಸರ್, ಹೀಗೆ ಅನೇಕ ಮೂಳೆ ಸಂಬಂಧಿ ರೋಗಗಳಿಗೆ ಕಾರಣವಾಗಬಹುದು. ಅತಿಯಾದ ಮದ್ಯಪಾನ, ಸಿಗರೇಟ್, ತಂಬಾಕು, ಮಾದಕ ದ್ರವ್ಯಗಳ ವ್ಯಸನಗಳು ಮೂಳೆ ಸವೆತಕ್ಕೆ ನೇರವಾಗಿ ಕಾರಣವಾಗುತ್ತದೆ. ಅತಿಯಾದ ದೈಹಿಕ ಶ್ರಮ, ವಿಶ್ರಾಂತಿ ಇಲ್ಲದೆ ಮಾಡುವ ಶ್ರಮ, ಪದೇ ಪದೇ ಅಪಘಾತವಾಗುತ್ತಿದ್ದರೆ ಅಥವಾ ಪದೇ ಪದೇ ಮೂಳೆಗೆ ಪೆಟ್ಟು ಬೀಳುತ್ತಿದ್ದರೂ ಮೂಳೆಗಳಲ್ಲಿ ವಿಕೃತಿ ಕಾಣಿಸಬಹುದು. ಕೆಲವೊಮ್ಮೆ ಆಮ್ಲಪಿತ್ತವನ್ನು ಹೆಚ್ಚಿಸುವ ಆಹಾರವನ್ನು ನಿರಂತರವಾಗಿ ಸೇವಿಸುತ್ತಿದ್ದರೆ, ಕ್ಷಾರೀಯ ಪಾನಿಗಳ ಅತಿ ಅಥವಾ ನಿರಂತರ ಸೇವನೆ, ಮಲಬದ್ಧತೆ ಇವುಗಳು ಮೂಳೆಯ ಸವೆತಕ್ಕೆ ಕಾರಣವಾಗಬಹುದು. ಅತಿಯಾದ ಚಿಂತೆ, ನಿದ್ರಾ ಹಾನಿ, ನಿರಂತರ ಆತಂಕ, ಸಮಸ್ಯೆಯ ಸುಳಿಯಲ್ಲಿ ನಿರಂತರ ಪರಿತಪಿಸುವುದು, ಹೀಗೆ ಅನೇಕ ಮಾನಸಿಕ ವಿಕೃತಿಗಳು ನರಮಂಡಲವನ್ನು ಮತ್ತು ಅಸ್ಥಿ ಮಜ್ಜೆಯನ್ನು ವಿಕೃತಗೊಳಿಸಿ ಮೂಳೆಗಳ ಸಾಂದ್ರತೆಯನ್ನು ಕಡಿಮೆ ಮಾಡುತ್ತದೆ. ಆದ್ದರಿಂದ ಮೂಳೆ ಮುರಿತ, ಸಂಧಿಗಳ ಜಾರುವಿಕೆ, ಹೀಗೆ ಅನೇಕ ತೊಂದರೆಗಳು ಉತ್ಪತ್ತಿಯಾಗಬಹುದು. ಕೀಲು ನೋವು ಸಾಮಾನ್ಯ ಸವೆತದಿಂದಾಗಿ ಅಥವಾ ಆಮವಾತ ಎಂಬ ಆಟೋ ಇಮ್ಯೂನಿನ್ ಕಾಯಿಲೆಯಿಂದಾಗಿದೆಯೇ ಎಂದು ಪ್ರತ್ಯೇಕಿಸಲು ರಕ್ತದಲ್ಲಿ ಆರ್ ಎ ಅಂಶವನ್ನು ಪರೀಕ್ಷಿಸಲು ನಿರ್ಧರಿಸುತ್ತಾರೆ. ಪ್ಯಾರಾಥೈರಾಯ್ಡ್ ಹಾರ್ಮೋನ್ ದೇಹದಲ್ಲಿ ಕ್ಯಾಲ್ಸಿಯಂ ಮಟ್ಟವನ್ನು ನಿಯಂತ್ರಿಸುತ್ತದೆ. ಇದರ ಏರುಪೇರಿನಿಂದಲೂ ಮೂಳೆ ಸವೆತ ಉಂಟಾಗಬಹುದು. ನಾವು ಸೇವಿಸುವ ಆಹಾರದಲ್ಲಿರುವ ಪ್ಯೂರಿನ್ ಎಂಬ ರಾಸಾಯನಿಕ ಅಂಶವು ದೇಹವು ಜೀರ್ಣಿಸಿಕೊಂಡಾಗ ಯೂರಿಕ್ ಆಮ್ಲವು ಉಪ ಉತ್ಪನ್ನವಾಗಿ ಬಿಡುಗಡೆಯಾಗುತ್ತದೆ. ಸಾಮಾನ್ಯವಾಗಿ ಇದು ರಕ್ತದ ಮೂಲಕ ಮೂತ್ರಪಿಂಡಗಳಿಗೆ ತಲುಪಿ ಮೂತ್ರದ ಮೂಲಕ ಹೊರಗೆ ಹೋಗುತ್ತದೆ. ಆದರೆ ಇದರ ಉತ್ಪಾದನೆ ಹೆಚ್ಚಾದಾಗ ಅಥವಾ ಕಿಡ್ನಿಗಳು ಇದನ್ನು ಸರಿಯಾಗಿ ಹೊರ ಹಾಕದಿದ್ದಾಗ ರಕ್ತದಲ್ಲಿ ಇದರ ಮಟ್ಟ ಹೆಚ್ಚಾಗುತ್ತದೆ. ಕಿಡ್ನಿ ಸಮಸ್ಯೆ ಅಥವಾ ಕಿಡ್ನಿಯಲ್ಲಿ ಕಲ್ಲು ಇರುವವರಲ್ಲಿ ಇದು ಸರ್ವೇ ಸಾಮಾನ್ಯ. ಕೆಂಪು ಮಾಂಸ, ಲಿವರ್ ಹಾಗೂ ಕೆಲವು ರೀತಿಯ ಸಮುದ್ರದ ಆಹಾರಗಳು, ಹಣ್ಣಿನ ರಸಗಳು ಮತ್ತು ಕಾರ್ಬೋನೇಟ್ ತಂಪು ಪಾನೀಯಗಳಲ್ಲಿರುವ ಪ್ರಕ್ಟೋಸ್ ಎಂಬ ಸಕ್ಕರೆಯ ಅಂಶವು ಯೂರಿಕ್ ಆಮ್ಲವನ್ನು ವೇಗವಾಗಿ ಹೆಚ್ಚಿಸುತ್ತದೆ. ಅತಿಯಾದ ಬೇಳೆಗಳು, ರಾಜ್ಮಾ ಮತ್ತು ಅಣಬೆಗಳ ಸೇವನೆ ರಕ್ತದಲ್ಲಿ ಯೂರಿಕ್ ಆಮ್ಲದ ಪ್ರಮಾಣವನ್ನು ಹೆಚ್ಚಿಸಿ ಕೀಲುಗಳಲ್ಲಿ, ವಿಶೇಷವಾಗಿ ಕಾಲಿನ ಅಥವಾ ಕೈಗಳ ಬೆರಳಿನಲ್ಲಿ ಸಣ್ಣ ಹರಳುಗಳಾಗಿ ಶೇಖರಣೆಯಾಗುತ್ತದೆ. ಇದರಿಂದ ತೀವ್ರವಾದ ನೋವು ಅಥವಾ ಊತ ಕಾಣಿಸಿಕೊಳ್ಳುತ್ತದೆ. ಅದನ್ನು ಆಯುರ್ವೇದವು ವಾತರಕ್ತ ವಿಕೃತಿ ಎಂದು ತಿಳಿಸತೊಡಗುತ್ತದೆ. ಇಂತಹ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಗಂಟು ನೋವಿನ ಚಿಕಿತ್ಸೆ ಉಪಯೋಗವಾಗುವುದಿಲ್ಲ. ವೈದ್ಯರನ್ನು ಸಂಪರ್ಕಿಸಿ ವಿಶೇಷವಾದ ಸೂಕ್ತವಾದ ಚಿಕಿತ್ಸೆಯನ್ನು ಪಡೆಯಬೇಕು. ಮೂಳೆಗಳನ್ನು ಗಟ್ಟಿಗೊಳಿಸಿ ಮೂಳೆ ಸವೆತವನ್ನು ತಪ್ಪಿಸುವಲ್ಲಿ ಹಸು ಅಥವಾ ಎಣ್ಣೆಯ ತುಪ್ಪ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ನಿತ್ಯವೂ ಹಸಿ ತುಪ್ಪ ಅಥವಾ ಹಸಿ ಕೊಬ್ಬರಿ ಎಣ್ಣೆಯನ್ನು ಆಹಾರದಲ್ಲಿ ಸೇವಿಸಿ ಬೆಳಗಿನ ಎಳೆ ಬಿಸಿಲಿಗೆ ಅಂದರೆ ಸೂರ್ಯನ ಬೆಳಕಿಗೆ 15-20 ನಿಮಿಷಗಳು ಮೈಯಿಡುವುದು ಒಳ್ಳೆಯ ಅಭ್ಯಾಸ ಪ್ರಕ್ರಿಯೆಯಾಗಿದೆ. ಪ್ರತಿದಿನ ಬೆಳಗ್ಗೆ ಸೂರ್ಯನ ಬೆಳಕಿನಲ್ಲಿ ಯೋಗಾಸನ ಅಥವಾ ಸೂರ್ಯ ನಮಸ್ಕಾರ ಮಾಡುವುದರಿಂದ ದೇಹಕ್ಕೆ ನೈಸರ್ಗಿಕವಾಗಿ ವಿಟಮಿನ್ ಡಿ ದೊರೆತು ಅಸ್ಥಿಧಾತುಗಳು ಬಲಗೊಳ್ಳುತ್ತದೆ. ನೇರವಾಗಿ ನಡೆಯುವುದು, ಜಾಗಿಂಗ್, ಮೆಟ್ಟಲು ಹತ್ತುವುದು ಮತ್ತು ನೃತ್ಯ ಮಾಡುವುದು ಮೂಳೆಗಳನ್ನು ಬಲಪಡಿಸುತ್ತದೆ. ಯೋಗದ ವಿವಿಧ ಆಸನಗಳು ದೇಹದ ಸಮತೋಲನವನ್ನು ಹೆಚ್ಚಿಸುವುದಲ್ಲದೆ ಮೂಳೆಗಳು ಮತ್ತು ಕೀಲುಗಳ ನಮ್ಯತೆಯನ್ನು ಅಂದರೆ ಫ್ಲೆಕ್ಸಿಬಿಲಿಟಿಯನ್ನು ಸುಧಾರಿಸುತ್ತದೆ. ದಿನಾಲೂ ದೇಹಕ್ಕೆ ಉಗುರು ಬೆಚ್ಚಿನ ಎಳ್ಳೆಣ್ಣೆ, ಕೊಬ್ಬರಿ ಎಣ್ಣೆ ಹಚ್ಚಿ ಅಭ್ಯಂಗ ಮಾಡುವುದು ಮೂಳೆಗಳ ಒಣಗುವಿಕೆಯನ್ನು ತಡೆದು ವಾತವನ್ನು ನಿಯಂತ್ರಿಸುತ್ತದೆ, ನೋವನ್ನು ನಿವಾರಿಸುತ್ತದೆ. ದೇಹದ ತೂಕ ಅತಿಯಾಗಿದ್ದರೆ ಕೀಲುಗಳು ಮತ್ತು ಮೂಳೆಗಳ ಮೇಲೆ ಒತ್ತಡ ಹೆಚ್ಚುತ್ತದೆ. ಹಾಗಾಗಿ ತೂಕ ತೀರಾ ಕಡಿಮೆ ಇದ್ದರೂ ಮೂಳೆಗಳು ಬಲಹೀನವಾಗುವ ಅಪಾಯವಿರುತ್ತದೆ. ಆದ್ದರಿಂದ ಆರೋಗ್ಯಕರ ತೂಕವನ್ನು ಕಾಪಾಡಿಕೊಳ್ಳುವುದು ಒಳ್ಳೆಯದಾಗಿದೆ. ಮೂಳೆಗಳ ಸವೆತಕ್ಕೂ ಗಂಟಲು ನೋವಿಗೂ ಕೆಲವೊಮ್ಮೆ ನೇರವಾದ ಸಂಬಂಧವಿದ್ದರೆ, ಕೆಲವೊಮ್ಮೆ ಗಂಟಲುಗಳಲ್ಲಿ ಉಂಟಾಗುವ ಊತ ಅಥವಾ ಸಂಧಿಗಳನ್ನು ಬೆಸೆಯುವ ಸ್ನಾಯು, ಕಾಂಡರ, ಮಾಂಸಖಂಡಗಳ ವಿಕೃತಿಗಳು, ಕಫ ವಿಕೃತಿಗಳು ಗಂಟಲು ನೋವಿಗೆ ಕಾರಣವಾಗಬಹುದು. ಆದ್ದರಿಂದ ವೈದ್ಯರನ್ನ ಭೇಟಿ ಮಾಡಿ ಚಿಕಿತ್ಸೆಯನ್ನು ಪಡೆಯುವುದು ಸೂಕ್ತವಾದ ವಿಷಯ.

0: Belki de. ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಗಟ್ಟಿ ಮುಳಿ ಗಟ್ಟಿ ದೇಹ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ. ಕೇಳುಗರೆ, ಇದುವರೆಗೂ ಗಟ್ಟಿ ಮೂಳೆ ಗಟ್ಟಿ ದೇಹ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿ ಅವರು ನಡೆಸಿಕೊಟ್ಟ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ ಪ್ರಸಾರವಾಯಿತು.
1: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
2: ಹ್ಞೂ ಕಣೆ, ಆಯ್ತು, ತರ್ತೀನಿ.
1: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
2: ಮತ್ತಿನ್ನೇನ್ ಮಾಡ್ಲೆ?
1: ಬ್ಯಾಗ್ ಕೊಡ್ತೀನಿ, ಇರಿ.
2: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
1: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
2: ಹಾ, ಹೋಗಿದ್ದು.
1: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
3: ಹೇಳಿದ್ರು.
1: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
2: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
1: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದನ್ನ ಅಭ್ಯಾಸ ಮಾಡ್ಕೊಳ್ಳಿ.
2: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗನ್ನೇ ಬಳಸೋಣ.
4: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

ಕೇಳುಗರೆ, ನಿಮ್ಮ ಅಕ್ಕರೆಯ ಹತ್ತಿರದವರಿಗೆ ಮತ್ತು ನಿಮ್ಮ ಪ್ರೀತಿ ಪಾತ್ರರಿಗೆ ಹುಟ್ಟುಹಬ್ಬದ ಮತ್ತು ಮದುವೆ ವಾರ್ಷಿಕೋತ್ಸವದ ಶುಭಾಶಯ ತಿಳಿಸಬೇಕೇ? ಹಾಗಾದರೆ ತಡ ಯಾಕೆ? ನಮ್ಮ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರಕ್ಕೆ ಭೇಟಿ ನೀಡಿ, ಪತ್ರ ಬರೆಯಿರಿ ಅಥವಾ ಎಸ್ಎಂಎಸ್ ಮೂಲಕ ವಿವರಗಳೊಂದಿಗೆ ತಿಳಿಸಿ. ಪ್ರತಿ ಮನೆಯಲ್ಲೂ ಕೇಳಿ ಬರುತ್ತಿರುವ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ನಿಮ್ಮವರಿಗೆ ಶುಭಾಶಯವನ್ನ ತಿಳಿಸುತ್ತದೆ. ನಮ್ಮ ವಿಳಾಸ: ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9900031119. ಧನ್ಯವಾದಗಳು.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾ

ಇದು ಬಹಳ ತಮಾಷೆ ಪ್ರಸಂಗ ಅನಿಸಿದ್ರು ನನಗೆ ಸಣ್ಣ ವಯಸ್ಸಿಗೆ ತುಂಬ ಪ್ರಯೋಜನ ಆದಂಥ ಘಟನೆ ಇದು. ನಾನು ತುಂಬ ಸಣ್ಣ ವಯಸ್ಸಿಗೆ ಕಾಲೇಜಿನ ಪ್ರಾಂಶುಪಾಲ ಆಗಿಬಿಟ್ಟೆ. ಕೆಲಸದ ಉತ್ಸಾಹ, ಗಡಿಯಾರ ನೋಡಿದೆ, ಕೆಲಸ ಮಾಡೋದು, ಊಟ ಚಿಂತೆ ಎಲ್ಲ ಹಾಗೆ ಹೇಗೆ ಎಲ್ಲ ಮಾಡ್ತಾ ಇದ್ದೆ. ಸ್ವಲ್ಪ ಜಾಸ್ತಿನೇ ಮಾಡಿದ್ದೇನೋ ಅನಿಸುತ್ತೆ. ಒಂದು ವರ್ಷ ಆಗಿರಬೇಕು. ಒಂದು ದಿವಸ ಬೆಳಗ್ಗೆ ಎದ್ದಾಗ ನಾನು ಎರಡೂ ಕೈ ಮರಗಟ್ಟದಂಗೆ ಆಗ್ಬಿಡ್ತು. ಅರ್ಧ ಗಂಟೆ ಮುಟ್ಟಿದ್ರೂ ಸ್ಪರ್ಶನೇ ಇಲ್ಲ. ಮೊದಲೊಂದು 5 ನಿಮಿಷ ತಮಾಷೆ ಅನ್ನಿಸ್ತು ಎಲ್ಲರಿಗೂ, ಓ ಏನಾಗಿಲ್ಲ ಅಂತ. ಅರ್ಧ ಗಂಟೆ ಆದರೂ ಆಗಲಿಲ್ಲ ಅಂದ್ರೆ ಏನು ಮಾಡೋದು? ನಮಗೊಬ್ಬರು ಫೋನ್ ಮಾಡಿದ್ದು, ಡಾಕ್ಟರ್ ಪರಿಚಯದವರು ಇದ್ದಾರೆ, ಅವ್ರು ಹೇಳಿದ್ರು ಬನ್ನಿ ಬನ್ನಿ, ಇದಾಗಲ್ಲ, ಹೀಗಾಗಲ್ಲ, ನಿಮಗೆ ಅಟೆನ್ಷನ್ ಕೊಡಬೇಕು ತಕ್ಷಣ ಈಗ ಅಂತ ಕರ್ಕೊಂಡು ಆಗ ಅತ್ಯಂತ ಖ್ಯಾತ ನರರೋಗ ತಜ್ಞರಾಗಿದ್ದಂಥ ಮಣಿಯವ್ರ ಕಡೆ ಕರ್ಕೊಂಡೋದ್ರು. ಎಲೆಕ್ಟ್ರೋ ಎನ್ಸೆಫಾಲೋಗ್ರಾಮ್ ಅಂತೆಲ್ಲ ಟೆಸ್ಟ್ ಎಲ್ಲ ಮಾಡಿಸಿದ್ರು, ಎಲ್ಲ ರೆಕಾರ್ಡ್ ಎಲ್ಲ ಮಾಡಿ ನನಗೆ ಅಪಾಯಿಂಟ್ಮೆಂಟ್ ಇರಲಿಲ್ಲ. ಈ ವೈದ್ಯರಿಂದಾಗ ಅಪಾಯಿಂಟ್ಮೆಂಟ್ ಸಿಕ್ತು. ಒಳಗಡೆ ಹೋದೆ. ನಾನು ಅತ್ಯಂತ ಪ್ರಾಮಾಣಿಕವಾಗಿ ಹೇಳಬೇಕು, ನಾವು ಸಾಮಾನ್ಯ ವೈದ್ಯರು ನೋಡ್ತೀವಿ, ನೋಡೋಕ್ಕೊಂಚಲ ಪ್ರಭಾವಿ ವ್ಯಕ್ತಿ ಇದ್ದರೆ ಖುಷಿ ಆಗುತ್ತೆ, ಡಾಕ್ಟರ್ ಪವರ್ಫುಲ್ ಇದ್ದಾರೆ ಅನಿಸುತ್ತೆ. ಈತ ಒಂಥರ ಮನುಷ್ಯ, ಕಪ್ಪು ಮನುಷ್ಯ, ತೆಳ್ಳಿಗೆ, ಒಂದು ಹಾಫ್ ಶರ್ಟ್ ಹಾಕ್ಕೊಂಡಿದ್ದಾರೆ, ಪ್ಯಾಂಟ್ ಹಾಕ್ಕೊಂಡು ಹಿಂಗೆ ಗುಬ್ಬಿ ಥರ ಕೂತಿದ್ದಾರೆ ಕುರ್ಚಿ ಮೇಲೆ. ಅವ್ರ ಮುಂದೆ ಒಂದು ಟಿಪಾಯ್, ಆ ಕಡೆ ಇನ್ನೊಂದು ಕುರ್ಚಿ, ಅಲ್ಲಿ ಕೂಡಿಸಿದ್ರು. ನನ್ನ ನೋಗೋದು ಇಲ್ಲ ಮನುಷ್ಯ, ಗುಡ್ ಮಾರ್ನಿಂಗ್ ಅಂದೇ ಅನ್ಕೊಂಡು ಮಾತು ಆಡಲ್ಲ, ಅದು ಕೂತ್ಕೊಂಡು ಫೈಲ್ ನೋಡ್ತಾ ಇದ್ರು. ನಮ್ಮ ಡಾಕ್ಟರ್ ನಮ್ಮ ಜೊತೆ ಬಂದಿದ್ದಾರಲ್ಲ, ಅವ್ರು ಹೇಳಿದ್ರು, ದೇ ಅವ್ರ ಪ್ರಿನ್ಸಿಪಾಲು ಸಣ್ಣ ವಯಸ್ಸಿಗಾಗಿದ್ದಾರೆ, ಏನು ನನ್ನ ಬಗ್ಗೆ ಒಳ್ಳೆ ಮಾತು ಹೇಳಿದ್ರು. ಇವ್ರಿಗೇನೋ ಸಿಟ್ಟು ಬಂದ್ಬಿಡ್ತು, ನೀವು ಹೋಗ್ರಿ ಹೊರಗಡೆ, ಮಾತಾಡ್ತೀನಿ ಹೋಗ್ರಿ ಅಂದರು. ನನಗೆ ಬಲೇ ಬೇಜಾರಾಗ್ಬಿಡ್ತು. ನಾನು ಕರ್ಕೊಂಬಂದಂಥ ವೈದ್ಯರು ಹಿಂಗೆ ಕಳಿಸೋದು ಹೊರಗಡೆ. ಇವರು ಮೊದಲೇ ಇಷ್ಟ ಆಗಿರಲಿಲ್ಲ, ಅವ್ರು ನೋಡಿದ್ರು ನನಗೆ, ಕೂತ್ಕೊಂಡ್ರು. ಏನು ನಿಮ್ಮ ಹೆಸರು ಅಂದರು. ಹೇಳಿದೆ, ಬರೆದಿದೆ ಫೈಲಲ್ಲಿ ಅಂದರು. ಬರೆದಿದ್ದು ನಾನು ಯಾಕೆ ಕೇಳ್ತೀರಿ? ಹಾಂ, ಏನು ಮಾಡ್ತೀರಿ ಅಂದರು. ನಿಮ್ಮ ಕಾಲೇಜಲ್ಲಿ ಪ್ರಿನ್ಸಿಪಾಲ್ ಆಗಿದ್ದೀನಿ. ಹಾಂ, ಹೇಳಿದ್ರಲ್ಲ ಅವರು. ಮತ್ತೆ ಯಾಕೆ ಕೇಳಿದ್ರಿ? ಹಿಂಗೆ ಪ್ರಶ್ನೆ. ನಾನು ಒಂದೆರಡು ನಿಮಿಷ ಆದಮೇಲೆ ಅವ್ರು ಹಿಂಗೆ ತಲೆ ಎತ್ತಿ ನೋಡಿದರು, ಗೋಡೆ ಮೇಲೆ ಎಡಗಡೆ ಮೇಲ್ಗಡೆ ಒಂದು ಜವಾಹರಲಾಲ್ ನೆಹರು ಫೋಟೋ ಹಾಕಿದ್ರಲ್ಲಿ. ಯಾಕೆ ಹಾಕಿದ್ರು ನನಗೆ ಗೊತ್ತಿಲ್ಲ. ಭಾರತದಲ್ಲಿ ಎಲ್ಲರಿಗೂ ಗೊತ್ತಲ್ವ ನೆಹರು ಫೋಟೋ, ಗೊತ್ತಿಲ್ಲ ಎಲ್ಲರಿಗೂ. ಮಕ್ಕಳಿಗೆ ಕೂಡ ಗೊತ್ತಪ್ಪ, ಚಾಚಾ ನೆಹರು ಅಂತಾರೆ. ಈತ ಏನು ಕೇಳಿದ್ರು ಗೊತ್ತಾ? ನೋಡ್ಕೊಳ್ಳಿ ಸ್ನೇಹಿತರೆ, ನಾನು ಕಾಲೇಜ್ ಪ್ರಿನ್ಸಿಪಲ್ ಆಗಿದ್ದು. ಇವ್ರು ಕೇಳೋ ಪ್ರಶ್ನೆ, ಫೋಟೋ ದೋಸ್ ಯಾರವರು ಅಂತ ಕೇಳಿದರು. ಅಂದ್ರೆ ಏನು ಇಷ್ಟಪ್ಪ ಇದು, ಕಿರಿಕಿರಿ ಆಯಿತು. ಹೇಳಿದೆ, ಆದರೂ ಅವರು ಜವಾಹರಲಾಲ್ ನೆಹರು ಅಂದೆ. ಭಲೇ ಭಲೇ, ಏನ್ರಿ ಭಾರಿ ಧ್ಯಾನ ಇದೆ ನಿಮಗೆ ಅಂದರು. ಇಲ್ಲ ಇವನ, ಇದ್ಯಾಕೆ ಹಿಂಗೆ ಮಾಡ್ತಾರೆ ಇವರು, ಅವ್ರು ಏನಾಗಿದ್ರು ಅಂತ ಕೇಳಿದ್ರು. ಅದು ಗೊತ್ತಲ್ಲ ಮಕ್ಕಳಿಗೆ, ಮೊದಲೇ ಪ್ರಧಾನಮಂತ್ರಿ ಅಂತ. ಒಂಥರ ಕೋಪ ಬಂತಪ್ಪ, ಇಂಥ ಪ್ರಶ್ನೆ ನಾನು ಕೇಳೋದಾ? ಇದೆ ಸರ್, ಮೊದಲೇ ಪ್ರಧಾನಮಂತ್ರಿ ಆಗಿದ್ದರು ಅವರು ಅಂದೆ. ಏನ್ರಿ ಇತಿಹಾಸ ಜ್ಞಾನ ಚೆನ್ನಾಗಿದೆ ನಿಮ್ಮದು ಅಂದರು. ನೆಹರು ಅವ್ರ ಮಕ್ಕಳ ಬಗ್ಗೆ ಏನು ಗೊತ್ತು ನಿಮಗೆ ಅಂತ ಕೇಳಿದರು. ಮಕ್ಕಳ ಬಗ್ಗೆ ಗೊತ್ತಿಲ್ಲ ಸ್ವಾಮಿ, ಮಗಳ ಬಗ್ಗೆ ಮಾತ್ರ ಗೊತ್ತು ನನಗೆ, ಅವ್ರ ಹೆಸರು ಇಂದಿರಾ ಗಾಂಧಿ ಅಂದೆ. ಓಹೋ, ಅದು ಗೊತ್ತಾ ನಿಮಗೆ ಅಂದರು. ನಾನು ಹೇಳಿದೆ, ನೋಡಿ ಸರ್, ಒಂದು ಮಾತು ಹೇಳಿಬಿಡ್ತೀನಿ ಕೇಳಿಬಿಡಿ. ಅವರು ದೇಶದ ಪ್ರಧಾನಮಂತ್ರಿ ಆಗಿದ್ದರು, ಅವ್ರ ಹೆಸರು ಇಂದಿರಾ ಗಾಂಧಿ ಅಲ್ಲ, ಇಂದಿರಾ ಪ್ರಿಯದರ್ಶಿನಿ. ಫಿರೋಜ್ ಗಾಂಧಿ ಮದುವೆ ಆದ್ದರಿಂದ ಇಂದಿರಾ ಗಾಂಧಿ ಆದರು. ದೇಶದ ಪ್ರಧಾನಮಂತ್ರಿ ಆಗಿದ್ದರು, 18 ವರ್ಷ ಪ್ರಧಾನಮಂತ್ರಿ ಆಗಿದ್ದರು. ಅವ್ರ ಸಣ್ಣ ಮಕ್ಕಳ ಹತ್ರ ಚಪ್ಪಾಳೆ ತೆಗೆದ್ಬಿಟ್ಟು ಹೌದಲ್ರಿ, ಎಷ್ಟು ಗೊತ್ತಲ್ಲ, ಅವ್ರ ಮಕ್ಕಳ ಬಗ್ಗೆ ಗೊತ್ತಾ ನಿಮಗೆ ಅಂದರು. ನನಗೆ ರೇಗ್ ಹೋಯ್ತು ರೀ, ನನ್ನ ಕೈ ಚಿಂತೆ ಇರೋದು, ಕೈ ಸೆನ್ಸೇಷನ್ ಇಲ್ಲ, ಒದ್ದಾಡ್ತಾ ಇದ್ದೀನಿ. ಈ ಮನುಷ್ಯ ನೇರು ಯಾರು, ಮಕ್ಕಳು ಯಾರು ಅಂತ ಕೇಳ್ತಾರೆ. ನಾನೇ ಅವ್ರ ಮಕ್ಕಳ ಹೆಸರು ಗೊತ್ತಾ ಅಂತ ಕೇಳಿದ್ರು. ನಾನು ಇದು ಕೇಳಿಬಿಡ್ತೀನಿ ನೋಡಿ, ಊರ ಹೇಳಿಬಿಟ್ಟೆ ಇತಿಹಾಸ. ಸ್ವಾಮಿ, ಅವ್ರಿಗಿಬ್ಬರು ಮಕ್ಕಳು, ಸಂಜಯ ಗಾಂಧಿ, ರಾಜೀವ್ ಗಾಂಧಿ ಅಂತ. ಸಂಜಯ್ ಗಾಂಧಿ ಹೆಂಡತಿ ಮೇನಕಾ ಗಾಂಧಿ ಅವರು, ರಾಜೀವ್ ಗಾಂಧಿ ಹೆಂಡತಿ ಸೋನಿಯಾ ಗಾಂಧಿ ಅವರು, ಅವ್ರಿಗೆ ಮಕ್ಕಳು ಎಲ್ಲ ಹೇಳಿದೆ. ಹೇಳಿಬಿಟ್ಟು ಈಗ ಇಂದಿರಾ ಗಾಂಧಿ ಅವರು ಇಲ್ಲ, ರಾಜೀವ್ ಗಾಂಧಿ ಅವರೇ ಪ್ರೈಮ್ ಮಿನಿಸ್ಟರ್ ಆಗಿದ್ದಾರೆ ಅಂತೆಲ್ಲ ಹೇಳಿದೆ. ಇನ್ನು ಏನರ ಬೇಕಾ ಅಂತ ಕೇಳಿದೆ. ನನಗೇನು ಸಿಟ್ಟು ಬಂದಿತ್ತು ಅಂದರೆ, ಈತ ಮನುಷ್ಯ ಔಷಧಿ ಕೊಡಲ್ಲ, ಬರೀ ಇದ್ದ ಪ್ರಶ್ನೆ ಕೇಳಿ ಕೂತಿದ್ದಾನೆ, ಬೇಡದ್ದು ಬಿಟ್ಟು ಹೋಗೋಣ, ಬೇರೆ ಡಾಕ್ಟರ್ ಕಡೆ ಹೋಗೋಣ ಅಂತ ನಂದು. ಇಷ್ಟೆಲ್ಲ ಹೇಳಿದ್ದನ್ನು ಅವ್ರು ಏನು ಬೇಜಾರು ಮಾಡ್ಕೊಳ್ಳಿಲ್ರಿ. ಅಯ್ಯೋ ಅಯ್ಯೋ ಅಯ್ಯೋ, ಎಷ್ಟು ವಿಷಯ ತಿಳ್ಕೊಂಡಿದ್ದೀರಿ ನೀವು, ಛೇ ಛೇ ಛೇ ಛೇ ಛೇ. ಇನ್ನೊಂದು ವಿಷಯ ಗೊತ್ತಾ ನಿಮಗೆ ಅಂದರು. ಏನು ಅಂತ ಕೇಳಿದೆ. ರಾಜೀವ್ ಗಾಂಧಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡ್ತಾರೆ ಗೊತ್ತಾ ಅಂದರು. ನನಗೆ ಇನ್ನೂ ಕಪ್ಪ ಬಂತು. ನಾನು ಅವ್ರ ಕೈ ಬಗ್ಗೆ ಭಾತಿ ಆಡ್ತಾ ಇಲ್ಲ ಪ್ರಾಣಿ, ಇದ್ರಿಗೆ ಮರ್ಗ ಬರೋದು, ರಾಜೀವ್ ಗಾಂಧಿ ಬ್ರೇಕ್ಫಾಸ್ಟ್ ಮಾಡ್ತಿರ್ಬೇಕ್ರಿ, ಮನುಷ್ಯ ಅಲ್ಲೇನು ರೀ ಅಂತ ನಾನು ಹೊರಟಾಗಿ ಹೇಳಿದೆ. ಅಷ್ಟೇ ಅಲ್ಲ, ಮಧ್ಯಾಹ್ನ ಊಟ ಮಾಡ್ತಾರೆ, ರಾತ್ರಿನೂ ಊಟ ಮಾಡ್ತಾರೆ ಅಂದರು. ನನಗೆ ಭಾಳ ರೇಗ್ ಹೋಯ್ತು. ಸ್ವಾಮಿ, ನನಗೆ ರಾಜೀವ್ ಗಾಂಧಿ ವಿಷಯ ಗೊತ್ತಿಲ್ಲ, ನನ್ನ ಕೈ ಬಗ್ಗೆ ಪ್ರಾಬ್ಲಮ್. ಅದೇ ನಿಮಗೇನಾಗಿದೆ ಅಂದರು. ಏನಾಗಿದೆ ಕೈ, ಸೆನ್ಸೇಷನ್ ಇಲ್ಲ ಅಂದೆ. ಅವ್ರು ಹೇಳಿದ ಹುಚ್ಚ, ಅದಲ್ಲ ನಿಮ್ಮ ಪ್ರಾಬ್ಲಮ್ ಅಲ್ಲ ಅದು. ಒಂದು ದಿವಸಕ್ಕೆ ರಾಜೀವ್ ಗಾಂಧಿಗೆ ಎಷ್ಟು ಟೈಮ್ ಇದೆ ಅಂತ? 24 ತಾಸು. ನಿಮಗೆ ಎಷ್ಟಿದೆ ಅಂದರು? ನನಗೂ 24 ತಾಸು. ನೋಡಿ ಆವಾಗ ಕೈ ತೊಗೊಂಡ್ರು ನನ್ನ ಮೇಲೆ ಅವರು. ನೋಡಪ್ಪ, ನಿನ್ನಷ್ಟು ಸಣ್ಣ ವಯಸ್ಸಿಗೆ ಆತನು ಪ್ರಧಾನಮಂತ್ರಿ ಆಗಿದ್ದಾರೆ. ಅವ್ರಿಗೂ ದಿವಸಕ್ಕೆ 24 ತಾಸು, ನಿನಗೂ 24 ತಾಸು. 24 ತಾಸಲ್ಲಿ ಆತ ಇಡೀ ದೇಶ ನಡೆಸ್ತಾರೆ, ನಿಮಗೊಂದು ಕಾಲೇಜ್ ನಡೆಸೋಕ್ಕಾಗಲ್ವಾ? ಎಲ್ಲ ಮೈ ಮೇಲೆ ಹಾಕ್ಕೊಂಡು ನೀವೇ

ಮಾಡಕ್ ಹೋದ್ರೆ ಆಗಲ್ಲ ಕೆಲಸ. ಯು ಶುಡ್ ನೋ ಹೌ ಟು ಡೆಲಿಗೇಟ್ ರೆಸ್ಪಾನ್ಸಿಬಿಲಿಟೀಸ್. ಕೆಲಸ ಮಾಡಿಸೋದು ಹೇಗೆ ಅಂತ ಗೊತ್ತಿರ್ಬೇಕು ನಿನಗೆ. ಇಲ್ಲ ನೀನೇ ಮಾಡ್ತಾ ಹೋದ್ರೆ 24 ತಾಸು ಸಾಲಲ್ಲ. ನಿನಗೇನಾಗಿದೆ ಗೊತ್ತಾ ಹಣೆ ಬರ, ನಿನ್ನ ಪರೀಕ್ಷಾ ರಿಪೋರ್ಟ್ ತೋರಿಸುತ್ತೆ, ಹೆಲ್ತ್ ರಿಪೋರ್ಟ್ ತೋರಿಸುತ್ತೆ, ಊಟ ಮಾಡಲ್ಲ, ಮೈಯಲ್ಲಿ ರಕ್ತನೇ ಇಲ್ಲ, ನಿನಗೆ ಅನಿಮಿಯ ಆಗಿಬಿಟ್ಟಿದೆ. ನೀನು ನೋಡಿದ್ರೆ ಗೊತ್ತಾಗುತ್ತೆ ಮುಖ ಅನಿಮಿ ರಕ್ತಹೀನತೆ ಆಗಿದೆ ನಿನಗೆ ಅಂತೇಳಿ. ಅದು ಮಾಡಬೇಡ, ನಿನ್ನ ಕೆಲಸ ಇದೆ ಅಂತ ಆರೋಗ್ಯ ಹಾಳು ಮಾಡ್ಕೋಬೇಡ. 4 ಬದುಕಬೇಕ ಪ್ರಿನ್ಸಿಪಾಲ್ ಅಂತ, ಸರಿಯಾಗಿ ತಿನ್ನು ಊಟ ಮಾಡು ಅಂತ ಹೇಳಿ ಎಷ್ಟು ಚಂದ ಹೇಳಿದ್ರಪ್ಪ ನನಗೆ. ನಮಗೂ ಅನಿಸಲ್ವ ಸ್ವಾಮಿ, ನಾವು ಟೈಮ್ ಇಲ್ಲ ಅಂತ ಓಡಾಡ್ತೀವಲ್ಲ, ಪ್ರತಿಯೊಂದಕ್ಕೂ ಸಮಯ ಇಲ್ಲ, ಎದಕ್ಕೂ ಸಮಯ ಇಲ್ಲ ಅಂತೀವಿ. ಪ್ರಧಾನಮಂತ್ರಿಗೂ 24 ತಾಸೇ ಅಲ್ವಾ, ನಮಗೂ 24 ತಾಸು. ಅವ್ರು ಅಷ್ಟೊಂದು ಕೆಲಸ ಮಾಡ್ತಿದ್ರು 24 ತಾಸಲ್ಲಿ, ನಮ್ಮ ಜವಾಬ್ದಾರಿ ಮಾಡೋಕ್ಕಾಗಲ್ವಾ? ಮುಖ್ಯವಾಗಿ ನಮ್ಮ ಕೆಲಸವನ್ನು ಯೋಜನೆ ಮಾಡಲ್ಲ ನಾವು. ಯೋಜನೆ ಮಾಡಿ ಸರಿಯಾಗಿ ಕೆಲಸವನ್ನು ಹಂಚ್ಕೊಂಡು ಮಾಡಿದರೆ ಬೇಕಾದ ಸಮಯ ಇದೆ. ಒಂದು ದಿವಸ ಕೂತ್ಕೊಂಡು ಡೈರಿ ನೋಡ್ಕೊಳ್ಳಿ, ಅಯ್ಯೋ ಇಷ್ಟೊಂದು ಸಮಯ ಇತ್ತಲ್ಲ ನಾವು ಸುಮ್ಮನೆ ವೇಸ್ಟ್ ಮಾಡ್ಕೊಂಡ್ವಿ ಅಂತ ಅನಿಸುತ್ತೆ. ಆದ್ದರಿಂದ ದಯವಿಟ್ಟು ಸಮಯ ಇಲ್ಲ ಅಂತ ಕಂಪ್ಲೇಂಟ್ ಮಾಡೋದು ಬೇಡ. ಒಂದು ಇಂಗ್ಲೀಷಲ್ಲಿ ಮಾತಿದೆ, ಎ ಬ್ಯುಸಿ ಮ್ಯಾನ್ ಈಸ್ ಒನ್ ಹೂ ಹ್ಯಾಸ್ ಟೈಮ್ ಫಾರ್ ಎವ್ರಿಥಿಂಗ್ ಅಂತ. ಆದ್ದರಿಂದ ಎಲ್ಲಕ್ಕೂ ಸಮಯ ಇದೆ, ಹಂಚಿಕೊಂಡು ಮಾಡ್ಕೊಳ್ಳೋಣ. ಜೀವ ಚೆನ್ನಾಗಿರುತ್ತೆ.

0: ಕೇಳುಗರೇ, ಇದುವರೆಗೂ ಡಾಕ್ಟರ್ ಗುರುರಾಜ ಕರ್ಜಗಿರವರು ಪ್ರಸ್ತುತಪಡಿಸಿದ ಕರುನಾಡು ಬಾಬಳಿಕೆ ಕಾರ್ಯಕ್ರಮ ಪ್ರಸಾರವಾಯಿತು.
1: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ.
2: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
1: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
2: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನವೈಭವ.
1: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
2: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
1: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.

0: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
1: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
0: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
1: ಕ್ಷಯರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
0: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
1: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.

ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ. ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಡು ಹಸೆ ಕಾರ್ಯಕ್ರಮ. ಸರಗೂರು ತಾಲೂಕಿನ ಹಳೆಯೂರು ಗ್ರಾಮದ ಶ್ರೀಮತಿ ಶಿವಮ್ಮರವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿವೆ. ಬನ್ನಿ ಕೇಳಿ ಬರೋಣ.

ಅರವಿಂದ ನಿನ್ನಯ ಪಾದ ಅರವಿಂದವ್ವ ತೋರೋ ಮುಕುಂದನೇ ಮುಕುಂದನೇ.

0: ತೋರು ಮುಕುಂದನಿ ಮುಕುಂದನಿ.
1: ಪ್ರಿಯ ಕೇಳುಗರೇ, ಇದುವರೆಗೂ ಸರಗೂರು ತಾಲೂಕಿನ ಹಳೆಯೂರು ಗ್ರಾಮದ ಶ್ರೀಮತಿ ಶಿವಮ್ಮರವರು ಹಾಡಿರುವ ಹಾಡುಗಳು ಹಾಡು ಹಸೆ ಕಾರ್ಯಕ್ರಮದಲ್ಲಿ ಪ್ರಸಾರವಾಯಿತು.
2: ಎಲ್ಲರಿಗೂ ನಮಸ್ಕಾರ.
3: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
2: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
3: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
2: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
3: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
2: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
3: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
2: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
3: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
2: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
3: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
2: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
3: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
2: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
3: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
2: ದೂರವಾಣಿ ಸಂಖ್ಯೆ 7337765608.
3: ಮತ್ತೊಂದು ದೂರವಾಣಿ ಸಂಖ್ಯೆ 7760292211. ಧನ್ಯವಾದಗಳು.

0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಸುಮಧುರ ಭಾವಗೀತೆಗಳನ್ನು ಕೇಳಿ ಬರೋಣ.
0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.

ಕೇಳುಗರೇ, ಇದುವರೆಗೂ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮವನ್ನು ಕೇಳಿದಿರಿ. ಇದು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮ್ಮ ನಿಲಯದಿಂದ ಇನ್ನು ಮುಂದೆ ಮಹಿಳೆ ಕಾರ್ಯಕ್ರಮ, ಎಚ್ಚಿಟಿಕೋಟೆ ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಫ್ಯಾಷನ್ ಡಿಸೈನಿಂಗ್ ತರಬೇತಿಯನ್ನು ಪಡೆದು ಸ್ವಉದ್ಯೋಗವನ್ನು ಮಾಡುತ್ತಾ ಆರ್ಥಿಕವಾಗಿ ಸಬಲರಾಗಿರುವುದರ ಯಶೋಗಾಥೆಯ ಕುರಿತು, ಜೊತೆಗೆ ಪ್ರಸ್ತುತ ಬ್ಯೂಟಿಷಿಯನ್ ತರಬೇತಿಯನ್ನು ಪಡೆಯುತ್ತಿರುವ ಅನುಭವ ಹಂಚಿಕೆಯ ಕುರಿತು ಪಿರಿಯಪಟ್ಟಣ ತಾಲೂಕಿನ ಮುತ್ತೂರು ಗ್ರಾಮದ ಶ್ರೀಮತಿ ಪಲ್ಲವಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಕಾರೇಶು ದಾಸಿ, ಕರಣೇಶು ಮಂತ್ರಿ, ರೂಪೇ ಚ ಲಕ್ಷ್ಮಿ, ಕ್ಷಮಯಾ ಧರಿತ್ರಿ, ಭೋಜೇಶು ಮಾತಾ, ಶಯನೇ

0: ಬಾ.
1: ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಮಾತೃ ಹೃದಯ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಚಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ

0: ತಪ್ಪದೇ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ 8:45 ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ 1:30.
1: ಆತ್ಮೀಯ ಜನಧ್ವನಿ ಕೇಳುವರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಕೇಳುವರೆ, ಪ್ರಸ್ತುತ ದಿನಗಳಲ್ಲಿ ಮಹಿಳೆಯರು ಹಲವಾರು ಕ್ಷೇತ್ರಗಳಲ್ಲಿ ಪುರುಷರಷ್ಟು ಸಮಾನವಾದ ಕೆಲಸಗಳನ್ನು ಮಾಡುತ್ತಿದ್ದಾರೆ. ಮಹಿಳೆಯರು ಹಬಲೆಯರಲ್ಲ, ಸಬಲೆಯರು ಎನ್ನುವುದು ಪದೇ ಪದೇ ಮನದಟ್ಟಾಗುತ್ತಿದೆ. ಮಹಿಳೆಯರು ಸಹ ಸ್ವಉದ್ಯೋಗ ಮಾಡುತ್ತಾ, ಸ್ವಾವಲಂಬನೆ ಜೀವನ ನಡೆಸುತ್ತಾ, ಆರ್ಥಿಕವಾಗಿ ಮುನ್ನಡೆದು ಸಮುದಾಯದ ಮಹಿಳೆಯರಿಗೆ ಮಾದರಿಯಾಗಿರುವುದನ್ನು ನಾವು ಕಾಣಬಹುದು. ಅಂತೆಯೇ ಎಚ್ಡಿಕೋಟೆ ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಉಪಕೇಂದ್ರವಾದ ಹುಣಸೂರಿನಲ್ಲಿ ಫ್ಯಾಷನ್ ಡಿಸೈನಿಂಗ್ ತರಬೇತಿಯನ್ನು ಪಡೆದು ಪ್ರಸ್ತುತ ಸ್ವಂತ ಉದ್ಯೋಗವನ್ನು ಆರಂಭ ಮಾಡಿ ಆರ್ಥಿಕವಾಗಿ ಸಬಲರಾಗಿರುವುದರ ಜೊತೆಗೆ ಪ್ರಸ್ತುತ ಬ್ಯೂಟಿಷಿಯನ್ ತರಬೇತಿಯ ಅನುಭವವನ್ನು ಹಂಚಿಕೊಳ್ಳಲಿದ್ದಾರೆ. ಪಿರಿಯಾಪಟ್ಟಣ ತಾಲೂಕಿನ ಮುತ್ತೂರು ಗ್ರಾಮದ ಶ್ರೀಮತಿ ಪಲ್ಲವೀರವರು, ಬನ್ನಿ ಅವರ ಒಂದು ಸ್ವಉದ್ಯೋಗದ ಯಶೋಗಾಥೆಯನ್ನ ತಿಳಿಯೋಣ. ಮೇಡಮ್, ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮೇಡಮ್
2: ನಮಸ್ತೆ. ಮ್ಯಾಮ್,
1: ನಿಮ್ಮದೊಂದು ಪರಿಚಯನ ಮಾಡ್ಕೊಡಿ. ಮ್ಯಾಮ್,
2: ನನ್ನ ಹೆಸರು ಪಲ್ಲವಿ ಅಂತ. ನಾನು ಪಿರಿಯಾಪಟ್ಟಣ ತಾಲೂಕು ಮುತ್ತೂರಿಂದ ಬಂದಿದ್ದೀನಿ.
1: ಏನು ಶಿಕ್ಷಣ ಪಡ್ಕೊಂಡಿದ್ದೀರಿ ಮೇಡಮ್?
2: ನಂದು ಡಿಗ್ರಿ ಆಗೈತೆ ಮ್ಯಾಮ್.
1: ಸೊ ಡಿಗ್ರಿ ಆದ ನಂತರದಲ್ಲಿ ನೀವು ಒಂದು ಬ್ಯೂಟಿಷಿಯನ್ ತರಬೇತಿಯನ್ನು ಪಡ್ಕೋಬೇಕು ಅಂತ ಬಂದಿದ್ದೀರಿ. ಅಂದರೆ ಸಾಕಷ್ಟು ಅವಕಾಶಗಳಿತ್ತು ನಿಮ್ಮ ಒಂದು ಶಿಕ್ಷಣಕ್ಕೆ ಸಂಬಂಧಿಸಿದಂತೆ. ಅಂದರೆ ಬ್ಯೂಟಿಷಿಯನ್ ತರಬೇತಿಯನ್ನು ಪಡ್ಕೋಬೇಕು ಅಂತ ಯಾಕೆ ಅನ್ನಿಸ್ತು ಮ್ಯಾಮ್?
2: ಮ್ಯಾಮ್, ನಂದು ಡಿಗ್ರಿ ಮುಗಿದ್ಮೇಲೆ ನಾನು ಹೊರಗಡೆ ಕೆಲಸ ಮಾಡಿದ್ದೀನಿ. ಸೊ ಕೆಲಸ ಮಾಡ್ತಾ ಇರುವಾಗ ಸೊ ಹೆಣ್ಮಕ್ಳಿಗೆ ಮದುವೆ ಅನ್ನೋದು ಆಗೇ ಆಗುತ್ತಲ್ವಾ? ಸೊ ಹಾಗಾಗಿ ನನಗೆ ಮದುವೆ ಆಯಿತು. ಮದುವೆ ಆದಮೇಲೆ ನಮ್ಮ ಕುಟುಂಬದಲ್ಲಿ ಹೆಣ್ಮಕ್ಳು ಹೊರಗಡೆ ಹೋಗಿ ದುಡಿಯೋ ಹಾಗಿರಲಿಲ್ಲ. ಸೊ ಗಂಡಸರೇ ಮಾಡ್ತಾಯಿದ್ರು. ಸೊ ಅದನ್ನು ನಾವು ಕಂಟಿನ್ಯೂ ಮಾಡ್ಕೊ ಮನೇಲಿದ್ದು ಸಂಸಾರನೂ ಮಾಡ್ತಾಯಿದ್ದೋ. ಬಟ್ ಕೆಲವೊಂದು ವರ್ಷದಿಂದ ನಮ್ಮ ಯಜಮಾನ್ರಿಗೆ ತುಂಬ ಸೀರಿಯಸ್ ಆಯಿತು. ಆವಾಗ ಅವ್ರ ಜೊತೆ ಹುಟ್ಟಿದ ಅಣ್ಣ ತಮ್ಮಂದಿರು ಅವ್ರಿಗೆ ಸಪೋರ್ಟ್ ಆಗಲಿಲ್ಲ. ಹಾಗಾಗಿ ಅವರಿಗೆ ಆಗ ಮೈಂಡಲ್ಲಿ ಒಂದು ಥಿಂಗ್ ಬಂತು, ನಾನಿದ್ದಾಗಲೇ ನನ್ನ ಹೆಂಡತಿಗೆ ನಾನು ಇಷ್ಟರ ಕಷ್ಟದಲ್ಲಿದ್ದಾಗ ಯಾರೂ ಕೂಡ ನನಗೆ ಸಪೋರ್ಟ್ ಮಾಡಲಿಲ್ಲ. ಏನಾದರೂ ಹೆಚ್ಚು ಕಡಿಮೆ ಆಗಿ ನಾನೇನಾದರೂ ಹೋದರೆ ನನ್ನ ಹೆಂಡತಿ ಮಕ್ಕಳನ್ನ ಯಾರು ನೋಡ್ತಾರೆ ಅನ್ನೋ ಒಂದು ಮೈಂಡ್ ಸೆಟ್ಟು ಅವ್ರ ಮೈಂಡಲ್ಲಿ ಬಂದು, ಆನಂತರ ಏನಾದರೂ ಇವಳು ಕೈ ಕೆಲಸ ಕಲ್ತಿದ್ರೆ ಆಗ ನಾನಿಲ್ಲ ಅಂದರೂ ನನ್ನ ಮಕ್ಕಳನ್ನಾದರೂ ಅವಳು ಏನೋ ಒಂದು ಮಾಡಿ ದುಡ್ದು ಮಕ್ಕಳನ್ನ ನೋಡ್ಕೋತಾಳೆ, ಯಾರ ಕೈ ಕೆಳಗಡೆನೂ ಇರಲ್ಲ ಅನ್ನೋ ಒಂದು ದೃಷ್ಟಿ ಮೇಲೆ ನನ್ನನ್ನು ಇದೇ ಸಂಸ್ಥೆಯಲ್ಲಿ FTEಗೆ ಬಿಟ್ಟು ಫ್ಯಾಷನ್ ಡಿಸೈನಿಂಗ್ಗೆ ನನ್ನನ್ನು ಕಲಿಸಿದ್ರು. ಸೊ ಅದರಲ್ಲಿ ನಾನು ಟೈಲರಿಂಗ್ನ ಕಲಿತು ಅದರಲ್ಲಿ ದುಡಿತಾ ಇದ್ದೆ. ಆ ದುಡಿಯೋದ್ರಿಂದ ನಮ್ಮನೆಗೆ ನಾನು ತುಂಬ ಹೆಲ್ಪ್ ಮಾಡಿದ್ದೀನಿ, ತುಂಬನೇ ಸಂಪಾದನೆನೂ ಮಾಡಿದ್ದೀನಿ. ಒಂದು ವರ್ಷದಲ್ಲಿ ಹೆಚ್ಚು ಕಡಿಮೆ ನಾನು ಆಲ್ರೆಡಿ 1.5-1.75 lakhs ನಾನು ಸಂಪಾದನೆ ಮಾಡಿದ್ದೀನಿ. ಇವಾಗಲೂ ಕೂಡ ಮಾಡ್ತಾಯಿದ್ದೀನಿ, ಇಲ್ಲಿಂದ ಮುಗಿಸ್ಕೊಂಡು ಹೋಗಿ ಈಗಲೂ ಕೂಡ ನಾನು ಬಟ್ಟೆ ಹೊಲಿತೀನಿ. ಹಂಗಾಗಿ ಆ ಇದರಲ್ಲಿ ನಾನು ಟೈಲರಿಂಗ್ನ ಮುಗಿಸಿ ಮನೇಲೇ ಬಟ್ಟೆ ಹೊಲಿತಾ ಇದ್ದೆ. ನನಗೆ ಬ್ಯೂಟಿಷಿಯನ್ ಕಲಿಯೋದಕ್ಕೆ ಯಾವುದೇ ಥರದ್ದು ಐಡಿಯಾ ಇರಲಿಲ್ಲ. ಬಟ್ ನಮ್ಮದೇ ಅದು ಊರಲ್ಲಿ ಯಾವುದೇ ಥರ ಪಾರ್ಲರ್ ಇರಲಿಲ್ಲ. ಅದ್ರ ಜೊತೆಗೆ ನನಗೆ ಕಂಪ್ಯೂಟರ್ ಸಹ ಕಲಿಸಿದ್ರು ನಮ್ಮನೇಲಿ, ಯಾವುದಾದ್ರೂ ಒಂದು ಕಲ್ತಿದ್ರೆ ಯಾವುದಾದ್ರೂ ಒಂದು ಕೈ ಹಿಡಿಯುತ್ತೆ ಅಂತ. ಹಂಗಾಗಿ ನಾನು ಯೋಚನೆ ಮಾಡಿದೆ, ಟೈಲರಿಂಗ್ ಮಾಡ್ತಾ ಇದ್ದೀನಿ, ಕಂಪ್ಯೂಟರ್ ಕಲ್ತಿದ್ದೀನಿ, ಜೊತೆಗೆ ಇದನ್ನು ಕಲ್ತ್ಕೊಂಡ್ರೆ ಸೊ ಮೂರೂ ಸಹ ಒಂದೇ ಜಾಗದಲ್ಲಿ ಮಾಡಿಕೊಂಡ್ರೆ ನಮ್ಮ ಹೊರಗಡೆನೂ ಹೋಗೋ ಹಾಗಿರಲ್ಲ,

0: ಮನೆ ಹತ್ರನೇ ಮಾಡ್ಕೋಬೋದಲ್ಲ ಅನ್ನೋ ಒಂದು ಇದ್ರ ಮೇಲೆ ಇಲ್ಲಿ ಬಂದು ಸಂಸ್ಥೆಯಲ್ಲಿ ಕೇಳ್ಕೊಂಡೆ. ಆಗ ರವಿ ಸರು, ರಾಜು ಸರು, ಚಂದ್ರೇಶ್ ಸರ್ ಎಲ್ಲನೂ ಹಂಗಾಗಿ ಇಲ್ಲಪ್ಪ, ಒಂದು ವರ್ಷದವರೆಗೂ ನಾವು ಯಾರನ್ನು ಸೇರಿಸ್ಕೊಳ್ಳಲ್ಲ ಅಂತ ಅಂದರು. ಸರ್, ನೀವು ಈ ಥರ ಅವಕಾಶ ಕೊಟ್ಟರೆ ನಮ್ಮ ಮನೇಲಿ ಈ ಥರ ಪ್ರಾಬ್ಲಮ್ ಇದೆ, ಏನಾದರೂ ಒಂದು ಸಹಾಯ ಆಗುತ್ತೆ ಅಂತ ಕೇಳ್ಕೊಂಡೆ. ಆಯಿತು, ಬಂದು ಭೇಟಿ ಮಾಡಿಬಿಟ್ಟು ನೋಡ್ತೀನಿ ಅಂತ ಹೇಳಿದರು. ಹಾಗೆ ಕೂಡ ಅವ್ರು ಮೂರು ಜನ ಬಂದು ನೋಡಿ ಮನೆ ಪರಿಸ್ಥಿತಿ ಎಲ್ಲ ನೋಡಿ ಆಯಿತು ಸೇರಿಕೊಡಿ, ಈ ಬ್ಯಾಚ್ ಮುಗಿಲಿ ಅಂತ ಹೇಳಿ ಈ ಬ್ಯಾಚಿಗೆ ಸೇರಿಸ್ಕೊಂಡ್ರು. ಹಾಗಾಗಿ ಬ್ಯೂಟಿಷಿಯನ್ನ ಕಲಿತು ಎಲ್ಲನೂ ಒಂದೇ ಜಾಗದಲ್ಲಿ ಮಾಡಬೇಕು ಅಂತ ಇದು ಮಾಡ್ಕೊಂಡೆ.
1: ಓಕೆ, ಈಗ ಡಿಗ್ರಿ ಮುಗಿದ ನಂತರದಲ್ಲಿ ಕೆಲಸ ಮಾಡ್ತಾ ಇದ್ದೆ ಅಂತ ಹೇಳಿದ್ರಿ, ಏನು ವರ್ಕ್ ಮಾಡ್ತಾ ಇದ್ದೀನಿ?
0: ನಾನು ಕಾಲ್ ಸೆಂಟ್ರಲ್ಲಿ ಕೆಲಸ ಮಾಡ್ತಾ ಇದ್ದೆ, ಮತ್ತು ಗಾರ್ಮೆಂಟ್ಸಲ್ಲೂ ಕೆಲಸ ಮಾಡಿದ್ದೆ, ಫ್ಯಾಕ್ಟ್ರಿಗಳಲ್ಲಿ ಈ ಥರ ಕೆಲಸಗಳು ಮಾಡ್ತಾ ಇದ್ದೆ. ಬಟ್ ಮದುವೆ ಅಂತ ಇದಾದ್ಮೇಲೆ ಅದನ್ನೆಲ್ಲ ಬಿಟ್ಟು ಮನೇಲಿ.
1: ಇವಾಗ ಎಫ್ ಟಿನ ನೀವು ಇಲ್ಲೇ ಕಲಿತ್ರಿ, ಸ್ವಾಮಿ ವಿವೇಕಾನಂದ ಯುವಮಾನ ವಿ ಆರ್ ಎಸ್ ಎಸ್ ಸೆಂಟರ್ನಲ್ಲೇ ಒಂದು ಫ್ಯಾಷನ್ ಡಿಸೈನಿಂಗ್ ತರಬೇತಿಯನ್ನು ಪಡ್ಕೊಂಡೆ ಅಂತ ಹೇಳಿದ್ರಲ್ಲ. ಸೊ ಈ ಟ್ರೈನಿಂಗ್ ಕೊಡ್ತಾ ಇದ್ದಾರೆ, ಇಲ್ಲೊಂದು ಸಂಸ್ಥೆ ಇದೆ, ಇಲ್ಲಿ ಒಂದು ಉಪಕೇಂದ್ರವನ್ನು ಆರಂಭ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಗೊತ್ತಾಯಿತು ಮೇಡಮ್?
0: ಮಮ್ಮಿ, ಇದ್ರ ಬಗ್ಗೆ ನನಗೆ ನನ್ನ ಫ್ರೆಂಡ್ ಒಬ್ಳು ಸುಪ್ರೀತಾ ಅಂತ ಇದ್ದಾಳೆ, ಸೊ ಅವಳಿಗೆ ಯಾರು ಮಾಹಿತಿ, ಅವ್ರ ಊರಿಗೇನೋ ಚಂದ್ರೇಶ್ ಸರ್ ಏನೋ ವಿಸಿಟ್ ಕೊಟ್ಟಿದ್ರು ಅಂತ ಹೇಳಿದ್ರು. ಸೊ ಅವ್ರು ಇಲ್ಲಿ ಬಂದು ಕಲಿತಾದ್ಮೇಲೆ ನನಗೆ ಹೇಳಿದ್ರು. ಸೊ ಹಾಗಾಗಿ ನಾನು ಇಲ್ಲಿ ಬಂದು ಟೈಲರಿಂಗ್ನ ಕಲ್ತಿದ್ದು.
1: ನಿಮ್ಮ ಸ್ನೇಹಿತರ ಮೂಲಕ ಇವನ್ನ ತರಬೇತಿ ಸಿಗ್ತಾ ಇದೆ ಅನ್ನೋದು ಗೊತ್ತಾಯ್ತು. ಸೊ 50 ಟ್ರೈನಿಂಗ್ ಎಲ್ಲ ಹೇಗಿತ್ತು ಮೇಡಮ್?
0: ಎಲ್ಲ ತುಂಬ ಚೆನ್ನಾಗಿತ್ತು. ಅದರಲ್ಲೂ ಗೀತಾ ಮ್ಯಾಮ್ ಅಂತೂ ಎಷ್ಟು ಸಲ ಕೇಳಿದ್ರು ಕೂಡ ಬೇಜಾರು ಮಾಡ್ಕೋತಿರ್ಲಿಲ್ಲ, ಅರ್ಥ ಆಗದೆ ಇರೋದನ್ನ ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಕೆಲವೊಂದು ಟೈಮು ನಮ್ಗೆ ಇವಾಗಲೂ ಸಹ ಕೆಲವೊಂದು ಬ್ಲೌಸ್ ಕಟ್ಟಿಂಗೇ ಆಗಲಿ ಮತ್ತೊಂದು ಕಟ್ಟಿಂಗಲ್ಲೇ ನಮ್ಗೆ ಏನೂ ಗೊತ್ತಾಗಲಿಲ್ಲ ಅಂದರೆ ಕಾಲ್ ಮಾಡು ಕೂಡ ಕೇಳ್ತೀವಿ, ಒಂದೊಂದು ಟೈಮ್ ಇಲ್ಲಿಗೆ ವಿಸಿಟ್ ಕೂಡ ಕೊಟ್ಟು ಕಟ್ಟಿಂಗ್ನ ಇದು ಮಾಡಿಸ್ಕೊತೀವಿ. ಬಟ್ ಅದರಲ್ಲೇನು ಅವರು ಬೇಜಾರು ಮಾಡ್ಕೊಂಡಿಲ್ಲ, ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ, ಹಾಗೆ ಕಲ್ತಿದ್ದೀವಿ ಕೂಡ.
1: 3 ತಿಂಗಳ ತರಬೇತಿಯಲ್ಲಿ ನೀವು ಏನೇನೆಲ್ಲ ಕಲ್ತ್ರಿ ಅಂದರೆ ನಿಮ್ಗೆ ಆಸಕ್ತಿ ಇತ್ತ ಫ್ಯಾಷನ್ ಡಿಸೈನಿಂಗ್ ಕಲಿಬೇಕು?
0: ನನಗೆ ಟೈಲರಿಂಗ್ ಅನ್ನೋದು ನಾನು 10th ಮುಗಿದು ಪಿ ಯು ಸಿ ಓದುವಾಗಲೇ ನನಗೆ ತುಂಬ ಆಸೆ ಇತ್ತು. ಬಟ್ ನಮ್ಮ ಅಪ್ಪಾಜಿ ಅವಾಗ ಅದೆಲ್ಲ ಬೇಡಮ್ಮ ಓದು ಚೆನ್ನಾಗಿ ಅಂತ ಅವರು ಓದೋದಕ್ಕೆ ಕಲಿಸಿದ್ರು. ಸೊ ಓದಾದ್ಮೇಲೆ ಆಗೊಂದು ಮೈಂಡ್ ಸೆಟ್ ಬರುತ್ತೆ, ನಾವು ದುಡಿಬೇಕು, ಸಂಪಾದನೆ ಮಾಡಬೇಕು, ಅಪ್ಪ ಅಮ್ಮನ ಹತ್ರನೇ ಏನಾದರೂ 10 ರೂಪಾಯಿ 20 ರೂಪಾಯಿ ಕೊಡಿ ಅಂತ ಕೇಳ್ತಾ ಇರೋದು ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ನಾನು ಕೆಲಸಕ್ಕೆ ಸೇರಿಕೊಂಡೆ ಡಿಗ್ರಿ ಮುಗಿದ್ಮೇಲೆ. ಬಟ್ ಮುಂದೆ ಎಜುಕೇಷನ್ ಮಾಡಬೇಕು ಅಂತ ಆಸೆ ಇತ್ತು, ಬಟ್ ಆಗಲಿಲ್ಲ. ನನಗೆ ಎಕನಾಮಿಕ್ಸಲ್ಲಿ MA ಮಾಡಬೇಕು ಅನ್ನೋದು ಆಸೆ ಇತ್ತು, ಬಟ್ ಆಗಲಿಲ್ಲ. ಅದರಿಂದ ಕೆಲಸಕ್ಕೆ ಸೇರಿಕೊಂಡೆ. ಬಟ್ ನಾನು ಕೆಲಸಕ್ಕೆ ಸೇರಿಕೊಂಡ್ಮೇಲೆ ನಮ್ಮ ಅಪ್ಪಾಜಿ ಹೆಲ್ತ್ ಪ್ರಾಬ್ಲಮ್ ಆದಮೇಲೆ ಸೊ ಮನೆಗೆಲ್ಲ ಆಗ ಹೆಲ್ಪ್ ಆಗ್ತು, ಅದರಿಂದ ಆಸೆ ಇತ್ತು ಬಟ್ ಅವು ಆಸೆ ಆಗಲಿಲ್ಲ. ಎಜುಕೇಷನ್ ಮುಗಿಸ್ಕೊಂಡು ಕೆಲಸಕ್ಕೆ ಸೇರಿಕೊಂಡೆ, ಅದಾದ್ಮೇಲೆ ಮದುವೆ ಆದ್ಮೇಲೆ ಮಾಡಬೇಕು ಅಂದ್ಕೊಂಡೆ, ಬಟ್ ಅದಕ್ಕೆ ಅವಕಾಶ ಆಗಲಿಲ್ಲ. ಹೆಣ್ಮಕ್ಳೆಲ್ಲೂ ಹೊರಗಡೆನೆ ಹೋಗೋಗಿಲ್ಲ ಅನ್ನೋದೊಂದು ಕುಟುಂಬದಲ್ಲಿ ಒಂದು ಬೇಲಿ ಇತ್ತು, ಹಾಗಾಗಿ ಕಲಿಯೋಕ್ಕಾಗಿರಲಿಲ್ಲ. ಬಟ್ ನಮ್ಮ ಯಜಮಾನ್ರದ್ದೊಂದು ಹೆಲ್ತ್ ಇಶ್ಯೂ ಆದಮೇಲೆ ಅವ್ರ ಮೈಂಡ್ ಸೆಟ್ ಚೇಂಜ್ ಆದಮೇಲೆ ನಾನು ಈ ಥರ ಹೊರಗಡೆ ಬಂದು ದುಡಿತಾ ಇದ್ದೀನಿ.
1: ಓಕೆ, ಅಂದರೆ ಈಗ ತರಬೇತಿಯಲ್ಲಿ ಏನೇನೆಲ್ಲ ಕಲ್ತ್ರಿ?
0: ನಮ್ಮ ತರಬೇತಿಯಲ್ಲಿ ಸ್ಟಾರ್ಟಿಂಗು ನಮಗೆ ಹೆಮ್ಮಿಂಗು ಉಕ್ಸಾಕತ್ತವಿಂದ ಗುಂಡಿ ಹಾಕತ್ತವಿಂದ ಪೆಟಿಕೋಟ್ ಚಿಮ್ಮಿಸ್ ಚೂಡಿದಾರ್ ಅದರಲ್ಲೂ ನಾನಾ ರೀತಿ ಅಂಬ್ರೆಲ್ಲ ಬೇರೆ ಬರುತ್ತೆ, ಓಪನ್ ಟಾಪ್ ಬೇರೆ ಬರುತ್ತೆ, ಮತ್ತು ಶರ್ಟು ಜೆಂಟ್ಸ್ಗೆ, ಮತ್ತು ಬ್ಲೌಸು ಅದರಲ್ಲೂ ಬ್ಲೌಸಲ್ಲೂ ನಾನಾ ರೀತಿ ಬ್ಲೌಸ್ಗಳೈತೆ, ಕಾಲರ್ ಬ್ಲೌಸ್, ಬೋಟ್ ನೆಕ್, ಪ್ರಿನ್ಸಸ್ ಕಟ್ ಈ ಥರ ಎಲ್ಲ ಬಂದಿತ್ತು, ಅದೆಲ್ಲ ಪೂರ್ತಿ ಕಲ್ತಿದ್ದೀನಿ.
1: ಕಲ್ತ್ರಿ ಅಂದ್ರೆ ಒಟ್ಟು ನಿಮಗೆ ಉಡಿ ಅಂದ್ರೆ ಫ್ಯಾಷನ್ ಡಿಸೈನಿಂಗ್ ಅಲ್ಲಿ ಆಸಕ್ತಿ ಇತ್ತು, ಅವಕಾಶ ಇರ್ಲಿಲ್ಲ, ಅವಕಾಶ ಸಿಕ್ತು. ಸೊ ಇವಾಗ ಇದೆಲ್ಲ ಕಲ್ತ್ರಿ ಅಂದ್ರೆ ಚೆನ್ನಾಗಿ ಹೇಳ್ಕೊಟ್ರು ನಿಮ್ಗೆ,
0: ಚೆನ್ನಾಗಿ ಹೇಳ್ಕೊಟ್ರು,
1: ಟೈಲರಿಂಗ್ ಆಗಿ ಹೊರ ಹೊಮ್ಮಿದ್ರಿ.
0: ಹೌದು.
1: ಹೇಗೆ ನೀವು ಮತ್ತೆ ಟ್ರೈನಿಂಗ್ ಮುಗಿದ ನಂತರದಲ್ಲಿ ಸ್ವ ಉದ್ಯೋಗನ ಯಾವಾಗ ಆರಂಭ ಮಾಡಿದ್ರಿ ಮೇಡಮ್?
0: ಮ್ಯಾಮ್, ನಾನು ಇಲ್ಲಿ ಟೈಲರಿಂಗ್ ಮಾಡ್ತಾ ಮಾಡ್ತಾನೆ ಕೆಲವೊಂದು ಜನಕ್ಕೆ ನಾನು ಪರಿಚಯ ಆದೆ ಬಸ್ ಸ್ಟ್ಯಾಂಡಲ್ಲಿ ಎಲ್ಲರೂ, ಅಂದ್ರೆ ಯಾವಾಗ್ಲೂ ಹೊರಗಡೆ ಬರದೇ ಇರೋ ಹುಡುಗಿ, ಸೊ ಇವಾಗ ಡೈಲಿ ಹೋಗ್ತಾಳಲ್ಲ, ಎಲ್ಲಿ ಹೋಗ್ತಾಳೆ, ಏನು ಅಂತ ಜನಗಳದು ಕೆಲವೊಂದು ಪ್ರಶ್ನೆಗಳು ಇದ್ದೇ ಇರುತ್ತೆ. ಯಾವಾಗಲೂ ಮನೆ ಒಳಗೆ ಇರೋರು ಒಂದಲ್ಲ ಒಂದಿನ ಹೊರಗಡೆ ಬಂದರೆ ಯಾಕೆ ಬಂದಿದ್ದಾಳೆ ಏನು ಅನ್ನೋದು ಕೆಲವೊಂದು ಜನದ್ದು ಕೆಲವೊಂದು ರೀತಿಗಳಲ್ಲಿ ಇರುತ್ತೆ. ಬಟ್ ಆಗ ನಾನು ಈ ಥರ ಟೈಲರಿಂಗ್ ಕಲಿತಾ ಇದ್ದೀನಿ ಅಂತ ಹೇಳುವಾಗ ಕೆಲವೊಂದು ಜನಕ್ಕೆ ಪರಿಚಯ ಆದೆ. ಆವಾಗ ಕೆಲವೊಂದು ಜನ ಹೊಲ್ಕೊಡ್ತೀಯಮ್ಮ ಅಂತ ಅಂದರು. ಆವಾಗ ಇಲ್ಲ, ಇನ್ನೂ ಸ್ವಲ್ಪ ದಿನ ಹೋಗಲಿ, ಯಾಕೆ ನಾನು ಅವಾಗ ತಾನೇ ಸೇರಿದ್ದು, ಕಸ್ಟಮರ್ಗಳನ್ನ ಸ್ಟಾರ್ಟಿಂಗಲ್ಲೇ ನಾವು ಆಸೆ ಪಟ್ಟು ಹಾಳು ಮಾಡ್ಕೋಬಾರ್ದಲ್ವಾ, ಹಂಗಾಗಿ ನಾನು ಇದನ್ನು ಕಲಿಯೋವರೆಗೂ ಯಾರ ಹತ್ರನೂ ಇದು ಮಾಡ್ತಿರ್ಲಿಲ್ಲ. ಬಟ್ ಆಮೇಲೆ ಒಬ್ಬರಿಂದ ಒಬ್ಬರಿಗೆ ಪರಿಚಯ.
1: ಹೇಗೆ ನಡೀತಾ ಇದೆ ಮೇಡಮ್ ಪ್ರಸ್ತುತ ಬಿಸ್ನೆಸ್?
0: ಚೆನ್ನಾಗಿ ನಡೀತಾ ಇದೆ ಮ್ಯಾಮ್. ಅದು
1: ಏನೇನೆಲ್ಲ ಸರ್ವಿಸ್ ಕೊಡ್ತಾ ಇದ್ದೀರಿ?
0: ಮ್ಯಾಮ್ ನಮಗೆ ಹಳ್ಳಿಗಳಲ್ಲಿ ಅಂತ ಅಂದರೆ ಜಾಸ್ತಿ ಬರ್ತಾ ಇರೋದು ಈಗೆಲ್ಲ ಚೂಡಿದಾರ್ಗಳೆಲ್ಲ ಕಡಿಮೆ ಆಗಿದೆ, ಯಾಕೆ ಈಗೆಲ್ಲ ರೆಡಿ ಡ್ರೆಸ್ ಬಂದಿರೋದ್ರಿಂದ ಚೂಡಿದಾರ್ಗಳು ಕಡಿಮೆ ಆಗಿದೆ. ಕೆಲವೊಂದು ಜನ ಅಂಬ್ರೆಲಾ ಫ್ರಾಕ್ ಹೊಲಿಸ್ಕೋತಾರೆ, ಇಲ್ಲ ಅಂದರೆ ನಾನು ಜಾಸ್ತಿ ಹೊಲಿತಾ ಇರೋದೇ ಬ್ಲೌಸ್ಗಳು.

0: ಅದ್ರಲ್ಲೂ ಕೆಲವೊಂದು ನಮ್ದು ಕೊಡಗನ್ ಸೈಡ್ ಇರೋದ್ರಿಂದ ಸೀಜನ್ ಬರುತ್ತೆ, ಮಳೆಗಾಲ ಆದಾಗ ಯಾರು ಕೆಲ್ಸಕ್ಕೆ ಹೋಗಲ್ಲ, ಸೊ ಹಾಗಾಗಿ ನಮ್ಗೆ ಅವಾಗ ಕಸ್ಟಮರ್ ಕಡಿಮೆ ಆಗ್ತಾರೆ. ಸೊ ಮಳೆ ಇಲ್ಲ ಅಂದಾಗ ಈ ವ್ಯವಸಾಯ ಟೈಮಲ್ಲಿ ಅವ್ರಿಗೆ ಕೈ ತುಂಬಾ ದುಡ್ಡು ಬರುತ್ತೆ, ಅವಾಗ ನಮ್ಗೆ ಕಸ್ಟಮರ್ ಜಾಸ್ತಿ ಆಗ್ತಾರೆ. ಈ ಮಳೆಗಾಲದಲ್ಲಿ ಅವ್ರ ಕೆಲ್ಸ ಇಲ್ಲ ಅಂದಾಗ ಸೊ ಯಾರು ಆಗ ಸ್ವಲ್ಪ ಕಸ್ಟಮರ್ ಕಡಿಮೆ ಆಗ್ತಾರೆ. ಬಟ್ ಪರವಾಗಿಲ್ಲ, ಚೆನ್ನಾಗಿ ನಡೀತಿದೆ.
1: ಮನೆಯಿಂದ ಆಚೆನೆ ಹೋಗ್ಬಾರ್ದು ಹೆಣ್ಮಕ್ಳು ಅಂತ ಒಂದು ರಿಸ್ಟ್ರಿಕ್ಷನ್ ಇದ್ದಂತ ಫ್ಯಾಮಿಲಿ. ಸೊ ನೀವು ಅರ್ನ್ ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ನಿಮ್ಮ ಒಂದು ಕುಟುಂಬದವರು ಎಕ್ಸ್ಪೆಕ್ಟೇಷನ್ ಏನಿತ್ತು?
0: ಮ್ಯಾಮ್ ಅದರಲ್ಲಿ ಎರಡು ಥರ ಇದೆ ಕುಟುಂಬದವರಲ್ಲಿ. ಕೆಲವೊಂದು ಜನ ಅನ್ನೋದಕ್ಕಿಂತ ನಮ್ಮ ಯಜಮಾನರು ಮತ್ತು ನಮ್ಮ ಅತ್ತೆ ಖುಷಿ ಪಡ್ತಾ ಇದ್ದಾರೆ. ಅದರಲ್ಲಿ ನಮ್ಮ ವಾರ್ಗಿತಿರು ಮತ್ತು ನಮ್ಮ ಬಾವ ಮೈದಾ ಅವ್ರಿಗೆಲ್ಲ ಹೊಟ್ಟೆ ಉರಿ ಬಂದಿದೆ. ಇವಳು ಮನೆಗೆ ಸಪೋರ್ಟ್ ಆಗೋಳೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅವಳು ಸ್ವಂತ ದುಡಿಮೆ ಮಾಡ್ಕೋತಾ ಇದ್ದಾಳೆ. ಅವಳಿಂದ ನಾವೇನು ಅವಳಿಗೆ ಈಗ ಖರ್ಚು ಮಾಡೋ ಅವಶ್ಯಕತೆ ಇಲ್ಲ, ಅವಳಿಂದನೇ ನಮಗೆ ಸಹಾಯ ಆಗ್ತಾಯಿದೆ. ಅವಳ ಜೀವನ ನಾವಿಲ್ಲ ಅಂದರೂ ನಡೆಯುತ್ತೆ ಅನ್ನೋದೊಂದು ಖುಷಿ ಅವರಿಗಿದ್ರೆ, ನನ್ನ ಯಜಮಾನರ ಜೊತೆ ಇರೋವಂಥ ಅಣ್ಣನ್ ಅಂದರೆ ನನಗೆ ಬಾವ ವಾರ್ಗಿತಿರು ಅಕ್ಕಂದಿರು ಅವ್ರಿಗೆಲ್ಲ ತುಂಬ ಹೊಟ್ಟೆ ಉರಿ ಬಂದೇ ಬರುತ್ತೆ. ಯಾರಿಗಾದರೂ ಇವತ್ತು ಸಂಪಾದನೆ ಮಾಡ್ತಾ ಇದ್ದಾರೆ ಅಂದರೆ ತುಂಬ ಕಡಿಮೆ ಖುಷಿ ಪಡೋವಂಥ ಜನಗಳು. ಆ ಮಧ್ಯೆ ನಾನು ಬದುಕ್ತಾ ಇದ್ದೀನಿ.
1: ಹಾಂ, ಈಗ ಇದಕ್ಕೆಲ್ಲ ಅಂದರೆ ಒಂದು ಫ್ಯಾಷನ್ ಡಿಸೈನಿಂಗ್ ತರಬೇತಿಯನ್ನು ಪಡ್ಕೊಂಡಿದ್ದಕ್ಕೆ ಕುಟುಂಬದ ಸಹಕಾರ ಎಲ್ಲ ಚೆನ್ನಾಗಿತ್ತ?
0: ಖಂಡಿತ ಇದೆ ಮ್ಯಾಮ್, ಆವಾಗಲೂ ಇದೆ, ಇವಾಗಲೂ ಇದೆ. ಇವಾಗ ನಾನು ಯಾವುದೇ ಒಂದು ಕಲಿತೀನಿ ಅಂದ್ರೂ ಬೇಡ ಅಂತ ಹೇಳಲ್ಲ, ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾ ಇದ್ದಾರೆ ನಮ್ಮ ಮನೇಲಿ.
1: ಏನೆಲ್ಲ ಸವಾಲುಗಳನ್ನ ಎದುರಿಸಿದ್ರಿ ಮೇಡಮ್? ಅಂದರೆ ಪಿರಿಯಾಪಟ್ಟಣದಿಂದ ಒಂದು ಸೂರ್ ತನಕ ಬಂದು ಈ ಒಂದು ತರಬೇತಿಯನ್ನು ಪಡ್ಕೋತಾ ಇದ್ರಿ. ಸೊ ಸಾಕಷ್ಟು ಸವಾಲುಗಳ ಮಧ್ಯೆ ಈ ಒಂದು ತರಬೇತಿಯನ್ನು ಪಡ್ಕೊಂಡು ಪ್ರಸ್ತುತ ಸ್ವ ಉದ್ಯೋಗವನ್ನು ಆರಂಭ ಮಾಡಿ ಇದರಲ್ಲಿ ಆರ್ಥಿಕವಾಗಿ ಸಬಲರಾಗಿ ಒಬ್ಬ ಆದರ್ಶ ಮಹಿಳೆಯಾಗಿ ನಿಂತಿದ್ದೀರಿ. ಸೊ ಇದ್ರ ಬಗ್ಗೆ ಏನಂತೀರಿ ಅಥವಾ ಏನೆಲ್ಲ ಸವಾಲುಗಳನ್ನ ಎದುರಿಸಿದ್ದೀರಿ?
0: ಇದರಲ್ಲಿ ಏನಂತ ಅಂದರೆ ನಮ್ಮ ಕುಟುಂಬದಲ್ಲಿ ನಮ್ಮನೆಯವರೇ ಒಪ್ಪಿದ್ರು ಕೂಡ ಹೊರಗಡೆಯವರಿಂದ ಚುಚ್ಚು ಮಾತುಗಳು ಇದ್ದೇ ಇದೆ. ಬಟ್ ಏನು ಗೊತ್ತಾ, ಬರೋದಕ್ಕೆ ಹೋಗೋದಕ್ಕೆ ಕಷ್ಟ ಆದ್ರೂ ದೇಹಕ್ಕೆ ಕಷ್ಟ ಆದ್ರೂ ಹೇಗಾದರೂ ಅನುಭವಿಸ್ಬೋದು, ದೇಹಕ್ಕೆ ಕಷ್ಟ ಆದ್ರೂ ಬಂದು ಏನು ಬೇಕಾದರೂ ಮಾಡ್ಬೋದು. ಬಟ್ ಅದೇ ಮನಸ್ಸಿಗೆ ನೋವಾದಾಗ ಅದರಲ್ಲಿ ಅನುಭವಿಸೋದು ತುಂಬ ಕಷ್ಟ ಐತೆ. ಆ ನೋವನ್ನ ತಿನ್ಕೊಂಡು ಇಲ್ಲಿ ಬಂದು ಕಲಿತಾ ಇದ್ದೀವಿ ಅಂದರೆ ಅದಕ್ಕಿಂತ ದೊಡ್ಡ ಸವಾಲಿನ ಯಾವುದೂ ಇಲ್ಲ. ಮನಸ್ಸಿದ್ರೆ ಮಾರ್ಗ ಅಂತಾರೆ, ಬಟ್ ಆ ಮನಸ್ಸಿಗೇನೆ ನೋವಾದಾಗ ಅದರಲ್ಲಿ ಅದನ್ನೆಲ್ಲ ಪಕ್ಕಕ್ಕಿಟ್ಟು ಕಲಿತೀವಲ್ಲ ಅದೇ ದೊಡ್ಡದು ಸಾಧನೆ.

0: ನಿಮ್ಮ ಕುಟುಂಬದಲ್ಲಿ ಯಾರ್ಯಾರು ಇದ್ದೀರಿ ಮೇಡಮ್?
1: ನಮ್ಮ ಕುಟುಂಬದಲ್ಲಿ 6 ಜನ ಇದ್ದೋ, ಬಟ್ ಇವಾಗ 5 ಜನ ಇದ್ದೀವಿ. ನಮ್ಮ ಮಾವ ತೀರೋದ್ರು, ಅತ್ತೆ, ನಮ್ಮ ಯಜಮಾನರು, ಇಬ್ಬರು ಮಕ್ಕಳು ಮತ್ತು ನಾನು.
0: ಇದಕ್ಕೆಲ್ಲ ಕುಟುಂಬದ ಸಹಕಾರ ಚೆನ್ನಾಗಿದೆ.
1: ಸೊ
0: ತದನಂತರದಲ್ಲಿ ನೀವು ಶುರು ಮಾಡಿದ್ದು ಅಂದರೆ ಬಿಸ್ನೆಸ್ನ, ಫ್ಯಾಷನ್ ಡಿಸೈನಿಂಗ್ ಬಿಸ್ನೆಸ್ನ ಆರಂಭ ಮಾಡಿದ್ದು ಯಾವಾಗ ಮೇಡಮ್?
1: ಮ್ಯಾಮ್, ನಾನು ಇಲ್ಲಿ ಸಂಸ್ಥೆಯಿಂದ ನನಗೆ ಮುಗಿದಿದ್ದ ತಕ್ಷಣವೇ ನಾನು ಆಲ್ರೆಡಿ ನಮ್ಮ ಮನೇಲಿ ಮಿಷಿನ್ ಇತ್ತು, ಹಾಗಾಗಿ ನನಗೆ ತೊಂದರೆ ಆಗಲಿಲ್ಲ. ಅದರಿಂದನೇ ಕಂಟಿನ್ಯೂ ಮಾಡ್ಕೊಂಡು ಹೋದೆ ಮ್ಯಾಮ್.
0: ಕಂಟಿನ್ಯೂ
1: ಗ್ಯಾಪ್ ಏನೂ ಕೊಡಲಿಲ್ಲ.
0: ಓಕೆ, ಅಂದರೆ ಈ ಬಿಸ್ನೆಸ್ ಎಲ್ಲ ಚೆನ್ನಾಗಿ ನಡೀತಾ ಇದೆ?
1: ನಡೀತಾ ಇದೆ.
0: ಅಂದರೆ ಇವಾಗ ಬಿಸ್ನೆಸ್ ಎಲ್ಲ ಚೆನ್ನಾಗಿ ನಡೀತಾ ಇರಬೇಕಾದ್ರೆ ಬಿಟಿಗೆ ಇಂಟ್ರೆಸ್ಟ್ ಯಾಕೆ ಬಂತು ಮೇಡಮ್?
1: ಮ್ಯಾಮ್, ಅದೇ ಈಗ ನಾನು ನಮ್ಮನೆ ಹತ್ರನೇ ಇರೋದ್ರಿಂದ ನಮ್ಮದೇ ಪಕ್ಕದಲ್ಲಿ ಜಾಗ ಇತ್ತು, ನಮ್ಮದು ಫಸ್ಟ್ ಮಿಲ್ ಇತ್ತು. ಅನಿವಾರ್ಯ ಕಾರಣದಿಂದ ಅದನ್ನೆಲ್ಲ ತೆಗೆದಾಕ್ತು, ಖಾಲಿ ಜಾಗ ಇತ್ತು. ಸೊ ಹಾಗಾಗಿ ನನಗೆ ಒಂದು ಮೈಂಡ್ ಸೆಟ್ ಬಂತು, ಟೈಲರಿಂಗ್ ಮಾಡ್ತಾ ಇದ್ದೀನಲ್ವಾ, ಸುಮ್ಮನೆ ಇದೊಂದನ್ನೇ ಮಾಡೋ ಬದಲು.
0: ಅದೇ ಟೈಲರಿಂಗ್ ಮನೆಯಲ್ಲೇ ಮಾಡ್ತಾ ಇದ್ದೀರಾ?
1: ಹಾಂ, ಮನೆಯಲ್ಲೇ ಮಾಡ್ತಾ ಇದ್ದೆ, ಪಕ್ಕದಲ್ಲೇ ಜಾಗ ಇದೆ. ಹಾಗಾಗಿ ಟೈಲರಿಂಗ್ ಮಾಡ್ತಾ ಇದ್ದೀನಲ್ಲ, ಸುಮ್ಮನೆ ಇದೊಂದಕ್ಕೋಸ್ಕರನೇ ಟೈಮ್ ಬ್ಯಾಕ್ ವೇಸ್ಟ್ ಮಾಡಬೇಕು? ಒಂದು ನಮ್ಮೂರಲ್ಲಿ ಫ್ಯಾನ್ಸಿ ಸ್ಟೋರು ಅದ್ಯಾವುದೂ ಇರಲಿಲ್ಲ, ಅದಕ್ಕೆ ಅದ್ರ ಜೊತೆಗೆ ಒಂದು ಫ್ಯಾನ್ಸಿ ಸ್ಟೋರ್ ಮಾಡ್ಕೊಳ್ಳೋಣ, ಮತ್ತು ಒಂದು ಈಗ ಕಂಪ್ಯೂಟರ್ ಕಲ್ತಿರೋದ್ರೆ ಒಂದು ಜೆರಾಕ್ಸ್ ಅಂಗಡಿ ಹಾಕ್ಕೊಳ್ಳೋಣ. ಈಗ ಹೆಂಗಿದ್ರೆ ಟೈಲರಿಂಗೆ ಅಂತ ಬಂದಾಗ ನೋಡ್ತಾರಲ್ವ ಜನ, ಅವಾಗ ಈ ಒಂದಕ್ಕೆ ಏನೇ ಆದ್ರೂ ಜನ ಹೆಂಗೆ ಅಂದರೆ ನಮ್ಮ ಹೆಣ್ಮಕ್ಳು ಮನಸ್ಥಿತಿ ಏನೋ ಒಂದು ತೊಗೊಳಕ್ಕೆ ಹೋಗ್ತೀವಿ, ಬಟ್ ಅಲ್ಲಿ ಇನ್ನೊಂದು ನೋಡಿದಾಗ ಅದನ್ನು ತೊಗೋಬೇಕು ಅನ್ನೋ ಒಂದು ಆಸೆ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ. ಹಾಗಾಗಿ ನಾವು ಏನೇ ತೊಗೋಬೇಕು ಅಂದ್ರೂ ಪಿರಿಯಾಪಟ್ಟಣನೇ ಬರಬೇಕು. ಅದಕ್ಕೋಸ್ಕರ ನಾನೇ ಒಂದು ಲೈನಿಂಗ್ಗಳನ್ನ ನಾವು ತಗೋಬೇಕು ಅಂದ್ರೂ ಕೂಡ ನಾನು ಪಿರಿಯಾಪಟ್ಟಣನೇ ಬರಬೇಕು. ಒಂದು ಬ್ಲೌಸ್ ಅರ್ಜೆಂಟ್ ಐತೆ ಅಂದರೂ ಕೂಡ ಒಂದೇ ಒಂದು

0: ಕ್ಲೀನಿಂಗ್ ಪೀಸ್ಗು ನಾನು ಫಿರಿಯಾಪಟ್ಟಣನೇ ಬರಬೇಕು, ಆ ಕಲರ್ ನಮ್ಮ ಹತ್ರ ಇಲ್ಲ ಅಂದಾಗ ಆ ಒಂದು ಮೈಂಡ್ ಸೆಟ್ಟಲ್ಲಿ ಕ್ಲೀನಿಂಗ್ ಅಂಗಡಿ ಹಾಕ್ಕೊಳ್ಳೋಣ, ಫ್ಯಾನ್ಸಿ ಸ್ಟೋರು, ಜೆರಾಕ್ಸ್ ಹಾಕ್ಕೊಳ್ಳೋಣ, ಜೊತೆಗೆ ಇದೊಂದು ಕಲಿತ್ರೆ ಇದು ಆಗುತ್ತಲ್ವ, ನಮ್ಮೂರಲ್ಲಿ ಇಲ್ವಲ್ಲ ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ಅದರಲ್ಲಿ ಇದಕ್ಕಿಂತ
1: ಈಗ ಬ್ಯೂಟಿಗೆ ಬಂದು ಆಯ್ತು. ಎಷ್ಟು ದಿನ ಆಯಿತು ಮೇಡಮ್?
2: ಎರಡೂವರೆ ತಿಂಗಳು.
1: ಈ ಎರಡೂವರೆ ತಿಂಗಳಿಂದ ಏನೇನೆಲ್ಲ ಕಲ್ತಿದ್ದೀರಿ ಮೇಡಮ್?
0: ನಾನು ಎರಡೂವರೆ ತಿಂಗಳಿಂದನೂ ಫಸ್ಟ್ ಡೇಯಿಂದನೂ ಕ್ಲಾಸ್ ಅಟೆಂಡ್ ಮಾಡಿದ್ದೀನಿ. ನಮಗೆ ಫಸ್ಟ್ ಡೇಯಿಂದ ಮೆಹೆಂದಿಯಿಂದ ಸ್ಟಾರ್ಟ್ ಆಗಿದ್ದು. ಫಸ್ಟ್ ಮೆಹೆಂದಿ ಕ್ಲಾಸು, ಐಬ್ರೋ ಕ್ಲೀನಪ್ಪು, ವ್ಯಾಕ್ಸು, ಡೀ ಟ್ಯಾನು, ಹೇರ್ ಕಲರಿಂಗು, ಆಯಲ್ ಮಸಾಜು, ಹೇರ್ ಕಟ್ಟಿಂಗು. ಹೇರ್ ಕಟ್ಟಿಂಗಲ್ಲಿ ತುಂಬ ಥರ ಇದೆ, ಅದು ಅದೆಲ್ಲ ಕಲ್ತು ಇವಾಗ ಹೇರ್ ಸ್ಟೈಲ್ಸ್ ಕಲಿತಾ ಇದ್ದೀವಿ. ನೆಕ್ಸ್ಟ್ ಇರೋ ಅಂಥ ಪೆಂಡಿಂಗ್ ಅಂದರೆ ಇನ್ನು ಮೂರು ಕ್ಲಾಸ್ ಇದೆ, ಸ್ಯಾರಿ ಡ್ರಾಪಿಂಗು, ಮೇಕಪ್ಪು ಮತ್ತು ಪರ್ಮನೆಂಟ್ ಸ್ಟ್ರೈಟ್ನಿಂಗ್. ಸೊ ಇನ್ನು ಮೂರು ಕ್ಲಾಸಿನ ಪೆಂಡಿಂಗ್ ಇದೆ. ಆಲ್ಮೋಸ್ಟ್ ಇನ್ನು ಎಲ್ಲ ಕ್ಲಾಸಸ್ಸು ಮುಗ್ದಿದ್ದಾವೆ.
1: ಅಂದರೆ ಈ ಮೂರು ತಿಂಗಳ ತರಬೇತಿ ಮುಗಿದ ನಂತರ ಒಬ್ಬ ಉತ್ತಮ ಬ್ಯೂಟಿಷಿಯನ್ ಆಗುತ್ತೀನಿ ಅಂತ ಅನಿಸ್ತಿದ್ಯಾ ಮೇಡಮ್?
0: ಹೌದು ಮ್ಯಾಮ್, ಆಗಲೇಬೇಕು, ಅನ್ನಿಸೋದಕ್ಕಿಂತ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ.
1: ಕೈಗೆಟ್ಕೋ ದರದಲ್ಲಿ ಒಂದು ತರಬೇತಿ ಸಿಗ್ತಾ ಇದೆ.
0: ಖಂಡಿತ ಮ್ಯಾಮ್, ಈಗ ನಾನು ಕೇಳಿರೋ ಮಟ್ಟ ನಾನೇನು ಹೋಗಿ ವಿಚಾರಿಸಿಲ್ಲ ಕೆಲವೊಂದು, ಬಟ್ ಕೆಲವೊಂದು ಜನ ಹೇಳಿರೋ ಪ್ರಕಾರ 70,000, 65,000, 80,000 ಹೀಗೆಲ್ಲ ಬೇಕು ಒಂದು ಬ್ಯೂಟಿಷಿಯನ್ ಕಲಿಯೋದಕ್ಕೆ ಅಂತ ಹೇಳಿದ್ದಾರೆ. ಬಟ್ ಸ್ಟಾರ್ಟಿಂಗಲ್ಲಿ ಅಷ್ಟಿದ್ರು, ಇನ್ನು ಹೋದ್ಮೇಲೆ ಎಷ್ಟಾಗುತ್ತೋ ಎಕ್ಸ್ಟ್ರಾ ಖರ್ಚು ಅದು ನಮಗೆ ಗೊತ್ತಿಲ್ಲ. ಬಟ್ ಆದರೆ ಇಲ್ಲಿ 5,000 ಅಷ್ಟೆಲ್ಲ ಕಲಿಸ್ಕೊಡ್ತಾ ಇದ್ದಾರೆ ಅಂತಂದರೆ ಇದು ಕೈಗೆಟಕೋ ದರದಕ್ಕಿಂತಲೇ ಹೆಚ್ಚು ಮ್ಯಾಮ್. ಇಲ್ಲಿ ತುಂಬಾನೇ ಚೆನ್ನಾಗಿದೆ, ಬಟ್ ಬಡ ಹೆಣ್ಣು ಮಕ್ಕಳಿಗೆ ಕಲಿಯೋಕ್ಕೆ ಒಂದು ಅವಕಾಶ ಅಂತ ಹೇಳ್ಬೋದು.
1: ಈಗ FD ಆಗಿರ್ಬೋದು, ಈಗ ಆಲ್ರೆಡಿ ಬಿಸ್ನೆಸ್ ನೀವು ಆರಂಭ ಮಾಡಿದ್ದೀನಿ ಅಂತ ಹೇಳಿದ್ರಿ, ಈ ಹಿಂದೆ ಆರ್ಥಿಕವಾಗಿ ಹೇಗಿದ್ರಿ, ಈಗ ಪ್ರಸ್ತುತ ಆರ್ಥಿಕವಾಗಿ ಎಷ್ಟು ಸಬಲರಾಗಿದ್ದೀರಿ ಮೇಡಮ್?
0: ಮ್ಯಾಮ್ ಅಂದರೆ ನಂದು ಮದುವೆಗೂ ಮುಂಚೆ ನಾನು ಆರ್ಥಿಕವಾಗಿ ದುಡಿತಾ ಇದ್ದೆ, ಬಟ್ ಮದುವೆ ಆದಮೇಲೆ ಅದೆಲ್ಲ ನಿಂತೋಯ್ತು. ಅವಾಗ ಏನೇ ಬೇಕು ಅಂದ್ರೂ, ಮನೆಗೊಂದು ತೊಗೋಬೇಕು ಅಂದ್ರೆ ಇಲ್ಲ ಮಕ್ಕಳೇನಾದ್ರೂ ಕೇಳಿದ್ರು ಒಂದು ಕೊಡ್ಸೋದಕ್ಕೆ ಅಂತಲೇ ಆಗಲಿ, ನಾನು ಪ್ರತಿಯೊಂದನ್ನು ನಮ್ಮ ಯಜಮಾನ್ರ ಮೇಲೆ ಡಿಪೆಂಡ್ ಆಗಿತ್ತು. ಬಟ್ ಇದನ್ನೆಲ್ಲ ಕಲಿತ ಮೇಲೆ ನಾನು ಮನೆಗೂ ಸಹಾಯ ಮಾಡ್ತೀನಿ, ನನ್ನ ಖರ್ಚುಗಳನ್ನು ನಾವು ನೋಡ್ಕೋತಾ ಇದ್ದೀನಿ, ಮತ್ತು ಮಕ್ಕಳುಗಳಿಗೂ ಸಹ ಏನು ಬೇಕು ಅವತ್ತಿನ ಅವಶ್ಯಕತೆಗೆ ಅದನ್ನೆಲ್ಲ ನಾನು ಪೂರೈಸ್ಕೊತಾ ಇದ್ದೀನಿ. ಅದರಿಂದ ಮೊದಲಿಗಿಂತ ಇವಾಗ ಬೆಟರ್.
1: ಒಟ್ಟು ಆರ್ಥಿಕವಾಗಿ ಸಬಲರಾಗ್ತಾ ಇದ್ದೀರಿ. ಅಂದರೆ ಈಗ ನೀವು ಒಬ್ಬ ಮಹಿಳೆಯಾಗಿ ಮನೆಯಾಗಿರ್ಬೋದು, ಕುಟುಂಬ ಆಗಿರ್ಬೋದು, ಮಕ್ಕಳ ಶಿಕ್ಷಣ ಆಗಿರ್ಬೋದು, ಸೊ ಎಲ್ಲನೂ ನೋಡಿಕೊಂಡು ಮನೆ ಇಲ್ಲಿ ತನಕ ಬಂದು ತರಬೇತಿಯನ್ನು ಪಡ್ಕೊಂಡು ನಂತರದಲ್ಲಿ ಸ್ವ ಉದ್ಯೋಗ ಆರಂಭ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಇಷ್ಟೆಲ್ಲ ಮುಂದಾಗಿದ್ದೀರಿ, ಇಷ್ಟೆಲ್ಲ ಸವಾಲುಗಳನ್ನ ಎದುರಿಸ್ತಾ ಇದ್ದೀರಿ, ಸೊ ಏನು ಅನ್ಸುತ್ತೆ ಮೇಡಮ್?
0: ಮ್ಯಾಮ್ ತುಂಬ ಖುಷಿ ಆಗ್ತಾ ಇದೆ, ಬಟ್ ಅಂದರೆ ಎಷ್ಟು ನೋವುಗಳನ್ನ ತಿಂದಿದ್ನೋ ಅಷ್ಟು ನೋವುಗಳನ್ನ ಈಗ ಕಳ್ಕೊಂಡು ಪರವಾಗಿಲ್ಲ, ಒಂದು ಉತ್ತಮ ಮಟ್ಟಕ್ಕೆ ಬಂದಿದ್ದೀವಿ, ಇನ್ನೂ ಬರಬೇಕು. ನಮ್ಮ ಮನೇಲಿ ಪ್ರತಿಯೊಬ್ಬರಿಗೂ ಹೆಲ್ತ್ ಪ್ರಾಬ್ಲಮ್, ಇದರಿಂದ ಎಲ್ಲಾನು ನೋಡಿ, ಕಷ್ಟಗಳನ್ನ ನೋಡಿ ಅನುಭವಿಸಿ ಈ ಒಂದು ಈ ಸ್ಥಾನಕ್ಕೆ ಬಂದಿದ್ದೀವಿ ಅಂದರೆ ಸ್ವಲ್ಪ ಖುಷಿ ಪಡಲೇಬೇಕು.
1: ಓಕೆ, ಅಂದರೆ ಈಗ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರ ಅಲ್ಲಿ ಕೆಂಚನಹಳ್ಳಿಗಷ್ಟೇ ಸೀಮಿತ ಆಗಿರ್ತದೆ, ಹುಣಸೂರು ತನಕ ಬಂದು ಒಂದು ಉಪಕೇಂದ್ರವನ್ನು ಆರಂಭ ಮಾಡಿ ಬ್ಯೂಟಿಷಿಯನ್ ತರಬೇತಿ ಆಗಿರ್ಬೋದು ಅಥವಾ ಫ್ಯಾಷನ್ ಡಿಸೈನಿಂಗ್ ತರಬೇತಿ ಆಗಿರ್ಬೋದು ಅಥವಾ ಹೈನುಗಾರಿಕೆ, ಕೃಷಿ, ಈ ರೀತಿಯ ನಾನಾ ರೀತಿಯ ತರಬೇತಿಗಳನ್ನ ಕೊಡ್ತಾ ಇದೆ, ಅದೆಲ್ಲ ನಿಮಗೆ ಗೊತ್ತೇ ಇದೆ. ಸೊ ಇದು ಎಷ್ಟು ಅನುಕೂಲ ಆಗ್ತಾ ಇದೆ ಸ್ಥಳೀಯರಿಗೆ, ಅದರಲ್ಲೂ ಹೆಚ್ಚು ಮಹಿಳೆಯರಿಗೆ ಎಷ್ಟು ಅನುಕೂಲ ಆಗ್ತದೆ?
0: ಈ ಸಂಸ್ಥೆ ಬರೀ ಕೆಂಚನಹಳ್ಳಿಗೆ ಹುಣಸೂರಿಗೆ ಮಾತ್ರ ಸೀಮಿತ ಆಗದೆ ಇನ್ನೂ ಕೆಲವೊಂದು ಪ್ರದೇಶಗಳಿಗೆ ಹರಿದೋದ್ರೆ ಇನ್ನೂ ಗ್ರಾಮೀಣ ಪ್ರದೇಶದಲ್ಲಿ ಇರೋವಂಥ ಹೆಣ್ಮಕ್ಳುಗಳಿಗೆ ತುಂಬ ಅನುಕೂಲ ಆಗುತ್ತೆ. ಬಟ್ ಇವಾಗ ಇರೋದು ಕೂಡ ತುಂಬ ಅನುಕೂಲ ಆಗಿದೆ. ಈಗ ಅಂದರೆ ನಮಗೆ ಜರ್ನಿದೇ ತುಂಬ ಹೆವಿ ಆಗ್ತಾ ಇದೆ, ಅಂದರೆ ಕಲಿಬೇಕು ಅನ್ನೋ ಆಸಕ್ತಿಯಿಂದ ಬರ್ತಾ ಇದ್ದೀವಿ. ಕೆಲವೊಂದು ಜನಕ್ಕೆ ದೂರ ಆಗುತ್ತೆ ಅಂತಲೇ ಎಷ್ಟೋ ಜನ ಹೆಣ್ಮಕ್ಳುಗಳನ್ನ ಕಳಿಸ್ತಾ ಇಲ್ಲ. ಬಟ್ ಇದು ಇಲ್ಲೊಂದಿಗೆ ಸೀಮಿತ ಆಗದೆ ಇನ್ನೂ ಕೆಲವೊಂದು ಕಡೆ ಈ ಥರ ಸಂಸ್ಥೆಗಳು ಓಪನ್ ಆದರೆ ತುಂಬ ಒಳ್ಳೆಯದಾಗಿರುತ್ತೆ ಮ್ಯಾಮ್.
1: ಈಗ ನಿಮ್ಮ ಥರನೇ ಹಲವಾರು ಮಹಿಳೆಯರು ಯಾವುದಾದ್ರೂ ಒಂದು ಸ್ವ ಉದ್ಯೋಗನ ಆರಂಭ ಮಾಡಬೇಕು ಅಥವಾ ಯಾವ್ದಾದ್ರು ಒಂದು ತರಬೇತಿಯನ್ನು ಪಡ್ಕೊಂಡು ಆರ್ಥಿಕವಾಗಿ ಸಬಲರಾಗಬೇಕು, ಕುಟುಂಬ ನಿರ್ವಹಣೆ ಮಾಡಬೇಕು ಅಂತ ಇರುವಂಥ ಮಹಿಳೆಯರಿಗೆ ನಿಮ್ಮ ಒಂದು ಕಿವಿ ಮಾತನ್ನು ತಿಳಿಸೋದಾದ್ರೆ ಮೇಡಮ್?
0: ಮೊಮ್ಮೆ ಏಕೆಂದರೆ ಎಲ್ಲ ಫ್ಯಾಮಿಲಿಗಳಲ್ಲೂ ಯಜಮಾನ್ರ ಗಂಡಂದಿರೇ ಆಗಲಿ ಅತ್ತೆ ಮಾವಂದಿರೇ ಆಗಲಿ ಒಂದೇ ಥರ ಇರಲ್ಲ. ಕೆಲವೊಂದು ಮನೆಗಳಲ್ಲಿ ಗಂಡಂದಿರು ಒಪ್ಕೊಂಡ್ರು ಅತ್ತೆ ಮಾವ ಒಪ್ಪಲ್ಲ, ಅತ್ತೆ ಮಾವ ಒಪ್ಕೊಂಡ್ರು ಕೂಡ ಕೆಲವೊಂದು ಗಂಡಂದಿರು ಒಪ್ಪಲ್ಲ. ಸೊ ಅವ್ರದ್ದು ಒಬ್ಬೊಬ್ರದ್ದು ಒಂದೊಂದು ಮೈಂಡ್ ಸೆಟ್ ಇರುತ್ತೆ. ಹಾಗಾಗಿ ನಾವು ಅವ್ರ ಜೊತೆ ಹೇಗೆ ನಡ್ಕೋತೀವಿ ಅನ್ನೋದ್ರ ಮೇಲೆ ಒಂದು ಕೆಲವೊಂದು ಹೆಣ್ಮಕ್ಳುಗಳು ನಡ್ಕೊಳ್ಳೋ ರೀತಿಲೂ ಮನೆಯವರ ಮನಸ್ಥಿತಿ ಬದಲಾವಣೆ ಆಗುತ್ತೆ. ಅದರಿಂದ ಸೊ ನಾವು ಅವ್ರನ್ನ ಯಾವ ಥರ ಮನವೊಲಿಸ್ಬೇಕು, ನಮ್ಮಿಂದ ನಿಮ್ಗೇನು ತೊಂದರೆ ಆಗಲ್ಲ, ನಮ್ಮಿಂದ ನಿಮ್ಗೆ ಉಪಯೋಗ ಆಗುತ್ತೆ ಅನ್ನೋದನ್ನ ಕೆಲವೊಂದು ಒಳ್ಳೆ ಮಾತುಗಳನ್ನ ಹೇಳಿ ನಾವು ನಮ್ಮ ದುಡಿಮೆನ ಮಾಡ್ತೀವಿ ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ಅವ್ರ ಹತ್ರ ಕೇಳಬೇಕು, ಮಾಡಬೇಕು. ಕೆಲವೊಂದು ಜನ ಒಪ್ಪಲ್ಲ ಅಂದಾಗ ನಮ್ಮ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಮೇಲೆ ನಾವು ಅದನ್ನ ಮುಂದುವರಿಸ್ಬೇಕಾಗುತ್ತೆ ಮ್ಯಾಮ್. ಈಗ ಮನೇಲಿ ಒಪ್ಪಲಿಲ್ಲ ಅಂತ ನಾವು ಹೇಳಿದ್ರೆ ಕೂಡ ಹೊರಗಡೆ

0: ಬರೋಕ್ಕಾಗಲ್ಲ, ಏಕೆಂದರೆ ಆಗ ನಮ್ಮ ಲೈಫ್ ಕೂಡ ನಾವು ಹಾಳು ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಮನೇಲಿ ಒಪ್ಪಿ ಮುಂದೆ ಬಂದರೆ ಚೆನ್ನಾಗಿರುತ್ತೆ. ಬಟ್ ಹೆಣ್ಮಕ್ಳುಗಳು ಆದಷ್ಟು ಸ್ವಉದ್ಯೋಗಿಗಳಾಗಿದ್ರೇ ಜೀವನದಲ್ಲಿ ಚೆನ್ನಾಗಿರುತ್ತೆ. ಬಟ್ ಏನಂದರೆ ಸ್ವಉದ್ಯೋಗಿಯಾಗಿ ಅಂದರೆ ಮನೆಯವ್ರಿಗೆ ತೊಂದರೆ ಆಗಬಾರ್ದು, ಅದರಿಂದ ನಾವು ದುಡಿಯೋದ್ರಿಂದ ಮನೆಯವ್ರಿಗೂ ಸಹ ಸಹಾಯ ಆಗಬೇಕು ಹೊರತು ಅದರಿಂದ ಅವ್ರಗಳಿಗೆ ತೊಂದರೆ ಆಗಬಾರ್ದು ಅಷ್ಟೇ.
1: ಮಹಿಳೆಯರಿಗೆ ಒಳ್ಳೆ ಕಿವಿಮಾತನ್ನ ಹೇಳಿದ್ರಿ ಮೇಡಮ್. ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರಿಗೆ ನಿಮ್ಮ ಸಲಹೆಯನ್ನ ತಿಳಿಸೋದಾದ್ರೆ ಮೇಡಮ್.
0: ಏನಂತ ಅಂತಂದ್ರೆ ಎಲ್ಲ ಹೆಣ್ಮಕ್ಳು ಒಂದೇ ತರ ಇರಲ್ಲ, ಹಾಗೆ ಎಲ್ಲ ಗಂಡಸರು ಮತ್ತೆ ಕುಟುಂಬದವರು ಒಂದೇ ತರ ಇರಲ್ಲ. ಸೊ ನಾವು ಅವ್ರವ್ರ ಮೈಂಡ್ ಸೆಟ್ ಹೇಗಿರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಎಲ್ಲಾರು ಆದಷ್ಟು ಹೆಣ್ಮಕ್ಳು ಕೂಡ ಒಳ್ಳೆಯದನ್ನ ಕಲಿತು ನಾವು ಕುಟುಂಬಕ್ಕೆ ಒಂದು ಗೌರವ ಕೊಡಬೇಕು ಅನ್ನೋ ದೃಷ್ಟಿಲಿತ್ತು. ಹೆಣ್ಮಕ್ಳುಗಳು ಕೂಡ ದುಡಿಯಕ್ಕೆ ಹೋಗ್ಬೇಕು, ಮತ್ತೆ ದುಡಿಯಕ್ಕೆ ಹೋಗಿದ್ದ ಜಾಗದಲ್ಲಿ ನಮ್ಮ ಕುಟುಂಬಕ್ಕೆ ನಾವು ಗೌರವ ತಂದ್ಕೊಡ್ಬೇಕು, ಆ ಥರ ನಡ್ಕೊಂಡು ಹೊರಗಡೆ ಹೋಗಿ ದುಡಿಬೇಕು. ಮತ್ತೆ ನಿಮ್ಮ ಉದ್ಯೋಗಗಳು ಒಂದೇ ಸಮಯ ಇರಲ್ಲ ಜೀವನ ಯಾವುದು ಕೂಡ, ಯಾವ ಟೈಮಲ್ಲಿ ಯಾವುದು ಹೇಗೆ ಬದಲಾಗುತ್ತೆ ಅನ್ನೋದು ಒಬ್ರಿಗೂ ಗೊತ್ತಿರಲ್ಲ. ಅದರಿಂದ ಹೆಣ್ಮಕ್ಳು ಆದಷ್ಟು ಒಂದು ಗೃಹ ಕೈಗಾರಿಕೆ ಅನ್ನೋದನ್ನ ಕಲಿತು ನಡೆಸ್ತಾ ಇದ್ರೆ ಒಳ್ಳೇದು ಮ್ಯಾಮ್.
1: ಸೊ ಮಹಿಳೆಯರಿಗೆ ಆಗಿರ್ಬೋದು ಅಥವಾ ನಮ್ಮ ಜನಧ್ವನಿ ಕೇಳುಗರಿಗೆ ಆಗ್ಬೋದು ಒಳ್ಳೆ ಸಂದೇಶನ ತಿಳಿಸಿದ್ರೆ ಮೇಡಮ್ ಬಹಳ ಸಂತೋಷ. ಇಷ್ಟೊತ್ತು ನಮ್ಮ ಜೊತೆ ಇದ್ದು ನಿಮ್ಮ ವೈಯಕ್ತಿಕ ಜೀವನ ಆಗಿರ್ಬೋದು ಅಥವಾ ನಿಮ್ಮ ಫ್ಯಾಷನ್ ಡಿಸೈನಿಂಗ್ ಸ್ವಉದ್ಯೋಗದ ಕುರಿತಾಗಿರ್ಬೋದು ಅಥವಾ ಬ್ಯೂಟಿಷಿಯನ್ ತರಬೇತಿಯ ಅನುಭವ ಆಗಿರ್ಬೋದು, ಸಾಕಷ್ಟು ಮಾಹಿತಿಯನ್ನ ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸ್ಕೊಡೋದ್ರ ಜೊತೆಗೆ ಮಹಿಳೆಯರಿಗೆ ಸ್ಫೂರ್ತಿ ಆಗುವಂತಹ ಮಾತುಗಳನ್ನ ಆಡಿದ್ದೀರಿ. ಅದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಮೇಡಮ್.
2: ಥ್ಯಾಂಕ್ ಯು ಮ್ಯಾಮ್.

0: ಕೇಳುವರೆ ಇಷ್ಟೊತ್ತು ಕೇಳ್ತಾ ಇದ್ರಿ ಎಚ್ ಡಿ ಕೋಟೆ ತಾಲೂಕಿನ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಕೆಂಚನಹಳ್ಳಿ ಉಪಕೇಂದ್ರವಾದ ಹುಣಸೂರಿನಲ್ಲಿ ಫ್ಯಾಷನ್ ಡಿಸೈನಿಂಗ್ ತರಬೇತಿಯನ್ನ ಪಡೆದು ಪ್ರಸ್ತುತ ಸ್ವ ಉದ್ಯೋಗ ಮಾಡುತ್ತಾ ಆರ್ಥಿಕವಾಗಿ ಸಬಲರಾಗಿರುವುದರ ಜೊತೆಗೆ ಪ್ರಸ್ತುತ ಬ್ಯೂಟಿಷಿಯನ್ ತರಬೇತಿಯನ್ನು ಪಡೆಯುತ್ತಿರುವ ಅನುಭವವನ್ನು ಹಂಚಿಕೊಂಡ್ರು. ಸೊ ಇವರು ಜೀವನದಲ್ಲಿ ಯಶಸ್ಸನ್ನ ಕಂಡಿ ಎಂದು ಆಶಿಸುತ್ತಾ ಮತ್ತೆ ಮತ್ತೊಂದು ಮಹಿಳೆ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ, ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನರ ಧ್ವನಿಯಾದ ಜನಧ್ವನಿ. 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
1: ಕಾರೇಶು ದಾಸಿ, ಕರಣೇಶು ಮಂತ್ರಿ, ರೂಪೇ ಚ ಲಕ್ಷ್ಮಿ, ಕ್ಷಮಯಾ ಧರಿತ್ರಿ, ಭೋಜೇಶು ಮಾತಾ, ಶಯನೇ

0: ಬಾ.
1: ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಮಾತೃ ಹೃದಯ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಚಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ

0: ತಪ್ಪದೇ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ 8:45 ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ 1:30.
1: ಕೇಳುಗರೆ, ಇದುವರೆಗೂ ಮಹಿಳೆ ಕಾರ್ಯಕ್ರಮ ಪ್ರಸಾರವಾಯಿತು.

ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಇಂದು ಡಿಜಿಟಲ್ ಅರೆಸ್ಟ್ ಮೋಸದ ಕುರಿತು ಮಾಹಿತಿಯನ್ನು ತಿಳಿಯೋಣ. ನಮಸ್ಕಾರ ಕೇಳುಗರೆ, ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಡಿಜಿಟಲ್ ಸುರಕ್ಷತೆಗೆ ಸ್ವಾಗತ. ಇಂದು ನಾವು ದೇಶಾದ್ಯಂತ ಹೆಚ್ಚುತ್ತಿರುವ ಒಂದು ಗಂಭೀರ ಸಮಸ್ಯೆ ಸೈಬರ್ ಮೋಸದ ಬಗ್ಗೆ ಮಾತನಾಡಲಿದ್ದೇವೆ. ಅದೇ ಡಿಜಿಟಲ್ ಅರೆಸ್ಟ್ ಮೋಸ. ಈ ಮೋಸದಿಂದ ಹಲವರು ತಮ್ಮ ಹಣ, ಸಮಯ ಮತ್ತು ಮಾನಸಿಕ ಶಾಂತಿಯನ್ನು ಕಳೆದುಕೊಳ್ಳುತ್ತಿದ್ದಾರೆ. ಆದರೆ ಸರಿಯಾದ ಜಾಗೃತಿ ಇದ್ದರೆ ಇದರಿಂದ ತಪ್ಪಿಸಿಕೊಳ್ಳಬಹುದು.

ಹಾಗಿದ್ರೆ ಡಿಜಿಟಲ್ ಅರೆಸ್ಟ್ ಅಂದ್ರೇನು? ಮೊದಲು ಒಂದು ಮುಖ್ಯ ವಿಷಯ ತಿಳಿದುಕೊಳ್ಳೋಣ. ಡಿಜಿಟಲ್ ಅರೆಸ್ಟ್ ಎಂಬುದು ಕಾನೂನಿನ ಪದವಿ ಅಲ್ಲ, ಇದು ಸೈಬರ್ ಮೋಸಗಾರರು ಬಳಸುವ ಸುಳ್ಳು ತಂತ್ರ. ಮೋಸಗಾರರು ಪೊಲೀಸ್, ಸಿಬಿಐ, ಕಸ್ಟಮ್ಸ್ ಅಧಿಕಾರಿ ಅಥವಾ ಸೈಬರ್ ಕ್ರೈಂ ಅಧಿಕಾರಿಗಳಂತೆ ನಟಿಸುತ್ತಾರೆ. ಅವರು ಫೋನ್ ಅಥವಾ ವಿಡಿಯೋ ಕಾಲ್ ಮಾಡಿ ಹೇಳುತ್ತಾರೆ, ನಿಮ್ಮ ಆಧಾರ್ ಸಂಖ್ಯೆ ಅಪರಾಧಕ್ಕೆ ಬಳಕೆಯಾಗಿದೆ,

0: ಬೇಡಿ, ಇದೀಗಲೇ ಹಣ ಪಾವತಿಸಿ, ಇಲ್ಲದಿದ್ದರೆ ಬಂಧನವಾಗುತ್ತದೆ. ಇವೆಲ್ಲ ಭಯ ಹುಟ್ಟಿಸುವ ನಾಟಕಗಳು. ಹಾಗಿದ್ರೆ ಸತ್ಯ ಏನು? ಯಾರನ್ನು ಫೋನ್ ಅಥವಾ ವಿಡಿಯೋ ಕಾಲ್ ಮೂಲಕ ಬಂಧಿಸಲು ಸಾಧ್ಯವಿಲ್ಲ. ಹಾಗಿದ್ರೆ ಈ ಮೋಸ ಹೇಗ್ ನಡೆಯುತ್ತೆ? ಈ ಮೋಸಗಾರರು ತುಂಬಾ ಚತುರರು. ಅವರು ನಿಮ್ಮ ಹೆಸರನ್ನು, ವಿಳಾಸವನ್ನು ಹೇಳಬಹುದು, ನಕಲಿ ಐಡಿ ಕಾರ್ಡ್ ತೋರಿಸಬಹುದು, ಪೊಲೀಸ್ ಉಡುಪು ಧರಿಸಿ ವಿಡಿಯೋ ಕಾಲ್ ಮಾಡಬಹುದು, ಅಧಿಕೃತ ಕಚೇರಿ ಹಿನ್ನೆಲೆ ತೋರಿಸಬಹುದು. ಅವರು ನಿಮ್ಮನ್ನು ಗಂಟೆಗಳ ಕಾಲ ಲೈನ್ನಲ್ಲಿ ಇಡಬಹುದು, ಕುಟುಂಬದವರ ಜೊತೆ ಮಾತನಾಡದಂತೆ ತಡೆಯಬಹುದು. ಕೊನೆಯಲ್ಲಿ ಕೇಳುವುದು ಒಂದೇ: ಹಣ. ಪರಿಶೀಲನೆ ಶುಲ್ಕ, ಕೇಸ್ ಕ್ಲೋಸ್ ಮಾಡಲು ಹಣ, ಬೇಲ್ ಹಣ, ಇವೆಲ್ಲ ಸುಳ್ಳು. ಈ ಡಿಜಿಟಲ್ ಅರೆಸ್ಟ್ ಮೋಸದ ಕುರಿತು ಒಂದು ಕಿರುನಾಟಕ ಈಗ ನಿಮ್ಮ ಮುಂದೆ.
1: ನಮಸ್ಕಾರ, ನಾನು ಸೈಬರ್ ಕ್ರೈಮ್ ಅಧಿಕಾರಿ ಮಾತನಾಡುತ್ತಿದ್ದೇನೆ. ನಿಮ್ಮ ಆಧಾರ್ ನಂಬರ್ ಕ್ರಿಮಿನಲ್ ಕೇಸ್ನಲ್ಲಿ ಸಿಕ್ಕಿದೆ.
2: ಏನು ಸರ್, ನನಗೇನು ಗೊತ್ತಿಲ್ಲ.
1: ನೀವು ಡಿಜಿಟಲ್ ಅರೆಸ್ಟ್ ಅಡಿ ಇದ್ದೀರಿ. ಈಗಲೇ 50,000 ರು ಟ್ರಾನ್ಸ್ಫರ್ ಮಾಡಿ, ಇಲ್ಲದಿದ್ದರೆ ನಿಮ್ಮನ್ನ ಬಂಧನ ಮಾಡ್ತೇವೆ.
2: ಸರ್ ದಯವಿಟ್ಟು.
3: ಒಂದ್ ನಿಮಿಷ ಇರು, ನಿಜವಾದ ಪೊಲೀಸು ಯಾರು ಹಣ ಕೇಳೋದಿಲ್ಲ, ಕರೆ ಕಟ್ ಮಾಡು.
0: ಇಲ್ಲಿ ಸ್ನೇಹಿತೆಯು ಸರಿಯಾದ ಸಲಹೆಯನ್ನು ನೀಡಿದಳು. ಇಂತಹ ಸಂದರ್ಭಗಳಲ್ಲಿ ಶಾಂತವಾಗಿರುವುದು ಅತ್ಯಂತ ಮುಖ್ಯ. ನಿಮ್ಮ ರಕ್ಷಣೆಗಾಗಿ ಸಲಹೆಗಳು ಇಲ್ಲಿವೆ. ಮೊದಲನೆಯದಾಗಿ, ಭಯಪಡಬೇಡಿ. OTP ಅಥವಾ ಬ್ಯಾಂಕ್ ವಿವರ ಹಂಚಬೇಡಿ. ಅಪರಿಚಿತ ಲಿಂಕ್ ಕ್ಲಿಕ್ ಮಾಡಬೇಡಿ. ಬೆದರಿಕೆ ಕರೆ ಬಂದರೆ ಕರೆ ಕಟ್ ಮಾಡಿ. ಕುಟುಂಬದವರ ಜೊತೆ ಚರ್ಚಿಸಿ. ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ಪರಿಶೀಲಿಸಿ. ಭಾರತದಲ್ಲಿ ಸೈಬರ್ ಮೋಸ ಸಹಾಯವಾಣಿ ನಂಬರ್ 1930. ಅಧಿಕೃತ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ತಕ್ಷಣ ವರದಿ ಮಾಡಿದರೆ ಹಣ ಉಳಿಯುವ ಸಾಧ್ಯತೆ ಇದೆ. ಈ ಮೋಸಕ್ಕೆ ಯಾರು ಹೆಚ್ಚಾಗಿ ಅಪಾಯಕ್ಕೆ ಒಳಗಾಗುತ್ತಾರೆ ಎಂದರೆ, ಹಿರಿಯ ನಾಗರಿಕರು, ವಿದ್ಯಾರ್ಥಿಗಳು, ಆನ್ಲೈನ್ ಸೇವೆ ಹೆಚ್ಚು ಬಳಸುವವರು, ತಂತ್ರಜ್ಞಾನದಲ್ಲಿ ಹೊಸಬರು. ಆದ್ದರಿಂದ ನಿಮ್ಮ ಮನೆ ಮಂದಿಗೆ ತಿಳಿಸಿ. ಪ್ರಿಯ ಕೇಳುಗರೆ, ಜಾಗೃತಿಯೇ ದೊಡ್ಡ ರಕ್ಷಣೆ. ಒಂದು ಕರೆ ನಿಮ್ಮ ಹಣ ಕಳೆದುಕೊಳ್ಳುವಂತೆ ಮಾಡಬಹುದು, ಆದರೆ ಒಂದು ಮಾಹಿತಿ ನಿಮ್ಮನ್ನು ರಕ್ಷಿಸಬಹುದು. ನೆನಪಿಡಿ, ಪೊಲೀಸ್ ಫೋನ್ನಲ್ಲಿ ಹಣ ಕೇಳುವುದಿಲ್ಲ, ಡಿಜಿಟಲ್ ಅರೆಸ್ಟ್ ಎಂಬುದು ಸುಳ್ಳು. ಈ ಮಾಹಿತಿಯನ್ನು ನಿಮ್ಮ ಕುಟುಂಬ, ಸ್ನೇಹಿತರು ಮತ್ತು ನೆರೆಹೊರೆಯವರ ಜೊತೆ ಹಂಚಿಕೊಳ್ಳಿ. ನಾನು ಇನ್ನು ಇಂದಿನ ಕಾರ್ಯಕ್ರಮದಿಂದ ವಿದಾಯ ಹೇಳುತ್ತೇನೆ. ಸುರಕ್ಷಿತವಾಗಿರಿ, ಎಚ್ಚರಿಕೆಯಿಂದಿರಿ, ಡಿಜಿಟಲ್ ಜಗತ್ತಿನಲ್ಲಿ ಜಾಣರಾಗಿರಿ.
4: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.

0: ಸಮಯದಿಂದ ಇನ್ನು ಮುಂದೆ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ಅವರು ನಡೆಸಿಕೊಡುವ ಗೀತ ಸುನಾದ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
2: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
1: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
2: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
1: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
2: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
1: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
2: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 7ನೇ ಅಧ್ಯಾಯವಾಗಿರುವ ಜ್ಞಾನ ವಿಜ್ಞಾನ ಯೋಗದ 15ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

ದುರಾಚಾರಿಗಳು, ಮೂಢರು ಮತ್ತು ಅಧಮ ಮನುಷ್ಯರು ನನಗೆ ಶರಣಾಗುವುದಿಲ್ಲ. ಅವರು ಆಸುರಿ ಸ್ವಭಾವದವರು. ಮಾಯೆಯಿಂದ ಅವರ ಜ್ಞಾನವು ಹರಣವಾಗಿದೆ ಎಂಬ ಮಾತನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಮಾಯೆಯನ್ನು ದಾಟುವುದಕ್ಕೆ ಅಸಾಧ್ಯ ಎಂದು ಹೇಳಿ ಅದನ್ನು ದಾಟಲು ಒಂದು ಉಪಾಯವನ್ನು ಕೂಡ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಉಪಾಯ ಇದ್ದರೆ ಅದ್ಯಾತಕ್ಕೆ ಆ ಮನುಷ್ಯ ಪಾರಾಗುವುದಕ್ಕೆ ಯತ್ನಿಸುವುದಿಲ್ಲ ಎಂದು ನಾವು ಆಶ್ಚರ್ಯ ಪಡಬಹುದು. ಆದರೆ ನರಾಧಮರಲ್ಲಿ, ಅಂದರೆ ನರರಲ್ಲಿ ಇರುವಂತಹ ಅಧಮರಲ್ಲಿ ಇರುವಂತಹ ಸ್ವಭಾವ ಭಗವಂತನಲ್ಲಿ ಶರಣಾಗುವುದಕ್ಕೆ ಬಿಡುವುದಿಲ್ಲ. ಅವನಲ್ಲಿ ಶರಣಾದರೆ ಉದ್ಧಾರವಾಗುತ್ತೇವೆ. ಶರಣಾಗಲು ಹೋಗದೆ ಇದ್ದರೆ ಏನು ಮಾಡುವುದು? ನಮ್ಮನ್ನು ದೇವರೆಡೆಗೆ ಹೋಗಗೊಡದೆ ಇರುವಂಥದ್ದೇ ದುರಾಚಾರ. ಮನುಷ್ಯರಿಗೆ ಕೆಟ್ಟ ಕೆಲಸ ಮಾಡುವುದರಲ್ಲಿಯೇ ಒಂದು ಆನಂದವಿದೆ. ಅದನ್ನು ಬಿಟ್ಟು ಬರಲು ಮನಸ್ಸಿಲ್ಲ. ಅವನ ಸ್ವಭಾವ ಯಾವಾಗಲೂ ಕೂಡ ಮಾಡಬಾರದ್ದನ್ನೇ ಮಾಡುತ್ತಾ ಹೋಗುತ್ತದೆ. ಮಾಡುವುದನ್ನು ಬಿಡುವುದು, ಕೆಟ್ಟ ಮಾತುಕತೆ ನಡವಳಿಕೆ ಅವನಿಗೆ ಒಗ್ಗಿ ಹೋಗಿದೆ. ಅದನ್ನು ಬಿಟ್ಟು ಬೇರೆ ಉತ್ತಮ ವಾತಾವರಣಕ್ಕೆ ಬಾ ಅಂತಂದರೆ ಅವನಿಗೆ ಆಗೋದಿಲ್ಲ. ಹಾಗಾಗಿ ಮೂಢರು, ಅಜ್ಞಾನಿಗಳು ಇವರಿಗೆ ಮುಂಚೆಯೇ ಗೊತ್ತಾಗುವುದಿಲ್ಲ. ಕೆಟ್ಟ ದಾರಿಯಲ್ಲಿ ಹೋದರೆ ಏನಾಗುವುದು ಎಂಬುವುದು ತಿಳಿದಿಲ್ಲ. ಒಂದು ವೇಳೆ ಪೆಟ್ಟು ತಿಂದರೂ ಕೂಡ ಅದರಿಂದ ಬುದ್ಧಿ ಕಲಿಯುವವರಲ್ಲ ಅವರು. ಅವರ ಬುದ್ಧಿ ಇನ್ನೂ ಅಷ್ಟು ವಿಕಾಸವಾಗಿಲ್ಲ. ಇತರರಿಗೆ ಆಗಿರುವುದರಿಂದ ಬುದ್ಧಿ ಕಲಿಯೋದಿಲ್ಲ, ಅಥವಾ ತಮಗೆ ಆದರೂ ಕೂಡ ಅದರಿಂದ ಬುದ್ಧಿ ಕಲಿಯೋದಿಲ್ಲ. ಅಧಮ ಅಂತಂದರೆ ತುಂಬ ಕೆಳಮಟ್ಟದಲ್ಲಿರುವಂಥ ಮನುಷ್ಯ. ಅವನು ಪ್ರಾಣಿಗಳಂತೆ ತಾತ್ಕಾಲಿಕ ತೃಪ್ತಿಯನ್ನು ಕೊಡುವುದನ್ನು ಮಾತ್ರ ಮಾಡ್ತಾನೆ. ಅವನ ರುಚಿ ಯಾವಾಗಲೂ ಕೂಡ ಕೆಳಮಟ್ಟದ್ದು. ದೇವರು, ಸತ್ಯ, ಧರ್ಮ, ಕರ್ಮ ಮುಂತಾದವುಗಳು ಅವನ ಮನಸ್ಸಿಗೆ ಹತ್ತುವುದೇ ಇಲ್ಲ. ಯಾರಾದರೂ ಅದನ್ನು ಹೇಳಿದರೆ ಕಿವಿಯ ಮೇಲೆ ಹಾಕಿಕೊಳ್ಳುವುದೂ ಇಲ್ಲ. ಹಿಂದೆ ಕಲ್ಲಿರುವ ಗೋಡೆಗೆ ಮೊಳೆ ಹೊಡೆದಂತೆ ಇದು. ಮೊಳೆಯೇ ಬಗ್ಗಿ ಹೋಗುತ್ತದೆಯೇ ಹೊರತು ಕಲ್ಲಿನೊಳಗೆ ಆ ಮೊಳೆ ಹೋಗುವುದಿಲ್ಲ. ಹಾಗಾಗಿ ಈ ಪ್ರಪಂಚದಲ್ಲಿ ಇದೇ ಒಂದು ವಿಚಿತ್ರ. ಕುಡಿಯುವುದಕ್ಕೆ ಅಮೃತವಿದೆ, ಅದನ್ನು ಬಿಟ್ಟು ಕೊಳಕು ನೀರು ಕುಡಿಯುತ್ತಾನೆ. ತಪ್ಪಿಸಿಕೊಂಡು ಹೋಗುವುದಕ್ಕೆ ಬಾಗಿಲು ತೆರೆದಿದೆ, ಆದರೆ ಅದರ ಹತ್ತಿರವೇ ಹೋಗುವುದಿಲ್ಲ ಈ ಮನುಷ್ಯ. ತನ್ನ ಅದ್ಭುತವಾದ ಮಾಯೆಯಿಂದ ಈ ಪ್ರಪಂಚವನ್ನು ಸೃಷ್ಟಿಸಿ ಇದರಿಂದ ತಪ್ಪಿಸಿಕೊಂಡು ಹೋಗುವುದಕ್ಕೆ ಕೆಲವು ಬಾಗಿಲುಗಳನ್ನು ಇಟ್ಟಿರುತ್ತಾನೆ. ಆದರೂ ಕೂಡ ಆ ಬಾಗಿಲುಗಳನ್ನು ಬಡಿಯುವವರು ಅಪರೂಪ. ಭಗವಂತನ ಮಾಯೆಯಲ್ಲಿ ಎರಡು ಸ್ವಭಾವಗಳಿವೆ. ಅದು ಒಂದು ಆಸುರಿ ಸ್ವಭಾವ, ಮತ್ತೊಂದು ದೈವಿ ಸ್ವಭಾವ. ದೈವಿ ಸ್ವಭಾವ ನಮ್ಮನ್ನು ಪ್ರಪಂಚದಿಂದ ಬಿಡಿಸುತ್ತದೆ. ಆಸುರಿ ಸ್ವಭಾವ ನಮ್ಮನ್ನು ಪ್ರಪಂಚಕ್ಕೆ ಕಟ್ಟಿಹಾಕುತ್ತದೆ. ಮೇಲಿನ ಮೂರು ಬಗೆಯ ಮನುಷ್ಯರು ಆಸುರಿ ಸ್ವಭಾವವನ್ನು ಆಶ್ರಯಿಸಿದವರು. ಆಸುರಿ ಸ್ವಭಾವದವರ ಜ್ಞಾನ ಅಪಹರಿಸಲ್ಪಟ್ಟಿದೆ. ಮುಂದೇನಾಗುವುದು? ನಾವು ಇಂತಹ ಕೆಟ್ಟ ಕೆಲಸ ಮಾಡಿದರೆ ಅದರಿಂದ ಬರುವ ಪರಿಣಾಮ ಎಷ್ಟು ಭೀಕರವಾಗುತ್ತದೆ ಎಂಬುದರ ಬಗ್ಗೆ ಯಾವುದೇ ಆಲೋಚನೆಯೇ ಇಲ್ಲದವರು ಈ ಅಧಮರು. ಈ ಹಿಂದಿನ 14ನೆಯ ಶ್ಲೋಕದಲ್ಲಿ ಮನುಷ್ಯನ ಬುದ್ಧಿಯನ್ನು ಆವರಿಸಿರುವಂತಹ ಮಾಯೆಯ ಬಗ್ಗೆ ವಿವರಿಸಿ ಅದನ್ನು ದಾಟುವಂತಹ ರಹಸ್ಯವನ್ನ ಭಗವಂತ ತಿಳಿಸಿದ್ದ. ಆದರೆ ಈ ಶ್ಲೋಕದ ಮೂಲಕ ಈ ಮಾಯೆಯನ್ನು ದಾಟಲು ಅಶಕ್ಯರಾದವರ ಬಗ್ಗೆ ಪರಮಾತ್ಮ ಹೇಳ್ತಾ ಇದ್ದಾನೆ. ಪರಮಾತ್ಮನು ಎಲ್ಲರ ಹೃದಯದಲ್ಲಿದ್ದರೂ ಕೂಡ ಮಾಯೆಯ ಬಲೆಗೆ ಸಿಕ್ಕಿಬಿದ್ದಿರುವ ದುಷ್ಕರ್ಮಿಗಳು ತಮ್ಮಲ್ಲೇ ಇರುವ ಪರಮಾತ್ಮನನ್ನು ತಿಳಿಯರು

0: ಮನಸ್ಸಿಗೆ ಸರಿಯಾದ ರೀತಿಯ ವಿವರಣೆಯನ್ನು ಕೊಡದಿದ್ದರೆ ಅದು ಮಾಯೆಯನ್ನು ಸರಿಯಾಗಿ ತಿಳಿದುಕೊಳ್ಳದು. ಮಾಯೆಯ ಶಕ್ತಿಯು ಎಷ್ಟು ಅಪಾರವಾದುದು ಎಂಬುದನ್ನು ಇಲ್ಲಿ ತೋರಿಸಿಕೊಡಲಾಗಿದೆ. ನರಾಧಮರು, ಮೂಢರು ಮತ್ತು ಅವಿವೇಕಿಗಳೂ ಆಗಿದ್ದು ಸದಾ ಆಸುರಿ ಪ್ರವೃತ್ತಿಯನ್ನು ಹೊಂದಿದ್ದು ಯಾವಾಗಲೂ ಮಾಡಬಾರದ್ದನ್ನೇ ಮಾಡುತ್ತಿರುತ್ತಾರೆ. ಮನುಷ್ಯನ ಹಿರಿಮೆಯು ಬುದ್ಧಿಯಿಂದಾಗಿ ಎಂಬುದು ನಮಗೆಲ್ಲರಿಗೂ ತಿಳಿದಿರುವ ವಿಷಯ. ಈ ಬುದ್ಧಿಯ ಮೂಲಕವೇ ಮನಸ್ಸಿಗೆ ವಿಕಾಸದ ಮೇಲಿನ ಹಂತಗಳನ್ನು ಏರಲು ಸಾಧ್ಯ ಮತ್ತು ಕೊನೆಗೆ ತನ್ನ ಆತ್ಮಸ್ವರೂಪವನ್ನು ತಿಳಿದುಕೊಳ್ಳಲು ಸಾಧ್ಯ. ಹಾಗಾಗಿ ಬುದ್ಧಿಯು ವಿವೇಕದಿಂದ ವರ್ತಿಸಬೇಕಾದರೆ ಅಲ್ಲಿ ಸತ್ವಗುಣ ಇರಬೇಕು. ತಮೋಗುಣವೇ ಜಾಸ್ತಿ ಇರುವಂತಹ ಬುದ್ಧಿಯು ಶರೀರ, ಮನಸ್ಸು ಮತ್ತು ಬುದ್ಧಿಗಳಲ್ಲೇ ತಾದಾತ್ಮ್ಯ ಭಾವವನ್ನು ಬೆಳೆಸಿಕೊಂಡು ಪಡಬಾರದ ಕಷ್ಟಗಳನ್ನು ಅನುಭವಿಸುತ್ತದೆ. ಅಂತಹ ಬುದ್ಧಿಯು ಮಾಡಬಾರದ್ದನ್ನು ಮಾಡುವಂತಹ ಪ್ರವೃತ್ತಿಯನ್ನೇ ಹೊಂದಿರುತ್ತದೆ. ಈ ರೀತಿಯ ಬುದ್ಧಿಯು ವಿಕಾಸದ ಬುದ್ಧಿಗೆ ಯೋಗ್ಯವಾದುದಲ್ಲ. ಅದು ಮನುಷ್ಯನನ್ನು ಅವನತಿಯ ಪ್ರಪಾದದತ್ತ ತಳ್ಳುತ್ತದೆ. ತನ್ನ ಸರ್ವನಾಶವನ್ನು ಹೀಗೆ ತಾನಾಗಿ ಮಾಡಿಕೊಳ್ಳುವ ವ್ಯಕ್ತಿಯನ್ನು ನರಾಧಮನೆಂದೂ, ಮೂಢನೆಂದೂ, ಅವಿವೇಕಿಯೆಂದೂ ಕೂಡ ಇಲ್ಲಿ ಕರೆದಿರುವಂಥದ್ದು. ಅಂತಹವನ ಜೀವನ ರೀತಿಯು ಆಸುರಿ ಭಾವದ್ದಾಗಿದ್ದು ಅವನ ವರ್ಣನೆಯನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮುಂದಿನ ಅಧ್ಯಾಯದಲ್ಲಿ ತಿಳಿಸಲಾಗಿದೆ. ಆಸುರಿ ಸ್ವಭಾವದವರು ಹೇಗಿರ್ತಾರೆ, ಅವರ ಸ್ವಭಾವಗಳೇನು, ದೈವೀ ಭಾವದವರ ಸ್ವಭಾವಗಳೇನು ಎಂಬುದನ್ನು ನಾವು 16ನೇ ಅಧ್ಯಾಯದಲ್ಲಿ ದೈವೀ ಸಂಪತ್ ವಿಭಾಗ ಯೋಗ ಅಂತ ಹೇಳಿ ಆ ಅಧ್ಯಾಯದಲ್ಲಿ ನಾವು ಪೂರ್ಣ ಅಧ್ಯಯನವನ್ನು ಮಾಡಬಹುದು.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು: ರಾಜ್ಯದಲ್ಲಿ ನಾಳೆಯಿಂದ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ, ಬಿಎಲ್ಒಗಳಿಗೆ ಸಹಕರಿಸುವಂತೆ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಮನವಿ. ವಿದ್ಯುತ್ ಸರಬರಾಜು ಖಾಸಗೀಕರಣ ಮಾಡುವ ಪ್ರಶ್ನೆಯೇ ಇಲ್ಲ, ಇಂಧನ ಸಚಿವ ಕೆಜೆ ಜಾರ್ಜ್ ಸ್ಪಷ್ಟನೆ. ಅರಣ್ಯ ವಾಸಿಗಳ ಹಕ್ಕುಗಳನ್ನು ಕಡೆಗಣಿಸದಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧಿಕಾರಿಗಳಿಗೆ ಸೂಚನೆ. ರಾಜ್ಯದ ನಗರ ಯೋಜನೆಗಳ ಕುರಿತು ಪೌರಾಡಳಿತ ಇಲಾಖೆಯ ಅಧಿಕಾರಿಗಳೊಂದಿಗೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಸಭೆ. ಮಡಿಕೇರಿ ಸೇರಿದಂತೆ ಕೊಡಗಿನಲ್ಲಿ ಮುಂಗಾರು ಮಳೆ ಚುರುಕು, ರೈತರ ಮೊಗದಲ್ಲಿ ಮಂದಹಾಸ. ರಾಜ್ಯದಲ್ಲಿ ನಾಳೆಯಿಂದ ವಿಶೇಷ ಸಮಗ್ರ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆ ಆರಂಭವಾಗಲಿದೆ. ಈ ಸಂಬಂಧ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ಪ್ರತಿಕ್ರಿಯಿಸಿದ್ದು, ರಾಜ್ಯದಲ್ಲಿ ಪ್ರಸ್ತುತ ಒಟ್ಟು 5,04,32,314 ಮತದಾರರಿದ್ದು ಎಲ್ಲರೂ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಒಳಪಡಲಿದ್ದಾರೆ. ಈಗಾಗಲೇ ಶೇಕಡಾ 91.61% ಮತದಾರರು ಮ್ಯಾಪಿಂಗ್ಗೆ ಒಳಪಟ್ಟಿದ್ದಾರೆ. 46,52,504 ಮ್ಯಾಪಿಂಗ್ನಿಂದ ಹೊರ ಉಳಿದಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಎಸ್ಐಆರ್ಗಾಗಿ ರಾಜ್ಯಾದ್ಯಂತ 59,050 ಬೂತ್ ಮಟ್ಟದ ಅಧಿಕಾರಿಗಳನ್ನು ನಿಯೋಜಿಸಲಾಗಿದೆ. 31 ಜಿಲ್ಲಾ ಚುನಾವಣಾಧಿಕಾರಿಗಳು, 4 ಅಪರ ಜಿಲ್ಲಾ ಚುನಾವಣಾಧಿಕಾರಿಗಳು, 224 ನೋಂದಣಾಧಿಕಾರಿಗಳು, 336 ಸಹಾಯಕ ನೋಂದಣಾಧಿಕಾರಿಗಳು ಹಾಗೂ ಬಿಎಲ್ಒಗಳನ್ನು ನೇಮಕ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ಗಣತಿ ನಮೂನೆ ವಿತರಣೆ ಮಾಡಲಿದ್ದು, ಭರ್ತಿ ಮಾಡಿದ ನಮೂನೆಗಳನ್ನು ಡಿಜಿಟಲೀಕರಣಕ್ಕೆ ಕಳುಹಿಸಲಿದ್ದಾರೆ. ಎನ್ಯುಮರೇಷನ್ ಫಾರ್ಮ್ ಭರ್ತಿ ಮಾಡಿ ಬಿಎಲ್ಒಗಳಿಗೆ ಹಿಂದಿರುಗಿಸುವಂತೆ ಮನವಿ ಮಾಡಿದ್ದಾರೆ.
2: ನಾನು ಮತದಾರರಿಗೆ ಪ್ರೀತಿಯಿಂದ ವಿನಂತಿ ಮಾಡಿಕೊಡ್ತೀನಿ, ಬಿಎಲ್ಒ ತಮ್ಮ ಎನ್ಯುಮರೇಷನ್ ಫಾರ್ಮ್ ಅನ್ನ ತಮ್ಮ ಮನೆಗೆ ಕೊಡುವ ಸಂದರ್ಭಗಳಲ್ಲಿ ದಯವಿಟ್ಟು ಹಳೆ ಫೋಟೋ ಇದ್ರೆ ಅದು ಬದಲಾಗಿ ಹೊಸ ಫೋಟೋ ಹಾಕಿಬಿಟ್ಟು ತಮ್ಮ ಮಾಹಿತಿಯನ್ನು ಅದರಲ್ಲಿ ಫಿಲ್ ಮಾಡಿ ಸಹಿ ಮಾಡಿ ಬಿಎಲ್ಒ ಹತ್ರ ವಾಪಸ್ ಕೊಡಿ ಅಂತ ಹೇಳ್ತೀನಿ ನಾನು. ಅಕಸ್ಮಾತ್ ಯಾರು ಕೆಲವರು ಮತದಾರರಿಗೆ ಒಂದಕ್ಕಿಂತ ಮೇಲ್ಪಟ್ಟು ಜಾಗದಲ್ಲಿ ವೋಟರ್ ಲಿಸ್ಟ್ ಅಲ್ಲಿ ಹೆಸರಿದ್ರೆ ದಯವಿಟ್ಟು ಅವ್ರ ಹತ್ರ ವಿನಂತಿ ಮಾಡಿಕೊಡ್ತೀನಿ, ಯಾವುದೇ ಕಾರಣಕ್ಕೂ ತಾವು ಒಂದು ಕಡೆ ಮಾತ್ರ ಫಾರ್ಮ್ ಸೈನ್ ಮಾಡಿಕೊಡಬೇಕು, ಎಲ್ಲಿ ಬೇಕೋ ಅಲ್ಲಿ ತಾವು ಸೈನ್ ಮಾಡಿ, ಬಾಕಿ ಕಡೆ ಯಾವುದೇ ಕಾರಣಕ್ಕೂ ಫಾರ್ಮ್ ಸೈನ್ ಮಾಡಬೇಡ ಎಂದು ನಾನು ಕೋರಿಕೊಳ್ತೀನಿ.
1: ನಾಳೆಯಿಂದ ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ನಡೆಯಲಿದೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಶೇಕಡಾ 76.32% ಮ್ಯಾಪಿಂಗ್ ಪೂರ್ಣಗೊಂಡಿದೆ ಎಂದು ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರತಿಯೊಬ್ಬ ಮತದಾರರು ಗಣತಿ ನಮೂನೆಯನ್ನು ಅಗತ್ಯ ಮಾಹಿತಿ ಮತ್ತು ಸ್ವಯಂ ದೃಢೀಕರಿಸಿದ ದಾಖಲೆಗಳೊಂದಿಗೆ ಬಿಎಲ್ಒಗಳಿಗೆ ಕಡ್ಡಾಯವಾಗಿ ಸಲ್ಲಿಸುವಂತೆ

0: ತಿಳಿಸಿದ್ದಾರೆ. ವಿದ್ಯುತ್ ಪೂರೈಕೆಯ ಹೊಣೆಯನ್ನು ಟಾಟಾ ಕಂಪನಿಗೆ ವಹಿಸುವ ಪ್ರಸ್ತಾವವನ್ನು ಮುಂಬರುವ ಸಚಿವ ಸಂಪುಟದಲ್ಲಿ ಚರ್ಚಿಸಿ ತೀರ್ಮಾನಿಸಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭರವಸೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನೌಕರರ ಸಂಘ ಏರ್ಪಡಿಸಿದ್ದ ಅಭಿನಂದನಾ ಸಮಾರಂಭದಲ್ಲಿ ಮಾತನಾಡಿದ ಅವರು, ನೌಕರರ ಬೇಡಿಕೆಗಳಿಗೆ ಸಂಬಂಧಿಸಿದಂತೆ ಸರ್ಕಾರ ನ್ಯಾಯಯುತ ತೀರ್ಮಾನ ಮಾಡಲಿದೆ ಎಂದು ಹೇಳಿದ್ದಾರೆ. ಇದೇ ವೇಳೆ ವಿದ್ಯುತ್ ಸರಬರಾಜು ಖಾಸಗೀಕರಣ ಮಾಡುವ ಪ್ರಶ್ನೆಯೇ ಇಲ್ಲ ಎಂದು ಇಂಧನ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ಇಂಧನ ಇಲಾಖೆ ಬಲಿಷ್ಠವಾಗಿದ್ದು ಸರ್ಕಾರ ನೌಕರರ ಪರವಾಗಿದೆ ಎಂದು ಹೇಳಿದ್ದಾರೆ. ಇಂಧನ ಇಲಾಖೆ ದೂರದೃಷ್ಟಿಯ ಯೋಜನೆಗಳನ್ನು ಸಿದ್ದಪಡಿಸಿದ್ದು ಮುಂದಿನ 25 ವರ್ಷಗಳ ಅವಧಿಗೆ ವಿದ್ಯುತ್ ಭದ್ರತೆ ಒದಗಿಸಲು ಯೋಜನೆ ಸಿದ್ದವಾಗಿದೆ ಎಂದು ತಿಳಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಇಂಧನ ಇಲಾಖೆಯಿಂದ ಇನ್ನೂ ಹೆಚ್ಚಿನ ಯೋಜನೆಗಳು ಜಾರಿಯಾಗಲಿವೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಸಮಾರಂಭದಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳ ಸಾವಿರಾರು ನೌಕರರು ಭಾಗವಹಿಸಿದ್ದರು. ಅರಣ್ಯ ವಾಸಿಗಳ ಅರಣ್ಯ ಹಕ್ಕುಗಳನ್ನು ಯಾವುದೇ ಕಾರಣಕ್ಕೂ ಕಡೆಗಣಿಸಬಾರದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚಿಸಿದ್ದಾರೆ. ವಿಧಾನಸೌಧದಲ್ಲಿ ಇಂದು ಅರಣ್ಯ ಇಲಾಖೆ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಕುಡಿಯುವ ನೀರು, ರಸ್ತೆ, ವಿದ್ಯುತ್ ಸೇರಿದಂತೆ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಆದ್ಯತೆ ನೀಡುವಂತೆ ನಿರ್ದೇಶನ ನೀಡಿದ್ದಾರೆ. ಬಾಕಿ ಇರುವ ಅರಣ್ಯ ಅನುಮತಿ ಪ್ರಕರಣಗಳನ್ನು ಜುಲೈ 15ರೊಳಗೆ ಇತ್ಯರ್ಥಪಡಿಸುವಂತೆ ತಿಳಿಸಿದ್ದಾರೆ. ಅರಣ್ಯ ಹಾಗೂ ಪ್ರಾಣಿ ಸಂಪತ್ತನ್ನು ಸಂರಕ್ಷಿಸುವ ಕೆಲಸ ಪರಿಣಾಮಕಾರಿಯಾಗಿ ಆಗಬೇಕು. ಈ ಹಿನ್ನೆಲೆಯಲ್ಲಿ ಪ್ರಾಣಿ ಸಂಪತ್ತಿನ ಮೇಲೆ ನಿಗಾ ಇಡಲು ಥರ್ಮಲ್ ಡ್ರೋನ್ ವ್ಯವಸ್ಥೆ ಜಾರಿಗೆ ತರುವುದಾಗಿ ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದ ನಗರ ಯೋಜನೆಗಳ ಕುರಿತು ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಬೆಂಗಳೂರಿನಲ್ಲಿ ಇಂದು ಪೌರಾಡಳಿತ ನಿರ್ದೇಶನಾಲಯದ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ್ದಾರೆ. ನಗರಗಳ ಸುಸ್ಥಿರ ಅಭಿವೃದ್ಧಿ, ವೈಜ್ಞಾನಿಕ ನಗರ ಯೋಜನೆ, ನಾಗರಿಕ ಸ್ನೇಹಿ ಮೂಲಸೌಕರ್ಯ ಹಾಗೂ ಭವಿಷ್ಯದ ಅಗತ್ಯಗಳಿಗೆ ಅನುಗುಣವಾಗಿ ನಗರಗಳನ್ನು ರೂಪಿಸುವ ನಿಟ್ಟಿನಲ್ಲಿ ಸಮಗ್ರ ಯೋಜನೆ, ಅವಶ್ಯಕ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಕುರಿತು ಸಭೆಯಲ್ಲಿ ಚರ್ಚಿಸಿದ್ದಾರೆ. ನಗರಾಭಿವೃದ್ಧಿ ಇಲಾಖೆಯ ಜಂಟಿ ಕಾರ್ಯದರ್ಶಿ ಕೃಷ್ಣಮೂರ್ತಿ, ನಗರ ಮತ್ತು ಗ್ರಾಮಾಂತರ ಯೋಜನಾ ಇಲಾಖೆಯ ಅಪರ ನಿರ್ದೇಶಕ ಶಶಿಕುಮಾರ್ ಸೇರಿದಂತೆ ಇಲಾಖೆಯ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಮಡಿಕೇರಿ ಸೇರಿದಂತೆ ಕೊಡಗು ಜಿಲ್ಲೆಯಲ್ಲಿ ಇಂದಿನಿಂದ ಮುಂಗಾರು ಮಳೆ ಚುರುಕಾಗಿದೆ. ಇಂದು ಮಧ್ಯಾಹ್ನದಿಂದಲೇ ಕಾವೇರಿ ನದಿ ಪಾತ್ರ ಸೇರಿದಂತೆ ಜಿಲ್ಲೆಯ ಬಹುತೇಕ ಕಡೆ ಉತ್ತಮ ಮಳೆಯಾಗುತ್ತಿದೆ. ಸಾಮಾನ್ಯವಾಗಿ ಕೊಡಗಿನಲ್ಲಿ ಜೂನ್ ಮೊದಲ ವಾರದಲ್ಲಿ ಆರಂಭವಾಗಬೇಕಾಗಿದ್ದ ಮುಂಗಾರು ಈ ವರ್ಷ ತಡವಾದ ಹಿನ್ನೆಲೆಯಲ್ಲಿ ರೈತಾಪಿಗಳಿಗೆ ಆತಂಕ ಉಂಟಾಗಿತ್ತು. ಇದೀಗ ಸುಮಾರು 1 ತಿಂಗಳು ತಡವಾಗಿ ಮುಂಗಾರು ಬಿರುಸಾಗಿರುವುದು ರೈತರಲ್ಲಿ ನೆಮ್ಮದಿ ಮೂಡಿಸಿದೆ. ಬೆಳಗಾವಿಯ ಗುರುದೇವ ರಾನಡೆ ಮಂದಿರದ ತುಲನಾತ್ಮಕ ತತ್ವಶಾಸ್ತ್ರ ಮತ್ತು ಧಾರ್ಮಿಕ ಅಕಾಡೆಮಿಯ ಶತಮಾನೋತ್ಸವ ಉದ್ಘಾಟನೆ ಹಾಗೂ ಗುರುದೇವ ರಾನಡೆ ಅವರ ಸಂಪೂರ್ಣ ಬರಹ ಒಳಗೊಂಡ 28 ಸಂಪುಟಗಳನ್ನು ಕೇಂದ್ರದ ಸಾಂಸ್ಕೃತಿಕ ಹಾಗೂ ಪ್ರವಾಸೋದ್ಯಮ ಇಲಾಖೆ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಇಂದು ಲೋಕಾರ್ಪಣೆಗೊಳಿಸಿದರು. ಈ ವೇಳೆ ಮಾತನಾಡಿದ ಅವರು, ಭಾರತ ತನ್ನ ದಾರ್ಶನಿಕ ಪರಂಪರೆಯ ಭವ್ಯ ಸಂಸ್ಕೃತಿಯ ಮೂಲಕ ಇಡೀ ಜಗತ್ತಿಗೆ ಮಾರ್ಗದರ್ಶನ ನೀಡುತ್ತಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕೇಂದ್ರ ಸರ್ಕಾರದ ಮನ್ರೇಗಾ ಯೋಜನೆಗೆ ಪರ್ಯಾಯವಾಗಿ ಜಾರಿಗೆ ತಂದಿರುವ ವಿಬಿಜಿ ರಾಮ್ಜಿ ಯೋಜನೆಗೆ ಅಧಿಕೃತವಾಗಿ ಬಳಸಲಾಗುವ ಲೋಗೋ ನೀಡಿದ ಕೀರ್ತಿ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ರಾಮ್ ಪ್ರಸಾದ್ ಕೆ ಅವರಿಗೆ ಸಂದಿದೆ. ವಿಬಿಜಿ ರಾಮ್ಜಿ ಯೋಜನೆಗೆ ಲೋಗೋ ವಿನ್ಯಾಸ ಮಾಡುವಂತೆ ದೇಶದ ಕಲಾವಿದರಿಗೆ ಅವಕಾಶ ನೀಡಲಾಗಿತ್ತು. ಸುಮಾರು 7,000ಕ್ಕೂ ಅಧಿಕ ಕಲಾವಿದರು ತಾವು ರಚಿಸಿದ ಲೋಗೋ ಕಳುಹಿಸಿಕೊಟ್ಟಿದ್ದರು. ಆದರೆ ಕನ್ನಡಿಗ ರಾಮ್ ಪ್ರಸಾದ್ ಕೆ ಕಳುಹಿಸಿದ ಲೋಗೋ ಆಯ್ಕೆಯಾಗುವ ಮೂಲಕ ಕರಾವಳಿಯ ಹಿರಿಮೆ ಹೆಚ್ಚಿಸಿದೆ. ಲೋಗೋ ಆಯ್ಕೆಯಾಗಿರುವ ಕುರಿತು ಆಕಾಶವಾಣಿಯೊಂದಿಗೆ ಸಂತಸ ಹಂಚಿಕೊಂಡಿರುವ ರಾಮ್ ಪ್ರಸಾದ್, ಇದೊಂದು ಅದ್ಭುತ ಅವಕಾಶ ಎಂದು ತಿಳಿಸಿದ್ದಾರೆ.
4: ಕಾಂಟೆಸ್ಟ್ ನ ಕ್ರೈಟೀರಿಯಾ ಒಂದಿತ್ತು, ಯೋಜನೆ ಏನಿದೆ ಆ ಯೋಜನೆಗೆ ತಕ್ಕಂತಹ ಒಂದು ಕೋರ್ ವ್ಯಾಲ್ಯೂ ಅನ್ನು ಇಟ್ಕೊಂಡಿರ್ಬೇಕಾಗಿತ್ತು. ನನಗೊಂದು ಸಿಂಪಲ್ ಆದಂತ ಲೋಗೋ ಮತ್ತೆ ಸಿಕ್ಕಿಬಿಡ್ತು. ಏಪ್ರಿಲ್ 4th ತಾರೀಕು ನಾನು ಅದನ್ನು ಫೈನಲ್ ಮಾಡಿ ಅದೇ ದಿನ ಲಾಸ್ಟ್ ಒಂದು 10-15 ನಿಮಿಷ ಇರುವಾಗ ಸಬ್ಮಿಷನ್ ಮಾಡಿರುವಂತದ್ದು.

0: ಖುಷಿ ಉಂಟು. ಈಗ ನನ್ನ ಕಾಂಟೆಸ್ಟ್ ಅಲ್ಲಿ ನಾನು ವಿನ್ ಆಗಿದ್ದೇನೆ. ಈಗ ಈ ಯೋಜನೆ ಏನಿದೆ ತುಂಬಾ ದೊಡ್ಡ ಮಟ್ಟದ್ದು, ಇಡೀ ಭಾರತಕ್ಕೆ ಒಂದು ಕಾಣಿಸಿಕೊಳ್ಳುವಂತ ಯೋಜನೆ ಇದು. ಅವಾಗ ವಿಕಸಿತ ಭಾರತ ಹೆಸರೊಟ್ಟಿಗೆ ನನ್ನ ಕ್ರಿಯೇಟ್ ಮಾಡಿದ ಲೋಗೋ ಇರ್ತದೆ. ಖುಷಿ ಇದೆ ನನಗೆ ಈ ಕಾಂಟೆಸ್ಟ್ ವಿನ್ ಆಗಿರುವಂತದ್ದು.
1: ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಇ ಡ್ರೈವ್ ಯೋಜನೆ ಅಡಿಯಲ್ಲಿ ಬೆಂಗಳೂರಿಗೆ ಮಂಜೂರಾದ 4,500 ಎಲೆಕ್ಟ್ರಿಕ್ ಬಸ್ಗಳನ್ನು ಖರೀದಿಸಲು ರಾಜ್ಯ ಸರ್ಕಾರ ವಿಳಂಬ ಮಾಡುತ್ತಿದೆ ಎಂದು ಸಂಸದ ತೇಜಸ್ವಿ ಸೂರ್ಯ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಯೋಜನೆ ಕಾರ್ಯಗತಗೊಳಿಸಲು ಏಕೆ ವಿಳಂಬ ಮಾಡುತ್ತಿದೆ ಎಂದು ದೂರಿದ್ದಾರೆ. ಬಸ್ ಖರೀದಿಸಲು ರಾಜ್ಯ ಸರ್ಕಾರ ಕನಿಷ್ಠ ಮೊತ್ತವನ್ನು ಮಾತ್ರ ನೀಡಬೇಕಾಗುತ್ತದೆ. ಪ್ರಸ್ತಾವಿತ ಸುರಂಗ ರಸ್ತೆಯಂತಹ ಯೋಜನೆಗಳಿಗೆ ಖರ್ಚು ಮಾಡಲು ಸರ್ಕಾರಕ್ಕೆ ಸಾವಿರಾರು ಕೋಟಿ ರೂಪಾಯಿ ಹಣವಿದೆ, ಆದರೆ ಸಾರ್ವಜನಿಕ ಸಾರಿಗೆಯಲ್ಲಿ ಹೂಡಿಕೆ ಮಾಡಲು ಹಣವಿಲ್ಲವೇ ಎಂದು ಪ್ರಶ್ನಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ನಾಳೆಯಿಂದ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ, ಬಿಎಲ್ಒಗಳಿಗೆ ಸಹಕರಿಸುವಂತೆ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಮನವಿ. ವಿದ್ಯುತ್ ಸರಬರಾಜು ಖಾಸಗೀಕರಣ ಮಾಡುವ ಪ್ರಶ್ನೆಯೇ ಇಲ್ಲ, ಇಂಧನ ಸಚಿವ ಕೆಜೆ ಜಾರ್ಜ್ ಸ್ಪಷ್ಟನೆ. ಅರಣ್ಯವಾಸಿಗಳ ಹಕ್ಕುಗಳನ್ನು ಕಡೆಗಣಿಸದಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧಿಕಾರಿಗಳಿಗೆ ಸೂಚನೆ. ರಾಜ್ಯದ ನಗರ ಯೋಜನೆಗಳ ಕುರಿತು ಪೌರಾಡಳಿತ ಇಲಾಖೆಯ ಅಧಿಕಾರಿಗಳೊಂದಿಗೆ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಸಭೆ. ಮಡಿಕೇರಿ ಸೇರಿದಂತೆ ಕೊಡಗಿನಲ್ಲಿ ಮುಂಗಾರು ಮಳೆ ಚುರುಕು, ರೈತರ ಮೊಗದಲ್ಲಿ ಮಂದಹಾಸ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.
2: ನಮ್ಮ ನಿಲಯದಿಂದ ಇನ್ನು ಮುಂದೆ ನ್ಯಾಷನಲ್ ಟ್ರಸ್ಟ್ ಆಕ್ಟ್ 1990 ಅಡಿಯಲ್ಲಿ ವಿಶೇಷ ಚೇತನರಿಗೆ ಲಭ್ಯವಿರುವ ಸೇವೆಗಳ ಕುರಿತು ಮೈಸೂರಿನ ಜಿಲ್ಲಾ ವಿಶೇಷ ಚೇತನರ ಪುನರ್ವಸತಿ ಸದಸ್ಯ ಕಾರ್ಯದರ್ಶಿಗಳು ಹಾಗೂ ಹಿರಿಯ ವಕೀಲರಾದ ಶ್ರೀ ವೈದ್ಯನಾಥ್ ಎಸ್ಎಸ್ ರವರ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ.
3: ಆರೋಗ್ಯಮಂತನ ವೈದ್ಯರೊಂದಿಗಿನ ನೇರ ಸಂದರ್ಶನ. ಮಾನಸಿಕವಾಗಿ, ದೈಹಿಕವಾಗಿ ಹಾಗೂ ದೀರ್ಘ ಕಾಯಿಲೆಗಳ ಕುರಿತು ತಜ್ಞ ವೈದ್ಯರ ಜೊತೆ ಚರ್ಚಿಸಿ ಸೂಕ್ತ ಮಾಹಿತಿ ಮತ್ತು ಸಮಾಲೋಚನೆಯನ್ನ ನೀಡುವ ಮೂಲಕ ಸಮುದಾಯ ಸ್ವಾಸ್ಥ್ಯ ಕಾಪಾಡುವ ಕಾರ್ಯಕ್ರಮ. ಪ್ರಾಯೋಜಕರು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಸರಗೂರು.
4: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಬಾನುಲಿ ಗೆಳೆಯ ನಿಂಗರಾಜು. ಕೇಳುಗರು, ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ನ್ಯಾಷನಲ್ ಟ್ರಸ್ಟ್ ಆಕ್ಟ್ನಲ್ಲಿ ವಿಶೇಷ ಚೇತನರಿಗೆ ಇರುವ ಸೇವೆಗಳ ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಹಿರಿಯ ವಕೀಲರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ವಿಶೇಷ ಚೇತನರ ಪುನರ್ವಸತಿ ಕೇಂದ್ರ ಮೈಸೂರು, ಶ್ರೀ ವೈದ್ಯನಾಥ್ ಅವರು. ಸರ್, ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ.
5: ನಮಸ್ಕಾರ
4: ಸರ್. ಮೊದಲನೇದಾಗಿ ಇವತ್ತು ಈ ಒಂದು ನ್ಯಾಷನಲ್ ಟ್ರಸ್ಟ್ ಸಂಬಂಧಪಟ್ಟಂತೆ ಅದರಲ್ಲಿ ಈ ಒಂದು ಹಡಿನಲ್ಲಿ ಆ ವಿಶೇಷ ಚೇತನರಿಗೆ ಏನೇನು ಸೇವೆಗಳು ಸಿಗ್ತಾ ಇದೆ ಮತ್ತು ಏನೇನು ಯೋಜನೆಗಳಿದೆ ಅನ್ನೋದ್ರ ಬಗ್ಗೆ ನಾವು ಮಾತನಾಡ್ತೀವಿ. ಸೊ ಈ ಒಂದು ನಿಟ್ಟಿನಲ್ಲಿ ನಾವು ಮಾತನಾಡೋದಾದ್ರೆ ಈ ನ್ಯಾಷನಲ್ ಟ್ರಸ್ಟ್ ಅಂತಂದ್ರೆ ಏನು, ಈ ಒಂದು ಟ್ರಸ್ಟ್ನ ಮುಖ್ಯ ಗುರಿ ಉದ್ದೇಶಗಳೇನು ಸರ್?
5: ಈ ಪ್ರಶ್ನೆ ಬಹಳ ಉತ್ತಮವಾದ್ದು. ಈ ಟ್ರಸ್ಟು 1999 ಇಸ್ವಿನಲ್ಲಿ ಕೇಂದ್ರ ಸರ್ಕಾರ ಪಾರ್ಲಿಮೆಂಟಲ್ಲಿ ಎನಾಕ್ಟ್ಮೆಂಟ್ ಮುಖಾಂತರ, ಅಂದರೆ ಒಂದು ನಾವೇನು ಲೆಜಿಸ್ಲೇಷನ್ ತರ್ತೀವಿ ಅದ್ರ ಮುಖಾಂತರ ತಂತು. ಇದರಲ್ಲಿ ಮೂಲತಃ ನಮಗೆ ಅಂಗವಿಕಲರ ಒಂದು ಇವರಿಗೆ ಸುಮಾರು ಒಂದು 60 ಕೋಟಿ ರೂಪಾಯಿಗಳ ಮೊತ್ತವನ್ನು ಅಲ್ಲಿ ಇಟ್ಟು, ಆ ಟ್ರಸ್ಟಲ್ಲಿ ಇಟ್ಟು, ಆ ಟ್ರಸ್ಟು ಯಾವ ರೀತಿ ಕಾರ್ಯನಿರ್ವಹಿಸಬೇಕು ಅದಕ್ಕೆ ಒಂದು ಎಕ್ಸಿಕ್ಯೂಟಿವ್ ಆಫೀಸರ್ ಬರ್ತಾರೆ, ಚೇರ್ಮನ್ ಬರ್ತಾರೆ. ಅದು ಇಡೀ ದೇಶಾದ್ಯಂತ ಆರ್ಟಿಸಮ್, ಸೆರೆಬಲ್ ಪಾಲ್ಸಿ ಮತ್ತು ಮಲ್ಟಿಪಲ್ ಡಿಸೇಬಿಲಿಟಿ ಈ ಮೂರು ಈ ಮಾನಸಿಕ ಕಾಯಿಲೆಗಳೇನಿದೆ ಅದಕ್ಕೆ ಸಂಬಂಧಪಟ್ಟಂಗೆ ವಿಶೇಷ ಕಾಯ್ದೆಯನ್ನು ಜಾರಿ ಮಾಡುತ್ತದೆ 1999. ಈ ಟ್ರಸ್ಟ್ ಬಂದಾಗ ಇದಕ್ಕೆ ಒಂದು ಮೊತ್ತ ಏನು ದುಡ್ಡಿಟ್ಟಿರ್ತಾರೆ 60 ಕೋಟಿ ರೂಪಾಯಿ, ಅದರಲ್ಲಿ ಈ ಮಾನಸಿಕ ವಿಶೇಷ ಚೇತನರು ಅಂತ ಹೇಳಬೇಕು, ಮಾನಸಿಕವಾಗಿ ಅವ್ರಿಗೆ ಹೆಚ್ಚಿಗೆ ಇದ್ದಿರಲ್ಲ, ನಮ್ಮ ಥರ ನಿಮ್ಮ ಥರ ಅವ್ರಿಗೆ ಗೊತ್ತಾಗಲಿಲ್ಲ.

0: ಅವರು ಆ ಉದ್ದೇಶಕ್ಕಾಗಿ ಈ ಒಂದು ಟ್ರಸ್ಟನ್ನು ನ್ಯಾಸ ಅಂತ ಹೇಳ್ತೀವಿ ಕನ್ನಡದಲ್ಲಿ ತಂದರು. ಅದಕ್ಕೆ ತಂದಿರೋ ಸದುದ್ದೇಶ ಏನಪ್ಪ ಅಂತಂದರೆ ಈ ಡಿಸೇಬಿಲಿಟಿನಲ್ಲೇ ಒಂದು ಸಪ್ರೇಟ್ ಆಗಿ ಈಗ ಮಾನಸಿಕ ಅಸ್ವಸ್ಥರು, ಆಟಿಸಮ್ಮು, ಸೆರೆಬಲ್ ಪಾಲ್ಸಿ ಅವರನ್ನು ನೋಡ್ಕೊಳ್ಳೋದು ಬಹಳ ಕಷ್ಟ.
1: ಹೌದು ಹೌದು,
0: ಅದು ನಾನು ಈ ದಿನನಿತ್ಯದಲ್ಲಿ ಯಾರು ಒಬ್ಬರು ಬಂದು ನೋಡಿದಾಗ ಅವರ ಪೇರೆಂಟ್ಸು, ಅವ್ರ ಪರಿಸ್ಥಿತಿ ಎಲ್ಲವುದನ್ನು ನಾವು ಗಮನಿಸಿದಾಗ ಅದಕ್ಕೆ ಆಗಿ ಒಂದು ಸಾಮಾಜಿಕ ನ್ಯಾಯ ಕೊಡಬೇಕು ಅನ್ನೋ ಸದುದ್ದೇಶದಿಂದ 1999 ಇಸ್ವಿನಲ್ಲಿ ಆ್ಯಕ್ಟ್ ತಂದ. ಅದಕ್ಕೆ ಏನು ಬೇಕು ಒಂದು ಲೆಜಿಸ್ಲೇಷನ್ ಮಾಡಿದ್ರು, ಅದು ಕೂಡ ಒಂದು ಒಳ್ಳೆ ಉದ್ದೇಶದಿಂದ 60 ಕೋಟಿ ರೂಪಾಯಿನ ಕೂಡ ಅವಾಗಿಟ್ಟು ಅದರಲ್ಲಿ ಬರೋ ಲಾಭದಲ್ಲಿ ಅಥವಾ ಅದರಲ್ಲಿ ಬರೋ ಬಡ್ಡಿನಲ್ಲಿ ಇವರಿಗೆ ವಿಶೇಷವಾಗಿ ಆರ್ಥಿಕವಾಗಿ ಬೆನ್ನೆಲುಪು ಕೊಡಬೇಕು, ಮತ್ತು ಇಂಥ ಮಕ್ಕಳಿಗೆ ಅಥವಾ ಇಂಥ ಒಂದು ಸಮಸ್ಯೆಯಿಂದ ಬಳಲ್ತಿರುವ ಯಾವುದೇ ವ್ಯಕ್ತಿಗೆ ಇದನ್ನು ಕೊಡೋವಂಥ ಒಂದು ತೀರ್ಮಾನವನ್ನು ಕೇಂದ್ರ ಸರ್ಕಾರ ಮಾಡಿತು. ಇದಕ್ಕೆ ಒಬ್ಬರು ಚೇರ್ಮನ್ ಇರ್ತಾರೆ, ಅದು ಸರ್ಕಾರ ಅದು ಆಮೇಲೆ ಅಪಾಯಿಂಟ್ಮೆಂಟ್ ಮಾಡುತ್ತೆ, ಅವರು ಮತ್ತೆ ಎಕ್ಸಿಕ್ಯೂಟಿವ್ ಆಫೀಸರ್ ಬರ್ತಾರೆ, ಅದು ಒಂದು ದೊಡ್ಡ ಹುದ್ದೆ ಅಲ್ಲಿ. ಅದಾದಮೇಲೆ ಲೋಕಲ್ ಸೆಂಟರ್ಸ್ ಅಂತ ಮಾಡ್ತಾರೆ, ಅದು ಜಿಲ್ಲಾ ಮಟ್ಟದಲ್ಲಿ ಎಲ್ಲ ಪ್ರತಿಯೊಂದು ಜಿಲ್ಲೆಯ ಅಲ್ಲಿ ಆ ಲೋಕಲ್ ಸೆಂಟರ್ಸ್ ಮುಖಾಂತರ ಈ ಒಂದು ಟ್ರಸ್ಟ್ಗೆ ನೀವೇನು ಈ ಸೆರೆಬಲ್ ಪಾಲ್ಸಿ, ಆಟಿಸಮ್, ಮಲ್ಟಿಪಲ್ ಡಿಸೇಬಿಲಿಟಿ ಏನಿದೆ ಅಂತಹ ಮಕ್ಕಳಿಗೆ ಅಂಥ ಇವರಿಗೆ ಈ ಸೌಲಭ್ಯವನ್ನು ಕೊಡಬೇಕು. ಅವ್ರಿಗೆ ಏನಪ್ಪ ಅಂತಂದರೆ ಕಾಂಪ್ರಹೆನ್ಸಿವ್ ಆಗಿ ಸಮಗ್ರವಾಗಿ ಅವರಿಗೆ ಒಂದು ನೋಡ್ಕೊಳ್ಳೋವಂಥ ವ್ಯವಸ್ಥೆ ಆಗಬೇಕು. ಆ ನಿಟ್ಟಿನಲ್ಲಿ ಜಿಲ್ಲಾ ಮಟ್ಟದಲ್ಲಿ ನಮ್ಮ ಜಿಲ್ಲಾ ವಿಕಲಚೇತನ ಕಲ್ಯಾಣ ಇಲಾಖೆಯಲ್ಲಿ ಆ ಒಂದು ಅಡಿಯಲ್ಲಿ ಅಲ್ಲೊಂದು ಕಮಿಟಿ ಕಾನ್ಸ್ಟಿಟ್ಯೂಟ್ ಆಗಿರುತ್ತೆ. ಆ ಕಮಿಟಿನ ಅವರು ಜಿಲ್ಲಾಧಿಕಾರಿಗಳು ಮತ್ತು ಅವರು ಕಾನ್ಸ್ಟಿಟ್ಯೂಟ್ ಮಾಡಿರ್ತಾರೆ. ಅದಕ್ಕೆ 5 ಜನ ಸದಸ್ಯರು ಸಂಘ ಸಂಸ್ಥೆಗಳಿಂದ ಇರೋರು ಒಬ್ಬರನ್ನ ನೇಮಕ ಮಾಡಿ ಅವರಿಗೆ ಒಂದಷ್ಟು ಕಾರ್ಪಸ್ ಫಂಡ್ ಕೊಟ್ಟಿರುತ್ತೆ. ಒಂದು ಜಿಲ್ಲೆಗೆ 1-5 ಲಕ್ಷ, ಅದು ಡಿಪೆಂಡಿಂಗ್ ಅಪಾನ್ ದಿ ಅವೈಲೇಬಲ್ ಫಂಡ್ಸ್ ಯುಟಿಲೈಸ್ ಮಾಡೋದಕ್ಕೆ ಅದನ್ನ ಕೊಡ್ತಾರೆ. ಅಂತಹ ಸಂದರ್ಭದಲ್ಲಿ ಈಗ ಅಂಥವ್ರಿಗೆ ಡೇ ಕೇರ್ ಕರ್ಕೊಂಡು ಹೋಗೋದು, ತುಂಬಾ ಬಡ ಮಕ್ಕಳಿಗೆ ಏನೂ ಆಗದೆ ಇದ್ದವ್ರಿಗೆ ಅವ್ರಿಗೆ 1400 ರೂಪಾಯಿ ಮಾಸಿಕ ಭತ್ತೆ ಕೊಡುವಂಥದ್ದು ಅವರ, ಆಮೇಲೆ ಇದು ಪೇರೆಂಟು ಮತ್ತು ಗಾರ್ಡಿಯನ್ ಅಂತ ಏನು ಹೇಳ್ತೀವಿ ಪೋಷಕರು, ಅವ್ರಿಗೆ ಒಂದು ಆರ್ಥಿಕವಾಗಿ ಸರ್ಕಾರ ಬೆನ್ನೆಲು ನಿಲ್ಲಬೇಕು ಅನ್ನೋ ಅಂತ ಒಂದು ಉದ್ದೇಶದಿಂದ ಅದನ್ನು ಮಾಡ್ತೆ.
1: ಓಕೆ ಸರ್, ಇದ್ರ ಬಗ್ಗೆ ನಾವು ಮಾತನಾಡೋಣ. ಒಂದು ಕರೆ ಇದೆ. ಹಲೋ
2: ಸರ್, ನಮಸ್ತೆ ಸರ್.
1: ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
2: ಸರ್, ನನ್ನ ಹೆಸರು ಪುಟ್ರಾಜ್ ಅಂತ.
1: ಪುಟ್ರಾಜ್ ಅವರು ಎಲ್ಲಿ, ತಮ್ಮ ಊರು?
2: ಪರಿಸರ ವಿಶೇಷ ಕ್ಷೇತ್ರ ಸಂಘದಿಂದ ಸರ್ಗುರದಿಂದ ಮಾತಾಡ್ತೇವೆ.
1: ಹೇಳಿ, ನಮ್ ಜೊತೆ ಇವತ್ತು ಒಂದಿನ ಸರ್. ಹೇಳಿ, ತಮ್ಮ ಪ್ರಶ್ನೆ ಏನಂತ ಹೇಳಿ.
2: ಸರ್, ನಮ್ಮ ಸಂಘದಲ್ಲಿ 3-4 ತಿಂಗಳಿಂದ ಪಿಂಚಣಿ ದುಡ್ಡು ಬಂದಿಲ್ಲ. ಅದು ಇನ್ಕಮ್ ಜಾಸ್ತಿ, ಒಂದು 32,000 ಒಳಗಡೆ ಇರ್ಬೇಕು ಅಂತ ಹೇಳ್ತಾರ. ಸ್ವಲ್ಪ ಜಾಸ್ತಿ ಆಗ್ತದೆ ಇನ್ಕಮ್, ಒಂದು 9,000 ರೂಪಾಯಿ ಆಗ್ತದೆ. ಏನು ಏನು ಪ್ರಾಬ್ಲಮ್
1: ಸರ್? ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ.
2: ಪೆನ್ಷನ್.
0: ನಮಸ್ಕಾರ ಪುಟ್ರಾಜ್ ಅವರೇ. ನಮಸ್ತೆ. ನಮಸ್ತೆ ನಮಸ್ತೆ. ನಿಮಗೆ ಇನ್ನೊಂದ್ಸತಿ ನಿಮ್ಮ ಪ್ರಶ್ನೆ ಹೇಳಿ. ನಿಮ್ಮ ಪ್ರಶ್ನೆ ಏನು ಮತ್ತೆ ಸ್ಪಷ್ಟವಾಗಿ ಹೇಳಿ. ನಿಮ್ಗೆ ಆತರ ಪೆನ್ಷನ್ ಇದಕ್ಕೆ ಇನ್ಕಮ್ ಜಾಸ್ತಿ ಆಗಿದೆ ಅಂತ ಏನಾದ್ರು ಅವ್ರು ಲೆಟರ್ ಕೊಟ್ಟಿದಾರ?
2: ಏನು ಕೊಟ್ಟಿಲ್ಲ ಸರ್. ಇನ್ಕಮ್ ಸ್ವಲ್ಪ ಜಾಸ್ತಿ ಆಗ್ಬಿಟ್ಟ
0: ಸಂಘದ ಸಂಘದಲ್ಲಿ ಇರೋರ್ಗೆ. ನಿಮ್ಮ ಆದಾಯ, ನೀವು ಏನ್ ಕೆಲಸ ಮಾಡ್ಕೊಂಡಿದ್ದೀರಾ?
2: ಅವರು ಏನು ಇಲ್ಲ, ಮನ್ಲೆ ಅವರವರು.
0: ಹಾ, ಅವರಿದ್ದಾರೆ. ಸರಿ,
2: ಅವ್ರಿಗೂ 1400 ರೂಪಾಯಿ ಬರ್ತಾವ್ರ ತಿಂಗಳ. ಈಗ ಒಂದು 3-4 ತಿಂಗಳ ಬರ್ತಿಲ್ಲ ಈಗ ಅವ್ರಿಗೆ ದುಡ್ಡು.

0: ಅದಕ್ಕೆ ನಿಮ್ಗೇನು ಕಾರಣ ಇಲ್ಲದೆ ಇರೋದ್ರಿಂದ ತಡ ಆಗಿರ್ಬೋದೇ ಹೊರ್ತು ಅದು ನಿಮಗೆ ಬರೋದಿಲ್ಲ ಅಂತ ಏನು ನಿಮ್ಗೇನು ಒಂದು ಪತ್ರ ಮುಖಾಂತರ ಏನು ಹೇಳಿಲ್ಲ ಅಲ್ವಾ? ಕರೆಕ್ಟ್ ತಾನೆ, ಏನು ಹೇಳಿಲ್ಲ ತಾನೆ, ನೀವೇ ಡಿಕ್ಲರೇಷನ್.
1: ಕೆಲವರು ಅರ್ಜಿಗಳನ್ನ ಕೊಡ್ತಾವ್ರ, ಆಧಾರ್ ಕಾರ್ಡ್ ಮಾಮೂಲಿ ಆಧಾರ್ ಕಾಪಿ ಇವೆಲ್ಲ ಕೊಡ್ತಾವ್ರ ಒಟ್ನಲ್ಲಿ.
0: ಈಗ ನೀವು ನೀವು ಅದಕ್ಕೆ ಸಂಬಂಧಪಟ್ಟಂಗೆ ಯಾವ್ದು ನಿಮ್ದು? ಸರ್ಗೂರು ಸರ್ಗೂರು ತಾಲೂಕ್ ಆಫೀಸ್ ಅಲ್ಲಿ ಹೋಗಿ ಒಂಚೂರು ವಿಚಾರಿಸಿ, ಅದನ್ನ ವಿಚಾರಿಸಿ ನೀವೇ ಒಂದು ತೀರ್ಮಾನಕ್ಕೆ ಬರಬೇಡಿ. ಅವ್ರ ಕಾರಣ ಏನು ಅಥವಾ ಕೆಲವು ಸತಿ ಡಿಲೇ ಆಗ್ತಾ ಇದೆ ಈಗ ನಮ್ಮ ಸರ್ಕಾರದ ಯೋಜನೆಗಳಲ್ಲಿ. ಅಲ್ಲಿ ಬೇರೆಯವ್ರು ಹೇಳ್ತಿದ್ದಾರೆ, ಸರ್ಕಾರದ ಅಧಿಕಾರ ಮಟ್ಟದಲ್ಲಿ ಯಾರು ಹೇಳಿಲ್ಲ ಅಲ್ವಾ ಈ ಮಾತನ್ನ? ಹೇಳಿಲ್ಲ ತಾನೆ ಅದನ್ನ? ಹಾ, ಹಾಗಾಗಿ ನೀವು ಬೇರೆಯವ್ರು ಯಾರು ಹೇಳೋ ಮಾತನ್ನ ಇದು ಮಾಡ್ಕೋಬೇಡಿ. ನೀವು ಈ ಥರ ನಂಗೆ ಪೆನ್ಷನ್ ಬಂದಿಲ್ಲ ಅಂಥೇಳಿ ನಿಮ್ದು ಏನು ಡಾಕ್ಯುಮೆಂಟ್ ಏನಿದೆ ನಿಮ್ಮ ಪೆನ್ಷನ್ ಬರ್ತಾ ಇರ್ತಲ್ಲ ನಂಬರು, ಅದನ್ನು ತೊಗೊಂಡೋಗಿ ಸಂಬಂಧಪಟ್ಟ ಇಲಾಖೆಯವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಕೇಳಿ. ಓಕೆ, ಆಯ್ತು, ಅಷ್ಟು ಮಾಡಿ. ಒಳ್ಳೆ
1: ಮೈಸೂರಲ್ಲಿ
0: ಸ್ವಲ್ಪ ಸರ್ ಕೆಲಸ ಮಾಡ್ತಾ ಇರಲಿಲ್ಲ, ಅದು ಬೇರೆ ಬೇರೆ ಕಾರಣಗಳಿದೆ, ಅದು ಸದ್ಯದಲ್ಲೇ ಓಪನ್ ಆಗುತ್ತದೆ.
2: ಸರ್, ತಾವು ಮಾತನಾಡ್ತಾ ಇದ್ರಿ ಈ ಒಂದು ನ್ಯಾಷನಲ್ ಟ್ರಸ್ಟ್ ಇದಕ್ಕೆ ಸಂಬಂಧಪಟ್ಟಂತೆ ಏನು ಇದಕ್ಕೆ ಈ ಒಂದು ಇಲಾಖೆಯ ಒಂದು ಪ್ರಮುಖ ಉದ್ದೇಶದ ಬಗ್ಗೆ ತಾವು ಮಾತನಾಡ್ತಾ ಇದ್ರಿ. ಸೊ ಈ ಒಂದು ಟ್ರಸ್ಟ್ ಅಲ್ಲಿ ಯಾವ್ಯಾವ ಅಂಗವೈಕಲ್ಯತೆಗಳನ್ನ ಒಳಗೊಂಡಿದೆ ಸರ್?
0: ಅದೇ ಇದು ಮೂಲತಃವಾಗಿ ನ್ಯಾಷನಲ್ ಟ್ರಸ್ಟ್ ಅಲ್ಲಿ ಮೂರು, ಆರ್ಟಿಸಮ್, ಸೆರೆಬಲ್ ಪಾಲ್ಸಿ ಮತ್ತೆ ಮಲ್ಟಿಪಲ್ ಡಿಸಬಿಲಿಟಿ, ಮೂರು ಮುಖ್ಯವಾದ. ಇದು ಎರಡು ಮೆದುಳಿಗೆ ಸಂಬಂಧಪಟ್ಟಂತಹ ಕಾಯಿಲೆ. ಮಲ್ಟಿಪಲ್ ಡಿಸಬಿಲಿಟಿ ಏನಂದ್ರೆ ಕೈ ಸರಿರಲ್ಲ, ಮತ್ತೆ ಅವ್ರಿಗೆ ಮಾತಾಡಕ್ ಬರಲ್ಲ, ಮತ್ತೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ನ್ಯೂನ್ಯತೆ, ದೈಹಿಕ ನ್ಯೂನ್ಯತೆಗಳಿರುತ್ತಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ಮೂರು. ಇದಕ್ಕೆ ಮೂರಕ್ಕೆ ಮಾತ್ರ ವಿಶೇಷವಾಗಿ ರಾಷ್ಟ್ರೀಯ ನ್ಯಾಸ, ನ್ಯಾಷನಲ್ ಟ್ರಸ್ಟ್ 1999 ರಚನೆ ಆಯಿತು. ಅವತ್ತಿನದಲ್ಲಿ ಕಾರ್ಪಸ್ ಫಂಡ್ ಅಂತ 60 ಕೋಟಿ ರೂಪಾಯಿನ ಕೊಡುತ್ತೆ.
2: ಓಕೆ ಸರ್, ಅದರ ಬಗ್ಗೆ ತಾವು ಮುಂದುವರಿಸೋಣ. ಮತ್ತೊಂದು ಕರೆ ಇದೆ. ಹಲೋ,
3: ಹಲೋ ಸರ್, ನಮಸ್ತೆ.
2: ನಮಸ್ತೆ, ತಮ್ಮ ಹೆಸರು?
3: ನನ್ನ ಹೆಸರು ರಶ್ಮಿ ಅಂತ ಸರ್, ನಾನು ತುಂಬಪಟ್ಟಿಂದ ಕಾಲ್ ಮಾಡ್ತಿದ್ದೀನಿ.
2: ಹೇಳಿ, ನಮ್ಮ ಜೊತೆ ವೈದ್ಯನಾಥ್ ಸರ್ ಇದ್ದಾರೆ. ತಮ್ಮ ಪ್ರಶ್ನೆ ಏನು ಅಂತ?
3: ಹಲೋ,
2: ಹಾಂ ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ? ನಮ್ಮ ಜೊತೆ ವೈದ್ಯನಾಥ್ ಸರ್ ಇದ್ದಾರೆ.
3: ಸರ್, ನನ್ನ ಮಕ್ಕಳಿಗೆ ಸ್ವಲ್ಪ ಪ್ರಾಬ್ಲಮ್ ಇದೆ ಸರ್. ನಿಮ್ದು ಎನ್ ಜಿ ಒಂದು
2: ಅಲ್ಲ, ನೀವು ಎನ್ ಜಿ ಒ ಇದ ಬಗ್ಗೆ ಮಾತಾಡ್ಬೇಕು ಅಥವಾ ಸರ್ ಜೊತೆ ಏನಾದ್ರು ಮಾತನಾಡ್ಬೇಕು, ವೈದ್ಯನಾಥ್ ಸರ್ ಜೊತೆ ಏನಾದ್ರು ಮಾತನಾಡ್ಬೇಕು ಅಥವಾ ಎನ್ ಜಿ ಒ ಇದಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ತಿಳ್ಕೋಬೇಕು ಹೇಗೆ?
3: ನನ್ನ ಮಕ್ಕಳು ಅನಿಮಿಯಾ ಪೇಷಂಟ್ ಸರ್, ಅವ್ರಿಗೆ ಏನಾದ್ರು ಬೆನಿಫಿಟ್ ಸಿಗ್ಬೋದಾ?
2: ಅನಿಮಿಯಾ ಇಂದನಾ? ಓಕೆ ಸರ್, ಮಾತನಾಡ್ತಾರೆ ಕೇಳಿಸ್ಕೊಳ್ಳಿ. ಹಾ,
0: ನೀವು ಅಮ್ಮ, ಇದು ಅಂಗವಿಕಲರಿಗೆ ಸಂಬಂಧಪಟ್ಟ ಅಂತ ಒಂದು ಇದು ನೇರ ಫೋನ್ ಇನ್ ಕಾರ್ಯಕ್ರಮ ಆಗಿದೆ. ಹಲೋ, ಹಲೋ. ಇದರಲ್ಲಿ 21 ಬಗ್ಗೆ ಡಿಸೇಬಿಲಿಟಿ ಬಗ್ಗೆ, ಇದರಲ್ಲಿ ಅನಿಮಿಯಾ ಬಗ್ಗೆ ಇಲ್ಲಮ್ಮ, ನಾನು ಸ್ಪಷ್ಟವಾಗಿ ಹೇಳಬೇಕು. ಏಕೆಂದರೆ ಇಲ್ಲಲ್ಲಿ ಫಿಸಿಕಲಿ ಹ್ಯಾಂಡಿಕ್ಯಾಪು, ಲೆಪ್ರಸಿ ಕ್ಯೂರ್ಡ್ ಅಂಥೇಳಿ ಒಟ್ಟು 21 ಬಗೆಯ ಕಾಯಿಲೆಗಳಿಂದ ಶಾಶ್ವತವಾಗಿ ತೊಂದರೆ ಅನುಭವಿಸ್ತಾ ಇರೋರಿಗೆ, ನಾಟ್ ಟೆಂಪ್ರರಿ,
2: ಓಕೆ,
0: ಶಾಶ್ವತವಾಗಿ ಅನುಭವಿಸ್ತಿರೋರಿಗೆ PWD ಆ್ಯಕ್ಟ್ ಪ್ರಕಾರ ಅವರಿಗೆ ಸೌಲಭ್ಯಗಳಿರುತ್ತೆ ಅಂಥವ್ರಿಗೆ ಮಾತ್ರ. ಆಯಿತು
3: ಸರ್, ಇದು ಕೂಡ ಪರ್ಮನೆಂಟ್ ಕಾಯಿಲೆನಲ್ವಾ ಸರ್?
0: ಮೇಡಮ್, ಅದನ್ನ
2: ಅದೇ ಈಗ ನಾವು ನೀವು ಒಂದ್ಸಲಿ ಡಿಸ್ಟಿಕ್ ಆಸ್ಪತ್ರೆನ ಒಂದ್ಸಲ ಭೇಟಿ ಮಾಡಿ, ನಿಮ್ದು ಸೋಮವಾರ ಅಲ್ಲಿ ಯಾವುದು ಜಿಲ್ಲಾಸ್ಪತ್ರೆ ಯಾವ್ದು ಬರುತ್ತಾ ಅಲ್ಲಿ ಅಥವಾ ತಾಲೂಕು ಆಸ್ಪತ್ರೆನಲ್ಲಿ ಹೋಗ್ಬಿಟ್ಟು ಒಂದ್ಸಲ ಕೇಳಿ ನೋಡಿ. ಅಥವಾ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಕೂಡ ಅಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಸೊ ಅಲ್ಲಿ ಕಾರ್ಯಕರ್ತರು ಯಾರು ಇದ್ರೆ ನಿಮ್ಗೆ ನಿಮ್ಮ ನಂಬರ್ನ ಕೊಟ್ಟಿರ್ತೀವಿ ನಿಮ್ಮನ್ನ ಭೇಟಿ ಮಾಡೋಕೆ ಅಂತ. ಅಲ್ಲಿ ನೋಡ್ಬಿಟ್ಟು ಅವ್ರು ಏನಾದರೂ ಈ ಒಂದು ಇದಕ್ಕೆ ಬರ್ತಾರೋ ಅಥವಾ ಇಲ್ವೋ ಅಂತ ಒಂದ್ಸಲ ಚೆಕ್ ಮಾಡಕ್ಕೆ ಹೇಳ್ತೀವಿ. ಆಯ್ತಾ?
3: ನಿಮ್ಮ ನಂಬರ್ ಎಲ್ಲ ಕಡೆ ವಿಚಾರಿಸ್ತೀವಿ.
2: ಹಾ,
3: ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಸಮೇತ ಎಂಎಲ್ಎ ಜೊತೆ ಕೂಡ ಮಾತಾಡಿ ಅವ್ರ ಜೊತೆ ಹಾಸ್ಪಿಟಲ್ ಕನೆಕ್ಟ್ ಮಾಡ್ಕೊಂಡು ಮಾತಾಡಿ.

0: ಅದೇ ಈಗ ನಮ್ಮ ಸ್ಟಾಫ್ ಇದ್ದಾರೆ ಈಗ ಅಲ್ಲಿ ಕೊಡಗಿನಲ್ಲಿ, ಈಗ ನಮ್ಮಲ್ಲಿ ಎನ್ ಜಿ ಒದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂತ ಕೆಲವೊಂದು ವರ್ಕರ್ಗಳಿದ್ದಾರೆ. ಸೊ ನಿಮ್ಮ ನಂಬರ್ನ ಅವ್ರಿಗೆ ತಲುಪಿಸಿರ್ತೀವಿ, ನಿಮ್ಮನ್ನು ಭೇಟಿ ಮಾಡ್ತಾರೆ. ಭೇಟಿ ಮಾಡಿ ಏನು ಅಂತಕ್ಕಂಥದ್ದನ್ನು ಅವ್ರು ಖುದ್ದು ಪರಿಶೀಲನೆ ಮಾಡಿಬಿಟ್ಟು ತಮಗೆ ಮಾಹಿತಿಯನ್ನು ಕೊಡ್ತಾರೆ. ಆಯ್ತಾ? ಓಕೆ ಓಕೆ, ಧನ್ಯವಾದಗಳು. ಓಕೆ ಸರ್, ಈಗ ತಾವು ಹೇಳ್ತಾ ಇದ್ರಿ ಈ ಒಂದು ಪ್ರಮುಖವಾಗಿ ಈ ಒಂದು ಮೂರು ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಈ ಒಂದು ಆಕ್ಟ್ ಕೆಲಸ ಮಾಡ್ತಿದೆ ಅಂತ ಹೇಳಿದ್ರೆ ಅದ್ರಲ್ಲಿ ಸುಮಾರು 60 ಕೋಟಿಯಷ್ಟು ಹಣವನ್ನು ಸರ್ಕಾರ ನೀಡಿದೆ ಅಂತ. ಅಂದರೆ ಇದು ಪ್ರತಿ ವರ್ಷವೂ ಕೂಡ ಈ ಒಂದು ಹಣವನ್ನು ನೀಡುತ್ತಾ, ಅಥವಾ ಹೇಗೆ ಯಾವ ಥರ ಇದನ್ನು ನಾವು ಬಳಕೆ ಮಾಡ್ಕೊಳ್ಬೋದು, ಅಥವಾ ವಿಶೇಷ ಚೇತನರು ಹೇಗೆ ಇದರ ಒಂದು ಯೋಜನೆಗಳನ್ನು ಪಡ್ಕೊಳ್ಬೋದು ಸರ್?
1: ಅಂದರೆ ಈ ವಿಚಾರದಲ್ಲಿ ಏನಪ್ಪ ಅಂತಂದರೆ ನಿರಾಮಯಾನ್ ಸ್ಕೀಮ್ ಅಂತ ಇದೆ. ಅದ್ರ ಪ್ರಕಾರ ಏನಪ್ಪ ಅಂತಂದರೆ ಇವರಿಗೆ ಹೆಲ್ತ್ ಇನ್ಶೂರೆನ್ಸ್ಗೆ ಅಂತ ಹೇಳಿ 1 ಲಕ್ಷ ರೂಪಾಯಿ ಇದನ್ನು ಕೊಡ್ತಾರೆ. ಆ 1 ಲಕ್ಷ ರೂಪಾಯಿನಲ್ಲಿ ನಿಮಗೇನು ಹೆಲ್ತಿಗೆ ಸಂಬಂಧಪಟ್ಟಂಥ ಯಾವುದೇ, ಇವರು ಅದಕ್ಕಿಂತ ಮುಂಚೆ ಇವರು ಈ ಒಂದು ಅಂಗವಿಕಲತೆ ಇದೆ ಅಂತ ಹೇಳಿ ಪ್ರೂವ್ ಮಾಡಿ, ಅದಕ್ಕೆ ಲೋಕಲ್ ಕಮಿಟಿ ಇದೆ, ಆ ಕಮಿಟಿನಲ್ಲಿ ಇವ್ರದ್ದು ಒಂದು ಮೆಂಬರ್ಶಿಪ್ ಆಗಬೇಕು. ಅವಾಗೇನಪ್ಪ ಅಂತಂದರೆ ಅವ್ರ ಕೈಯಲ್ಲಿ BPL ಕಾರ್ಡ್ ಹೋಲ್ಡ್ರಿಗೆ ಜಸ್ಟ್ ರಿಜಿಸ್ಟ್ರೇಷನ್ಗೆ ಅಂತ 250 ರೂಪಾಯಿ ಸ್ವೀಕರಿಸ್ತಾರೆ. ಅದು 250 ರೂಪಾಯಿ ಇಸ್ಕೊಂಡ್ಮೇಲೆ ಆದಮೇಲೆ ಇವ್ರಿಗೆ 1 ಲಕ್ಷ ರೂಪಾಯಿ ತನಕ ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್ ಅನ್ನ ಕೊಡ್ತಾರೆ.
0: ಈ ಒಂದು ನಿರಾಮಯ ಯೋಜನೆಯಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಅಲ್ಲದೆ ಬೇರೆ ಹೇಗೆ ಸರ್ ಇನ್ಯಾವ ತರ ಒಂದು ಯೋಜನೆಗಳು?
1: ಅದಲ್ಲದೆ ನಮ್ಮ ರಾಜ್ಯ ಸರ್ಕಾರ 1400 ರೂಪಾಯಿಗಳ ಒಂದು ಮಾಸಿಕ ಗೌರವಧನ, ಅದನ್ನ ಎಲ್ಲರೂ ಪೆನ್ಷನ್ ಅಂತ ಹೇಳ್ತೀವಿ, ಬಟ್ ಅದು ಆಕ್ಚುಲಿ ಇಟ್ ಇಸ್ ನಾಟ್ ಎ ಪೆನ್ಷನ್. ನಾವು ಎಲ್ಲದರಲ್ಲೂ ಅದನ್ನು ತಪ್ಪು ತಪ್ಪಾಗಿ ಇದು ಮಾಡ್ತೀವಿ. ಪೆನ್ಷನ್ ಅಂತ ಬರೋದೇನಂದ್ರೆ ಯಾವ್ದಾದ್ರು ಒಂದು ರಿಟೈರ್ಮೆಂಟ್ ಆದ್ಮೇಲೆ ಬರುವಂತಹದ್ದು ಒಂದು ಸೌಲಭ್ಯ. ಇದನ್ನ ನಾವು ಯಾವ ರೀತಿ ಗೌರವಧನ ಅನ್ನೋ ಥರ, ಈಗ ಅದರಲ್ಲೂ ಏನು ಮಾಡಿದ್ದಾರೆ, ಈ PWD ಆ್ಯಕ್ಟ್ ಬಂದಮೇಲೆ ಕೆಲವರಿಗೆ ಈಗ 1000 ರೂಪಾಯಿ ಮಾಡಿದ್ದಾರೆ, ಮತ್ತೆ 80% 70% ಮೇಲೆ ಡಿಸೇಬಿಲಿಟಿ ಇದ್ದವ್ರಿಗೆ 1400 ರೂಪಾಯಿ ಮಾಡಿದ್ದಾರೆ. ಕೆಲವರು ಅದು ಆ ಡಿಸೇಬಿಲಿಟಿ ಮಾಡ್ಕೋಬೇಕು ಅಂತ ಪ್ರಯತ್ನ ಮಾಡ್ತಾರೆ, ತಮಗೆ ಎಲ್ಲ ಗೊತ್ತಿರೋ ವಿಚಾರಗಳೇ. ಆದರೆ ಇದು ಏನಪ್ಪ ಅಂತಂದರೆ ಈ ಒಂದು 21 ಬಗ್ಗೆ ಡಿಸೇಬಿಲಿಟಿ ಬಂದಿದ್ದ 2016 ಇಸ್ವಿನಲ್ಲಿ, ಮುಂಚೆ ಪರ್ಸನ್ಸ್ ವಿತ್ ಡಿಸೇಬಿಲಿಟಿ ಆ್ಯಕ್ಟ್ ಅಂತ 1995 ಬಂದಿತ್ತು. ಮುಂಚೆ ಇವ್ರಿಗೇನು ಇರಲಿಲ್ಲ, ವಿಶೇಷ ಚೇತನರು ಹಾಗೆ ಹೀಗೆ ಅನ್ನೋದು ಏನು ಇರಲಿಲ್ಲ, ಕಾಮನ್ ಪೀಪಲ್ ಏನಿತ್ತು ಅವ್ರ ಜೊತೆನೆ ಹೊಡೆದಾಡ್ಕೊಂಡಿದ್ರು. ಬಟ್ ಈ 1995 ಆ್ಯಕ್ಟಲ್ಲಿ ಬರೀ ಒಂಥರ ಸೋಷಿಯಲ್ ಆಬ್ಲಿಗೇಷನ್ ಟೈಪು ಸರ್ಕಾರ ಏನೋ ಒಂದು ಇದು ಮಾಡೋ ಪರಿಸ್ಥಿತಿನಲ್ಲಿ ಮಾಡ್ತು. ಆದರೆ 2016 ಏನಪ್ಪ ಅಂತಂದರೆ ರೈಟ್ ಟು ಪರ್ಸನ್ ವಿತ್ ಡಿಸಬಿಲಿಟಿ ಅಂತ, ಇಲ್ಲೇನಂದರೆ ಅದನ್ನು ಚಾರಿಟಿ ಟೈಪು ಸರ್ಕಾರ ಕೊಡೋ ಸ್ಥಿತಿ ಅಲ್ಲ, ಇದು ಅವರ ಹಕ್ಕು, ವಿಶೇಷ ಚೇತನ ಹಕ್ಕು ಆಗಿ ಮಾರ್ಪಾಡು ಮಾಡ್ತು 2016 ಈ ಲೆಜಿಸ್ಲೇಷನ್ ಪಾಸ್ ಮಾಡಿದಂಥ ಸಂದರ್ಭದಲ್ಲಿ. ಈ ಇದನ್ನು ಸರ್ಕಾರನೇ ಕೊಡಬೇಕು ಅಂತಲ್ಲ, ನೀವೆಲ್ಲ ಒಂದು ಇದಕ್ಕೆ ಹೋಗ್ತೀರಾ, ನೀವು ನಿಮ್ಗೆ ಏನೋ ಕುಂಟ ಕುರ್ಳ ಹಾಗೆ ಹೀಗೆ ಅಂತ ಬೈತಾರೆ. ಈಗ ಬೇರೆ ನಮ್ಮ ಇವ್ರಿಗೆ SC ST ಅವ್ರಿಗೆ ಆ ಥರ ಅಂದಾಗ ಇಲ್ಲೂ ಕೂಡ ಅವರಿಗೆ ಏನು ದೈಹಿಕವಾಗಿ ಮಾನಸಿಕವಾಗಿ ಬೇಜಾರಾಗಿರುತ್ತೆ, ಆ ರೈಟ್ ಮುಖಾಂತರ ಇವರು ಅವರನ್ನು ಶಿಕ್ಷೆಗೆ ಒಳಪಡಿಸುವಂತಹ ಕಾನೂನನ್ನ 2016 ತಂದಿದೆ. ಇದು ರೈಟ್ ಓರಿಯೆಂಟೆಡ್, 2000 PWD ಆ್ಯಕ್ಟ್ ಆಫ್ 2016. ಮುಂಚೆ ಅದು ಬರೀ ಸೋಷಿಯಲ್ ಅಬ್ಲಿಗೇಷನ್, ಮಾಡಿದ್ರೆ ಮಾಡ್ಬೋದಿತ್ತು ಇಲ್ಲದಿಲ್ಲ. ಹಾಗಾಗಿ ಇದ್ರ ಬದಲಾವಣೆ ಏನಪ್ಪ ಅಂತಂದ್ರೆ ಬೋತ್ ಸೋಷಿಯಲ್ ಮತ್ತೆ ಒಂದು ರೈಟ್ ಓರಿಯೆಂಟೆಡ್, ನನ್ನ ಹಕ್ಕಿದು, ನೀವು ಅದನ್ನು ಚಾರಿಟಿ ಟೈಪ್ ಅಂತ ನೀವು ಕೊಟ್ಟರು ಕೊಡ್ಬೋದು ಬಿಟ್ಟರೆ ಬಿಡ್ಬೋದು ಅನ್ನೋದಿಲ್ಲ. ಇದರಲ್ಲಿ ಏನಪ್ಪ ಅಂತಂದ್ರೆ ಎಲ್ಲ ಕಡೆ ಈಗ ನೀವೊಂದು ಯಾವುದೋ ಒಂದು ದೊಡ್ಡ ಆಫೀಸು ಅಥವಾ ಒಂದು ಕಾರ್ಪೊರೇಷನ್ ಇರ್ಬೋದು, ಒಂದು ಯೂನಿವರ್ಸಿಟಿ ಇರ್ಬೋದು, ಅಲ್ಲೆಲ್ಲ ಬಜೆಟ್ ಅಂತ ನಾವೇನು ಮಂಡನೆ ಮಾಡ್ತೀವಿ, ಇದರಲ್ಲಿ 5% ಈ ಪರ್ಸನ್ ಇದಕ್ಕೆ ಆಕ್ಟಿವಿಟಿಗೆ ಇಟ್ಕೋಬೇಕು ಅಂತೇಳಿ ಇದು ಮಾಡಿದ್ರಲ್ಲ. ಈಗ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗ್ತೀರಾ, ದೊಡ್ಡ ದೇವಸ್ಥಾನ, ಅಲ್ಲಿ ನಿಮಗೆ ನೋಡ್ಬಿಟ್ಟು ನೀವು ಅಂಗವಿಕಲರನ್ನು ಒಳಗಡೆ

0: ಇರೋದ. ಈಗ ಅವೆಲ್ಲ ಬದಲಾವಣೆ ಆಗಿದೆ. ಈಗ ಏನಪ್ಪ, ಊರಿಗೆ ವಿಶೇಷವಾದ ಶೌಚಾಲಯಗಳಿರುತ್ತೆ, ಇವೆಲ್ಲ ಬಂದಿರೋದು 2016 ಆದಮೇಲೆ. ಆಮೇಲೆ ಇವರಿಗೆ ವಿಶೇಷವಾದ ಒಂದು ನ್ಯಾಯಾಲಯ ಇದೆ ನಮ್ಮ ಎಲ್ಲ ಜಿಲ್ಲಾ ಮಟ್ಟದಲ್ಲಿ, ಒಂದೊಂದು ವಿಶೇಷ ಜಿಲ್ಲಾ ಮಟ್ಟದ ನ್ಯಾಯಾಲಯ. ಆ ನ್ಯಾಯಾಲಯದಲ್ಲಿ ಇವರಿಗೆ ಯಾವುದೇ ನ್ಯೂನ್ಯತೆಗಳು ಉಂಟಾದ್ರೆ ಸರ್ಕಾರದ ಮಟ್ಟದಲ್ಲಿ, ಸಾರ್ವಜನಿಕ ಮಟ್ಟದಲ್ಲಿ, ಇವರಿಗೆ ನಿಂದನೆ ಮಾಡೋದು, ಇಂಥ ಮಾಡೋದು, ಅಥವಾ ಇವ್ರಿಗೆ ಮೋಸ ಮಾಡೋದು ಇಂಥದ್ದಾದಾಗ ಇವರು ಅದರಲ್ಲಿ ದೂರು ಸಲ್ಲಿಸಿದ್ರೆ ಅವ್ರ ವಿರುದ್ಧ ಏನು ನ್ಯಾಯ ಕ್ರಮ ತೆಗೆದುಕೊಳ್ಳೋದಕ್ಕೆ ನನ್ನ ರೈಟ್, ನನ್ನ ಹಕ್ಕಿದು.
1: ಹೌದು ಹೌದು,
0: ಆ ಥರ ಲೆಜಿಸ್ಲೇಷನ್ ಪಾಸ್ ಮಾಡಿದ್ದಾರೆ.
1: ಓಕೆ ಸರ್, ಇದ್ರ ಜೊತೆಗೆ ಈ ಒಂದು ವಿಶೇಷ ಚೇತನರಿಗೆ, ಅಂದರೆ ಈ ಥರ ಒಂದು ನ್ಯಾಷನಲ್ ಆ್ಯಕ್ಟ್ ಮುಖಾಂತರ, ಅಂದರೆ ಅವ್ರಗಳಿಗೆ ವಿಶೇಷ ಚೇತನರಿಗೆ ಒಂದು ವೇಳೆ ಸರ್ವಿಸ್ ಕೊಡಬೇಕು ಅಥವಾ ಸೇವೆ ನೀಡಬೇಕು ಅಂತಕ್ಕಂಥ ಎನ್ ಜಿ ಒಗಳೇನಾದರೂ ನೋಂದಣಿ ಮಾಡ್ಕೊಳ್ಬೇಕಾ, ಹೇಗೆ ಸರ್, ಯಾವ ಥರ?
0: ಹೌದು, ಎನ್ ಜಿ ಒಗಳು ನೋಂದಣಿ ಮಾಡ್ಕೊಂಡಿರೋರು ಇದ್ದಾರೆ, ಮಾಡ್ಕೊಳ್ದೇ ಇರೋರು ಸುಮಾರು ಇದರಲ್ಲಿ ಇದ್ದಾರೆ. ನೋಂದಣಿ ಮಾಡ್ಕೊಂಡಿರೋರಿಗೆ ಏನಪ್ಪ ಅಂತಂದ್ರೆ ಸರ್ಕಾರದಿಂದ ಅನುದಾನ ಬರುತ್ತೆ, ಗ್ರ್ಯಾಂಟ್ ಬರುತ್ತೆ. ಆ ಗ್ರ್ಯಾಂಟ್ ಮುಖಾಂತರ ಕೆಲವು ಕಡೆ ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಹಾಸ್ಟೆಲ್ಗಳನ್ನು ಓಪನ್ ಮಾಡಿದ್ದಾರೆ. ವಿಶೇಷ ಚೈತನ್ಯರಿಗೆ ಹಾಸ್ಟೆಲ್ಗಳಿದೆ, ಮತ್ತು ಅವ್ರಿಗೆ ಸಂಬಂಧಪಟ್ಟ ಸೌಲಭ್ಯಗಳಿದೆ. ಆಮೇಲೆ ಇವರಿಗೆ ಸರ್ಕಾರಿ ಮಟ್ಟದಲ್ಲಿ 3% ರಿಸರ್ವೇಷನ್ ಇದೆ, ಅದರಲ್ಲೂ ಬ್ಲೈಂಡ್ಸು ಇದು ಅಂತೆಲ್ಲ ಡಿಮಾರ್ಕ್ ಮಾಡಿದ್ದಾರೆ, ಯಾರ್ಯಾರಿಗೆ ಎಲ್ಲೆಲ್ಲಿ ಪರ್ಸೆಂಟೇಜು ಇವರಿಗೆ ಅಲಾಟ್ ಆಗಬೇಕು ಅಂತ. ಪ್ರತಿಯೊಂದು ವಿಭಾಗದಲ್ಲೂ ಈ ಒಂದು ರಿಸರ್ವೇಷನನ್ನು ಫಾಲೋ ಮಾಡುವಂಥದ್ದು ಕೇಂದ್ರ ಸರ್ಕಾರದಿಂದನೇ ಗೈಡ್ಲೈನ್ಸ್ ಮುಖಾಂತರ ಬಂದಿದೆ. ನಮ್ಮ ರಾಜ್ಯ ಸರ್ಕಾರದಲ್ಲಿ ಅನದರ್ 2% ಆ್ಯಡ್ ಆಗಿದೆ, ಟೋಟಲ್ 5% ರಿಸರ್ವೇಷನ್ನು ವಿಶೇಷ ಚೇತನರಿಗೆ ಇದೆ. ಅಂದರೆ ಅದು ಒಟ್ಟಿಗೆ 5% ಡಿಮಾರ್ಕ್ ಮಾಡೋದಿಲ್ಲ, ಅಲ್ಲೇ ಸಮಸ್ಯೆ ಉಂಟಾಗುತ್ತೆ. 24ನೇ ಅವರೊಬ್ರು, 48ನೇ ಅವರೊಬ್ರು, ಈ ಥರ ಬಂದಾಗ ಏನಾಗುತ್ತೆ, ಕೆಲವು ಇನ್ಸ್ಟಿಟ್ಯೂಷನಲ್ಲಿ 20 ಜನನೇ ಇರಲ್ಲ.
1: ಹೌದು,
0: ಒಂದು ಇನ್ಸ್ಟಿಟ್ಯೂಷನಲ್ಲಿ 20 ಜನನೇ ಇರಲ್ಲ, ನಿಮಗೆಲ್ಲ ರಿಸರ್ವೇಷನ್ ಸಿಗುತ್ತೆ. ಅವಾಗ 24ನೇ ಅವ್ನು ಬಂದಾಗ ಅವನು ಅಂದನಿಗೆ ಅಂತಲೇ ಬರುತ್ತೆ. ಸೊ ಈ ಥರ ನಾನಾ ನ್ಯೂನ್ಯತೆಗಳಿದೆ.
1: ಓಕೆ ಸರ್, ಅದರ ಬಗ್ಗೆ ಮುಂದುವರ್ಸೋಣ. ಹಲೋ, ಹಾಂ ನಮಸ್ತೆ, ತಮ್ಮ ಹೆಸರು? ಶ್ರೀಧರ್ ಅವರು, ಹೇಳಿ ತಮ್ಮ ಪ್ರಶ್ನೆ ಏನು ಅಂತ.
2: ಎಚ್ಡಿಕೋಟೆ ಹೆಬ್ಬೂರು ಗ್ರೂಪಿಂದ ಸರ್ ಕಾಲ್ ಮಾಡಿರೋದು.
1: ಹೇಳಿ ಹೇಳಿ ತಮ್ಮ ಪ್ರಶ್ನೆ ಏನು ಅಂತ ಹೇಳಿ.
2: ಹಾ, ಪ್ರಶ್ನೆ ಏನಂದ್ರೆ ಸರ್, ಈಗ ಆರ್ಟಿಸಮ್, ಬುದ್ಧಿಮಂದತೆ, ಮಲ್ಟಿ ಡಿಸಬಿಲಿಟಿ ಇದೆ ಅಂತ ವ್ಯಕ್ತಿಗಳಿಗೆ ನಿರಾಮಯ ಆಕ್ಟ್ ಅಂಡರ್ ಅಲ್ಲಿ ನಿರಾಮಯದ್ದು ಒಂದು ಹೆಲ್ತ್ ಇನ್ಸೂರೆನ್ಸ್ ಕೊಡ್ತಿದ್ದಾರೆ. ಸೊ ಅದರಲ್ಲಿ ಕ್ಲೈಮ್ ಮಾಡ್ಕೊಳ್ಳೋದಕ್ಕೆ ಎಲ್ಲಾ ವಿಶೇಷತರ ಮಕ್ಕಳಿರುವಂತ ವ್ಯಕ್ತಿಗಳಿಗೆಲ್ಲ ಸಮಸ್ಯೆ ಆಗ್ತಿದೆ. ಆನ್ಲೈನ್ ಅಪ್ರೂವಲ್ ಪ್ರೊಸೆಸ್ ಮಾಡಬೇಕು, ಅದ್ರದ್ದು ರಿಲೇಟೆಡ್ ಸಪೋರ್ಟ್ ಡಾಕ್ಯುಮೆಂಟ್ ಕೊಡಬೇಕು ಅಂತ ಹೇಳ್ತಾರೆ. ಸೊ ಅವ್ರು ಹೇಗಾಗ್ತಿದೆ ಅಂತಂದ್ರೆ, ಪೇರೆಂಟ್ಸ್ ಗಳಿಗೆ ಅದ್ರದ್ದು ಪ್ರೊಸೆಸಿಂಗ್ ಮಾಡೋದು ಗೊತ್ತಾಗ್ತಿಲ್ಲ. ಅದಕ್ಕೆ ಏನಾದ್ರೂ ಆ ತರ ಇರ್ತಕ್ಕಂತ ಮಕ್ಕಳು ಪೋಷಕರಿಗೆ ಅದ್ರದ್ದು ರಿಲೇಟೆಡ್ ನಿಯರ್ ಬೈ ಏನಾದ್ರೂ ಅವ್ರಿಗೆ ಸಪೋರ್ಟಿಂಗ್ ಹೇಗ್ ಮಾಡ್ಬೋದು ಅಂತ ಒಂದು ಕೇಳಬೇಕ.
0: ಅದು ಈಗ ನೀವು ಹೇಳಿದ ಸಮಸ್ಯೆ ಕರೆಕ್ಟ್, ಆನ್ಲೈನ್ ಅಲ್ಲೇ ಅದನ್ನು ರಿಜಿಸ್ಟರ್ ಮಾಡ್ಬೇಕು ಅಂತ ಹೇಳ್ತಾ ಇದಾರೆ ಅಲ್ವಾ? ಅದಕ್ಕೆ ಸಂಬಂಧಪಟ್ಟ ಹಾಗೆ ಆನ್ಲೈನ್ ಅಲ್ಲಿ ನೀವು ಏನೇ ಮಾಡಕ್ ಹೋದ್ರು ಪಾಪ ಇವ್ರಿಗೆ ವಿದ್ಯಾನೇ ಇರೋದಿಲ್ಲ. ಆನ್ಲೈನ್ ಅಲ್ಲಿ ಸಪೋರ್ಟಿಂಗ್ ಮಾಡೋ ಅಂತ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಅವರೆಲ್ಲ ಜೊತೆ ಮಾತಾಡಿ ಅದಕ್ಕೇನಾದ್ರು ಸಾಧ್ಯವಾದ್ರೆ ಆನ್ಲೈನ್ ರಿಜಿಸ್ಟ್ರೇಷನ್ ಅಲ್ಲಿ ಏನು ನ್ಯೂನ್ಯತೆಗಳಿದೆ ಅದನ್ನ ಒಂದು ದಿನದ ಮಟ್ಟದಲ್ಲಿ ಮಾಡಿಸಿ ಮಾಡುವಂತ ಏರ್ಪಾಡು ಮಾಡಕ್ ನಾನು
2: ಕ್ಲೈಮ್ ಮಾಡೋದಕ್ಕೆ ಅವ್ರಿಗೆ ಏನಾಗ್ತಿದೆ ಅಂದ್ರೆ, ಒಂದು 6 months ತನಕ ಮಡಿಕೊಂಡ್ಬಿಡ್ತಾರೆ. ಅದು ಹೇಗೆ, ಒನ್ 1 year ಕ್ಲೈಮ್ ಮಾಡಬಹುದು ಅಥವಾ ಮಂತ್ಲಿ ಮಂತ್ಲಿ 2 months ಒಂದ್ಸಲ 3 months ಒಂದ್ಸಲ ಆತರ ಕ್ಲೈಮ್ ಮಾಡಬಹುದು?
0: ಆಕ್ಚುಲಿ ಹಾಗಿಲ್ಲ, ಒಂದು ಒಂದು ಇದರಲ್ಲಿ 1 lakh rupees ತನಕ ಅದನ್ನ ಹೆಲ್ತ್ ಇನ್ಶೂರೆನ್ಸ್ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಕೊಡ್ಬೋದು ಅಂತ. ನೀವು ಇನ್ಶೂರೆನ್ಸ್ ಮಾಡಿರ್ಬೇಕು ಅದನ್ನ ಪ್ರಥಮವಾಗಿ. ಇನ್ಶೂರೆನ್ಸ್ ಮಾಡ್ದೇನೆ ನಾನು ಈ ಥರ ಆರ್ಟಿಸಮ್ ಇದ್ದೀನಿ ಅಂತ ಹೇಳಿ ಇದಾಗಿದ್ರೆ ನಿಮಗೆ ಬರಲ್ಲ, ಅದು ಆ ಸಮಸ್ಯೆ ಉಂಟಾಗತ್ತೆ. ಕರೆಕ್ಟಾ?
2: ಹೌದು,
0: ನಾನು ಹೇಳ್ತಾ ಇರೋದು ತಮಗೆ ಸ್ಪಷ್ಟತೆ ಗೊತ್ತಾಗ್ತಾ ಇದೆಯಾ? ಆದ್ರಿಂದ ರಿಜಿಸ್ಟರ್ ಮಾಡಿ ಅವ್ರಿಗೊಂದು ಕಾರ್ಡ್ ಕೊಡ್ತಾರೆ ರಿಜಿಸ್ಟರ್ ಅಲ್ವಾ, ಅದಾದ್ಮೇಲೆ ನಿಮಗೆ ಏನು ನೀವು ಆ್ಯಕ್ಚುಲಿ ನೀವು ಯಾವ ಆಸ್ಪತ್ರೆನಲ್ಲೂ ಕೂಡ ಅದನ್ನು ಮಾಡಿಸ್ಬೇಕು ಅನ್ನೋದು ಸ್ಪಷ್ಟತೆ ಇರುತ್ತೆ. ನಿಯರ್ ಬೈ ಯಾವ್ಯಾವ ಹಾಸ್ಪಿಟ್ಲಲ್ಲಿ ಈ ನಿರಾಮಯ ಯೋಜನೆಯ ಪ್ರಕಾರ ಇವ್ರಿಗೆ ಕೊಡ್ಬೋದು ಅಂತ.

0: ಅದಕ್ಕಾಗಿ ನಾನೀಗ ಈ ನೀವು ಹೇಳಿದ್ರಲ್ಲ ಇದು ಆನ್ಲೈನ್ ರಿಜಿಸ್ಟ್ರೇಷನ್ ಸಮಸ್ಯೆ ಉಂಟಾಗಿದೆ, ನಾನು ಸಂಬಂಧಪಟ್ಟವ್ರ ಜೊತೆ ಒಂಚೂರು ಮಾತಾಡೋದಕ್ಕೆ ಏನಾದರೂ ವ್ಯವಸ್ಥೆ ಮಾಡಿ. ಧನ್ಯವಾದ, ಧನ್ಯವಾದ.
1: ಹಾಂ ಹೇಳಿ ಹೇಳಿ.
2: ನಿರಮ್ಯ ಹೆಲ್ತ್ ಕಾರ್ಡ್ ಇರುತ್ತಲ್ಲ ಸರ್, ಆ ಪೇಷಂಟ್ಗೆ ಏಡೆಡ್ ಹಾಸ್ಪಿಟಲ್ ತರ ಇರುವಂತ ವ್ಯಕ್ತಿ ಇನ್ಶೂರೆನ್ಸ್ ಇಲ್ಲ, ಕ್ಲೈಮ್ ಮಾಡೋದಕ್ಕೆ ಆಪ್ಷನ್ಸ್ ಡೈರೆಕ್ಟ್ ಆಗಿ ಹಾಸ್ಪಿಟಲ್ ಅವ್ರಿಗೆ ಏನಾದ್ರು ಕೊಡೋದಕ್ಕೆ ಆಗೋದಿಲ್ಲ ಸರ್, ಅದು ಪೇಷಂಟ್ ಅವರು ಕಾರ್ಡ್ ಅನ್ನ ತೋರಿಸಿದಾಗ ಆ ಕಾರ್ಡ್ ಅಂಡರ್ ಅಲ್ಲಿ ಬುಕ್ಕಿಂಗ್ ಈಗ ಯಶಸ್ವಿ ಕಾರ್ಡ್ ಕ್ಲೈಮ್ ಆಗುತ್ತಲ್ಲ ಸರ್,
0: ಅದೇ ತರ ಮಾಡ್ಬೇಕು ಅಂತೇಳಿ ನಾವು ಮೊನ್ನೆ ಕೂಡ ಬೆಂಗಳೂರಲ್ಲಿ ಒಂದು ಮೀಟಿಂಗ್ ಆದಾಗ ನಾವು ಇವರಿಗೆ ಕಮಿಷನ್ರಿಗೂ ಕೂಡ ಮಾತಾಡಿದ್ದೀವಿ, ಡಿಸೇಬಿಲಿಟಿ ಕಮಿಷನ್ರಿಗೂ ಇದು ಭಾರಿ ಸಮಸ್ಯೆ ಆಗ್ತಾ ಇದೆ ಇದ್ರ ಬಗ್ಗೆ ಇದೆ ಇದೆ ಅಂತ. ಅದಕ್ಕೆ ಸಂಬಂಧಪಟ್ಟ ನಮ್ಮ ವಿಶೇಷಚೇತನರ ಇಲಾಖೆ ಇದೆಯಲ್ಲ ಡೈರೆಕ್ಟ್ರು, ಅವ್ರಿಗೂ ಇದ್ರ ಬಗ್ಗೆ ಸಂಬಂಧಪಟ್ಟವ್ರಿಗೆ ನಾವು ಕೊಟ್ಟಿದ್ದೀವಿ, ನೋಡೋಣ ಅದೇನಾಗುತ್ತೆ ಅಂತ.
2: ಧನ್ಯವಾದ.
0: ಅಲ್ಲ ಅದು ಅದು ಏನಪ್ಪ ಅಂದ್ರೆ ಟೋಟಲಿ 100,000 ಅಂತ ಹೇಳ್ತಾರೆ, ಅದು ಟರ್ಮ್ ಹೇಳಿಲ್ಲ, ಅದನ್ನ 6 months 1 year ಅಂತ ಎಲ್ಲೂ ಟರ್ಮ್ ಹೇಳಿಲ್ಲ. ಒಂದು ಲಕ್ಷ ರೂಪಾಯಿ ನಿರಾಮಯ ಯೋಜನೆಯಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಅಂತ ಮಾಡಿದ್ದಾರೆ, ಅದು ಇನ್ಶೂರೆನ್ಸ್ ಕಾರ್ಡ್ ಅಲ್ಲೇ ಇರ್ಬೇಕಲ್ಲ ಈ ಟರ್ಮು ಇಷ್ಟು ಇಷ್ಟಕ್ಕೆ ವ್ಯಾಲಿಡ್ ಅಂತ ಅದರಲ್ಲಿ ಹೇಳಿಲ್ಲ, ನಾವು ನೋಡಿರ್ಬೋದು ಅಲ್ವೇ. ಅದಕ್ಕೆ ಅದ್ರ ಸ್ಪಷ್ಟತೆ ಇಲ್ಲ, ಅದಕ್ಕೆ ಅದು ಸ್ಪಷ್ಟ ರೂಪ ಕೊಡಿ ಅಂತ ಕೂಡ. ಇದು ಏನಮ್ಮ ನಿರಾಮಯ ಸ್ಕೀಮ್ ಮಾಡಿರೋದೇ ನಮ್ಮ ಟ್ರಸ್ಟ್ ಆಕ್ಟ್ ಇಂದ ಬಂದಿರೋದು, ಅದಾದ್ಮೇಲೆ ಇಲ್ಲಿ ಲೋಕಲ್ ಕಮಿಟಿನವರು ಅವ್ರು ಹೇಳ್ದಂಗೆ ಇಲ್ಲಿ ಫಾಲೋ ಮಾಡ್ಬೇಕಾಗತ್ತೆ. ಹಾಗಾಗಿ
2: ಕೆಲವು ಮೆಂಟಲಿ ಪ್ರಾಬ್ಲಮ್ ಇರ್ತಕ್ಕಂತ ಪೇರೆಂಟ್ಸ್ಗಳು ತುಂಬಾ ಅದರಲ್ಲಿ ಸಫರ್ ಮಾಡ್ತಿದ್ದಾರೆ.
0: ಅಲ್ಲ ಖಂಡಿತ
2: ಪ್ರೊಸೆಸಿಂಗ್ ಮಾಡೋದಕ್ಕೆ ಆಗ್ತಿಲ್ಲ,
0: ಖಂಡಿತ ನಿಮ್ಮ ಈ ಇದೆಯಲ್ಲ ತಮ್ಮ ಏನು ತಾವು ಮುತುವರ್ಜಿ ಏನು ವಹಿಸ್ಕೊಂಡಿದ್ದೀರಾ ಭಾರಿ ಸಂತೋಷ ಆಯಿತು, ಬಟ್ ಇದಕ್ಕೆ ಸಮಸ್ಯೆಯನ್ನು ನಿವಾರಣೆ ಮಾಡಬೇಕಾದ ಕರ್ತವ್ಯನೂ ಕೂಡ ಇರುತ್ತಲ್ವಾ, ಹಾಗಾಗಿ ಅದಕ್ಕೆ ಹೇಳಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಆದಷ್ಟು ಬೇಗ ಇದು. ಆಮೇಲೆ ನೀವು ಹೇಳ್ದಂಗೆ ಅದು ಏನು ಆನ್ಲೈನಲ್ಲಿ ರಿಜಿಸ್ಟ್ರೇಷನ್ ಮಾಡೋದಕ್ಕೆ ಇಲ್ಲಿ ಗ್ರಾಮೀಣ ಮಟ್ಟದಲ್ಲಿ ತೊಂದರೆ ಆಗುತ್ತೆ ಅಂತ ನಾನು ಅದಕ್ಕೆ ಸಂಬಂಧಪಟ್ಟವ್ರಿಗೆ ಹೇಳಿ ಅದು ಏನಾಗುತ್ತೆ ನೋಡಿ ಪ್ರಯತ್ನ ಮಾಡಿ. ಧನ್ಯವಾದ,
1: ಧನ್ಯವಾದಗಳು ಸಿದ್ದಾರ್ಥ ಸರ್. ಈಗ ತಾವು ಮಾತನಾಡ್ತಾ ಇದ್ರೆ ಈಗ ನಿರಾಮಯ ಯೋಜನೆಯ ಅಡಿಯಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಸಂಬಂಧಪಟ್ಟಂತೆ ಮಾತನಾಡ್ತಾ ಇದೆ, ಅದಲ್ಲದೆ ಏನಾದರೂ ವಿಶೇಷ ಚೇತನರು ಒಂದು ಸ್ವಾವಲಂಬಿ ಜೀವನವನ್ನು ನಡೆಸಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಏನಾದರೂ ಈ ಒಂದು ನ್ಯಾಷನಲ್ ಆಕ್ಟ್ ಮೂಲಕ ಏನಾದರೂ ನೆರವು ಪಡಿಬಹುದಾ ಅಥವಾ ಹೇಗೆ ಸರ್?
0: ಈಗ ಅದೇ ಸಮಸ್ಯೆ ಆಗಿರೋದು, ದುಡ್ಡಿದೆ, ಏನು ಮಾಡ್ತೀವ, ಆಮೇಲೆ ಡೇ ಕೇರ್ಗೆ ಕೊಡ್ತೀವಿ ಅಂತಾರೆ, ಯಾರು ದುಡ್ಡು ಕೊಟ್ಟರು ಅಲ್ಲಿ ಹೋಗಿ ಡೇ ಕೇರ್ ಮಾಡೋರು ಇರಲ್ಲ, ಅವ್ರಿಗೆ 800 rupees ಏನೋ ಒಂದು ಸೆಷನ್ಗೆ ಇದು ಮಾಡ್ತೀವಿ ಅಂತೆಲ್ಲ ಫಿಕ್ಸ್ ಮಾಡಿರ್ತಾರೆ, ಅದೆಲ್ಲ ಟ್ರಸ್ಟ್ನವರೇ ಕೊಡಬೇಕು, ಲೋಕಲ್ ಕಮಿಟಿನವ್ರು ಕೊಡಬೇಕು. ಅಲ್ಲಿ ಹೋಗೋಕ್ಕೆ ರೆಡಿ ಇರಲ್ಲ, ಹೆಲ್ತ್ ವರ್ಕರ್ಸ್ ಆಗಲಿ ಅಥವಾ ಟ್ರೈನ್ಡ್ ಪರ್ಸನ್ಸ್ ಯಾರು ಇರ್ತಾರೆ ಅವ್ರಿಗೆ ಆ ಅಮೌಂಟು ಸಾಕಾಗಲ್ಲ, ಅದೆಲ್ಲ ಸಮಸ್ಯೆಗಳು ತುಂಬ ಇದೆ ಇದರಲ್ಲಿ. ಇದು ಅದು ಆ ಮನುಷ್ಯನಿಗೆ ಹೋಗಿ ತಲುಪ್ತಾ ಇಲ್ಲ, ಅದೇ ಥರ ಮಿಸ್ಯೂಸ್ ಆಗ್ತಾ ಇದೆ. ಅದು 400-800 rupees ಬರುತ್ತೆ ಅಂತ ಸುಮ್ ಸುಮ್ಮನೆ ಬಿಲ್ ಮಾಡೋದು ಅದು ಆಗ್ತಾ ಇದೆ, ಅದು ನಾವು ಗಮನಕ್ಕೆ ಬರ್ತಾ ಇಲ್ಲ. ಹಾಗಾಗಿ ಈ ಇದು ಒಂದು ಒಳ್ಳೆ ಯೋಜನೆ, ಆದರೆ ಕ್ಲಿಯರ್ ಕಟ್ ಇದಿಲ್ಲ ನಿರಾಮಯದಲ್ಲಿ. ಒಂದು ಸಮಸ್ಯೆ ಈ ಪಾಪ ನಾನು ಹೇಳೋದು 100,000 rupees ಸಣ್ಣ ಮೊತ್ತ ಅಲ್ಲ, ಹಾಗಿದ್ರೂ ಆ ಅಮೌಂಟ್ ನಾನು ತಗೊಳ್ಳೋದಕ್ಕೆ ಎಷ್ಟು ಕಷ್ಟ ಪಡಬೇಕು ಅಂದರೆ ನಿಮ್ಮ ಬ್ರೈನ್ ಅನ್ನ 2 lakh ಈಗ ಪಾಪ ಅವ್ರು ಹೇಳಿದ್ರಲ್ಲ ಈ 3 ಏನು ಇದಾಗಲ್ಲ ಅಂತ. ಈಗ ಅಂಥದ್ದಿಗೆ ನಾವು ಆನ್ಲೈನಲ್ಲಿ ಅವ್ರದ್ದು ರಿಕ್ವೈರ್ಮೆಂಟ್ ಏನು ಅದು ಏನು ಮಾಡಬೇಕು ಅವ್ರಿಗೇನು ಗೊತ್ತಿರಲ್ಲ. ಪೇರೆಂಟ್ಸ್ ಇಲ್ಲಿ ಏನಾಗುತ್ತೆ ಅಂದರೆ ಗ್ರಾಮೀಣ ಮಟ್ಟದಲ್ಲಿ ಅವ್ರಿಗೆ ಎಜುಕೇಷನ್ ಕಡಿಮೆ ಇರುತ್ತೆ ಮತ್ತು ಬಡತನ ಎರಡೂ ಒಟ್ಟಿಗೆ ಇರುತ್ತೆ, ಇವೆರಡೂ ಮತ್ತು ಜೊತೆಗೆ ಅಂಗವಿಕಲತೆ ಆ ಮಗುನ ಸಾಕೊಂಡು ಇದು ಮಾಡಿಕೊಂಡು ಈಗ ಬರೋ ಒಂದು ಇದಕ್ಕೆ ಒಂದಿನ ಬರೋದೇ ಕಷ್ಟ ಆಗತ್ತೆ ಅವರು.
1: ಹೌದು,
0: ಹೀಗಿದ್ದಾಗ ಇದು ಬರೀ ಯೋಜನೆಗಳು ಯೋಜನೆ ಹೆಸರಲ್ಲಿ ಉಳ್ಕೊಳ್ಬಿಡುತ್ತೆ, ಅದಕ್ಕೊಂದು ಶಾಶ್ವತ ಪರಿಹಾರ ಮಾಡೋದಕ್ಕೆ ಈ ಥರ ಅವರು ಅದನ್ನ ಸ್ಪಷ್ಟತೆ ಕೊಡಲ್ಲ. ಈ ಸರ್ಕಾರದಲ್ಲಿ ಒಂದು ಸಮಸ್ಯೆಗಳು ಏನಾಗುತ್ತೆ ಅಂದರೆ ಯಾವುದೋ ಒಂದು 8 rupees ಅದನ್ನು ಅಷ್ಟಕ್ಕೆ ನೋಡ್ತಾರೆ ಹೆಡ್ಲೈನ್ಸ್. ಈಗ NGO ಗಳಾದರೆ ಹಂಗೆ ಮಾಡಲ್ಲ, ಸಣ್ಣ ಪುಟ್ಟ ಇದನ್ನು ಬಿಟ್ಟು ಅದನ್ನು

0: ಸಹಾಯ ಮಾಡ್ತಾರೆ.
1: ಹೌದು,
0: ಗೌರ್ಮೆಂಟಲ್ಲಿ ಹಂಗೆ ಆಗಲ್ಲ, ಇದು ಮಹಾ ಸಮಸ್ಯೆ.
1: ಸರಿ, ಇದ್ರ ಜೊತೆಗೆ ಈ ಒಂದು ಆಕ್ಟ್ ಸಂಬಂಧಪಟ್ಟದ್ದು, ಈಗ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಒಂದು ವಿಶೇಷ ಚೇತನರು ಹೇಗೆ ಈ ಒಂದು ಸೇವೆಗಳನ್ನು ಪಡಿಬಹುದು? ಸರಿ, ಯಾಕಂದ್ರೆ ತಾವು ಹೇಳಿದಂಗೆ ಕೆಲವರುಗಳಿಗೆ ಅರಿವಿರಲ್ಲ, ಕೆಲವರಿಗೆ ಯೋಜನೆ.
0: ನಮ್ಮ ರಾಜ್ಯ ಸರ್ಕಾರದಲ್ಲಿ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರು ಅಂತ ಹೇಳ್ತೇವೆ, MRW VRW
1: ಅಂತಾರೆ.
0: ಒಂದೊಂದು ಇದಕ್ಕೆ ಗ್ರಾಮಕ್ಕೆ ಒಬ್ಬೊಬ್ಬರು ನೇಮಕ ಮಾಡಿದ್ದಾರೆ, ಅವರಿಗೆ ಸರ್ಕಾರದ ಅದೆಲ್ಲ ಅದರ ಜವಾಬ್ದಾರಿ ಅವ್ರದ್ದೇ ಇರುತ್ತೆ. ಅವರೇ ಐಡೆಂಟಿಫೈ ಮಾಡಬೇಕು, ಇದು ಮಾಡಬೇಕು, ಅವ್ರಿಗೆ ಸಂಬಂಧಪಟ್ಟು ಏನೇನು ರಿಕಾರ್ಡ್ಸ್ ಬೇಕು ಅದನ್ನು ಮಾಡ್ಕೋಬೇಕು. ಅದು ಮಾಡಿದ ಮೇಲೆ ಇದಾಗತ್ತೆ. ಈ ಜೊತೆಗೆ
1: ಓಕೆ ಸರ್, ಅದ್ರ ಬಗ್ಗೆ ನಾವು ಮಾತನಾಡೋಣ. ಒಂದು ಕರೆ ಇದೆ. ಹಲೋ,
2: ಹಲೋ,
1: ಹಾಂ ನಮಸ್ತೆ, ತಮ್ಮ ಹೆಸರು?
2: ನನ್ನ ಹೆಸರು ಮೌರ್ಯ ಅಂತ.
1: ಎಲ್ಲಿಂದ ಮಾತನಾಡ್ತಿರೋದು ಮೌರ್ಯ ಅವರೇ? ಎಲ್ಲಿಂದ ಮಾತನಾಡ್ತಿರೋದು?
2: ಮೈಸೂರಿಂದ.
1: ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ ಹೇಳಿ. ನಮ್ಮ ಜೊತೆ ವೈದ್ಯನಾಥ್ ಸರ್ ಇದ್ದಾರೆ.
2: ಅದೇ, ನನ್ನ ಫ್ರೆಂಡ್ ಅವ್ರ ಮಗುಗೆ ನಡಿಯಾಗ ಆಗ್ತಿರ್ಲಿಲ್ಲ, ಕಾಲೆಲ್ಲ ಉದ್ದಾಗ್ಲಿಂದ ಕಾಲೆಲ್ಲ ಸಟ್ಟೊಡಗಿತ್ತು. ಅದಕ್ಕೆ ಅವ್ರ ಏನು ತೋರಿಸಿರ್ಲಿಲ್ಲ, ಮಾಡಿರ್ಲಿಲ್ಲ. ಇಲ್ಲ, ಯಾರು ಕೇಳಾಗ ಇಲ್ಲಿ ಮೈಸೂರು DDSP ಆಫೀಸ್ ಇದೆ, ಅಲ್ಲಿ ಹೋಗಿ ನೋಡ್ತಾರೆ ಅಂತೆಲ್ಲ ಹೇಳಿದ್ರು. ಈಗ ಅಲ್ಲಿ ಹೋಗಿದ್ರೆ ಕ್ಲೋಸ್ ಆಗಿತ್ತು. ಇಲ್ಲಿ ಅಮ್ಮ ಕೇಳಿದಾಗ ನಂಬರ್ ಕೊಟ್ರು, ಅದಕ್ಕೆ ಇಲ್ಲಿ ಕಾಲ್ ಮಾಡಿದೆ ಸರ್.
1: ಸರ್ ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ.
0: ಮೌರ್ಯ ಅವರೇ ನಮಸ್ಕಾರ.
2: ಹಾಂ ನಮಸ್ತೆ.
0: ಈಗ ಅದು ಎಷ್ಟು ವರ್ಷ ಮಗುಗೆ?
2: 4 ವರ್ಷ ಸರ್.
0: 4 ವರ್ಷ. ಈಗ ಮುಖ್ಯವಾಗಿ ನೀವೇನ್ ಮಾಡ್ಬೇಕು ಅಂದ್ರೆ, ಏನ್ ಕಾಲ್ ಓಡಾಡಕ್ ಆಗ್ತಾ ಇಲ್ವಾ, ಏನು ಸಮಸ್ಯೆ ಏನು? ನೀವು ಇಲ್ಲಿ ಆರ್ಥೋಪೆಡಿಕ್ ಡಿಪಾರ್ಟ್ಮೆಂಟ್ ಇದೆಯಲ್ಲ KR ಹಾಸ್ಪಿಟಲ್ ಅಲ್ಲಿ, KR ಹಾಸ್ಪಿಟಲ್ ಆರ್ಥೋಪೆಡಿಕ್ ಡಿಪಾರ್ಟ್ಮೆಂಟ್ ಹೋಗಿ ಅಲ್ಲಿ ಒಂದು ಆ ಮಗುನ್ ತೋರಿಸಿದ್ರೆ ಒಂದು ಡಾಕ್ಟರ್ ಸರ್ಟಿಫಿಕೇಟ್ ಸರ್ಟಿಫೈ ಮಾಡ್ತಾರೆ. ಆಯ್ತಾ? ಅದು ಬೇಸಿಕ್ ಆಗಿ ಬೇಕಾಗಿರುವಂತದ್ದು. ಈಗ ನಿಮ್ಗೆ ಏನು ಸರ್ಕಾರದ ಏನೇ ಸೌಲಭ್ಯ ಬೇಕು ಅಂದ್ರೆ ಅಲ್ಲಿ ಡಾಕ್ಟರ್ ಸರ್ಟಿಫಿಕೇಟ್ ಕೊಡ್ತಾರೆ, ಅದರಲ್ಲಿ KR ಹಾಸ್ಪಿಟಲ್ ಅಲ್ಲಿ. ಈಗ ಆರ್ಥೋಪೆಡಿಕ್ ಡಿಪಾರ್ಟ್ಮೆಂಟ್ ಬಂದು ನಿಮ್ಗೆ ದೊಡ್ಡ ಆಸ್ಪತ್ರೆ ಅಂದ್ರೆ ಈ ಮೇಟ್ಗಲ್ಲಿ ರೋಡ್ ಇದೆಯಲ್ಲ ಅಲ್ಲಿ ಬರುತ್ತೆ, ಜಯದೇವ ಪಕ್ಕ ಟ್ರಾಮಾ ಕೇರ್ ಅಲ್ಲಿ. ಅಲ್ಲಿ ಈಗ ಶಿಫ್ಟ್ ಆಗಿದೆ, ಇದು ಮೂಳೆ ಮತ್ತು ಕೀಲು ತಜ್ಞರು ಅಲ್ಲಿ. ಅಲ್ಲಿ ಒಂದು ಸರ್ಟಿಫಿಕೇಟ್ಗೆ ಸೈನ್ ಹಾಕಿ ಕೊಡ್ತಾರೆ, ಮೆಡಿಕಲ್ ಬೋರ್ಡ್ ಅಂತ ವೈದ್ಯಕೀಯ ಮಂಡಳಿ ಅಂತ ಇದೆ ಅಲ್ಲಿ, ಅವರು ಸೈನ್ ಹಾಕಿ ನಿಮ್ಮ ಮಗುಗೆ 40%ಗಿಂತ ಜಾಸ್ತಿ ಇದೆ ಅಂತಂದ್ರೆ ಅಲ್ಲೇ ಒಂದು ನಿಮ್ಮ ಇದರಲ್ಲಿ UDID ಕಾರ್ಡ್ ಕೊಡ್ತಾರೆ, ಅಂಗವಿಕಲತೆ ಹೊಂದಿದೆ ಅಂತ ಹೇಳಿ. ಅದು ಆನ್ಲೈನ್ ಅಲ್ಲಿ ರಿಜಿಸ್ಟರ್ ಮಾಡಬೇಕು. ಅದನ್ನ ಮಾಡಿದ್ಮೇಲೆ ನಿಮಗೆ ಸರ್ಕಾರದಿಂದ ಬರುವಂತ ಸೌಲಭ್ಯಗಳು ಏನೇನಿರುತ್ತೆ ಅದೆಲ್ಲ ನ್ಯಾಚುರಲ್ ಆಗಿ ಗೊತ್ತಾಗುತ್ತೆ. ಅದಕ್ಕಿಂತ ಮುಂಚೆ ಇನ್ನೂ ಒಂದು ಕೆಲಸ ಮಾಡ್ಬೋದು ನೀವು,
2: ಈ
0: ತಿಲಕ್ ನಗರದಲ್ಲಿ ಈಗ ನೀವು DDRC ಅಂತ ಹೇಳಿದ್ರಲ್ಲ, ಅದ್ರ ಪಕ್ಕದಲ್ಲೇ DDRC ಜಿಲ್ಲಾ ಅಂಗವಿಕಲರ ಇಲಾಖೆ ಅಂತಿದೆ, ವಿಶೇಷ ಚೇತನ ಮತ್ತು ಹಿರಿಯ ನಾಗರಿಕ ವಿಧಿಗೆ, ಅಲ್ಲಿ ಹೋಗಿ ಈ ಥರ ಆಗಿದೆ ಅಂತ ಹೇಳಿದ್ರೆ ಅವರು KR ಹಾಸ್ಪಿಟ್ಲಿಗೆ ಡೈರೆಕ್ಟ್ ಮಾಡ್ತಾರೆ, ಒಂದು ಮೆಡಿಕಲ್ ಸರ್ಟಿಫಿಕೇಟ್ ಫಾರ್ಮೆಟ್ ಕೊಡ್ತಾರೆ.
2: ಹಾಂ,
0: ಅದನ್ನು ಇಸ್ಕೊಂಡು ನೀವು ಅದನ್ನು ನೀವು KR ಹಾಸ್ಪಿಟ್ಲಲ್ಲಿ ಮಾಡಿಸಿದ್ಮೇಲೆ ಆ UDID ಕಾರ್ಡ್ಗೆ ಏನು ಮಾಡ್ಕೋಬೇಕು ಅದು ಆನ್ಲೈನಲ್ಲಿ ಮಾಡಿಸ್ಕೊಡ್ತಾರೆ. ಅದು VRW ಸಂಬಂಧಪಟ್ಟ ನಿಮ್ಮ ಮನೆ ಇದೆಯಲ್ಲ ಅಲ್ಲಿ ಯಾರು ಅಂತ ಅವ್ರಿಗೆ ಹೇಳ್ತಾರೆ, ಅವ್ರಿಗೆ ಹೇಳಿದರೆ ಮಾಡಿಕೊಡ್ತಾರೆ. ಅವರೆಲ್ಲ ಅದನ್ನು ಹೇಳ್ತಾರೆ, ಯಾಕೆ ಅವ್ರಿಗೆ ಲೇಟೆಸ್ಟ್ ಏನಿದೆ ಅಂತ ಅವ್ರಿಗೆ ಗೊತ್ತಿರುತ್ತೆ, ಯಾಕಂದ್ರೆ ಅದೇ ಇಲಾಖೆನಲ್ಲಿ ಕೆಲಸ ಮಾಡ್ತಿರ್ತಾರೆ DDW ಅಂತ, ಅವ್ರಿಗೆ ಗೊತ್ತಿರುತ್ತೆ. ಅವ್ರಿಗೆ ಈ ತರ ತೋರಿಸಿದ್ರೆ ಅಲ್ಲಿ ನಿಮ್ಗೆ ಸಂಬಂಧಪಟ್ಟ ನಿಮ್ ಏರಿಯಾ ಯಾವುದು ಎಲ್ಲಿ ಮೈಸೂರಲ್ಲಿ, ಅಲ್ಲಿಗೆ ಒಬ್ರು VRW ಇರ್ತಾರೆ, ಅವ್ರ ಮುಖಾಂತರ ನಿಮಗೆ ಅದೇ ನೀವು ಫಸ್ಟ್ ಒಂದು ಮೆಡಿಕಲ್ ಸರ್ಟಿಫಿಕೇಟ್ ಮಾಡಿಸ್ಕೋಬೇಕು.
2: ಸರಿ ಸರ್, ಆಯಿತು.
0: ಹಾಂ, ಅದು ಮಾಡಿಸ್ಕೊಂಡ್ಮೇಲೆ ನಿಮಗೆ ಸಂಬಂಧಪಟ್ಟಂಗೆಲ್ಲ ಇದು
2: ಬರುತ್ತೆ.
0: ಧನ್ಯವಾದ.
1: ಓಕೆ, ಧನ್ಯವಾದಗಳು ಮೌರ್ಯ ಅವರೇ ಕರೆ ಮಾಡಿದ್ದಕ್ಕೆ. ಸರಿಗೆ ತಾವು ಮಾತನಾಡ್ತಾ ಇರಿ, ಮೌರ್ಯವ್ರು ಕರೆ ಮಾಡೋಕ್ಕಿಂತ ಮುಂಚೆ ಮಾತನಾಡ್ತಾ ಇದ್ರೆ ಏನು ಸ್ವಾವಲಂಬ ಜೀವನಕ್ಕೆ ಸಂಬಂಧಪಟ್ಟದ್ದು ಏನು ನ್ಯಾಷನಲ್ ಟ್ರಸ್ಟ್ ಆಕ್ಟ್ನಲ್ಲಿ ಒಂದು ವಿಶೇಷ ಚೇತನರಿಗೆ ಹೇಗೆ ಏನು ಅನ್ನೋದ್ರ ಬಗ್ಗೆ ದಯವಿಟ್ಟು ಅದ್ರ ಬಗ್ಗೆ ತಾವು ತಿಳಿಸಿ ಸರ್.
0: ಅದೇ ಒಂದು ಅಂಗಡಿ ಇಟ್ಕೋಬಹುದು.
1: ಹೌದು.
0: ಆಮೇಲೆ ಅದಕ್ಕೆ 1,000 ರೂಪಾಯಿ ಒಂದು ಇದು ಕೊಡ್ತಾ ಇದ್ರು, ಅದಕ್ಕೆ 5,000 ಸಹಾಯಧನ ಕೊಡೋರು, ಇವೆಲ್ಲ ಸರ್ಕಾರ ಸ್ಕೀಮ್ಗಳು ಆಯ್ತು.

0: ಅದನ್ನ ಕಾಯ್ತಾ ಕೂತ್ಕೊಂಡ್ರೆ ವರ್ಷಾನ್ ಗಟ್ಟಲೆ ಆಗಿದೆ. ಅದು ನಾನು ಹೇಳೋದು, ಸರ್ಕಾರ ಮಟ್ಟದಲ್ಲಿ ಈಗ ಈ ವಿಶೇಷ ಚೇತನರ ಇಲಾಖೆನೆ ಏನಿದೆ ಅದಕ್ಕೆ ಅಂಗವಿಕಲತೆ ಅನ್ನೋ ತರ ಆಗೋಗಿರುತ್ತೆ. ಅವ್ರ ತಪ್ಪು ಅಂತ ನಾನು ಹೇಳಕ್ಕಾಗಲ್ಲ, ಅವ್ರ ಸೇವೆ ಮಾಡಕ್ ಬಂದಿರ್ತಾರೆ, ಆದ್ರೆ ಸರ್ಕಾರದಿಂದ ಎಲ್ಲಾ ರೀತಿಯ ಕಂಡೀಷನ್ಸ್ ಇದೆಯಲ್ಲ, ಅದರಿಂದ ಅದು ಎಲ್ಲ ಸಮಸ್ಯೆಗಳು ಉಂಟಾಗುತ್ತೆ. ಬಟ್ ಇದಕ್ಕಿಂತ ಬೇಸಿಕ್ ಆಗಿ ಒಬ್ಬ ಡಿಸೇಬಲ್ಡ್ ಪರ್ಸನ್ ಅಂತ ಹೇಳ್ಕೊಳ್ಳೋದೆ ಒಂದು ಬಹಳ ದುಃಖ ಆಗ್ಬಿಡತ್ತೆ. ಅದು ಭಾರಿ ಸಮಾಜದಲ್ಲಿ ನಾವು ಭಾರಿ ಬದಲಾವಣೆ ಆಗಿದೆ ಅಂತ ಹೇಳ್ತೀವಲ್ಲ, ಕೆಲವು ವಿಚಾರಗಳನ್ನ ನಾನು ಈ ಸಂದರ್ಭದಲ್ಲಿ ಯಾಕೆ ಹೇಳಬೇಕು ಅಂದ್ರೆ, ಎಲ್ಲ ಅಂಗವಿಕಲರು ಇದನ್ನು ಫೇಸ್ ಮಾಡ್ತಾರೆ. ಪ್ರತಿಯೊಬ್ರು ಒಂದು ಅಂಗವಿಕಲರು ಅಂತಲ್ಲ, ಒಂದ್ ಬಸ್ಗೆ ಹೋಗಿ, ಒಂದ್ ಮೆಟ್ರೋಗ್ ಹೋಗಿ, ಅಲ್ಲಿ ಅಂಗವಿಕಲರು ಒಂದು ಬೋರ್ಡ್ ಇರುತ್ತೆ, ಕಾಲೇಜ್ ಹುಡುಗಿರು ಕೂತಿರ್ತಾರೆ, ಆಮೇಲೆ ಏನಾದ್ರು ಹೇಳಿದ್ರೆ ಅವ್ನು ನೋಡ್ಬಿಟ್ಟುವೆ ನೀವು ಹಿಂದ್ಗಡೆ ಹೋಗಿ ಅಂತಾರೆ. ಬಟ್ ಆ ಬಸ್ಸಲ್ಲಿ ಯಾತಕ್ಕೆ ಎದುರುಗಡೆ ಸೀಟ್ ಮಾಡಿರ್ತಾರೆ ಅಂದ್ರೆ, ಅವನು ಹತ್ತಿದ್ರೆ ಪಕ್ಕದಲ್ಲೇ ಕೂತ್ಕೋಬೇಕು, ಅದು ಹಿಂದ್ಗಡೆ ಹೋಗಕ್ಕಾಗಲ್ಲ ಅಂತಲ್ಲಿ ಡಿಮಾರ್ಕ್ ಮಾಡಿರ್ತಾರ. ಬರ್ದೇ ಇದ್ದಾಗ ಅವ್ರು ಕೂತ್ಕೊಳ್ಳಿ, ಯಾರೂ ಇಲ್ಲ ಅಂತಂದಾಗ ಸೀಟ್ ಕೂತಿದ್ದಾಗ ಡ್ರೈವರ್ ಬಂದು ಹೇಳಿದ್ರು, ಕಂಡಕ್ಟರ್ ಬಂದು ಹೇಳಿದ್ರು, ಹೇಳಿದವರ ಪರಿಸ್ಥಿತಿ ನನಗೂ ಅಂಗವಿಕಲತೆ ಇದೆ. ಅದೇ ತರ ನಮ್ಮ ಮೆಟ್ರೋದಲ್ಲಿ ಹೋಗಿ ನಿದ್ದೆ ಮಾಡ್ತಿರ್ತಾರೆ ಸೀನಿಯರ್ ಸಿಟಿಸನ್ನು, ಏಜ್ಡ್ ಲೇಡಿ, ಕ್ಯಾರಿಯಿಂಗ್ ಲೇಡಿ ಅಂತವ್ರಿಗೆ ಅಂತ ಕೊಟ್ಟಿರ್ತಾರೆ ಮೆಟ್ರೋದಲ್ಲಿ, ಅಲ್ಲೂ ಇದೆ ಗೋಳು.
1: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ
2: ಹಲೋ,
1: ಹಾಂ ನಮಸ್ತೆ, ತಮ್ಮ ಹೆಸರು?
2: ದೇವನಾಯಕ್ ಅಂತ.
1: ಹಾ ದೇವನಾಯಕ್ರೆ, ಹೇಳಿ ತಮ್ಮ ಪ್ರಶ್ನೆ ಏನು ಅಂತ.
2: ನಮ್ಮ ಹುಡುಗ ಫಿಸಿಕಲ್ ಹ್ಯಾಂಡಿಕ್ಯಾಪ್ಡ್, ಇದು ಶ್ರವಣ ದೋಷ ಉಳ್ಳವನು. ಅದೇ ಆತನಿಗೆ 24 ಒಂದು ಎಜುಕೇಶನ್ ITI ಮುಗಿದಿದೆ. ಅವನಿಗೆ ಯಾವ್ದೇ ತರದ ಜಾಬ್ ಅವಕಾಶ ಯಾವ ಕಡೆ ಹೋದ್ರು ಕೂಡ ಸಕ್ಸಸ್ ಆಗ್ತಾ ಇಲ್ಲ ಸರ್. ಹಂಗಾಗಿ ನಾನು ನಿಮ್ದು ಫೋನಿನ ಕಾರ್ಯಕ್ರಮ ಇತ್ತಲ್ಲ, ಹಾಗಾಗಿ ನೋಡಿ ಈ ಭಕ್ತನ ಮಾಡಿದೆ ಸರ್. ಅವ್ರಿಗೆ ಒಂದು ಸರ್ಕಾರದಿಂದ ಯಾವ್ದು ಕೂಡ ಈ ತರ ಆಗಿರೋರಿಗೆ ನೇರ
1: ಸರ್ ಮಾತಂತರ ಕೇಳಿಸ್ಕೊಳ್ಳಿ.
0: ನಮಸ್ಕಾರ ಇವ್ರೆ, ಈಗ ನೀವ್ ಹೇಳಿದ್ರಲ್ಲ ಅವನಿಗೆ ಏನ್ ಓದಿದಾರೆ? ITI ಮುಗ್ದಿದ್ಯಾ? ITI ಮುಗ್ದಿದೆ ಅಂತಂದ್ರೆ, ಈಗ ಕಳೆದ 2-3 ವರ್ಷಗಳಿಂದ ಒಂದೊಂದು ವರ್ಷಕ್ಕೆ ಒಂದೊಂದ್ಸರ್ತಿ ವಿಶೇಷ ಉದ್ಯೋಗ ಮೇಳ ಅಂತ ಹೇಳಿ ಮೈಸೂರಲ್ಲಿ ಮಾಡ್ತಾ ಇದಾರೆ. ತಾವೇನಾರು ಅದಕ್ಕೆ ಅದಕ್ಕೆ ಪಾರ್ಟಿಸಿಪೇಟ್ ಮಾಡಿದ್ರ?
2: ನಾವು 4 ಸರಿ ನಾನೇ ಕರ್ಕೊಂಡು ಹೋಗಿದ್ದೀನಿ. JSS ಐತಲ್ಲ ಮೈಸೂರು, JSS ಅಲ್ಲಿ ಒಂದು ಪಾಲಿಟೆಕ್ನಿಕ್ ಐತಲ್ಲ, ಅಲ್ಲಿಗೂ ನಾನು 3 ಕರ್ಕೊಂಡು ಹೋಗಿದ್ದೀನಿ.
0: ಅವರೇ ಒಂದ್ಸತಿ ಮಾಡಿದ್ರು. ಹೇಳಿ ಹೇಳಿ ಹೇಳಿ.
2: ಹಂಗಾಗಿ ಅಲ್ಲಿ ಯಾವ ಕಡೆ ಆಗ್ತಾ ಇಲ್ಲ ಸರ್, ಅದಕ್ಕೆ ನಾವು
0: ಅಲ್ಲ. ಅಲ್ಲಿ ಏನಾಯ್ತು, ಅಲ್ಲಿ ಏನಾಯ್ತು ನೀವು ಕರ್ಕೊಂಡು ಹೋದಾಗ?
2: ಇಂಟರ್ವ್ಯೂ ಮಾಡಿ ಕಳಿಸ್ತೀನಿ ಅಂತಾರೆ, ಮತ್ತೆ ಆ ಕಡೆ ಯಾವ್ದೇ ರೆಸ್ಪಾನ್ಸ್ ಇಲ್ಲ ಸರ್.
0: ಈಗ ನೀವು ಹೇಳಿದ ಸಮಸ್ಯೆ ನಿಜವಾಗ್ಲೂ ಸಮಸ್ಯೆನೆ ಅದು. ಅದಕ್ಕೆ ಅದು ಪೇಪರ್ ಅಲ್ಲಿ ಎಲ್ಲ ಹಾಕಿದ್ದಾರೆ, ಎಲ್ಲ ಮಾಡಿದ್ರೆ ಉದ್ಯೋಗ ಕೊಡ್ತೀವಿ ಅಂತಾನು ಹೇಳಿರ್ತಾರೆ. ಆದ್ರೆ ಸೂಕ್ತವಾದ ಉದ್ಯೋಗ ಅವರಿಗೆ ಕೊಡೋ ಅಂತ ಉದ್ಯೋಗ ಅವ್ರು ಅಲ್ಲಿ ಇಲ್ದೇ ಇದ್ರೆ ಯಾವ್ಯಾವ್ದೋ ಕೆಲಸ ಕೊಡಕ್ಕೂ ಬರಲ್ವಲ್ಲ, ಅದು ಒಂದು ಸಮಸ್ಯೆ ಇದೆಯಲ್ಲ. ಅಲ್ಲ, ಕಾನೂನು ಪ್ರಕಾರ ಮಾಡಕ್ ಉದ್ಯೋಗ ತಗೊಳಕ್ ಆಗಲ್ವಲ್ಲ. ಈಗ ಏನೇ ಆದ್ರೂ ಯಾವ್ದಾರ ಒಂದು ಉದ್ಯೋಗ ಅನ್ನೋದು ಇರ್ಬೇಕಲ್ಲ, ಖಾಲಿ ಇರ್ಬೇಕಲ್ಲ, ಸಮಸ್ಯೆ ಅದಲ್ತಾನೆ. ಅದು ಸರ್ಕಾರದ ಮಟ್ಟದಲ್ಲಿ ಯಾವ ಉದ್ಯೋಗನು ಕಾಲ್ ಮಾಡಿಲ್ವಲ್ಲ ಇದುವರೆಗೆ.
2: ಅಲ್ಲ ಸರ್, ನಾನು ಅದೇ ಹೇಳ್ತಲ್ಲ ನಿಮ್ಗೆ, ಪ್ರತಿ ಒಂದು ಈ ಕಾಲ್ ಫರ್ ಆದಾಗ ಅವ್ರಿಗಾಗಿ ಮೀಸಲು ಇಲ್ವಲ್ಲ ಯಾಕೆ ಅಂತ ಯಾವ ಕಡೆ ಸಾಮಾನ್ಯ
0: ಇಲ್ಲ ಇಟ್ಟಿರ್ತಾರಲ್ಲ. ಎಲ್ಲ ಉದ್ಯೋಗ ಕಾಲಾದಾಗ ಅಂಗವಿಕಲರಿಗೆ ವಿಶೇಷ ಚೇತನರಿಗೆ ಅಂತಾನೆ ಮೀಸಲಿಟ್ಟಿರ್ತಾರೆ. ಅದು ಯಾವ್ಯಾವ್ದು ಉದ್ಯೋಗಗಳು ಅನ್ನೋದು ಅದ್ರಲ್ಲಿ ನಮೂದು ಮಾಡಿರ್ತಾರೆ, ನೀವು ನೋಡಿಲ್ಲ. ಬಟ್ ಇದು ಇದು ಇದು ಟೆಕ್ನಿಕಲ್ ಆಗಿರೋದ್ರಿಂದ, ನೀವು ITI ಮಾಡಿರೋದ್ರಿಂದ ಟೆಕ್ನಿಕಲ್ಗೆ ಸಂಬಂಧಪಟ್ಟಂತೆ ಏನು ಉದ್ಯೋಗ ಮಾಡ್ಬೋಲ್ಲ ಅದಕ್ಕೆ ಮಾತ್ರ ನಮೂದು ಮಾಡ್ತಾರೆ. ಈಗ ಕಾರ್ಕೂನ ಜವಾನ ಇಂಥದ್ದಕ್ಕೆಲ್ಲ ಆದರೆ ಅಥವಾ ಅಂಥದ್ದಕ್ಕೆ ಖಂಡಿತ ಕ್ಲಿಯರ್ ಕಟ್ಟಾಗಿ ಸರ್ಕಾರದಿಂದ ನಮೂದು ಮಾಡಿ ಅದನ್ನ ನೋಟಿಫಿಕೇಶನ್ ಅನ್ನ ನೋಟಿಫೈ ಮಾಡ್ತಾರೆ.
2: ಕೆಲವರು ITI ಮಾಡಿದ್ದಾರೆ ನಿಜ, ಆದ್ರೆ ಅವ್ರಿಗೆ ಸೂಟಬಲ್ ಆಗಿರಲ್ಲ, ಯಾಕಂದ್ರೆ ಕೇಳಲ್ಲ ಒಬ್ಬರಿಗೆ, ಒಬ್ರೊಬ್ರು ಕಾಂಬಿನೇಷನ್ ಮಾತಾಡಕ್ ಬರಲ್ವಲ್ಲ. ಹಂಗಾಗಿ ಅವ್ರಿಗೆ ಬೇರೆ ಅವಕಾಶಗಳು, P1 ಈ ಕ್ಲರ್ಕ್ ಅಟೆಂಡರ್ ಈ ತರದ ಜಾಬ್ ಗಳಿಗೆ ಅವಕಾಶ ಇಲ್ವೇ?
0: ಅಲ್ಲ ಇದೆ, ಈಗ ಕೆಲವು ಕಡೆ ಇನ್ಫೋಸಿಸ್ ಅಲ್ಲೆಲ್ಲ ತಗೊಂಡಿದ್ದಾರೆ ITI ಮಾಡಿದವ್ರನ್ನೆಲ್ಲ, ಇನ್ಫೋಸಿಸ್, ಟಾಟಾ.

0: ಇವೆಲ್ಲದರಲ್ಲೂ ತಗೊಂಡಿದ್ದಾರೆ ಅವರ ಇದು. ಅದನ್ನು ನೀವು ಏನಪ್ಪ ಅಂತಂದರೆ ಪ್ರೈವೇಟ್ ಆಗಿ ಏನಾರು ಕನ್ಸಲ್ಟ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂಗೆ ಏನಾದ್ರು ಮಾಡಬೇಕು. ಸಾಧ್ಯವಾದರೆ ನಾನು ನೋಡಿ ನಿಮಗೆ ನಿಮ್ಮ ನಂಬರ್ ಕೊಟ್ಟಿರಿ, ತೊಗೊಂಡು ಯಾರಿಗಾರು ಹೇಳಿರ್ತೀನಿ, ಸಾಧ್ಯವಾದರೆ ಅದನ್ನು ಮಾಡಿಸ್ಕೊಡ್ತೀನಿ. ನನ್ನ ಪ್ರಯತ್ನ
1: ಖಂಡಿತ.
0: ಧನ್ಯವಾದಗಳು.
2: ಧನ್ಯವಾದಗಳು. ಅದೇನೇ ಕರೆ ಮಾಡಿದ್ದೀನಿ ಸರ್. ಈಗ ತಾವು

0: VRW ಪ್ರತಿಯೊಂದು ಗ್ರಾಮ ಪಂಚಾಯತ್ನಲ್ಲೂ ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವ್ರ ಮುಖಾಂತರ ಹೇಗೆ ಈ ಒಂದು ಸೌಲಭ್ಯಗಳನ್ನು ಪಡೋದಕ್ಕೆ ವಿಶೇಷ ಚೇತನರನ್ನು ಯಾವ ಥರ ಅವರು ಅಪ್ರೋಚ್ ಮಾಡಬೇಕು, ಅಥವಾ ಈ ಒಂದು ಸೌಲಭ್ಯಗಳನ್ನು ಪಡೆದುಕೊಳ್ಳೋ ನಿಟ್ಟಿನಲ್ಲಿ ಅವರು ಯಾವ ರೀತಿ ಒಂದು ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತೆ ಸರ್?
1: ಪ್ರತಿಯೊಂದು ಗ್ರಾಮ ಅಂದಮೇಲೆ ಆ ಗ್ರಾಮದಲ್ಲಿ ಯಾರು VRW ಅನ್ನೋದು ಎಲ್ರಿಗೂ ಗೊತ್ತಿರುತ್ತೆ ಸಾಮಾನ್ಯವಾಗಿ.
0: ಓಕೆ,
1: ಅವ್ರು ಕಾಂಟ್ಯಾಕ್ಟ್ ಮಾಡೋದು ಏನೋ ಸಮಸ್ಯೆ ಉಂಟಾಗದೆ. ಕಾಂಟ್ಯಾಕ್ಟ್ ಮಾಡಿದ್ಮೇಲೆ ಅವರು ಯಾವ ರೀತಿ ಇವ್ರ ಜೊತೆ ವ್ಯವಹರಿಸ್ತಾರೆ ಅದ್ರ ಮೇಲೂ ಕೂಡ ಇದಾಗಿರುತ್ತೆ. ಕೆಲವು ದಾಖಲಾತಿಗಳಿರಲ್ಲ.
0: ಹೌದು,
1: ನೀವು ಸೀದಾ ನಾನು ಅಂಗವಿಕಲ ಅಂತ ಹೋಗಿ ಆ VRW ಮುಂದೆ ನಿಂತ್ಕೊಂಡ್ರೆ VRW ಏನು ಮಾಡೋಕ್ಕಾಗಲ್ಲ. ಅವ್ರಿಗೆ ಸಂಬಂಧಪಟ್ಟಂಗೆ ಒಂದು ಆಧಾರ್ ಕಾರ್ಡ್ ಇರಬೇಕು, ಆಧಾರ್ ಕಾರ್ಡ್ ಇರುತ್ತೆ. ಎರಡನೇದು ವಿಶೇಷ ಚೇತನರದ್ದು IDCard, UDID Card ಇರಬೇಕು. ಈಗ ನಮ್ಮ ಮೈಸೂರು ಜಿಲ್ಲೆನಲ್ಲೇ ನಾವು ಇದು ಮಾಡಿಕೊಂಡಂಥ ಒಂದು ಡ್ರೈವ್ ಮಾಡಿದಂಥ ಸಂದರ್ಭದಲ್ಲಿ ಸುಮಾರು 12,500 ಜನ ವಿಶೇಷ ಚೇತನರಿಗೆ UDID Cardೇ ಇರಲಿಲ್ಲ. ಈಗೆಷ್ಟು ಅದನ್ನು ಡ್ರೈವ್ ಮಾಡಿದ್ದಾರೆ ಅನ್ನೋದು ನನಗೂ ಮಾಹಿತಿ ಇಲ್ಲ. ಹಾಗಾಗಿ ಈ ಎಲ್ಲ ಸಮಸ್ಯೆಗಳಿರುತ್ತೆ. ನಾವು ಹೇಳ್ತೀವಿ ನೀವು ಮಾಡ್ತಾ ಇರೋ ಕಾರ್ಯಕ್ರಮದಲ್ಲಿ ಪಾಪ ಅವರಿಗೆ ಈ ಒಂದು ಬೇಸಿಕ್ ಆಗಿ ಬೇಕಾ, ಮೂಲಭೂತವಾಗಿ ಏನು ಬೇಕು ಅನ್ನೋದು.
2: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ,
0: ಹಾ ನಮಸ್ತೆ, ತಮ್ಮ ಹೆಸರು?
3: ನಾನು ಜೀವನ್ ಜ್ಯೋತಿ ವಿಶೇಷ ಸಂಘದ ಅಧ್ಯಕ್ಷ, ಕಿಡಿಕೋಟೆ ತಾಲೂಕು, ನಾಗರಾಜ್ ಅಂತ.
0: ಹಾ ನಾಗರಾಜ್ ಅವ್ರು ಹೇಳಿ, ತಮ್ಮ ಪ್ರಶ್ನೆ ಏನಂತ?
3: ಸರ್, ನಮ್ಗೆ ವಿಶೇಷ ಹೊರಗಡೆ ಬರೋದು ಕಷ್ಟ. ಅಂತದನ್ನು ಹೊರಗಡೆ ಬಂದಾಗ ಜನಸ್ಪಂದನೆಗಳು ಮತ್ತೆ ಈ ಅಧಿಕಾರಿಗಳು ಸ್ಪಂದನೆ ಬಹಳ ಕಷ್ಟ ಕೊಡ್ತಾ ಇದ್ದಾರೆ. ಅವರು ಸ್ವಲ್ಪ ಗೌರವದಿಂದ ವರ್ತನೆ ಮಾಡಿದ್ರೆ ವಿಶೇಷಜನರಿಗೆ ಒಂದು ತಾಳ್ಮೆ ಆಗಿ ಒಂದು ಶಕ್ತಿ ಸಿಕ್ಕುವಂತ ಯೋಜನೆ ಆಯ್ತಾ ಅಲ್ಲ. ಮತ್ತೆ ಬಸ್ ಹೋಗುವಾಗ ವಿಶೇಷಜನರು ಕಂಡಾಗ ಅವರು ನಿಲ್ಸದೇ ಬಸ್ಗಳ ಮುಂದೆ ಹೋಗ್ಬಿಟ್ಟರೆ ಲೇಟ್ ಆಯ್ತಾ ಬಸ್ ಅಂತ ಅವ್ರಿಗೆ ಬೇಕಾದ ಜಾಗದಲ್ಲಿ ಗಂಟೆಗಳು ಇಟ್ಕೊಂಡಿರ್ತಾರೆ. ಈ ತರದ ಸಮಸ್ಯೆಗಳು ವಿಶೇಷಜನರು ತನ್ನಿಟ್ಟು ಅವ್ರು ತಲುಪಬೇಕು. ಎಲ್ಲಾದ್ರೂ ಹೊರಗಡೆ ಇರೋಕ್ಕಾಗಲ್ಲ, ಬಹಳ ಕಷ್ಟ ಆಯ್ತದೆ. ಅಂತ ದೃಷ್ಟಿಯಲ್ಲಿ ಬಸ್ಗಳನ್ನ ಬಹಳ ಮಿಸ್ ಮಾಡ್ತಾ ಇರ್ತಾರೆ. ಅವರು ಪರದಾಡ್ಕೊಂಡು ಪರದಾಡ್ಕೊಂಡು ಎಲ್ಲೆಲ್ಲೋ ಶ್ರಮ ಪಡ್ತಾರೆ. ಇಲ್ಲಿ ಗ್ರಾಮಾಂತರದಲ್ಲಿ ತುಂಬಾ ಬಡವರೇ ಇದ್ದಾರೆ ಸರ್. ಇಲ್ಲಿ ನಮ್ಮ ಕೋಟೆ ತಾಲೂಕು ಸಾಗರ ತಾಲೂಕಿನಲ್ಲಿ ತುಂಬಾ ಬಡವರೇ ವಿಶೇಷ ತಂದಿದ್ದಾರೆ. ನನ್ನ ಅಧ್ಯಕ್ಷನಾಗಿ ಇದುವರೆಗೂ ಸರ್ವೆ ಮಾಡಿದ ಪ್ರಕಾರ ಅವರು ಹೊರಗಡೆನೇ ಬರೋದು ಕಷ್ಟವಾಗ್ತಾ ಇದೆ. ಅವರು ನಾಚ್ಕೊಂಡು ಒಂಥರ ಬೇಜಾರು ಪಟ್ಕೊಂಡು ಹೊರಗಡೆನೇ ಬರೋಲ್ಲ. ನಾವು ಸುಮಾರು ಹೊರಗೆ ತಂದಿದ್ದೀವಿ, ಮನೆಯಿಂದ ಹೊರಗೆ ಜೇನಲ್ಲಿದ್ದೇ ಇದ್ದು.
0: ಓಕೆ ಸರ್, ಮಾತಾಡ್ತಾರೆ ಓಕೆ ಸರ್ ಮಾತಾಡ್ತಾರೆ ಕೇಳಿಸ್ಕೊಳ್ಳಿ ನಾಗರಾಜ್ ಅವ್ರೆ.
1: ನಮಸ್ಕಾರ ಇವ್ರೆ, ನೀವು ಹೇಳಿದ ಸಮಸ್ಯೆ ನೀವು ಹೇಳಿದ್ದೆಲ್ಲ ಉತ್ತರದ ಪ್ರಶ್ನೆನಲ್ಲೇ ಉತ್ತರ ಇದೆ ನಿಮ್ಮಲ್ಲಿ. ನಿಮ್ಮ ಪ್ರಶ್ನೆ ಏನೈತೆ ಅದರಲ್ಲೇ ಉತ್ತರ ಇದೆ. ನಾನು ವಿಶೇಷ ಏನು ಈ ಬಸ್ಗಳ ಬಗ್ಗೆ ಅವ್ರು ಹತ್ತಕ್ಕೆ ಆಗಲ್ಲ ಕೆಲವ್ರಿಗೆ, ಅದು ನನಗೂ ಗೊತ್ತಿದೆ ಸಮಸ್ಯೆ ಇದೆ. ಹತ್ತಿ ನಿಂತವ್ರಿಗೆ ಸೀಟ್ ಕೊಡಲ್ಲ, ಇನ್ನು ಹತ್ತಕ್ಕಾಗದೇ ಇದ್ದವ್ರಿಗೆ ಎಲ್ಲಿ ಬಸ್ನಲ್ಲಿ ನಿಲ್ಲಿಸ್ತಾರೆ? ಆ ಸಮಸ್ಯೆ ಇದೆ. ನೀವು ಹೇಳಿದ ಸತ್ಯ ಅದು, ನಿಮ್ಮ ಮಾತಲ್ಲಿ ಇದಿದೆ. ಅದಕ್ಕೆ ನಮ್ಮ ಮನಸ್ಥಿತಿ ಸರ್ಕಾರ ಎಲ್ಲದನ್ನು ಮಾಡೋಕ್ಕಾಗಲ್ವಲ್ಲ.
3: ಅದು
1: ನಮ್ಮ ಜನ ತಾನೇ, ಈಗ ನಮ್ಮ ಜೊತೆ ಸುತ್ತಾಡು ಓಡಾಡ್ಕೊಂಡಿರೋರು ನಮ್ಮ ಅಣ್ಣ ತಮ್ಮಂದ್ರೆ ತಾನೇ ಎಲ್ಲ ಸರಿ ಇರೋರು. 10 ಜನದಲ್ಲಿ 5-6 ಜನ ಒಳ್ಳೆಯವರು ಇರ್ತಾರೆ, ಏನೋ ಒಂದು ಹೆಲ್ಪ್ ಮಾಡ್ತಾರೆ. ಹಾಗಾಗಿ ಇದನ್ನು ನಾನು ಯಾವ ಥರ ಉತ್ತರ ಕೊಡಬೇಕು ಅಂತ ನೀವೇ ಯೋಚನೆ ಮಾಡಿ. ಸ್ವಲ್ಪ ನೀವೇ ಹೇಳಲ್ಲ, ಪ್ರಶ್ನೆ ಎಲ್ಲ ಉತ್ತರ ಕೊಟ್ಕೊಂಡ್ಬಿಟ್ಟಿದ್ದೀರ. ಅವೇರ್ನೆಸ್ ಮಾಡ್ಬೇಕು. ಕರೆಕ್ಟ್, ಅವೇರ್ನೆಸ್ ಮಾಡ್ತಾನೆ ಇದಾರೆ. ನಮ್ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ನವರು ಪಾಪ ಈಗ ಎಲ್ಲಾ ತರ ಅವೇರ್ನೆಸ್ ಮಾಡ್ತಾ ಇದಾರೆ. ಐತೆ ಈಗ ಖಂಡಿತ ಅಂತ ಅಂತ ದೇವ್ರ ಕೆಲಸ ಮಾಡಿದ್ದಾರೆ ಇವರು. ಈಗ ನಮ್ಮ ಇವರೆಲ್ಲ ದೇವ್ರ ಮಕ್ಕಳು ಅಂತ ಹೇಳ್ತಾರೆ. ಅದೇ ದೇವಸ್ಥಾನ ದೇವ್ರ ಮಕ್ಕಳ ಗರ್ಭಗುಡಿನಲ್ಲಿ ಕೂರಿಸ್ಬಿಟ್ಟು ದೇವ್ರ ಮಕ್ಕಳು ಅಂತ ಹೇಳ್ತಾ ಇದ್ದಾರೆ. ಅದೇ ಒಂದು ದೊಡ್ಡ ಸಮಸ್ಯೆ. ಅಯ್ಯೋ ಪಾಪ ಅಂತ ಬಾಯಲ್ಲಿ ಅಂತಾರೆ, ಸೀಟ್ ಕೊಡಪ್ಪ ಅಂತಾನೆ ಹಿಂದಕ್ಕೆ ಹೋಗಪ್ಪ ಅಂತಾರೆ. ಏನು ಮಾಡ್ತೀರಾ, ಈ ಸಮಸ್ಯೆ ಇದೆ. ಆದರೆ ನಾವು ಸದೃಢರಾಗಬೇಕು ಅಂತಂದರೆ ನಾವು ಅವನ್ನ ಕ್ವಶನ್ ಮಾಡಿ ಕೇಳಿ ನಾವು ಜಾಗ ಗಿಟ್ಟಿಸ್ಕೊಳ್ಳೋ ಅಂಥ ಒಂದು ಪಾಠ ನಮ್ಮಲ್ಲಿ ಬರಬೇಕು. ಆವಾಗ ಕಂಡಕ್ಟ್ರು ಇದ್ದವನು ಅವನು ಕೂಡ ನಮ್ಮ ಮಾತು ಕೇಳಲ್ಲ ನೀವು ಹೇಳ್ದಂಗೆ. ಹಾಂ

0: ಇರುತ್ತೆ. ಕೆಲವು ಸತಿ ನೋಡ್ತಿದ್ದಂಗೆ ಕೆಲವು ಜನ ಬಿಟ್ಟು ಇದ್ದಾರೆ, ಸೀಟನ್ನು ಬಿಟ್ಟಿದ್ದಾರೆ, ಅದು ಇದೆ. ಎರಡ್ ತರನು ಇದೆ. ಹಾಗಾಗಿ ಸಮಸ್ಯೆ ನಮ್ ನಾವೇ ಸಾಲ್ವ್ ಮಾಡ್ಕೋಬೇಕಾಗ್ತದೆ ಅಂತ ಅನ್ಸುತ್ತೆ. ಖಂಡಿತ. ಬಟ್ ನೀವ್ ಈ ತರದ ಈ ಹೋರಾಟದಲ್ಲಿ ಇದ್ದೀರಲ್ಲ, ಮುಂಚೂಣಿನಲ್ಲಿ ಇದ್ದೀರಲ್ಲ, ನಿಮಗ್ ಧನ್ಯವಾದ ಸಲ್ಲಿಸ್ತೇನೆ. ಜೊತೆಗೆ ನೀವ್ ಇನ್ನ ಅದರಲ್ಲಿ ಸ್ವಲ್ಪ ಇನ್ನ ಒಂದು ಕಾರ್ಯೋನ್ಮುಖವಾಗಿ ಆಕ್ಟಿವ್ ಆಗಿ ಒಂದಷ್ಟು ಜನಕ್ಕೆ ಅನುಕೂಲ ಮಾಡಿಕೊಡಿ, ಅದರಿಂದ ಒಳ್ಳೇದಾಗತ್ತೆ. ಧನ್ಯವಾದಗಳು, ನಮಸ್ಕಾರ.
1: ಸರ್, ಈಗ ನಾಗರಾಜ್ ಅವ್ರು ಹೇಳಿದಂಗೆ ಈಗ ವಿಶೇಷ ಚೇತನರು
2: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಇಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ಶೌರ್ಯ ಪ್ರಶಸ್ತಿ ಪ್ರದಾನ. ನೂತನವಾಗಿ ಆಯ್ಕೆಯಾದ 8 ರಾಜ್ಯಸಭಾ ಸದಸ್ಯರಿಂದ ಪ್ರಮಾಣ ವಚನ ಸ್ವೀಕಾರ. ಯಮುನಾ ಜಲ ಒಪ್ಪಂದಕ್ಕೆ ಹರಿಯಾಣ ರಾಜಸ್ಥಾನ ಸರ್ಕಾರಗಳು ಸಹಿ. ಯುಎಸ್ ಓಪನ್ ಬ್ಯಾಡ್ಮಿಂಟನ್ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಭಾರತದ ಕಿಡಂಬಿ ಶ್ರೀಕಾಂತ್ಗೆ ಬೆಳ್ಳಿ. ವಾರ್ತೆಗಳ ವಿವರ. ರಾಷ್ಟ್ರಪತಿ ಭವನದಲ್ಲಿ ಇಂದು ಸಂಜೆ ನಡೆದ 2ನೇ ರಕ್ಷಣಾ ಹೂಡಿಕೆ ಸಮಾರಂಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಶೌರ್ಯ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದರು. ಏರ್ ಮಾರ್ಷಲ್ ತರುಣ್ ಚೌಧರಿ, ಲೆಫ್ಟಿನೆಂಟ್ ಜನರಲ್ ನೀರಜ್ ವರ್ಷ್ನಿ, ಲೆಫ್ಟಿನೆಂಟ್ ಜನರಲ್ ವಿಕಾಸ್ ರೋಹೆಲ್ಲಾ, ಲೆಫ್ಟಿನೆಂಟ್ ಜನರಲ್ ಹರ್ಬೀಂದರ್ ಸಿಂಗ್ ವಂದ್ರಾ ಮತ್ತು ಲೆಫ್ಟಿನೆಂಟ್ ಜನರಲ್ ಮೋಹಿಂದರ್ ಪಾಲ್ ಸಿಂಗ್ ಅವರಿಗೆ ಅತಿ ವಿಶಿಷ್ಟ ಸೇವಾ ಪದಕ ಪ್ರದಾನ ಮಾಡಲಾಯಿತು. ಈ ಸಂದರ್ಭದಲ್ಲಿ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಮತ್ತು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸೇರಿದಂತೆ ಕೇಂದ್ರ ಸಚಿವರು ಮತ್ತು ಸಶಸ್ತ್ರ ಪಡೆಗಳ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಸಶಸ್ತ್ರ ಪಡೆಗಳು, ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆಗಳು ಮತ್ತು ಇತರ ಭದ್ರತಾ ಸಂಸ್ಥೆಗಳ ಸಿಬ್ಬಂದಿಯ ಅಸಾಧಾರಣ ಶೌರ್ಯ ಕಾರ್ಯಗಳನ್ನು ಗುರುತಿಸಿ ಈ ಪ್ರಶಸ್ತಿಗಳನ್ನು ನೀಡಲಾಗುತ್ತದೆ. ಉಪರಾಷ್ಟ್ರಪತಿ ಮತ್ತು ರಾಜ್ಯಸಭಾ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಅವರು ನವದೆಹಲಿಯ ಸಂಸತ್ ಭವನದಲ್ಲಿ ಇಂದು ನೂತನವಾಗಿ ಆಯ್ಕೆಯಾದ ಮತ್ತು ಮರು ಆಯ್ಕೆಯಾದ 8 ಮಂದಿ ರಾಜ್ಯಸಭಾ ಸದಸ್ಯರಿಗೆ ಪ್ರಮಾಣ ವಚನ ಬೋಧಿಸಿದರು. ಈ ಸದಸ್ಯರಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಕರ್ನಾಟಕದಿಂದ ಬಿಜೆಪಿಯ ಎಂ ನಾಗರಾಜ, ಪಂಜಾಬ್ನಿಂದ ತರುಣ್ ಚುಕ್, ಗುಜರಾತ್ನಿಂದ ಮಾನ್ಸಿಂಗ್ ಬೆರಾಮನ್, ಪರ್ಪಾರ್ ಮತ್ತು ಜಿತೇಂದರ್ ಮೇಘಜಿ ಭಾಯ್ ಕಂಜಾರಿಯಾ, ರಾಜಸ್ಥಾನದಿಂದ ಡಾ ಅಲ್ಕಾ ಸಿಂಗ್, ಮಣಿಪುರದಿಂದ ಅಧಿಕಾರಿ ಮಾಯುಂ ಶಾರದಾದೇವಿ ಮತ್ತು ಮಹಾರಾಷ್ಟದಿಂದ ಎನ್ಸಿಪಿ ನಾಯಕ ರಾಜೇಂದ್ರ ಹೀರಾಲಾಲ್ ಜೈನ್ ಸೇರಿದ್ದಾರೆ. ಈ ವೇಳೆ ರಾಜ್ಯಸಭಾ ಉಪಸಭಾಪತಿ ಹರಿವಂಶ್, ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು, ಸದನದ ನಾಯಕ ಹಾಗೂ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜಗತ್ ಪ್ರಕಾಶ್ ನಡ್ಡಾ ಉಪಸ್ಥಿತರಿದ್ದರು. ತಮ್ಮ ಸೆಷಲ್ಸ್ ಭೇಟಿಯು ಭಾರತ ಸೆಷಲ್ಸ್ ಸ್ನೇಹವನ್ನು ಹೆಚ್ಚಿಸುವ ಮಹತ್ವದ ಫಲಿತಾಂಶಗಳಿಂದ ಕೂಡಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು ಕಳೆದ 50 ವರ್ಷಗಳಲ್ಲಿ ಎರಡೂ ದೇಶಗಳ ನಡುವಿನ ಸಂಬಂಧವು ಆಳವಾದ ನಂಬಿಕೆ ಮತ್ತು ಹಂಚಿಕೆಯ ಪ್ರಗತಿಯಿಂದ ಗುರುತಿಸಲ್ಪಟ್ಟಿದೆ. ಮುಂದಿನ 50 ವರ್ಷಗಳು ನಾವೀನ್ಯತೆ, ಸುಸ್ಥಿರತೆ ಮತ್ತು ಹಂಚಿಕೆಯ ಬದ್ಧತೆಯಿಂದ ವ್ಯಾಖ್ಯಾನಿಸಲ್ಪಡುತ್ತದೆ ಎಂದು ತಿಳಿಸಿದರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಸಮ್ಮುಖದಲ್ಲಿ ಹರಿಯಾಣ ಮತ್ತು ರಾಜಸ್ಥಾನ ಸರ್ಕಾರಗಳು ನವದೆಹಲಿಯಲ್ಲಿ ಇಂದು ಯಮುನಾ ಜಲ ಯೋಜನೆಯ ನಿರ್ಮಾಣ ಮತ್ತು ಅನುಷ್ಠಾನ ಒಪ್ಪಂದಕ್ಕೆ ಸಹಿ ಹಾಕಿವೆ. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಅಮಿತ್ ಶಾ, ಹರಿಯಾಣ ಮತ್ತು ರಾಜಸ್ಥಾನದ ಜನರು ಎದುರಿಸುತ್ತಿರುವ ಸುಮಾರು 3 ದಶಕಗಳಷ್ಟು ಹಳೆಯದಾದ ನೀರಿನ ಸಂಬಂಧಿತ ಸಮಸ್ಯೆಯನ್ನು ಈ ಒಪ್ಪಂದ ಪರಿಹರಿಸಿದೆ. ಈ ಒಪ್ಪಂದ ಪ್ರಧಾನಿ ನರೇಂದ್ರ ಮೋದಿ ಅವರ ಸಂವಾದದ ಮೂಲಕ ಪರಿಹಾರ ಎಂಬ ಮಂತ್ರಕ್ಕೆ ಅತ್ಯುತ್ತಮ ಉದಾಹರಣೆಯಾಗಿದೆ ಎಂದು ಹೇಳಿದರು. ಈ ಒಪ್ಪಂದದಡಿ ಮುಂದಿನ ತಿಂಗಳಿನಿಂದ ಅಕ್ಟೋಬರ್ವರೆಗೆ ಯಮುನಾ ಕಾಲುವೆಯಿಂದ ರಾಜಸ್ಥಾನಕ್ಕೆ ಸುಮಾರು 580 ದಶಲಕ್ಷ ಕ್ಯೂಬಿಕ್ ಮೀಟರ್ ನೀರನ್ನು 3 ಭೂಗತ ಪೈಪ್ಲೈನ್ಗಳ ಮೂಲಕ ಪೂರೈಸಲಾಗುವುದು.

0: ಈ ಪೈಪ್ಲೈನ್ಗಳು ರಾಜಸ್ಥಾನ ಮತ್ತು ಹರಿಯಾಣ ಎರಡು ರಾಜ್ಯಗಳ ಜನರಿಗೆ ಕುಡಿಯುವ ನೀರನ್ನು ಒದಗಿಸುತ್ತದೆ ಎಂದು ಅವರು ಮಾಹಿತಿ ನೀಡಿದರು. ಈ ಒಪ್ಪಂದವು ಹಣಕಾಸಿನ ಜವಾಬ್ದಾರಿಗಳು, ವೆಚ್ಚ ಹಂಚಿಕೆ, ನೀರು ಹಂಚಿಕೆ, ನೀರು ಬಿಡುಗಡೆ, ಶಿಷ್ಟಾಚಾರಗಳು ಮತ್ತು ನಿರ್ವಹಣಾ ವ್ಯವಸ್ಥೆಗಳನ್ನು ಎಚ್ಚರಿಕೆಯಿಂದ ಪರಿಹರಿಸಿದೆ ಎಂದು ಸಚಿವ ಅಮಿತ್ ಶಾ ತಿಳಿಸಿದರು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇಂದು ನವದೆಹಲಿಯಲ್ಲಿ ಕಾರ್ಯತಂತ್ರದ ಸಂಶೋಧನೆ ಮತ್ತು ಅಭಿವೃದ್ಧಿ ಯೋಜನೆಗಳ ದಕ್ಷತೆ, ಹೊಣೆಗಾರಿಕೆ ಮತ್ತು ಸಕಾಲಿಕ ಅನುಷ್ಠಾನವನ್ನು ಹೆಚ್ಚಿಸುವ ಪ್ರಮುಖ ಸುಧಾರಣೆಯಾದ ಡಿಆರ್ಡಿಒಗೆ ನಿಯೋಜಿತ ಆರ್ಥಿಕ ಅಧಿಕಾರ ಡಿಎಫ್ಪಿ 2026 ಬಿಡುಗಡೆ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ರಾಜನಾಥ್ ಸಿಂಗ್, ಡಿಎಫ್ಪಿ 2026 ಉದ್ಯಮ ಮತ್ತು ಶೈಕ್ಷಣಿಕ ವಲಯದೊಂದಿಗೆ ಬಲವಾದ ಸಹಯೋಗವನ್ನು ಬೆಳೆಸುತ್ತದೆ. ಆತ್ಮನಿರ್ಭರ ಭಾರತದ ದೃಷ್ಟಿಕೋನವನ್ನು ಬಲಪಡಿಸುತ್ತದೆ. ರಕ್ಷಣಾ ತಂತ್ರಜ್ಞಾನಗಳಲ್ಲಿ ಹೆಚ್ಚಿದ ಸ್ವಾವಲಂಬನೆಗೆ ಕೊಡುಗೆ ನೀಡುತ್ತದೆ ಮತ್ತು ರಾಷ್ಟದ ರಕ್ಷಣಾ ಸನ್ನದ್ಧತೆಯನ್ನು ಬಲಿಷ್ಠಗೊಳಿಸುತ್ತದೆ ಎಂದು ಹೇಳಿದರು. ಡಿಎಫ್ಪಿ 2026 ರಕ್ಷಣಾ ಇಲಾಖೆಯೊಳಗೆ ವಿವಿಧ ಹಂತಗಳಲ್ಲಿ ಕ್ರಿಯಾತ್ಮಕ ಸಬಲೀಕರಣವನ್ನು ಗಮನಾರ್ಹವಾಗಿ ಹೆಚ್ಚಿಸುವ ಗುರಿ ಹೊಂದಿದೆ. ಇದು ಹಲವಾರು ನಿರ್ಣಾಯಕ ಅವಶ್ಯಕತೆಗಳನ್ನು ಪೂರೈಸುತ್ತದೆ. ಇದರಲ್ಲಿ ಪ್ರಾಯೋಗಿಕ ಅಭಿಯಾನಗಳು, ಪರೀಕ್ಷೆಗಳು ಮತ್ತು ಮೌಲ್ಯಮಾಪನ ಚಟುವಟಿಕೆಗಳು ಹಾಗೂ ಇತರ ಕಾರಣಗಳಿಗೆ ಮೀಸಲಾದ ಹಣಕಾಸು ನಿಬಂಧನೆಗಳು ಸೇರಿವೆ ಎಂದು ರಕ್ಷಣಾ ಸಚಿವಾಲಯ ಹೇಳಿದೆ. ಈ ಸಂದರ್ಭದಲ್ಲಿ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥ ಜನರಲ್ ಎನ್ಎಸ್ ರಾಜಾ ಸುಬ್ರಹ್ಮಣಿ, ಡಿಆರ್ಡಿಒ ಅಧ್ಯಕ್ಷ ರಾಜೇಶ್ ಕುಮಾರ್ ಸಿಂಗ್ ಉಪಸ್ಥಿತರಿದ್ದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿ CBSE ತ್ರಿಭಾಷಾ ನೀತಿಗೆ ಸಂಬಂಧಿಸಿದಂತೆ ಮಾರ್ಗಸೂಚಿ ಪ್ರಕಟಿಸಿದೆ. ಪ್ರಸ್ತುತ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಹೊಸ ಭಾಷಾ ಸೂತ್ರ ಅನ್ವಯವಾಗುವುದಿಲ್ಲ ಎಂದು ಸ್ಪಷ್ಟಪಡಿಸಿದೆ. ಅದೇ ರೀತಿ 7, 8 ಹಾಗೂ 9ನೇ ತರಗತಿಗಳಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳು ಮುಂದಿನ ದಿನಗಳಲ್ಲಿ 10ನೇ ತರಗತಿಗೆ ಬಂದಾಗ 3ನೇ ಭಾಷೆಯಲ್ಲಿ ಬೋರ್ಡ್ ಪರೀಕ್ಷೆ ಬರೆಯುವ ಅಗತ್ಯವಿಲ್ಲ ಎಂದು ತಿಳಿಸಿದೆ. ಈ ತರಗತಿಗಳಲ್ಲಿ ಈಗಾಗಲೇ 2 ವಿದೇಶಿ ಭಾಷೆಗಳನ್ನು ಆಯ್ಕೆ ಮಾಡಿಕೊಂಡಿರುವ ವಿದ್ಯಾರ್ಥಿಗಳು ಅದೇ ಆಯ್ಕೆಯನ್ನು ಮುಂದುವರೆಸಬಹುದು. ಜೊತೆಗೆ 1 ಹೆಚ್ಚುವರಿ ಸ್ಥಳೀಯ ಭಾರತೀಯ ಭಾಷೆ ಕಲಿಯಲು ಅವಕಾಶ ನೀಡಲಾಗುವುದು. ಅಧ್ಯಯನ ಸಾಮಗ್ರಿಗಳನ್ನು ಕಾಲಮಿತಿಯೊಳಗೆ ಲಭ್ಯವಾಗುವಂತೆ ಮಾಡಲಾಗುವುದು ಎಂದು CBSE ಹೇಳಿದೆ. ಬ್ರಿಕ್ಸ್ ವಾಣಿಜ್ಯ ಮತ್ತು ಕೈಗಾರಿಕಾ ಮಂಡಳಿ ನಿಯೋಗ ಇಂದು ನವದೆಹಲಿಯಲ್ಲಿ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿತು. ಬ್ರಿಕ್ಸ್ ಮತ್ತು ಬ್ರಿಕ್ಸ್ ಪ್ಲಸ್ ಪರಿಸರ ವ್ಯವಸ್ಥೆಯಾದ್ಯಂತ ಉದ್ಯಮ ನೇತೃತ್ವದ ಜಾಗತಿಕ ತೊಡಗಿಸಿಕೊಳ್ಳುವಿಕೆ ಮತ್ತು ಸಹಯೋಗವನ್ನು ನಾವೀನ್ಯತೆ, ಸ್ಟಾರ್ಟ್ಅಪ್ಗಳು, ಉದಯೋನ್ಮುಖ ತಂತ್ರಜ್ಞಾನ, ಸಂಶೋಧನಾ ಸಹಯೋಗ ಮತ್ತು ಉದ್ಯಮಶೀಲತೆಯ ಮೂಲಕ ಬಲಪಡಿಸುವತ್ತ ಸಭೆ ಗಮನಹರಿಸಿತು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಡಾ ಜಿತೇಂದ್ರ ಸಿಂಗ್, ಜಾಗತಿಕ ನಾವೀನ್ಯತೆ ಕೇಂದ್ರವಾಗಿ ಭಾರತ ಬೆಳೆಯುತ್ತಿರುವ ಸ್ಥಾನಮಾನ ಮತ್ತು ಉದಯೋನ್ಮುಖ ತಂತ್ರಜ್ಞಾನಗಳಲ್ಲಿ ಅದರ ನಾಯಕತ್ವವು ರಾಷ್ಟೀಯ ಬೆಳವಣಿಗೆ ಮತ್ತು ಜಾಗತಿಕ ಅಭಿವೃದ್ಧಿಗೆ ಕೊಡುಗೆ ನೀಡುವ ಬಲವಾದ ಅಂತಾರಾಷ್ಟೀಯ ಪಾಲುದಾರಿಕೆಗಳನ್ನು ನಿರ್ಮಿಸಲು ಕೈಗಾರಿಕಾ ಸಂಸ್ಥೆಗಳಿಗೆ ಸೂಕ್ತ ಅವಕಾಶವನ್ನು ಒದಗಿಸುತ್ತದೆ ಎಂದು ಹೇಳಿದರು. ಬಾಹ್ಯಾಕಾಶ, ಜೈವಿಕ ತಂತ್ರಜ್ಞಾನ, ಕೃತಕ ಬುದ್ದಿಮತ್ತೆ, ಪರಮಾಣು ಶಕ್ತಿ ಮತ್ತು ಆಳವಾದ ತಂತ್ರಜ್ಞಾನದಂತಹ ಕ್ಷೇತ್ರಗಳಲ್ಲಿ ಭಾರತ ಗಮನಾರ್ಹ ಪ್ರಗತಿ ಕಂಡಿದೆ ಮತ್ತು ಜಾಗತಿಕ ಸಹಯೋಗಕ್ಕೆ ಹೊಸ ಮಾರ್ಗಗಳನ್ನು ತೆರೆಯುತ್ತವೆ ಎಂದು ಅವರು ತಿಳಿಸಿದರು. ಜಗತ್ತು ಅತ್ಯಂತ ಕೆಟ್ಟ ಇಂಧನ ಬಿಕ್ಕಟ್ಟನ್ನು ಎದುರಿಸಿದಾಗಲೂ ಪ್ರಧಾನಿ ನರೇಂದ್ರ ಮೋದಿಯವರು ನೇತೃತ್ವದಲ್ಲಿ ಭಾರತ ಇಂಧನ ಗ್ರಾಹಕರನ್ನು ಯಾವುದೇ ನಕಾರಾತ್ಮಕ ಪರಿಣಾಮಗಳಿಂದ ಪರಿಣಾಮಕಾರಿಯಾಗಿ ರಕ್ಷಿಸಿದೆ ಎಂದು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ ಹೇಳಿದ್ದಾರೆ. ಲೇಖನವೊಂದರಲ್ಲಿ ಸಚಿವರು, ಇಂದು ಸಂಗ್ರಹಣಾಗಾರಗಳು ತುಂಬಿವೆ. ಪ್ರಸ್ತುತ ಭಾರತ 41 ದೇಶಗಳಿಂದ ಕಚ್ಚಾ ತೈಲ ಆಮದು ಮಾಡಿಕೊಳ್ಳುತ್ತಿದೆ. ಹರ್ಮೋಜ್ ಜಲಸಂಧಿ ಬಂದ್ ಆಗಿದ್ದಾಗ ಪರಿಸ್ಥಿತಿಯನ್ನು ನಿಭಾಯಿಸಲು ಕೇಂದ್ರ ಸರ್ಕಾರ ವಿವಿಧ ಕ್ರಮಗಳನ್ನು ತೆಗೆದುಕೊಂಡಿತ್ತು ಎಂದು ತಿಳಿಸಿದ್ದಾರೆ. ಶ್ರೀಲಂಕಾದಲ್ಲಿ ನಡೆದ ಭದ್ರತಾ ಸಮ್ಮೇಳನದ ಸಂದರ್ಭದಲ್ಲಿ ಭಾರತ ಮತ್ತು ಪಾಕಿಸ್ತಾನ ಸಂವಾದ ನಡೆಸಿವೆ ಎಂಬ ವರದಿಗಳನ್ನು ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿ ತಳ್ಳಿಹಾಕಿದ್ದಾರೆ. ಸಂವಾದದ ವರದಿಗಳ ಕುರಿತಾದ ಪ್ರಶ್ನೆಗೆ ಉತ್ತರಿಸಿದ ಅವರು, ಅಂತಹ ಯಾವುದೇ ಸಂವಾದಗಳು ನಡೆದಿಲ್ಲ. ಭಾರತ ಸರ್ಕಾರಕ್ಕೆ ಸಂಬಂಧಿಸಿದಂತೆ ಇಂತಹ ಕಾರ್ಯಕ್ರಮಗಳಲ್ಲಿ ಯಾವುದೇ ಅಧಿಕೃತ ಭಾಗವಹಿಸುವಿಕೆ, ಬೆಂಬಲ ಅಥವಾ ಒಳಗೊಳ್ಳುವ

0: ಇವಿಕೆ ಇಲ್ಲ ಎಂದು ತಿಳಿಸಿದರು. ಪಾಕಿಸ್ತಾನದ ಭದ್ರತಾ ಪಡೆಗಳು ನಿನ್ನೆ ರಾತ್ರಿ ಅಫ್ಘಾನಿಸ್ತಾನದ ಗಡಿಯಲ್ಲಿ ಪಕ್ತಿಯಾ, ಪಕ್ತಿಕಾ ಮತ್ತು ಕುನಾರ್ ಪ್ರಾಂತ್ಯಗಳ ಪ್ರದೇಶಗಳನ್ನು ಗುರಿಯಾಗಿಸಿಕೊಂಡು ವಾಯುದಾಳಿ ನಡೆಸಿವೆ. ದಾಳಿಯಲ್ಲಿ ಮಹಿಳೆಯರು ಮತ್ತು ಮಕ್ಕಳು ಸೇರಿದಂತೆ 36 ನಾಗರಿಕರು ಸಾವನ್ನಪ್ಪಿದ್ದು 163 ಜನರು ಗಾಯಗೊಂಡಿದ್ದಾರೆ ಎಂದು ಅಫ್ಘಾನ್ ಸರ್ಕಾರದ ಉಪವಕ್ತಾರ ಅಬ್ದುಲ್ಲಾ ಫ್ರೀಪತ್ ತಿಳಿಸಿದ್ದಾರೆ. ಯುಎಸ್ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಇಂದು ಭಾರತದ ಶಟ್ಲರ್ ಕಿಡಂಬಿ ಶ್ರೀಕಾಂತ್ ಬೆಳ್ಳಿ ಪದಕ ಗೆದ್ದಿದ್ದಾರೆ. ಫೈನಲ್ ಪಂದ್ಯದಲ್ಲಿ ರನ್ನರ್ಅಪ್ ಆಗುವ ಮೂಲಕ ಅವರು ಬೆಳ್ಳಿ ಪದಕಕ್ಕೆ ತೃಪ್ತಿಪಟ್ಟರು. ಫೈನಲ್ನಲ್ಲಿ ಚೈನೀಸ್ನ ತೈಪೇಯ ಸೂಲಿ ಯಾಂಗ್ ವಿರುದ್ದ ಸೆಣಸಿದ ಶ್ರೀಕಾಂತ್ 15-21, 21-16, 9-21 ಅಂತರದಿಂದ ಸೋಲು ಅನುಭವಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಇಂದು ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ ಶೌರ್ಯ ಪ್ರಶಸ್ತಿ ಪ್ರದಾನ. ನೂತನವಾಗಿ ಆಯ್ಕೆಯಾದ 8 ರಾಜ್ಯಸಭಾ ಸದಸ್ಯರಿಂದ ಪ್ರಮಾಣ ವಚನ ಸ್ವೀಕಾರ. ಯಮುನಾ ಜಲ ಒಪ್ಪಂದಕ್ಕೆ ಹರಿಯಾಣ ರಾಜಸ್ಥಾನ ಸರ್ಕಾರಗಳು ಸಹಿ. ಯುಎಸ್ ಓಪನ್ ಬ್ಯಾಡ್ಮಿಂಟನ್ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಭಾರತದ ಕಿಡಂಬಿ ಶ್ರೀಕಾಂತ್ಗೆ ಬೆಳ್ಳಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಪ್ರಮುಖವಾಗಿ ಏನೇನು ಸವಾಲುಗಳನ್ನು ಎದುರಿಸ್ತಾ ಇದ್ದಾರೆ ಸರ್?
2: ಇದು ಬಹಳ ಪ್ರಶ್ನೆ, ತುಂಬ ಉತ್ತಮವಾದ್ದು. ಸವಾಲು ಮನೆಯಿಂದನೇ ಶುರುವಾಗುತ್ತೆ. ಮನೆಯಲ್ಲಿ ಒಂದು ಮಗು ಹುಟ್ಟುತ್ತೆ, ಒಂದು ಮಗು ಕಾಲು ಕೈ ಕಾಲು ಸರಿ ಇರಲ್ಲ, ಕಣ್ಣಿರಲ್ಲ, ಇನ್ನೊಂದು ಒಳ್ಳೆ ಮಗು ಹುಟ್ಟುತ್ತೆ.
1: ಹೌದು,
2: ಅಲ್ಲಿ ಶುರುವಾಗುತ್ತೆ ತಾಯಿ ತಂದೆಯಿಂದನೇ ಆ ಮಗುವಿನ ಆರೈಕೆ. ಒಬ್ಬೊಬ್ಬರ ಮನೇಲಿ 4-5 ಜನ ಮಕ್ಕಳಿರ್ತಾರೆ, ಒಂದೋ ಎರಡೋ ಅಂಗವಿಕಲತೆ ಎಂದು ಹೊಂದಿರುತ್ತೆ. ಕೆಲವು ಮನೆಗಳಲ್ಲಿ ಏನಾಗುತ್ತೆ, ಆ ವಿಕಲಚೇತನ ಮಗುಗೆ ವಿಶೇಷವಾದ ಆಸಕ್ತಿ ಇದನ್ನು ತೋರಿಸ್ತಾರೆ. ಅವಾಗ ಏನಾಗತ್ತೆ, ಆ ಮಗು ಸೋಮಾರಿ ಆಗುತ್ತೆ. ಈ ಮಕ್ಕಳಿಗೆ ಯಾವ್ದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ, ನನ್ನ ಮೇಲೆ ಇದಿಲ್ಲ ಅನ್ನೋದು ಒಂದು ದ್ವಿಭ ಗುಣ ಸ್ಥಿತಿ ಆಗುತ್ತೆ. ಎರಡು ಮಕ್ಕಳಿಗೂ ಅದು ಸಮಸ್ಯೆ ಉಂಟಾಗುತ್ತೆ. ಆ ಸಮಸ್ಯೆನ ಯಾರು ಸರಿ ಮಾಡಬೇಕು? ತಾಯಿ ತಂದೆನೆ ಸರಿ ಮಾಡಬೇಕು. ತಾಯಿಯೇ ಮೊದಲ ಇದು ಗುರು ಅಲ್ವೇ. ಅವ್ರು ಏನಂದ್ರೆ, ಈ ವಿಶೇಷ ಚೇತನರಿಗೆ ನಾವು ಮೋಟಿವೇಟ್ ಮಾಡಬೇಕು. ಫಸ್ಟ್ ಬೇಸಿಕ್ ಆಗಿ ಮೋಟಿವೇಟ್ ಮಾಡಬೇಕು. ಅಯ್ಯೋ ನಿನ್ಗೆ ಹಿಂಗಾಗೋಯ್ತು ಅಂತೇಳಿ ನೀವು ಮೂಲೆಯಲ್ಲಿ ಕೂರಿಸ್ಬಿಟ್ರೆ ಮುಗ್ದೇ ಹೋಯ್ತು ಜೀವನ. ಮೋಟಿವೇಶನ್ ಅನ್ನೋದು
1: ಇರಬೇಕು,
2: ಪೋಷಕರಲ್ಲಿ ಫಸ್ಟ್ ಇರಬೇಕು. ಆ ಮೋಟಿವೇಟ್ ಮಾಡಿದಾಗ ಇಬ್ರು ಸಮಾನವಾಗಿ ನೋಡಿ, ಇಬ್ರು ಈ ಕಾಲು ಸರಿ ಇಲ್ಲ ಅನ್ನೋ ಹುಡುಗಂಗೆ ಅಥವಾ ಕಿವಿ ಕೇಳಲ್ಲ ಅನ್ನೋನಿಗೆ ಅತಿಯಾದ ಆಸಕ್ತಿ ತೋರೋದು ಆ ಮಗು ಅದು ಅಂಗವಿಕಲತೆ ಆಗ್ಬಿಡತ್ತಾಗ.
1: ಹೌದು,
2: ಎರಡನ್ನು ಒಂದೇ ಸಮಾನವಾಗಿ ನೋಡ್ಬೇಕಾಗ. ಆವಾಗ ನಾವು ಜಾಗೃತಿ ಮೂಡಿಸ್ಬೇಕು. ಈಗ ನಾನು ಎಲ್ಲೇ ಹೋದ್ರು ಇದನ್ನ ತಾಯಿಯಿಂದ್ರಲ್ಲಿ ಕೇಳ್ಕೊಳ್ಳೋದು ಮೊದಲನೇ ಆದ ಒಂದು ಹೌದು. ನೀವು ಅವನು ಅಂಗವಿಕಲ ಅಂತ ಕನ್ಸಿಡ್ರೇ ಮಾಡಬೇಡಿ. ನೀನು ನಾನು ಈಗ ಅಲ್ಲಿ ತಂಕ ಹೋಗ್ತೀನಿ ಅಂದರೆ ಇನ್ನೊಂದಷ್ಟು ದೂರ ಹೋಗೋದು ವ್ಯವಸ್ಥೆ ಮಾಡಿ, ಅವಾಗ ಮೋಟಿವೇಶನ್ ಸಿಕ್ಕುತ್ತೆ.
1: ಹೌದು,
2: ಅದು ಮೋಸ್ಟ್ ಫಸ್ಟ್ ಒನ್. ಆಮೇಲೆ ಸೌಲಭ್ಯಗಳಲ್ಲೂ ಅಷ್ಟೇ. ಈಗ ಅವನಿಗೆ ಇವನಿಗೆ ಕಾಲು ಸರಿ ಇಲ್ಲ ಅಂದ್ಬಿಟ್ಟು ಅವನಿಗೆ ನೀವು ಬೆಟ್ಟ ಹತ್ತು ಅಂತ ಹೇಳೋಕ್ಕಾಗಲ್ಲ.
1: ಖಂಡಿತ.
2: ಆದರೆ ಅವನಿಗೆ ಏನದು ಬೆಟ್ಟ ಹತ್ತಕ್ಕೆ ಏನು ಸೌಲಭ್ಯ ಬೇಕು ಅದನ್ನು ನಾವು
1: ಮಾಡಿಕೊಡ್ಬೇಕು. ಹೌದು,
2: ನೀನು ಬೆಟ್ಟ ಹತ್ಬೇಡ ಕೂತ್ಕೊಳ್ಳಪ್ಪ ಅಂತ ಅಲ್ಲ. ಅಲ್ಲಿ ಅವನ ವಿದ್ಯಾಭ್ಯಾಸಕ್ಕೆ, ಅವನ ಮುಂದಿನ ಪುನರುಜ್ಜೀವನಕ್ಕೆ, ಅವನ ಮುಂದಿನ ಉದ್ಯೋಗಕ್ಕೆ ಫಸ್ಟ್ ಇನ್ ಬೇಸಿಕ್ ಆಗಿ ಎಜುಕೇಷನ್. ಈ ಎಜುಕೇಷನ್ನಲ್ಲಿ ಏನಾಗಿದೆ, ಎಲ್ಲ ಕಡೆ ನಮಗೆ ವಿಶೇಷವಾದ ರಿಸರ್ವೇಷನ್ ಇದೆ, ಯಾರೂ ನಿರಾಕರಣೆ ಮಾಡೋಂಗಿಲ್ಲ. ಫಸ್ಟ್ ನೀವು ಅವರಿಗೆ ಎಜುಕೇಷನ್ ಕೊಡಿಸಿ. ಈಗ ಅವನೇನು ಈಗ ಕಾರ್ ಡ್ರೈವ್ ಮಾಡ್ಕೊಂಡೇ ಜೀವನ ಮಾಡಬೇಕು ಅನ್ನೋದೇನಿಲ್ಲ. ಎಂತೆಂಥ ಅವರಿಗೆ ಒಬ್ಬ ಕೈ ಕಾಲು ಇಲ್ಲದೆ ಇರೋ IAS ಆಫೀಸರ್ಗಳಾಗಿದ್ದಾರೆ, DC ಗಳಾಗಿದ್ದಾರೆ, ಕಣ್ಣಿಲ್ಲದೆ ಇದ್ದವರು ನಮ್ಮ ಈ ಇದು ಡಿಸೇಬಲ್ಡ್ ಕಮಿಷನರ್ ಆಗಿದ್ದಾರೆ, ಎಲ್ಲ ರಂಗದಲ್ಲೂ ಇದ್ದಾರೆ, ರಾಜಕೀಯದಲ್ಲೂ ಇದ್ದಾರೆ. ಹಾಗಾಗಿ ಅವರಿಗೆ ಮೋಟಿವೇಟ್ ಮಾಡುವಂಥ ಒಂದು ಕಾರ್ಯಕಲ್ಪ ಮಾಡಬೇಕು. ಆರ್ಥಿಕವಾಗಿ ಸಾಮಾಜಿಕವಾಗಿ ಅವ್ರನ್ನ ಎಲ್ಲೂ ನಿಂದನೆ ಮಾಡದೇ ಇರೋಂಥಾಗೆ.
1: ಹೌದು.
2: ಆಮೇಲೆ ಅವನು ಈಗೇನೋ ಅವನೇ ತಪ್ಪು ಮಾಡ್ದ ಅಂದಾಗ ಇಟ್ ಈಸ್ ನಾಟ್ ಹಿಸ್ ಪರ್ಸನಲ್. ಅವನು ಜನರಲ್ ಆಗಿ ತಪ್ಪು ಮಾಡಿದಾಗ ಅವನಿಗೂ ಶಿಕ್ಷೆ ಆಗಬೇಕು. ಅವಾಗಲೇ ಅದು ಕೈ ಕಾಲು ಸರಿ ಇಲ್ಲ ಅಂದರೆ ಬ್ರೈನ್ ಸರಿ ಇರುತ್ತಲ್ಲ, ಹೀಗೆ ಮಾಡಿ ಅಂದ್ರೆ ನನ್ನ ಒಂದು ವೈಯಕ್ತಿಕವಾದ

0: ಸಂದೇಶ.
1: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ,
2: ಹಲೋ ಸರ್.
1: ಹಾಂ ನಮಸ್ತೆ, ತಮ್ಮ ಹೆಸರು?
2: ಸರ್
1: ತಮ್ಮ ಹೆಸರು ಮತ್ತೊಂದು ಸರ್ ಹೇಳ್ತೀರಾ? ಏನು ಹೇಳಿ, ತಮ್ಮ ಹೆಸರೇನು?
2: ಕೆ ಪಿ ಮಹೇಶ್ ಅಂತ ಸರ್.
1: ಕೆ ಪಿ ಮಹೇಶ್ ಅವರು, ಹೇಳಿ ತಮ್ಮ ಪ್ರಶ್ನೆ ಏನಂತ?
2: ಸರ್ ನಮಗೆ ಏನಂತಂದ್ರೆ ಸ್ವಲ್ಪ ಯಾವುದು ಉದ್ಯೋಗ ಮಾಡಕ್ಕೆ ಯಾವ್ದು ಒಂದು ಇದಿಲ್ಲ ಸರ್, ಅಷ್ಟೇ.
1: ತಮ್ಗೆ ಏನ್ ಸಮಸ್ಯೆ
2: ಮಾಡ್ಬೇಕು ಅಂತ ಸರ್, ನಿರುದ್ಯೋಗ ಕುಂತು ಕೊಟ್ಟಿದ್ದೀವಿ.
1: ತಮ್ದು ಏನ್ ಸಮಸ್ಯೆ
2: ಸರ್? ಏನು ಸರ್
1: ತಮ್ದು ಏನ್ ಸಮಸ್ಯೆ? ತಮ್ಗೆ ಏನ್ ಸಮಸ್ಯೆ ಆಗಿದೆ
2: ಸರ್? ನಮ್ಗೆ ಕಣ್ದು ಸರ್, ಕಣ್ದು ಸಮಸ್ಯೆ ಇದೆ. ಅದಕ್ಕೆ ನಮ್ಗೆ ಅದೇ ಸರ್, ಆರ್ಥಿಕವಾಗಿ ಇದು ಯಾವ್ದಾರ ಒಂದು ಉದ್ಯೋಗ ಮಾಡಕ್ಕೆ ಬೇಕಾದ್ರೆ ಕುಳಿತು ನಮ್ಗೆ ಅನ್ನ ತಿನ್ನಕ್ ಆಯ್ತಾ ಇಲ್ಲ, ಕೆಲಸ ಮಾಡ್ಬೇಕು ಅಂತ ಸರ್.
1: ಓಕೆ ಸರ್, ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ.
0: ನಮಸ್ತೆ ಮಹೇಶ್ ಅವ್ರಿಗೆ.
2: ನಮಸ್ಕಾರ.
0: ನಿಮ್ದು ಎಷ್ಟು ಪರ್ಸೆಂಟೇಜ್ ಇದೆ ಕಣ್ಣಿನ ಸಮಸ್ಯೆ? ಅದು
2: ಸರ್ ನಮಗೆ 80% ಇದೆ ಸರ್.
0: ನಿಮ್ಗೆ UDAD ಕಾರ್ಡ್ ಇದೆಯಾ?
2: ಇದೆ ಸರ್.
0: ನಿಮ್ಮ ವಿದ್ಯಾಭ್ಯಾಸ ಎಲ್ಲಿ ತಂಗ್ ಮಾಡಿದ್ದೀರಾ? ವಿದ್ಯಾಭ್ಯಾಸ ಎಲ್ಲಿ ತಂಗ್ ಮಾಡಿದ್ದೀರಾ?
2: ಸರ್ 10th ಮಾಡಿದ್ದೀರಾ ಸರ್ ಅವಾಗ?
0: 10th ಮಾಡಿದ್ರಿ? ಎಲ್ಲಿ ಮಾಡಿದ್ರಿ? ಮೈಸೂರು ಬ್ಲೈಂಡ್ ಸ್ಕೂಲ್ ಅಲ್ಲಿ ಮಾಡಿದ್ರಾ?
2: ಇಲ್ಲ ಸರ್, ನಾವು ಇಲ್ಲಿ ಮಾಡಿದ್ವಿ ಸರ್, ನಮ್ಮ ಲೋಕಲ್ ಆಗಿ.
0: ಎಲ್ಲಿ?
2: ಇಲ್ಲಿ ನಂದ ತಗಡೂರು ಅಂತ ಬರ್ತದೆ ಸರ್, ಅದು ಮಾಡಿದ್ವಿ.
0: ಎಷ್ಟು ವಯಸ್ಸು ನಿಮ್ಗೆ ಈಗ?
2: ಸರ್ ನಮಗೆ 46 ಸರ್. ಏನು
0: ಇಷ್ಟು ವರ್ಷ ಏನು ಕೆಲಸ ಮಾಡ್ಲಿಲ್ವಾ?
2: ಮಾಡ್ತಾ ಇದ್ವಿ, ಆದ್ರೆ ಏನು ಇದಾಗಿಲ್ಲ ಸರ್, ಮಾಡ್ತಾ ಇದ್ದೇವೆ. ಸ್ವಲ್ಪ ಕೃಷಿ ಕಿಸಿ ಇದಕ್ಕೆ ಮಾಡ್ತಾ ಇದ್ವಿ.
0: ಏನ್ ಕೆಲಸ ಮಾಡ್ತಿದ್ರಿ
2: ಸರ್? ಅದು ನಮ್ದು ಸ್ವಂತ ಜಮೀನ್ ಇತ್ತು, ಅದರಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದು
0: ಅಲ್ಲ. 80% ಈಗ ನಿಮ್ಗೆ ರಾತ್ರಿ ಹೊತ್ಕೊಂಡು ಕಾಣಲ್ಲ ಟೋಟಲಿ ಅಲ್ವಾ?
2: ಹೌದು ಸರ್.
0: ಮಧ್ಯಾಹ್ನ ಬೆಳಗ್ಗೆ ಎಲ್ಲ ನಿಮ್ಗೆ ಸ್ವಲ್ಪ ಕಾಣುತ್ತೆ, ಕರೆಕ್ಟಾ? ಹಾಗಾಗಿ ನೀವು ಬೆಳಗ್ಗೆ ಎಲ್ಲ ವ್ಯವಸಾಯದಲ್ಲೆಲ್ಲ ಕೆಲಸ ಮಾಡ್ಕೊಂಡು ತಲ್ಲೀನರಾಗಿದ್ರಿ ಅಲ್ವಾ? ಈಗ ಅದೇ ಉದ್ಯೋಗ ಮಾಡ್ಕೊಂಡು ಇದ್ದೀರಲ್ವಾ?
2: ಇಲ್ಲ ಸರ್, ನಮ್ಗೆ ಏನು ಅದರಲ್ಲಿ ಲಾಭ, ಮನೆಗೆ ಏನು
0: ಮಾಡಕ್ಕಾಯ್ತು? ನಿಮ್ಗೆ ಈಗ ಪೆನ್ಷನ್ ಬರ್ತಾ ಇರ್ಬೇಕಲ್ವಾ? ಅದ ಮಾಸಿಕ ವೇತನ
2: ಬರ್ತೀವಿ ಸರ್, ಇವಾಗ ಬರ್ತಾರೆ ಸರ್, 3 months ಆಯ್ತು ಸರ್. ಇವಾಗ
0: ಎಷ್ಟು ಬರುತ್ತೆ? ಈಗ ನಿಮ್ ವಯಸ್ಸು ಈ ಕಡೆಯೂ ಇಲ್ಲ ಆ ಕಡೆಯೂ ಇಲ್ಲ, ಸರ್ಕಾರದವರು ಅಂತೂ ಯಾವ ಕೆಲಸನೂ ಕೊಡೋಲ್ಲ. ಏಜ್ ಬಾರ್ ಆಗಿದೆ ನಿಮ್ಗೆ, 46 ಆಗಿದೆ. ಮದುವೆ ಆಗಿದೆಯಾ ನಿಮ್ಗೆ? ಮದುವೆ ಆಗಿಲ್ಲ. ಅದೇ ನಿಮ್ಗೆ ಯಾವ್ದಾರು ಸ್ವಯಂ ಸೇವಾ ಸಂಸ್ಥೆಯಿಂದ ಒಂದು ಪೆಟ್ಟಿಗೆ ಅಂಗಡಿನೋ ಆ ಥರ ಇಟ್ಕೊಳ್ಳೋಂಥದ್ದು ವ್ಯವಸ್ಥೆನ ಯಾರು ಸಹಾಯ ಮಾಡಿದ್ರೆ ಮಾಡಿಸ್ಕೊಡ್ಬೋದು. ಅದು ಮುಖಾಂತರ, ಅದು ನಿಮ್ ನಂಜನಗೂಡು ನಿಮ್ಮ VRW ಇದಾರಲ್ಲ, ಅವ್ರ ಮುಖಾಂತರ ಅದನ್ನ ಅಪ್ಲಿಕೇಶನ್ ಹಾಕಿ ಅದು ಒಂದು ಸ್ವಯಂ ಉದ್ಯೋಗ ಯೋಜನೆ ಅಡಿ ಅದಕ್ಕೆ 25,000 ರೂಪಾಯಿನ ಸಹಾಯದ ಮುಖಾಂತರ ಕೊಡ್ತಾರೆ. ಅದರಲ್ಲಿ ನೀವು ಅಂಗಡಿ ಗಿಂಗಡಿ ಇಟ್ಕೋಬಹುದು.
1: ನಮಸ್ಕಾರ. ಓಕೆ, ಧನ್ಯವಾದಗಳು. ಸರ್ ಈಗ ತಾವು ಮಾತನಾಡ್ತಾ ಇದ್ರಿ, ಈ ಒಂದು ನ್ಯಾಷನಲ್ ಟ್ರಸ್ಟ್ ಸಂಬಂಧಪಟ್ಟಂತೆ ತಾವು ಮಾತನಾಡ್ತಾ ಇದ್ರಿ, ಈ ಒಂದು ಟ್ರಸ್ಟ್ ನ ಸೇವೆಗಳ ಕುರಿತು ಏನಾದ್ರೆ ಹೆಚ್ಚಿನ ಮಾಹಿತಿಯನ್ನು ಪಡಿಬೇಕು ಅಂದಾಗ ಹೇಗೆ, ಯಾರನ್ನು ಸಂಪರ್ಕ ಮಾಡಬೇಕು, ಹೇಗೆ ಸರ್?
0: ಅದು ಆನ್ಲೈನ್ ಅಲ್ಲಿ ಸಿಕ್ಕತ್ತೆ, ನ್ಯಾಷನಲ್ ಟ್ರಸ್ಟ್ ಇದನ್ನ ನಿರಾಮಯ ಸ್ಕೀಮ್ದು ಈ ಲೋಕಲ್ ಆಗಿ ಇಲ್ಲ NGOs ಅದನ್ನ ಅಪ್ಡೇಟ್ ಮಾಡ್ತಾ ಇರ್ತಾರೆ. ಬಟ್ ಈಗ ಒಂದೂವರೆ ವರ್ಷದಿಂದ ಆ ನಿರಾಮಯ ಸ್ಕೀಮ್ ಅಲ್ಲೂ ತುಂಬಾ ಲೂಪ್ ಹೋಲ್ಸ್ ಇದೆ, ನಿಮ್ಮ ಇದಕ್ಕೆ ಬರ್ತಾ ಇರ್ತಾರೆ ಬೇಕಾದಷ್ಟು. ಅದಕ್ಕೆ ಅದೇ ಹೇಳಂದಲ್ಲ, ಆ ಟ್ರಸ್ಟ್ನವ್ರು ಕೆಲವು ಗೈಡ್ಲೈನ್ಸ್ ಮಾಡಿರ್ತಾರೆ, ಅದನ್ನ ಬಿಟ್ಟೇನೋ ಮಾಡಕ್ ಆಗ್ತಾ ಇಲ್ಲ. ಅಲ್ಲೋ ದುಡ್ಡು ಬೇರೆ ಇದಕ್ಕೆ ಯುಟಿಲೈಸೇಷನ್ಗೆ ಬರ್ತಾ ಇಲ್ಲ. ಈ ತರ ಡೇ ಕೇರ್ ಅದಕ್ಕೆಲ್ಲ ಅವ್ರು ಕೊಡ್ತಾ ಇದಾರೆ, ಕೆಲವ್ರು ಹೇಳ್ತಾರೆ ಅದು ತಲುಪ್ತಾ ಇಲ್ಲ. ಇದು ವಾಸ್ತವಾಂಶ.
1: ಓಕೆ ಸರ್, ಮುಂದಿನ ದಿನಗಳಲ್ಲಿ ಏನಾದರೂ ಈ ಒಂದು ನ್ಯಾಷನಲ್ ಟ್ರಸ್ಟ್ನ ಹೊಸ ಕಾರ್ಯಕ್ರಮಗಳು ಅಥವಾ ಹೊಸ ರೂಪುರೇಷೆಗಳನ್ನ ಮಾಡಬೇಕು ಅಂತಕ್ಕಂಥ ಏನಾದರೂ ಒಂದು ಯೋಜನೆ ಇದೆಯಾ ಅಥವಾ ಹೇಗೆ ಸರ್?
0: ಅದು ಮಾಡಬೇಕು ಅಂದರೆ ಅದು ಅಮೆಂಡ್ ಆಗಬೇಕು. ಅಮೆಂಡ್ ಮಾಡ್ಕೋಬೇಕು ಅಂತಂದರೆ ಈ ಥರ NGOs ಪ್ರೆಷರ್ ಗ್ರೂಪ್ ಆಗಿ ವರ್ಕ್ ಮಾಡಿ ಈ ಥರ ಸಮಸ್ಯೆಗಳಿದೆ ಅಂತ ಹೇಳಿ ಆ ಟ್ರಸ್ಟ್ಗೆ ಹೇಳಿ, ಆ ಟ್ರಸ್ಟ್ ಮೇನ್ ಯಾರಿದ್ದಾರೆ ಅವ್ರ ಮುಖಾಂತರ ಇದನ್ನು ದೇಶಾದ್ಯಂತ, ಇದು ಬರೀ ನಮ್ಮ ಕರ್ನಾಟಕಕ್ಕೆ ಸೀಮಿತ ಆಗಿದ್ದಲ್ಲ, ಇಡೀ ದೇಶದಲ್ಲಿ ಇರುವಂಥದ್ದು, ಇದು ಅದಕ್ಕೆ ಒಂದು ಕಾರ್ಯಕಲ್ಪ ಕೊಡಬೇಕಾಗತ್ತೆ.
1: ಓಕೆ ಸರ್, ಈಗ ತಾವು ಹೇಳ್ದಂಗೆ ಏನಾದರೂ ವಿಶೇಷ ಚೇತನನ್ನ ಕೆಲವರು

0: ಕನಿಕರಣ ಇದರಿಂದ ನೋಡಬಾರ್ದು, ಅವ್ರಿಗೆ ಒಂದು ದಾರಿ ತೋರಿಸ್ಕೊಡ್ಬೇಕು, ಅವ್ರಿಗೆ ಪ್ರೋತ್ಸಾಹ ಮಾಡಬೇಕು ಅಂತ ಹೇಳಿದ್ರಿ. ಸೊ ಈ ಒಂದು ನಿಟ್ಟಿನಲ್ಲಿ ನಾವು ಹೇಳೋದಾದರೆ ಈ ಒಂದು ಸಮಾಜದ ಸಹಭಾಗಿತ್ವ ಹೇಗಿರಬೇಕು ಸರ್?
1: ಇದು ಏನಪ್ಪ ಅಂದರೆ, ಸಮಾಜದ ಸಹಭಾಗಿತ್ವ ಚೆನ್ನಾಗೇ ಇದೆ. ನಾವು ನೋಡ್ತಾ ಇದ್ದೀವಲ್ಲ, ಎಲ್ಲರ ಮನೆಯಲ್ಲೂ ಅವ್ರ ಕುಟುಂಬ ಅಂದಮೇಲೆ ಒಬ್ಬ ಅಂಗವಿಕಲ ಇದ್ದೇ ಇರ್ತಾನೆ, ಇಟ್ ಈಸ್ ಸರ್ಟನ್. ಈಗ ಟೆಂಪ್ರರಿ ಆಗಿರ್ಬೋದು, ಪರ್ಮನೆಂಟ್ ಆಗಿರ್ಬೋದು, ಈಗ ಅದು ಆಕ್ಸಿಡೆಂಟಲ್ ಆಗ್ಬೋದು, ಈ ಥರ ಆವಾಗ ಅಥವಾ ಏನೋ ಒಂದು ಕಾರಣಗಳಿಂದ ಅಥವಾ ಹುಟ್ಟದಾಗ್ಲಿಂದಾನೇ ಆಗಿರ್ಬೋದು, ಒಂದು ಅಂಗವಿಕಲತೆ ಇದ್ದೇ ಇರ್ತಾನೆ. ಈಗ ಅದರಲ್ಲಿ ನಾವು ಒಂದನ್ನ ಎಲ್ಲ ಸಮಸ್ಯೆಗಳನ್ನ ಸಮಾಜ ಮೇಲೆ ಹೊತ್ತಾಕೋದು ತಪ್ಪು.
0: ಹೌದು.
1: ಈಗ ನಾನು ಒಬ್ಬ ಅಂಗವಿಕಲನಾಗಿದ್ದೇನೆ ಅಂದಾಗ ನಂದೇನು ತಪ್ಪುಗಳಿರುತ್ತೆ ಅದನ್ನು ನಾನು ಯೋಚನೆ ಮಾಡಬೇಕಲ್ವಾ?
0: ಹೌದು.
1: ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡ್ಬೇಕಂತೆ. ಈಗ ಅಂಗವಿಕಲ ಅಂತಿದ್ದಂಗೆ ಅವನು ಯಾವುದೋ ಒಂದು ಭಾಗದಲ್ಲಿ ಯಾವುದೋ ಒಂದು ದೋಷ ನ್ಯೂನ್ಯತೆ ಆ ಭಾಗ ಸಂಪೂರ್ಣವಾಗಿ ಕೆಲಸ ಮಾಡ್ತಾ ಇಲ್ಲ ಅನ್ನೋದು ಅಷ್ಟೇ ಮಾತ್ರ ನಮಗೆ ಬೆಳಕಿಗೆ ಬರ್ತದೆ ಹೊರತು ನಮ್ಮ ಮಾನಸಿಕ ವಿಕಲತೆ ಏನಿರುತ್ತೆ ಅಂತಂದು ನಾವು ಬಿಟ್ಟು ಹಾಕ್ಬೇಕಾಗುತ್ತೆ. ಅದು ಫಸ್ಟ್. ಆಮೇಲೆ ಸಮಾಜದಲ್ಲಿ ಈಗ ಎಲ್ಲ ಪ್ರೊಫೆಷನಲ್ಲೂ ಅಂಗವಿಕಲರಿದ್ದಾರೆ, ಯಾವ್ದ್ರಲ್ಲಿ ಇಲ್ಲ ಅನ್ನೋದಿಲ್ಲ. ಅಂದ್ರೆ ಎಲ್ಲರ ಜೊತೆ ನಾವು ಗುದ್ದಾಡ್ಬೇಕು, ಗುದ್ದಾಡ್ದಾಗ್ಲೇ ನಮ್ಗೆ ಜಾಗ ಸಿಕ್ಕೋದು. ಈಗ ಸರಿ ಇರೋ ಎಲ್ಲರ ಜೊತೆ ಗುದ್ದಾಡಲ್ವೇ?
0: ಹೌದು.
1: ಹಾಗೆ ನಾವು ಕೂಡ ಗುದ್ದಾಡ್ಬೇಕು. ನಾವು ಗುದ್ದಾಡೋದಕ್ಕೆ ಒಂದು ವೆಪನ್ಸ್ ಬೇಕು. ಆ ವೆಪನ್ಸ್ ಅನ್ನ ಸರ್ಕಾರ ಏನ್ ಕೊಡ್ತಾ ಇದೆ ಅದು ಎಲ್ಲದನ್ನು ಕೊಡಕ್ ಸಾಧ್ಯನೇ ಇಲ್ಲ, ಯಾವ ಸರ್ಕಾರನೂ ಕೊಡಕ್ ಆಗಲ್ಲ. ಸೋಷಿಯಲ್ ಓರಿಯೆಂಟೆಡ್ ಸರ್ಕಾರಗಳಿದೆ. ಕೆಲವು ಸತಿ ಏನಾಗ್ತದೆ, ಈ ಸರ್ಕಾರ ಕೊಡುವಂತ ಸೌಲಭ್ಯಗಳಿಂದ ನಾವು ಅಲ್ಲಿಗೆ ತೃಪ್ತರಾಗಿ ಅಲ್ಲಿಗೆ ನಿಂತು ಬಿಡ್ತೀವಿ. ಈಗ ನೀವು 10,000 25,000 ಸಂಪಾದನೆ ಮಾಡ್ತಾ ಇದ್ದೀರಾ ಅಂದ್ರೆ ನಿಮ್ಮಷ್ಟೇ ನಾನು ಸಂಪಾದನೆ ಮಾಡಬೇಕು ಅನ್ನೋ ಒಂದು ನಾನು ಮನಸ್ಸನ್ನ
0: ಬೆಳೆಸ್ಕೊಳ್ಬೇಕು. ಹೌದು.
1: ಆ ಚಾಲೆಂಜ್ ತಗೋಬೇಕು. ಅವಾಗ ನಾನು 20,000 ಕಾರು ಬಂದು ನಿಂತ್ಕೋತೀನಿ.
0: ಹೌದು.
1: ಆ ಭಾವನೆ ಬೆಳೆಸ್ಕೋಬೇಕಾದ್ರೆ ಅದು ವಿಶೇಷ ಚೇತನದಲ್ಲಿ ಆ ಸಮುದಾಯದಲ್ಲಿ ಬೆಳವಣಿಗೆ ಆಗ್ಬೇಕು. ಟ್ಯಾಲೆಂಟೆಡ್ ಸಿಕ್ಕಾಪಟ್ಟೆ ಇದ್ದಾರೆ ಅದರಲ್ಲಿ, ನೋ ಡೌಟ್. ಅದನ್ನ ಸಮಾಜ ಪರಿಗಣಿಸುತ್ತೆ, ಯಾವತ್ತೂ ಇದು ಮಾಡಲ್ಲ, ಪರಿಗಣಿಸೂ ಇದೆ. ಹಾಗಾಗಿ ಆ ಒಂದ್ ನಿಟ್ಟಿನಲ್ಲಿ ಸಮಾಜದ ಜೊತೆ ವಿಶೇಷ ಚೇತನರು ಅಷ್ಟೇ ಆಕ್ಟಿವ್ ಆಗಿರ್ಬೇಕು.
0: ಹೌದು.
1: ಈಗ ನೀನು ನಾನು ಚಾಮುಂಡಿ ಬೆಟ್ಟ ಹತ್ತಕ್ಕಾಗಲ್ಲ ಅಂದ್ರೆ ನಾನು ಹತ್ತುತ್ತೀನಿ ನಿನ್ನ ಜೊತೆ ಅಂತ. ಈಗ ಸ್ನೇಹಿತರು ಯಾರು ಜೊತೆಗೆ ಹೋದಲ್ಲಿ ಯಾರೋ ಅವನ ಜೊತೆ ಇದ್ ಮಾಡ್ಕೊಂಡು ಅವನ್ ಕಾಫಿ ಕುಡ್ಕೊಂಡು ತಿಂಡಿ ತಿನ್ಕೊಂಡು ಅವನ್ ದುಡ್ಡಲ್ಲೇ ಎಂಜಾಯ್ ಮಾಡ್ಕೊಂಡು ಬರೋರು ಇದ್ದಾರೆ.
0: ಹೌದು.
1: ಅಲ್ಲಿ ಅಂಗವಿಕಲತೆ ಬರಲ್ಲ. ಆ ಗುಣ ನಮ್ಮ ಮಣ್ಣಿನ ಗುಣ, ಅದು ಮಣ್ಣಿನ ಇದು, ಅದು ಚೈತನ್ಯ. ಒಬ್ಬಂಗ ಆಗಲ್ಲ ಅಂದ್ರೆ ಅವನಿಗೆ ಇನ್ನೊಬ್ಬ ಸಹಾಯ ಮಾಡೋನಿರ್ತಾನೆ. ದೇವರು ಸೃಷ್ಟಿ ಮಾಡಿರುವಂತ ಒಂದು ಇದು ಪರಿಕಲ್ಪನೆ ಅದು.
0: ಹೌದು.
1: ನಾನು ಹಿಂಗಾಗೋಯ್ತು ಅಂತ ನಾನು ಇದು ಮಾಡ್ಕೊಂಡು ಕೂತ್ರೆ ಸಮಾಜ ನಿಮ್ಮಂದು ಬರಲ್ಲ.
0: ಖಂಡಿತ.
1: ಹಾಗಾಗಿ ನಾನು ಹೇಳೋದು ವಿಶೇಷ ಚೇತನರಿಗೆ ಏನು ಹೇಳೋದಪ್ಪ ಅಂತಂದ್ರೆ, ಸಮಸ್ಯೆಗಳು ಈಗ ನಿನಗೆ 40 ನಂಬರ್ ತಗೊಂಡ್ರೆ ಪಾಸ್ ಆಗ್ತಿ ಅಂದ್ರೆ ವಿಶೇಷ ಚೇತನಿಗೆ 60 ನಂಬರ್ ಬೇಕು. 60 ನಂಬರ್, 20 ನಂಬರ್ ಯಾವ್ದಪ್ಪ ಅಂದ್ರೆ ಅವನ ಮನಸ್ಸು. ಆ ಮನಸ್ಸು ಇದೆಯಲ್ಲ, ಆ ಮನಸ್ಸು 20 ನಂಬರ್ ಜಾಸ್ತಿ ತಗೊಳ್ಬೇಕು. ಅವಾಗ ನೀವು ಸಮಾಜದ ಎಲ್ಲರ ಜೊತೆ ಬೆಳೀತೀರಾ, ಎಲ್ಲರಂತೆ ಗೌರವ ಸ್ವೀಕರಿಸ್ತೀರಾ, ಎಲ್ಲರಿಗಿಂತ ಹೆಚ್ಚಿಗೆ ಪ್ರಕಾಶಿಸ್ತೀರಾ.
0: ಸರ್, ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ತೀರಿ ಸರ್. ಏನು ಈ ಒಂದು ನ್ಯಾಷನಲ್ ಟ್ರಸ್ಟ್ ವಿಶೇಷ ಚೇತನರಿಗೆ ಏನೆಲ್ಲ ಒಂದು ಅವಕಾಶಗಳನ್ನು ಅಥವಾ ಸೇವೆಗಳನ್ನು ಕಲ್ಪಿಸ್ಕೊಡ್ತಾ ಇದೆ, ಅದನ್ನು ನಾವು ಪಡೆದುಕೊಳ್ಬೇಕು ಅಂದಾಗ ಹೇಗೆ ಯಾವ ರೀತಿಯಲ್ಲಿ ಪಡೆದುಕೊಳ್ಬೇಕು ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ತೀರಿ ಸರ್. ಸರ್, ಕೊನೆಯದಾಗಿ ನಮ್ಮ ಕೇಳುಗರಿಗೆ, ನಮ್ಮ ಮತ್ತು ವಿಶೇಷ ಚೇತನ ಕುಟುಂಬಗಳಿಗೆ ಮತ್ತು ನಮ್ಮ ಸಾರ್ವಜನಿಕರಿಗೆ ತಮ್ಮ ಕೊನೆಯ ಸಂದೇಶ ಅಥವಾ ಸಲಹೆ ಏನು ಸರ್?
1: ಇದರಲ್ಲಿ 50% ಸಾರ್ವಜನಿಕರು, 60% ಸಾರ್ವಜನಿಕರು ತಪ್ಪಿದ್ರು, 40% ಸಾರ್ವಜನಿಕರು ನಮ್ಮ ಜೊತೆಗೆ ಇದ್ದಾರೆ. ನಾವು ವಿಶೇಷ ಚೇತನರಾದವರು, ಅವರನ್ನು ಹೇಗೆ ನಾವು ಉಪಯೋಗಿಸ್ಕೊಳ್ಬೇಕು ಅನ್ನೋದು ನಂದು ಇಂಪಾರ್ಟೆಂಟು. ಬಟ್ ನಾವು ಇದುವರೆಗೆ ಅಬ್ಸರ್ವ್ ಮಾಡಿದಂಗೆ ಎಲ್ಲೂ ಅಂಗವಿಕಲ ಅನ್ನೋ ಥರ ಎಲ್ಲೂ ಯಾರೋ ನೋಡಿದ್ರು ಆ ಭಾವನೆಯನ್ನ ನಾವು ರೂಢಿಸ್ಕೋಬೇಕು ಅಂದರೆ ನಿಮ್ಮಷ್ಟೇ ಸ್ಟ್ರಾಂಗ್ ಇದನ್ನ ಮೆಂಟಲ್ ಆ್ಯಟಿಟ್ಯೂಡನ್ನು ಬೆಳೆಸ್ಕೋಬೇಕು. ಅದು ಅದಕ್ಕೆ ಸಂಬಂಧಪಟ್ಟ ಪರಿಸರ ಕೂಡ ನಿರ್ಮಾಣ ಆಗಬೇಕು. ಅದು ನಿರ್ಮಾಣ ಆಗೋದಕ್ಕೆ ನಮ್ಮ ಎನ್ ಜಿ ಒಗಳು ಏನು ಮಾಡಬೇಕು ಆ ಸೇವೆನಲ್ಲಿ? ಏನಪ್ಪ ಈಗ ಏನು ಸರ್ವಿಸಸ್ ಮಾಡ್ತಾ ಇದ್ದೀರಾ ವಿವೇಕಾನಂದ ಯೂತ್ ಮೂಮೆಂಟ್ನವರು, ಎಲ್ಲ ಥರದ

0: ಎಕ್ಸ್ಪೆಕ್ಟೇಷನಲ್ಲೂ ಇದು ಮಾಡ್ತಾ ಇದ್ದಾರೆ. ಅದರಲ್ಲಿ ನೀವು ನಿಮ್ಮ ಈ ಮೂಮೆಂಟಲ್ಲಿ ಯಾರೋ ಒಬ್ಬ ಐ ಎ ಎಸ್ ಆಫೀಸರ್ ಆದ್ರೆ ದಟ್ ಈಸ್ ಎ ಗ್ರೇಟ್, ಎಲ್ಲರೂ ಆಗಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ವ್ಯವಸ್ಥೆಯಲ್ಲಿ ಅವ್ಯವಸ್ಥೆಗಳಿದ್ರೂ ಅವ್ಯವಸ್ಥೆಗಳ ಮುಖಾಂತರನೇ ವ್ಯವಸ್ಥೆನ ಸರ್ವಿ ಮಾಡುವಂತಹ ಒಂದು ಕಲ್ಪನೆ ವಿಶೇಷಚೇತನರಲ್ಲೂ ಇರಬೇಕು. ನಮ್ಮಲ್ಲೂ ಕೂಡ ನ್ಯಾಯ ನೀತಿ ಧರ್ಮ ಸಹಬಾಳ್ವೆ ನನ್ನ ಮನಸ್ಸಲ್ಲೂ ಇರಬೇಕು, ವಿಶೇಷಚೇತನರಲ್ಲೂ ಇರಬೇಕು. ಆವಾಗ ಅವರಲ್ಲಿರೋ ತಳಮಳವನ್ನು ನಾವು ಕ್ಲೀನ್ ಮಾಡುವಂಥ ಒಂದು ಸಾಮರ್ಥ್ಯವನ್ನು ಹೊಂದಿರ್ತಾರೆ. ಅದೇ ಸಮಾಜದ ಮುಖ್ಯವಾಹಿನಿಗೆ ಬರೋಕ್ಕೆ ಸಾಧ್ಯ ಅಂತ ಹೇಳಿ.
1: ಓಕೆ ಸರ್, ಕೊನೆಯದಾಗ ಒಂದು ಕರೆ ಇದೆ ಸರ್. ಹಲೋ ಹಲೋ
2: ಹಲೋ
1: ಹಾಂ ನಮಸ್ತೆ, ತಮ್ಮ ಹೆಸರು?
2: ಸರ್ ನಮ್ಮ ಹೆಸರು ಮಹದೇವಸ್ವಾಮಿ ಅಂತ.
1: ಮಹದೇವಸ್ವಾಮಿ ಅವರು ಎಲ್ಲಿಂದ ಮಾತನಾಡ್ತಿದ್ರಾ?
2: ಸರ್ ನಮ್ಮ ಮೈಸೂರಿಂದ.
1: ಹಾಂ ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
2: ಸರ್ ಏನಿಲ್ಲ, ಅಂಗವಿಕಲರಿಗೆ
1: ಸರ್ ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ, ಏನೇನು ಯೋಜನೆಗಳಿದೆ ಅಂಗವಿಕಲರಿಗೆ ಅಂತನಾ?
0: ಸರ್ ನಮಸ್ತೆ, ಮಾದೇಸ್ವಾಮಿ ಅವರೇ. ಮೈಸೂರಲ್ಲಿ ಎಲ್ಲಿಯವರು ಸರ್ ತಾವು? ನೀವು ಅಂಗವಿಕಲರ ಸರ್?
2: ಅಂಗವಿಕಲರ.
0: ನಿಮ್ಮ ಹತ್ರ ಇದು ಯು ಡಿ ಐ ಡಿ ಕಾರ್ಡ್ ಇದೆಯಾ? ಈಗ ನಿಮ್ಗೆ ಇದು ಮಾಸಿಕ ವೇತನ ಬರ್ತಾ ಇದೆಯಾ?
2: ಮಾಸಿಕ ವೇತನ ಬರ್ತೈತೆ.
0: ಏನಕ್ಕೆ ಸ್ಟಾಪ್ ಮಾಡಿದ್ದಾರೆ? ನಿಮ್ಮಲ್ಲಿ ಒಬ್ರು ವಿ ಆರ್ ಡಬ್ಲ್ಯೂ ಅಂತ ಇರ್ತಾರಲ್ವಾ, ಅವರನ್ನು ಕೇಳಿದ್ರೆ ಮಾಹಿತಿಗಳು ಖಂಡಿತ ಕೊಡ್ತಾರೆ. ಇದಕ್ಕೆ ಹೇಳಬೇಕು ಅಂತಂದ್ರೆ, ಮಾದೇಸ್ವಾಮಿ ಅವರ ಸುಮಾರು ಸೌಲಭ್ಯಗಳಿದೆ ಆಯ್ತಾ, ಅವ್ರ ಹತ್ರ ಎಲ್ಲ ಸಿಕ್ಕತ್ತೆ ಆಯ್ತಾ, ಅದನ್ನ ಅವರಿಂದ ಪಡ್ಕೊಳ್ಳಿ ಆಯ್ತಾ. ಹಾಗಾದ್ರೆ ನೀವೇನ್ ಮಾಡಿ ಅಂದ್ರೆ, ತಿಲಕ್ ನಗರದಲ್ಲಿ ಜಿಲ್ಲಾ ವಿಕಲಚೇತನರ ಆಫೀಸ್ ಇದೆಯಲ್ಲ, ಅಲ್ಲಿ ಹೋಗಿ ಮಾಹಿತಿಗಳಿಗೆ ಒಂದು ಪುಸ್ತಕ ಮಾಡಿದ್ದಾರೆ ವಿಶೇಷ ಚೇತನರಿಗೆ, ಅದು ಕೊಡ್ತಾರೆ ನಿಮಗೆ. ಖಂಡಿತ ಕೊಡ್ತಾರೆ. ಧನ್ಯವಾದಗಳು, ನಮಸ್ಕಾರ.
1: ಓಕೆ, ಧನ್ಯವಾದಗಳು ಮಹದೇಶ್ವರ ಅವರೇ ಕರೆ ಮಾಡಿದ್ದಕ್ಕೆ. ಸರ್ ತಮಗೂ ಕೂಡ ತುಂಬ ಧನ್ಯವಾದಗಳು ಸರ್. ತಾವು ಇದುವರೆಗೂ ನಮ್ಮ ಈ ಒಂದು ಬಾಂಧವ್ಯ ಕೇಂದ್ರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ನ್ಯಾಷನಲ್ ಟ್ರಸ್ಟ್ ಮೂಲಕ ವಿಶೇಷ ಚೇತನರಿಗೆ ಇರತಕ್ಕಂಥ ಒಂದು ಸೇವೆಗಳ ಕುರಿತು ಸಾಕಷ್ಟು ಮಾಹಿತಿಗಳನ್ನು ನಮ್ಮ ಕೇಳುಗರಿಗೆ ಮತ್ತು ಸಮುದಾಯಕ್ಕೆ ತಿಳಿಸ್ಕೊಡ್ರಿ. ಹಾಗಾಗಿ ನಮ್ಮ ಕೇಳುಗರ ಪರವಾಗಿ ತಮಗೆ ಮತ್ತೊಮ್ಮೆ ತುಂಬಿರುವುದೇ ಧನ್ಯವಾದಗಳು ಸರ್.
0: ಧನ್ಯವಾದಗಳು. ನೀವು ನನ್ನನ್ನು ಇಷ್ಟು ದೂರ ಕರೆಸಿ ನನಗೆ ತಿಳಿದಿರುವ ಮಾಹಿತಿಗಳನ್ನು ತಿಳಿಸ್ಕೊಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಿಮ್ಮ ಜನಧ್ವನಿ ಕೇಂದ್ರಕ್ಕೆ ನಾನು ಕೂಡ ಅತ್ಯಂತ ಧನ್ಯವಾದ.
1: ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಪ್ರಿಯ ಕೇಳುಗರೆ, ಇದುವರೆಗೂ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮದಲ್ಲಿ ನ್ಯಾಷನಲ್ ಟ್ರಸ್ಟ್ ಆಕ್ಟ್ನಲ್ಲಿ ವಿಶೇಷ ಚೇತನರಿಗೆ ಲಭ್ಯವಿರುವ ಸೇವೆಗಳ ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಮೈಸೂರಿನ ಹಿರಿಯ ವಕೀಲರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು ಜಿಲ್ಲಾ ವಿಶೇಷ ಚೇತನರ ಪುನರ್ವಸತಿ ಕೇಂದ್ರದ ಶ್ರೀ ವೈದ್ಯನಾಥ್ ಅವರು. ಇದು ಇವತ್ತಿನ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮ. ಮತ್ತೆ ಮುಂದಿನ ವಾರ ಮತ್ತೊಂದು ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾರೆ ಜನಧ್ವನಿ. ನಮಸ್ಕಾರ.
3: ಆರೋಗ್ಯ ಮಂಥನ, ವೈದ್ಯರೊಂದಿಗಿನ ನೇರ ಸಂದರ್ಶನ. ಮಾನಸಿಕವಾಗಿ ದೈಹಿಕವಾಗಿ ಹಾಗೂ ದೀರ್ಘ ಕಾಯಿಲೆಗಳ ಕುರಿತು ತಜ್ಞ ವೈದ್ಯರ ಜೊತೆ ಚರ್ಚಿಸಿ ಸೂಕ್ತ ಮಾಹಿತಿ ಮತ್ತು ಸಮಾಲೋಚನೆಯನ್ನ ನೀಡುವ ಮೂಲಕ ಸಮುದಾಯ ಸ್ವಾಸ್ಥ್ಯ ಕಾಪಾಡುವ ಕಾರ್ಯಕ್ರಮ. ಪ್ರಾಯೋಜಕರು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, ಸರಗೂರು.
4: ಕೇಳುಗರೆ, ಇದುವರೆಗೂ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮ ಪ್ರಸಾರವಾಯಿತು. ನಮ್ಮ ರೇಡಿಯೋ ಕೇಂದ್ರದಿಂದ ಇನ್ನು ಮುಂದೆ ಗಾನಗಂಧರ್ವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ, ಸುಮಧುರ ಹಳೆಯ ಕನ್ನಡ ಚಲನಚಿತ್ರ ಗೀತೆಗಳನ್ನು ಕೇಳಿಬರೋಣ.

ಪ್ರಿಯ ಕೇಳುಗರೇ, ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮಗಳ ಪ್ರಸಾರವನ್ನು ಮುಕ್ತಾಯ ಮಾಡುತ್ತಿದ್ದೇವೆ. ನಮ್ಮ ಮುಂದಿನ ಪ್ರಸಾರದ ಸಮಯ ನಾಳೆ ಬೆಳಿಗ್ಗೆ 6:30 ಆರಂಭವಾಗುತ್ತದೆ. ನಮ್ಮ ಜನಧ್ವನಿ ಕಾರ್ಯಕ್ರಮಗಳ ಕುರಿತು ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಲು ಕರೆ ಮಾಡಿ